ಶುಭೋದಯ ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ, ಆಶ್ವಯುಜ ಮಾಸದ 12ನೇ ದಿನ ಅಂದರೆ 2026ನೇ ಇಸವಿ, ಅಕ್ಟೋಬರ್ ತಿಂಗಳ 4ನೇ ತಾರೀಖು ಭಾನುವಾರ. ಈಗ ಸಮಯ 5:58:57. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿಆರ್ ಮಾಡುವ ನಮಸ್ಕಾರಗಳು. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಬೆಂಗಳೂರು, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, ಹಾಡುಗಾರಿಕೆ ಡಾಕ್ಟರ್ ಶಿವಶಂಕರಿ ಹಾಗೂ ಭೀಮಸೇನ ಜೋಶಿ ಅವರಿಂದ. 6:30 ಚಿಂತನ ಡಾಕ್ಟರ್ UM ರವಿ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ BK ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು, ಮೇದಿನಿ ಎನ್ ಭಟ್ ಅವರಿಂದ. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳ ಧ್ವನಿಮುದ್ರಣ. ನಂತರ 10:20 ಗಾನಗಂಗೆ ಮುಂದುವರಿಯುವುದು. 10:30 ಸುನಹರೆ ಪಲ್. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ವನಿತಾ ವಿಹಾರ 12:05. ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ, ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಕುರಿತು ಡಾಕ್ಟರ್ ಕೇಶವ ಪೈ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. ವಿಷಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತ ಸಂದರ್ಶನ. 2:40 ರಸಮಂಜರಿ, ಸಂಸ್ಕೃತ ಕಲಿಕೆ ಏಕೆ ಹೇಗೆ, ಭಾಗವಹಿಸುತ್ತಾರೆ ಆರ್ತಿ ಶಿಡಬಾಳ್. 3:00 ಗುಲ್ಮೊಹರ್. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮೇಟ್. 6:15 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ, ಪ್ರಸ್ತುತಿ BK ಸುಮತಿ. 6:30 ವಿಜ್ಞಾನದ ಮುನ್ನಡೆ ಎಂ ಬಿದೀಪ ಅವರಿಂದ. 6:51 ಕೃಷಿರಂಗ, ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ. 7:15 ಕನ್ನಡದಲ್ಲಿ ಭಾಷಣ. 8:00 ಸಿರಿಗಂಧ. 9:15 ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ, ಎಐ ಅಡಾಪ್ಟ್ ಆರ್ ಇವಾಲ್ವ್, ಭಾಗವಹಿಸುತ್ತಾರೆ ಎಐ ಪರಿಕರಗಳ ತರಬೇತುದಾರ ಶಾಲೋಮ್ ಆರೋಕಿಯನಾಥನ್ ಮತ್ತು ಆಯುಷ್ಮಾ ಅಗರ್ವಾಲ್, ಹಿರಿಯ ಆಂಡ್ರಾಯ್ಡ್ ಡೆವಲಪರ್, ನಿರ್ಮಾಣ ಜ್ಯೋತಿ ದಾಸ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಹಿಂದೋಲ್ ಪೆಂಟ್ಸೆ ಅವರಿಂದ ಖಾಯಲ್ ಗಾಯನ. ಇದು ಆಕಾಶವಾಣಿ ನಾಗ್ಪುರ್ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಇಂದಿನ ಎಲ್ಲ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:10. ಇನ್ನು ಮುಂದೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. ಮೊದಲಿಗೆ ಜಗನ್ನಾಥದಾಸರ ಒಂದು ರಚನೆಯನ್ನ ಡಾಕ್ಟರ್ ಶಿವಶಂಕರಿಯವರ ಕಂಠಸಿರಿಯಲಿಕೆ.

ಡಾಕ್ಟರ್ ಶಿವಶಂಕರಿಯವರ ಧ್ವನಿಯಲ್ಲಿ ಮತ್ತೊಂದು ಗೀತೆಯನ್ನು ಕೇಳೋಣ. ರಚನೆ ಪ್ರಸನ್ನ ವೆಂಕಟದಾಸರು. ದಡ ಸೇರಿಸು ಭವದ ಕಡಲಿನ, ದಡ ಸೇರಿಸು ಹರಿಯೇ.

ಶ್ರೀ ಪಂಡಿತ್ ಭೀಮಸೇನ್ ಜೋಶಿಯವರ ಕಂಠಸಿರಿಯಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ರಚನೆ ವಿಜಯದಾಸರು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ.

0: ಆಕಾಶವಾಣಿ ಸಮಯ ಸರಿಯಾಗಿ 6:30 ಈಗ ಡಾಕ್ಟರ್ ಯುಎಂ ರವಿಯವರಿಂದ ಚಿಂತನ ಕೇಳುವಿರಿ.
1: ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಎನ್ನುವುದರ ಆಂಗ್ಲ ರೂಪ ಇಂಟೆಂಜಿಬಲ್ ಕಲ್ಚರಲ್ ಹೆರಿಟೇಜ್, ಎಂದರೆ ಯುನೆಸ್ಕೋ ಒಂದು ಸ್ಥಳದ ಸಾಂಸ್ಕೃತಿಕ ಪರಂಪರೆಯ ಭಾಗವೆಂದು ಪರಿಗಣಿಸುವ ಅಭ್ಯಾಸ, ಪ್ರಾತಿನಿಧ್ಯ, ಅಭಿವ್ಯಕ್ತಿ, ಜ್ಞಾನ ಅಥವಾ ಕೌಶಲ್ಯ. ಮೂರ್ತ ಪರಂಪರೆಯಾದ ಕಟ್ಟಡಗಳು, ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು ಮತ್ತು ಕಲಾಕೃತಿಗಳು ಸಾಂಸ್ಕೃತಿಕ ಆಸ್ತಿಯಾಗಿರುವಂತೆ ಭೌತಿಕ ರೂಪದಲ್ಲಿರದ ಆದರೆ ಜನರ ಪ್ರಜ್ಞೆಯಲ್ಲಿ ಮತ್ತು ಅಭ್ಯಾಸಗಳಲ್ಲಿರುವ ಸಾಂಸ್ಕೃತಿಕ ಜ್ಞಾನ, ಕೌಶಲ್ಯಗಳು, ಸಂಪ್ರದಾಯಗಳು ಮತ್ತು ಅಭಿವ್ಯಕ್ತಿಗಳು. ಅಮೂರ್ತ ಪರಂಪರೆಯು ಜಾನಪದ ಪದ್ಧತಿಗಳು, ನಂಬಿಕೆಗಳು, ಸಂಪ್ರದಾಯಗಳು, ಜ್ಞಾನ ಮತ್ತು ಭಾಷೆಯಂತಹ ಭೌತಿಕವಲ್ಲ

0: ಸಂಪನ್ಮೂಲವಾದ ಬೌದ್ಧಿಕ ಸಂಪತ್ತನ್ನು ಒಳಗೊಂಡಿದೆ. ಆದರೆ ಜಾನಪದ ಕಥೆಗಳು, ಹಬ್ಬಗಳು, ಸಂಗೀತ, ನೃತ್ಯಗಳು, ಕಲಾಕೃತಿಗಳು, ಕರಕುಶಲ ಕಲೆಗಳು ಹಳ್ಳಿಗರ ಮತ್ತು ಆದಿವಾಸಿಗಳ ವಿಶೇಷ ಜ್ಞಾನ ಶಿಸ್ತುಗಳಾದ ಆಹಾರ ತಯಾರಿಕೆ, ಚಿತ್ತಾರಕಲೆ, ಮೌಖಿಕ ಸಂಪ್ರದಾಯಗಳು, ಹಬ್ಬಗಳು, ಸಂಗೀತ, ಕರಕುಶಲ ಕಲೆಗಳು ಇತ್ಯಾದಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಭಾಗಗಳಾಗಿವೆ. ಅಂದರೆ ಸಮುದಾಯ ಆಧಾರಿತವಾಗಿದ್ದು ಪರಂಪರೆಯು ಗುಂಪುಗಳು ಅಥವಾ ವ್ಯಕ್ತಿಗಳಿಂದ ಗುರುತಿಸಲ್ಪಟ್ಟಾಗ ಮಾತ್ರ ಅಮೂರ್ತ ಪರಂಪರೆಯಾಗಲು ಸಾಧ್ಯ. ಈ ಜ್ಞಾನ ಮತ್ತು ಕೌಶಲ್ಯಗಳು ತಲೆಮಾರುಗಳಿಂದ ಹರಡುತ್ತವೆ. ಕಾಲಾನಂತರದಲ್ಲಿ ಇದು ಬದಲಾಗುತ್ತಾ ಹೋಗುತ್ತದೆ. ಆದರೆ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳದೆ ಭೌತಿಕ ರೂಪದಲ್ಲಿರದೆ ಇದು ಕಟ್ಟಡಗಳು, ಸ್ಮಾರಕಗಳಂತಹ ಭೌತಿಕ ವಸ್ತುಗಳಲ್ಲ, ಆದರೆ ಬೌದ್ಧಿಕ ಮತ್ತು ಪ್ರಾಯೋಗಿಕ ಜ್ಞಾನವಾಗಿದೆ. ಹಾಡು, ಸಂಗೀತ, ನೃತ್ಯ, ನಾಟಕ, ಕೌಶಲ್ಯಗಳು, ಪಾಕಪದ್ಧತಿ, ಕ್ರೀಡೆ, ಕರಕುಶಲ ವಸ್ತುಗಳು ಮತ್ತು ಉತ್ಸವಗಳು ಸೇರಿದಂತೆ ಸಂಸ್ಕೃತಿಯ ಹಲವು ಭಾಗಗಳು ಅಮೂರ್ತವಾಗಿವೆ. ಇವು ಸಂಸ್ಕೃತಿಯ ರೂಪಗಳಾಗಿವೆ. ಇವುಗಳನ್ನು ರೆಕಾರ್ಡ್ ಮಾಡಬಹುದು, ಆದರೆ ವಸ್ತು ಸಂಗ್ರಹಾಲಯದಲ್ಲಿರುವಂತೆ ಭೌತಿಕ ರೂಪದಲ್ಲಿ ಮುಟ್ಟಲು ಅಥವಾ ಸಂಗ್ರಹಿಸಲು ಸಾಧ್ಯವಿಲ್ಲ. ಆದರೆ ಅದಕ್ಕೆ ಅಭಿವ್ಯಕ್ತಿ ನೀಡುವ ವಾಹಕದ ಮೂಲಕ ಮಾತ್ರ ಅನುಭವಿಸಬಹುದು. ಅಂತಹ ಸಾಂಸ್ಕೃತಿಕ ವಾಹಕಗಳನ್ನು ರಾಷ್ಟ್ರಸಂಘ ಮಾನವ ನಿಧಿಗಳು ಎಂದು ಕರೆಯಲಾಗುತ್ತದೆ. ಭಾಷೆಗಳ ರಕ್ಷಣೆ ಅತಿದೊಡ್ಡ ಮತ್ತು ಪ್ರಮುಖವಾದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಜಪಾನ್ 1950 ಸಾಂಸ್ಕೃತಿಕ ಆಸ್ತಿಗಳ ರಕ್ಷಣೆಗಾಗಿ ಕಾನೂನಿನೊಂದಿಗೆ ಅಮೂರ್ತ ಮತ್ತು ಸ್ಪಷ್ಟ ಸಂಸ್ಕೃತಿಯನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಶಾಸನವನ್ನು ಪರಿಚಯಿಸಿದ ಮೊದಲನೇ ದೇಶ. 2003 ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ನಡೆದ ಸಮಾವೇಶದ ಪ್ರಕಾರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂದರೆ ICH ಅಥವಾ ಜೀವಂತ ಪರಂಪರೆ ಮಾನವೀಯತೆಯ ಸಾಂಸ್ಕೃತಿಕ ವೈವಿಧ್ಯತೆಯ ಮುಖ್ಯ ಮೂಲವಾಗಿದೆ ಮತ್ತು ಅದರ ನಿರ್ವಹಣೆಯೂ ನಿರಂತರ ಸೃಜನಶೀಲತೆಗೆ ಖಾತರಿಯಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಹರಡುವ ಈ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ಸಮುದಾಯಗಳು ಮತ್ತು ಗುಂಪುಗಳು ತಮ್ಮ ಪರಿಸರ, ಪ್ರಕೃತಿ ಮತ್ತು ಅವರ ಇತಿಹಾಸದೊಂದಿಗಿನ ಪರಸ್ಪರ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನಿರಂತರವಾಗಿ ಮರುಸೃಷ್ಟಿಯಾಗುತ್ತದೆ. ಅವರಿಗೆ ಗುರುತು ಮತ್ತು ನಿರಂತರತೆಯ ಪ್ರಜ್ಞೆಯನ್ನು ಒದಗಿಸುತ್ತದೆ. ಹೀಗಾಗಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಮಾನವ ಸೃಜನಶೀಲತೆಗೆ ಗೌರವವನ್ನು ಉತ್ತೇಜಿಸುತ್ತದೆ. ಭಾರತದಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಗುರುತಿಸಿದ 67 ಕಲಾಪ್ರಕಾರಗಳು ಮತ್ತು ಆಚರಣೆಗಳಿವೆ. ಅದರಲ್ಲಿ ಕರ್ನಾಟಕದ 2 ಮೌಖಿಕ ಪರಂಪರೆಯ ಪೋಷಣೆಯ ಕೇಂದ್ರಗಳು ಇರುವುದು ವಿಶೇಷ. ಮೊದಲ ಬಾರಿಗೆ 2024 ಜೂನ್ ತಿಂಗಳಲ್ಲಿ ಈ ಪಟ್ಟಿಗೆ ಕರ್ನಾಟಕ ಜಾನಪದ ಪರಿಷತ್ತು, ಜಾನಪದ ಲೋಕ ಮತ್ತು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಸೇರಿರುವುದೊಂದಿಗೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ವಿಶ್ವಮಟ್ಟದಲ್ಲಿ ಹೆಸರುಗಳಿಸಿವೆ. ಈ 2 ಸಂಸ್ಥೆಗಳು ತಮ್ಮ ಕಲಾ ಪರಂಪರೆಯನ್ನು ಸಂರಕ್ಷಿಸುವ, ಪೋಷಿಸುವ ಮಹತ್ತರ ಕೆಲಸಕ್ಕೆ ಯುನೆಸ್ಕೋ ಪಟ್ಟಿಯಲ್ಲಿ ದಾಖಲಾಗಿವೆ ಎನ್ನುವುದು ಕನ್ನಡಿಗರ ಹೆಮ್ಮೆ. ಜಾನಪದ ಲೋಕ ಒಂದು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಸುವ ಪ್ರಮುಖ ವಸ್ತು ಸಂಗ್ರಹಾಲಯ. ಅನೌಪಚಾರಿಕವಾಗಿ ಜೀವಂತ ರಾಷ್ಟ್ರೀಯ ಸಂಪತ್ತು ಎಂದು ಸಹ ಇದನ್ನು ಕರೆಯಲಾಗುತ್ತದೆ. ಇದನ್ನು ಸಂರಕ್ಷಿಸಬೇಕಾದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಾಗಿದೆ.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
3: ದೇಶದ ಸೇವೆಗೆ ನಿಲ್ಲಬೇಕು.
4: ಇದುವರೆಗೂ ಡಾಕ್ಟರ್ UM ರವಿಯವರಿಂದ ಚಿಂತನ ಕೇಳಿದ್ರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ ಸರಿಯಾಗಿ 6:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು BV ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ,

0: ಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
1: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದ್ರೆ, ನಾನು ಓದಿದ್ದು ಆ ಹಳ್ಳಿಲೆ, ಪ್ರಾಥಮಿಕ 7ನೇ ತರಗತಿಯಿಂದ ಈಗೇನು ಹೇಳ್ತಾರೆ 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತ ಇತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳುಮಯ, 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನ್ನಿಸ್ತಾ ಇತ್ತು ಅಂತ. ಒಂದ್ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದ ನನಗೆ ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಇನ್ನು ಮನೆ ಮುಂದೆ ಗಿಡಗಳಿರಬೇಕಂತೆ ಅಂತ ಅಂದರೆ ಅಲ್ಲಿ ಎರಡು ಸ್ಥಿತಿ. ಒಂದು, ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರಿಗೆ ಕಂಡುಬರ್ತಾರಲ್ಲ. ಎರಡನೇದು, ಕುಡಿಯೋ ನೀರೇ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ ಅದನ್ನು ಚೆನ್ನಾಗಿ ನಾಪಕ್ಕೆ ಬಂದು ಇವತ್ತು ಜ್ಞಾಪಕದಲ್ಲಿದೆ. ಎರಡನೇದೇನೆಂದರೆ, ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕ್ಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಎಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲೇ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನನ್ನ ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನ ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾಗಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೋ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SSLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ದವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಧರಿಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು. ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂಥ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ಸಾಕು ಮಗ ಅನ್ನೋರು. ಅಥವಾ ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಡದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹೆಣ್ಣೇದೂರ್ ಕಂಪ್ನಿ, ಸುಬ್ಬೈನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನೂ. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬಯಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿ ಮೇಲೆ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಆವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡ ಇದ್ದವು. ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವಕರ್ನಾಟಕ ತರಿಸೋರು. ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪದವ್ರ ಕಿಡಿ ಬರ್ತಾಯಿತ್ತು. ಆ ಕಿಡಿಯಲ್ಲಿ ಬಹಳ ತೀಕ್ಷ್ಣವಾದಂಥ ಬರಹ. ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕ್ಕೆ ಬರಲ್ಲ, ಯಾರ ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಂದಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ವಿಪ್, ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಾಗಿ ಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ ಒಂದು ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂತ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಣೆಯಲ್ಲಿ ನೇರವಾಗಿ, ತಾಯ್ನಾಡಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಉಳಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಿವಿ ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:40. ಇನ್ನು ಮುಂದೆ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ವೃಂದಗಾನದಲ್ಲಿ KS ನಿಸಾರ್ ಅಹಮದ್ ಅವರ ಒಂದು ರಚನೆಯನ್ನು ಕೇಳೋಣ. ಹಿರಿದು ತಾಯೇ ನಿನ್ನ ಘನತೆ ಹಿರಿದು.

0: ಇದುವರೆಗೂ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಸಮಯ ಸರಿಯಾಗಿ 6:50 ರೈತರಿಗೆ ಸಲಹೆ.
1: ಭಾರತದಲ್ಲಿ ಒಣಭೂಮಿಯ ಕೃಷಿಯ ಅಗತ್ಯತೆ ಏನಂದ್ರೆ, ಶುಷ್ಕ, ಅರೆ ಆರ್ದ್ರ ಮತ್ತು ಆರ್ದ್ರ ಎಂಬ ಮೂರು ಪ್ರಮುಖ ಹವಾಮಾನ ವಲಯಗಳಿವೆ. ಆದ್ದರಿಂದ ಒಣಭೂಮಿ ಕೃಷಿಯು ನೀರಾವರಿ ಕೃಷಿಗಿಂತ ಹೆಚ್ಚಿನ ಪ್ರದೇಶವನ್ನು ಆವರಿಸಿಕೊಂಡಿದೆ. ಒಣಭೂಮಿ ಕೃಷಿಯು ದೇಶದ ಸುಮಾರು 66% ಭೂಪ್ರದೇಶವನ್ನು ಆವರಿಸಿದ್ದು, ಸುಮಾರು 40% ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಈ ಪ್ರದೇಶಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಈ ಸಮತೋಲನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ. ದೇಶದ ಸಮತೋಲಿತ

0: ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿ ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯವಾಗಿದೆ. ಒಣಭೂಮಿ ಕೃಷಿ ವ್ಯವಸ್ಥೆಯಲ್ಲಿ ತಂಬಾಕು, ಎಣ್ಣೆಕಾಳು, ಬೇಳೆಕಾಳು, ಹತ್ತಿ ಮತ್ತು ಶೇಂಗಾ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಭಾರತೀಯ ಕೃಷಿಯನ್ನು ರಫ್ತುಮುಖಿಯಾಗಿಸಲು ಮತ್ತು ಕೃಷಿ ಆಧಾರಿತ ಸಂಸ್ಕರಣಾ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡಲು ಒಣಭೂಮಿ ಕೃಷಿಗೆ ಹೆಚ್ಚಿನ ಒತ್ತು ನೀಡುವುದು ಅವಶ್ಯಕವಾಗಿದೆ. ಒಣಭೂಮಿ ಕೃಷಿಯಲ್ಲಿ ಸಾಮಾನ್ಯವಾಗಿ ಹತ್ತಿ ಬೀಜ, ಸೂರ್ಯಕಾಂತಿ, ಕುಸುಬೆ, ಎಣ್ಣೆಕಾಳು, ಸಜ್ಜೆ, ರಾಗಿ ಮತ್ತು ಬೇಳೆಕಾಳುಗಳಂತಹ ಪೌಷ್ಟಿಕ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಅಭಿವೃದ್ಧಿಶೀಲ ಪ್ರದೇಶಗಳಲ್ಲಿ ಕಂಡುಬರುವ ಅಪೌಷ್ಟಿಕತೆ ಮತ್ತು ಪೌಷ್ಟಿಕಾಂಶದ ಕೊರತೆಯ ಸಮಸ್ಯೆಗಳಿಗೆ ಒಣಭೂಮಿ ಕೃಷಿಯು ಪರಿಣಾಮಕಾರಿಯಾಗಿ ಪರಿಹಾರವಾಗಿರುತ್ತೆ. ವಾಣಿಜ್ಯ ಬೆಳೆಗಳು ಕೂಡ ಒಣಭೂಮಿ ಕೃಷಿಯ ಭಾಗವಾಗಿರುತ್ತವೆ. ಇದು ಜಾನುವಾರುಗಳ ಆಹಾರ ಮತ್ತು ಮೇವು ಒದಗಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಉದಾಹರಣೆಗೆ, ಜತ್ರೂಪ ಬೆಳೆಯೋದ್ರಿಂದ ದೊರೆಯುವ ದ್ರವವನ್ನು ಪೆಟ್ರೋಲಿಯಂ ಉತ್ಪನ್ನಗಳೊಂದಿಗೆ ಮಿಶ್ರಣ ಮಾಡಿ ಬಳಸಬಹುದಾಗಿದೆ. ಇದರಿಂದ ಇಂಧನದ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ. ಒಣಭೂಮಿ ಕೃಷಿ ತಂತ್ರಜ್ಞಾನ ಮುಖ್ಯವಾಗಿ ತ್ವರಿತ ಭೂಮಿ ಸಿದ್ಧತೆ ಮತ್ತು ಬಿತ್ತನೆ ವಿಧಾನಗಳಾಗಿವೆ. ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸುವ ಕ್ರಮಗಳೊಂದಿಗೆ ಬೇಗನೆ ಭೂಮಿ ಸಿದ್ಧಪಡಿಸಿ ಬಿತ್ತನೆ ಮಾಡಿಕೊಳ್ಬೇಕು. ಸುಧಾರಿತ ಬೆಳೆ ತಳಿಗಳ ಬಳಕೆಯನ್ನು ಮಾಡಿಕೊಳ್ಬೇಕು. ಅಂದರೆ ಬರ, ಉಷ್ಣತೆ ಮುಂತಾದ ಒತ್ತಡಗಳನ್ನು ತಡೆದುಕೊಳ್ಳುವ ಉತ್ತಮ ತಳಿಗಳನ್ನು ಬೆಳೆಗಳನ್ನು ಬಳಸಬೇಕಾಗುತ್ತೆ. ಮಣ್ಣಿನ ತೇವಾಂಶ ಉಳಿಸಲು ಆಳ ಉಳುಮೆ, ಮೇಲ್ಮೈ ಕೃಷಿ ಮತ್ತು ಬೆಳೆ ಅವಶೇಷ ಮುಚ್ಚುವಿಕೆ ಮುಖ್ಯ ತಂತ್ರಗಳಾಗಿರುತ್ತವೆ. ಇನ್ನೊಂದೇನೆಂದರೆ ನೀರಿನ ಸಮರ್ಪಕ ಬಳಕೆ. ಮೇಲ್ಮೈ ನೀರು, ಅಂತರ್ಜಲ ಮತ್ತು ಮಳೆ ನೀರನ್ನು ಸಮನ್ವಯವಾಗಿ ಬಳಸಬೇಕು. ನೀರು ಸಂಗ್ರಹಣೆ, ವಾಟರ್ ಹಾರ್ವೆಸ್ಟಿಂಗ್, ಇದು ಬರಗಾಲದ ಸಮಯದಲ್ಲಿ ಬಳಸಲು ಮಳೆ ನೀರನ್ನು ಸಂಗ್ರಹಿಸಬೇಕು. ಜಲಾನಯನ ಪ್ರದೇಶವು ನೀರು ಸಂಗ್ರಹಣೆಗೆ ಸಹಾಯಕವಾದ ನೈಸರ್ಗಿಕ ಘಟಕವಾಗಿದೆ. ಪರಿಣಾಮಕಾರಿ ಜಲಾನಯನ ನಿರ್ವಹಣೆಯಿಂದ ಹಾಳಾದ ಭೂಮಿಯನ್ನು ಪುನಃ ಸ್ಥಾಪಿಸಬಹುದು ಮತ್ತು ಪರಿಸರ ಹಾನಿಯನ್ನು ತಡೆಗಟ್ಟಬಹುದಾಗಿದೆ. ಮಣ್ಣಿನ ಸಂರಕ್ಷಣಾ ಕ್ರಮಗಳು, ಕಾಂಟೂರ್ ಬಂಡಿಂಗ್, ಮೆಟ್ಟಿಲು ಕೃಷಿ, ಭೂಮಿ ಸಮತಟ್ಟು ಮಾಡುವುದು, ಇಳಿಜಾರು ನಿರ್ವಹಣೆ ಮತ್ತು ಸಂರಕ್ಷಣಾ ಉಳುಮೆ ಮುಂತಾದ ವಿಧಾನಗಳನ್ನು ನಾವು ಬಳಸಬೇಕಾಗುತ್ತೆ. ಹನಿ ನೀರಾವರಿ, ನೀರನ್ನು ಉಳಿಸುವ ಪರಿಣಾಮಕಾರಿ ನೀರಾವರಿ ವಿಧಾನ ಇದಾಗಿರುತ್ತೆ. ಕಾಲುವೆಗಳಲ್ಲಿ ನೀರಿನ ನಷ್ಟ ಕಡಿಮೆ ಮಾಡಿಕೊಳ್ಳೋದು, ಕಾಲುವೆಗಳಿಗೆ ಲೈನಿಂಗ್ ಮಾಡೋದ್ರಿಂದ ನೀರಿನ ಸೋರಿಕೆ ಕಡಿಮೆಯಾಗುತ್ತೆ. ಕೃಷಿ ಪದ್ಧತಿಗಳ ಬಳಕೆ, ಬೆಳೆ ಪರಿವರ್ತನೆ, ಮಿಶ್ರ ಬೆಳೆ ಪದ್ಧತಿ ಬಳಸೋದರಿಂದ ಬೆಳೆ ಇಳುವರಿ ಹೆಚ್ಚುತ್ತೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಜೈವಿಕ ಗೊಬ್ಬರಗಳು ಮತ್ತು ಇತರ ಪರಿಸರ ಸ್ನೇಹಿ ಪೋಷಕಾಂಶಗಳ ಬಳಕೆಗೆ ಹೆಚ್ಚಿನ ಒತ್ತನ್ನು ನೀಡಬೇಕಾಗುತ್ತೆ. ಇನ್ನೊಂದು, ಒಣ ಬೇಸಾಯದಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿಪಡಿಸೋದು. ಕಡಿಮೆ ನೀರಿನಲ್ಲಿಯೂ ಬೆಳೆ ಬೆಳಿಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಮಣ್ಣಿನ ಸವೆತ ನಿಯಂತ್ರಣ ಕೂಡ ಸೇರಿರುತ್ತೆ. ಒಣಭೂಮಿ ಪ್ರದೇಶದಲ್ಲಿ ಮಣ್ಣಿನ ಸವೆತವು ಪ್ರಮುಖ ಸಮಸ್ಯೆಯಾಗಿದೆ. ಅರಣ್ಯೀಕರಣ, ಹುಲ್ಲುಗಾವಲು ಅಭಿವೃದ್ಧಿ ಮತ್ತು ನಿಯಂತ್ರಿತ ಮೇಯಿಸುವಿಕೆ ಮೂಲಕ ಮಣ್ಣನ್ನು ಸ್ಥಿರಗೊಳಿಸಿ ಈ ಸಮಸ್ಯೆಯನ್ನು ತಡೆಯಬಹುದಾಗಿದೆ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಆಕಾಶವಾಣಿ ಈಗ ಸಮಯ 6:55 ನಿಮಿಷವಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ನಿಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ಭೋಪಾಲನಗರೆ ಸಮನುಷ್ಠಿತೆ ರಾಜ್ಯಸ್ತರೀಯ ಗೋಪಾಲಕ ಸಮ್ಮೇಳನೆ ಜನಾನ್ ಸಂಬೋಧಯನ್ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಪ್ರಾವೋಚತ್ ಯತ್ ಭಾರತೀಯ ನ್ಯಾಯ ಸಂಹಿತಾಯಾಃ ನಿರವಶೇಷ ಪ್ರವರ್ತನೆ ಸತಿ ಭಾರತಸ್ಯ ದಂಡ ನ್ಯಾಯ ಪ್ರಣಾಳಿ ಜಗತಿ ನಿರತಿಶಯ ಅರ್ವಾಚೀನ ಸಂಭವಿಷ್ಯತಿ. ಗೃಹಮಂತ್ರಿಣಾ ಸಬಲಂ ಪ್ರೋಕ್ತಂ ಯತ್ ಅಸ್ಯಾಃ ನ್ಯಾಯ ಸಂಹಿತಾಯಾಃ ಪೂರ್ಣ ಸಂಚಾರಾನಂತರಂ ಅಭಿಯೋಗ ಪಂಜೀಕರಣಾದಾರಭ್ಯ ಸರ್ವೋಚ್ಚ ನ್ಯಾಯಾಧಿಕರಣಂ ಯಾವತ್ ಸರ್ವೇಷಾಂ ನ್ಯಾಯ

0: ಆದಾಯವ್ಯವಹಾರಾಣಾಂ ಅಂತಿಮ ನಿರ್ಣಯ ವರ್ಷತ್ರಯಾಭ್ಯಂತರ ಏವ ಸಿದ್ಧಿಮೇಷ್ಯತಿ. ಕೇಂದ್ರೀಯ ಶಿಕ್ಷಾ ಮಂತ್ರಾಲಯಾಂತರ್ಗತ ಉಚ್ಚ ಶಿಕ್ಷಾ ವಿಭಾಗೇನ ಅಸಮಿಯಾ, ಬಂಗ್ಲಾ, ಮರಾಠಿ, ಪಾಲಿ, ಪ್ರಾಕೃತ್ ಇತಿ ಪಂಚ ಶಾಸ್ತ್ರೀಯ ಭಾಷಾನಾಂ ಅಧ್ಯಯನಾಯ ಪಂಚ ಉತ್ಕೃಷ್ಟ ಕೇಂದ್ರಾಣಿ ಅಂಗೀಕೃತಾನಿ. ಇತೇನ ಉಪಕ್ರಮೇಣ ಇತಾಸಾಂ ಶಾಸ್ತ್ರೀಯ ಭಾಷಾನಾಂ ಭಾಷಿಕ ಸಾಹಿತ್ಯಿಕ ನ್ಯಾಸಸ್ಯ ಸಂರಕ್ಷಣಾಯ, ಸಂಗಣಕೀಯಕರಣಾಯ, ಉಚ್ಚ ಶೈಕ್ಷಣಿಕ ಅನುಸಂಧಾನಾಯ, ಜ್ಞಾನಸ್ಯ ಚ ವ್ಯಾಪಕ ಪ್ರಚಾರಾಯ ಸಮರ್ಪಿತ ಸಂಸ್ಥಾಗತ ಸಹಯೋಗಃ ಲಭ್ಯತೆ. ಏಕೋನವಿಂಶತಿತಮಃ ಪ್ರವಾಸಿ ಭಾರತೀಯ ದಿವಸ ಸಮಾರೋಹಃ ಆಗಾಮಿ ವರ್ಷಸ್ಯ ಜನವರಿ ಮಾಸಸ್ಯ ಸಪ್ತಮ ದಿನಾಂಕಾತ್ ನವಮ ದಿನಾಂಕಂ ಯಾವತ್ ಪಶ್ಚಿಮ ಬಂಗ ರಾಜ್ಯಸ್ಯ ಕೋಲ್ಕತಾ ನಗರೆ ಸಮಾಯೋಜಯಿಷ್ಯತೆ. ಅಸ್ಯ ಮಹಾಧಿವೇಶನಸ್ಯ ಉದ್ಘಾಟನಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಧಾಸ್ಯತಿ. ತತ್ರ ಹಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಮಾಪನ ಸತ್ರೆ ಅಧ್ಯಕ್ಷತಾಂ ವಹಂತಿ ಪ್ರವಾಸಿ ಭಾರತೀಯ ಸಮ್ಮಾನ ಪುರಸ್ಕಾರಾನ್ ಪ್ರದಾಸ್ಯತಿ. ಸಂಪ್ರತಿ ಏಷಃ ಕಾರ್ಯಕ್ರಮಃ ಆಕಾಶವಾಣಿತಃ ಪ್ರಸಾರ್ಯತೆ.
1: ವಿಷದ ವೃತ್ತಾಂತಾಯ ಎಕ್ಸ್ ಮಾಧ್ಯಮೇ ಎಟ್ ಎಐಆರ್ ನ್ಯೂಸ್ ಅಲರ್ಟ್ಸ್ ಇತ್ಯನುಗಚ್ಛಂತು. ಯೂಟ್ಯೂಬ್ ಮಂಚೇ ಚ ನ್ಯೂಸ್ ಆನ್ ಎಐಆರ್ ಆಫಿಷಿಯಲ್ ವಾಹಿನ್ಯಾ ಅನುಗ್ರಾಹಕಾಃ ಭವಂತು.
0: ಲೋಕಸಭಾಧ್ಯಕ್ಷೇಣ ಓಂ ಬಿರ್ಲಾ ಇತ್ಯನೇನ ಮಂತ್ರಾಲಯಾನುಗುಣಂ ವಿಭಿನ್ನಾನಾಂ ಸಂಸದೀಯ ಸಮಿತೀನಾಂ ಪುನರ್ ನಿರ್ಮಾಣಂ ವಿಹಿತಂ. ಭಾಜಪಾ ಸಾಂಸದಃ ಭರ್ತೃಹರಿ ಮಹತಾಬಃ ವಿತ್ತ ಸಮಿತ್ಯಾಃ, ಕಾಂಗ್ರೆಸ್ ಸಾಂಸದಃ ಶಶಿಥರೂರಃ ವಿದೇಶ ಕಾರ್ಯ ಸಮಿತ್ಯಾಃ, ಸುಧೀರ್ ಗುಪ್ತಃ ಚ ರೇಲ ಸಮಿತ್ಯಾಃ ಅಧ್ಯಕ್ಷತ್ವೇನ ನಿಯುಕ್ತಃ. ತಥೈವ ಚರಣಜೀತ್ ಸಿಂಹ ಚನ್ನಿ ಕೃಷಿ ಪಶುಪಾಲನ ಖಾದ್ಯ ಪ್ರಸಂಸ್ಕರಣ ಸಮಿತ್ಯಾಃ, ರಾಧಾಮೋಹನ ಸಿಂಹಃ ರಕ್ಷಾ ಸಮಿತ್ಯಾಃ, ರಾಜೀವ ಪ್ರತಾಪ ರೂಢಿ ಜಲ ಸಂಸಾಧನ ಸಮಿತ್ಯಾಃ, ಸಪ್ತಗಿರಿ ಉಲ್ಕಾ ಗ್ರಾಮೀಣ ವಿಕಾಸ ಪಂಚಾಯತಿ ರಾಜ ಸಮಿತ್ಯಾಃ, ನಿಶಿಕಾಂತ ದೂಬೆ ಚ ಸಂಚಾರ ಸೂಚನಾ ಪ್ರೌದ್ಯೋಗಿಕಿ ಸಮಿತ್ಯಾಃ ಅಧ್ಯಕ್ಷ ಪದಂ ಅಲಂಕರಿಷ್ಯಂತಿ. ಅದ್ಯ ನವದೆಹಲ್ಯಾಂ ಪಂಚಮ ಕೌಟಿಲ್ಯ ಆರ್ಥಿಕ ಸಮ್ಮೇಳನಂ ಸಂಬೋಧಯಂತಿ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ನ್ಯಗಾದೀತ್ ಯತ್ ಗತ ದಶಕೆ ವಿತ್ತೀಯ ಸಂಯಮಸ್ಯ ಆಧಾರಭೂತ ಸಂರಚನಾ ನಿವೇಶಸ್ಯ ಬ್ಯಾಂಕಿಂಗ್ ಪರಿಷ್ಕಾರಾಣಾಂ ವಸ್ತು ಸೇವಾಕರಸ್ಯ ಅಥ ಶ್ರಮ ಸಂಹಿತಾನಾಂ ಸುದೃಢ ಕ್ರಿಯಾನ್ವಯನೇನ ಭಾರತಸ್ಯ ಆರ್ಥಿಕ ಸ್ಥೈರ್ಯಂ ಅತೀವ ಸುದೃಢಂ ಅಭವತ್. ವಿತ್ತಮಂತ್ರೀ ಅಬ್ರವೀತ್ ಯತ್ ವಿಗತ ಚತುರ್ಷು ವರ್ಷು ವೈಶ್ವಿಕ ಸಂಕಟೇಷು ಸತ್ಸು ಅಪಿ ಭಾರತಸ್ಯ ಆರ್ಥಿಕ ಮೂಲ ತತ್ವಾನಿ ಸರ್ವಥಾ ಅಕ್ಷುಣ್ಣಾನಿ ಸಂತಿ. ಇಸ್ರಾಯೇಲ್ ಪ್ರಧಾನಮಂತ್ರಿಣ ಬೆಂಜಾಮಿನ್ ನೇತನ್ಯಾಹು ವರ್ಯೇಣ ಆಗಾಮಿ ಸ್ವಾತಂತ್ರ್ಯ ಮಹೋತ್ಸವೇ ಮಂಗಲ ದೀಪ ಪ್ರಜ್ವಾಲಯಿತುಂ ಭಾರತೀಯ ವೈಮಾನಿಕಃ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಸಗೌರವಂ ಆಹೂತೌ. ದೂರವಾಣಿ ಸಂಭಾಷಣ ವೇಳಾಯಾಂ ನೇತನ್ಯಾಹು ಮಹೋದಯೇನ ಕ್ಯಾಪ್ಟನ್ ಮಚ್ಚಾರಸ್ಯ ವೀರತಾಯಾಃ ಭೂರಿಶಃ ಪ್ರಶಂಸಾ ವಿಹಿತಾ. ಸ ಚ ಭಾರತ ಇಸ್ರಾಯೇಲ್ ದೇಶಯೋಃ ಧೀರನಾಯಕತ್ವೇನ ಉದ್ಘೋಷಿತಃ. ಪರಂಪರಾಗತ ರೂಪೇಣ ಏತತ್ ಮಂಗಲ ಜ್ವಾಲ ಪ್ರಜ್ವಾಲನಸ್ಯ ಗೌರವಂ ಕೇವಲಂ ಇಸ್ರಾಯೇಲ್ ನಾಗರಿಕೇಭ್ಯಃ ಏವ ಆರಕ್ಷಿತಂ ಭವತಿ ಯೇನ ಏತತ್ ಆಮಂತ್ರಣಂ ಅತೀವ ದುರ್ಲಭಂ ವಿಶಿಷ್ಟಂ ಚ ಮನ್ಯತೆ. ಜಪಾನ್ ದೇಶಸ್ಯ ನಾಗೋಯಾ ನಗರಸ್ಯ ಕ್ರೀಡಾಂಗಣೆ ಅದ್ಯ ಸಾಯಂಕಾಲೆ ಷಡ್ವಾದನೆ ಐಚಿ ನಾಗೋಯಾ ಏಷ್ಯಾಯಿ ಕ್ರೀಡಾಯಾಃ ಭವ್ಯಂ ಸಮಾಪನಂ ಭವಿಷ್ಯತಿ ಇತಿ ವಾರ್ತಾಃ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 7 ಗಂಟೆಯಾಗಿದೆ. ಕೇಳುಗರೆ, ಇಂದು ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ಮೇದಿನಿ ಎನ್ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ.

0: ಕೇಳುಗರೆ, ಇಂದು ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ 12:05 ವನಿತಾ ವಿಹಾರ, ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಕುರಿತು ಡಾಕ್ಟರ್ ಕೇಶವ ಪೈ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ ಹೊಳೆ.
0: ಆಕಾಶವಾಣಿ, ಸಮಯ ಸರಿಯಾಗಿ 7:02. ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
7: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
8: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ, ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
9: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
8: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ವಿ ನರಸಿಂಹನ್ ಹೀಗೆನ್ನುತ್ತಾರೆ. ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
9: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
10: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
11: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
12: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
13: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
12: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
14: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕೇಂದ್ರದ ಮೂರು ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18ರ ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಈಗ ವಾರ್ತೆಗಳ ವಿವರ.

0: ರಾಜ್ಯದ ಬರ ಅಧ್ಯಯನಕ್ಕಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಲೋಚಿಸಿದರು. ರಾಜ್ಯ ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿದ್ದು, ರಾಷ್ಟೀಯ ಪ್ರಕೃತಿ ವಿಕೋಪ ಪರಿಹಾರ ಮಾನದಂಡಗಳನ್ವಯ ರಾಜ್ಯಕ್ಕೆ 7,142.64 ಕೋಟಿ ರೂಪಾಯಿ ಬರ ಪರಿಹಾರ ನೀಡುವಂತೆ ಮನವಿ ಮಾಡಿದರು. 217 ತಾಲೂಕುಗಳು ಬರಪೀಡಿತವಾಗಿವೆ. 177 ತಾಲೂಕುಗಳಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಮೌಲ್ಯಮಾಪನ ನಡೆಸಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗಿದೆ ಎಂದರು. ರೈತರು ತೀವ್ರ ಸಂಕಷ್ಟದಲ್ಲಿದ್ದು, ಕಬ್ಬು ಬೆಳೆಗಾರರು ಹೆಚ್ಚಿನ ಬೆಲೆಗೆ ಒತ್ತಾಯಿಸುತ್ತಿದ್ದಾರೆ. ಹೈನುಗಾರರು ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ 10 ರೂಪಾಯಿ ದರ ಏರಿಕೆಗೆ ಆಗ್ರಹಿಸುತ್ತಿದ್ದಾರೆ. ಸವಾಲಿನ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಲಿ ಎಂದು ಮುಖ್ಯಮಂತ್ರಿ ಕೇಂದ್ರ ತಂಡಕ್ಕೆ ಮನವರಿಕೆ ಮಾಡಿದರು. ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ತಂಡ ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಒಟ್ಟು 10 ತಾಲೂಕುಗಳಲ್ಲಿ 159 ಕೋಟಿ ರೂಪಾಯಿ ಬೆಳೆ ನಷ್ಟವಾಗಿದೆ ಎಂದು ಮನವರಿಕೆ ಮಾಡಿದರು. ಸಹಾಯಕ ಆಯುಕ್ತ ಡಾ ಸುದಂ ಬಾಗ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಹಾಸನ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಸ್ಥಳೀಯ ರೈತರ ಸಮಸ್ಯೆ ಆಲಿಸಿ ಅಹವಾಲು ಸ್ವೀಕರಿಸಿತು. ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನು ಮೊದಲ ಹಂತದಲ್ಲಿ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿರುವ ಹಿನ್ನೆಲೆ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡ ನಾಳೆ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಹಂಪಿ, ಮಡಿಕೇರಿ, ಜೋಗ ಜಲಪಾತ, ಮೈಸೂರು, ನಂದಿಬೆಟ್ಟ ಹಾಗೂ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭಿಸಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಗುಣಮಟ್ಟದ ಸ್ವಚ್ಛ ಮತ್ತು ರುಚಿಕರ ಆಹಾರವನ್ನು ಸ್ಥಳದಲ್ಲೇ ಒದಗಿಸುವ ಉದ್ದೇಶ ಈ ಯೋಜನೆ ಹೊಂದಿದೆ ಎಂದಿದ್ದಾರೆ. ರಾಷ್ಟೀಯ ಚಿಟ್ಟೆಗಳ ದಿನದ ಅಂಗವಾಗಿ ಕರ್ನಾಟಕದ ರಾಜ್ಯ ಚಿಟ್ಟೆ, ಸಹ್ಯಾದ್ರಿ ಹಕ್ಕಿರೆಕ್ಕೆಯ ಚಿಟ್ಟೆ, ಸದರ್ನ್ ಬರ್ಡ್ ವಿಂಗ್ ಸೇರಿದಂತೆ ಸ್ಥಳೀಯ ಪ್ರಜಾತಿಯ ಪಾತರಗಿತ್ತಿಗಳ ಕುರಿತು ಯುವಜನ ಜಾಗೃತಿ ಕಾರ್ಯಕ್ರಮಗಳು ಹಲವೆಡೆ ಜರುಗಿದವು. ಪರಿಸರದ ಆರೋಗ್ಯ ಸೂಚಕಗಳಾದ ಚಿಟ್ಟೆಗಳ ಪಾರಿಸಾರಿಕ ಮಹತ್ವದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಖ್ಯಾತ ಪ್ರಾಣಿಶಾಸ್ತ್ರಜ್ಞ ಧಾರವಾಡದ ಪ್ರೊಫೆಸರ್ ಗಿರೀಶ್ ಕಾಡದೇವರು.
1: ಪಾತರಗಿತ್ತಿಗಳು ಪ್ರಕೃತಿಯ ಅತ್ಯಂತ ಸುಂದರ ಆಕರ್ಷಕ ಕೀಟಗಳು. ಜಗತ್ತಿನಲ್ಲಿ ಸುಮಾರು 18,500 ವಿವಿಧ ಬಗೆಯ ಪಾತರಗಿತ್ತಿಗಳಿದ್ದು, ಭಾರತದಲ್ಲಿ ಇವುಗಳ ಸಂಖ್ಯೆ 1,600 ಮತ್ತು ಕರ್ನಾಟಕದಲ್ಲಿ 450 ವಿವಿಧ ರೀತಿಯ ಪಾತರಗಿತ್ತಿಗಳು ಕಂಡುಬಂದಿವೆ. ಪಾತರಗಿತ್ತಿಗಳು ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸುಮಾರು 4-14% ಪುಷ್ಪಗಳ ಫಲೀಕರಣಕ್ಕೆ ಹಾಗೂ ಅವುಗಳ ಆನುವಂಶಿಕ ವಿವಿಧತೆಗೆ ವಿಶೇಷವಾದ ಕೊಡುಗೆ ಕೊಟ್ಟಿವೆ. ನಗರೀಕರಣ, ಪರಿಸರ ನಾಶ, ಹವಾಮಾನ ವೈಪರೀತ್ಯ ಇತ್ಯಾದಿಂದಾಗಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಚಿಟ್ಟೆಗಳು ಕೆಂಪು, ಹಳದಿ, ಗುಲಾಬಿ, ಕಿತ್ತಳೆ ಬಣ್ಣ ಹಾಗೂ ನೇರಳೆ ಬಣ್ಣಗಳಿಗೆ ವಿಶೇಷವಾಗಿ ಆಕರ್ಷಿಸಲ್ಪಡುತ್ತವೆ. ಮಕರಂದ ಹೊಂದಿದ ಹೂವಿನ ಗಿಡಗಳಾದ ಚೆಂಡು ಹೂವು, ಲಾಂಟಾನ, ರಥಪುಷ್ಪ ಇಂತಹ ಗಿಡಗಳನ್ನು ಗುಂಪು ಗುಂಪಾಗಿ ಬೆಳೆಸಿ ಚಿಟ್ಟೆಗಳನ್ನು ಆಕರ್ಷಿಸೋಣ. ಮೊಟ್ಟೆಯಿಡಲು ಹಾಗೂ ಅವುಗಳ ಕೀಟಗಳಿಗೆ ಆಹಾರ ಪೂರೈಸುವ ಗಿಡಗಳಾದ ನಿಂಬೆ ಹಾಗೂ ಕರಿಬೇವಿನ ಗಿಡಗಳು, ಎಕ್ಕದ ಗಿಡಗಳನ್ನು ನಮ್ಮ ಮನೆಯಂಗಳದಲ್ಲಿ ಮತ್ತು ಶಾಲಾ ಪರಿಸರದಲ್ಲಿ ಬೆಳೆಸಿ ಸಂತಾನೋತ್ಪತ್ತಿಗೆ ಸಹಾಯ ಮಾಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ

0: ಪ್ರಾಣಿ ಕಲ್ಯಾಣ ದಿನಾಚರಣೆ. ಪ್ರಾಣಿಗಳ ಸಂರಕ್ಷಣೆ ಹಾಗೂ ಪ್ರಕೃತಿಗೆ ಅವುಗಳ ಮಹತ್ವದ ಕೊಡುಗೆ ಕುರಿತು ಜನಜಾಗೃತಿ, ದಯೆ ಮತ್ತು ಅನುಕಂಪ ಮೂಡಿಸುವ ಗುರಿಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಯಲ್ಲಿ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ ಸ್ಥಾಪನೆಗೆ ಸಂಬಂಧಿಸಿ ರಾಜ್ಯ ಮುಖ್ಯ ನ್ಯಾಯಮೂರ್ತಿಗಳು ನೇಮಿಸಿದ ಹೈಕೋರ್ಟ್ ಸಮಿತಿ 18ನೇ ತಾರೀಖಿನ ಬಳಿಕ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ಭೇಟಿ ನೀಡಿ ಅಭಿಪ್ರಾಯ ಸಂಗ್ರಹಿಸಲಿದೆ ಎಂದು ವಿಧಾನಪರಿಷತ್ ಶಾಸಕ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, 12ನೇ ತಾರೀಕು ಬೆಳಗ್ಗೆ 11:30ಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆ ನಡೆಯಲಿದೆ ಎಂದರು. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ, ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಒಂದು ನೋಟ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡವು. ಜುಲೈ 1ಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ಪರಿಹರಿಸುವ ಕ್ರಮ ಕೈಗೊಂಡಿತು. ನಂತರ ಪ್ರತಿಯೊಂದು ರಾಜ್ಯಕ್ಕೂ ವಾರ್ಷಿಕ ಆದಾಯದಲ್ಲಿ ನಿಗದಿತ ಪ್ರಮಾಣದ ಬೆಳವಣಿಗೆ ಖಾತ್ರಿಪಡಿಸಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ. ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್, ಮೊಬೈಲ್, ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
0: ಮೈಸೂರಿನ 23 ವರ್ಷದ ಪ್ರಣವಿ ಅರಸ್ ಏಷ್ಯನ್ ಗೇಮ್ಸ್ ಗಾಲ್ಫ್ ಸ್ಪರ್ಧೆಯ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫರ್ ಪ್ರಣವಿ ಅರಸ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದರು. ಏಷ್ಯಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸಂಭ್ರಮದ ಸ್ವಾಗತ ದೊರೆಯಿತು. 44 ವರ್ಷಗಳ ನಂತರ ಭಾರತೀಯ ಮಹಿಳಾ ಹಾಕಿ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಲಾಸ್ ಏಂಜಲಿಸ್ ಒಲಿಂಪಿಕ್ಸ್ಗೆ ನೇರ ಅರ್ಹತೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ 3 ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗ ಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18ರ ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಮೇದಿನಿ ಎನ್ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ.

ಈಗ ಮೇದಿನಿ ಎನ್ ಭಟ್ ಅವರ ಧ್ವನಿಯಲ್ಲಿ ದಾರಾ ಬೇಂದ್ರೆಯವರ ಒಂದು ರಚನೆ, ದೇಹ ಒಂದು ದೇವವೀಣೆ ನರನರವು ತಂತಿತಾನೆ.

0: ಭಾಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳ ಧ್ವನಿಮುದ್ರಣ ಪ್ರಸಾರವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ ಪ್ರಸಾರವಾಗಲಿದೆ. 1:40ಕ್ಕೆ ಸೇವಾ ಸಂಕಲ್ಪ ಅಭಿಯಾನ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ, ವಿಷಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತು ಸಂದರ್ಶನ. 2:40ಕ್ಕೆ ರಸಮಂಜರಿ, ಸಂಸ್ಕೃತ ಕಲಿಕೆ ಏಕೆ ಹೇಗೆ, ಮಾತನಾಡುತ್ತಾರೆ ಆರತಿ ಶೇಡ್ವಾಳ್.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಎಂದು
1: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಸಮಯ ಸರಿಯಾಗಿ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ. 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ವಾರ್ತೆಗಳ ವಿವರ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ

0: ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಕೃಷಿ ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರೆ ಬಿಜೆಪಿ ಸಂಸದ ರಾಧಾ ಮೋಹನ್ ಸಿಂಗ್ ಅವರನ್ನು ರಕ್ಷಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೂಢಿ ಅವರನ್ನು ಜಲಸಂಪನ್ಮೂಲ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಮಿತಿಯ ನೇತೃತ್ವವನ್ನು ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲಾಖ ವಹಿಸಲಿದ್ದಾರೆ. ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರನ್ನು ನೇಮಿಸಲಾಗಿದೆ. ಈ ಸಮಿತಿಗಳ ಅವಧಿ ಕಳೆದ ತಿಂಗಳ 26ರಿಂದ ಜಾರಿಗೆ ಬರಲಿದೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ ನೀಡಿದೆ. ಶಾಸ್ತ್ರೀಯ ಅಸ್ಸಾಮಿ, ಶಾಸ್ತ್ರೀಯ ಬಂಗಾಳಿ, ಶಾಸ್ತ್ರೀಯ ಮರಾಠಿ, ಶಾಸ್ತ್ರೀಯ ಪಾಲಿ ಮತ್ತು ಶಾಸ್ತ್ರೀಯ ಪ್ರಾಕೃತ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಇಲಾಖೆ ಒಪ್ಪಿಗೆ ಸೂಚಿಸಿದೆ. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಉತ್ಕೃಷ್ಟತಾ ಕೇಂದ್ರಗಳನ್ನು ಅಸ್ಸಾಂನ ತೇಜ್ಪುರ ವಿಶ್ವವಿದ್ಯಾಲಯ, ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯ, ಪುಣೆಯ ಡೆಕ್ಕನ್ ಕಾಲೇಜು, ಸ್ನಾತಕೋತ್ತರ ಮತ್ತು ಸಂಶೋಧನಾ ಸಂಸ್ಥೆ, ಒಡಿಶಾದ ಕೇಂದ್ರೀಯ ವಿದ್ಯಾಲಯ ಮತ್ತು ಗುಜರಾತ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಥಾಪಿಸಲಾಗುವುದು. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಈ 5 ಕೇಂದ್ರಗಳ ಸ್ಥಾಪನೆಯು ಭಾರತದ ಶಾಸ್ತ್ರೀಯ ಭಾಷೆಗಳ ಅಧ್ಯಯನ, ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತು ಯೋಜನೆಗೆ ಇಂದು 1 ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯತೆಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಯೋಜನೆಗೆ ಒಟ್ಟು 60,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ನಿಗದಿಪಡಿಸಲಾಗಿದ್ದು, ಕೇಂದ್ರ ಸರ್ಕಾರ 30,000 ಕೋಟಿ, ರಾಜ್ಯಗಳು 20,000 ಕೋಟಿ ಹಾಗೂ ಕೈಗಾರಿಕೆಗಳು 10,000 ಕೋಟಿ ರೂಪಾಯಿ ನೀಡಲಿವೆ. ಯುವಜನರಿಗೆ ಉದ್ಯೋಗ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಅಗತ್ಯವಾದ ಪ್ರಾಯೋಗಿಕ ಕೌಶಲ್ಯಗಳನ್ನು ಒದಗಿಸುವಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲ್ವೆ ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ವರೆಗೆ ತಲುಪಿವೆ. 2020

2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲ್ವೆ ಸಂಪರ್ಕ ದೊರೆತಿದೆ. ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿವೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲಿಯೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. 2026ರ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು ಎರಡು ವಾರಗಳಿಗಿಂತ ಹೆಚ್ಚು ರೋಮಾಂಚನಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭ ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ಧಂಡಾ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಾಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರೋಪ ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ನ್ಯೂ ಚಂಡೀಗಢದಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳಿಂದ ಪರಾಭವಗೊಂಡಿದೆ. ಆದಾಗ್ಯೂ 3 ಪಂದ್ಯಗಳ ಏಕದಿನ ಸರಣಿಯನ್ನು 2-1 ಅಂತರದಲ್ಲಿ ವಶಪಡಿಸಿಕೊಂಡಿದೆ. ಪಿಸಿಎ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 351 ರನ್ ಕಲೆ ಹಾಕಿತು. ಇದಕ್ಕೆ ಉತ್ತರವಾಗಿ ವೆಸ್ಟ್ ಇಂಡೀಸ್ 48.2 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 352 ರನ್ ಗಳಿಸಿ ಸರಣಿ ಸೋಲಿನ ಅಂತರವನ್ನು 1-2 ತಗ್ಗಿಸಿತು. ಅಜೇಯ 162 ರನ್ ಗಳಿಸಿದ ಶಾಯ್ ಹೋಪ್ ವೆಸ್ಟ್ ಇಂಡೀಸ್ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. ಇದಕ್ಕೂ ಮುನ್ನ ರೋಹಿತ್ ಶರ್ಮಾ 92 ಹಾಗೂ ಕೆಎಲ್ ರಾಹುಲ್ ಅಜೇಯ 129 ರನ್ ಗಳಿಸಿದ ಪರಿಣಾಮ ಭಾರತ 351 ರನ್ಗಳ ಸವಾಲಿನ ಗುರಿ ನೀಡಲು ಸಾಧ್ಯವಾಯಿತು. ಉಭಯ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಇದೇ 6ರಂದು ಲಖನೌದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ. 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2,500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ರಾಗ ಸಂಯೋಜನೆ ಹಾಗೂ ಗಾಯನವಿರುವ ಸಂದರ್ಭ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಗೌರಿ ಸುಂದರ್ ಅವರ ಸಾಹಿತ್ಯವಿದೆ.

ರತ್ನಮಜರಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಪೀತಾಪುರಂ ನಾಗೇಶ್ವರ ರಾವ್ ಹಾಗೂ ಸುಲಮಂಗಲಂ ರಾಜಲಕ್ಷ್ಮಿಯವರ ಯುಗಳ ಧ್ವನಿಯಲ್ಲಿದೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ವಿಜಯ ಅವರ ಧ್ವನಿಯಲ್ಲಿ ಆದಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಕವಿರಾಜ್, ಸಂಗೀತ ಗುರುಕಿರಣ್ ಅವರದಾಗಿದೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಅಭಿನಂದನೆ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಹೇಮಂತ್, ನಂದಿತಾ ಹಾಗೂ ರಮ್ಯಾ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬರಲಿದೆ.

ಹಾಯ್ ಫ್ರೆಂಡ್, ಕೊನೆ ತನಕ ಬರೋರ್ನ್ಯಾರು ಪ್ರಿ.

ಅಹಂ ಪ್ರೇಮಾಸ್ಮಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್ ಅವರ ಯುಗಳ ಧ್ವನಿಯಲ್ಲಿದೆ. ವಿ ರವಿಚಂದ್ರನ್ ಅವರ ಸಂಗೀತ ಹಾಗೂ ಸಾಹಿತ್ಯ ಈ ಗೀತೆಗಿದೆ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವನಿಳುಹೆ ಸಾಲದಾಗಿರಲು. ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವನಿಳುಹೆ ಸಾಲದಾಗಿರಲು. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ.

ಕ್ಷೇಮವೆಂಬುದೇ ಮೃಗ್ಯ ಅಂತ. ಅಂದರೆ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಿರಲಿ, ಎಷ್ಟು ವಾಸ್ತವಿಕವಾಗಿ ಯೋಚನೆ ಮಾಡ್ತಾರೆ ನೋಡಿ. ಎಲ್ಲ ಮಾಡಿಬಿಟ್ಟು ಎಲ್ಲ ಚೆನ್ನಾಗಾಗೋಯ್ತು ಅಂತ ಹೇಳೋದಲ್ಲ, ಅದು ಬಹಳ ಕಷ್ಟ, ಅದು ಮರೀಚಿಕೆ ಇದ್ದ ಹಾಗೆ. ಯಾಕೆ, ರಾಮ ಕಾರ್ಮುಕ, ಕೃಷ್ಣಯುಕ್ತಿ, ಗೌತಮ ಕರುಣೆ ಎಲ್ಲವನ್ನೂ ಸೇರಿಸಿ ಹೇಳ್ತಾ ಹೋಗಿದ್ದಾರೆ. ಇವರೆಲ್ಲ ಇದನ್ನ ಆಡೇ ಇದು, ಅವರೆಲ್ಲ ಈ ಭೂಮಿ ಭಾರ ಇಳಲಿಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅಷ್ಟೆಲ್ಲ ಇರುವಾಗ ನಾವೇನು ಮಾಡಕ್ಕೆ ಸಾಧ್ಯ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ, ಕೃಷ್ಣ ಹೇಳಿದ್ದಾನೆ ಅರ್ಜುನನಿಗೆ. ಭಗವಂತನ ಅವತಾರಗಳು ಭೂಲೋಕದಲ್ಲಿ ಜನ್ಮ ತಳೆದ ತ್ರೇತಾಯುಗದ ರಾಮ, ಅವನ ಬಿಲ್ಲು ದ್ವಾಪರ ಯುಗದ ಕೃಷ್ಣ, ಅವನ ಯುಕ್ತಿ ಕಲಿಯುಗದ ಭಗವಾನ್ ಬುದ್ಧ, ಅವನ ಕರುಣೆ, ಇವರೆಲ್ಲ ಭೂಮಿ ಮೇಲಿರ್ತಕ್ಕಂಥ ಪಾಪವನ್ನು ತೊಳಲಿಕ್ಕೆ ಪ್ರಯತ್ನಿಸಿ ಅಲ್ಪ ಸ್ವಲ್ಪ ಯಶಸ್ಸಿಗೆ ಬಳಸಿದ್ದಾರೆ, ಆದರೆ ವಿಫಲರೂ ಆಗಿದ್ದಾರೆ. ಹಾಗಿರುವಾಗ ಸಾಮಾನ್ಯರಾಗಿರ್ತಕ್ಕಂಥ ನಾವು ಏನು ತಾನ ಮಾಡೋಕ್ಕೆ ಸಾಧ್ಯ? ಎಷ್ಟು ಹೆಣಗಾಡಿದರೂ ಕೂಡ ಧರ್ಮವನ್ನು ಪುನಃ ಹಿಂದಿನ ಸ್ಥಿತಿಯಲ್ಲಿ ಸ್ಥಾಪಿಸಲು ಸಾಧ್ಯ ಆದೀತೆ. ಎಲ್ಲರೂ ಕ್ಷೇಮವಾಗಿರಲಿ, ಸುಖ ಶಾಂತಿ ನೆಮ್ಮದಿ ಒಳ್ಳೆಯದಾಗಿರಲಿ ಅಂತ ಹಾರೈಸ್ಬೋದೇ ಹೊರತು ಹಾಗಾಗಲಿ ಸಾಧ್ಯ ಇಲ್ಲ. ಎಷ್ಟೋ ಸಲ ಹೇಳ್ತೀವಿ, ಹೊಸ ವರ್ಷ ಬಂದ ತಕ್ಷಣ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟಿರ್ತೀವಿ. ಕೇಳ ಮೂರ್ನಾಲ್ಕು ತಿಂಗಳಲ್ಲಿ ಏನೋ ಅಧ್ವಾನಗಳಾಗಿರುತ್ತೆ ಅವ್ರ ಮನೆಯಲ್ಲಿ. ಅವ್ನು ಜ್ಞಾಪಿಸಿ, ಹೋದ ವರ್ಷ ಹೇಳಿದ್ನಲ್ಲಪ್ಪ ಏನಾಯ್ತು, ಅಯ್ಯೋ ಗ್ರಹಚಾರ ಯಾಕಾರ ಹೇಳಿದ್ಯೋ, ಏನೇನೋ ಆಗೋಯ್ತು, ಆಗಬಾರ್ದೆಲ್ಲ ಆಗೋಯ್ತು ನಮ್ಮ ಮನೆಯಲ್ಲಿ ಅಂತಾನೆ. ಅಂದರೆ ನಾವು ಹೇಳ್ಬೋದಷ್ಟೇ ಹೊರತು ಅದು ಆಗುವುದೇ ಬೇರೆ. ಸಾಮಾನ್ಯ ಈ ಪ್ರಯಾಣದರೂ ಕೂಡ ಲೋಕಕ್ಷೇಮ ಅಂತಕ್ಕಂಥದ್ದು ನಮ್ಮ ಮರೀಚಿಕೆ. ದುಷ್ಟ ಶಿಕ್ಷೆಗೆ ಶಿಷ್ಟ ರಕ್ಷಣೆ ಭಗವಂತನ ಧ್ಯೇಯ, ಇದಕ್ಕಾಗಿ ಅವತಾರ. ಅದು ಭಗವಂತನಲ್ಲೇ ಬರೆದಂತಹ ಶಾಪದಿಂದ ಹುಟ್ಟು ಬಂದವರು ಅವರೆಲ್ಲರೂ ಕೂಡ, ಅವರಿಂದ ಅವನಿಗೆ ಮುಕ್ತಿ ಸಿಕ್ತು. ಪ್ರಸ್ತುತ ಕಲಿಯುಗದಲ್ಲಿ ಭಗವಂತನಿಗೆ ದುಷ್ಟರನ್ನ ಶಿಷ್ಟರನ್ನ ಪತ್ತೆ ಮಾಡೋದು ಹೇಗೆ ಅಂತ ಕಷ್ಟವಾಗ್ಬಿಟ್ಟಿದೆ. ಇವನು ಅವನಾಗ್ತಾನೆ, ಅವನು ಇವನಾಗ್ತಾನೆ, ಕತ್ತಿ ಬೀಸುವುದರೊಳಗೆ ಅವನು ಒಳ್ಳೆಯವನು ಕೆಟ್ಟನಾಗ್ಬಿಟ್ಟಿರ್ತಾನೆ, ಕೆಟ್ಟವನು ಒಳ್ಳೆಯವನಾಗಿರ್ತಾನೆ. ಸಾಮಾನ್ಯ ಎಷ್ಟೆಲ್ಲ ಏನೆಲ್ಲ ಮಾಡಿದರೂ ಕೂಡ ಸರ್ವರು ಸುಖವಾಗಿ ಕ್ಷೇಮದಿಂದಿರುವಂತೆ ಮಾಡ್ತೀವಿ ಅಂತ ಅನ್ನೋದಿದೆಯಲ್ಲ, ಅದೊಂದು ಮರೀಚಿಕೆ, ಅದು ಪ್ರಯತ್ನ ಅಂತೂ ನಡೀತಾ ಇರುತ್ತೆ.

ಸತತ ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಸತತ ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಕೃತಕಾಮರೆಲ್ಲರ ದೊಡೆ ಕೃತ್ಯ ಉಳಿಯದೊಡೆ, ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ. ಕೃತಕಾಮರೆಲ್ಲರ ದೊಡೆ ಕೃತ್ಯ ಉಳಿಯದೊಡೆ, ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ.

ಇದೇ ಅಭಿಪ್ರಾಯವನ್ನ ಮುಂದುವರಿಸ್ತಾ, ಸತತ ಮಾರ್ಗಣೆ ಸಿದ್ಧಿಯಂತಿರಲಿ ಮಾರ್ಗಣೆಯೇ ಗತಿ ಮನುಜಲೋಕಕ್ಕೆ ಅಂದ್ರೆ ಮತ್ತೊಂದು ಎಚ್ಚರ ಮಾಡ್ತಾರೆ. ಹೀಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಪಟ್ಟೆ ಏನೂ ಆಗ್ಲಿಲ್ವಾ ಅಂತಕ್ಕಂಥ ನಿರಾಸೆ ಬೇಡ. ಏನಾದರೂ ಮಾಡ್ತಾ ಇರಬೇಕಷ್ಟೇನೆ. ಮಾಡ್ತಾ ಇರೋದು ಎಷ್ಟು ಜನಕ್ಕಾಗುತ್ತೋ, ಎಷ್ಟು ದಿವಸಕ್ಕಾಗುತ್ತೋ, ಅಷ್ಟು ದಿವಸ ಅನುಕೂಲ ಆಗಲಿ, ಸರ್ವತಃ ಸತತವಾಗಿರುವಂತಹ ಕ್ಷೇಮ ಜೀವಕ್ಕೆ ಸಿಗುತ್ತೆ ಅಂತಕ್ಕಂಥ ಆಲೋಚನೆ ಬೇಡ ಅಂತೇಳಿ ಸರ್ವ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಕಲ್ಯಾಣಕ್ಕೆ ಅಗತ್ಯವಾದ ಸಾಧನ ಸತತವಾಗಿ ಹುಡುಕ್ತಾನೆ ಇರಬೇಕು. ನಿರಾಶರಾಗಿ ನಿಲ್ಲಿಸಬಾರದು.

0: ಹುಡುಕೋದನ್ನ. ಫಲ ದೊರಕುವ ಬಗ್ಗೆ ಚಿಂತಿಸದಲೆ, ಗುರಿ ಸಾಧನೆಯ ಸಾಧಕ ಬಾಧಕ ಆತಂಕ ಪಡೆದಲೆ, ಹೀಗಾದ್ರೆ ಯಾವ ರೀತಿ ಮಾರ್ಗ ಹುಡುಕಬೇಕು ಅಂತಕ್ಕಂಥ ಅನ್ವೇಷಣೆ ಇದೆಯಲ್ಲ, ಇದೇ ಜಗತ್ತಿಗಿರುವ ದಾರಿ. ಎಲ್ಲರೂ ತಮ್ಮ ಬಯಕೆ ತೀರಿಸಿಕೊಂಡಿರೋರು, ಇವರುಗಳು ಮತ್ತೇನೋ ಮಾಡಬೇಕಾಗಿಲ್ಲ ಎಂಬ ತೃಪ್ತ ಸ್ಥಿತಿಯನ್ನ ಎಲ್ಲರೂ ಪಡ್ಕೊಂಡ್ರೆ ಜಗತ್ತಿನ ಹೋರಾಟ ಹುಡುಕಾಟದ ಕಥೆ ಮುಗಿದೋಗೋದಿಲ್ಲ. ಗುರಿ ಸಾಧನೆ ಎಂದಿಗೂ ಆಗದಿರೋ ಹಾಗೆ ಬದುಕಿನ ಕಥೆ ಅಂತ್ಯವನ್ನೇ ಕಾಣದಂತೆ ಬ್ರಹ್ಮ ಈ ಕಥೆಯನ್ನ ನಿರ್ದೇಶಿಸಿದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ, ಎಲ್ಲರೂ ಜಿತ ಮನಸ್ಕರೇ, ಕೋಪತಾಪಗಳಿಲ್ಲದೆ ಹೋದ್ರೆ, ಆಸೆ ಆಕಾಂಕ್ಷೆಗಳಿಗೆ ಮಿತಿ ಇಟ್ಟರೆ, ನಷ್ಟೋ ಮೋಹ ಅಂದುಬಿಟ್ರೆ ಮಾಯೆ ಕೆಲಸ ಏನು? ಬ್ರಹ್ಮನೇ ಆ ಒಂದು ಸ್ಥಿತಪ್ರಜ್ಞ ಸ್ಥಿತಿಗೆ ಮಾನವ ಸಮೂಹ ತಲುಪದಂತೆ ನೋಡ್ಕೊಳ್ತಾನೆ. ಮುಚ್ಚಿಕೊಂಡಿದ್ರೆ ಹುಡುಗಾಟ ಮಾಡ್ತೇವೆ. ಅದನ್ನೇ ಕುರಿತು ಹೇಳ್ತಾರೆ, ಒರಿಸುವವರಾರು ಬೀದಿ ಬತ್ತಲೆಯ ಅಂತ. ಈ ಜೀವನದಲ್ಲಿ ಒಂದು ಇಂಬ್ಯಾಲೆನ್ಸ್ ಅಸಮಾನತೆಯನ್ನ ಮಾಡಿಟ್ಬಿಟ್ಟಿಯಾನ ಭಗವಂತ. ಅದು ನಮ್ಮನ್ನ ಏನ್ ಮಾಡ್ತಾರೆ, ಪ್ರೇರಣೆ ಮಾಡ್ತಾರೆ ಅಂದ್ರೆ, ಹೇಗಾದ್ರೂ ಮಾಡಿ ಇದನ್ನ ಸಮಸ್ಥಿತಿ ತಗೊಂಬಾ ಅಂತ ನಮಗೆ ಪ್ರೇರಣೆ ಕೊಡ್ತಾ ಇದ್ದಾನೆ. ಅಂದ್ರೆ ಎಲ್ಲರೂ ಕೂಡ ಸುಖವಾಗಿರೋ ಹಾಗೆ, ಎಲ್ಲರೂ ಸಂತೋಷವಾಗಿರೋ ಹಾಗೆ ಮಾಡುವ ಪ್ರಯತ್ನ ಮಾಡ್ತಾ ಇರು ಅಂತ ಹೇಳಿ ಮನುಷ್ಯ ಜೀವನಕ್ಕೆ ಒಂದು ಮಾರ್ಗಸೂಚಿಯಾಗಿದ್ದಾರೆ. ನಾವು ಕರ್ಮ ನಿರತರನ್ನಾಗುವ ಹಾಗೆ ಮಾಡಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 9 ಗಂಟೆಯಾಗಿದೆ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನೋ ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು
1: ನಾಂಗಲ್ಲ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೋರಿ ಫೀಲಿಂಗ್ ತೋರಿ ಹೋಲ್ಡನ್ ನಂಬಾರಿ ತರ್ತೀನ್ ಬಂಗಾರಿ
0: ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು
2: ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿವೆ.
0: ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್
2: ಚಳಿ

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮವನ್ನು ಈ ಆಪ್ ಮೂಲಕ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲಿಯೇ ಇದ್ದರೂ ಕೇಳಬಹುದು.
1: ಹಿಂದಿ ಭಾಷಾ ಕೆ ಕಾರ್ಯಕ್ರಮ, ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ ಎಆರ್ ಆಪ್ ಪರ್ ಮಿಲ್ತೆ.
2: ಬಿಹಾರ್ ಕೆ ಸಭಿ ಭಾಷಾ ಕೆ ಕಾರ್ಯಕ್ರಮ ಕೋ ಸುನು.
3: ಬಾಂಗ್ಲಾ ಭಾಷಾ ಅಕೌಂಟ್, ভালো ভালো সঙ্গীত, খবর আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারা এর সাথে যোগদান করুন.
4: অথবা মারাঠি ভাষা নিউজ অন এআইআর অ্যাপ মধ্যে উপলব্ধ আছে.
5: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
1: കാശ്മീർ സബൈനിൻ പ്രോഗ്രാം തിച്ച് എആർ ആപ്പ് പെടുത്തിയാ.
0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ, 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
6: ಆಕಾಶವಾಣಿ ಬೆಂಗಳೂರು. ಈಗ ಗೀತ ಪಲ್ಲವ, ಹೊಸ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಅವನೇ ಶ್ರೀಮನ್ನಾರಾಯಣ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಅನುರಾಗ್ ಕುಲಕರ್ಣಿ, ಅನುರಾಧ ಭಟ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿದೆ. ಸಾಹಿತ್ಯ ನಾಗಾರ್ಜುನ ಶರ್ಮಾ, ಸಂಗೀತ ಚರಣ್ ರಾಜ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಪಲ್ಲವ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಈಗ ಸಹನಾ ಭಾರದ್ವಾಜ್ ಅವರ ಕಂಠ ಸಿರಿಯಲಿ ದಂಡಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ರಾಗಂ, ಸಂಗೀತ ರಮೇಶ್ ಕೃಷ್ಣ ಅವರದಾಗಿದೆ.

ಕುನಲ್ ಗಾಂಜೆವಾಲಾ ಹಾಗೂ ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ರಣವಿಕ್ರಮ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಪವನ್ ಒಡೆಯರ್, ರಾಗ ಸಂಯೋಜನೆ ವಿ ಹರಿಕೃಷ್ಣ ಅವರದಾಗಿದೆ.

0: ಪುಷ್ಪ ಭಾಗ ಎರಡು ಚಿತ್ರದಿಂದ ಆಯ್ದ ಗೀತೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯ ವರದರಾಜ ಚಿಕ್ಕಬಳ್ಳಾಪುರ ಹಾಗೂ ಸಂಗೀತ ದೇವಿಶ್ರೀ ಪ್ರಸಾದ್ ಅವರದಾಗಿದೆ.
1: ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ ಪುಷ್ಪ.

0: Sălăcta godeila.
1: ಚರಣರಾಜ್ ಸಿದ್ಧಾರ್ಥ್ ಬೆಳೆಮಣ್ಣು ಅವರ ಗಾಯನದಲ್ಲಿರುವ ಟಗರು ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಚರಣರಾಜ್.

ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 9:30 ನಿಮಿಷವಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗ್ತಿರೋ ನಮ್ಮ ಪ್ರೀತಿಯ ಗಾನಗಂಗೆ ಕಾರ್ಯಕ್ರಮಕ್ಕೆ ನಿಮ್ಮ ಬಾನುಲಿ ಗೆಳತಿ ಲಕ್ಷ್ಮೀ ಬಿಆರ್ ಮಾಡುವ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಮಾತು, ಮಾಹಿತಿ, ಮನರಂಜನೆ, ಸುಮಧುರ ಗೀತೆಗಳು ಪ್ರಸಾರವಾಗಲಿದೆ.

0: ನಿಮ್ಗೆ ಕಾಲೇಜ್ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಮನುಷ್ಯನಿಗೆ ಮಾತಿನ ಭಾಷೆ ಇದೆ, ಆದರೆ ಪ್ರಾಣಿಗಳಿಗೆ? ಅವುಗಳಿಗೆ ಮಾತಾಡೋದಕ್ಕೆ ಬರದೇ ಇರಬಹುದು, ಆದರೆ ಪ್ರೀತಿ ಇದೆ. ಪ್ರಾಣಿಗಳಿಗೆ ನೋವು ಇದೆ, ಹಸಿವಿದೆ, ಭಯ ಇದೆ, ತಾಯ್ತನ ಇದೆ, ಸ್ನೇಹ ಇದೆ. ಅದಕ್ಕಾಗಿನೇ ಇಂದಿನ ವಿಶೇಷ ಕಾರ್ಯಕ್ರಮದ ಆಶಯ ಜೀವಜಾಲದೊಂದಿಗೆ ನಮ್ಮ ಬದುಕು, ಪ್ರೀತಿ, ಕಾಳಜಿ ಮತ್ತು ಸಹಬಾಳ್ವೆ. ಪ್ರತಿ ವರ್ಷ ಅಕ್ಟೋಬರ್ 4ರಂದು ವಿಶ್ವ ಪ್ರಾಣಿ ದಿನವನ್ನಾಗಿ ಆಚರಿಸಲಾಗುತ್ತೆ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ವಿಶ್ವ ಪ್ರಾಣಿ ದಿನದ ಶುಭಾಶಯಗಳು. ಮನುಷ್ಯನ ಜೊತೆ ಈ ಭೂಮಿಯನ್ನು ಹಂಚಿಕೊಂಡಿರೋ ಪ್ರತಿಯೊಂದು ಜೀವಿಯ ಬಗ್ಗೆನೂ ಕಾಳಜಿ ವಹಿಸಬೇಕು ಅಂತ ಅರಿವು ಮೂಡಿಸೋ ದಿನ ಇದು. ಹಾಗಾದರೆ ಈ ಸುಂದರ ಜೀವ ಜಗತ್ತಿನೊಂದಿಗೆ ನಮ್ಮ ಸಂಬಂಧ ಹೇಗಿದೆ, ಅದನ್ನು ಈ ಗೀತೆಯನ್ನು ಕೇಳಿ ಬಂದು ತಿಳ್ಕೊಳ್ಳೋಣ.

ಇಂದಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಾ ಇರೋದು ನಮ್ಮ ಸುತ್ತಮುತ್ತಲೂ ಇರುವಂಥ ಮತ್ತೊಂದು ಸುಂದರ ಜೀವ ಜಗತ್ತಿನ ಬಗ್ಗೆ.

ಬದ್ರಿ ಚಿತ್ರದಿಂದ ಆಯ್ದ ಗೀತೆನ ಕೇಳಿದ್ರಿ. ಹಾಡಿದ್ದವರು ಉಷಾ ಹಾಗೂ ಬದ್ರಿ. ಸಾಹಿತ್ಯ ಕೆ ಕಲ್ಯಾಣ್, ರಾಗ ಸಂಯೋಜನೆ ರಾಜೇಶ್ ರಾಮನಾಥ್. ನಮ್ಮ ಬದುಕನ್ನ ಒಮ್ಮೆ ನಮ್ಮ ಸುತ್ತಲಿನ ಪರಿಸರದ ಜೊತೆ ತಿರುಗಿ ನೋಡಿದಾಗ ಮನುಷ್ಯನ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಪ್ರಾಣಿಗಳ ಉಪಸ್ಥಿತಿ ಕಾಣುತ್ತೆ. ಹಳ್ಳಿಯ ಬದುಕಿನಲ್ಲಿ ಹಸು, ಎತ್ತು, ಎಮ್ಮೆ, ಕುರಿ, ಮೇಕೆ, ಕೋಳಿ ಮತ್ತು ಮನೆಗಳಲ್ಲಿ ಸಾಕು ಪ್ರಾಣಿಗಳಾದ ನಾಯಿ, ಬೆಕ್ಕು. ಇನ್ನು ಕೃಷಿಯಲ್ಲಿ ಎತ್ತುಗಳ ಪಾತ್ರ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಗೋವು, ಆನೆ, ಕುದುರೆ, ನಾಗರ ಹಾವು ಸೇರಿದಂತೆ ಅನೇಕ ಜೀವಿಗಳಿಗೆ ದೊರೆತಿರೋ ವಿಶೇಷ ಸ್ಥಾನ. ಇದೆಲ್ಲ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ದೀರ್ಘ ಬಾಂಧವ್ಯವನ್ನು ತೋರಿಸುತ್ತೆ. ನಮ್ಮ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಬಾಲ ಅಲ್ಲಾಡಿಸೋ ಒಂದು ನಾಯಿ, ಕಿಟಕಿ ಬಳಿ ಕೂತು ಮಿಯಾವನ್ನೋ ಒಂದು ಬೆಕ್ಕು, ಇದು ಕೇವಲ ಪ್ರಾಣಿಗಳಲ್ಲ, ಅವು ನಮ್ಮ ಕುಟುಂಬದ ಸದಸ್ಯರಂತೆ ಆಗ್ಬಿಟ್ಟಿರುತ್ತೆ. ಮನುಷ್ಯನನ್ನು ಅವನ ಸಂಪತ್ತು, ಸ್ಥಾನಮಾನ ಅಥವಾ ರೂಪ ನೋಡಿ ಪ್ರೀತಿಸೋರ್ಗಿಂತ ಯಾವುದನ್ನು ನಿರೀಕ್ಷಿಸದೆ ಮನುಷ್ಯನನ್ನು ಪ್ರೀತಿಸೋ ಜೀವಿಗಳೇ ನಮ್ಮ ಸಾಕು ಪ್ರಾಣಿಗಳು. ಅವುಗಳ ಕಣ್ಣುಗಳಲ್ಲಿ ಮಾತನಾಡೋ ಅಂಥ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರೀತಿ ಒಂದೇ ಸಾಕು.

ಮನುಷ್ಯನಿಗೆ ಮನೆ ಎಷ್ಟು ಮುಖ್ಯನೋ ವನ್ಯಜೀವಿಗಳಿಗೆ ಕಾಡು ಅಷ್ಟೇ ಮುಖ್ಯ. ಕಾಡು ಅಂದರೆ ಕೇವಲ ಮರಗಳ ಸಮೂಹ ಅಲ್ಲ, ಅದು ಸಾವಿರಾರು ಜೀವಿಗಳ ಮನೆ. ಆನೆ, ಹುಲಿ, ಚಿರತೆ, ಕರಡಿ, ಜಿಂಕೆ, ಕಾಡೆಮ್ಮೆ, ನವಿಲು, ಹಾವು, ಅನೇಕ ಬಗೆಯ ಪಕ್ಷಿಗಳು, ಕೀಟಗಳು, ಪ್ರತಿಯೊಂದು ಜೀವಿಗಳಿಗೂ ಪ್ರಕೃತಿಯಲ್ಲಿ ತನ್ನದೇ ಆದ ಪಾತ್ರವಿದೆ. ಯಾಕೆಂದರೆ ಪ್ರಕೃತಿಯ ಸಮತೋಲನ ಒಂದೇ ಜೀವಿಯ ಮೇಲೆ ನಿಂತಿಲ್ಲ. ಪ್ರತಿಯೊಂದು ಜೀವಿಯು ಮತ್ತೊಂದು ಜೀವಿಯೊಂದಿಗೆ ಯಾವುದೋ ಒಂದು ರೀತಿಯಲ್ಲಿ ಸಂಬಂಧ ಹೊಂದಿದೆ. ಆದ್ದರಿಂದ ವನ್ಯಜೀವಿ ಸಂರಕ್ಷಣೆ ಅಂದರೆ ಕೇವಲ ಹುಲಿಯನ್ನೋ ಅಥವಾ ಆನೆಯನ್ನೋ ರಕ್ಷಿಸೋದಲ್ಲ, ಇಡೀ ಜೀವ ವೈವಿಧ್ಯವನ್ನು ರಕ್ಷಿಸೋದು.

ಕರ್ನಾಟಕದ ಕಾಡುಗಳ ಸೌಂದರ್ಯವನ್ನು ನೆನಪಿಸ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಮೂಡೋ ವನ್ಯಜೀವಿಗಳ ಲೋಕ ಕೂಡ ಅಷ್ಟೇ ಅದ್ಭುತ. ಕಾಡಿನೊಳಗೆ ಸ್ವತಂತ್ರವಾಗಿ ಓಡಾಡೋ ಜಿಂಕೆಯನ್ನು ನೋಡಿದಾಗ, ಮರಗಳ ನಡುವೆ ಹಿಂಡು ಹಿಂಡಾಗಿ ಸಾಗುವ ಆನೆಗಳನ್ನ ನೋಡಿದಾಗ, ಆಕಾಶದಲ್ಲಿ ಹಾರೋ ಹಕ್ಕಿನ ನೋಡಿದಾಗ ನಮಗೆ ಒಂದು ವಿಷಯ ನೆನಪಾಗಬೇಕು. ಅವುಗಳನ್ನು ಅವುಗಳ ಸ್ವಾಭಾವಿಕ ನೆಲೆಯಲ್ಲೇ ಬದುಕೋಕೆ ಬಿಡೋದು ನಮ್ಮ ಜವಾಬ್ದಾರಿಯಾಗಿದೆ. ಪ್ರಾಣಿಗಳಿಗೆ ಕೂಡ ಭಾವನೆಗಳಿದೆ. ಪ್ರಾಣಿಗಳು ಮಾತಾಡಲ್ಲ ಅಂತ ನಮಗೆ ಗೊತ್ತು, ಆದರೆ ಅದು ಮಾತಾಡಲ್ವಾ? ಬಹುಶಃ ನಮ್ಮ ಭಾಷೆಯಲ್ಲಿ ಮಾತಾಡದೇ ಇರಬಹುದು. ಒಂದು ನಾಯಿ ತನ್ನ ಮಾಲೀಕನನ್ನು ನೋಡಿದಾಗ ಬಾಲ ಅಲ್ಲಾಡಿಸುತ್ತೆ. ಒಂದು ಹಕ್ಕಿ ತನ್ನ ಮರಿಗಳನ್ನ ರಕ್ಷಿಸೋಕೆ ಗೂಡಿನ ಬಳಿ ಕಾವಲು ಕಾಯ್ತಾನೇ ಇರುತ್ತೆ. ಒಂದು ತಾಯಿ ಪ್ರಾಣಿ ತನ್ನ ಮರಿಗಾಗಿ ಅಪಾಯವನ್ನು ಕೂಡ ಎದುರಿಸುತ್ತೆ. ಇದೇ ಪ್ರೀತಿ ಅಲ್ವಾ, ತಾಯ್ತನ ಅಲ್ವಾ? ಇದನ್ನೇ ಭಾವನೆ ಅಂತ ಹೇಳಬಹುದು ಅಲ್ವಾ? ಪ್ರಾಣಿಗಳ ವರ್ತನೆಗಳನ್ನ ಗಮನಿಸಿದಾಗ ಅವುಗಳಲ್ಲಿ ಕೂಡ ಸಂಕೀರ್ಣವಾದ ಸಾಮಾಜಿಕ ಮತ್ತು ಭಾವನಾತ್ಮಕ ವರ್ತನೆಗಳಿದೆ ಅಂತ ನಮಗೆ ತಿಳಿಯುತ್ತೆ. ಹಾಗಾಗಿ ಪ್ರಾಣಿಗಳಿಗೆ ಮಾತಾಡಕ್ಕೆ ಬರಲ್ಲ ಅಂದ ಮಾತ್ರಕ್ಕೆ ಅವಕ್ಕೆ ಭಾವನೆಗಳಿಲ್ಲ ಅಂತ ಭಾವಿಸಬಾರ್ದು. ಇಲ್ಲಿ ಒಂದು ಸುಂದರವಾದ ಮಾತು ನೆನಪಾಗತ್ತೆ. ಮನುಷ್ಯನ ಮಹತ್ವವನ್ನು ಅವನು ದುರ್ಬಲ

ಬಾಂಬೆ ಜಯಶ್ರೀ ಹಾಗೂ ಕಾರ್ತಿಕ್ ಅವರ ಧ್ವನಿಯಲ್ಲಿ ಡೆಡ್ಲಿ ಸೋಮಾ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಧು ಕೋಕಿಲ ಅವರ ಸಂಗೀತ ಕೆ ಕಲ್ಯಾಣ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೋಗಿ ಚಿತ್ರದಿಂದ ಆಯ್ದ ಗೀತೆನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳೋಣ. ರಾಗ ಸಂಯೋಜನೆ ಗುರುಕಿರಣ್ ಅವರದಾಗಿದೆ.

ಗಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಗಳ ದಿನದ ಸಂದರ್ಭದಲ್ಲಿ ಜೀವಜಾಲದೊಂದಿಗೆ ನಮ್ಮ ಬದುಕು, ಪ್ರೀತಿ, ಕಾಳಜಿ, ಸಹಬಾಳ್ವೆ ಬಗ್ಗೆ ವಿಷಯ ಸಾಗ್ತಾ ಇತ್ತು. ಪ್ರಾಣಿಗಳ ಮೇಲೆ ಕರುಣೆ ತೋರೋದು ಕೇವಲ ಪ್ರಾಣಿಗಳಿಗಾಗಿ ಮಾಡೋ ಕೆಲಸ ಅಲ್ಲ, ಅದು ನಮ್ಮ ಒಳಗೇನೆ ಇರುವಂತಹ ಮಾನವೀಯತೆನ ಉಳಿಸಿಕೊಳ್ಳೋ ಕೆಲಸ ಕೂಡ ಹೌದು. ವಿಶ್ವ ಪ್ರಾಣಿ ದಿನವನ್ನು ಆಚರಿಸುವಾಗ ಕೇವಲ ಶುಭಾಶಯ ಹೇಳೋದಕ್ಕಿಂತ ನಮ್ಮ ಜೀವನದಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನ ಮಾಡ್ಕೋಬಹುದು. ಬೇಸಿಗೆ ದಿನದಲ್ಲಿ ಮನೆ ಮುಂದೆ ಒಂದು ಪಾತ್ರೆಯಲ್ಲಿ ನೀರಿಡಬಹುದು, ಪಕ್ಷಿಗಳಿಗೆ ಕಾಳುಗಳನ್ನ ಹಾಕಬಹುದು, ರಸ್ತೆಯಲ್ಲಿ ಏನಾರ ಗಾಯ ಆಗಿದ್ರೆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಥ ಪ್ರಾಣಿ ರಕ್ಷಣಾ ಸಂಸ್ಥೆ ಅಥವಾ ಪಶುವೈದ್ಯರ ಸಹಾಯ ಪಡೆಯಬಹುದು. ಸಾಕುಪ್ರಾಣಿಗಳನ್ನ ಮನೆಗೆ ತಂದಿದ್ರೆ ಅದನ್ನು ಜೀವನ ಪೂರ್ತಿ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅದನ್ನು ಒಂದು ಆಟಿಕೆ ಥರ ಮನೆಗೆ ತೊಗೊಂಬಂದ್ಬಿಟ್ಟು ನಮಗೆ ಬೇಸರ ಆದಾಗ ಬೀದಿಗೆ ಬಿಡೋದು ಪ್ರಾಣಿಗಳಿಗೆ ನಾವು ಮಾಡುವಂಥ ಅನ್ಯಾಯ ಆಗುತ್ತೆ. ಪ್ರಾಣಿಗಳಿಗೆ ನಾವು ಪೀಡಿಸಬಾರ್ದು. ಸೆಲ್ಫಿಗೋಸ್ಕರ ವನ್ಯಜೀವಿಗಳ ಹತ್ರ ಹೋಗೋದು, ಅವಕ್ಕೆ ಬೇಡವಾಗಿರುವಂತಹ ಆಹಾರ ಕೊಟ್ಬಿಟ್ಟು ಅವುಗಳ ಸ್ವಾಭಾವಿಕ ಚಟುವಟಿಕೆಗಳಿಗೆ ನಾವು ಅಡ್ಡಿಪಡಿಸಬಾರ್ದು. ಪ್ರಾಣಿಗಳಿಗೆ ತನ್ನದೇ ಆದ

ಇದಾಗಿತ್ತು ಇಂದಿನ ಗಾನಗಂಗೆ. ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ವಿಶ್ವ ಪ್ರಾಣಿಗಳ ದಿನದ ಶುಭಾಶಯವನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:30 ನಿಮಿಷವಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಜಾನಿ ದುಷ್ಮನ್ ಚಿತ್ರದಿಂದ ಆಯ್ದ ಗೀತೆಯನ್ನ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಕೇಳೋಣ. ಸಾಹಿತ್ಯ ವರ್ಮಾ ಮಲ್ಲಿಕ್, ರಾಗ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

ಯಾರನ ಚಿತ್ರದಿಂದ ಆಯ್ದಾಗಿದೆ ಕೇಳೋಣ. ಕಿಶೋರ್ ಕುಮಾರ್ ಅವರ ಕಂಠಸಿರಿಯಲ್ಲಿದೆ ಸಾಹಿತ್ಯ ಅಂಜಾನ್, ರಾಗ ಸಂಯೋಜನೆ ರಾಜೇಶ್ ರೋಷನ್ ಅವರದಾಗಿದೆ.

ಇಂದಿವರವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜಿಯವರ ರಾಗ ಸಂಯೋಜನೆ ಇರುವ ಕುರ್ಬಾನಿ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆಯವರ ಯುಗಳ ಧ್ವನಿಯಲ್ಲಿದೆ.

ಮಜ್ರೂರವರ ಸಾಹಿತ್ಯ, ಆರ್ ಡಿ ಬರ್ಮನವರ ಸಂಗೀತವಿರುವ ಲತಾ ಮಂಗೇಶ್ಕರವರ ಕಂಠ ಸಿರಿಯಲಿ. ಕುದುರತ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಯಲ್ಲಿ ಅಪ್ನಾಪನ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಆನಂದ್ ಭಕ್ಷಿ, ರಾಗ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರದಾಗಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ವಿದ್ಯುತ್ ಮೂಲಸೌಕರ್ಯ ಹಾಗೂ ಸರಬರಾಜು ಜಾಲವನ್ನು ಬಲಪಡಿಸಲು ಮುಂದಿನ 4 ವರ್ಷಗಳಲ್ಲಿ 400 ಹೊಸ ಸಬ್ಸ್ಟೇಷನ್ಗಳನ್ನು ನಿರ್ಮಿಸಲು ಯೋಜಿಸಲಾಗಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲದಿದ್ದರೂ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಮೂಲ ಸೌಕರ್ಯಗಳ ಕೊರತೆ ಇದೆ. ಇದನ್ನು ಸರಿಪಡಿಸಲು ಈಗಾಗಲೇ 100ಕ್ಕೂ ಹೆಚ್ಚು ಸಬ್ಸ್ಟೇಷನ್ ಕಾಮಗಾರಿ ನಡೆಸಲಾಗಿದೆ ಎಂದರು. ದಾವಣಗೆರೆಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುವಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ಸರ್ಕಾರದ ಭರವಸೆಗಳ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಮುಂಬರುವ 10 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯ ಹಿನ್ನೆಲೆ ದಾವಣಗೆರೆಗೆ ಆದ್ಯತೆ ನೀಡಲು ಕೋರಿದರು. ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡಿವೆ. ಜುಲೈ 1ಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17ಕ್ಕೂ ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ, ಒಂದು ರಾಷ್ಟ್ರ ಮಟ್ಟದ ಏಕೀಕೃತ ತೆರಿಗೆ ವ್ಯವಸ್ಥೆಯ ಕುರಿತು ಬರೋಬ್ಬರಿ 17 ವರ್ಷಗಳ ಕಾಲ ಚರ್ಚೆ ನಡೆಯುತ್ತಲೇ ಬಂದಿತ್ತು. ಅದನ್ನು ಜಾರಿಗೆ ತರಲು ಪ್ರಯತ್ನಿಸಿದ ಪ್ರತಿಯೊಂದು ಸರ್ಕಾರವು ಹಲವು ಅಡೆತಡೆಗಳನ್ನು ಎದುರಿಸಿತ್ತು. ಆಗ ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯವನ್ನು ಪ್ರವೇಶಿಸಿದಾಗ ಮತ್ತೊಮ್ಮೆ ತೆರಿಗೆ, ಕೆಲವೊಮ್ಮೆ ತೆರಿಗೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯಗಳು ತಮ್ಮ ತೆರಿಗೆ ವಿಧಿಸುವ ಅಧಿಕಾರವನ್ನೂ ಬಿಟ್ಟುಕೊಡಬೇಕಾಗಿತ್ತು. ಅದರ ಪರಿಣಾಮವಾಗಿ ಉಂಟಾಗಬಹುದಾದ ಆದಾಯ ನಷ್ಟವನ್ನು ಕೇಂದ್ರ ಸರ್ಕಾರ ಭರ್ತಿ ಮಾಡುತ್ತದೆ ಎಂಬ ಭರವಸೆಯ ಮೇಲೂ ರಾಜ್ಯಗಳಿಗೆ ಸಂಪೂರ್ಣ ವಿಶ್ವಾಸವಿರಲಿಲ್ಲ. ಹಿಂದಿನ ಪ್ರಯತ್ನಗಳು ಸಹ ಇದೇ ಕಾರಣಕ್ಕೆ ವಿಫಲವಾಗಿದ್ದವು.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಜನಸೇವೆಯಿಂದ ದೇಶಸೇವೆ ಮಾಸಿಕ ಆಂದೋಲನದ ಅಂಗವಾಗಿ ಬಾಗಲಕೋಟೆಯ ಓಂಕಾರ್ ಮಾನೆ ಫೌಂಡೇಶನ್ ರೈಲ್ವೆ ನಿಲ್ದಾಣದ ಬಳಿ ಉಚಿತ ಹೆಲ್ಮೆಟ್ ವಿತರಿಸಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಗಳ ಅನುಷ್ಠಾನ ಪ್ರಗತಿಯನ್ನು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 5,25,904 ರೈತರಿದ್ದು, ಈ ಪೈಕಿ 2,96,097 ರೈತರು ಫಾರ್ಮರ್ಸ್ ಐಡಿ ಎಫ್ಐಡಿ ಹೊಂದಿದ್ದಾರೆ. ಇನ್ನು 2,29,807 ರೈತರು ಎಫ್ಐಡಿ ಮಾಡಿಸಿಕೊಳ್ಳಬೇಕಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡದ ಕವಿ, ನಾಟಕಕಾರ, ಧಾರವಾಡದ ಹುಯಿಲಗೋಳ ನಾರಾಯಣರಾವ್ ಅವರ ಜನ್ಮದಿನ. ಅವರು ರಚಿಸಿದ ಉದಯವಾಗಲಿ

0: ನಮ್ಮ ಚೆಲುವ ಕನ್ನಡ ನಾಡು ಹಾಡನ್ನು 1924ರಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ ಕರ್ನಾಟಕ ಏಕೀಕರಣ ಸಮಾವೇಶದಲ್ಲಿ ಹಾಡಲಾಗಿತ್ತು. ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರ ಸವಾಯಿ ಗಂಧರ್ವರ 74ನೇ ಪುಣ್ಯತಿಥಿ ಹಿನ್ನೆಲೆ ಇಂದು ಧಾರವಾಡ ಜಿಲ್ಲೆ ಕುಂದಗೋಳದ ಸವಾಯಿ ಗಂಧರ್ವ ಸ್ಮಾರಕ ಭವನದಲ್ಲಿ ಅಹೋರಾತ್ರಿ ಸಂಗೀತ ಮಹೋತ್ಸವ ಆಯೋಜಿತವಾಗಿದೆ. ಸಂಜೆ 7 ಗಂಟೆಗೆ ಜರುಗುವ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಎಸ್ ಗುರವ್ ಅವರಿಗೆ ಸವಾಯಿ ಗಂಧರ್ವ ರಾಷ್ಟೀಯ ಸಂಗೀತ ಪುರಸ್ಕಾರ ಪ್ರದಾನಿಸಲಾಗುತ್ತಿದೆ. ಮೈಸೂರು ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಎಲ್ಇ ಟೇಪ್ ಸೈಕ್ಲಿಂಗ್ ರೇಸ್ ಸ್ಪರ್ಧೆಗೆ ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಜಂಟಿಯಾಗಿ ಚಾಲನೆ ನೀಡಿದರು. ವಿಶ್ವದ 5 ದೇಶಗಳ ಸೈಕ್ಲಿಸ್ಟ್ಗಳು ಸೇರಿದಂತೆ ಒಟ್ಟು 1500 ಜನ ಸ್ಪರ್ಧಿಗಳು ಪಾಲ್ಗೊಂಡರು. ಕೊಪ್ಪಳ ನಗರದ ಅಶೋಕ ವೃತ್ತದಲ್ಲಿ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಆಯೋಜಿತ ಜನಜಾಗೃತಿ ವಾಕಥಾನ್ಗೆ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಚಾಲನೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ತೇರದಾಳ ಬಳಿಯ ಚಿಮ್ಮಡ ಗ್ರಾಮದಲ್ಲಿ ಜನಸೇವೆಯಿಂದ ದೇಶಸೇವೆ ಅಭಿಯಾನದಡಿ ಸಸಿ ನೆಡಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ. ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಚ್ಛತೆ ಎಂದರೆ ಕೇವಲ ನಮ್ಮ ಸುತ್ತಮುತ್ತಲಿನ ಕಸವನ್ನು ತೆಗೆಯೋದಷ್ಟೇ ಅಲ್ಲ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಹಸಿರು, ನಮ್ಮ ಸಾರ್ವಜನಿಕ ಸ್ಥಳಗಳು ಎಲ್ಲವನ್ನೂ ಕಾಪಾಡೋದು ನಮ್ಮ ಜವಾಬ್ದಾರಿ. ಸ್ವಚ್ಛತಾ ಹೀ ಸೇವಾ ಎಂಬ ಆಶಯವು ಇದೇ ಸಂದೇಶವನ್ನು ಸಾರುತ್ತೆ. ಸ್ವಚ್ಛತೆ ಒಂದು ದಿನದ ಅಭಿಯಾನ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ನಿರಂತರ ಹೊಣೆಗಾರಿಕೆನೂ ಹೌದು. ಬೆಂಗಳೂರಿನ ಕಸದ ನಿರ್ವಹಣೆಯಿಂದ ಹಿಡಿದು ಕೆರೆಗಳ ಸಂರಕ್ಷಣೆ, ಹಸಿರು ಪ್ರದೇಶಗಳ ರಕ್ಷಣೆ, ಸ್ಥಳೀಯ ಜಾಗಗಳಲ್ಲಿ ಸಸಿ ನೆಡುವುದು, ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ, ಹೀಗೆ ಸಮಾಜದ ಮತ್ತು ಪರಿಸರದ ಒಳಿತಿಗಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವವರು ಚೈತನ್ಯ ಸುಬ್ರಹ್ಮಣ್ಯ ಅವರು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಚೈತನ್ಯ ಅವರೇ.
2: ನಮಸ್ತೆ.
1: ಮೊದಲನೆಯ ಪ್ರಶ್ನೆ ಏನು ಅಂದ್ರೆ, ಈಗ ನೀವು 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಪರಿಸರ ಸಂರಕ್ಷಣೆ, ಜಾಗೃತಿ ಮೂಡಿಸುವಲ್ಲಿ ಅಂತ ನಿಮ್ಮ ಬಯೋಡೇಟಾ ಹೇಳುತ್ತೆ. ಬಯೋಡೇಟಾಗಿಂತ ಜಾಸ್ತಿ ನೀವು ವೈಯಕ್ತಿಕವಾಗಿನೂ ಅದರಲ್ಲಿ ಸಾಕಷ್ಟು ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿದ್ದೀರಾ. ನಿಮ್ಮನ್ನ ಪರಿಸರ ಮತ್ತು ಸಮಾಜಮುಖಿ ಕಾರ್ಯಗಳತ್ತ ಸೆಳೆದ ಮೂಲ ಪ್ರೇರಣೆ ಏನು ಅಂತ ಕೇಳಬಹುದಾ ಚೈತನ್ಯ ಅವರೇ?
2: ನಾವು ಬೆಂಗಳೂರಿಗೆ ಬಂದು ಕೆಲವೊಂದು ರಸ್ತೆಗಳಲ್ಲಿ ಕಸದ ಗುಡ್ಡೆಗಳು ಬಿದ್ದಿರುವಾಗ ಅದು ತುಂಬಾ ಮನಸ್ಸಿಗೆ ನೋವಾಗ್ತಾ ಇತ್ತು. ಯಾಕೆ ಹೀಗಾಗ್ತಾ ಇದೆ, ಏನ್ ಮಾಡ್ಬೋದು ಅನ್ನೋ ಯೋಚನೆ ಬಂತು. ಆ ಯೋಚನೆಯಲ್ಲಿ ಇದ್ದಾಗಲೇ ಪ್ರಧಾನಿ ಮೋದಿ ಅವರು ಸ್ವಚ್ಛ ಭಾರತದ ಕರೆಯನ್ನು ಕೊಟ್ರು. ಆಗ ನಮಗೆ ಒಂದು ದಾರಿ ಕಂಡಾಗ ಆಯ್ತು. ಹಾಗಾಗಿ ನಾವು ಅದನ್ನ ಆ ದಾರಿ ಹಿಡ್ಕೊಂಡು ಆಗಿನಿಂದ ಶುರು ಮಾಡಿದ್ದು. ನಮ್ಮ ಸಂಸಾರ ಸಮೇತ ನಾವು 4 ಜನ ಸೇರಿ ನಾವು ಶುರು ಮಾಡಿದ್ವಿ. ನಮ್ಮಷ್ಟಕ್ಕೆ ನಾವು ಮಾಡ್ತಾ ಇದ್ವಿ. ಪ್ರತಿ ಭಾನುವಾರ 2 ಗಂಟೆ ಕಾಲ ಮಾಡ್ತಾ ಇದ್ವಿ ಸುತ್ತಮುತ್ತ ಕಾಡಲ್ಲಿ. ಅಲ್ಲಿ ತುರಹಳ್ಳಿ ಫಾರೆಸ್ಟ್ ನಮ್ಮ ಪಕ್ಕದಲ್ಲೇ ಇದ್ದಿದ್ರೆ ಮೊದಲು ಅಲ್ಲಿಗೆ ಶುರು ಮಾಡಿದ್ವಿ. ಆದ್ರೆ ಅಲ್ಲಿ ತುಂಬಾ ಗಾಜಿನ ಚೂರುಗಳು ಇತ್ತು, ಹಾಗಾಗಿ ಮಕ್ಕಳಿಗೆ ಅದು ತುಂಬಾ ಅಪಾಯಕಾರಿ ಅಂತ ಹೇಳಿ ನಮ್ಮ ಸುತ್ತಮುತ್ತ ಇರೋ ಜಾಗಗಳನ್ನೇ ಪ್ರತಿ ಭಾನುವಾರ ಮಾಡ್ತಾ ಇದ್ವಿ. ಕೆಲವರೆಲ್ಲ ನೋಡಿ ಬಂದು ಸೇರ್ಕೊಂಡ್ರು, ಕೆಲವರು ಹಾಗೆ ನೋಡ್ಕೊಂಡು ಹೋದ್ರು. ನಮಗೆ ಹೇಗೂ ನಮ್ಮಷ್ಟಕ್ಕೆ ನಾವು ಮಾಡೋದು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ಶುರುವಾದದ್ದು ಹಾಗೆ
1: ಶುರುವಾದದ್ದು ಒಬ್ಬರಿಂದ, ನಿಮ್ಮ ಒಬ್ಬರಿಂದ ಅಲ್ವಾ?
2: ಅಂದ್ರೆ ನಮ್ಮ ಫ್ಯಾಮಿಲಿ. ಹೌದು.
1: ಸೊ ಆಮೇಲೆ ಈಗ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನಿಮ್ಮ ಸಂಸ್ಥೆಗೆ?
2: ಓ, ಸಂಸ್ಥೆ ಅನ್ನೋದಕ್ಕಿಂತ ನಮ್ದೊಂದು ಸಂಘ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ದು ತುಂಬಾ ಜನ ಇದ್ದಾರೆ. ಅಂದ್ರೆ ಎಲ್ರು ಅಷ್ಟೇ ಎಲ್ಲಾ ದಿನ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಅವರಿಗೆ ಪುರ್ಸೋತ್ ಆದಾಗ ಬರ್ತಾರೆ, ಕೆಲವರು ನಿರಂತರವಾಗಿ ಬರೋರು ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ನಾವು ಕೇಳೋದಿಲ್ಲ ಯಾಕೆ ಬಂದ್ರಿ ಯಾಕೆ ಬಂದಿಲ್ಲ ಅಂತ ನಾವು ಕೇಳೋದು. ಅವ್ರಿಗೆ ಹೇಳ್ತೇವೆ ನೀವು ಯಾವಾಗ ಆಗುತ್ತೆ ಬನ್ನಿ, ಯಾಕೆಂದ್ರೆ ಅದು ಅವ್ರ ಪರಿಸರಕ್ಕಾಗಿ ಮಾಡ್ತಿರೋ ಸೇವೆ. ನಾವು ಅಲ್ಲಿ ಅಟೆಂಡೆನ್ಸ್ ತಗೊಳ್ಳೋರು ಅಲ್ಲ. ಹಾಗಾಗಿ ಅವ್ರು ಬರ್ತಾರೆ, ಅವ್ರು ಬಂದಾಗ ಅವ್ರು ಸೇವೆ ಮಾಡ್ತಾರೆ ಹೋಗ್ತಾರೆ. ಹಾಗಾಗಿ 5 ಜನದಿಂದ ಹಿಡಿದು 50-60 ಜನ ವರೆಗೂ ಆದದ್ದು ಇದೆ. ಕೆಲವೊಮ್ಮೆ ತುಂಬಾ ದೊಡ್ಡ ನಾವು ಚಳುವಳಿಗಳು ಮಾಡಿದಾಗ ತುಂಬಾ ಜನಗಳು ಸೇರಿದ್ದು ಇದೆ.
1: ಸೊ ಹೀಗೆ ನೀವು ಒಂದು ಪ್ಲೇಸ್ ಇಂದ ಶುರು ಮಾಡಿದ ಆಂದೋಲನ, ಇವಾಗ ಬೆಂಗಳೂರಲ್ಲಿ ನೀವು ಎಷ್ಟು ಪ್ಲೇಸಸ್ ನ ಕವರ್ ಮಾಡಿದ್ದೀರಾ?

0: ಒಂದು ಕಸದ ರಾಶಿ ಇರ್ಬೋದು ಅಥವಾ ಒಂದು ದೊಡ್ಡ ಜಾಗನೇ ಇರ್ಬೋದು. ಸೊ ಈ ತರ ಬೆಂಗಳೂರಲ್ಲಿ ಸುಮಾರು ಜಾಗಗಳನ್ನ ನೀವು ಈ ಕಸ ಮುಕ್ತ ಬೆಂಗಳೂರು ಮಾಡೋದಿಕ್ಕೆ ಎಷ್ಟು ಜಾಗಗಳನ್ನ ಕವರ್ ಮಾಡಿರ್ಬೋದು ಚೈತನ್ಯ ಅವರೇ?
1: ಹಾಗೆ ನೋಡಿದ್ರೆ ನಾವು ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಕಡೆ ಅಂತ ಹೋಗ್ಲಿಲ್ಲ, ಸ್ವಲ್ಪ ಸೀಮಿತವಾಗಿ ನಮ್ಮ ವಾರ್ಡ್ ಮತ್ತೆ ಸುತ್ತಮುತ್ತಲಿನ ವಾರ್ಡ್ ಅನ್ನ ಅಷ್ಟು ನೋಡ್ಕೊಳ್ತಾ ಇದ್ದೇವೆ. ಅಂದ್ರೆ ಬೇರೆ ಕಡೆ ಇದ್ದಾಗ ಹೋಗಿದ್ದೇವೆ, ಆದ್ರೆ ನಮ್ದೇ ಇನಿಷಿಯೇಟಿವ್ ಅಂತ ಹೋಗಿ ನಾವು ಹೊರಗಡೆ ಮಾಡಿದ್ದು ಕಡಿಮೆ, ಸುತ್ತಮುತ್ತದಲ್ಲಿ ಜಾಸ್ತಿ ಮಾಡ್ತಾ ಇದ್ದೇವೆ. ನಮ್ಮ ತಲಗಟ್ಟುಪುರ, ಆರ್ ಆರ್ ನಗರ ಆ ಕಡೆ ತುಂಬಾ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ ಕೂಡ. ಯಾಕೆಂದ್ರೆ ಒಂದು ಅಂತ ಹೇಳಿದ್ರೆ ನಮಗೆ ಅಲ್ಲಿಯ ಅಧಿಕಾರಿಗಳು BBMP ಅವರು ನಮಗೆ ಪರಿಚಯ ಇದ್ದಾರೆ, ಹಾಗಾಗಿ ನಮಗೆ ಅವರ ಸಂಪರ್ಕ ಇರೋದ್ರಿಂದ ಅವರಿಗೆ ನಾವು ಏನ್ ಮಾಡ್ತಿದ್ದೇವೆ ಅಂತ ಗೊತ್ತು. ನಾವು ಮಾಡಿದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಆ ಕಸನ ತೆಗಿಬೇಕು ಅನ್ನೋದು, ಇಲ್ಲ ಅಂದ್ರೆ ಬರೀ ಇದು ಸ್ವಚ್ಛತೆ ಮಾಡಿದ್ರೆ ಸಾಲದಲ್ವಾ, ಅದನ್ನ ತಗೊಂಡು ಹೋಗ್ಬೇಕು ಮತ್ತೆ ಅಲ್ಲೇ ಬಿಟ್ರೆ ಪ್ರಯೋಜನ ಇಲ್ಲ. ನೀವು ಬಿಫೋರ್ ಆಫ್ಟರ್ ಅಂತ ನಾನು ಹೇಳಿದಾಗ, ನೀವು ಹೇಳಿದಾಗ ಅದರಲ್ಲಿ ಅಲ್ಲಿ ಕಸ ಇರಬಾರ್ದು, ಮಾಡಿದ್ಮೇಲೆ ಆ ಕಸ ಇರಬಾರ್ದು. ಹಾಗಾಗಿ ಅದಕ್ಕೋಸ್ಕರ ನಾವು ಅಲ್ಲಿ ಆ ಜಾಗಕ್ಕೆ ಸ್ವಲ್ಪ ಸೀಮಿತವಾಗಿ ಇಟ್ಕೊಂಡಿದ್ದೇವೆ, ಪೂರ್ತಿ ಬೆಂಗಳೂರು ಅಂತ ನಾವು ಹೋಗ್ಲಿಲ್ಲ.
0: ಸೊ ಹೇಗೆ ಚೈತನ್ಯ ಅವರೇ, ವಾರದಲ್ಲಿ 7 ದಿನ ಸಿಗತ್ತೆ, ನಿಮ್ದು ಮನೆ ಕೆಲಸಗಳಿರ್ತವೆ, ನೀವು ವರ್ಕಿಂಗ್ ವುಮೆನ್ ಆದ್ರೆ ಅಲ್ಲಿ ಕೆಲಸನ ನೋಡ್ಕೋಬೇಕು, ಸೊ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ?
1: ನಾನು ಆಯ್ಕೆ ಮಾಡ್ಕೊಂಡದ್ದು, ನಾನು ಗೃಹಿಣಿಯ, ಐ ಆಮ್ ಹೋಮ್ ಮೇಕರ್ ಬೈ ಚಾಯ್ಸ್. ಹಾಗಾಗಿ ನಾನು ಮನೆಯನ್ನು ನೋಡ್ಕೊಳ್ತಿದ್ದೆ, ಆದರೆ ಮನೆ ಜೊತೆ ನನಗೆ ಸಮಾಜಕ್ಕೂ ಏನಾದರೂ ಮಾಡಬೇಕು ಅನ್ನೋ ಒಂದು ಇತ್ತು. ಹಾಗಾಗಿ ಅದು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ನೋಡಿ, ಹಾಗಾಗಿ ನಾನು ಈಗ ಮಕ್ಕಳು ಶಾಲೆಗೆ ಹೋಗೋದಿದ್ರೆ ಅವರಿಗೆಲ್ಲ ತಯಾರು ಮಾಡಿನೇ ಬೆಳಿಗ್ಗೆ 7 ಗಂಟೆ ಅಲ್ಲಿ ಹೋಗ್ತಾ ಇದ್ದಿದ್ದು. ಅದು ಈಗ ಅದೊಂಥರ ಅಭ್ಯಾಸ ಆಗೋಗಿ ಹೋಗಿದೆ. ಸೊ ಹಾಗಾಗಿ ಎರಡನ್ನೂ ಸುಧಾರಣೆ ಮಾಡಿಕೊಂಡು ಹೋಗೋದು ಈಗ ಅಭ್ಯಾಸ ಆಗೋಗಿದೆ, ಆಗದು ಅಂತ ಯಾವುದೂ ಇಲ್ಲ.
0: ಚೈತನ್ಯ ಅವರೇ, ಇವಾಗ ಸ್ವಚ್ಛತೆ ಅಂದ್ರೆ ಬರೀ ಕಸ ತೆಗೆಯೋದು, ಕಸವನ್ನ ಖಾಲಿ ಮಾಡೋದು ಅನ್ನೋದಲ್ಲ, ಕಸ ಹಾಕಬಾರ್ದು ಅನ್ನೋದಲ್ಲ, ಅದರ ಜೊತೆ ಪರಿಸರ ಸಂರಕ್ಷಣೆ ಇರಬಹುದು, ಕೆರೆಗಳ ಕ್ಲೀನ್ಲಿನೆಸ್ ಇರ್ಬೋದು, ಗಿಡ ನೆಡೋದಿರ್ಬೋದು. ಸೊ ನೀವು ಇದ್ರ ಬಗ್ಗೆನೂ ಫೋಕಸ್ ಮಾಡ್ತಿದ್ದೀರಾ. ಸಮಾಜವನ್ನೇ ನಿಮ್ಮ ಕೇಂದ್ರೀಕರಣಗೊಳಿಸಿಕೊಂಡು ಮಾಡ್ತಾ ಇರೋ ಈ ಕೆಲಸಗಳಲ್ಲಿ ಇಷ್ಟೆಲ್ಲ ವಿಭಿನ್ನ ವಿಷಯಗಳಿದಾವಲ್ವಾ, ಅದರಲ್ಲಿ ನಿಮ್ಮ ಮುಖ್ಯ ಉದ್ದೇಶ ಯಾವುದು, ಮೇಜರ್ ಕನ್ಸರ್ನ್ ಯಾವುದು?
1: ಹಾಗೆ ನೋಡಿದ್ರೆ ಪರಿಸರ ಅಂತಾನೆ ಹೇಳ್ಬೇಕು.
0: ಓಕೆ,
1: ಒಟ್ಟು ನಮ್ಮ ಪಂಚಭೂತಗಳಲ್ಲಿ ಈಗ ಭೂಮಿ, ಆಕಾಶ, ವಾಯು, ಜಲ, ಇದು ಎಲ್ಲವೂ ನಮ್ಮ ಪರಿಸರಕ್ಕೆ ತುಂಬಾ ಹತ್ತಿರವಾದದ್ದು. ಎಲ್ಲ ಸಮತೋಲನವಾಗಿದ್ರೇನೆ ಪರಿಸರ ಸರಿಯಾಗಿ ಇರೋದು. ಹಾಗಾಗಿ ನಮ್ಮ ಪರಿಸರನ ಉಳಿಸೋದು, ನಾನು ಉಳಿಸೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪರಿಸರ ಸೇವೆ ಮೊದಲ ಆದ್ಯತೆ ಅಂತ ಹೇಳ್ತೇನೆ. ಅಂದ್ರೆ ನಾನು ಸಮಾಜ ಅಂತ ಹೇಳಿದ್ರು ಕೂಡ ನಾನು ಬರೋದು ಪರಿಸರಕ್ಕೆ, ಯಾಕೆಂದ್ರೆ ಜನರಿಗಾಗಿ ಮಾಡೋ ಬದಲು ಪರಿಸರಕ್ಕಾಗಿ ಮಾಡಿದ್ರೆ ಅದು ಜನರಿಗೆ ತಲುಪುತ್ತೆ.
0: ಹೌದು, ಈಗ ಸಮಾಜಕ್ಕಾಗಿ ಕೆಲಸ ಮಾಡೋದಿಕ್ಕೆ ಆರಂಭದ ದಿನಗಳ ಯಾವುದಾದ್ರು ಅನುಭವ ನಿಮ್ಗೆ ನೆನಪಾಗತ್ತಾ?
1: ಆರಂಭದ ದಿನಗಳು, ಅದು ನಾವು ಮಾಡ್ಬೇಕು ಅಂತ ಹೇಳಿದಾಗ ನಮಗಿಂತ ಮಕ್ಕಳು ತುಂಬಾ ಉತ್ಸಾಹಿಗಳಾಗಿದ್ರು, ಹಾಗಾಗಿ ಅವ್ರು ಬಂದು ಸೇರ್ಕೊಂಡ್ರು. ಹಾಗಾಗಿ ನಮ್ದೇನಾಯ್ತು, ನಮ್ಮ ಕುಟುಂಬವೇ ಸೇರ್ಕೊಂಡಿದ್ದರಿಂದ ಎಲ್ರು ಬರೋ ಒಂದು ಉತ್ಸಾಹ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಅಡೆತಡೆಗಳು ಕಮ್ಮಿ ಆಯ್ತು ಅಂತ ಹೇಳ್ಬಹುದು. ಎಲ್ರಿಗೂ ಉತ್ಸಾಹ ಇರೋದ್ರಿಂದ ನಾವು ಕೆಲವೊಮ್ಮೆ, ಆಮೇಲೆ ಅದು ಸ್ವಚ್ಛತಾ ಮಾಡ್ತಿರುವಾಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದು ಸ್ವಚ್ಛತೆ, ಇದು ವಿಂಗಡೀಕರಣದ ಬಗ್ಗೆ, ಕಸ ವಿಂಗ್ರಹಣೆ ಬಗ್ಗೆ ಹೇಳಿದ್ರು, ತುಂಬಾ ತೊಂದರೆ ಆಗ್ತಾ ಇದೆ, ಬಂದು ಅದಕ್ಕೆ ಸಹಕರಿಸಿ ಅಂತ. ಹಾಗಾಗಿ ಅದಕ್ಕೆ ಹೋಗ್ತಿರುವಾಗ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿ ವಿಚಾರ ವಿನಿಮಯ ಮಾಡ್ಕೊಳ್ಲಿಕ್ಕೆ ಹೋಗಿ ಬರುವಾಗೆಲ್ಲ ತುಂಬಾ ತಡ ಆಗ್ತಿತ್ತು. ಆಗ ಮಕ್ಳು ಇನ್ನೂ ತುಂಬಾ ಚಿಕ್ಕವರಿದ್ರು, ಆದ್ರೂ ಏನೋ ಮಾಡ್ಕೊಂಡು ತಿನ್ಕೊಂಡು ಅವರವರೇ ಓದಿಸ್ಕೊಂಡು ಇದ್ರು. ಹಾಗಾಗಿ ಅವರ ಸಹಕಾರ ಕೂಡ ತುಂಬಾ ಮುಖ್ಯ. ನಾನು ಅದೇ ಹೇಳಿದ್ದು, ಅವರ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಈಗಲೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಏನು ಅಂತ, ಯಾಕೆಂದ್ರೆ ಇಲ್ಲಾಂದ್ರೆ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ.
0: ಸೊ ನಿಮ್ಮ ಅನಿಸಿಕೆ ಏನು, ಈಗಿನ ಮಕ್ಕಳಲ್ಲಿ ಆ ಪರಿಸರದ ಕಾಳಜಿ ಮನೆಯಿಂದಲೇ ಆರಂಭ ಆದ್ರೆ ಉತ್ತಮ ಅಂತ?
1: ಖಂಡಿತ, ಯಾಕೆಂದ್ರೆ ನಮ್ಮ ಸಂಸ್ಕೃತಿ, ಸಂಸ್ಕಾರ ಏನಿದ್ರು ಮನೆಯಿಂದಾನೇ ಶುರು ಆಗ್ಬೇಕು.
0: ನಿಮ್ಮ ಮಕ್ಕಳ ಉದಾಹರಣೆಯನ್ನು ಕೊಡಬಹುದಾ? ನಿಮ್ಮ ಉದಾಹರಣೆಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳಲ್ಲಿ ಯಾವ ಬದಲಾವಣೆಯನ್ನ ಗಮನಿಸಿದ್ದೀರಾ ನೀವು?
1: ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಒಂದು 50 ವಾರಗಳ ಆದ್ಮೇಲೆ, ಒಂದು ನಾನು ಹೇಳಿದ್ನಲ್ಲ BBMP ಜೊತೆ ನಾವು ಇದು ಕಾರ್ಯಕ್ರಮ ಮಾಡ್ತಿದ್ವಿ, 50 ವಾರಗಳಾಯ್ತು. ಆಗ ಪೇಪರ್ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೇಳಿದ, ನಾನು ಮಗಳ ಹತ್ರ ಕೇಳಿದೆ, ಇಷ್ಟು ವರ್ಷದಿಂದ ಮಾಡ್ತಿದ್ಯಲ್ಲ, ಏನ್ ಅನ್ಸುತ್ತೆ ಈಗ ನೀನು ಇದು ಕೊಡ್ಬೇಕಂದ್ರೆ ಏನ್ ಅನ್ಸುತ್ತೆ ಅಂತ? ಏನು ಅನ್ಸೋದಿಲ್ಲ, ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಹಾಗಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಅದೊಂದು
0: ಮನೆ ಅಂತ.
1: ಹೌದು, ಅದೊಂದು ಜವಾಬ್ದಾರಿ ಅಂದ್ರೆ ದಿನ ಮಾಡ್ತಿರೋದ್ರೆ ಅದು ಒಂದು ಕೆಲಸ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಅದೊಂದು ಬೇರೆ ಒಂದು ಯೋಚನೆ ಮಾಡಿ ಮಾಡ್ಬೇಕು ಅನ್ನೋಂಥದ್ದು ಅವರಿಗೆ.

0: ಸಪರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಲ್ಲ,
1: ಪಾರ್ಟ್ ಆಫ್ ದಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಪಾರ್ಟ್ ಆಫ್ ದಿ ಡೈಲಿ ಲೈಫ್. ಡೈಲಿ ಅಂತಲ್ಲ, ಅದು ವಾರಕ್ಕೊಂದಿನ ಮಾಡ್ತಾ ಇದ್ವಿ, ಆದ್ರೂ ಕೂಡ ಬರ್ತಾ ಇದ್ರು. ಕೆಲವೊಮ್ಮೆ ಅನಿಸ್ತಾ ಇತ್ತು ಏನು ಪ್ರಯೋಜನ ಮಾಡಿ ಅಂತ, ಆಮೇಲೆ ಈಗ ಮತ್ತೆ ಅವರಿಗೆ ಬರ್ತಾ ಇದೆ, ಹಾ ಮಾಡಬೇಕು, ತಿಳುವಳಿಕೆ ತಿಳಿಸ್ಬೇಕು, ಬಿಟ್ರೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋದು. ಯಾಕಂದ್ರೆ ಮಧ್ಯದಲ್ಲಿ ಅವರಿಗೆ ಇದು ಬಂತು.
2: ಹಾಗ ನೋಡಕ್ ಹೋದ್ರೆ ಚೈತನ್ಯ ಅವರೇ, ನಾವು ಚಿಕ್ಕವರಿರುವಾಗ ಶಾಲೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಶ್ರಮದಾನ ಅಂತ ಮಾಡಿಸ್ತಾ ಇದ್ರು. ವಾರಕ್ಕೊಂದ್ಸಲ ಶ್ರಮದಾನ ಇದ್ದೇ ಇರೋದು. ಎಲ್ಲಾ ಶಾಲೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುಚಿ ಮಾಡೋದು, ಕಸ ವಿಂಗಡಣೆ ಮಾಡೋದು, ಸೊ ಅದೆಲ್ಲ ಪಾಠಗಳನ್ನ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ನಮ್ಗೆ. ಸೊ ಬಹುಶಃ ಈಗಿನ ಜೀವನದ ಜಂಜಾಟದಲ್ಲಿ ಅದನ್ನೆಲ್ಲ ನಾವು ಮರ್ತೇ ಬಿಟ್ಟಿದೀವಿ. ಸ್ವಚ್ಛತೆ ಅಂದ್ರೆ ನಮ್ಮ ಮನೆಗೆ ಮಾತ್ರ ಸೀಮಿತ ಆಗಿದೆ ನಮ್ಮೆಲ್ಲರ ಜೀವನದಲ್ಲಿ. ನೀವು ಅದರ ಹೊರತಾಗಿ ನಿಮ್ಮ ಕೈಲಾದ ಸಹಾಯವನ್ನ ನಮ್ಮ ಪರಿಸರಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ ಚೈತನ್ಯ ಅವರೇ. ನಾವು ಸಾಮಾನ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತೀವಿ ಆಫೀಸ್ ಹೋಗುವಾಗ ಬರುವಾಗ. ನಾನು ತುಂಬಾ ನನಗೆ ಕಾಡೋ ವಿಷಯ ಏನಂದ್ರೆ, ನಮ್ಮ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಏನೋ ತಿಂಡಿ ತಿಂತಾರೆ, ಅದ ರ್ಯಾಪರ್ ಅಥವಾ ಅದು ಕಡಲೆ ಬೀಜ ತಿಂತಿರ್ತಾರೆ, ಅದ್ರದ್ದು ಸಿಪ್ಪೆನೋ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ, ಅಥವಾ ಟಿಕೆಟ್ ಹಳೆ ಟಿಕೆಟ್ಗಳನ್ನ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ. ಹೇಳಬೇಕಾ ಇವರಿಗೆ? ಹೇಳಿದ್ರೆ ಮತ್ತೆ ಆ ಜಗಳಗಳಾಗತ್ತಲ್ವಾ? ಸೊ ಕೆಲವೊಂದ್ಸಲ ನಾವು ಬಾಯಿ ಮುಚ್ಚಿಕೊಂಡಿರೋ ಪರಿಸ್ಥಿತಿನೂ ನೋಡಿದೀವಿ.
1: ಒಂದು ನೋಡಿ, ತಿಳುವಳಿಕೆ ಇಲ್ಲದವರು ಅವರಿಗೆ ನೀವು ತಿಳಿ ಹೇಳಬೇಕು. ಕೆಲವೊಮ್ಮೆ ಅವರಿಗೆ ತಪ್ಪು ಅಂತ ಅನ್ಸೋದಿಲ್ಲ, ನೀವು ಆಗ ತಿಳಿ ಹೇಳಬೇಕು, ಇದ್ರೆ ಈ ತರ ಹಾಕಬಾರ್ದು, ನಿಮಗೆ ಏನ್ ಅನ್ಸುತ್ತೆ, ಎಲ್ರಿಗೂ ಗೊತ್ತಿದೆ ಅಂತ. ಅದು ಗೊತ್ತಿಲ್ಲದೆ ಇರೋರು ಇದ್ದಾರೆ ಇನ್ನು, ಆಯ್ತಾ? ಅಂಥವ್ರಿಗೆ ನೀವು ತಿಳಿ ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಹಾಗಂತ ಅನ್ಕೊಂಡೆ ನಾವು ಹೇಳ್ಬೇಕು. ಇನ್ನು ಕೆಲವರು ಇರ್ತಾರೆ ಈಗೋ, ಆಯ್ತಾ, ಅಹಮ್ಮಿಂದ ನಾನು ಮಾಡೋದಿಲ್ಲ ಅಂತ ಹೇಳುದು, ಅಷ್ಟಾದ್ರೂ ಅವರಿಗೆ ತಲೆ ಒಳಗೆ ಹೋಗಿರುತ್ತೆ. ಇನ್ನೊಂದು, ಎಷ್ಟು ಹೇಳಿದ್ರು ಮಾಡದವರು, ಅಂತವ್ರಿಗೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ನೀವು ಹೇಳಲಿಲ್ಲ ಅಂದ್ರೆ, ಈಗ ನೀವು ಮಕ್ಕಳು ತಪ್ಪು ಮಾಡಿದಾಗ ನೀವು ಹೇಳಲಿಲ್ಲ ಅಂದ್ರೆ ಅವ್ರು ಮತ್ತೆ ತಪ್ಪು ಮಾಡ್ತಾರಲ್ಲ. ಹಾಗಾಗಿ ಹೇಳೋದು. ಇವತ್ತು ಕೂಡ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಲಡ್ಡು ಕೊಟ್ಟಿದ್ರು, ಅದರ ಪೇಪರ್ ಅನ್ನ ಕೆಳಗೆ ಬಿಸಾಕಿದ್ರು, ರೋಡಲ್ಲಿ ರಸ್ತೆಯಲ್ಲಿ ಬಿಸಾಕಿದ್ರು. ನಾನು ಹೇಳಿದೆ, ಅನ್ನ ಎತ್ತಿ ಅಂತ, ಎತ್ತಿ ಇದು ಜೇಬ್ನಲ್ಲಿ ಹಾಕೊಂಡ್ರು. ನೀವಾಗ್ಲೇ ಕೇಳಿದ್ರಿ, ಮಕ್ಕಳು ಇದ್ರ ಬಗ್ಗೆ ಕೇಳಿದಾಗ ನಾನೊಂದು ವಿಚಾರ ಹೇಳಲೇಬೇಕು. ಈಗ ಬೇರೆ ಯಾವುದೇ ಅಲ್ಲದಿದ್ರು ಕೂಡ ಮನೆಯಲ್ಲಿ ಕಸ ವಿಂಗಡಣೆ ಮಾಡುವಂತದ್ದನ್ನ ತಂದೆ ತಾಯಿಗಳು ಮಾಡಬೇಕು, ಅದನ್ನ ಮಕ್ಳಿಗೆ ಕಲಿಸ್ಬೇಕು. ಹೊರಗಡೆ ಸ್ವಚ್ಛತೆ ಇಟ್ಟುಕೊಳ್ಳೋದನ್ನು ಕೂಡ ಅವರಿಗೆ ತಿಳಿ ಹೇಳಬೇಕು. ಅದು ಅವರಲ್ಲಿ, ಯಾಕೆಂದ್ರೆ ಅದೊಂದು ಸಂಸ್ಕೃತಿಯಾಗಿ ಸಂಸ್ಕಾರವಾಗಿ ಬರಬೇಕು.
2: ಚೈತನ್ಯ ಅವರೇ, ನೀವು 4 ವರ್ಷಗಳಿಂದ BBMP ಜೊತೆನೂ ಸ್ವಚ್ಛತಾ ಅಭಿಯಾನ ನಡೆಸ್ತಾ ಇದ್ದೀರಿ. ಸೊ ಈ ಅಭಿಯಾನದಲ್ಲಿ ನಿಮಗೆ ಎದುರಾದ ಪ್ರಮುಖ ಸವಾಲುಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ಬೋದಾ?
1: ಈಗ ನೋಡಿ, ನಾವು ಬರೀ ಸ್ವಚ್ಛತೆ ಅಂತ ಮಾಡ್ತಿಲ್ಲ. ಒಂದು ಕಡೆ ಹೆಚ್ಚಾಗಿ ಹೋಗಿ ಬ್ಲ್ಯಾಕ್ ಸ್ಪಾಟ್ಸ್ ಅಂದ್ರೆ ಕಸದ ಗುಡ್ಡೆ ಹಾಕಿರ್ತಾರೆ, ಅದನ್ನು ತೆಗೆಯೋದು. ಅದು ಬಿದ್ದ ಕಡೆ ಮನೆಗಳು ಇದ್ರೆ ನಾವು ಹೋಗಿ ಅವರಿಗೆ ತಿಳಿ ಹೇಳ್ತೀವಿ. ಅವ್ರು ಹೇಳ್ತಾರೆ ಆಟೋದವ್ರು ತೆಗೆಯೋದಿಲ್ಲ, ಆಟೋದವ್ರನ್ನು ಕರೆಸ್ತೇವೆ. ಯಾಕೆ ತೆಗೆಯೋದಿಲ್ಲ, ಅವರ ತೊಂದರೆಗಳೇನಿದೆ ಅದನ್ನ ನಿವಾರಿಸ್ಲಿಕ್ಕೆ, ಆಮೇಲೆ ಮೂಲದಲ್ಲೇ ಕಸ ವಿಂಗಡಣೆ ಮಾಡ್ಲಿಕ್ಕೆ ಹೇಳ್ತೇವೆ. ಆಯ್ತಾ? ಅದಾದ ನಂತರ ಅವರು ಅಲ್ಲಿ ಅಂತಹ ಕಡೆಗಳಲ್ಲಿ ಕಸಗಳು ಕಡಿಮೆ ಆಗಿದೆ. ತೊಂದರೆ ತುಂಬಾ ಆಗೋದು ಎಲ್ಲಿ, ಗಾಡಿಯಲ್ಲಿ ಇದು ಕಟ್ಟಿಕೊಂಡು ಬಂದು ಬಿಸಾಕಿ ಹೋಗ್ತಾರಲ್ಲ, ಅದು ತುಂಬಾ ತೊಂದರೆ ಆಗೋದು. ಯಾಕಂದ್ರೆ ಎಲ್ಲಿಂದ ಬರ್ತಾರೆ, ಅವ್ರನ್ನ ಎಲ್ಲಿ ಹಿಡಿದು ಹೇಳೋದು? ಹಾಗಂತ ಹೇಳಿ ಕೆಲವೊಮ್ಮೆ ನಾವು ರಾತ್ರಿ ಪ್ಯಾಟ್ರೋಲಿಂಗ್ ಕೂಡ ಮಾಡಿದ್ದೇವೆ. 12 ಗಂಟೆವರೆಗೂ ಅಡಗ್ಕೊಂಡಿದ್ದು, 4 ಜನ 4 ಕಡೆ ಕೂತು ಅವ್ರು ಬಂದಾಗ ಹಿಡಿದು ಅವರಿಗೆ ಪೆನಾಲ್ಟಿ ಹಾಕಿ ಅವರಿಗೆ ತಿಳಿ ಹೇಳಿದ್ದು ಇದೆ.
2: ಜನರಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಆಗ್ಬೇಕು ಅಲ್ವಾ? ಬಿಹೇವಿಯರಲ್ ಚೇಂಜ್ ಅಂತ ಹೇಳ್ತಾರಲ್ಲ, ಅದ ಆಗ್ಬೇಕು ಫಸ್ಟ್. ಓ, ನಾನೊಬ್ಳೆ ಬಿಸಾಕ್ತಿದ್ದೀನಿ, ನಾನೊಬ್ನೇ ಬಿಸಾಕ್ತಿದ್ದೀನಿ, ನಮ್ ತರ 100 ಜನ ಆತರ ಯೋಚನೆ ಮಾಡಿದ್ರೆ ಎಷ್ಟು ಕಸ ಒಟ್ಟಾಗತ್ತೆ ಅಲ್ವಾ?
1: ಖಂಡಿತ.
2: ಅಂಡ್ ಮನೆಯಲ್ಲೂ ನಿಮ್ ಪ್ರಕಾರ ಈಗ ನಾವು ಕಸ ವಿಂಗಡಣೆ ಮಾಡ್ಬೇಕು ಅಂತ ಹೇಳ್ತಾರಲ್ವಾ, ಲೈಕ್ ನಾವು ಪಾಲಿಸ್ತೀವಿ ಅದನ್ನ, ಸೊ ಮೋಸ್ಟ್ ಆಫ್ ದಿ ಪೀಪಲ್ ನೀವು ನೋಡಿದ ಪ್ರಕಾರ ಯಾವ ಮಿಸ್ಟೇಕ್ಸ್ ನ ಮಾಡ್ತಾರೆ ಕಸ ವಿಂಗಡಣೆಯಲ್ಲಿ?
1: ಮೊದಲನೇದಾಗಿ ಕಸ ವಿಂಗಡಣೆ ಮಾಡೋದೇ ಇಲ್ಲ, ಆಯ್ತಾ? ಉದಾಸೀನ. ಎಲ್ಲವನ್ನು ಒಟ್ಟಿಗೆ, ನನ್ನದೇ ಶಾಲೆಗಳಲ್ಲೆಲ್ಲ ಹೋದಾಗ ಹೇಳ್ತೇನೆ, ಎಲ್ಲ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ಗಿಫ್ಟ್ ರ್ಯಾಪ್ ತರ ಮಾಡಿ ಹೋಗಿ ಬಿಸಾಕೋದು ಅಂತ. ಅದ್ ಮೊದಲನೇದಾಗಿ 4 ಡಸ್ಟ್ಬಿನ್ ಇಡ್ಬೇಕು. ಈ ಮುಂಚೆ 3 ಇತ್ತು, ಈಗ 4 ಅಂತ ಇದೆ. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ, ಇನ್ನೊಂದು ಈಗ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಬಂದಿದೆ, ಆಯ್ತಾ? ಅದನ್ನು ಇಟ್ಟು ಎಲ್ಲರೂ ಅದನ್ನು ಪಾಲಿಸ್ಲೇಬೇಕು, ರೂಲ್ ಅಂತ ಫಾಲೋ ಮಾಡ್ಲೇಬೇಕು. ಅಲ್ಲೇ ಆ ಮೂಲದಲ್ಲಿ ನೀವು ಮಾಡ್ಲಿಲ್ಲ ಅಂದ್ರೆ ಹೊರಗೆ ಹೋದ್ರೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಯಾಕೆಂದ್ರೆ ಹಸಿ ಕಸದಲ್ಲಿ ಗೊಬ್ಬರ ಮಾಡ್ಬೋದು, ಒಣ ಕಸವನ್ನ ಸ್ವಚ್ಛವಾಗಿ ಈಗ ಡಬ್ಬಗಳನ್ನೆಲ್ಲ ಅಂಗಡಿಯಿಂದ ತಂದ್ರೆ ಅಥವಾ ಹೋಟೆಲಿಂದ ತಂದ್ರೆ ತೊಳೆದು ಕೊಟ್ರೆ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
2: ಈಗ ಹಸಿ ಕಸ, ಒಣ ಕಸ, ಆಯ್ತಾ? ಹಸಿ ಕಸದಲ್ಲಿ ನೀವು ಅಡುಗೆ ಮಾಡೋ ಪದಾರ್ಥಗಳು ಎಲ್ಲಾನು ಹಾಕ್ತೀವಿ. ಒಣ ಕಸದಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ, ಪ್ಲಾಸ್ಟಿಕ್ ಮತ್ತೆ ಪೇಪರ್. ಸೊ ಪ್ಲಾಸ್ಟಿಕ್

0: ಅದನ್ನು ಸಪರೇಟ್ ಆಗಿ ಹಾಕಬೇಕು.
1: ಇಲ್ಲ, ಪ್ಲಾಸ್ಟಿಕ್ ಪೇಪರ್ ಎಲ್ಲ ಹಾಕ್ಬೋದು, ಆದ್ರೆ ಒದ್ದೆ ಆಗಿರಬಾರ್ದು ಅಥವಾ ಆಹಾರದ ಪದಾರ್ಥ ಇರಬಾರ್ದು. ಇನ್ನೊಂದು, ಹಸಿ ಕಸಕ್ಕೆ ಪ್ಲಾಸ್ಟಿಕ್ ಅನ್ನು ಹಾಕ್ಬೇಡಿ, ಹಾಗೆ ಡಸ್ಟ್ಬಿನ್ ಅಲ್ಲೇ ಡೈರೆಕ್ಟ್ ಆಗಿ ಹಾಕಿ ಆಯ್ತಾ. ಒಣ ಕಸ ಎಲ್ಲ ಒಣವಾಗಿರ್ಲಿ, ಅಂದ್ರೆ ಸ್ವಚ್ಛವಾಗಿರ್ಲಿ, ಯಾವುದೇ ಡಬ್ಬಿ ಅಥವಾ ಯಾವುದೇ ಪ್ಯಾಕೆಟ್ ಅಲ್ಲಿ ಏನಾದ್ರೂ ಇದ್ರೆ ಅದನ್ನ ತೊಳೆದು ಒಣಗಿಸಿ ಹಾಕಿ, ಅದು ಒಣ ಕಸ. ಅದನ್ನ ಅವರು ಡಿ ಡಬ್ಲ್ಯೂ ಸಿ ಸಿ ಡ್ರೈವೇ ಸೆಂಟರ್ಗೆ ತಗೊಂಡು ಹೋಗಿ ಎಷ್ಟನ್ನ ಸಾಧ್ಯ ಆಗುತ್ತೆ ಅಷ್ಟನ್ನ ರೀಸೈಕ್ಲಿಂಗ್ ಮಾಡ್ತಾರೆ ಅಥವಾ ಬೇರೆ ಯಾವುದೋ ಪ್ರೊಸೆಸ್ ಯೂಸ್ ಮಾಡ್ತಾರೆ.
2: ಇನ್ನೊಂದು, ಅದರ ಜೊತೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಆ್ಯಂಡ್ ಮಕ್ಕಳಿಗೆ ಉಪಯೋಗಿಸುವಂತ ಪ್ಯಾಡ್ಸ್, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಹಾ, ಅದು ಮೂರನೇದು, ಅದು ಸ್ಯಾನಿಟರಿ ವೇಸ್ಟ್.
2: ಓಕೆ,
0: ರಿಜೆಕ್ಟ್ ವೇಸ್ಟ್ ಅಂತ ಮುಂಚೆ ಹೇಳ್ತಾ ಇದ್ರು, ಅದನ್ನ ಖಂಡಿತವಾಗ್ಲೂ ಬೇರೆ ಹಾಕ್ಬೇಕು. ಹೆಚ್ಚಾಗಿ ಹೇಳೋದು ವಿಂಗಡಣೆ ಮಾಡ್ತೀನಿ ಅಂದ್ರೆ ಹಸಿ ಕಸ ಒಣ ಕಸ ಮಾತ್ರ. ನಾನು ಅದೇ ಕೇಳ್ತೀನಿ, ಸ್ಯಾನಿಟರಿ ಕಸ ಎಲ್ಲೋಗುತ್ತೆ? ಗೊಬ್ಬರ ಆಗೋದಿಲ್ಲ, ರಿಸೈಕಲ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಅದಕ್ಕೆ ಹಾಕಿದ್ರೆ ಕಂಟಾಮಿನೇಟ್ ಆಗುತ್ತೆ, ಯಾಕೆಂದ್ರೆ ನಮ್ಮ ಶರೀರದಿಂದ ಹೋಗುವಂತಹ ನೈರ್ಮಲ್ಯ ಅಲ್ವಾ. ಹಾಗಾಗಿ ಅದು ಮಾತ್ರ ಅಲ್ಲ, ನಾವು ಬ್ಯಾಂಡೇಜ್ ಆಗಿರ್ಲಿ, ಮೆಡಿಕಲ್ ಇದು ಅದೆಲ್ಲವನ್ನು ನಾವು ಸಪರೇಟ್ ಆಗಿ ಹಾಕ್ಬೇಕು. ಗಾಜು ಹೊಡೆದೋಗಿದ್ರೆ ಎಲ್ಲಿ ಹಾಕ್ತೀರಾ?
2: ಕಸ ವಿಂಗಡಣೆ ಮಾಡುವಾಗ ಅಥವಾ ಕಸ ಹೆಕ್ಕುವವರಿಗೆ ವರ್ಕರ್ಸ್ ಇರ್ತಾರಲ್ಲ, ಅವರಿಗೆ ಈ ಗಾಜಿನ ತುಂಡು ಹಾಕ್ತಿವಿ, ಆಮೇಲೆ ನೀಡಲ್ಸ್ ಏನಾದ್ರೂ ಇದ್ರೆ ಶಾರ್ಪ್ ಇರೋ ಆಬ್ಜೆಕ್ಟ್ಸ್ ಹಾಕ್ತಿವಿ, ಅದನ್ನೊಂದು ಪೇಪರ್ ಅಲ್ಲಿ ಸುತ್ತಬಿಟ್ಟು ಹಾಕಿದ್ರೆ ಅವರಿಗೆ ಆಗೋ ಇಂಜುರಿಗಳನ್ನ ತಪ್ಪಿಸಬಹುದು.
0: ಖಂಡಿತ, ಖಂಡಿತವಾಗ್ಲೂ ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಇದನ್ನ ನಾವು ಒಂದು ಡ್ರೈವೇ ಸೆಂಟರ್ಗೆ ಹೋದಾಗ ಒಬ್ರು ಅವರು ಹೆಬ್ಬೆರಳನ್ನೇ ಕಳ್ಕೊಂಡಿದ್ರು ಈ ಒಂದು ಅಪಘಾತದಿಂದಾಗಿ. ಹಾಗಾಗಿ ನಮಗೆ ಅನ್ಸುತ್ತೆ, ನೀವು ಹೇಳ್ದಾಗೆ ಅದ್ ನಾನು ಒಬ್ರು ತಾನೇ ಹಾಕೋದು, ಆದ್ರೆ ಒಬ್ಬೊಬ್ರು ಜವಾಬ್ದಾರಿನೂ ಅದನ್ನು ಸಂಗ್ರಹ ಇದು ವಿಂಗಡಣೆ ಮಾಡೋದು, ಅದನ್ನ ಸರಿಯಾಗಿ ಅವರು ಕೂಡ ಮನುಷ್ಯರಲ್ವಾ, ನಮ್ ಕಸ ಅವ್ರು ಮುಟ್ಬೇಕು, ಅವರು ವಿಂಗಡಣೆ ಮಾಡ್ಬೇಕು ಅಂದ್ರೆ ತಪ್ಪಲ್ವಾ? ಅದು ನಾವು ಅದಕ್ಕೆ ಹೇಳ್ತೀವಿ, ಯಾವಾಗ್ಲೂ ಮೂಲದಲ್ಲೇ ವಿಂಗಡಣೆ ಮಾಡ್ಲಿಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು.
2: ಚೈತನ್ಯ ಅವರೇ, ಸ್ವಚ್ಛತೆಯ ಜೊತೆಗೆ ಕೆರೆಗಳ ಸಂರಕ್ಷಣೆಯಲ್ಲೂ ನೀವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಾ. ನನ್ನ ಎರಡು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಇಲ್ಲಿ. ಒಂದು, ಕೆರೆಗಳ ಪರಿಸ್ಥಿತಿಯನ್ನ ನೋಡಿದಾಗ ನಿಮಗೆ ನಿಮ್ಮನ್ನ ಅತ್ಯಂತವಾಗಿ ಕಾಡಿದ ಪರಿಸ್ಥಿತಿ ಯಾವುದು, ಮತ್ತೆ ಕೆರೆಗಳನ್ನು ಉಳಿಸೋದ್ರಿಂದ ನಮ್ಮ ನಗರದ ಪರಿಸರ ವ್ಯವಸ್ಥೆಗೆ ಆಗುವ ಪ್ರಯೋಜನಗಳನ್ನ ನೀವು ನಮ್ಮ ಜನರಿಗೆ ಸಿಂಪಲ್ ಆಗಿ ಹೇಳಿ.
0: ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಕೆರೆಗಳ ನಗರ ಆಗಿತ್ತು. ಮೊದಲನೇದಾಗಿ ಸೀವೇಜ್ ಕೊಚ್ಚೆ ನೀರೇನಿದೆ ಅದು ನೀರಿಗೆ ಬಿಡ್ತಿರೋದ್ರಿಂದ, ಕೆರೆಗೆ ಬಿಡ್ತಿರೋದ್ರಿಂದ ತುಂಬಾ ಹಾಳಾಗ್ತಾ ಇದೆ. ಅದಲ್ದೆ ಡೆಬ್ರಿ ತಂದು ಹಾಕ್ತಾರೆ, ಕಸ ಇದು ಬಿಲ್ಡಿಂಗ್ ವೇಸ್ಟ್ ಎಲ್ಲ ತಂದು ಹಾಕ್ತಾರೆ. ಕೆಲವೊಂದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಕೆರೆಗಳೇ ಮುಚ್ಚಿ ಹೋಗಿದೆ. ಕೆರೆಗಳು ಕುಡಿಯೋ ನೀರಿನ ಪರಿಸ್ಥಿತಿ ಅಂತೂ ಯಾವ ಕೆರೆಯಲ್ಲೂ ಇಲ್ಲ. ನೋಡ್ಲಿಕ್ಕೆ ಚೆನ್ನಾಗಾದ್ರೂ ಇರಬೇಕು ತಾನೆ, ಅದಕ್ಕೆ ಒಳ್ಳೆ ಶುದ್ಧ ನೀರು ಬರುವ ಹಾಗೆ ಇರಬೇಕು. ನಮಗೆ ಒಳ್ಳೆ ನೀರು ಕೆರೆನಲ್ಲಿ ಇರಬೇಕು, ಅದು ಇಂಗಬೇಕು, ನಮಗೆ ಅದರಿಂದ ನೀರು ಸಿಗಬೇಕು. ಬರೀ ಮಳೆಯ ನೀರು ಮಾತ್ರ ಕೆರೆಗೆ ಬಂದು ಆ ನೀರಿನಲ್ಲಿ ಇರುವ ಜಲಚರಗಳು, ವಿಶೇಷವಾದ ಕೆರೆಗಳನ್ನು ನೋಡೋದು ಕನಸು. ಹೇಗಿರ್ಬೇಕಂದ್ರೆ ನಮ್ಮ ನೀರನ್ನು ನಾವೇ ಸುಧಾರಣೆ ಮಾಡ್ಕೊಳ್ಳೋ ಹಾಗೆ ಇರ್ಬೇಕು. ಎಲ್ಲದಕ್ಕೂ ನಾವು ಕಾವೇರಿ ಅಥವಾ ಇನ್ನೊಂದು ನದಿಯನ್ನು ಅವಲಂಬಿತರಾಗಬೇಕಾಗಿಲ್ಲ, ಸಾಧ್ಯ ಇದೆ. ಅದಕ್ಕೆ ನಾವೆಲ್ಲ ಮನಸ್ಸು ಮಾಡಬೇಕು ಅಷ್ಟೇ. ತುಂಬಾ ಬೇಗ ಆಗ್ಲಿಕ್ಕಿಲ್ಲ, ಆದ್ರೂ ಈಗ ಶುರು ಮಾಡಿದ್ರೆ ಖಂಡಿತ ಮುಂದಕ್ಕೆ ಸಾಧ್ಯ. ಅದು ತುಂಬಾ ಮುಖ್ಯ ಕೂಡ.
2: ಬೆಂಗಳೂರು ಕಳೆದ 10 ವರ್ಷ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಗ್ರೋತ್ ಆಗಿದೆ, ಬೆಂಗಳೂರು ನಗರ ಎಷ್ಟು ಬೆಳೆದಿದೆ ಅಂತ ನಾವು ನೀವೆಲ್ಲ ಕಣ್ಣಾರೆ ನೋಡಿದೀವಿ. ವೇಗವಾಗಿ ಬೆಳೀತಾ ಇರೋ ಬೆಂಗಳೂರು ನಗರ ಮುಂದಿನ ಪೀಳಿಗೆಗೂ ಹಸಿರಾಗಿನೇ ಕಾಣಬೇಕು ಅನ್ನೋದಾದ್ರೆ ನಾವು ಈಗಲೇ ಯಾವ ಕಾರ್ಯವನ್ನ ಮಾಡಬೇಕಾಗಿದೆ ಚೈತನ್ಯ ಅವರೇ?
0: ಮೊದಲನೇದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಗಿಡ ಮರಗಳನ್ನ ನೆಡಿ ಆಯ್ತಾ. ಆದಷ್ಟು ಮರಗಳನ್ನ ಕಡಿಯೋದನ್ನ ತಡೆಯಿರಿ. ಯಾಕೆಂದ್ರೆ ಒಂದು ಮನೆ ಕಟ್ತಿದ್ದೀರಾ ಅಂದ್ರೆ ಆ ಮನೆಯಲ್ಲಿ ಮುಂದೆ ಇರೋ ಮರನ ಕಡಿಯೋದು, ಅಥವಾ ಒಂದು ಜಾಹೀರಾತಿದೆ ಅದಕ್ಕೆ ಅಡ್ಡ ಆಗ್ತಿದೆ ಅಂತ ಹೇಳಿ ಮರನ ಕಡಿಯೋದು. ನಾವು ರಕ್ಷಣೆ ಮಾಡುವುದು ಕೂಡ ತುಂಬಾ ಮುಖ್ಯ, ಮರಗಳನ್ನ ರಕ್ಷಣೆ. ಯಾಕೆಂದ್ರೆ ಇವತ್ತು ನೆಟ್ರೆ ನಮಗೆ 10 ವರ್ಷದ ಮೇಲೆ ಆ ಮರ ಬರೋದು, ಆ 10 ವರ್ಷದ ಮರನ ಸಂರಕ್ಷಣೆ ಮಾಡುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಕಾಡುಗಳು ಏನಿದೆ ಅದನ್ನ ಸಂರಕ್ಷಿಸ್ಕೊಳ್ಬೇಕು.
2: ಇವತ್ತಿನ ಯೂತ್ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಕಿಸ್ಕೊಳ್ಬೇಕು ಅನ್ನೋದಾದ್ರೆ ಅವರಿಗೆ ನಿಮ್ಮ ಸಂದೇಶ ಏನು?
0: ಯಾವುದಕ್ಕೂ ಮನಸ್ಸಿದ್ರೆ ಮಾರ್ಗ. ಇನ್ನೊಂದು, ನಾವು ಬರೀ ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೋಸ್ಕರನೂ ನಾವು ಬಾಳ್ಬೇಕಾಗುತ್ತೆ. ಎಲ್ಲ ನಮಗೆ ನಂದು ಅಂತ ಹೇಳೋ ಬದಲು ಸಮಾಜವೂ ನಂದು, ಅದಕ್ಕೋಸ್ಕರ ಸ್ವಲ್ಪ ಕೊಡ್ಬೇಕು ಅಂತ ನಾವು ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಸದೃಢ ಹಾಗೂ ಸಶಕ್ತ ಯುವಕರು ಆರೋಗ್ಯಕರವಾಗಿರ್ಬೇಕಾದ್ರೆ ನಮಗೆ ಆರೋಗ್ಯಕರವಾದ ಪರಿಸರನೂ ಮುಖ್ಯ. ಹಾಗಾಗಿ ಮುಂದಕ್ಕೆ ನಾವು ತಂದೆ ತಾಯಿಗಳು ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ ಕೊಡ್ಬೋದು, ಆಸ್ತಿ ಮಾಡಿ ಕೊಡ್ಬೋದು, ಅವರಿಗೆ ಗಾಳಿನ ಅಥವಾ ಒಳ್ಳೆಯ ನೀರನ್ನು ಒಳ್ಳೆಯ ನೆಲವನ್ನು

0: ಸಂರಕ್ಷಿಸಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇದೆ ಆ ಜವಾಬ್ದಾರಿ ತಂದೆ ತಾಯಿಗೂ ಇದೆ, ಅದೇ ಆ ಯುವಕರಿಗೂ ಇದೆ. ಯಾಕೆಂದ್ರೆ ನಾವು ಆದಷ್ಟು ಹಾಳು ಮಾಡಿದ್ದೀವಿ, ಅವರು ಬಿಟ್ರೆ ಅವ್ರಿಗೆ ಏನು ಉಳಿಯೋದಿಲ್ಲ, ಅವರು ಸಿಲಿಂಡರ್ ಓಡಾಡ್ಕೊಂಡೆ.
1: ಗಾಂಧೀಜಿಯವರೊಂದು ಮಾತು ಹೇಳ್ತಾರೆ, ದ ಅರ್ತ್ ಪ್ರೊವೈಡ್ಸ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ.
0: ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್.
1: ಸೊ ನಾವೆಲ್ಲವನ್ನು ಪಡ್ಕೊಳ್ತಿರೋದು ಈ ನೆಲ ಇರ್ಬೋದು, ಈ ಜಲ ಇರ್ಬೋದು, ಗಾಳಿ ಇರ್ಬೋದು, ಎಲ್ಲವನ್ನು ನಮ್ಗೆ ಪರಿಸರ ಕೊಟ್ಟಿದೆ. ಈಗ ನಾವೇನ್ ಅನ್ಕೋತೀವಿ, ಎಲ್ಲಾನು ಸರ್ಕಾರ ಮಾಡುತ್ತೆ ಅಂತ ಅನ್ಕೋತೀವಿ, ಆದ್ರೆ ನಾಗರಿಕರಾಗಿ ನಮ್ಮ ಕರ್ತವ್ಯಗಳು ತುಂಬಾ ಇದಾವೆ. ಸಿಂಪಲ್ ಥಿಂಗ್ಸ್ ಅಲ್ಲಿ ಲೈಕ್ ಕಸ ಹಾಕಬಾರ್ದು, ಕಸ ವಿಂಗಡಣೆ ಮಾಡಬೇಕು, ಆದಷ್ಟು ನಮ್ಮನೆ ಟೆರೆಸ್ ಮೇಲೆನೆ ಒಂದೆರಡು ಗಿಡ ನೆಡಿ. ಸೊ ಈ ತರ ಸಿಂಪಲ್ ಸಿಂಪಲ್ ಥಿಂಗ್ಸ್ ಅಲ್ಲಿ ನಮ್ದು ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಸಹಾಯ ಮಾಡಬಹುದು. ಸೊ ನಿಮ್ ಪ್ರಕಾರ ಒಂದು ಹೌ ಅ ಸಿಟಿಸನ್ ಕ್ಯಾನ್ ಗಿವ್ ಬ್ಯಾಕ್ ಟು ನೇಚರ್ ಅಂತ.
0: ಕಸ ವಿಂಗಡಣೆ ನಾನು ಮೊದಲೇ ಹೇಳಿದ್ದೀನಿ ಆಯ್ತಾ. ಇನ್ನೊಂದು ಶೂನ್ಯ ಕಸದ ಕಾರ್ಯಕ್ರಮಗಳು, ಯಾವುದೇ ನೀವು ಕಾರ್ಯಕ್ರಮ ಮಾಡಿದ್ರು ಅದನ್ನ ಶೂನ್ಯ ಕಸವಾಗಿ ಮಾಡಿ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸಾಧ್ಯ ಇದೆ. ಈಗ ನಿಮ್ಮ ತಟ್ಟೆ, ಪೇಪರ್ ತಟ್ಟೆ ಬದಲು ಪೇಪರ್ ಲೋಟ ಬದಲು ಸ್ಟೀಲ್ ತಟ್ಟೆನೇ ಉಪಯೋಗಿಸಿ. ನಿಮ್ಮಲ್ಲಿ ಅಷ್ಟು ತಟ್ಟೆ ಇಲ್ಲ ಅಂದ್ರೆ ಸಿಗುತ್ತೆ, ನಮ್ಮ ಹಿರಿಯರು ಹೇಗೆ ಮಾಡಿದ್ರು ಹಾಗೆ ಮಾಡಿ. ಆಗ ನಮ್ಮ ಪರಿಸರನೂ ಉಳಿಯುತ್ತೆ, ನಮ್ಮ ದೇಶಕ್ಕೂ ಉಳಿತು ಅಂತ. ಇನ್ನೊಂದು ಮೂರನೇದು, ನೀವು ಹೇಳ್ದಾಗೆ ಪರಿಸರ ಅನ್ನೋದು ನಮ್ ಎಲ್ಲರ ಕಾಳಜಿ, ಬೇರೆಯವ್ರು ಬಂದು ಮಾಡ್ಬೇಕು ಅಂತ ನಾವು ಇದು ಮಾಡಬಾರ್ದು. ಅದು ನೀರೇ ಇರಲಿ, ಕಾಡೇ ಇರಲಿ, ಅಥವಾ ಒಂದು ಅಡ್ವರ್ಟೈಸ್ಮೆಂಟಿಗೆ ಮೊಳೆ ಹೊಡೆಯೋದೇ ಇರಲಿ ಮರಕ್ಕೆ, ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡಿ ಮಾಡಬೇಕು. ಯಾವುದೇ ಕಸ ಎಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡಿ ನಾವು ಮಾಡಬೇಕು, ಜವಾಬ್ದಾರಿಯುತವಾಗಿ ನಾವು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಮನಸ್ಫೂರ್ತಿಯಾಗಿ ಮಾಡಬೇಕು.
1: ಚೈತನ್ಯ ಅವರೇ, ಕೊನೆಯದಾಗಿ ನಮ್ಮ ಊರು ನಮ್ಮ ಜವಾಬ್ದಾರಿ ಈ ಸಂದೇಶವನ್ನ ನಮ್ಮ ಜನರಿಗೆ ಹೇಗೆ ತಿಳಿಸಲು ಬಯಸ್ತೀರಿ?
0: ನಮ್ಮ ಮನೆ ನಮ್ಮ ಜವಾಬ್ದಾರಿ ಆದ್ರೆ ನಮ್ಮ ಊರು ಕೂಡ ನಮ್ಮ ಜವಾಬ್ದಾರಿನೇ. ಅದರಲ್ಲಿ ಇರುವ ಪ್ರತಿಯೊಂದು ರಸ್ತೆ ಆಗ್ಲಿ, ಮರ ಆಗ್ಲಿ, ಗಿಡ ಆಗ್ಲಿ, ಕಸ ಆಗ್ಲಿ, ಕಸ ಕೂಡ ನಮ್ಮ ಜವಾಬ್ದಾರಿನೇ. ಹಾಗಾಗಿ ಎಲ್ಲವನ್ನೂ ಅಷ್ಟೆ, ನೆಲ ಜಲ ಎಲ್ಲವನ್ನೂ ಅಷ್ಟೆ, ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರೆ, ಅದನ್ನ ಕಾಳಜಿಯಿಂದ ನೋಡಿಕೊಂಡು, ಅದು ಸರಿಯಾದ ರೀತಿಯಲ್ಲಿ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಕೊಂಡು, ಅಥವಾ ಕೈ ಜೋಡಿಸದೇ ಇದ್ದಾಗ ಅವರಿಗೆ ತಿಳುವಳಿಕೆ ಹೇಳೋದು, ಅಥವಾ ತಿಳುವಳಿಕೆ ಹೇಳ್ದಾಗ ಕೇಳದಿದ್ರೆ ಅಧಿಕಾರಿಗಳಿಗೆ ತಿಳಿಸೋದು ಅಂತ ಒಂದು, ನಾವು ಪ್ರತಿಯೊಬ್ಬರು ಇಟ್ಟರೆ ಅವರಿಗೆ ಒಂದು ಯೋಚನೆ ಬರುತ್ತೆ, ಓ ಇಲ್ಲಿ ಹಾಕಿದ್ರೆ ಅವ್ರು ಬೈತಾರೆ ಅಂತ. ಹಾಗಾಗಿ ಪ್ರತಿ ರಸ್ತೆಯಲ್ಲೂ ಪ್ರತಿ ಕಡೆಯಲ್ಲೂ ಜವಾಬ್ದಾರಿಯುತ ಸಾಮಾಜಿಕ ಪರಿಸರ ಬಗ್ಗೆ ಅಥವಾ ನಮ್ಮ ಊರಿನ ಬಗ್ಗೆ ಒಂದು ಕಾಳಜಿ ಇದ್ದ ಸಾರ್ವಜನಿಕರು ಎಚ್ಚೆತ್ಕೊಂಡ್ರೆ ತಿಳಿವಳಿಕೆ ಇಲ್ಲದವರು ಕೂಡ ಎಚ್ಚೆತ್ಕೊಳ್ತಾರೆ.
1: ಕರೆಕ್ಟ್. ಚೈತನ್ಯ ಅವರೇ, ನಿಮ್ಮೊಂದಿಗೆ ನಡೆದ ಈ ಸಂವಾದದಲ್ಲಿ ಒಬ್ಬ ನಾಗರಿಕನ ಕಾಳಜಿ ಹೇಗೆ ಒಂದು ಅಭಿಯಾನವಾಗಿ, ಒಂದು ಸಮುದಾಯದ ಚಳುವಳಿಯಾಗಿ ರೂಪುಗೊಳ್ಳಬಹುದು ಅನ್ನೋದನ್ನ ನಮ್ಮ ಕೇಳುಗರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಸ್ವಚ್ಛತಾ ಹಿ ಸೇವಾ ಈಗ ನಡೀತಾ ಇದೆ ಅಭಿಯಾನ, ಇದು ಕೇವಲ ಒಂದು ಅಭಿಯಾನ ಮಾತ್ರ ಅಲ್ಲ, ಅದು ನಮ್ಮ ಮನೆಯಿಂದಲೇ ಆರಂಭವಾಗಬೇಕಂತ ಒಂದು ಜವಾಬ್ದಾರಿ. ನಮ್ಮಿಂದ ಆರಂಭವಾಗುವ ಒಂದು ಸಣ್ಣ ಹೆಜ್ಜೆ ನಮ್ಮ ನಗರದ ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿಟ್ಕೊಳ್ಳೋಣ, ನಮ್ಮ ಕೆರೆಗಳನ್ನ, ಕಾಡುಗಳನ್ನ, ಹಸಿರನ್ನ ಉಳಿಸೋಣ. ಇಷ್ಟೊತ್ತು ನಿಮ್ಮ ಅನುಭವಗಳನ್ನ ಆಕಾಶವಾಣಿ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಾರ್ಯ ಜೊತೆ ಇನ್ನೂ ಜಾಸ್ತಿ ಜನ ಸೇರ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್.
0: ತುಂಬಾ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನನ್ನ ತಂಡವನ್ನು ಕೂಡ ನಾನು ಸ್ಮರಿಸಿಕೊಳ್ಳೇಬೇಕು, ಯಾಕಂದ್ರೆ ನಾನು ಹೇಳಿದ್ದಲ್ಲಿ ಎಲ್ಲವೂ ನನ್ನದು ಮಾತ್ರ ಅಲ್ಲ, ನನ್ನ ತಂಡವೂ ಕೂಡ ಇದೆ, ನಮ್ಮ ಮನೆಯ ಸದಸ್ಯರು ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಸ್ಮರಿಸುತ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಎಲ್ಲರಲ್ಲೂ ಒಂದು ಬದಲಾವಣೆ ಬರಲಿ, ಒಂದು ಸುಸ್ಥಿರವಾದ ಒಂದು ಪಾಸಿಟಿವ್ ಚೇಂಜ್ ಬರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.
1: ಚೈತನ್ಯ ಅವರೇ, ನಿಮಗೂ ನಿಮ್ಮ ತಂಡಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ, ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?

0: ಎಲ್ಲಿ? ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ.
3: ಆಕಾಶವಾಣಿ ಬೆಂಗಳೂರು, ಈಗ ಕೆಲವು ಪ್ರಕಟಣೆಗಳು.
4: ತಗೊಳ್ಳಿ ಅಣ್ಣ, ಟೀ ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
5: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
4: ಅದೇ ಹಾಗೆ
5: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
4: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
5: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
7: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
8: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
1: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಆಕಾಶವಾಣಿ ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಈ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಅತ್ತಾವರ ವಿಭಾಗದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೇಶವ ಪೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನಾ ನಾಯಕ್ ಕೆ.
2: ಆಕಾಶವಾಣಿಯ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು. ವಿಶ್ವ ಮಾನಸಿಕ ಆರೋಗ್ಯ ದಿನದ ಆಚರಣೆಯ ಸಲುವಾಗಿ ನಮ್ಮ ಜೊತೆಗಿದ್ದಾರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ಅತ್ತಾವರ ವಿಭಾಗದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೇಶವ ಪೈ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ ನಿಮಗೆ.
3: ಎಲ್ಲ ಶ್ರೋತೃಗಳಿಗೂ ನನ್ನ ಪ್ರೀತಿಯ ನಮಸ್ಕಾರ.
2: ಹಾಗೆ ಈ ವರ್ಷದ ವಿಶ್ವ ಮಾನಸಿಕ ಆರೋಗ್ಯ ದಿನದ ಮಹತ್ವ ಏನು ಡಾಕ್ಟರ್?
3: ವಿಶ್ವ ಮಾನಸಿಕ ಆರೋಗ್ಯ ದಿನ ನೀವು ಹೇಳಿದಾಗ 10 October WHO ಹೇಳಿದ ಪ್ರಕಾರ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೇವೆ, ಅಬ್ಸರ್ವ್ ಮಾಡ್ತೇವೆ. ಪ್ರತಿ ವರ್ಷವೂ ಅದಕ್ಕೆ ಒಂದೊಂದು ಅವರು ಥೀಮ್ ಅನ್ನ ಕೊಡ್ತಾರೆ, ವರ್ಷದ ಒಂದು ಸಾಂಕೇತಿಕ ಸೂಕ್ತಿ ಅಂತ ಹೇಳ್ಬೋದು. ಈ ವರ್ಷದ ಶ್ಲೋಗನ್ ಏನಂದ್ರೆ ಮಾನಸಿಕ ಆರೋಗ್ಯ ಬೇಗ ಗುರುತಿಸಿ ಬೇಗ ನೆರವು ಪಡೆಯಿರಿ, ಅಂದ್ರೆ ಅರ್ಲಿ ಡಿಟೆಕ್ಷನ್, ರಿಕಗ್ನೈಸ್ ಅರ್ಲಿ ಅಂಡ್ ಸೀಕ್ ಹೆಲ್ಪ್ ಅರ್ಲಿ ಅಂತ. ಅಂದ್ರೆ ಈ ಮಾನಸಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಹೆಚ್ಚು ಅರಿವು ಇಲ್ಲ, ಹಾಗಾಗಿ ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕಾಗಿರುವುದು ಈ ದಿನದಿಂದ ನಾವು ಹೆಚ್ಚು ಒತ್ತು ಕೊಡ್ತೇವೆ ಅದಕ್ಕೋಸ್ಕರ.
2: ಮತ್ತೆ ಇಂದಿನ ಯುವಜನರಲ್ಲಿ ನಾವು ನೋಡಿದ್ರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಇದಕ್ಕೇನಾದರೂ ಕಾರಣಗಳೇನಾದರೂ ಉಂಟಾ?
3: ಖಂಡಿತವಾಗಿಯೂ ಮಾನಸಿಕ ಆರೋಗ್ಯ ಅನ್ನೋದು ಅಥವಾ ಸಮಸ್ಯೆಗಳು ನೀವು ಹೇಳಿದ ಪ್ರಕಾರ ಎಲ್ಲ ಪ್ರಾಯದ ಮಕ್ಕಳಲ್ಲಿಯೂ ಕಾಣುತ್ತದೆ. ಈಗ ನಮ್ಮ ಹದಿಹರೆಯದ ಮಕ್ಕಳಿಂದ ಪ್ರಾಯಸ್ಥರಿಂದ ಮುದುಕರ ತನಕವೂ ಕಾಣಿಸ್ಕೊಳ್ಬಹುದು. ನೀವು ಹೇಳಿದ ಹಾಗೆ ಹದಿಹರೆಯದರಲ್ಲಿ ಕೂಡ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಉಂಟು. ಅದಕ್ಕೆ ನಾವು ಇತ್ತೀಚಿನ ನಡೆಯುವಂತಹ ವಿದ್ಯಮಾನಗಳು, ಕಾಂಪ್ಲೀಟ್ ವರ್ಲ್ಡ್ ಅಂತ ಹೇಳ್ಬೋದು, ಕಾಂಪಿಟಿಷನ್ ಇರ್ಬೋದು, ಅಥವಾ ಒಂದು ಅತಿಯಾದ ಒಂದು ಡಿಜಿಟಲ್ ವರ್ಲ್ಡ್ ಅಂತ ಹೇಳ್ತೇವೆ, ತುಂಬಾ ರೀತಿಯ ಸಮಸ್ಯೆಗಳನ್ನು ನಾವು ಯುವಕರಲ್ಲಿ ಹದಿಹರೆಯದ ಪ್ರಾಯಸ್ಥರಲ್ಲಿ ನೋಡ್ತಾ ಇದ್ದೇವೆ.
2: ಹಾಗೇನೆ ಅಂದ್ರೆ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಜನರಲ್ಲಿ ಕೆಲವೊಂದು ಸಾಮಾನ್ಯ ತಪ್ಪು ಕಲ್ಪನೆಗಳಿರ್ತದೆ. ಸೊ ನೀವು ನಿಮ್ಮಲ್ಲಿ ಬಂದ ರೋಗಿಗಳಲ್ಲಿ ಯಾವುದೆಲ್ಲ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನ ಗಮನಿಸಿದ್ದೀರಿ?
3: ಮುಖ್ಯವಾಗಿ ಇಲ್ಲಿ ಮಾನಸಿಕ ಆರೋಗ್ಯ ಅನ್ನೋದ್ರ ಬಗ್ಗೆ ಜನರಿಗೆ ಹೆಚ್ಚು ಮಾಹಿತಿ ಇಲ್ಲ. ನಾವು ಹೇಗೆ ಈಗ ಮಧುಮೇಹ, ರಕ್ತದೊತ್ತಡ, ಹಾರ್ಟಿದು ಸಂಬಂಧಿಸಿದ ಕಾಯಿಲೆಗಳು ಬಂದಾಗ ಜನರಿಗೆ ಒಂದು ಅರಿವಿರ್ತದೆ, ಎಲ್ಲಿ ಹೋಗ್ಬೇಕು, ಯಾವ ಡಾಕ್ಟರ್ ಅನ್ನು ಕಾಣಬೇಕು ಅನ್ನೋದು. ಮಾನಸಿಕ ಆರೋಗ್ಯದ ಬಗ್ಗೆ ಜನರಿಗೆ ಏನಾಗಿದೆ ಅಂದ್ರೆ ಈ ಸಮಸ್ಯೆಗಳು ನಿಜನ, ಇಂತರ ಒಂದು ಕಾಯಿಲೆಗಳು ಉಂಟಾ ಇಲ್ಲವ ಅನ್ನೋ ಒಂದು ಪರಿಜ್ಞಾನ ಕೂಡ ಅಷ್ಟೊಂದು ಇರುವುದಿಲ್ಲ. ಸಿಟಿಯಲ್ಲಿ ಹೆಚ್ಚಿನವರಲ್ಲಿ ಇರ್ಬೋದು, ಅಥವಾ ತುಂಬಾ ವಿದ್ಯಾವಂತರಲ್ಲಿ ಕೂಡ ಇದರಲ್ಲಿ ಅರಿವು ಇರ್ಬೋದು. ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಇದರ ಬಗ್ಗೆ ಅರಿವು ಕೂಡ ತುಂಬಾ ಕಡಿಮೆ ಆಗ್ತದೆ. ಮುಖ್ಯವಾಗಿ ಇಲ್ಲಿ ಏನಂದ್ರೆ ಜನರಿಗೆ ಮಾನಸಿಕ ಆರೋಗ್ಯ ಅಂದ್ರೆ ಏನು, ಸಮಸ್ಯೆಗಳಂದ್ರೆ ಏನಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾನಸಿಕ ಆರೋಗ್ಯ ಅಂದ್ರೆ ನಾವು ಹೇಗೆ ಶಾರೀರಿಕ ಆರೋಗ್ಯದ ಬಗ್ಗೆ ಪ್ರಾಮುಖ್ಯತೆ ಕೊಡ್ತೇವೋ ಅಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಒಂದು ಮನಸ್ಸು ಏನು ನಮ್ಮ ಮೆದುಳಲ್ಲಿ ಉಂಟು, ಅದು ಮಾನಸಿಕ ಆರೋಗ್ಯ. ಅದು ಸರಿಯಾಗಿರುವಾಗ ಮಾತ್ರ ವ್ಯಕ್ತಿ ವ್ಯಕ್ತಿಯಾಗಿರ್ತಾನೆ, ಅದು ಆರೋಗ್ಯವಾಗಿರುವಂತದ್ದು ಅಂತ ಹೇಳಿದ್ರೆ ಈ ಶರೀರಕ್ಕೂ ಮನಸ್ಸಿಗೂ ಒಂದು ಬಂಧವನ್ನು ನಾವು ಕಲ್ಪಿಸಿಕೊಡ್ತೇವೆ. ಇದರಲ್ಲಿ ಏನಾದರೂ ಏರಿಳಿತ ಆದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಕಾಣಿಕೊಳ್ತವೆ. ಹಾಗಾಗಿ ನಾವು ಆರೋಗ್ಯವಾಗಿರುವಾಗ ನಮ್ಮ ಪ್ರತಿಯೊಂದು ಯೋಚನೆಗಳು, ನಾವು ಮಾಡುವ ಕಾರ್ಯಗಳು, ನಮ್ಮ ಮನಸ್ಸಿನ ಸ್ಥಿತಿ, ಭಾವನೆಗಳು ಎಲ್ಲ ಒಂದು ಹದದಲ್ಲಿ ಇರುತ್ತವೆ. ಇದು ಉತ್ತಮ ಮಾನಸಿಕ ಆರೋಗ್ಯ ಅಂತ ಹೇಳ್ಬೋದು. ಮಾನಸಿಕ ಆರೋಗ್ಯ ಸಮಸ್ಯೆಗಳು ಬಂದಾಗ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರದೆ ನಾನಾ ತರನಾದ ನಮ್ಮಲ್ಲಿ ಒಂದು ಭಾವನಾ ಲೋಕ ಒಂದು ಉದ್ಭವ ಆಗ್ಬಹುದು, ಯೋಚನಾ ಲಹರಿ ತಪ್ಪಬಹುದು, ನಾವು ಮಾಡುವ ಕಾರ್ಯದಲ್ಲಿ ಒಂದು ಏರಿಳಿತ ಆಗಬಹುದು, ಇನ್ನೊಬ್ಬರ ಜೊತೆಗೆ ನಾವು ಹೇಗೆ ವರ್ತಿಸ್ತೇವೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಪರಿಜ್ಞಾನ ಇಲ್ಲದೆ ಇರಬಹುದು. ಇವೆಲ್ಲ ಮಾನಸಿಕ ಆರೋಗ್ಯ ಹದಗೆಡುತ್ತಿರುವ ಸ್ಟಾರ್ಟಿಂಗ್ ಆಫ್ ಎ ಪ್ರಾಬ್ಲಮ್ ಅಂತ. ಆದ್ರೆ ಜನರಿಗೆ ಏನಾಗಿದೆ ಅಂದ್ರೆ ಈ ತರ ಆಗುವಾಗ ಇದು ಮಾನಸಿಕ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ, ಆರೋಗ್ಯ ಮಾನಸಿಕವಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ ಅನ್ನೋ ಒಂದು ನಾಲೆಜ್ ಇಲ್ಲದೆ ಇರೋದ್ರಿಂದ ಅವರು ಅದನ್ನು ಕಡೆ

0: ಗಣಿಸ್ತಾರೆ. ಸೊ ಮುಖ್ಯವಾಗಿ ಇಲ್ಲಿ ಏನಾಗಿದೆ ಅಂದರೆ ಜನರಿಗೆ ಇದು ಒಂದು ಕಾಯಿಲೆಯಾಗಿ ಮಾರ್ಪಡಬಹುದು, ಇದರಿಂದ ಅವರು ವ್ಯಕ್ತಿತ್ವವನ್ನು ಅವರು ಕಳ್ಕೊಳ್ಬಹುದು, ಮಾಡೋ ಉದ್ಯೋಗದಲ್ಲಿಯೂ ಕೂಡ ಅವರಿಗೆ ಒಂದು ಹಿಂದೇಟಾಗಬಹುದು, ಅಥವಾ ವ್ಯಾವಹಾರಿಕ ಜೀವನದಲ್ಲಿ ಅವರಿಗೆ ಅದರಿಂದ ಒಂದು ನಷ್ಟ ಪಡಬಹುದು, ಸಾಮಾಜಿಕ ಅಥವಾ ನಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಕೂಡ ಒಂದು ಅವರಿಗೆ ಇದರಿಂದ ಆಘಾತ ಆಗ್ಬೋದು. ಹಾಗಾಗಿ ಅದನ್ನು ಪತ್ತೆ ಹಚ್ಚುವುದು ಅತಿ ಮುಖ್ಯ, ಆದಷ್ಟು ಬೇಗ ಗುರುತಿಸಬೇಕು, ಬೇಗ ನೆರವನ್ನು ಪಡೆದುಕೊಳ್ಬೇಕು.
1: ಹಾಗೆ ಡಾಕ್ಟರ್, ಈಗ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಈಗ ನೀವು ಮಾತಾಡಿದ ಹಾಗೆ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಆರೋಗ್ಯದ ಒತ್ತಡಗಳು ಕಾಣಿಸಿಕೊಂಡಾಗ ಅದರ ಆರಂಭಿಕ ಲಕ್ಷಣಗಳು ಹೇಗಿರ್ತವೆ, ಹೇಗೆ ಅದನ್ನು ನಾವು ಗುರುತಿಸಬಹುದು?
0: ಇಲ್ಲಿ ಹೇಳಬೇಕಾದ್ರೆ ಒತ್ತಡ ಹೇಳೋದು ಪ್ರತಿಯೊಬ್ಬರಲ್ಲಿಯೂ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಈಗ ಉದಾಹರಣೆ ಕೊಡಬೇಕಾದ್ರೆ ನಾವೊಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ಬೋದು, ಕಾಲೇಜಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇರ್ಬೋದು, ಅಥವಾ ನೀವು ಡಾಕ್ಟರ್ ಆಗಿ ಮಾಡ್ಬೋದು, ನಿಮ್ಮದೇ ಒಂದು ಒಂದು ವರ್ಕ್ ನಿಮಗೆ ಇರುತ್ತೆ, ಯಾವ ಥರ ನೀವು ಡ್ಯೂಟಿಗೆ ಬಂದ ಮೇಲೆ ಮಾಡಬೇಕು ಅಂತ. ಕೆಲವೊಮ್ಮೆ ಏನು ಮಾಡ್ತೇವೆ ಅಂದರೆ ನಾವು ಈ ಒತ್ತಡಗಳನ್ನು ನಾವೇ ಕಲ್ಪಿಸಿಕೊಳ್ತೇವೆ, ಅಂದರೆ ನಮ್ಮ ಮನಸ್ಸಿಗೆ ಇದು ಅತಿಯಾಗಿ ಕಾಣಿಸ್ಕೊಳ್ತದೆ. ಮಾಡುವ ಶಕ್ತಿ ಇದ್ದರೂ ಕೂಡ ಮನಸ್ಸಲ್ಲಿ ಒಂದು ಅವರಿಗೆ ಕೀಳರಿಮೆ ಬರ್ತದೆ, ನನಗೆ ಮಾಡಲಿಕ್ಕೆ ಆಗ್ತದೆ ಇಲ್ವೋ, ಅಥವಾ ನನ್ನ ಬಾಸ್ ನನಗೆ ಏನಾದರೂ ಇದರ ಬಗ್ಗೆ ಏನಾದರೂ ಹೇಳ್ತಾರೋ. ಆ ಥರ ನಮ್ಮ ಒಂದು ಮಾನಸಿಕ ಒತ್ತಡ ಜಾಸ್ತಿ ಆದಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ತೇವೆ, ನಮಗೆ ಸ್ವಂತ ಬುದ್ಧಿಯಲ್ಲಿ ಮಾಡಲಿಕ್ಕೆ ಆಗುದಿಲ್ಲ. ಮಾಡ್ತಾ ಇರುವ ಕೆಲಸ, ಈಗ ನೀವು ಸಾಧಾರಣವಾಗಿ ದುಡಿಮೆಯಲ್ಲಿದ್ದರೆ ಅಥವಾ ಪ್ರಾಧ್ಯಾಪಕರ ಮಾಡ್ತಿರುವ ಕೆಲಸ ನಿಮ್ಗೆ ಒಂಥರ ಹೊರೆಯಾಗಿ ಕಾಣ್ತದೆ,
1: ಮಾಡ್ತಾ ಇರ್ತಾರೆ ಒಂದು ಸಂದರ್ಭದಲ್ಲಿ, ಹೀಗೆ ಮಾಡೋದು ಬೇಡ ಅಂತ
0: ಆಗ್ತದೆ. ಅದು ಅವರ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಒತ್ತಡ ಅಂತ ಹೇಳ್ಬೋದು. ಯಾವುದೇ ರೀತಿಯ ಒತ್ತಡ ಬಂದಾಗ ನಾವು ಮಾಡುವ ಕ್ರಿಯೆಯಲ್ಲಿ ಏರಿಳಿತ ಕಾಣ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಒತ್ತಡ ಬಂದ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಆಲಸ್ಯ ತೋರಿಸ್ತಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಅವರಿಗೆ ಕೆಲಸದ ಬಗ್ಗೆ ಯೋಚನೆ ಶುರು ಆಗ್ತದೆ. ಇಷ್ಟು ವರ್ಷ ಮಾಡಿದ ಕೆಲಸ ನಾನು ಮಾಡಬಹುದು ಅನ್ನೋ ಒಂದು ಪರಿವೆ ಅವರಿಗೆ ಇರುವುದಿಲ್ಲ. ಈಗ ನನಗೆ ಆಗುದಿಲ್ಲ, ನಾನು ಯಾಕೆ ಮಾಡಬೇಕು, ಅಥವಾ ನಾನೊಂದು ಭಾರ ಆಗಿದ್ದೇನೆ, ನನಗೆ ಕೆಲಸಕ್ಕೆ ಹೋಗುದೇ ಒಂದು ಬೇಡ, ಈ ತರ ಒಂದು
1: ಋಣಾತ್ಮಕ
0: ಯೋಚನೆಗಳು ಬಂದು ಆತಂಕ ಕೂಡ ಬರುತ್ತೆ. ಅದರಲ್ಲಿ ಆತಂಕ ಮತ್ತೆ ಋಣಾತ್ಮಕ ಎರಡು ತರದ್ದು ಬೇರೆ ಬೇರೆ ಮುಖಗಳು. ಆಕ್ಚುಲಿ ಋಣಾತ್ಮಕ ಅಂದ್ರೆ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಳ್ಳೋದು, ಆತಂಕ ನಾನು ಹೋಗುವಾಗ್ಲೇ ನನಗೆ ಚಡಪಡಿಕೆ ಶುರು ಆಗುದು ಆಗ್ತದೆ, ಅಥವಾ ಅವ್ರೇನಾದ್ರೂ ಬೈತಾರೇನು, ವರ್ಕ್ ಲೋಡ್ ನನಗೆ ಅವರು ಜಾಸ್ತಿ ಕೊಡ್ತಾರಂತ ಇವನು ತಿಳಿದುಕೊಳ್ಳುವ ರೀತಿಯಲ್ಲಿ ಕೂಡ ಏರಿಳಿತ ಆಗ್ತದೆ. ವರ್ಕ್ ಲೋಡ್ ಅನ್ನು ನಿಭಾಯಿಸುವುದು ಮುಖ್ಯ, ಒತ್ತಡಗಳನ್ನು ನಾವು ಪಡ್ಕೊಳ್ಬಾರ್ದು, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಕಲೆಯನ್ನು ಕೂಡ ನಾವು ಕರಗತ ಮಾಡ್ಕೊಳ್ಬೇಕಾಗ. ಹೀಗೆ ಒತ್ತಡಗಳನ್ನು ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೇಕಾದ್ರೆ ಅವರ ಮಾನಸಿಕ ಸ್ಥಿತಿಯಲ್ಲೇ ನಮ್ಗೆ ಗೊತ್ತಾಗುತ್ತೆ, ಒಂದು ಪಾಸಿಟಿವ್ ಆಗಿರುವುದಿಲ್ಲ, ಯಾವಾಗಲೂ ಋಣಾತ್ಮಕವಾಗಿರೋದು, ಅಥವಾ ವಿಚಾರಗಳನ್ನು ಪದೇ ಪದೇ ಯಾವಾಗ ಯೋಚನೆ ಮಾಡ್ತಾನೆ ಇರೋದು. ಈಗ 10 ಗಂಟೆಗೆ ವರ್ಕ್ ಮಾಡಬೇಕಾದ್ರೆ ಬೆಳಿಗ್ಗೆ 6 ಗಂಟೆಯಿಂದಲೇ ಅವರಿಗೆ ಎಚ್ಚರ ಆದವಾಗಲೇ ಒತ್ತಡ ಶುರು ಆಗುತ್ತೆ. ಇವತ್ತಿನ ದಿನ ಹೇಗಿರ್ತದೋ, ನಾನು ಕೆಲಸದಲ್ಲಿ ಯಶಸ್ಸು ಪಡ್ಕೊಳ್ತೇನೋ ಇಲ್ವೋ, ಈ ಥರ ಒಂದು ಅವರಿಗೆ ಆವಾಗ ನಿದ್ರಾಹೀನತೆ ಕೂಡ ಬರಬಹುದು, ರಾತ್ರಿ ಅವರು ನಿದ್ದೆ ಮಾಡದೇ ಇರಬಹುದು. ಈಗ ವಿದ್ಯಾರ್ಥಿ ಆದರೆ ಎಕ್ಸಾಮ್ ಒತ್ತಡ ಇರುವಾಗ ಪ್ರೀವಿಯಸ್ ಡೇ ಅವರಿಗೆ ನಿದ್ದೆ ಬಾರದೆ ನಿದ್ದೆ ಇಲ್ಲದೆ ಪರೀಕ್ಷೆ ಹೋಗೋ ಪರಿಸ್ಥಿತಿ ಬರ್ಬೋದು, ಆವಾಗ ಪರ್ಫಾರ್ಮೆನ್ಸ್ ಕೂಡ ಅದರಿಂದ ಹಾಳಾಗುವ ಚಾನ್ಸಸ್ ಇರ್ತದೆ.
1: ಹಾಗೆ ಡಾಕ್ಟರ್, ಈಗ ಅಂದ್ರೆ ನೀವು ಆಗ ಕಾರಣಗಳು ಹೇಳುವಾಗ ಹೇಳಿದ್ರಿ ಸಾಮಾಜಿಕ ಜಾಲತಾಣಗಳು ಕೂಡ ಒಂದು ಕಾರಣ ಅಂತ ಹೇಳಿ, ಈ ಸಾಮಾಜಿಕ ಜಾಲತಾಣಗಳು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರ್ತದೆ?
0: ಸಾಮಾಜಿಕ ಜಾಲತಾಣ ಅನ್ನೋದು ಒಂದು ಇತ್ತೀಚಿನ ಒಂದು ಅನ್ವೇಷಣೆ ಅಂತ ಹೇಳಬೇಕು. ಮುಂಚಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಇದೆಲ್ಲ ನಾವೀಗ ಡಿಜಿಟಲ್ ವರ್ಲ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು, ಅಥವಾ ಮೊಬೈಲ್ ಎಲ್ಲವೂ AI ಎಲ್ಲ ಬಂದಿದೆ. ಇವಾಗ ಪ್ರತಿಯೊಬ್ಬರಲ್ಲೂ ಒಂದು ಸ್ಮಾರ್ಟ್ ಫೋನ್ ಇರುತ್ತೆ. ಆವಾಗ ಏನಾಗುತ್ತಂದರೆ ನಾವು ನಮ್ಮ ಅಗತ್ಯಕ್ಕಿಂತ ಅಥವಾ ಬೇಕು ಬೇಡಿಕೆಗಳಿಗಿಂತ ಜಾಸ್ತಿಯಾಗಿ ಅದನ್ನು ಅವಲಂಬಿಸ್ತೇವೆ. ಉದಾಹರಣೆಗೆ ನಿಮ್ಗೆ ಏನಾದರೂ ಇದ್ದಾಗ ಕಂಪ್ಯೂಟರ್ಲ್ಲಿದ್ರೆ ಇಂಟರ್ನೆಟ್ಟಲ್ಲಿ ಇಮೇಲ್ ಮಾಡಲಿಕ್ಕೆ ಇರ್ಬೋದು, ಆಫೀಸ್ ವರ್ಕ್ ಮಾಡಲಿಕ್ಕೆ ಇರ್ಬೋದು, ಅದು ಬಿಟ್ಟು ನಾವು ಪ್ರಸ್ತುತ ಕಾರ್ಯವನ್ನು ಬಿಟ್ಟು ಬೇರೆ ಯಾವುದೋ ಒಂದು ಸೈಟಿಗೆ ಹೋಗಿ ಇಂಟರ್ನೆಟ್ಟಲ್ಲಿ ಹುಡುಕ್ತಾ ಇರೋದು, ಅದು ಆರೋಗ್ಯದ ಬಗ್ಗೆ ಅತಿಯಾಗಿ ಓದೋದಿರ್ಬೋದು, ವಿಡಿಯೋ ಗೇಮಿಂಗ್ ಇರ್ಬೋದು ಆನ್ಲೈನಲ್ಲಿ ಮಾಡೋದು, ಅಥವಾ ನಾವೀಗ ಸೋಷಿಯಲ್ ಮೀಡಿಯಾದಲ್ಲಿದೆ ನೀವು ಹೇಳಿದ ಪ್ರಕಾರ ತಾಣಗಳುಂಟು, ಅದರಲ್ಲಿ ಅತಿಯಾಗಿ ಒಂದು ರೀಲ್ಸ್ ನೋಡ್ತಾ ಇರೋದು. ಇದರಿಂದ ಮನಸ್ಸಿಗೆ ಸಾಂತ್ವನ ಸಿಗುತ್ತೆ, ಒಂದು 5-10 ನಿಮಿಷದ ಕೆಲಸವನ್ನು ನಾವು 5-6 ಗಂಟೆ ತನಕವೂ ಮಾಡ್ತಾ ಇರ್ತೇವೆ. ಅಂದರೆ ಅಷ್ಟೊಂದು ನಾವು ಅದರಲ್ಲಿ ಡೀಪಾಗಿ
1: ತಲ್ಲೀನರಾಗ್ತೇವೆ.
0: ಅದರಿಂದ ಆಗುವ ಪರಿಣಾಮ ಏನಂದರೆ, ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದ್ದರೆ ಪರೀಕ್ಷೆ ಬಗ್ಗೆ ಓದೋದ್ರ ಬಗ್ಗೆ ಗಮನ ಇರೋದಿಲ್ಲ, ಆಲ್ರೆಡಿ ಮೈಂಡ್ ಡೈವರ್ಟ್ ಆಗಿರುತ್ತೆ. ಸೊ ಅವರಿಗೆ ಫೋಕಸ್ ಇರೋದಿಲ್ಲ, ಮಾಡುವ ಕೆಲಸದಲ್ಲಿ ತನ್ಮಯತೆಯೂ ಇರೋದಿಲ್ಲ, ಆಸಕ್ತಿನೂ ಇರೋದಿಲ್ಲ. ಸೊ ಅವ್ರು ಅಂಥವ್ರು ನಮ್ಮ ಹತ್ರ ಬರುವಾಗ ಹೇಳೋದು, ನನಗೆ ಶಾಲೆಯ ವಿದ್ಯಾಭ್ಯಾಸದಲ್ಲಿ ಫೋಕಸ್ ಇಲ್ಲ ಅಂತ.

0: ಅಂತ ಹೇಳ್ತಾರೆ ಮುಖ್ಯವಾಗಿ ಅವ್ರು ಹೇಳೋದು. ಇದು ಹೇಗೆ ಆಗಿದೆ ಅಂದರೆ ಸೈಡ್ ಎಫೆಕ್ಟ್ ಆಫ್ ಟೂ ಮಚ್ ಆಫ್ ಯೂಸ್ ಆಫ್ ಮೊಬೈಲ್ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ವಾಟ್ ಎವರ್. ಅಲ್ಲಿ ಅದಕ್ಕೆ ಅಗತ್ಯ ಉಂಟ ಇಲ್ಲ, ಅದರಲ್ಲಿ ನೋಡೋದೇನು ಬೇರೆಯವರ ಒಂದು ವ್ಯವಹಾರದ ಬಗ್ಗೆ ಒಂದು ಮಾಡಿರುವಂಥ ರೀಲ್ಗಳು, ಅದು ಯಾವುದೇ ಥರದಾದ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ಥರ ಮಾಹಿತಿ ಅದನ್ನು ಪಡ್ಕೊಳ್ಬೇಕು. ಅತಿಯಾಗಿ ಯಾವುದನ್ನು ಮಾಡಿ ಯಾರ ಒಂದು ಇನ್ನೊಬ್ಬರ ಪ್ರತಿಭೆಯನ್ನು ನೋಡಿ ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ನಿಮ್ಗೆ ಅದು ಉತ್ತೇಜನ ಕೊಡ್ಬೋದು. ಅದು ಬಿಟ್ಟು ನಾವು ನಮ್ಮಲ್ಲಿ ಕೀಳರಿಮೆ ಇದ್ರೆ, ನಮಗೆ ನಮ್ಮ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇಲ್ಲಾದ್ರೆ, ಓ ಅವರಿಗೆ ಅಷ್ಟು ಅಚೀವ್ಮೆಂಟ್ ಮಾಡ್ಲಿಕ್ಕಾಯ್ತು ನನ್ಗೆ ಯಾಕೆ ಆಗುದಿಲ್ಲ, ಈ ತರ ಒಂದು ಡಿಪ್ರೆಷನ್ಗೂ ಕೂಡ ಅವರಿಗೆ ಹೋಗುವ ಸಾಧ್ಯತೆಗಳು ಕೂಡ ಉಂಟು. ನಿದ್ರಾಹೀನತೆ, ವಿದ್ಯಾರ್ಥಿಗಳಲ್ಲಿ ಲ್ಯಾಕ್ ಆಫ್ ಫೋಕಸ್ ಅಟೆನ್ಷನ್ ಮತ್ತೆ ಡಿಪ್ರೆಷನ್, ಈ ತರ ಕೆಲವು ಕಾಯಿಲೆಗಳು ಕೂಡ ಕಾರಣ ಆಗ್ತದೆ. ಇದೊಂದು ಅಡಿಕ್ಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹಾಗೇನೆ, ಈಗ ಅಂದರೆ ಅವರಿಗೆ ಆರಂಭಿಕ ಲಕ್ಷಣಗಳನ್ನು ಗುರುತಿಸಿದ ನಂತರ, ಸೊ ಈ ರೀತಿ ಅಂದರೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಗೊತ್ತಾದ ನಂತರ ಅವರ ಮನೆಯ ಕುಟುಂಬದವರು ಅವರಿಗೆ ಹೇಗೆ ಸಹಕರಿಸಬೇಕಾಗ್ತದೆ, ಅವರ ಪಾತ್ರ ಏನಿರ್ತದೆ?
0: ಹೌದು, ಇದೊಂದು ಮುಖ್ಯವಾದ ಸಮಸ್ಯೆ ನಾವು ನೋಡ್ತಾ ಇರೋದು. ನೀವು ಹೇಳಿದ ಪ್ರಕಾರ ಮನೆಯವರ ಪಾತ್ರ ಅತಿ ಮುಖ್ಯ ಈ ವಿಷಯದಲ್ಲಿ. ಈಗ ಯಾವುದೇ ವಿದ್ಯಾರ್ಥಿಗೆ ತಂದೆ ತಾಯಿಯಂದರು ಮಗನಿಗಾಗಿರಲಿ ಮಗಳಿಗಾಗಿರಲಿ ಒಂದು ಸ್ಮಾರ್ಟ್ ಫೋನ್ ಕೊಟ್ಟಿರ್ತವೆ. ಅದರ ಉದ್ದೇಶ ಏನಿತ್ತು, ಈ ಕೊರೋನಾ ಟೈಮಲ್ಲಿ ನಮಗೆ ಎಲ್ಲ ಕ್ಲಾಸಸ್ಗಳು ಎಲ್ಲ ಹೊರಗಡೆ ಕ್ಲಾಸ್ ಇಲ್ಲ ಜರುಗೋ ಮೊಬೈಲಲ್ಲೇ ಬಂದಿದ್ದು. ಈಗ ಏನು ಮಾಡ್ತಾರೆ ಅಂದರೆ ಮಕ್ಕಳು ಪ್ರತಿಯೊಬ್ಬರು ಮೊಬೈಲಲ್ಲೇ ಟೈಮ್ ವೇಸ್ಟ್ ಮಾಡಿ ಪೇರೆಂಟ್ಸ್ ಕೇಳಿದಾಗ ನಾವದು PDF ನೋಡ್ತಾ ಇದ್ದೇವೆ, ತರಗತಿಯ ಕ್ಲಾಸ್ಗೆ ಸಂಬಂಧಿಸಿದ ಪಾಠಗಳು ಬಂದಿದೆ ಹೋಮ್ವರ್ಕ್ ಮಾಡಲಿಕ್ಕೆ, ಅಥವಾ ಫ್ರೆಂಡ್ಸ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಅಂತ ಒಂದು ಸುಳ್ಳು ಹೇಳುವ ಒಂದು ಪ್ರಕ್ರಿಯೆಯನ್ನು ಕೂಡ ಅವರು ಆರಂಭಿಸಿರ್ತಾರೆ. ಅಂದರೆ ಅವರಿಗೆ ಅದರಿಂದ ಅಡಿಕ್ಷನ್ ಆಗಿದೆ ಅಂತ ಹೇಳಲಿಕ್ಕೆ ಅವರಿಗೆ ಧೈರ್ಯ ಇರೋದಿಲ್ಲ. ಆಗ ಪೇರೆಂಟ್ಸಿಗೆ ಏನಾಗುತ್ತಂದರೆ ಅವರು ಓದ್ತಾ ಇದ್ದಾರೋ ಬೇರೇನೋ ಮಾಡ್ತಾರೋ ಅಂತ ಹೇಳುವ ಒಂದು ಪರಿಜ್ಞಾನ ಇರೋದಿಲ್ಲ. ಕೇಳಿದಾಗ ಮಕ್ಕಳು ಈಗ ಹದಿಹರೆಯದವರು ಅಥವಾ ಯಂಗ್ಸ್ಟರ್ಸ್ ಏನು ಮಾಡ್ತಾರಂದರೆ ಅದಕ್ಕೆ ಅವರು ಸ್ಕೋಪ್ ಕೊಡೋದಿಲ್ಲ. ಅವರಿಗೆ ನನ್ನ ಸ್ಪೇಸು, ಮೀ ಟೈಮ್ ಅಥವಾ ಪ್ರೈವೇಟ್ ಟೈಮ್ ಅಂತ ಹೇಳೋದು, ರೂಮಲ್ಲಿ ಒಬ್ಬನೇ ಹಾಕಿ ಬಾಗಿಲು ಹಾಕಿ ಕೂತ್ಕೊಳ್ಳೋದು, ರಾತ್ರಿ ಇಡೀ ದಿನ ಅವರು ಮೊಬೈಲಲ್ಲೇ ಇರ್ತಾರೆ ಆ್ಯಕ್ಚುಲಿ. 12 ಗಂಟೆ ಆಗಿರ್ಬೋದು, 2 ಗಂಟೆ, 3 ಗಂಟೆ, ಅದರಲ್ಲಿ ಅವರು ನೋಡ್ತಾ ಇರೋದು ಮೇ ಬಿ ಸೀರಿಯಲ್ಸ್ ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ಮೂವೀಸ್ ಇರ್ಬೋದು ಅಥವಾ ರೀಲ್ಸ್ ಇರ್ಬೋದು. ಹೀಗೆ ಆದಾಗ ಮಕ್ಕಳಿಗೆ ಬೆಳಿಗ್ಗೆ ಏಳಲಿಕ್ಕೆ ಆಗೋದಿಲ್ಲ. ಪೇರೆಂಟ್ಸ್ ಇದರಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಮಕ್ಕಳು ಸರಿಯಾದ ಸಮಯದಲ್ಲಿ ಮಲಗುತ್ತಾರಾ ಇಲ್ವಾ, ಮೊಬೈಲನ್ನು ಸರಿಯಾದ ಅವಶ್ಯಕ್ಕೆ ಇದ್ದಂತೆ ಯೂಸ್ ಮಾಡ್ತಾರೆ ಇಲ್ಲೋ ಅನ್ನೋ ಒಂದು ಶಿಸ್ತನ್ನು ನಾವು ಅವರಿಗೆ ಹೇಳಿಕೊಡಬೇಕಾಗುತ್ತೆ. ಹೆಚ್ಚಿನ ಪೇರೆಂಟ್ಸ್ ನಾನು ನೋಡಿದ ಪ್ರಕಾರ ಅವರಿಗೆ ಮಕ್ಕಳ ಮೇಲೆ ಹತೋಟಿ ಇರುವುದಿಲ್ಲ. ಮೊಬೈಲನ್ನೇನೋ ಒಳ್ಳೆಯದಕ್ಕಂತ ನಾವು ತಂದು ಕೊಟ್ಟಿರ್ತೇವೆ, ಎಷ್ಟು ರೇಟ್ ಇದ್ದರೂ ಕೂಡ, ಅದಕ್ಕೆ ಎಷ್ಟು ಕೂಡ ಹಣ ಖರ್ಚಾದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸುಲಭ ಆಗಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿರಬಹುದು. ಆದರೆ ಈ ಗ್ಯಾಜೆಟ್ಗಳಿಗೆ ನಾವು ಬಲಿಪಶು ಆಗಿರೋದ್ರಿಂದ ನಮಗೆ ಇದು ಮಾರಕ ಅಂತ ಹೇಳೋದು ನಮಗೆ ಜ್ಞಾನ ಕೂಡ ಇರೋದಿಲ್ಲ, ಪರಿಜ್ಞಾನ ಇರೋದಿಲ್ಲ ಅದರಲ್ಲಿ ಅಡಿಕ್ಟ್ ಆದವರಿಗೆ. ಪೇರೆಂಟ್ಸ್ಗಳಿಗೆ ನಾನು ಹೇಳುವ ಮುಖ್ಯ ಸಂದೇಶ ಏನಂದರೆ, ಇಂತಹ ಮಕ್ಕಳಲ್ಲಿ ನೀವು ಅವರ ವರ್ತನೆಯಲ್ಲಿ ಯಾವಾಗ ಬದಲಾವಣೆಯನ್ನು ನೋಡುತ್ತೇವೋ ಆವಾಗಲೇ ನಿಮಗೆ ಒಂದು ಕ್ವಶನ್ ಬರಬೇಕು, ಇದು ಅತಿಯಾಗಿದೆಯಾ, ಇದು ಅಡಿಕ್ಷನ್ ಆಗಿದೆ ಅನ್ನೋ ಒಂದು ಡೌಟ್ ನಿಮಗೆ ಬರಬೇಕು. ಆವಾಗ ನೀವು ಏನು ಮಾಡಬೇಕಂದ್ರೆ ಅವರಿಗೆ ಲಿಮಿಟೆಡ್ ಟೈಮಲ್ಲಿ ಮಾತ್ರ ಮೊಬೈಲ್ ಕೊಡುವ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು. ಆ ಲೀಜರ್ ಟೈಮಲ್ಲಿ ಮಾತ್ರ ಅವರು ಅದಕ್ಕೆ ಯೂಸ್ ಮಾಡಬೇಕು. ಮತ್ತು ಅವ್ರು ಯಾವ ಸೈಟಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ಗಮನ ಇರೋದು ಒಳ್ಳೆಯದು. ಹಣವನ್ನು ಕಳೆದುಕೊಂಡ ಮಕ್ಕಳು ಕೂಡ ತುಂಬ ಇದ್ದಾರೆ. ಅವ್ರ ಹಣವನ್ನು ತಂದೆ ತಾಯಿ ಕೊಟ್ಟದ್ದನ್ನು ಸದುಪಯೋಗಪಡಿಸದೆ ಸೇವ್ ಮಾಡಿಕೊಂಡು ದುರುಪಯೋಗ ಮಾಡಿ ಅದರಲ್ಲಿ ಲಾಸ್ ಆಗಿ ಬಂದ ಮಕ್ಕಳು ಕೂಡ ನಾವು ನೋಡಿದ್ದೇವೆ. ಅವ್ರು ಆ್ಯಕ್ಚುಲಿ ಬಿಸ್ನೆಸ್ ಮಾಡ್ತಾ ಇಲ್ಲ, ಅವ್ರ ಅಡಿಕ್ಷನ್ ಆಗಿ ಹಣವನ್ನು ಕೂಡ ಕಳೆದುಕೊಂಡ ಒಂದು ಪ್ರಮೇಯಗಳು ಕೂಡ ಉಂಟು. ಇಂತಹ ಪೇರೆಂಟ್ಸ್ ಮಕ್ಕಳನ್ನು ನೋಡುವಾಗ ಪೇರೆಂಟ್ಸ್ಗೆ ಒಂದು ಜಾಗೃತಿ ಆಗಬೇಕೇನೆಂದರೆ ಗನ ಅಥವಾ ಮಗಳ ಮುಖದಲ್ಲಿ ಒಂದು ಗೆಲುವು ಉಂಟ ಇಲ್ವಾ, ಎದ್ದಾಗ ಅವರು ಫ್ರೆಶ್ ಆಗಿದ್ದಾರಾ ಇಲ್ವಾ, ನಿದ್ರೆ ಅವರಿಗೆ ಸಾಕಾಗಿದೆ ಇಲ್ವಾ, ಬೆಳಿಗ್ಗೆ ಅವರು ಕ್ಲಪ್ತವಾಗಿ ಏಳೋ ಸಮಯದಲ್ಲಿ ಏನಾದರೂ ಏರಿಳಿತ ಆಗಿದೆ, ರಾತ್ರಿ ಇಡೀ ಎಚ್ಚರಿದ್ದು ಬೆಳಿಗ್ಗೆ ಮಲಗೋದಿದ್ರೆ ಅಡಿಕ್ಷನ್ ಆಗಿದೆ ಅಂತ ಖಂಡಿತವಾಗಿ ನಾವು ಕೂಡ ತಿಳ್ಕೊಳ್ಬೇಕಾಗ್ತದೆ. ಅಂಥವರಿಗೆ ನೀವು ಒಂದು ಬೇಗ ನೆರವು ಪಡೆಯಲಿಕ್ಕೆ ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಬೇಕಾಗತ್ತೆ. ನೀವು ಏನು ಹೇಳಿದರೂ ಅವ್ರು ನಿಮ್ಮ ವಿರುದ್ಧವೇ ಮಾತಾಡ್ತಿರೋ, ನಿಮಗೆ ಅವರು ಪೂರಕವಾಗಿ ಮಾತಾಡೋದಿಲ್ಲ. ಇದು ಅವರ ಇನಿಷಿಯಲ್ ಡಿಫೆನ್ಸ್ ಅಂತ ಹೇಳ್ಬೋದು. ಬಟ್ ಇದು ನಾವು ಡಾಕ್ಟರ್ ಆಗಿ ನಾವು ಕೂಲಂಕುಷವಾಗಿ ನೋಡಿದಾಗ ಅವರು ಅದನ್ನು ಒಪ್ಕೊಳ್ತಾರೆ. ಹಾಗಾಗಿ ಒಂದು ತಜ್ಞ ವೈದ್ಯರ ಒಂದು ಇವ್ಯಾಲ್ಯೂಯೇಷನ್ ಬೇಕಾಗತ್ತೆ, ಮೌಲ್ಯಮಾಪನ ಮಾಡಲೇಬೇಕಾಗತ್ತೆ. ಇಂಥ ಮಕ್ಕಳದ್ದು ಪ್ರಾಬ್ಲಮ್ ನೋಡುವಾಗ ನಿಮ್ಗೆ ಹೇಗೆ ಗೊತ್ತಾಗಬೇಕಂದ್ರೆ ಅವರ ಅಂಕಗಳು ಕಡಿಮೆ ಆಗ್ತವೆ, ಶಾಲೆಯಲ್ಲಿ ಅಟೆಂಡೆನ್ಸ್ ಕಡಿಮೆ ಆಗುತ್ತೆ. ನಿಮಗೆ ಪಿ ಟಿ ಎಮ್ ಹೋದಾಗ ಟೀಚರ್ಸ್ ಅಥವಾ ಸ್ಕೂಲಲ್ಲಿ ಮಾರ್ಕ್ಸ್ಗಳಲ್ಲಿ ಗೊತ್ತಾಗುತ್ತೆ. ಕ್ಲಾಸಿಗೆ ಬ್ರಿಲಿಯಂಟ್ ಅಥವಾ ಟಾಪ್ ಇದ್ದ ಹುಡುಗನು ಕೂಡ ಫೇಲ್ ಆಗುವ ಸಂದರ್ಭಗಳು ಇರುತ್ತೆ. ಕೇಳಿದ ಅದು ಕರೆಕ್ಷನ್ ಸರ್ ಎಲ್ಲ ಹೇಳ್ಬೋದು, ಅಥವಾ ನನಗೆ ಆ ದಿನ ಹೊಟ್ಟೆ ನೋವಿದೆ ಅಂತ ಹೇಳ್ಬೋದು. ಈ ಥರ

0: ನೆವನಗಳು ಕೂಡ ಮಕ್ಕಳು ಕೊಡ್ಲಿಕ್ಕೆ ಶುರು ಮಾಡಿದ್ರು.
1: ಈಗ ನೀವು ಹೇಳಿದ ಹಾಗೆ ಕೆಲವರಂದ್ರೆ ಈಗ ಕೌನ್ಸೆಲಿಂಗ್ ಮಾಡಬೇಕಾದ ಸನ್ನಿವೇಶಗಳು ಅಥವಾ ಮನೋವೈದ್ಯರನ್ನ ಸಂಪರ್ಕಿಸಬೇಕಾಗ್ತದೆ. ಸೊ ಆದ್ರೆ ಅವರು ಜನರ ಏನ್ ಮಾಡ್ತಾರೆ, ಸಂಪರ್ಕಿಸಲು ಹಿಂಜರಿತಾರೆ. ಇದಕ್ಕೆ ಕಾರಣಗಳೇನು ಡಾಕ್ಟರ್?
0: ಸಾಮಾನ್ಯವಾಗಿ ಹಿಂಜರಿಕೆಗೆ ಕಾರಣ ಏನಂದ್ರೆ, ನಮ್ಮ ಜನರಲ್ಲಿ ಒಂದು ಕಳಂಕ ಭಾವನೆ ಉಂಟು. ಅದನ್ನು ನಾವು ಇಂಗ್ಲಿಷ್ ಅಲ್ಲಿ ಸ್ಟಿಗ್ಮಾ ಅಂತ ಹೇಳ್ತೇವೆ. ಅಂದ್ರೆ ನಾನು ಅಥವಾ ನನ್ನವರು, ನನ್ನ ಮಗ ಇರ್ಬೋದು, ಮಡದೆ ಇರ್ಬೋದು, ತಂದೆ ಇರ್ಬೋದು, ಅವರೊಬ್ಬರು ಹುಚ್ಚರು ಅಂತ ಒಂದು ಜನರು ಇದನ್ನು ಪರಿಗಣಿಸಿದ್ರೆ ಹೇಗಾಗ್ಬೋದು ಅನ್ನೋ ಒಂದು ಭಯ. ಆಕ್ಚುಲಿ ಇದು ಹುಚ್ಚರು ಅಂತ ಹೇಳುವ ಅಗತ್ಯನೇ ಇಲ್ಲ. ಮಾನಸಿಕ ಆರೋಗ್ಯ ಕೂಡ ನಮ್ಮ ನರಮಂಡಲದಲ್ಲಿ ಆಗುವಂತಹ ಒಂದು ಕೆಮಿಕಲ್ಸ್ ಇಂದ ಬರುವಂಥದ್ದು. ಯಾವುದೀಗ ನಾವು ಡಿಪ್ರೆಷನ್ ಅಂತ ಹೇಳಿದ್ರು ಕೂಡ ಅದಕ್ಕೆ ಸಂಬಂಧಿಸಿದ ಸಿರಿಟೋನಿನ್ ಅಂತ ಅಂತ ಹೇಳ್ತೇವೆ, ಆ ಕೆಮಿಕಲ್ ಇಂದ ಏರಿಳಿತ ಆಗಿರೋದ್ರಿಂದ ಡಿಪ್ರೆಷನ್ ಆಗೋದು. ಈಗ ನಿಮ್ಗೆ ಸ್ಕಿಜೋಫ್ರಿನ್ ಅನ್ನೋ ಒಂದು ಕಾಯಿಲೆ ಕೇಳಿಬಿಡು, ಅತಿಯಾದ ಒಂದು ಘನತರವಾದ ಮಾನಸಿಕ ಆರೋಗ್ಯ, ಅದರಲ್ಲಿ ಆಗುವಂತಹ ಕೆಮಿಕಲ್ಸ್ ಡೋಪಮಿನ್, ಅದು ತುಂಬಾ ಸಿಕ್ರೆಟ್ ಆಗ್ತಾ ಇರುತ್ತೆ. ಅದು ವ್ಯಕ್ತಿತ್ವ ದೋಷ ಅಲ್ಲ, ಅಲ್ಲಿ ವ್ಯಕ್ತಿಯ ಒಂದು ಘನತೆ ಅಥವಾ ಅವನ ಕುಗ್ಗಿನ ವರ್ತನೆಯಿಂದ ಕಾಯಿಲೆ ಬರೋದಿಲ್ಲ. ಕೆಮಿಕಲ್ಸ್ ಆ ಥರ ಅವನಿಗೆ ಆ ಥರ ಕಾಯಿಲೆ ಬರಿಸುವಂತಹ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಈ ಜನರಿಗೆ ಪರಿಜ್ಞಾನ ಏನಂದ್ರೆ, ಕಾಯಿಲೆ ಅತಿಯಾದ ಒಂದು ಘನವಾದ ಕಾಯಿಲೆ ಬಗ್ಗೆ ಅರಿವು ಇಲ್ಲದೆ ಇರೋದ್ರಿಂದ ಕೂಡ ಅವರು ಟ್ರೀಟ್ಮೆಂಟ್ಗೆ ಬರೋದಿಲ್ಲ. ಇನ್ನೊಂದು ಹೇಳಿದ್ರೆ, ಜನರಲ್ಲಿ ಮೂಢನಂಬಿಕೆ ಏನಂದ್ರೆ, ಒಮ್ಮೆ ಅವರಿಗೆ ಮಾನಸಿಕ ಆದರೆ ಅವರು ಪರ್ಮನೆಂಟ್ ಆಗಿ ಮಾನಸಿಕ ರೋಗಿಗಳಾಗ್ತಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಉಂಟು. ಇದರಿಂದ ಏನಾಗ್ತದೆ ಅಂದ್ರೆ, ಈಗ ನಾವು ಡಾಕ್ಟರ್ ಹತ್ರ ಹೋದ್ರೂ ಕೂಡ ಅವರಿಗೆ ಹೆದರಿಕೆ ಏನಂದ್ರೆ, ಮುಂದೆ ನಮ್ಮ ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗಬೇಕಾದ್ರೆ ಅಥವಾ ಈ ವಿಷಯನ್ನು ಶಾಲೆಯಲ್ಲಿ ಬೇರೆ ಮಕ್ಕಳಿಗೆ ಅಥವಾ ಬೇರೆ ಪ್ರಾಧ್ಯಾಪಕರಿಗೆ ಗೊತ್ತಾದ್ರೆ, ಅವರಿಗೆ ಕೆಲಸದಲ್ಲಿ ಏನಾದರೂ ಹಿಂದೇಟಾದ್ರೆ ಅನ್ನೋ ಒಂದು ಭಯದಿಂದ ಕೂಡ ಟ್ರೀಟ್ಮೆಂಟಿಗೆ ಅವರು ಬರೋದಿಲ್ಲ. ಸೊ ಈಗ ನಾನು ಹೇಳಿದ ಪ್ರಕಾರ ಕಳಂಕ ಉಂಟು, ಅದರ ಬಗ್ಗೆ ಅಪನಂಬಿಕೆ ಉಂಟು, ಮತ್ತೆ ಪರ್ಮನೆಂಟ್ ಆಗಿ ಅವರಿಗೆ ಒಂದು ರೋಗ ಆಗಿ ಅದು ಅಡಿಕ್ಷನ್ ಆಗ್ತದೆ ಅನ್ನೋ ಒಂದು ಕೂಡ ಒಂದು ಭ್ರಮೆ ಉಂಟು. ನಮ್ಮ ಒಂದು ಪರಿಧಿಯಲ್ಲಿ ಬರುವಂತಹ ಒಂದು ಒತ್ತಡಗಳಿದ್ರೆ ಅದನ್ನು ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಸಲಹೆ ಕೊಡ್ತೇವೆ. ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೇವೆ. ಈಗ ಡಿಪ್ರೆಷನ್ ಒಬ್ಬ ವ್ಯಕ್ತಿಗೆ ಬಂದಿರೋದು, ಅತಿಯಾದ ಒತ್ತಡ ಇದ್ರೆ ವಿ ಟೀಚ್ ದೆಮ್ ಅಬೌಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಅದಕ್ಕೆ ಆಂಟಿಡಿಪ್ರೆಸೆಂಟೇ ಬೇಕಂತಿಲ್ಲ. ಸ್ಟ್ರೆಸ್ ಬಗ್ಗೆ ನೀವು ಕಲ್ತ್ಕೊಂಡು ಹೇಗೆ ನಮ್ಮ ಶರೀರವನ್ನು ರಿಲ್ಯಾಕ್ಸ್ ಮಾಡಬೇಕು ಅನ್ನೋದು ಕೂಡ ಕಲಿಬಹುದು. ಅಥವಾ ನಮ್ಮ ಆರೋಗ್ಯ ಪದ್ಧತಿಯಲ್ಲಿ ಏರಿಳಿತ ಆದರೆ, ನಾವು ಅತಿಯಾದ ಒಂದು ಬೊಜ್ಜು ಪಡೆದುಕೊಂಡು ನಮ್ಮ BMI ಜಾಸ್ತಿ ಆದರೆ, ಈ ಥರದಿಂದ ಕೂಡ ಅವರಿಗೆ ಒಂದು ಮಾನಸಿಕ ಆರೋಗ್ಯ ಡಿಪ್ರೆಷನ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಟೆಲಿ ಮಾನಸಿಕ ಅಂತ ಉಂಟು, ಟೆಲಿಸೈಕಿಯಾಟ್ರಿ ಅಂತ ಉಂಟು. ಅಲ್ಲಿ ಕೂಡ ತಜ್ಞ ವೈದ್ಯರು ನಿಮಗೆ ಫೋನಿನ ಮುಖಾಂತರ ಕೂಡ ಕನ್ಸಲ್ಟ್ ಮಾಡುವಂಥ ಫೆಸಿಲಿಟಿ ಕೂಡ ಉಂಟು. ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
1: ಹಾಗೇನೆ ಈಗ ಅಂದರೆ ಮಾನಸಿಕ ಆರೋಗ್ಯವನ್ನು ನಾವು ಉತ್ತಮವಾಗಿ ಇಟ್ಕೊಳ್ಬೇಕು ಅಂತಾದರೆ ಪ್ರತಿದಿನ ನಾವು ಯಾವುದೆಲ್ಲ ಸರಳ ಕ್ರಮಗಳನ್ನು ಅನುಸರಿಸಬಹುದು?
0: ಓಕೆ, ಇದೊಂದು ಅತಿ ಮುಖ್ಯವಾದ ಅಂಶ, ಪ್ರತಿಯೊಬ್ಬರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವಂತಹ ಕೆಲವು ಪ್ರಕ್ರಿಯೆಗಳು ಈ ಥರ ಇದೆ. ಒಂದು ಮುಖ್ಯವಾಗಿ ಏನಂದರೆ, ಆರೋಗ್ಯವಾಗಿ ನಾವು ಇರಬೇಕು. ಆರೋಗ್ಯವಾಗಿರಬೇಕಾದ್ರೆ ಆರೋಗ್ಯಯುತ ಆಹಾರವನ್ನು ಕೂಡ ನಾವು ತಿನ್ನಬೇಕು. ಹೆಚ್ಚಿನವರು ನಮ್ಮ ಹತ್ರ ಬರುವವರು ಟೆನ್ಷನ್ ಅತಿಯಾದಾಗ ಆಹಾರವನ್ನು ತಗೊಳ್ಳೋದೇ ಇಲ್ಲ, ಕೆಲಸದ ಒತ್ತಡ ಹೇಳಿ ಊಟ ಮಿಸ್ ಮಾಡೋದು, ಬ್ರೇಕ್ಫಾಸ್ಟ್ ಮಿಸ್ ಮಾಡೋದು. ಹಾಗಾಗಿ ಅತಿಯಾದ ಒಂದು ಒಂದು ಸ್ಟಾರ್ವೇಷನ್ ಅಥವಾ ಫುಡ್ ತಗೊಳ್ಳದೆ ಟೈಮಿಗೆ ತಗೊಳ್ಳದೇ ಇರೋದ್ರಿಂದ ಕೂಡ ಮಾನಸಿಕ ಆರೋಗ್ಯ ಖಂಡಿತವಾಗಿಯೂ ಹಾಳಾಗದೆ, ಅಥವಾ ಮಾನಸಿಕವಾಗಿ ಅವರಿಗೆ ಖಿನ್ನತೆ ಇದ್ದರೆ ಆರೋಗ್ಯದ ಬಗ್ಗೆ ಅವರಿಗೆ ತಿನ್ನಬೇಕು ಅನ್ನೋ ಕೂಡ ಒಂದು ಪ್ರಮೇಯ ಕೂಡ ಇರೋದಿಲ್ಲ. ಹಾಗಾಗಿ ಟೈಮ್ಲಿ ಪ್ರತಿಯೊಬ್ಬರು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಆಹಾರ ಕ್ರಿಯೆ ಮತ್ತು ವ್ಯಾಯಾಮ ಕ್ರಿಯೆ, ವ್ಯಾಯಾಮ ಕೂಡ ಅತಿ ಮುಖ್ಯ. ವ್ಯಾಯಾಮ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಶರೀರದಲ್ಲಿ ಕೆಲವು ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಅವು ನಮ್ಮನ್ನು ಸಹಜವಾಗಿ ನಮ್ಮನ್ನು ಖುಷಿಯಾಗಿಡುವಂಥ ಹಾರ್ಮೋನ್ಗಳು. ಅವುಗಳನ್ನು ನಾವು ಫೀಲ್ ಗುಡ್ ಫ್ಯಾಕ್ಟರ್ಸ್ ಹೇಳ್ಬೋದು, ಬ್ರೈನ್ ಡಿರೈಡ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು, ಅಥವಾ ನಮಗೆ ಎಂಡೋರ್ಫಿನ್ಸ್ ಅಂತ ಕೂಡ ಹೇಳ್ಬೋದು. ಅವೆಲ್ಲ ಕೆಮಿಕಲ್ಸ್ ನಮ್ಮನ್ನು ಸಹಜವಾಗಿ ಖುಷಿಯಾಗುವಂಥ ಮಾಡುವಂಥದ್ದು. ಅದು ರಿಲೀಸ್ ಆಗೋದು ನಾವು ಎಕ್ಸಸೈಸ್ ಮಾಡಿದಾಗ ಮಾತ್ರ. ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಶರೀರಕ್ಕೆ ಒಂದು ಅತಿಯಾದ ಬೊಜ್ಜು ಬರೋದಿಲ್ಲ, ಶರೀರ ಒಂದು ಫಿಟ್ನೆಸ್ ಅಂತ ಒಂದು ನಾವು ಯಾವುದನ್ನು ಹೇಳ್ತೋ ಅದು ಮೇಂಟೈನ್ ಮಾಡ್ಬೋದು. ಆವಾಗ ನಮಗೆ ಕೆಲಸದಲ್ಲಿ ಕೂಡ ಮುತುವರ್ಜಿ ಇರ್ತದೆ. ಇಲ್ಲಾದರೆ ಅತಿಯಾದ ಒಂದು ತೂಕ ಜಾಸ್ತಿ ಆಗಿ ಬೊಜ್ಜು ಬರೋದ್ರಿಂದ ಕೂಡ ಮನುಷ್ಯನಿಗೆ ಒಂದು ಆಲಸ್ಯ ಉದಾಸೀನ ಕೂಡ ಬರ್ಬೋದು. ಮೂರನೇದು, ನಾವು ಪ್ರತಿಯೊಬ್ಬರು ಒಂದು ಸಾಮಾಜಿಕ ತಾಣದಲ್ಲಿರುವಾಗ ಪ್ರತಿಯೊಬ್ಬರ ಜೊತೆ ಒಂದು ಸೌಜನ್ಯದಿಂದ ಮಾತನಾಡುವ ಕಲೆ, ಹಂಚಿಕೊಳ್ಳುವ ಕ್ರಿಯೆಯನ್ನು ಕೂಡ ಮಾಡಿಕೊಳ್ಬೇಕು. ಅದೇ ಥರ ಕೆಲವರು ಈಗ ಏನು ಮಾಡ್ತಾರೆ, ಸಾಮಾಜಿಕ ಜಾಲದಲ್ಲಿ ಇದ್ದು ಹಾಗಾಗಿ ನಾವು ನಮ್ಮ ರಿಯಲ್ ಫ್ರೆಂಡ್ಸನ್ನು ನಾವು ಜಾಸ್ತಿ ಮಾಡಿಕೊಳ್ಬೇಕು, ಸಂಬಂಧವನ್ನು ಇಟ್ಕೊಳ್ಬೇಕು, ಪ್ರತಿಯೊಬ್ಬರು ಅನ್ಯೋನ್ಯತೆಯಿಂದ ಇರಬೇಕು ಮತ್ತು ಸಮತೋಲನವಾದ

0: ಆಹಾರವನ್ನು ಕೂಡ ನಾವು ಸೇವಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಅಮಲು ಪದಾರ್ಥಗಳಿಂದ ದೂರ ಇರಬೇಕು. ಹೆಚ್ಚಿನ ಮಾನಸಿಕ ಆರೋಗ್ಯ ಹದಗೆಡುವುದು ಈ ಆಲ್ಕೋಹಾಲ್ ಮತ್ತು ತಂಬಾಕಿನ ಅತಿಯಾದ ಒಂದು ಉಪಯೋಗದಿಂದ. ಇದನ್ನು ಮಾಡಲಿಕ್ಕೆ ಕಾರಣ ಕೂಡ ಮಾನಸಿಕ ಒತ್ತಡ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅತಿಯಾದ ಒತ್ತಡ ಇರುವಾಗ ಜನರಿಗೆ ಸುಲಭವಾಗಿ ಸಿಗುವಂತಹ ಸವಲತ್ತು ಸ್ಮೋಕ್ ಮಾಡೋದು ಅಥವಾ ಆಲ್ಕೋಹಾಲ್ ಕುಡಿಯೋದು, ಮನೆಯಲ್ಲಿ ಬಂದು ಗಲಾಟೆ ಮಾಡೋದು, ಮಕ್ಕಳಿಗೆ ಹೊಡೆಯುವುದು, ಹೆಂಡಂದರಿಗೆ ಅವರ ಬಗ್ಗೆ ಒಂದು ಅತಿಯಾದ ಪ್ರೀತಿ ಇಲ್ಲದಿರೋದು, ಅವರನ್ನು ಸಂಶಯ ದೃಷ್ಟಿಯಿಂದ ನೋಡೋದು, ಇದೆಲ್ಲವೂ ಆಗುವಂಥದ್ದು ಈ ಅಮಲು ಪದಾರ್ಥಗಳ ಸೇವನೆಯಿಂದ. ಸೊ ಅತಿಯಾದ ಒಂದು ನಾವು ನಂಬಿಕೆಯಲ್ಲೇ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಯಾವುದೇ ರೀತಿಯ ಮನಸ್ಸನ್ನು ವಿಕಾರಗೊಳಿಸುವಂತಹ ಒಂದು ಅಮಲು ಪದಾರ್ಥಗಳ ಸೇವನೆಯಿಂದ ಕೂಡ ದೂರ ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಹಾಗೆ ಅಂದರೆ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ನಾವಂದರೆ ಮಾತಾಡುವಾಗ ಶಾಲಾ ಕಾಲೇಜುಗಳಲ್ಲೇನೆ ಒಂದು ಜಾಗೃತಿ ಕಾರ್ಯಕ್ರಮಗಳು ಮಾಡಿದರೆ ಒಳ್ಳೆಯದು. ಸೊ ಯಾವ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡಿದರೆ ಉಳಿತು?
0: ಅತಿ ಮುಖ್ಯವಾದ ಪ್ರಶ್ನೆ ಇದು. ಈಗಿನ ಕಾಲದಲ್ಲಿ ನೀವು ಆರಂಭದಲ್ಲಿ ಕೇಳಿದಾಗೆ ಹದಿಹರೆಯದಲ್ಲಿ ಯುವಕರಲ್ಲಿ ಮಾನಸಿಕ ಆರೋಗ್ಯಗಳು ಅತಿಯಾಗಿ ಏರಿಳಿತ ಆಗ್ತಿರ್ತವೆ. ನಾವೆಲ್ಲ ಕಡೆ ಕೇಳ್ತಾ ಇರ್ತೇವೆ ವಿದ್ಯಾರ್ಥಿಗಳಲ್ಲಿ ಒಂದು ಫೈಟ್ ಆಗೋದು, ಆಕ್ಸಿಡೆಂಟ್ ಥರ ಒಂದು ಅವರು ದೈಹಿಕವಾಗಿ ಒಂದು ಆಘಾತ ಮಾಡಿಕೊಳ್ಳೋದು, ಕೆಲವೊಮ್ಮೆ ಅವರು ಕಾಲೇಜಲ್ಲೇ ಇರುವಾಗ ಅತಿಯಾದ ಒತ್ತಡದಿಂದ ಪರೀಕ್ಷೆ ಒತ್ತಡ ಇರಬಹುದು ಅಥವಾ ಒಂದು ಸಂಬಂಧ ಬ್ರೇಕಪ್ ಆಗಿ ಸೂಸೈಡ್ ಮಾಡಿಕೊಳ್ಳುವಂಥದ್ದು, ಈ ಥರ ಒಂದು ಅಥವಾ ರಿಸಲ್ಟ್ ಸರಿ ಬರಲಿಲ್ಲ, ನೀಟಲ್ಲಿ ಮಾರ್ಕ್ಸ್ ಸಿಗಲಿಲ್ಲ ಅಂತೇಳಿ ಆತ್ಮಹತ್ಯೆ ವಿಚಾರಗಳನ್ನು ಕೂಡ ನಾವು ಕೇಳ್ತೇವೆ. ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವೇ? ಖಂಡಿತವಾಗಿ ಸಾಧ್ಯ. ಇಲ್ಲಾದರೂ ಕೂಡ ಮಕ್ಕಳಿಗೆ ಅತಿಯಾದ ಒಂದು ಒತ್ತಡ ತಂದೆ ತಾಯಿಂದ ಬರ್ಬೋದು. ನೀನು ರ್ಯಾಂಕ್ ಪಡಿಲೇಬೇಕು, ನಿನಗೆ ಮೆರಿಟ್ ಸೀಟ್ ಸಿಗಲೇಬೇಕು, ನೀನು ಮೆಡಿಕಲ್ ಓದಲೇಬೇಕು, ಹಾಗೇನಿಲ್ಲ. ಜೀವನದಲ್ಲಿ ಯಾವುದೇ ವೃತ್ತಿಯನ್ನು ನಾವು ಪಡ್ಕೊಳ್ಬೋದು. ಆ ಥರ ಒತ್ತಡ ಇರುವ ಮಕ್ಕಳಲ್ಲಿ ಶಾಲೆಯಲ್ಲಿ ಟೀಚರ್ಸ್ನವರಿಗೆ ಅದು ಮುಖ್ಯವಾಗಿ ಪತ್ತೆ ಹಚ್ಚುವ ಸಾಧ್ಯತೆ ಉಂಟು. ಇಂಥ ಮಕ್ಕಳು ಶಾಲೆಗೆ ಬರುವವರು ಕ್ರಮೇಣವಾಗಿ ಶಾಲೆಯಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ, ಮನೆಯಿಂದ ಹೊರಟಿರ್ತಾರೆ, ಶಾಲೆಗೆ ರೀಚ್ ಆಗಿರುವುದಿಲ್ಲ, ಎಲ್ಲೋ ಪಾರ್ಕಲ್ಲಿ ಅಥವಾ ಯಾವುದೋ ಮಕ್ಕಳ ಜೊತೆ ಒಂದು ಹರಟೆ ಹೊಡೆದುಕೊಂಡು ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ. ಅವರ ವ್ಯಕ್ತಿತ್ವದಲ್ಲಿ ಒಂದು ಅತಿಯಾದ ಒಂದು ಕೋಪ, ದುರುದ್ದೇಶಪೂರಿತವಾದ ಮಾತು ಅಥವಾ ಟೀಚರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು, ಎದುರಾಟ ಮಾತಾಡೋದು, ಅಥವಾ ಅವ್ರು ಬರುವಾಗಲೇ ಅವರ ಮುಖದಲ್ಲೇ ಒಂದು ಗೆಲುವು ಇರುವುದಿಲ್ಲ, ಸ್ನಾನ ಮಾಡದೇ ಇರಬಹುದು, ಅತಿಯಾದ ಒಂದು ಪರ್ಸನಲ್ ಕೇರ್ ಕೂಡ ಅವರು ನೆಗ್ಲೆಕ್ಟ್ ಮಾಡಿರಬಹುದು, ಅಥವಾ ಯಾವುದೇ ಒಂದು ಸ್ಟೂಡೆಂಟ್ ತುಂಬ ಆಸಕ್ತಿ ಇದ್ದ ವ್ಯಕ್ತಿ ಸಡನ್ ಆಗಿ ಡಲ್ ಆಗಿ ಕಾಣೋದು, ಕೂಗ್ತಾನೆ ಇರೋದು, ಕಾರಣ ಇಲ್ಲದೆ ಕೂಗೋದು, ಅಥವಾ ಕೆಲವೊಮ್ಮೆ ಮೈ ಮೇಲೆ ಅವರು ಬರೆಯನ್ನು ಮಾಡ್ಕೊಂಡು ಹಾಕಿರೋದು, ಕೈಯಲ್ಲಿ ಸಾಯುವ ರೀತಿಯ ಒಂದು ಪ್ರಯತ್ನವನ್ನು ಮಾಡಿರಬಹುದು, ಅಂತ ಲಕ್ಷಣ ಕಂಡ್ರೆ ಆ ಟೀಚರ್ಗಳು ಮುಖ್ಯವಾಗಿ ಶಾಲೆಯ ಕೌನ್ಸಿಲರ್ ಅಂತ ಒಬ್ರು ಇರ್ತಾರೆ. ಪ್ರತಿಯೊಂದು ಸ್ಕೂಲಲ್ಲಿ ಕೂಡ ಇದು ಎಸೆನ್ಷಿಯಲ್ ಸರ್ವಿಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಶಾಲೆಯಲ್ಲಿ ಈ ಥರ ಕೌನ್ಸಿಲಿಂಗ್ ಸರ್ವಿಸಸ್ ಇಲ್ಲವೋ ದಯವಿಟ್ಟು ಒಂದು ಕೌನ್ಸಿಲರ್ ಅನ್ನು ಅಪಾಯಿಂಟ್ ಮಾಡಬೇಕು. ಅವರ ಕೆಲಸದಿಂದ ಮಕ್ಕಳಿಗೆ ಮಾನಸಿಕವಾಗಿ ಒಂದು ಸಮಾಲೋಚನೆ ಮಾಡುವಂಥ ಫ್ರೀ ಸರ್ವಿಸ್ ಅದು. ಯಾವ ಮಕ್ಕಳಿಗೆ ಕೂಡ ಮನೋರೋಗ ಉಂಟು ಅಥವಾ ಮನೋವೈದ್ಯಕೀಯ ಡಿಪಾರ್ಟ್ಮೆಂಟಿಗೆ ಹೋಗಿ ಅಂತ ರೆಫರ್ ಮಾಡಿದರೆ ಯಾವ ಮಕ್ಕಳು ಬರೋದಿಲ್ಲ, ಮತ್ತು ಬರುವಾಗ ಕಾಲ ಮೀರಿರುತ್ತೆ. ನಮಗೆ ಹೆಚ್ಚಿನ ಶಾಲಾ ಕಾಲೇಜು ಮಕ್ಕಳಲ್ಲಿ ನೋಡುವಂಥ ಆತ್ಮಹತ್ಯೆ ವಿಚಾರಗಳನ್ನು ತಡೆಗಟ್ಟಬೇಕಾದ್ರೆ ಮುಖ್ಯ ಇದಕ್ಕೆ ಮಾರ್ಗದರ್ಶಕರಾಗಿರಬೇಕಾದವರು ಟೀಚರ್ಸ್ಗಳು, ಸ್ಕೂಲ್. ಸೊ ಟೀಚರ್ಸ್ ಕೂಡ ಇದರ ಬಗ್ಗೆ ಅವೇರ್ನೆಸ್ ನಾವು ಆವಾಗವಾಗ ಕಂಡಕ್ಟ್ ಮಾಡ್ತಾ ಇರ್ತೇವೆ. ಪ್ರತಿಯೊಂದು ಶಾಲೆಗೆ ಹೋಗಿ ನಾವು ಇದರ ಬಗ್ಗೆ, ಮಾದಕ ಪದಾರ್ಥದ ಬಗ್ಗೆ, ಸೂಸೈಡ್ ಬಗ್ಗೆ, ಡಿಪ್ರೆಷನ್ ಬಗ್ಗೆ, ಹದಿಹರೆಯದ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ಸಾಧ್ಯವಾದಷ್ಟು ನಾವು ಕಾರ್ಯಕ್ರಮಗಳನ್ನು ಹಂಚಿಕೊಳ್ತೇವೆ.
1: ಕಡೆಯದಾಗಿ ಡಾಕ್ಟರ್, ಈಗ ಮಾನಸಿಕ ಆರೋಗ್ಯವು ಕೂಡ ದೈಹಿಕ ಆರೋಗ್ಯದಷ್ಟೇ ಮುಖ್ಯ ಅಂತ ನೀವು ಹೇಳುವ ಮಾತುಗಳಲ್ಲಿ ಅರ್ಥ ಆಯಿತು. ವಿಶ್ವ ಮಾನಸಿಕ ಆರೋಗ್ಯ ದಿನದಂದು ನೀವು ಕೇಳುಗರಿಗೆ ಯಾವ ಒಂದು ಮುಖ್ಯ ಸಂದೇಶವನ್ನು ನೀಡಲಿಕ್ಕೆ ಇಚ್ಛಿಸ್ತೀರಿ?
0: ಖಂಡಿತವಾಗಿಯೂ, ಮುಖ್ಯವಾಗಿ ನಿಮ್ಮ ಮಾನಸಿಕ ಆರೋಗ್ಯ ಶಾರೀರಿಕ ಆರೋಗ್ಯದಷ್ಟು ಪ್ರಾಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೋಚಿಕಿತ್ಸೆಯನ್ನು ಪಡೆದುಕೊಳ್ಳಿಕ್ಕೆ ಹಿಂದೇಟು ಹಾಕಬೇಡಿ. ಇದರಲ್ಲಿ ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ಸೈಕೋಥೆರಪಿ ಮಾಡ್ತೇವೆ, ಔಷಧಿಗಳು ಇಲ್ಲದೇನು ಕೂಡ ಕೆಲವು ಕಾಯಿಲೆಗಳನ್ನು, ಸಣ್ಣ ಪ್ರಮಾಣದ ಕಾಯಿಲೆಗಳನ್ನು ಗುಣಪಡಿಸ್ತೇವೆ. ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳಿ, ಕುಟುಂಬದ ಸಹಕಾರವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ನಿಮ್ಮ ಒಂದು ಅಮೂಲ್ಯ ಸಮಯವನ್ನ ನಮ್ಮ ಶ್ರೋತೃಗಳಿಗಾಗಿ ಕೊಟ್ಟು ವಿಶ್ವ ಮಾನಸಿಕ ಆರೋಗ್ಯ ದಿನದ ಒಂದು ಮಹತ್ವ, ಅದರಿಂದ ಯಾವುದೆಲ್ಲ ಪ್ರಯೋಜನಗಳು ಉಂಟು, ಚಿಕಿತ್ಸೆ ಇಲ್ಲದೆ ಕೂಡ ನಾವು ಸರಿಪಡಿಸಬಹುದು, ಮತ್ತೆ ಯಾವ ಸಮಯದಲ್ಲಿ ನಾವು ಸಮಾಲೋಚನೆಯನ್ನ ಮಾಡಬೇಕು, ಮನೋವೈದ್ಯರನ್ನ ಸಂಪರ್ಕಿಸಬೇಕು, ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ನಮ್ಮ ಶ್ರೋತೃಗಳಿಗೆ ಮಾಹಿತಿಯನ್ನ ನೀಡಿದಿರಿ. ಆಕಾಶವಾಣಿಯ ಪರವಾಗಿ ಹಾಗೂ ಎಲ್ಲ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವ ಈ ಕುರಿತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜು

ಮಂಗಳೂರು ಅತ್ತಾವರ ವಿಭಾಗದ ಮಾನಸಿಕ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೇಶವ್ ಪೈ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಚೇತನಾ ನಾಯಕ್ ಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಅಗ್ರಿ ಕ್ಲಿನಿಕ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ನಮ್ಮ ದೇಶದ ಅರ್ಧಕ್ಕಿಂತಲೂ ಹೆಚ್ಚಿನ ಜನ ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಆದರೆ ಬದಲಾಗ್ತಾ ಇರುವಂತಹ ವಾತಾವರಣ, ಹೊಸ ಹೊಸ ತಂತ್ರಜ್ಞಾನಗಳು ಬಂದರೂ ಅವುಗಳ ಬಳಕೆಯ ಕುರಿತಾಗಿ ಇರುವಂತಹ ಜ್ಞಾನದ ಕೊರತೆ ಮತ್ತು ಸಮಯಕ್ಕೆ ಸರಿಯಾಗಿ ತಜ್ಞರ ಉಚಿತವಾದಂತಹ ಸಲಹೆ ಸಿಗದೇ ಇರುವಂತದ್ದು ಇವತ್ತಿನ ರೈತರು ಎದುರಿಸ್ತಾ ಇರುವಂತಹ ಪ್ರಮುಖ ಸವಾಲುಗಳು. ಒಂದೆಡೆ ರೈತರಿಗೆ ಇಂಥದ್ದೆಲ್ಲ ಸಮಸ್ಯೆಗಳು ಸವಾಲುಗಳು ಎದುರಾಗ್ತಾ ಇದ್ರೆ, ಮತ್ತೊಂದೆಡೆ ಪ್ರತಿ ವರ್ಷ ಸಾವಿರಾರು ಯುವಕ ಯುವತಿಯರು ಕೃಷಿ ಶಿಕ್ಷಣವನ್ನ ಪೂರೈಸಿ ಸೂಕ್ತ ಉದ್ಯೋಗಾವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವರಿಗೆ ತಮ್ಮ ಶಿಕ್ಷಣಕ್ಕೆ ಸೂಕ್ತವಾದಂತಹ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ. ಈ ಎರಡೂ ಸಮಸ್ಯೆಗಳಿಗೆ ಒಂದೇ ವೇದಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಮುಖ ಯೋಜನೆ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸಿನೆಸ್ ಸೆಂಟರ್ಸ್ ಯೋಜನೆ. ಈ ಯೋಜನೆ ಕೃಷಿ ಪದವೀಧರರ ಜ್ಞಾನ ಮತ್ತು ಶಕ್ತಿಯನ್ನ ಗ್ರಾಮೀಣ ಭಾರತದ ಪ್ರಗತಿಗೆ ಬಳಸಿಕೊಳ್ಳುವ ಮೂಲಕ ಕೃಷಿ ಕ್ಷೇತ್ರದಲ್ಲಿ ನವೋದ್ಯಮ ಸಂಸ್ಕೃತಿಯನ್ನು ಬೆಳೆಸಲು ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ನಬಾರ್ಡ್ ಮತ್ತು ಮ್ಯಾನೇಜ್ ಸಂಸ್ಥೆಗಳ ಜಂಟಿ ಸಹಯೋಗದಿಂದ ಎರಡು ಮುಖ್ಯ ಭಾಗಗಳ ಮೂಲಕ ಕೆಲಸವನ್ನು ಮಾಡ್ತಾ ಇದೆ. ಒಂದು ಅಗ್ರಿ ಕ್ಲಿನಿಕ್ ಅನ್ನುವಂತಹ ಭಾಗ, ಇನ್ನೊಂದು ಅಗ್ರಿ ಬಿಸಿನೆಸ್ ಸೆಂಟರ್ಸ್. ಮೊದಲನೆಯದಾಗಿ ಅಗ್ರಿ ಕ್ಲಿನಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ರೈತರಿಗೆ ಕೃಷಿಗೆ ಸಂಬಂಧಿಸಿದಂತಹ ತಜ್ಞರ ಉಚಿತವಾದ ಸಲಹೆಯನ್ನು ನೀಡುವಂತಹ ಕೇಂದ್ರ. ಇಲ್ಲಿ ರೈತರಿಗೆ ಮಣ್ಣಿನ ಆರೋಗ್ಯ ತಪಾಸಣೆ ಅಂದರೆ ಮಣ್ಣಿನ ಪರೀಕ್ಷೆ, ಬೆಳೆಗಳ ಸಂರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಕ್ರಿಮಿನಾಶಕಗಳ ಸರಿಯಾದ ಸೂಕ್ತವಾದ ಬಳಕೆ, ಬೆಳೆ ವಿಮೆ, ಪಶುಸಂಗೋಪನೆ, ಮೇವಿನ ನಿರ್ವಹಣೆ, ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿ ಹಾಗೂ ಮಾರುಕಟ್ಟೆ ಹಾಗೂ ಅಲ್ಲಿನ ಬೆಲೆಗಳ ಕುರಿತು ರೈತರಿಗೆ ಅಗತ್ಯ ಮಾಹಿತಿಗಳನ್ನು ಈ ಒಂದು ಅಗ್ರಿ ಕ್ಲಿನಿಕ್ಗಳಲ್ಲಿ ತಜ್ಞರು ನೀಡುತ್ತಾರೆ. ಹೀಗಾಗಿ ರೈತರಿಗೆ ಕೃಷಿಯಲ್ಲಿ ಮುಂದುವರೆಯಲಿಕ್ಕೆ ಯಾವೆಲ್ಲ ಅಗತ್ಯ ಮಾಹಿತಿಗಳು, ತಿಳುವಳಿಕೆಗಳು ಬೇಕೋ ಅವನ್ನ ಈ ಅಗ್ರಿ ಕ್ಲಿನಿಕ್ಗಳು ಒದಗಿಸಿಕೊಡ್ತವೆ. ಬೆಳೆಗಳನ್ನ ಕೊಯ್ದ ನಂತರ ಅವುಗಳನ್ನ ಸಂಸ್ಕರಣೆ ಮಾಡೋದು ಹೇಗೆ ಹಾಗೂ ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆಯನ್ನ ಕಲ್ಪಿಸೋದು ಹೇಗೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತ ಉದ್ಯಮಗಳು ಈ ಅಗ್ರಿ ಬಿಸಿನೆಸ್ ಸೆಂಟರ್ಸ್ ನಲ್ಲಿ ರೈತರಿಗೆ ಲಭ್ಯ ಆಗ್ತವೆ. ಈ ಒಂದು ಯೋಜನೆಯ ಅಡಿಯಲ್ಲಿ ರೈತರು ತರಬೇತಿಯನ್ನ ಪಡೆಯಬೇಕು, ಸಾಲ ಸೌಲಭ್ಯವನ್ನ ಪಡೆಯಬೇಕು ಅಂದ್ರೆ ಅವರಿಗೆ ಕೆಲವೊಂದು ಅರ್ಹತೆಗಳು ಇರಬೇಕಾಗತ್ತೆ. ಕೇಂದ್ರ ಸರ್ಕಾರ ಕೆಲವು ಅರ್ಹತೆಯ ಮಾನದಂಡಗಳನ್ನು ನಿಗದಿ ಮಾಡಿದೆ. ಅವುಗಳಲ್ಲಿ ಪ್ರಮುಖವಾಗಿ ರೈತರು ಅಥವಾ ಅಭ್ಯರ್ಥಿಗಳು 18-60 ವರ್ಷದ ಒಳಗಿನವರಾಗಿರಬೇಕು. 18 ವರ್ಷಕ್ಕಿಂತ ಕೆಳಗಿನವರು ಅಥವಾ 60 ವರ್ಷ ದಾಟಿದವರಿಗೆ ಈ ಯೋಜನೆಯ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಶೈಕ್ಷಣಿಕ ಅರ್ಹತೆ ಏನು ಬೇಕು ಹಾಗಾದ್ರೆ, ಅಂದ್ರೆ ಕೃಷಿ ಹಾಗೂ ಕೃಷಿ ಸಂಬಂಧಿತವಾದಂತಹ ವಿಷಯಗಳಲ್ಲಿ ಅವರು ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅದು ತೋಟಗಾರಿಕೆ ಇರಬಹುದು, ರೇಷ್ಮೆ ಕೃಷಿ ಇರಬಹುದು, ಪಶು ವೈದ್ಯಕೀಯ ಇರಬಹುದು, ಅರಣ್ಯ ವಿಜ್ಞಾನ ಇರಬಹುದು, ಡೈರಿ, ಮೀನುಗಾರಿಕೆ, ಹೀಗೆ ಯಾವುದೇ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಅವರು ಪದವಿ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಾಸಂಗವನ್ನು ಮಾಡಿರಬೇಕು. ಇನ್ನು ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಕನಿಷ್ಠ 50% ಅಂಕದೊಂದಿಗೆ ಡಿಪ್ಲೊಮಾ ಪೂರ್ಣಗೊಳಿಸಿದವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ತರಬೇತಿಯನ್ನು ಪಡಿಬಹುದು. ಪಿಯುಸಿ ಅಥವಾ ನಂತರದ ಹಂತದಲ್ಲಿ ಕನಿಷ್ಠ 55% ಅಂಕವನ್ನ ಪಡೆದು ಕೃಷಿ ಆಧಾರಿತವಾದಂತಹ ಕೋರ್ಸ್ ಮಾಡಿದವರಿಗೂ ಕೂಡ ಅವಕಾಶ ಇದೆ. 60%-ಕ್ಕಿಂತ ಹೆಚ್ಚು ಕೃಷಿ ಆಧಾರಿತ ಪಠ್ಯಕ್ರಮ ಇರುವಂತಹ, ಯುಜಿಸಿ ಮಾನ್ಯತೆ ಇರುವಂತಹ ಇತರೆ ಸೈನ್ಸ್ ಗ್ರಾಜ್ಯುಯೇಟ್ಸ್ ಕೂಡ ಈ ಒಂದು ಯೋಜನೆಯಡಿ ಲಾಭ

0: ಪಡೆದುಕೊಳ್ಬಹುದು. ಹೀಗೆ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಪದವಿಯನ್ನ ಪಡೆದು ಹೊರಗೆ ಬಂದಿರುವಂತಹ ಅಭ್ಯರ್ಥಿಗಳಿಗೆ ಮ್ಯಾನೇಜ್ ಸಂಸ್ಥೆಯ ಉಸ್ತುವಾರಿಯಲ್ಲಿ ಅವರಿಗೆ ನೋಡಲ್ ತರಬೇತಿ ಸಂಸ್ಥೆಗಳ ಮೂಲಕ ಉಚಿತ ತರಬೇತಿಯನ್ನು ನೀಡುತ್ತಾರೆ. ಈ ತರಬೇತಿ 45 ದಿನಗಳ ಅವಧಿಯದ್ದಾಗಿರುತ್ತೆ. ಇಲ್ಲಿ ಕೃಷಿಯಲ್ಲಿ ಉದ್ಯಮಶೀಲತೆಯನ್ನ ಹೇಗೆ ಬೆಳೆಸೋದು ಅನ್ನುವ ಬಗ್ಗೆ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತಾರೆ. ಈ ಒಂದು 45 ದಿನಗಳ ಕೋರ್ಸ್ನಲ್ಲಿ ಉದ್ಯಮವನ್ನ ಸ್ಥಾಪನೆ ಮಾಡೋದು ಹೇಗೆ, DPR ಅಂದ್ರೆ ಯೋಜನಾ ವರದಿಯನ್ನ ತಯಾರಿಸೋದು ಹೇಗೆ, ಬ್ಯಾಂಕ್ ವ್ಯವಹಾರ ಹಾಗೂ ಮಾರುಕಟ್ಟೆಯನ್ನ ನಿರ್ವಹಣೆ ಮಾಡುವ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡುತ್ತಾರೆ. ಈ 45 ದಿನಗಳ ತರಬೇತಿಯನ್ನ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ಸರ್ಕಾರದಿಂದ ಸಬ್ಸಿಡಿ ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನು ಮಹಿಳೆಯರು, SC ST ಹಾಗೂ ಈಶಾನ್ಯ ರಾಜ್ಯಗಳ ಅಭ್ಯರ್ಥಿಗಳಿಗೆ ಒಟ್ಟು ಯೋಜನಾ ವೆಚ್ಚದ 44% ಸಬ್ಸಿಡಿ ಸಿಗುತ್ತೆ. ವಿಶೇಷ ಅಂದ್ರೆ 5 ಲಕ್ಷದವರೆಗೆ ಈ ಸಾಲಕ್ಕೆ ಯಾವುದೇ ಭದ್ರತೆ ಅಥವಾ ಮಾರ್ಜಿನ್ ಮನಿಯ ಅಗತ್ಯ ಇರೋದಿಲ್ಲ. ಸಾಲವನ್ನ ಮರುಪಾವತಿ ಮಾಡೋದಕ್ಕೆ 2 ವರ್ಷಗಳ ಮೊರಟೋರಿಯಂ ಅವಧಿ ಸೇರಿದಂತೆ 5-10 ವರ್ಷಗಳ ಸಮಯಾವಕಾಶವನ್ನ ನೀಡುತ್ತಾರೆ. ಹಾಗಾದ್ರೆ ಈ ಯೋಜನೆಯ ಲಾಭವನ್ನ ಪಡೆಯೋದು ಹೇಗೆ, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ಅರ್ಹ ಅಭ್ಯರ್ಥಿಗಳು ಯೋಜನೆಯ ಅಧಿಕೃತ ವೆಬ್ಸೈಟ್ ಅಥವಾ ಜನಸಮರ್ಥ್ ಪೋರ್ಟಲ್ ಮೂಲಕ ಆನ್ಲೈನ್ ಅಲ್ಲಿ ಉಚಿತ ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಒಂದು ಅರ್ಜಿ ಸಲ್ಲಿಸೋದಿಕ್ಕೆ ಕೆಲವು ದಾಖಲೆಗಳ ಅಗತ್ಯ ಇರುತ್ತೆ. ಉದಾಹರಣೆಗೆ ಆಧಾರ್ ಕಾರ್ಡ್, ನಿಮ್ಮ ಕೃಷಿ ಸಂಬಂಧಿತ ಶಿಕ್ಷಣವನ್ನ ಪೂರೈಸಿದ ಬಗ್ಗೆ ಪ್ರಮಾಣ ಪತ್ರ, ನಿಮ್ಮ ಬ್ಯಾಂಕ್ ಖಾತೆಯ ವಿವರ ಹಾಗೂ ಫೋಟೋ, ಇಷ್ಟು ಅಗತ್ಯ ಇರುತ್ತೆ. ಇನ್ನು ಸಾಲದ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, 45 ದಿನಗಳ ತರಬೇತಿ ಮುಗಿದ ನಂತರ ಒಂದು ಪ್ರಮಾಣ ಪತ್ರವನ್ನು ನೀಡ್ತಾರೆ. ಆ ಪ್ರಮಾಣ ಪತ್ರ ಹಾಗೂ ನೀವು ಯಾವ ಉದ್ಯಮವನ್ನ ಮಾಡ್ತಾ ಇದ್ದೀರೋ ಅದರ ಬಗ್ಗೆ ಯೋಜನಾ ವರದಿಯ ಜೊತೆಗೆ ಜನಸಮರ್ಥ್ ಪೋರ್ಟಲ್ ಮೂಲಕ ಬ್ಯಾಂಕ್ ಸಾಲಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ವಿಶೇಷವಾದ ಯೋಜನೆ ಕೃಷಿ ಪದವೀಧರರಿಗೆ, ಅವರಿನ್ನೂ ಉದ್ಯೋಗವನ್ನ ಅರಿಸ್ತಾ ಇರ್ತಾರೆ, ನಮ್ಮ ಶಿಕ್ಷಣ ಮುಗೀತು ಎಲ್ಲಿ ಉದ್ಯೋಗ ಮಾಡ್ಬೇಕಪ್ಪ ಅಂತ ಇನ್ನು ಹುಡುಕಾಟದಲ್ಲಿರ್ತಾರೆ, ಅಂತವರು ಉದ್ಯೋಗಿಗಳಾಗುವ ಬದಲಿಗೆ ಮತ್ತೊಬ್ಬರಿಗೆ ಉದ್ಯೋಗವನ್ನು ನೀಡುವ ಸಾಹಸಿ ಉದ್ಯಮಿಗಳಾಗೋದಿಕ್ಕೆ ಈ ಒಂದು ಯೋಜನೆ ಬಹಳ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ. ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಗೆ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಹಾಗೂ ತಜ್ಞರ ಉಪಯುಕ್ತವಾದಂತಹ ಸಲಹೆಯನ್ನ ಸ್ಥಳೀಯವಾಗಿ ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳೋದಿಕ್ಕೂ ಸಾಧ್ಯ ಆಗ ಅದೆಷ್ಟೋ ರೈತರಿಗೆ ಪಾಪ ದೇಶದ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ, ಯಾವುದು ದೂರದ ಪ್ರದೇಶಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಅವರು ಕೃಷಿಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತಿನ ಕಾಲಕ್ಕೆ ಬೇಕಾದಂತಹ ತಂತ್ರಜ್ಞಾನಗಳ ಅರಿವೇ ಅವರಿಗೆ ಇರೋದಿಲ್ಲ. ಹಾಗಾಗಿ ಹಳೆಯ ಕಾಲದ ತಂತ್ರಜ್ಞಾನದಲ್ಲೇ ಇದ್ದು ಅದೇ ಪದ್ಧತಿಯಲ್ಲೇ ಇದ್ದು ಅವರು ಕಡಿಮೆ ಇಳುವರಿಯನ್ನ ಪಡೆದುಕೊಂಡು ಅದಕ್ಕೆ ತೃಪ್ತರಾಗಿರುವಂತಹ ಪರಿಸ್ಥಿತಿ ಇರುತ್ತೆ. ಆದ್ರೆ ಕೇಂದ್ರ ಸರ್ಕಾರದ ಈ ಒಂದು ವಿಶೇಷವಾದ ಯೋಜನೆಯ ಲಾಭವನ್ನ ಪಡೆದುಕೊಂಡ್ರೆ ಅವರು ಕೃಷಿಯನ್ನ ಆಧುನಿಕ ರೀತಿಯಲ್ಲಿ ಮಾಡಿ ಹೆಚ್ಚಿನ ಲಾಭವನ್ನ ಪಡೆಯೋದಿಕ್ಕೆ, ಹೆಚ್ಚಿನ ಆರ್ಥಿಕ ಶಕ್ತಿಯನ್ನ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೃಷಿಯ ಉತ್ಪಾದನೆ ಕೂಡ ಹೆಚ್ಚಳವಾಗಿ, ಮಾರುಕಟ್ಟೆಯ ಜೊತೆಗೆ ರೈತರ ವಹಿವಾಟು ಸಂಪರ್ಕವೂ ಹೆಚ್ಚಾಗಿ ರೈತರ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ. ಈ ಯೋಜನೆ ದೇಶದ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ತಲುಪಿಸುವ ಜೊತೆ ಜೊತೆಗೆ ಕೃಷಿ ಪದವೀಧರರ ಸಾಮರ್ಥ್ಯವನ್ನ ಸದುಪಯೋಗ ಪಡಿಸಿಕೊಳ್ಳೋದಕ್ಕೂ ಒಂದು ವಿಶೇಷವಾದ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಹಾಗೆಯೇ ಹಳ್ಳಿಗಳು ಭಾರತದ ಬೆನ್ನೆಲುಬು ಅಂತ ನಾವು ಕರೀತೇವೆ. ಹಳ್ಳಿಗಳಿಂದಲೇ ನಮ್ಮ ಕೃಷಿಗಳು ನಿಂತಿರೋದು, ಕೃಷಿಯೇ ಭಾರತದ ಆರ್ಥಿಕತೆ ಇರಬಹುದು, ಎಲ್ಲ ರೀತಿಯಲ್ಲೂ ಭಾರತವನ್ನ ಸಲಹುತ್ತಾ ಇರುವಂತಹ ಕ್ಷೇತ್ರ ಅಂದ್ರೆ ಕೃಷಿ. ಇಂಥ ಒಂದು ಅಗತ್ಯವಾದ ಯೋಜನೆಯ ಲಾಭವನ್ನ ಪಡೆದುಕೊಂಡ್ರೆ ಗ್ರಾಮೀಣ ಆರ್ಥಿಕತೆಗೂ ಹೊಸ ಚೈತನ್ಯವನ್ನ ನೀಡಿದ ಹಾಗಾಗತ್ತೆ. ಹಾಗಾಗಿ ಕೃಷಿಯ ಪದವಿಗಳನ್ನ ಪೂರೈಸಿ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸ್ತಾ ಇರುವಂತವರು ಹಾಗೂ ಕೃಷಿಯಲ್ಲಿ ನಾವು ವಿಶೇಷವಾದಂತಹ ಹೆಜ್ಜೆಗುರುತನ್ನ ಮೂಡಿಸಬೇಕು, ಅಲ್ಲೊಂದು ಮೈಲುಗಲ್ಲನ್ನ ಸ್ಥಾಪಿಸಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇಟ್ಟುಕೊಂಡ ರೈತರು ಇಬ್ಬರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು. ನಮಸ್ಕಾರ.
1: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಗ್ರಿ ಕ್ಲಿನಿಕ್ ಮತ್ತು ಕೃಷಿ ವ್ಯಾಪಾರ ಕೇಂದ್ರಗಳ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.

ಆಕಾಶವಾಣಿ ಈಗ ಸಮಯ 1:10 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಪಿಎಂ ಸೇತು ಯೋಜನೆಗೆ ಇಂದಿಗೆ ಒಂದು ವರ್ಷ ಪೂರ್ಣ, ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ. ಇಸ್ರೇಲ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ, ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ, 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ವಾರ್ತೆಗಳ ವಿವರ: ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತುಗೆ ಇಂದು ಒಂದು ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಯೋಜನೆಯ ಉದ್ದೇಶವಾಗಿದೆ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ನ ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿದ್ಯುಕ್ತ ಜ್ಯೋತಿಯನ್ನು ಬೆಳಗಿಸಲು ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಅವರೊಂದಿಗಿನ ದೂರವಾಣಿ ಸಂಭಾಷಣೆಯಲ್ಲಿ ನೆತನ್ಯಾಹು ಭಾರತೀಯ ಪೈಲಟ್ ಅವರನ್ನು ಭಾರತ, ಇಸ್ರೇಲ್ ಮತ್ತು ವಿಶ್ವದ ಹೀರೋ ಎಂದು ಶ್ಲಾಘಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಶೀಘ್ರ ಮತ್ತು ಸಂಪೂರ್ಣ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದು ಪೈಲಟ್ ಕುಟುಂಬಕ್ಕೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಮರ ಹುತಾತ್ಮ ಸುಬ್ರಹ್ಮಣ್ಯ ಶಿವ ಅವರ ಜಯಂತಿಯಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಉಪರಾಷ್ಟಪತಿ, ಸುಬ್ರಹ್ಮಣ್ಯ ಶಿವ ಅವರು ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ವಂದೇ ಮಾತರಂ ಎಂಬ ಸ್ವಾತಂತ್ರ್ಯದ ಜಯಘೋಷವನ್ನು ಪ್ರತಿಧ್ವನಿಸುವಂತೆ ಮಾಡಿದರು ಹಾಗೂ ಜನರ ಮನಸ್ಸಿನಲ್ಲಿ ದೇಶಪ್ರೇಮ ಮತ್ತು ಸ್ವಾತಂತ್ರ್ಯದ ಹಂಬಲವನ್ನು ಜಾಗೃತಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸ್ವಾತಂತ್ರ್ಯ ಹೋರಾಟಗಾರ ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಜಯಂತಿಯಂದು ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಉಪರಾಷ್ಟಪತಿ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಅಚಲ ಬದ್ದತೆ, ನಿರ್ಭೀತ ಮನೋಭಾವ ಹಾಗೂ ವಿದೇಶಗಳಲ್ಲಿದ್ದ ಭಾರತೀಯರಲ್ಲಿ ಕ್ರಾಂತಿಕಾರಿ ರಾಷ್ಟೀಯತೆಯನ್ನು ಪ್ರೇರೇಪಿಸುವ ಮತ್ತು ಬೆಳೆಸುವಲ್ಲಿ ಅವರ ಪ್ರವರ್ತಕ ಪ್ರಯತ್ನಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಶಾಶ್ವತ ಭಾಗವಾಗಿ ಉಳಿದಿವೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಮಾತೃಭೂಮಿಯ ಗೌರವವನ್ನು ರಕ್ಷಿಸುವಲ್ಲಿ ಅವರ ಧೈರ್ಯ ಮತ್ತು ಭಕ್ತಿಯನ್ನು ದೇಶವು ಎಂದಿಗೂ ನೆನಪಿಸಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ

0: ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ನೀತಿ ಆಯೋಗದ ಸದಸ್ಯ ರಾಜೀವ್ ಗೌಬಾ ವೇಗವಾಗಿ ಬದಲಾಗುತ್ತಿರುವ ಭೌಗೋಳಿಕ ರಾಜಕೀಯ ತಾಂತ್ರಿಕ ಮತ್ತು ಆರ್ಥಿಕ ಪರಿಸರದ ಜೊತೆಗೆ ನಿಯಂತ್ರಕ ಚೌಕಟ್ಟುಗಳು ವಿಕಸನಗೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ನೀತಿ ನಿರೂಪಕರ ಮುಂದಿರುವ ಸವಾಲು ನಿಯಂತ್ರಣ ಮತ್ತು ಬೆಳವಣಿಗೆಯ ನಡುವೆ ಆಯ್ಕೆ ಮಾಡುವುದಲ್ಲ, ಬದಲಿಗೆ ನಾವೀನ್ಯತೆ ಸ್ಪರ್ಧೆ ಮತ್ತು ಹೂಡಿಕೆಯನ್ನು ಬೆಂಬಲಿಸುವಾಗ ಅಪಾಯಗಳನ್ನು ನಿರ್ವಹಿಸುವ ನಿಯಮಗಳನ್ನು ಅಭಿವೃದ್ಧಿಪಡಿಸುವುದು ಎಂದು ಅವರು ಒತ್ತಿ ಹೇಳಿದರು. ಜಪಾನ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತೀಯ ಮಹಿಳಾ ಹಾಕಿ ತಂಡದ ಸದಸ್ಯರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಜೃಂಭಣೆಯ ಹಾಗೂ ಭಾವಪೂರ್ಣ ಸ್ವಾಗತ ಕೋರಲಾಯಿತು. ಭಾರತೀಯ ಮಹಿಳಾ ಹಾಕಿ ತಂಡವು ಬರೋಬ್ಬರಿ 44 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಏಷ್ಯನ್ ಗೇಮ್ಸ್ನಲ್ಲಿ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟು ಹೊಸ ಇತಿಹಾಸ ಬರೆದಿದೆ. ತಂಡದ ಆಟಗಾರ್ತಿಯರು ಸಾಯ್ ಬೆಂಗಳೂರು ಕೇಂದ್ರದಲ್ಲಿಯೇ ಸುದೀರ್ಘ ತರಬೇತಿ ಪಡೆದಿದ್ದರು. ಏಷ್ಯನ್ ಗೇಮ್ಸ್ನ ಯಶಸ್ವಿ ಅಭಿಯಾನದ ನಂತರ ಆಟಗಾರ್ತಿಯರು ಕೆಲ ದಿನಗಳ ಮಟ್ಟಿಗೆ ತಮ್ಮ ಸ್ವಂತ ರಾಜ್ಯಗಳಿಗೆ ತೆರಳಿ ಕುಟುಂಬಸ್ಥರನ್ನು ಭೇಟಿ ಮಾಡಲಿದ್ದಾರೆ. ಮುಂದಿನ ಅಂತಾರಾಷ್ಟೀಯ ಪಂದ್ಯಾವಳಿಗಳಿಗೆ ಆಟಗಾರ್ತಿಯರನ್ನು ಸಜ್ಜುಗೊಳಿಸುವ ನಿಟ್ಟನಲ್ಲಿ ಸಣ್ಣ ವಿರಾಮದ ಬಳಿಕ ಸಾಯ್ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟೀಯ ತರಬೇತಿ ಶಿಬಿರವನ್ನು ಪುನಾರಂಭಿಸಲಾಗುವುದು ಎಂದು ಪ್ರಾಧಿಕಾರ ತಿಳಿಸಿದೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು, 2 ವಾರಗಳಿಂದ ಹೆಚ್ಚು ರೋಮಾಂಚಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭವು ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ಧಂಡ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯಾದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ ಪೂರ್ಣ, ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ.

0: ಇಂಗ್ಲೆಂಡ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ, ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು, ಈಗ ಚಿತ್ರಗೀತೆಗಳು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿದ ಕದಂಬ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು.

0: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
1: ಇದೆಯಪ್ಪ ಸಿಕೆವೈಸಿ ಐಡಿ.
0: ಸಿಕೆವೈಸಿ ನ ಏನದು?
1: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
0: ಆರ್ಬಿಐ ಹೇಳುತ್ತೆ,
1: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಮುಂದಿನ ಗೀತೆ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಧ್ವನಿಯಲ್ಲಿ ಕುಶಲವೇ ಕ್ಷೇಮವೇ ಚಿತ್ರದ್ದು. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ರಾಜೇಶ್ ರಾಮನಾಥ್.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಲವ್ ಸ್ಟೋರಿ ಚಿತ್ರಕ್ಕಾಗಿ ಧ್ವನಿಯಾಗಿದ್ದಾರೆ ಮಯೂರ್ ಮತ್ತು ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜ್ಕುಮಾರ್ ಎಸ್ಎ ಅವರ ಸಂಗೀತ ಸಂಯೋಜನೆ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ 1:39:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ಅನಿಲ್ ರಾಜೇ ಅರೆಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸುತ್ತಾರೆ ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು.
1: ನಮಸ್ಕಾರ ಶ್ರೋತೃಗಳೇ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅಧಿಕಾರದ 25ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಆಕಾಶವಾಣಿ ಸುದ್ದಿ ವಿಭಾಗ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಉಪಕ್ರಮಗಳ ಬಗ್ಗೆ ಸರಣಿ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಅದರ ಒಂದು ಭಾಗವಾಗಿ ನಾವಿವತ್ತು ವಿಶೇಷವಾಗಿ ಈ ಜಗತ್ ಪ್ರಸಿದ್ಧವಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಟರ್ಮಿನಲ್ ವ್ಯವಸ್ಥೆಯ ಒಂದು ಸಾಧಕ ಬಾಧಕಗಳು, ಇದರಿಂದ ಆಗ್ತಾ ಅನುಕೂಲಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ಪತ್ರಕರ್ತರು, ಲೇಖಕರು ಮತ್ತು ಆರ್ಥಿಕ ವಿಶ್ಲೇಷಕರಾದಂತಹ ಅನಿಲ್ ರಾಜೇ ಅರಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
2: ನಮಸ್ಕಾರ.
1: ಈಗ ಜಗತ್ತು ಬಹಳ ವೇಗವಾಗಿ ಬೆಳೀತಾ ಇದೆ, ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ, ಮತ್ತು ಸಾಗಣೆ ವ್ಯವಸ್ಥೆನೂ ಕೂಡ ಅಷ್ಟೇ ಶರವೇಗದಲ್ಲಿದೆ. ಈ ಸಂದರ್ಭದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಕೃತಕ ಬುದ್ಧಿಮತ್ತೆ ಆಧಾರಿತ ಟರ್ಮಿನಲ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳ್ತೀರಾ?
2: ಪ್ರಮುಖ ಉದ್ದೇಶ ಎರಡು. ಒಂದು ಪ್ಯಾಸೆಂಜರ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದು. ಎರಡನೇದು ಫ್ಲೈಟ್ ಆಪರೇಷನ್ಸ್. ಎರಡರಲ್ಲೂ ಸಾಕಷ್ಟು ಬೆಳವಣಿಗೆ ಆಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ದೇಶದಲ್ಲಿ ಎರಡನೇ ದೊಡ್ಡ ಏರ್ಪೋರ್ಟ್ ಆಗಿ ಬೆಳೆದಿದೆ. ಆಮೇಲೆ ಅದು ಮೊದಲನೇದು ಏರ್ ಸೈಡ್ ಆಪರೇಷನ್ಸ್ ಅಂತಾರೆ. ಅಂದ್ರೆ ಏರ್ಕ್ರಾಫ್ಟ್ ಏರೋಪ್ಲೇನ್ ಬಂದು ಇಳಿದ್ಮೇಲೆ ಅದು ಕರೆಕ್ಟ್ ಪ್ಲಾಟ್ಫಾರ್ಮ್ಗೆ ಬಂದು ಜನರನ್ನು ಕೂರಿಸ್ಕೊಂಡು ಅಥವಾ ಜನರನ್ನು ಇಳಿಸ್ಬಿಟ್ಟು ಟರ್ನ್ ಅರೌಂಡ್ ಅಂತಾರೆ. ಟರ್ನ್ ಅರೌಂಡ್ ಬಾರಿ ಫಾಸ್ಟ್ ಆಗಿ ಇಂಪ್ಲಿಮೆಂಟ್ ಆಗಿದೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆನಲ್ಲಿ ಟರ್ನ್ ಅರೌಂಡ್ ಆಗಿದೆ. ಸೊ ಅದು ಮಾಡಿರೋದ್ರಿಂದ ಫ್ಲೈಟ್ ಆಪರೇಷನ್ಸ್ ಪರ್ ಡೇ ಇನ್ಕ್ರೀಸ್ ಆಗಿದೆ, ಡಬಲ್ ಆಗಿದೆ ಬೆಂಗಳೂರಿನಲ್ಲಿ. ಅದು ಒಂದು ಕಾಣಬಹುದು. ಎರಡನೇದು ಪ್ಯಾಸೆಂಜರ್ ಮೂವ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಎಐ ವಿಡಿಯೋ ಅನಾಲಿಸಿಸ್ ಅಂತಾರೆ. ಅಂದ್ರೆ ಎಲ್ಲಿ ಯಾವ ಟರ್ಮಿನಲ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ, ಯಾವ ಟರ್ಮಿನಲ್ ಅಲ್ಲಿ ಕಡಿಮೆ ಜನ ಇದ್ದಾರೆ, ಆ ಮೂವ್ಮೆಂಟ್ ನೂ ಅದರ ಅನುಕೂಲಕ್ಕೂ ಮ್ಯಾನೇಜ್ಮೆಂಟ್ ಅನುಕೂಲಕ್ಕೂ ನಡೆದಿದೆ.
1: ಒಂದು ಪ್ರಯಾಣಿಕರ ದಟ್ಟಣೆಯನ್ನ ನಿಯಂತ್ರಣ ಮಾಡುವ
2: ನಿಯಂತ್ರಣ ಈಗ ಏರ್ಪೋರ್ಟ್ ಸ್ಟಾಫ್ ಇರ್ಬೋದು, ಎಲ್ಲಿ ಡಿಪ್ಲಾಯ್ ಮಾಡಬೇಕು ಎಲ್ಲಿ ಮಾಡಬಾರ್ದು ಅದು ಮಾಡಿಕೊಂಡು ಯಾರಿಗೂ ತೊಂದರೆ ಆಗದೆ ಇರೋಂಗೆ ಫಾಸ್ಟ್ ಆಗಿ ನಡಿಬೇಕು ಹಾಗ ಮಾಡಿದ್ದಾರೆ.
1: ಅಂದ್ರೆ ಈಗ ಚೆಕ್ ಇನ್, ಬ್ಯಾಗೇಜ್ ನಿರ್ವಹಣೆ ಮತ್ತೆ ಭದ್ರತಾ ತಪಾಸಣೆ, ಅಂದ್ರೆ ಇದರಲ್ಲಿ ಬಹಳ ವೇಗ ಆಗಿದೆ ಅಂತ ಹೇಳ್ತಾ ಇದ್ರ ನೀವು?
2: ಹೌದು, ಅದು ಏನಂದ್ರೆ ಡಿಜಿ ಯಾತ್ರಾ ಅಂತ ಮಾಡಿದ್ರು. ಎಷ್ಟು ಇದಾಗಿದೆ ಅಂದ್ರೆ 38 ಏರ್ಪೋರ್ಟ್ ನಲ್ಲಿ ಅಳವಡಿಸಿ 10 ಕೋಟಿ ಯೂಸೇಜ್ ಆಗಿದೆ. ಈ ಡಿಜಿ ಯಾತ್ರಾ ಜೊತೆಗೆ ಬಯೋಮೆಟ್ರಿಕ್ ಬೋರ್ಡಿಂಗ್, ಆಮೇಲೆ ಅವರ ಲಗೇಜ್ ಟ್ಯಾಗ್ ಆಗತ್ತೆ. ನೀವು ಯಾವ ಏರೋಪ್ಲೇನ್ ನಲ್ಲಿ ಹತ್ತೀರ ಅದ್ರ ಜೊತೆಗೇನೆ ನಿಮ್ಮ ಲಗೇಜು ನಿಮ್ ಜೊತೆಗೇನೆ ಪ್ರಯಾಣ ಮಾಡುತ್ತೆ. ನೀವು ಹಿಂದೆ ಕೇಳಿರ್ಬೋದು, ನೀವು ಹತ್ತಿರೋ ಪ್ಲೇನ್ ಗೆ ಲಗೇಜ್ ಲೋಡ್ ಮಾಡಿರಲ್ಲ. ಆ ಸಮಸ್ಯೆ ಸಾಕಷ್ಟು ನಿಮಂತ್ರಣ ಆಗಿದೆ
1: ಈ ಸಂದರ್ಭದಲ್ಲಿ ಅಂತ. ಅಂದ್ರೆ ಈಗ ವೈಯಕ್ತಿಕ ಮಾಹಿತಿ ಮತ್ತೆ ಇದೆಲ್ಲ ಒಂದು ಎ ಆಧಾರಿತ ಒಂದು ಫೇಸ್ ರಿಕಗ್ನಿಷನ್, ಇದರಲ್ಲಿ ಮುಖ ಗುರುತಿಸುವಂತ ಇದರಲ್ಲಿ ಇದೆಲ್ಲ ಇದು ಮಾಡ್ತಾ ಇದ್ದಾರೆ. ಇದರಿಂದ ಗೌಪ್ಯತೆಯನ್ನ ಹೇಗೆ ರಕ್ಷಣೆ ಮಾಡಕ್ ಆಗುತ್ತೆ?
2: ಈಗ ವಾಲಂಟರಿ ಮಾಡಿಬಿಟ್ಟಿದ್ದಾರೆ, ಕಡ್ಡಾಯ ಮಾಡಿಲ್ಲ ವಾಲಂಟರಿ. ಇವಾಗ ಹೇಗೆ ಆಧಾರ್ ಹೇಗೆ ವಾಲಂಟರಿ ಹಾಗೆ ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಏರ್ಪೋರ್ಟ್ನವರು, ನೀವು ಏರ್ಪೋರ್ಟ್ ನಲ್ಲಿ ನೀವು ಬಂದು ಪ್ಲೇನ್ ಹತ್ತಿ ನೀವು ಹೊರಡ್ತೀರಾ, ಹೊರಟು ಅದೊಂದ್ ದಿನ ಮಾತ್ರ ಅದು ಸೇವ್ ಆಗುತ್ತೆ, ಅದು ಪರ್ಮನೆಂಟ್ ಸೇವ್ ಮಾಡಕ್ ಬಿಟ್ಟಿಲ್ಲ.
1: ಅದು ಐಚ್ಛಿಕ ಅಂದ್ರೆ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರು ಅದನ್ನ ಬಳಕೆ ಮಾಡೋದಾದ್ರೆ ಮಾಡಬಹುದು, ಬಿಡದಾದ್ರೆ ಬಿಡಬಹುದು.
2: ವಾಲಂಟರಿ ಆಗಿ ಮಾಡಿಬಿಟ್ಟಿದ್ದಾರೆ
1: ಅಂತ. ಸರ್, ಈಗ ಈ ಟರ್ಮಿನಲ್ ನಲ್ಲಿ ಎಐ ಬಳಕೆಯಿಂದ ವಿಮಾನ ವಿಳಂಬ ಆಗೋದು ಮತ್ತೆ ಗೇಟ್ ಬದಲಾವಣೆ ಮತ್ತೆ ಪ್ರಯಾಣಿಕರ ದಟ್ಟಣೆ ನಿರ್ವಹಣೆಯಲ್ಲಿ ಏನೇನೆಲ್ಲ ಸಮಗ್ರವಾಗಿ ಬದಲಾವಣೆ ಆಗಿದೆ, ಆಗಬಹುದು ಅನ್ನೋಂತ ನಿರೀಕ್ಷೆ ಇದೆ ಅಂತ ನಿಮ್ಗೆ?
2: ಇಂಪ್ಲಿಮೆಂಟೇಶನ್ ಎಐ ಸಿಸ್ಟಮ್ಸ್ ಮಾಡಿದ್ಮೇಲಿಂದ ಮೋರ್ ಫ್ಲೈಟ್ಸ್ ಪರ್ ಡೇ ಆಗಿದೆ. ನೀವು ಅದರಲ್ಲೇ ನೀವು ಕಂಡ್ಕೋಬಹುದು. ವಿಳಂಬ ಆಗಿದ್ದರೆ ಎಲ್ಲ ಬ್ಯಾಕ್ಲಾಗು, ಪೈಲಪ್ಪು, ಡಿಲೇ ಎಲ್ಲ ಆಗಿರೋದು. ಇವರು ಮೋರ್ ಫ್ಲೈಟ್ಸ್ ಪರ್ ಡೇ ಮಾಡ್ತಾ ಇರೋದ್ರಿಂದ ಟರ್ನ್ ಅರೌಂಡ್ ಫಾಸ್ಟ್, ಆಮೇಲೆ ಎಲ್ಲರೂ ಆನ್ ಟೈಮ್ ರೀಚ್ ಆಗ್ತಾ ಇದ್ದಾರೆ.
1: ಒಂದು ಬಹಳ ಟೈಮ್ ಮ್ಯಾನೇಜ್ಮೆಂಟ್ ನೀಟಾಗಿ ಆಗ್ತಾ ಇದೆ, ಸಮಯ ಇದಾಗ್ತಾ ಇಲ್ಲ. ಮುಂಚೆ ಆದ್ರೆ

0: ಹೈದ್ರಾಬಾದ್ಗೆ ಹೋಗ್ಬೇಕು, ಚೆನ್ನೈಗೆ ಹೋಗ್ಬೇಕು ಅಂತಾರೆ, ಇಲ್ಲೇ ಸುಮಾರು ಸಮಯ ಆಗ್ಬಿಡೋದು. ಸೊ ಈಗ ಆ ಥರದ್ದು ಒಂದು ಸಮಸ್ಯೆ ತಪ್ಪಿದೆ, ಜನರ ಸಮಯನೂ ಉಳಿತಾಯ ಆಗ್ತಾ ಇದೆ, ಮತ್ತೆ ಪ್ರಯಾಣಿಕರಿಗೆ ಹೆಚ್ಚು ಸೌಲಭ್ಯನೂ ಕೂಡ ಏರ್ಪೋರ್ಟಿಂದ ನೀಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ.
1: ಇದು ಒಂದು ನೀವು ತಿಳ್ಕೊಬೇಕು, ಇದು ಕಟ್ಟಿರೋದು ಬೆಂಗಳೂರು ವಿಮಾನ ನಿಲ್ದಾಣ ಯುರೋಪಿಯನ್ಸ್ ಸೀಮೆನ್ಸ್ ಕನ್ಸಾರ್ಷಿಯಂ ಆಮೇಲೆ ಇವ್ರು ಕಟ್ಟಿರೋದು. ಅವ್ರ ಉದ್ದೇಶ ಏನಂದ್ರೆ ಏರೋಪ್ಲೇನ್ ಅಥವಾ ಇದು ಬರ್ಬೇಕು, ಪ್ಯಾಸೆಂಜರ್ಸ್ ಹತ್ತಬೇಕು, ಆಮೇಲೆ ಪ್ಯಾಸೆಂಜರ್ಸ್ ಇಳಿಬೇಕು, ಅವ್ರ ಮನೆಗೆ ರೀಚ್ ಆಗ್ಬೇಕು ಅಷ್ಟೇ, ಬೇರೆ ಏನೂ ಕಂಫರ್ಟ್ಸ್ ಇಲ್ಲ. ಅಂದ್ರೆ ಟೈಮ್ಲಿ ರನ್ ಮಾಡಿದ್ರೆ ಅದು ಎಲ್ಲರಿಗೂ ಉಪಯೋಗ ಅನ್ನೋದು ಇಟ್ಸ್ ಅ ಯುರೋಪಿಯನ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು. ಅದರಿಂದ ಸಾಕಷ್ಟು ಬೆಳವಣಿಗೆ ಆಗಿದೆ. ಅಂಡ್ ಪ್ರತಿ ಮೂರ್ ತಿಂಗಳಿಗೂ 10-12% ಗ್ರೋತ್ ಆಗ್ತಾ ಇದೆ. ಆಮೇಲೆ ಏರ್ಲೈನ್ ಕಂಪನಿಯವರು ಕಾಂಬೋ ಫ್ಲೈಟ್ಸ್ ಅಂತಾರೆ, ಅರ್ಧ ಫ್ಲೈಟ್ ಅರ್ಧ ಪ್ಯಾಸೆಂಜರ್, ಆ ಸಂಖ್ಯೆನೂ ಇನ್ಕ್ರೀಸ್
0: ಆಗಿದೆ. ಸೊ ಏನ್ ಅದರಿಂದ ಏನ್ ಅನುಕೂಲ ಆಗುತ್ತೆ ಅಂತ,
1: ಇವಾಗ ನಾನ್ ಪ್ಯಾಸೆಂಜರ್ ರೆವಿನ್ಯೂ ಇನ್ಕ್ರೀಸ್ ಆದ್ರೆ ಫೇರ್ ಕಡಿಮೆ ಆಗಿರುತ್ತೆ, ಫೇರ್ ಇನ್ಕ್ರೀಸ್ ಮಾಡಕ್ ಹೋಗಲ್ಲ,
0: ಪ್ರಯಾಣ ದರಗಳು ಹೆಚ್ಚಳ ಆಗಲ್ಲ.
1: ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇರಾನ್ ಗಲಾಟೆ ಆದ್ಮೇಲೆ ಸುಮಾರು ಏರ್ಕ್ರಾಫ್ಟ್ ಎಲ್ಲ ಡೈವರ್ಟ್ ಆಯ್ತು, ಡೈವರ್ಟ್ ಆದ್ರೂ ತುಂಬಾ ಏನು ಇನ್ಕ್ರೀಸ್ ಮಾಡಲಿಲ್ಲ ಫೇರ್ ನ, ಯಾಕಂದ್ರೆ ಕಾರ್ಗೋ ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗೋಯ್ತು. ಸೊ ಅದರಿಂದ ಏರ್ಲೈನ್
0: ಹೊರೆ ಕಡಿಮೆ ಆಗಿದೆ,
1: ಹೊರೆ ಕಡಿಮೆ, ನಾನ್ ಪ್ಯಾಸೆಂಜರ್ ರೆವಿನ್ಯೂ ಅಂತ ಹೇಳ್ತೇವೆ.
0: ವಿಮಾನ ಸಂಸ್ಥೆಗಳಿಗೂ ಆದಾಯ ಹೆಚ್ಚಾಗಿದೆ ಅಂತಾನ,
1: ಯಾಕೆಂದ್ರೆ
0: ಸರಕು ಸಾಗಣೆ ಇದೆಲ್ಲ ಮಾಡೋದ್ರಿಂದ.
1: ಹೌದು, ಯಾಕಂದ್ರೆ ಈಗ ಆ ಕಡೆ ಯುಕ್ರೇನ್ ಗಲಾಟಿನೂ ಆಗಿದೆ, ಈ ಕಡೆ ಇರಾನ್ ಗಲಾಟೆ ಆಗಿದೆ, ಯುಕ್ರೇನ್ ಬ್ರೆಡ್ ಬಾಸ್ಕೆಟ್ ಅಂತ ಹೇಳ್ತಾರೆ, ಅಲ್ಲೂ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಈಗ ಜಾಸ್ತಿ ನಮ್ಮ ಭಾರತಕ್ಕೆ ಆಮೇಲೆ ಏಷ್ಯಾದಿಂದ ಸುಮಾರು ಸರ್ಫ್ ಸಾಗಣಕ್ಕೆ ಆಗ್ತಾ ಇದೆ.
0: ಈಗ ಸರ್, ಈಗ ಎಐ ತಾಂತ್ರಿಕ ವ್ಯವಸ್ಥೆ ಏನಾದ್ರು ಒಂದ್ ವೇಳೆ ದೋಷ ಆಯ್ತು ಅಂದ್ರೆ ಪ್ರಯಾಣಿಕರ ಸೇವೆಗಳು ಸ್ಥಗಿತ ಆಗದೆ ಇರೋ ರೀತಿಯಲ್ಲಿ ಏನ್ ಪರ್ಯಾಯ ವ್ಯವಸ್ಥೆನ ಏರ್ಪೋರ್ಟ್ ಅಲ್ಲಿ ಮಾಡಲಾಗಿದೆ?
1: ಇಲ್ಲ, ಇವರು ಲಿಂಕ್ ಮಾಡಿಲ್ಲ, ಅದು ಏರ್ಪೋರ್ಟ್ ಸೀಮಿತ ಮಾತ್ರ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಏನೇ ಇದಾದ್ರೂ ಕಂಟ್ರೋಲ್ ಮಾಡಬಹುದು, ಹಾಗೆ ವರ್ಲ್ಡ್ ವೈಡ್ ನೆಟ್ವರ್ಕ್ನಲ್ಲಿಗೆ ಸ್ವಲ್ಪ ಮಾತ್ರ ಎಕ್ಸ್ಪೋಜರ್ ಇದೆ, ಮಿಕ್ಕಿದ್ದೆಲ್ಲ ಏರ್ಪೋರ್ಟ್ ಸೀಮಿತ.
0: ಈಗ ಎಐ ತಂತ್ರಜ್ಞಾನದಿಂದ ಈಗ ವಿಮಾನ ನಿಲ್ದಾಣದಲ್ಲಿ ಉದ್ಯೋಗಿಗಳ ಮೇಲೆ ಏನಾದರೂ ಪರಿಣಾಮ ಬೀರೋ ಸಾಧ್ಯತೆ ಇದೆಯಾ? ಅಂದ್ರೆ ಉದ್ಯೋಗ ಕಡಿತ ಆಗತ್ತಾ ಅಥವಾ
1: ಕಡಿತ
0: ಉದ್ಯೋಗ ಮರು ತರಬೇತಿಗೆ ಏನಾದರೂ ಕ್ರಮ ಅಲ್ಲಿ ಕೈಗೊಳ್ಳಲಾಗಿದೆಯಾ?
1: ಉದ್ಯೋಗ ಕಡಿತ ಏನಿಲ್ಲ, ಬಟ್ ಎಐ ಆದ್ಮೇಲೆ ಇವಾಗ ಸ್ಮಾರ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಇವಾಗ ಎಲ್ಲಿ ಜನ ಬೇಕೋ ಅಲ್ಲಿ ಮಾತ್ರ ಆಪರೇಷನ್ಸ್. ಮೊದಲು ಎಲ್ಲಾ ಕಡೆ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳೋರು, ಈಗ ಅದ್ ಹಾಗಿಲ್ಲ. ಈಗ ಎಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಡಿಪ್ಲಾಯ್ ಮಾಡಿ ಸಮಸ್ಯೆ ನಿವಾರಣೆ ಮಾಡೋದು,
0: ಮರು ನಿಯೋಜನೆ ಅಂತ, ಸಿಬ್ಬಂದಿಗಳ ಮರು ನಿಯೋಜನೆ ಅಗತ್ಯಕ್ಕೆ ತಕ್ಕಂತೆ
1: ಆಮೇಲೆ ತುಂಬಾನೂ ಸ್ಟಾಫ್ ಇಲ್ಲ, ಆಮೇಲೆ ಎಲ್ಲ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಸೊ ಇವಾಗ ಒಂದ್ ಗೇಟ್ ಎರಡ್ ಗೇಟ್ ನಲ್ಲಿ ತುಂಬಾ ಆದರೆ ಅಲ್ಲಿಗೆ ಡಿಪ್ಲಾಯ್ ಮಾಡ್ತಾರೆ. ಸೊ ಒಂಥರ ಈವನ್ ಆಗಿ ಸ್ಪ್ರೆಡ್ ಔಟ್ ಅಂತ ಹೇಳ್ತೀವಲ್ಲ, ಹರಡೋದು
0: ಆ ರೀತಿ ಆಗ್ತಾ ಇದೆ. ಅನಿಲ್ ರಾಜ್ ಅರಸ್ ಅವರೇ, ಕಮ್ಯುನಿಕೇಶನ್ ಬಹಳ ಮುಖ್ಯ, ತಂತ್ರಜ್ಞಾನ ಬಂದ್ಮೇಲೆ ಕಮ್ಯುನಿಕೇಶನ್ ಬಹಳ ಸುಲಲಿತ ಮತ್ತೆ ಸರಳ ಆಗಿರೋಂಥದ್ದು ನಾವು ಕಾಣ್ತಾ ಇದ್ದೇವೆ. ಈಗ ಏರ್ಪೋರ್ಟ್ ಅಲ್ಲ, ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಈ ಬಹುಭಾಷಾ ಎಐ ಸಹಾಯ ವ್ಯವಸ್ಥೆ ಲಭ್ಯ ಆಗತ್ತಾ, ಆಗಿದೆಯಾ, ಅಥವಾ ಈ ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಿಗೆ ಒಂದು ಯಾವ ರೀತಿ ಆದ್ಯತೆ ನೀಡಲಾಗಿದೆ ಸ್ಥಳೀಯ ನಮ್ಮ ದ್ರಾವಿಡನ್ ಭಾಷೆಗಳಿಗೆ ಅಂತ?
1: ಇವಾಗ ಎ ಅಸಿಸ್ಟೆನ್ಸ್ ಟು ಪ್ರೈಮರಿ ಪ್ಯಾಸೆಂಜರ್ ಫೇಸಿಂಗ್ ಚಾನೆಲ್ಸ್ ಮಾಡಿದ್ದಾರೆ. ಒಂದು ರೋಬೋಟ್ಸ್ ಅಂಡ್ ಡಿಜಿಟಲ್ ಕಂಪ್ಯಾನಿಯನ್ ಆಪ್ ಬ್ಯಾಂಗ್ಳೂರ್ ಪ್ಲಸ್ ಅಂತ, ಇನ್ನೊಂದು ಮಲ್ಟಿ ಲಿಂಗ್ವಲ್ ಕೆಪಬಿಲಿಟೀಸ್ ಮಾಡಿದ್ದಾರೆ.
0: ಸೊ ಇದರಿಂದ ಬೇರೆ ಭಾಷೆ ಬರದೇ ಇರೋರ್ಗೂ ಇದು ಬಹಳ ಸುಗಮವಾಗಿ ಪ್ರಯಾಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಅನುಕೂಲ ಮಾಡುತ್ತೆ ಅಂತಾನ?
1: ಅಂದ್ರೆ ಫಿಸಿಕಲ್ ಎಐ ಅಸಿಸ್ಟೆನ್ಸ್ ರೋಬೋಟ್ ಇದೆ, ಡಿಜಿಟಲ್ ಕಂಪ್ಯಾನಿಯನ್ ಆಪ್ ಇದೆ,
0: ಎರಡು ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ ಅಂತ. ಈಗ ಕೃತಕ ಬುದ್ಧಿಮತ್ತೆ ಮೂಲಕ ನಮ್ಮ ಈ ಲಗೇಜ್ ಮತ್ತೆ ಈ ತರದ ನಮ್ಮ ವಸ್ತುಗಳು ಇವೆಲ್ಲ ವಿತರಣೆ ಮಾಡೋದು, ಮತ್ತೆ ಈ ಬ್ಯಾಗೇಜು ಅಂದ್ರೆ ಸಿಗದೇ ಇರುವಂತದ್ದು ಅಂದ್ರೆ ಕಳುವಾಗುವಂಥದ್ದು ಅಥವಾ ಬೇರೆ ಎಲ್ಲೋ ಮಿಸ್ ಆಗುವಂಥದ್ದು, ಈ ರೀತಿಯ ಸಾಧ್ಯತೆಗಳನ್ನು ತಂತ್ರಜ್ಞಾನ ಹೇಗೆ ಫೈಂಡ್ ಔಟ್ ಮಾಡುತ್ತೆ, ತಂತ್ರಜ್ಞಾನದಿಂದ ಯಾವ ರೀತಿ ಇದನ್ನ ನಾವು ನೆರವು ಪಡೆಯಬಹುದು ಅಂತ?
1: ಇದರಲ್ಲೂ ಸಾಕಷ್ಟು ಸಾಧನೆ ಮಾಡಿದೀವಿ. ಏನಂದ್ರೆ ಬಯೋಮೆಟ್ರಿಕ್ ಸೆಲ್ಫ್ ಬ್ಯಾಗ್ ಡ್ರಾಪ್ ಅಂತ, ಆಮೇಲೆ ಅದು ವಯಾ ಡಿಜಿ ಯಾತ್ರಾ, ನಿಮ್ಮ ಪ್ಯಾಸೆಂಜರ್ ಟಿಕೆಟ್ಗೆ ಲಿಂಕ್ ಆಗುತ್ತೆ. ಆಮೇಲೆ ಸ್ಕೇಲ್ಡ್ ಕಂಪ್ಯೂಟರ್ ವಿಷನ್ ಪ್ಲಾಟ್ಫಾರ್ಮ್ ಫಾರ್ ಲಗೇಜ್ ಮಾನಿಟರಿಂಗ್ ಆಗಿದೆ. ಆಮೇಲೆ ಏರ್ ಸೈಡ್ ಸೇಫ್ಟಿನೂ ಆಗಿದೆ. ಆಮೇಲೆ ರಿಯಲ್ ಟೈಮ್ ಈವೆಂಟ್ ಡಾಟಾ ಸಿಂಕಿಂಗ್, ಅಂದ್ರೆ ನಿಮ್ ಫೋನ್ ನಲ್ಲಿ ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದು ನೀವು ಎಲ್ಲಿದೆ ಲಗೇಜು ಯಾವಾಗ ಅದನ್ನ ನೀವೇ

0: ಸೆಲ್ಫ್ ಟ್ರ್ಯಾಕ್ ಮಾಡ್ಕೊಬಹುದು,
1: ಎರಡು ಪತ್ತೆ ವಿಧಾನ.
0: ಆಮೇಲೆ ಸಿಕ್ಕಾಬಟ್ಟೆ ಮಾಡರ್ನೈಸ್ ಮಾಡಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್, ಮೆಷಿನ್ ಲರ್ನಿಂಗ್, ಎಐ, ಜೊತೆಗೆ ಕಂಪ್ಯೂಟರ್ ವಿಷನ್ ಟು ಮಿಟಿಗೇಟ್ ಲಗೇಜ್ ಇಶ್ಯೂ ವಿತ್ ಪಿಕ್ಚರ್ ಕೊಡ್ತಾರೆ ನಿಮಗೆ
1: ಎಲ್ಲಿದೆ ಏನು ಹೇಗೆ. ಬಹಳ ಸುಲಭ ಆಗುತ್ತೆ ನಮ್ಮ.
0: ಅದು ಏನಂದ್ರೆ ಇನ್ಕರೆಕ್ಟ್ ಬ್ಯಾಗೇಜ್ ಡೆಲಿವರಿ, ಐಡೆಂಟಿಟಿ ಮಿಕ್ಸ್ ಅಪ್ ಅಟ್ ದ ಇನಿಷಿಯಲ್ ಪಾಯಿಂಟ್ ಆಫ್ ಕಂಟ್ರೋಲ್, ಬ್ಯಾಂಗ್ಳೂರ್ ಮೊದಲನೇ ಏರ್ಪೋರ್ಟ್, ಬಯೋಮೆಟ್ರಿಕ್ ಎನೇಬಲ್ಡ್ ಸೆಲ್ಫ್ ಬ್ಯಾಗ್ ಡ್ರಾಪ್ ಫೆಸಿಲಿಟಿ ಮಾಡಿದ್ದಾರೆ ಟರ್ಮಿನಲ್ ಟೂ ನಲ್ಲಿ.
1: ಟರ್ಮಿನಲ್ ಟೂ
0: ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ.
1: ಟರ್ಮಿನಲ್ ಟೂನೇ ಈಗ ಬಹಳ ಅತ್ಯಂತ ತಂತ್ರಜ್ಞಾನ ಮತ್ತೆ ಇದರಲ್ಲೆಲ್ಲ ಕೂಡ ಬಹಳ ಮುಂಚೂಣಿಯಲ್ಲಿರೋದು ದೇಶದ ವಿಮಾನ ನಿಲ್ದಾಣಗಳಲ್ಲಿ.
0: ಅದ ನಾನು ಬ್ಯಾಗೇಜ್ ಡೆಲಿವರಿ, ಐಡೆಂಟಿಟಿ ಮಿಕ್ಸ್ ಅಪ್ ಅದೇನು ಆಗದೆ ಇರೋ ಹಂಗೆ
1: ಸೂಕ್ತ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ ಅಂತ. ಈಗ ಎ ಟರ್ಮಿನಲ್ ಕಾರ್ಯಕ್ಷಮತೆನ ಕ್ಷಮತೆಯಿಂದ ಈ ಪ್ರಯಾಣಿಕರ ಕಾಯೋ ಸಮಯ ಮತ್ತೆ ಭದ್ರತಾ ತಪಾಸಣೆ ಮತ್ತೆ ಸೇವಾ ಗುಣಮಟ್ಟಕ್ಕೆ ಸಂಬಂಧಪಟ್ಟಂಗೆ ಯಾವ ಮಾನದಂಡ ನಿಗದಿ ಮಾಡಲಾಗಿದೆ, ಮಾನದಂಡ ಹೇಗೆ ಅಂತ, ಯಾಕೆ ಅಂತಾರೆ ಇದು ಬಹಳ ಪ್ರಮುಖವಾದಂತದ್ದು ಈ ಮಾನದಂಡ ನಿಗದಿ ಮಾಡುವಂತದ್ದು. ಸೊ ಯಾವ ರೀತಿ ಅದು ನಡೀತಾ ಇದೆ ಅಂತ.
0: ಅದಕ್ಕೆ ಇಂಡಸ್ಟ್ರಿ ಎಐ ವಿಷನ್ ಪ್ಲಾಟ್ಫಾರ್ಮ್ ಅಂತ ಮಾಡಿದ್ದಾರೆ.
1: ಓಕೆ,
0: ಅದು ಬಿಲ್ಟ್ ಆನ್ ಎನ್ವಿಡಿಯಾ ಮೆಟ್ರೋಪೊಲಿಸ್ ಎಕೋ ಸಿಸ್ಟಮ್. ಅವ್ರ ಜೊತೆ ಪಾರ್ಟ್ನರ್ ಮಾಡಿಕೊಂಡು ಸಿಸ್ಟಮ್ ಒಂದು ಮಾನಿಟರ್ ಟರ್ಮಿನಲ್ ಟು ವಯ ಮೋರ್ ದೆನ್ 500 ಲೈವ್ ಇಂಟೆಲಿಜೆಂಟ್ ಕ್ಯಾಮರಾ ಫೀಡ್ಸ್ ಮಾನದಂಡ ಅಂದ್ರೆ ಸೊ ಅಷ್ಟು ಮಾಡಿಕೊಂಡು ತೊಂದರೆ ಆಗದೆ ಇರೋಂಗೆ, ಡ್ಯಾಮೇಜ್ ಆಗದೆ ಇರೋಂಗೆ, ಆಮೇಲೆ ಎಲ್ರಿಗೂ ಸ್ಮೂತ್ ಆಪರೇಷನ್ಸ್ಗೆ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ.
1: ಓಕೆ ಎಸ್ ಸರ್. ಈಗ ವಿಮಾನ ನಿಲ್ದಾಣ ಅಂದ್ರೆ ವಿಶ್ವದ ಪ್ರಮುಖ ಸ್ಮಾರ್ಟ್ ಮತ್ತೆ ಎ ಚಾಲಿತ ವಿಮಾನ ನಿಲ್ದಾಣಗಳ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ನೆಕ್ಸ್ಟ್ ಏನೇನು ಸ್ಟೆಪ್ಗಳು, ಮುಂದಿನ ಹಂತದಲ್ಲಿ ಏನೇನು ಸ್ಟೆಪ್ ಅನ್ನ ಇಲ್ಲಿ ಗುರಿ ಏನಿದೆ, ಜಯ ಉದ್ದೇಶಗಳೇನಿದೆ ಅಂತ.
0: ಸರ್, ಕೆಂಪೇಗೌಡ ಏರ್ಪೋರ್ಟ್ನವರು ಹ್ಯಾಸ್ ಎಂಬಾರ್ಕ್ ಅಂದ್ರೆ ಅದು ಎಂಬಾರ್ಕ್ ಅನ್ನ ಮ್ಯಾಸಿವ್ $2 billion ಅಂದ್ರೆ 19,800 crore ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ ಮುಂದಿನ ವರ್ಷಗಳಲ್ಲಿ ಟು ಟ್ರಾನ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಟು ಅ ಡಾಟಾ ಡ್ರಿವನ್ ಆಲ್ಗೋರಿಥಮಿಕ್ ಏರ್ಪೋರ್ಟ್ ಅಲೈನ್ಡ್ ವಿತ್ ಗ್ಲೋಬಲ್ ಸ್ಮಾರ್ಟ್ ಹಬ್ಸ್ ಅಂತಾರೆ. ಅಂದ್ರೆ ಗ್ಲೋಬಲ್ ಏರ್ಪೋರ್ಟ್ ಲೆವೆಲ್ ಗೆ
1: ಅಭಿವೃದ್ಧಿಪಡಿಸಿದರೆ
0: ಆ ಲೆವೆಲ್ಗೆ ಇರಬೇಕು ಅಂತ. ಆಮೇಲೆ ಥರ್ಡ್ ಟರ್ಮಿನಲ್ ಮಾಡೋ ಬದಲು ಇದರಲ್ಲೇನೆ ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಹೊರಟಿದ್ದಾರೆ ವಿತ್ ಕರೆಂಟ್ ಆರ್ಕಿಟೆಕ್ಚರ್ ಅಪ್ ಟು 114 million ಪ್ಯಾಸೆಂಜರ್ಸ್ ಪರ್ ಆನಮ್ ಟು ಹ್ಯಾಂಡಲ್ ಮಾಡೋ ಹಂಗೆ ಇದನ್ನೇ ವಿತ್ ಟೆಕ್ನಾಲಜಿ ಅಡಾಪ್ಷನ್, ಎಐ, ಆಮೇಲೆ ಎಲ್ಲ ಜನರೇಟಿವ್ ಎಐ, ಕಂಪ್ಯೂಟರ್ ವಿಷನ್, ನೆಕ್ಸ್ಟ್ ಜನರೇಷನ್ ಡಾಟಾ ಅನಾಲಿಟಿಕ್ಸ್ ಅಕ್ರಾಸ್ ಆಲ್ ಏರ್ ಸೈಡ್ ಅಂಡ್ ಟರ್ಮಿನಲ್ ಫ್ರೇಮ್ವರ್ಕ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ.
1: ಈ ಏರ್ಪೋರ್ಟ್ ಇಂದ ಏನೇನು ಅಂದ್ರೆ ಕೃಷಿ ಚಟುವಟಿಕೆ, ರೈತ ಸಮುದಾಯಕ್ಕೆ ಯಾವ ರೀತಿ ಇದು ಅನುಕೂಲ ಆಗ್ತಾ ಇದೆ ಅಂತ.
0: ರೈತರ ಸಮುದಾಯಕ್ಕೆ ತುಂಬಾನೇ ಸಹಾಯ ಆಗಿದೆ.
1: ಹೇಗೆ ಅಂತ,
0: ಈಗ ಪ್ರತಿ ಏರ್ಲೈನ್ ಎಸ್ಪೆಷಲಿ ಯುರೋಪಿಯನ್ ಏರ್ಲೈನ್ಸ್, ಆಮೇಲಿಂದ ಕೆಲವು ಗಲ್ಫ್ ಏರ್ಲೈನ್ಸ್ ಕಾಂಬೋ ಫ್ಲೈಟ್ಸ್ ಅಂತಾರೆ, ಕಾಂಬೋ ಫ್ಲೈಟ್ಸ್ ಇಲ್ಲಾಂದ್ರೆ ಡ್ಯುಯಲ್ ಇದು ಅಂತ ಹೇಳ್ತಾರೆ, ಅಂದ್ರೆ ಅರ್ಧ ಪ್ಯಾಸೆಂಜರ್ ಅರ್ಧ ಫ್ರೈಟ್ ಮೂವ್ಮೆಂಟ್ಗೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಈ ಕೋಲಾರಲ್ಲಿ ಬೆಳೆದಿರೋ ಮಾವನಣ್ಣು 5 major ಅಮೆರಿಕನ್ ಸಿಟೀಸ್ಗೆ ರೀಚ್ ಮಾಡಿದ್ದಾರೆ ಈ ವರ್ಷ, ಸಾಕಷ್ಟು ಅಲ್ಲಿಂದ ಆಗಿದೆ. ಆಮೇಲಿಂದ ತರಕಾರಿಗಳು, ಈ ತರಕಾರಿ ಹಣ್ಣು ಹಂಪಲು, ಸೊ ಇವ್ರಿಗೆಲ್ಲ FDI ಇನ್ ರೀಟೇಲ್ ಅಂದಮೇಲೆ ಸಾಕಷ್ಟು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅವರು ತುಂಬಾನೇ ಉಪಯೋಗ ಪಡೆದಿದ್ದಾರೆ ಈ ಕಾಂಬೋ ಫ್ಲೈಟ್ಸ್ ಫ್ರೈಟ್ ಅಂಡ್ ಪ್ಯಾಸೆಂಜರ್. ಇದು ಅದು ವಿನ್ ವಿನ್ ಆಗಿದೆ, ಪ್ಯಾಸೆಂಜರ್ಸ್ಗೆ ಫೇರ್ ಇನ್ಕ್ರೀಸ್ ಆಗಿಲ್ಲ ಜಾಸ್ತಿ, ಆಮೇಲೆ ರೈತರದ್ದು ಪದಾರ್ಥಗಳು ಆ ಡೆಸ್ಟಿನೇಷನ್ಸ್ ರೀಚ್ ಆಗ್ತಾ ಇದೆ.
1: ಇಲ್ಲಿ ESG ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಪರಿಸರ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂತದ್ದು ಏರ್ಪೋರ್ಟ್ ಅಲ್ಲಿ, ಅಂದ್ರೆ ಈ ತರದ್ದು ಸೋಲಾರ್ ಸಿಸ್ಟಮ್ ಅಳವಡಿಸಿದ್ದಾರೆ, ವಿದ್ಯುತ್ ಬಳಕೆ ಕಡಿಮೆ ಮಾಡ್ತಾ ಇದ್ದಾರೆ, ನೀರು ತ್ಯಾಜ್ಯ ನೀರು ಸಂಸ್ಕರಣೆ ಈ ತರದ್ದೆಲ್ಲ ಒಂದು ಪರಿಸರ ಸ್ನೇಹಿ ಕ್ರಮಗಳನ್ನು ಕೂಡ ಕೈಗೊಂಡಿರೋದು ಒಂದು ಮಾಡೆಲ್ ಅಂತ.
0: ಹೌದು, ಏರ್ಪೋರ್ಟ್ ಅಂದಮೇಲೆ ಅವರು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಕೊಂಡು ಅವ್ರದ್ದೇ ಓನ್ ವಾಟರ್ ಯೂಸೇಜ್ ಮಾಡ್ಕೊಂಡಿದ್ದಾರೆ.
1: ಎಸ್ ಅನಿಲ್ ರಾಜ್ ಅರಸ್ ಅವರೇ, ಬಹಳಷ್ಟು ವಿಷಯಗಳನ್ನ ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ, ನಮ್ಮ ಶ್ರೋತೃಗಳ ಪರವಾಗಿ, ನಮ್ಮ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಅನಂತ ಧನ್ಯವಾದ.
0: ಧನ್ಯವಾದಗಳು.
2: ಇದುವರೆಗೆ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎಐ ತಂತ್ರಜ್ಞಾನ ಕುರಿತ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ್ದವರು ಅನಿಲ್ ರಾಜೇ ಆರ್ಎಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು.

0: ಪತ್ರಕರ್ತರು. ಇವರನ್ನು ಸಂದರ್ಶಿಸಿದವರು ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ ಹೆಚ್ಎಂ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಈಗ ಒಂದು ಚಿತ್ರಗೀತೆ.

0: ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ಅಧ್ಯಯನ ತಂಡ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೇಂದ್ರ ನಿಯೋಗದಲ್ಲಿ ಪಾಟ್ನಾದ ಭತ್ತ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕ ಡಾ ಮಾನ್ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರದ 3 ಸದಸ್ಯರ ತಂಡ ಇಂದು ಬರ ಅಧ್ಯಯನ ನಡೆಸಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ, ದೋರನಹಳ್ಳಿ, ಬಿದರಾಣಿ, ಮದ್ರಿಕಿ, ಮುಡಬೋಳ ಗ್ರಾಮದ ಬಳಿಯ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿದ ತಂಡ ಬೆಳೆ ಹಾನಿಯ ಪ್ರಮಾಣ ಪರಿಶೀಲಿಸಿ ರೈತರ ಅಹವಾಲು ಆಲಿಸಿತು. ಈ ತಂಡದೊಂದಿಗೆ ನವದೆಹಲಿಯ ವೆಚ್ಚ ನಿಯಂತ್ರಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಪಾರ್ಥಪಾಲ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಧೀನ ಕಾರ್ಯದರ್ಶಿ ರಾಕೇಶ್ ಕುಮಾರ್, ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡವು ಸ್ಥಳೀಯ ಪರಿಸ್ಥಿತಿಯ ವೀಕ್ಷಣೆ ನಡೆಸಿತು. ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು, ಉಪನಿರ್ದೇಶಕ ಚೇತ್ ರಾಮ್ ಮೀನಾ, ಓಎಸ್ಡಿ ಕರ್ನಲ್ ಅಮರೇಂದ್ರ ಸಿಂಗ್ ಹಾಗೂ ನಿರ್ದೇಶಕ ಡಾ ಜೆ ಹರ್ಷ ಅವರನ್ನೊಳಗೊಂಡ ಈ ತಂಡವು ಹಿರಿಯೂರು ತಾಲೂಕಿನ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜಮೀನಿನಲ್ಲಿ ಶೇಂಗಾ ಬೆಳೆ ಹಾನಿ ಮತ್ತು ಅಂತರ್ಜಲ ಮಟ್ಟ ಕುಸಿತದಿಂದ ನೀರಾವರಿ ಆಶ್ರಿತ ಮೆಕ್ಕೆಜೋಳ ಹಾಗೂ ಹತ್ತಿ ಬೆಳೆಗಳು ಒಣಗಿರುವ ಸ್ಥಿತಿಯನ್ನು ತಂಡವು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ರೈತರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಧರ್ಮಪುರ ಹೋಬಳಿಯ ಹೊಸಕೆರೆ ಗ್ರಾಮಕ್ಕೆ ತೆರಳಿದ ತಂಡವು ಜಲಮೂಲಗಳ ಸಂರಕ್ಷಣೆ ಯೋಜನೆಯಡಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ವೀಕ್ಷಿಸಿತು. ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾಗಿರುವ ಗೃಹ ನಳ ಸಂಪರ್ಕದ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿತು. ಕೇಂದ್ರ ಸರ್ಕಾರದ ತಂಡವು ಇಂದು ದಾವಣಗೆರೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಲಿದೆ. ಇಂದು ಅಪರಾಹ್ನ ದಾವಣಗೆರೆ ತಾಲೂಕಿನ ನಿರ್ಥಡಿ ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ ಪರಿಶೀಲನೆ, ನಂತರ ನ್ಯಾಮತಿ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಕೆರೆ ವೀಕ್ಷಣೆ ಹಾಗೂ ಪರಿಶೀಲನೆ, ನಂತರ ಬರಪೀಡಿತ ಮೆಕ್ಕೆಜೋಳ ಮತ್ತು ರಾಗಿ ಬೆಳೆಗಳ ಪರಿಶೀಲನೆ ನಡೆಸಲಿದೆ. ಸಂಜೆ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ, ಹೊನ್ನಾಳಿ ತಾಲೂಕಿನ ಎಚ್ ಕಡದಕಟ್ಟೆ ಗ್ರಾಮದಲ್ಲಿ ಜಮೀನುಗಳಿಗೆ ಭೇಟಿ ನೀಡಲಿದೆ. ರಾಜ್ಯದಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯಿಂದ ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಇಂದು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರತಿ ಹೆಕ್ಟೇರ್ಗೆ ಕೇವಲ 2,500 ರೂಪಾಯಿ ಪರಿಹಾರ ಘೋಷಿಸಿರುವುದು ಅತ್ಯಲ್ಪ ಮೊತ್ತವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಖಾಲಿಯಾಗಿದ್ದು ನೌಕರರಿಗೆ ಸಂಬಳ ನೀಡಲು ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸರ್ಕಾರ ತಕ್ಷಣವೇ ಶ್ವೇತಪತ್ರ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಬಡವರು ಹಾಗೂ ರೈತರ ಪರವಾಗಿ ಬಿಜೆಪಿ ನಿರಂತರ ಹೋರಾಟ ನಡೆಸಲಿದೆ ಎಂದು ಇದೇ ವೇಳೆ ತಿಳಿಸಿದರು. ವಿಶ್ವಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಮೈಸೂರಿನಲ್ಲಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಮೈಸೂರಿನ ಸಾಂಸ್ಕೃತಿಕ ಹಿರಿಮೆಯ ದಸರಾ ಮಹೋತ್ಸವದಷ್ಟೇ ಇಲ್ಲಿನ ಮಣ್ಣಿನ ಕ್ರೀಡೆಯಾದ ಕುಸ್ತಿಗೂ ಭವ್ಯ ಇತಿಹಾಸವಿದೆ. ಸ್ಥಳೀಯ ಮತ್ತು ರಾಜ್ಯದ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಸೂಕ್ತ ವೇದಿಕೆ ಒದಗಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದೇ ಈ ಕ್ರೀಡಾಕೂಟದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂತಹ ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಸೋಲು ಗೆಲುವುಗಿಂತ ಭಾಗವಹಿಸುವಿಕೆ ಮತ್ತು ಕ್ರೀಡಾ ಸ್ಫೂರ್ತಿ ಪ್ರಮುಖವಾಗಿರುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದರು. ಇದೇ ವೇಳೆ 2026 ದಸರಾ ಕುಸ್ತಿ ಪಂದ್ಯಾವಳಿಯ ಅಧಿಕೃತ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನ

0: ಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗೂನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಸ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಭಾರತೀಯ ಚಿತ್ರರಂಗದ ಖ್ಯಾತ ನಿರ್ದೇಶಕ ಸಿಂಗೀತಂ ಶ್ರೀನಿವಾಸರಾವ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಧಾನ ಪರಿಷತ್ ಉಪಸಭಾಪತಿ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದರು. ಸಿಂಗೀತಂ ಅವರ ಅಗಲಿಕೆಯಿಂದ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದಿರುವ ಮುಖ್ಯಮಂತ್ರಿ, ಹಾಲು ಜೇನು, ಚಲಿಸುವ ಮೋಡಗಳು ಸೇರಿದಂತೆ ಖ್ಯಾತ ಮೂಕಿ ಚಿತ್ರ, ಪುಷ್ಪಕ ವಿಮಾನದಂತಹ ಹಲವು ಚಲನಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದ್ದರು ಎಂದು ಸ್ಮರಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಡಾ ಉಮಾಶ್ರೀ, ಬಹುಭಾಷಾ ನಿರ್ದೇಶಕರಾಗಿದ್ದ ಸಿಂಗೀತಂ ಅವರು 60ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿ ರಾಷ್ಟೀಯ ಮತ್ತು ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಜಪಾನ್ನಲ್ಲಿ ನಡೆದ 2026 ಏಷ್ಯನ್ ಗೇಮ್ಸ್ನ ಪುರುಷರ ಹಾಕಿ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ತಂಡದ ಸದಸ್ಯ ಹಾಗೂ ಕರ್ನಾಟಕದ ಹೆಮ್ಮೆಯ ಗೋಲ್ ಕೀಪರ್ ಮೋಹಿತ್ ಎಚ್ಎಸ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಬೆಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವಸತಿ ನಿಲಯದಿಂದ ಬೆಳೆದು ಬಂದ ಪ್ರತಿಭೆಯೊಂದು ಇಂದು ಏಷ್ಯನ್ ಗೇಮ್ಸ್ನ ಅತ್ಯುನ್ನತ ಸಾಧನೆ ಮಾಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿರುವುದು ರಾಜ್ಯಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಬಣ್ಣಿಸಿದ್ದಾರೆ. ತರಬೇತುದಾರ ವಿಜಯ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ರೂಪುಗೊಂಡ ಮೋಹಿತ್ ಅವರ ಸಾಧನೆ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ ಸದಾ ಪ್ರೇರಣೆಯಾಗಿರಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಎನ್ಇಬಿ ಸ್ಪೋರ್ಟ್ಸ್ ವತಿಯಿಂದ ಆಯೋಜಿಸಿದ್ದ ವಿಶ್ವದ ಅತಿದೊಡ್ಡ ಎಲ್ ಎಟೇಪ್ ಸೈಕ್ಲಿಂಗ್ ಸ್ಪರ್ಧೆಗೆ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ, ಮೈಸೂರಿನಲ್ಲಿ ಸೈಕ್ಲಿಂಗ್ ಸ್ಪರ್ಧೆಯನ್ನು ಮೊದಲ ಬಾರಿಗೆ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ಎಂದರು. ಇದರ ಜೊತೆಗೆ ಸ್ವತಃ ಅವರು ಸೈಕ್ಲಿಂಗ್ ರೇಸ್ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ. ಬರ ಪರಿಹಾರವಾಗಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಸ್ವರ್ಣ ಪದಕ ವಿಜೇತ ಕನ್ನಡಿಗ ಮೋಹಿತ್ ಎಚ್ಎಸ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ

ರಸಮಂಜರಿ. ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಲಿಕೆ ಏಕೆ ಹೇಗೆ ಭಾಗವಹಿಸುತ್ತಾರೆ ಆರ್ತಿ ಶೇಡ್ಬಾಳ್.

0: ಕೇಳಿ ಕಾರ್ಯಕ್ರಮ ರಸಮಂಜರಿ.
1: ಸಂಸ್ಕೃತ ಕಲಿಯಬೇಕೆನ್ನುವವರಲ್ಲಿ ಅನೇಕ ವಿಧಗಳಿವೆ. ಚಿಕ್ಕ ಮಕ್ಕಳು ಶಾಲೆಯಲ್ಲಿ ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಹಂತ ಹಂತವಾಗಿ ಕಲಿಯುವುದು ಒಂದು ವಿಧ. ಸಂಸ್ಕೃತ ಭಾಷೆಯನ್ನು ಆಳವಾಗಿ ಅಭ್ಯಸಿಸಿ ಸಂಸ್ಕೃತ ಭಾಷಾ ಬೋಧನೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವರು ಇನ್ನೊಂದು ವಿಧ. ಜನಸಾಮಾನ್ಯರು ಯಾವ ಯಾವುದೋ ವೃತ್ತಿಯಲ್ಲಿ ತೊಡಗಿದವರು, ಗೃಹಿಣಿಯರು, ನಿವೃತ್ತರು ಇತ್ಯಾದಿ ವರ್ಗದವರು ಸಂಸ್ಕೃತ ಕಲಿಯಬೇಕೆನ್ನುವರು ಇನ್ನೊಂದು ವಿಧ. ನಾವೀಗ ಮೂರನೇ ವಿಧದ, ಅಂದರೆ ಜನಸಾಮಾನ್ಯರು ಸಂಸ್ಕೃತವನ್ನು ಸುಲಭವಾಗಿ ಹೇಗೆ ಕಲಿಯಬಹುದು ಎಂಬುದನ್ನು ಆಳವಾಗಿ ವಿಶ್ಲೇಷಿಸೋಣ. ಸಂಸ್ಕೃತದ ಜ್ಞಾನ ಗಂಧವೇ ಗೊತ್ತಿಲ್ಲದವರು ಸುಲಭವಾಗಿ ಸಂಸ್ಕೃತವನ್ನು ಕಲಿಯಬಹುದು. ಹೌದು, ಇದು ಖಂಡಿತ ನಿಜ. ಉದಾಹರಣೆಗೆ ಗೃಹಿಣಿಯೊಬ್ಬರು ಸಂಸ್ಕೃತವನ್ನು ಹೇಗೆ ಕಲಿತರು ಎಂಬುದನ್ನು ನೋಡೋಣ. ಮದುವೆಯಾಗಿದೆ, ಎರಡು ಮಕ್ಕಳಿವೆ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ. ಗೃಹಿಣಿಯ ವಯಸ್ಸು ಸುಮಾರು 55. ಕುಟುಂಬದ ಜವಾಬ್ದಾರಿ ಇದೆ. ಆದರೂ ಅವರಿಗೆ ಸಂಸ್ಕೃತವನ್ನು ಕಲಿಯುವ ಆಸೆ. ಅವರು ಮೊದಲು ಮಾಡಿದ ಕೆಲಸವೆಂದರೆ ಸಂಸ್ಕೃತ ಭಾರತಿಯವರು 10 ದಿನಗಳ ಕಾಲ ನಡೆಸಿಕೊಡುವ ಸಂಸ್ಕೃತ ಸಂಭಾಷಣಾ ಶಿಬಿರಂ ಇದಕ್ಕೆ ಸೇರಿದ್ದು. ಹೆಸರೇ ಹೇಳುವಂತೆ ಈ ಶಿಬಿರದ ಮೂಲ ಉದ್ದೇಶ ಸಂಸ್ಕೃತವನ್ನು ಮಾತನಾಡಲು ಕಲಿಸುವುದು. ಸಂಸ್ಕೃತದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದವರೂ ಸಹ, ಅಂದರೆ ಬಹುಪಾಲು ಜನ ಸಂಸ್ಕೃತದಲ್ಲಿ ಮಾತನಾಡಲಾರರು. ಹಾಗಿರುವಾಗ ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರು 10 ದಿನಗಳಲ್ಲಿ ಏನು ಸಂಭಾಷಣೆ ಕಲಿತಾರು ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರುವುದು ಸಹಜ. ಈ ಶಿಬಿರದಲ್ಲಿ ಮೊದಲನೇ ದಿನದಿಂದಲೂ ಸಂಸ್ಕೃತ ಕಲಿಸುವವರು ಸಂಸ್ಕೃತವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆಯನ್ನು ಉಪಯೋಗಿಸುವುದಿಲ್ಲವೆಂಬುದೊಂದು ವಿಶೇಷ. ಅದು ಹೇಗೆ ಸಾಧ್ಯ ಅಂತ ಬಂದಾಗ, ಈ ಶಿಬಿರದಲ್ಲಿ 4 ಕಲಿಕಾ ವಿಧಾನಗಳು ಇರುತ್ತವೆ. ಉಪಸ್ಥಾಪನಂ ಅಭ್ಯಾಸ, ಪ್ರಯೋಗ, ವಾಕ್ಯರಚನಾ ಅಭ್ಯಾಸ. ಹೀಗೆ ಉಪಸ್ಥಾಪನಂ ಎಂದರೆ ಸಂಸ್ಕೃತದ ಕ್ರಿಯಾಪದ, ನಾಮಪದ, ಸರ್ವನಾಮ ಪದವನ್ನು ಹೇಳಿ ಅದನ್ನು ತೋರಿಸಿ ಕಲಿಸುವುದು. ಉದಾಹರಣೆಗೆ ಕಿಟಕಿ, ಬಾಗಿಲು ಇವುಗಳನ್ನು ತೋರಿಸಿ ವಾತಾಯನಂ, ದ್ವಾರಂ ಎಂದು ಹೇಳಿಕೊಡುತ್ತಾರೆ. ಅಥವಾ ಏಷಃ ಗಚ್ಚತಿ ಅಂದರೆ ಇವನು ಹೋಗುತ್ತಾನೆ, ಸಹ ಗಚ್ಚತಿ ಅವನು ಹೋಗುತ್ತಾನೆ ಎಂದು ಹೇಳಿ ಅಭಿನಯಪೂರ್ವಕವಾಗಿ ಮಾಡಿ ತೋರಿಸುತ್ತಾರೆ. ಇದಾದ ಮೇಲೆ ಪ್ರಯೋಗ. ಪ್ರಯೋಗದಲ್ಲಿ ವಿದ್ಯಾರ್ಥಿಗಳನ್ನು ಅನುಸರಿಸುತ್ತಾನೆ, ವಿದ್ಯಾರ್ಥಿ ಗುರುಗಳನ್ನು ಅನುಸರಿಸುತ್ತಾನೆ. ಅಂದರೆ ಅವನೂ ಕೂಡ ಬೇರೆ ಭಾಷೆ ಬಳಸದೆ ವಸ್ತುವನ್ನು, ವ್ಯಕ್ತಿಯನ್ನು ತೋರಿಸಿಯೇ, ಕ್ರಿಯೆಯನ್ನು ಅಭಿನಯಿಸಿಯೇ ಸಂಸ್ಕೃತವನ್ನು ಉಚ್ಚರಿಸುವುದಲ್ಲದೆ ಇತರ ಸಹಪಾಠಿಗಳಿಗೆ ಗುರುವಾಗುತ್ತಾನೆ. ಶಿಬಿರದ 10ನೇ ದಿನ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳೆಲ್ಲರೂ ಭಾಗವಹಿಸಿ ಸಂಸ್ಕೃತದಲ್ಲಿಯೇ ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾರೆ. ಉದಾಹರಣೆಗೆ ಸಂಖ್ಯೆ ಇರಬಹುದು, ಸಂಖ್ಯಾ ಗೀತೆ ಇರಬಹುದು, ವರ್ಣಮಾಲೆ ಇರಬಹುದು, ವರ್ಣಮಾಲಾ ಗೀತಾ ಇರಬಹುದು. ಉದಾಹರಣೆಗೆ ಹೇಳಬೇಕು ಅಂದರೆ ಸಂಖ್ಯಾ ಹೇಗೆ ಏಕಂ, ದ್ವೇ, ತ್ರೀಣಿ ಈ ಬೆರಳುಗಳು ಮೂಲಕ ತೋರಿಸಿಬಿಟ್ಟು ಹೇಳ್ಕೊಡೋ ಒಂದು ರೀತಿ. ಇನ್ನೊಂದು ಸಂಖ್ಯಾ ಗೀತ, ಏಕಂ ಏಕಂ ಆಗಚ್ಚ, ದ್ವೇ ದ್ವೇ ಸ್ವಾಗತಂ ಅಂತ. ಅದೇನದು ಅಭಿನಯ ಮೂಲಕವಾಗಿ ಹೇಗೆ ಸ್ವಾಗತ ಮಾಡೋದು, ಕೂತ್ಕೊಳ್ಳಿ ಅಂತ ಹೇಗೆ ಹೇಳೋದು, ಇದೆಲ್ಲನೂ ವರ್ಣಮಾಲಾ ಗೀತ ಸಂಖ್ಯೆ ಗೀತೆಯಾಗಿರ್ತದೆ. ಆಮೇಲೆ ಇನ್ನ ವರ್ಣಮಾಲಾ ಗೀತ ಅಂದ್ರೆ ಸ್ವರಗಳ ಗೀತೆಗಳು, ಅದು ಇರ್ತದೆ. ಅಶ್ವ ಆಮ್ರಹ ಈ ತರ. ಇನ್ನು ವ್ಯಂಜನಗಳ ಗೀತೆ ಅಂದಾಗ ಕಮಲಂ ವಿಕಸತಿ ಸುಂದರ ಸರಸಿ ಕ ಖ ಗ ಘ ಣ, ಇನ್ನು ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ. ಆ ತರ ವ್ಯಂಜನ ಕೂಡ ಆ ತರ ಗೀತೆ ಮೂಲಕನೇ ಹೇಳಿ ತೋರಿಸ್ತಾರೆ. ಇನ್ನು ನಾಮಪದ ಬಂದಾಗ ಭವತಃ ನಾಮ, ಭವತ್ಯಾಹ ನಾಮ ಅಂತ ಬಂದಾಗ

ನಾಮ ಕಿಂ, ಈ ತರ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ವಾಕ್ಯಗಳನ್ನು ಮಾಡಿಬಿಟ್ಟು ಅದನ್ನ ಒಂಥರ ಹಾಡಿನ ರೂಪದಲ್ಲಿ ಶಿಬಿರಾರ್ಥಿಗಳ ಹತ್ರನೇ ಹೋಗ್ಬಿಟ್ಟು ಹೇಳ್ಕೊಡೋದು ಒಂದು ರೀತಿ. ಆಮೇಲೆ ದೇಶಭಕ್ತಿ ಗೀತೆ ಇರ್ಬೋದು, ಸುಭಾಷಿತಗಳಿರ್ಬೋದು, ಹೀಗೆ ಹಂತ ಹಂತವಾಗಿ ವ್ಯಾಕರಣ ಬದ್ಧವಾಗಿ ಅಭಿನಯ ಪೂರ್ವಕವಾಗಿ

ಮಾಡಿ ತೋರಿಸಿ ಹೇಳಿಕೊಡ್ತಾರೆ. ಇಂಥ ಶಿಬಿರದಲ್ಲಿ ಸುಮಾರು 4 ಮತ್ತು 5ನೇ ಕ್ಲಾಸಿನ ಅಂದರೆ 5ನೇ ತರಗತಿ ಓದುತ್ತಿರುವ ಹುಡುಗರು ಹುಡುಗಿಯರು, ಆಮೇಲೆ ಸ್ವಲ್ಪ ದೊಡ್ಡವರು ಪುರುಷರು, ಸ್ತ್ರೀಯರು, ವೃದ್ಧರು 12 ವರ್ಷದ ಮೇಲ್ಪಟ್ಟಿಂದ 60 ವರ್ಷದವರೆಗೂ ಸಹ ಈ ಶಿಬಿರದಲ್ಲಿ ಭಾಗವಹಿಸಲು ಅವಕಾಶ ಇರುತ್ತೆ. ಒಂದೊಂದು ಶಿಬಿರದಲ್ಲಿ ಅಜ್ಜ ಅಜ್ಜಿ ಸೊಸೆ ಮೊಮ್ಮಗ ಮೊಮ್ಮಗಳು ಇದ್ದದ್ದು ವಿಶೇಷ ಇದೆ. ಕೊನೆಯ ದಿವಸ ಅಂದರೆ 10ನೇ ದಿವಸ ಎಲ್ಲರೂ ಕಡ್ಡಾಯವಾಗಿ ಎಲ್ಲಾ ಕಾರ್ಯಕ್ರಮಗಳು ಭಾಗವಹಿಸಬೇಕು ಮತ್ತು ಅವರು ಪ್ರದರ್ಶನ ನೀಡಬೇಕು. ಹಾಗೆ ಎಲ್ಲರೂ ಮಾಡುತ್ತಾರೆ ಕೂಡ. ಅಷ್ಟರ ಮಟ್ಟಿಗೆ ಅವರು ತರಬೇತಿಯನ್ನು ಕೊಟ್ಟಿರ್ತಾರೆ. ಅಂದರೆ ಅವರಿಗೆ ವೇದಿಕೆಯ ಭಯವೇ ಇರುವುದಿಲ್ಲ. ಇವೆಲ್ಲ ಒಂದು ನಾವು ಒಂದು ಪ್ಲಸ್ ಪಾಯಿಂಟ್ಗಳು ಅಂತ ಈ ಶಿಬಿರದಿಂದ ತಿಳ್ಕೊಳ್ಬಹುದು. ಇಲ್ಲಿಯ ವಿಶೇಷತೆಯನ್ನು ಗಮನಿಸಿದಿರಾ? ಗುರುಗಳು ಚಿಕ್ಕವರ ಜೊತೆಗೆ ಚಿಕ್ಕವರಾಗಿ, ದೊಡ್ಡವರ ಜೊತೆಗೆ ದೊಡ್ಡವರಾಗಿ ಅಭಿನಯಿಸುತ್ತಾರೆ, ಅವರಿಗೆ ಮಕ್ಕಳಿಗೆ ಹೇಳಿಕೊಡುತ್ತಾರೆ. ವಿದ್ಯಾರ್ಥಿಗಳು ಅಷ್ಟೇ, ಅವರವರ ಸರದಿ ಬಂದಾಗ ಸಂಸ್ಕೃತ ಪದ ವಾಕ್ಯ ಉಚ್ಚಾರಣೆ ಮಾಡಿ ಅಭಿನಯಿಸುತ್ತಾರೆ. ಹಾಗಾಗಿ ಶಿಬಿರ ಯಾವಾಗಲೂ ಲವಲವಿಕೆಯಿಂದ ಕೂಡಿರುತ್ತದೆ. ಶಿಬಿರಾರ್ಥಿಗಳೆಲ್ಲ ಯಾವುದೋ ಒಂದು ಉತ್ಸವವೆಂಬಂತೆ ಒಂದಾಗಿ ಭಾಗವಹಿಸಿ ಸಂಭ್ರಮಿಸುತ್ತಾರೆ. ಅಲ್ಲಿ ಜಾತಿ ಮತ ಯಾವುದೇ ಭೇದ ಇಲ್ಲ. ದೊಡ್ಡವರು ಚಿಕ್ಕವರು, ಪುರುಷರು ಸ್ತ್ರೀಯರು ಅಂತ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ವಸುದೈವ ಕುಟುಂಬವೆನ್ನುವಂತೆ ಅಲ್ಲಿ ಅವರು 10 ದಿವಸಗಳ ಕಾಲ ಸಂಭ್ರಮಪಟ್ಟು ಒಂಥರ ಸಂಸ್ಕೃತ ಉತ್ಸವ ಅನ್ನೋ ಥರ ಅವರು ಮಾಡ್ಕೊಂಡು ಬಿಡ್ತಾರೆ 10 ದಿವಸ. ಇನ್ನು ವಾಕ್ಯ ರಚನಾ ಹಂತಕ್ಕೆ ಬಂದಾಗ ಉಪಸ್ಥಾಪನದಲ್ಲಿ ಕಲಿಸಿಕೊಟ್ಟ ವಸ್ತು ವಾಕ್ಯಗಳನ್ನು ಅನುಸರಿಸಿ ಅವರು ಹೊಸ ಹೊಸ ವಾಕ್ಯಗಳನ್ನು ರಚನೆ ಮಾಡ್ತಾರೆ. ಸಹ ಖಾದತಿ, ಅವನು ತಿನ್ನುತ್ತಾನೆ, ಅಂದರೆ ದೂರದಲ್ಲಿರುವವರನ್ನು ಉದ್ದೇಶಿಸಿ. ಏಷಃ ಪತತಿ, ಇವನು ಬೀಳುತ್ತಾನೆ ಹತ್ತಿರದವ್ರನ್ನು. ಹೀಗೆ ಎಷ್ಟೊಂದು ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಕಲಿತಾರೆ ಅಂದರೆ ನಿಮಗೆಲ್ಲ ಆಶ್ಚರ್ಯವಾಗ್ಬೋದು, ಅಷ್ಟು ವ್ಯಾಕರಣಬದ್ಧವಾಗಿ ಹೇಳ್ಕೊಟ್ಟಿರ್ತಾರೆ. ಇನ್ನು 2 ಪುಟದ ಕೋಷ್ಟಕವೊಂದನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಕೊಟ್ಟು ಆ ಒಂದೇ ಕೋಷ್ಟಕದಿಂದ ಹೇಗೆ ವಿವಿಧ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದನ್ನು ಹೇಳಿಕೊಡುತ್ತಾರೆ. 16 ವಾಕ್ಯಗಳನ್ನು ಮಾಡಿ ತೋರಿಸಿ ವಿವರಿಸುತ್ತಾರೆ. ವಿದ್ಯಾರ್ಥಿಗಳಿಂದಲೂ ಮಾಡಿಸುತ್ತಾರೆ. ಇದು ಅಭ್ಯಾಸದ ಹಂತ. ಹೀಗೆ ಯಾವುದೇ ಪುಸ್ತಕ ಪೆನ್ನಿನ ಸಹಾಯವಿಲ್ಲದೆ ಬಾಯಿಪಾಠ ಮಾಡದೆ 2 ಪುಟಗಳ ಕ್ರಿಯಾಪದ ಕೋಷ್ಟಕದಿಂದಲೇ 10 ದಿನಗಳಲ್ಲಿ 10,000 ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸುಲಭವಾಗಿ ಮಾಡಬಹುದು ಎಂಬುದು ಇಲ್ಲಿ ಗಮನಿಸಬೇಕಾದ ವಿಶೇಷ ಅಂಶ. ಇದಾದ ಮೇಲೆ 10 ದಿನಗಳ ಶಿಬಿರದ ಸಮಾರೋಪದ ನಂತರ ಏನು ಮಾಡಬೇಕು ಎಂದರೆ, ವಾರಕ್ಕೆ 1 ದಿನ 2 ಗಂಟೆಗಳ ಕಾಲ ತರಗತಿಗಳನ್ನು 2-3 ತಿಂಗಳುಗಳ ಕಾಲ ಅಂದರೆ ಪುನರಾವರ್ತನ ಕಕ್ಷಾ ಅಂತ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ಒಂದು ಪರೀಕ್ಷೆಗಳನ್ನು ಬರೆಯುವಷ್ಟರ ಮಟ್ಟಿಗೆ ಅರ್ಹತೆ ಬಂದಿರುತ್ತದೆ. ಸಂಸ್ಕೃತದಲ್ಲಿ ಸ್ವಲ್ಪ ಪ್ರಬುದ್ಧರಾಗಿರ್ತಾರೆ. ಮಕ್ಕಳಿಗಾದರೆ ಚಿಕ್ಕ ಪರೀಕ್ಷೆಗಳು, ಅವುಗಳು 4 ಸ್ತರಗಳಲ್ಲಿರುತ್ತವೆ. ಸರಳ, ಸುಗಮ, ಸರಸ ಮತ್ತು ಸುಖದ. ಹೀಗೆ 6 ತಿಂಗಳಿಗೆ 1 ಅವರು ಪರೀಕ್ಷೆಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಬಹುದು. ಅದು ಪತ್ರಾಚಾರದ್ವಾರ ಪರೀಕ್ಷಾ, ಆನ್ಲೈನಲ್ಲೂ ಇರುತ್ತದೆ ಮತ್ತು ಸೆಂಟ್ರಿಗೆ ಹೋಗಿ ಸಹ ಬರೆಯಬಹುದಾದಂಥ ಅವಕಾಶ ಇರ್ತದೆ. ಇನ್ನು ಸ್ವಲ್ಪ ದೊಡ್ಡವರಿಗಾದರೆ ಅಥವಾ ಸ್ವಲ್ಪ ಸಂಸ್ಕೃತ ಗೊತ್ತಿರೋವಂಥವರಿಗೆ ಅವ್ರಿಗೂ 4 ಹಂತಗಳಿರ್ತವೆ. ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ, ಇವು ಸಹ 4 ಹಂತಗಳಲ್ಲಿ ಇರುತ್ತವೆ. ಇವುಗಳೆಲ್ಲವೂ ಎಷ್ಟು ಸುಲಭವಾಗಿರುತ್ತವೆ ಎಂದರೆ ಸ್ವಾಧ್ಯಾಯ ಮಾಡಿಯೇ ಅವರು ಪರೀಕ್ಷೆಗಳನ್ನು ಬರೆಯಬಹುದಾಗಿರುತ್ತದೆ. ಅವರೇ ಸ್ವತಃ ಸ್ವಾಧ್ಯಾಯ ಮಾಡಿ ಕಲಿತು ಪಾಸಾಗುವಷ್ಟರ ಮಟ್ಟಿಗೆ ಪುಸ್ತಕಗಳು ಬರೆಯಲ್ಪಟ್ಟಿವೆ. ಈ ಪುಸ್ತಕಗಳು ಭಾರತದ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಲಭ್ಯ, ಅಂದರೆ ತಮ್ಮ ತಮ್ಮ ಮಾತೃಭಾಷೆಯ ಮೂಲಕವೇ ಕಲಿಯಬಹುದಾದ ಪುಸ್ತಕಗಳು. ಆಂಗ್ಲ ಭಾಷೆಯಲ್ಲೂ ಸಹ ಲಭ್ಯ. ಇನ್ನೊಂದು ವಿಷಯವೆಂದರೆ ವಿದ್ಯಾರ್ಥಿಗಳ ಪ್ರತಿಯೊಂದು ಅವಶ್ಯಕತೆಯನ್ನೂ ಗಮನಿಸಿ ಅವರಿಗೆ ಎಲ್ಲೂ ಸಮಸ್ಯೆಯಾಗದಂತೆ ಸುಲಭವಾಗಿ ಮನಸ್ಸಿಗೆ ನಾಟುವಂತೆ ಈ ಪುಸ್ತಕಗಳನ್ನು ಬಹಳಷ್ಟು ಸಂಶೋಧನೆಯ ನಂತರವೇ ತಯಾರಿಸಲಾಗಿದ್ದು ಇವು ಸ್ವಾಧ್ಯಾಯಕ್ಕೆ ಅದ್ಭುತ ಮಾದರಿಗಳು ಎನ್ನಬಹುದು. ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗ್ ಅನ್ನು ಸಹ ಸಂಸ್ಕೃತ ಭಾರತಿ ಒದಗಿಸುತ್ತದೆ. ಕೋವಿದ ಪರೀಕ್ಷೆ ಅಂದರೆ ಸ್ನಾತಕ ಪದವಿಗೆ ಸಮಾನವಾಗಿರುತ್ತದೆ. ಬೇರೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಈ ಕೋವಿದ
ಪರೀಕ್ಷೆಯ ಉತ್ತೀರ್ಣತಾ ಪತ್ರ ಪ್ರಮಾಣ ಪತ್ರವನ್ನು

ನೀಡಿ ಸ್ನಾತಕೋತ್ತರ ಪದವಿಗೆ ಪ್ರವೇಶ ಪಡೆಯಬಹುದು, ಅಂದರೆ MA ಇನ್ ಸಂಸ್ಕೃತ್ ಮಾಡಬಹುದು. ಇದು ಭಾರತದ ಬಹುಪಾಲು ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಸಹ ಲಭ್ಯವಾಗಿರುತ್ತದೆ. ಅದಾದ ನಂತರ ಸಂಸ್ಕೃತದಲ್ಲಿ PhD ಪದವಿಯನ್ನು ಸಹ ಪಡೆಯಬಹುದು. ಆದರೆ ನಾವು ಒಂದು ನೆನಪಿನಲ್ಲಿ ಇಡಬೇಕಾದ ಅಂಶ ಅಂದರೆ, ಸಂಸ್ಕೃತದಲ್ಲಿ ಪದವಿಗಳನ್ನು ಪಡೆಯುವುದು ಬೇರೆ, ನಿರರ್ಗಳವಾಗಿ ಮಾತನಾಡುವುದು ಬೇರೆ. ಸಂಸ್ಕೃತ ಮಾತನಾಡಲು ಸಂಸ್ಕೃತ ಪ್ರಮಾಣಪತ್ರವನ್ನು ಪಡೆಯಲು ಪದವಿ ಸಹಾಯ ಮಾಡುವುದೇ ಹೊರತು ಅದು ಪದವಿ ಬೇಕೇ ಬೇಕೆಂಬ ಅವಶ್ಯಕತೆ ಇಲ್ಲ. ಸಂಸ್ಕೃತದಲ್ಲಿ ಮಾತನಾಡಲು ಬೇಕಾದದ್ದು ನಿರಂತರ ಅಭ್ಯಾಸ, ಸಮಯ ಕೊಡುವುದು ಮತ್ತು ಶ್ರದ್ಧೆ, ಆಸಕ್ತಿ, ಸಂಸ್ಕೃತದಲ್ಲಿ ಉತ್ಸಾಹ. ನಾವು ಸಂಸ್ಕೃತ ಕಲಿಯಲೇಬೇಕು, ಸಂಸ್ಕೃತ ನಮ್ಮ ಭಾಷೆ, ಸಂಸ್ಕೃತ ನಮ್ಮ ಪ್ರಾಣ, ನಮ್ಮ ಮೂಲ. ಸಂಸ್ಕೃತ ಅಂದರೆ ನಮ್ಮ ಭಾರತದ ಮೂಲ ಬೇರು ಅಂದರೆ ಸಂಸ್ಕೃತ. ಅದನ್ನು ಕಲಿಯಲೇಬೇಕು ಅನ್ನೋ ಉತ್ಸಾಹ ಹೊಂದಿದ್ದರೆ ಸಾಕು, ಮಾತನಾಡಿ ಮಾತನಾಡಿ ಮಾತು ಬರುತ್ತದೆ. ಹೇಗೆ ಚಿಕ್ಕ ಮಕ್ಕಳು ತೊದಲು ನುಡಿಗಳಿಂದ ಭಾಷೆಯನ್ನು ಕಲಿಯುತ್ತಾರೋ ಹಾಗೆ ಆರಂಭದಲ್ಲಿ ತಪ್ಪು ಮಾತನಾಡಿದರೂ ಸಹ ಆಮೇಲಾಮೇಲೆ ಮಾತು ತಾನೇ ತಾನಾಗಿ ತಪ್ಪಿಲ್ಲದೆ ನಿರರ್ಗಳವಾಗಿ ಹೊರಬರುತ್ತದೆ. ಇನ್ನು ಲಿಪಿಗಳ ಬಗ್ಗೆ ನಾನು ಎಲ್ಲೂ ಹೇಳಲೇ ಇಲ್ಲ. 10 ದಿನಗಳ ಶಿಬಿರದಲ್ಲಿ ಲಿಪಿಯ ಬಗ್ಗೆ ಹೆಚ್ಚು ಹೇಳುವುದಿಲ್ಲ, ಆದರೆ ಪರೀಕ್ಷೆಗಳಲ್ಲಿ ಲಿಪಿಯ ಅಭ್ಯಾಸವು ಒಳಗೊಂಡಿದೆ. ಅದಕ್ಕೆ ದೇವನಾಗರಿ ಲಿಪಿ ಅಂದರೆ ಸಂಸ್ಕೃತ ಭಾಷೆಯ ಲಿಪಿ. ಹಿಂದಿ ಭಾಷೆ ಬರುವವರಿಗೆ ಈ ಲಿಪಿ ಹೊಸದೇನಲ್ಲ. ಸಂಸ್ಕೃತ ಭಾಷೆಯ ಲಿಪಿ ಜಗತ್ತಿನ ಅತ್ಯಂತ ವೈಜ್ಞಾನಿಕವಾದ ಹಲವೇ ಹಲವು ಲಿಪಿಗಳಲ್ಲಿ ಒಂದು. ಈ ಲಿಪಿಯನ್ನು ಕಲಿಯುವಾಗಲೇ ಸ್ವರ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ಕಲಿಸುತ್ತಾರೆ. ಸಂಸ್ಕೃತ ಭಾಷೆಯ ಮೂಲ ಅದರ ಆತ್ಮ ಮತ್ತು ಉಚ್ಚಾರ ಬದ್ಧತೆ. ಈ ಉಚ್ಚಾರ ಶುದ್ಧತೆ ಇಲ್ಲದಿದ್ದರೆ ಸಂಸ್ಕೃತದ ಮಾತು ಅಪಭ್ರಂಶವಾಗಿ ಬಿಡುತ್ತದೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಸಂಸ್ಕೃತದ ಗಂಧವೇ ಗೊತ್ತಿಲ್ಲದವರೂ ಸಹ ಕೇವಲ 10 ದಿನಗಳ ಸಂಸ್ಕೃತ ಸಂಭಾಷಣ ಶಿಬಿರದಿಂದ ಆರಂಭ ಮಾಡಿ ಅಷ್ಟಾವಧಾನಿಗಳಾಗುವವರೆಗೂ ಬಂದಿದ್ದಾರೆ ಎಂದರೆ, ಸಂಸ್ಕೃತ ಭಾರತಿ ಕಲಿಸುವ ರೀತಿ ಹೇಗಿರಬೇಡ? ನೀವೇ ಯೋಚನೆ ಮಾಡಿ. ಈ ಎಲ್ಲ ಕಲಿಕೆಯ ಪುಸ್ತಕಗಳನ್ನೂ ಸಹ ಅವರೇ ಬರೆಯುತ್ತಾರೆ. ಸಂಸ್ಕೃತ ಭಾರತಿಯಲ್ಲಿ ಕೆಲಸ ಮಾಡುವವರು, ಎಲ್ಲ ತರಹದ ಹುದ್ದೆಗಳಲ್ಲಿರುವವರು ಹಾಗೂ ನಿವೃತ್ತ ಅಧಿಕಾರಿಗಳು ಸ್ವ ಇಚ್ಛೆಯಿಂದ ನಿಸ್ವಾರ್ಥ ಸೇವೆ ಮಾಡುತ್ತಾರೆ. ಈ ಸಂಸ್ಥೆಗೆ ಎಲ್ಲಿಂದಲೂ ಯಾವುದೇ ಸರ್ಕಾರದಿಂದಲೂ ಯಾವ ಅನುದಾನವೂ ಇರುವುದಿಲ್ಲ. ಇಲ್ಲಿಯವರೆಗೂ ಅವರು ಯಾವುದೇ ಧನ ಸಹಾಯ ಅಪೇಕ್ಷೆ ಮಾಡಿಲ್ಲ, ಮಾಡುವುದೂ ಇಲ್ಲ. ಆಮೇಲೆ ಪ್ರಚಾರವಾಗಲಿ ಅಧಿಕಾರವಾಗಲಿ ಯಾವುದನ್ನೂ ಇವರು ಬಯಸುವುದಿಲ್ಲ. ಶಿಬಿರವೂ ಸಹ ಶುಲ್ಕರಹಿತವಾಗಿರುತ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಪಾಠ ಮಾಡಲು ಇವರು ಶಿಕ್ಷಕರುಗಳಿಗೆ ತರಬೇತಿಯನ್ನು ಅಂದರೆ ಆವಾಸಿ ತರಬೇತಿ ಅಂದರೆ ಅಲ್ಲೇ 10 ದಿವಸಗಳ ಕಾಲ ಅಲ್ಲೇ ಇದ್ದುಕೊಂಡು ಪ್ರಬೋಧನ ವರ್ಗ, ಪ್ರಶಿಕ್ಷಣ ವರ್ಗ ಅಂತ ಅವರು ವರ್ಷದಲ್ಲಿ ಒಂದ್ಸಾರಿ ಮಾಡ್ತಾರೆ. ಅದು ಸಹ ನಿಶುಲ್ಕವಾಗಿ ಬೆಳಗ್ಗೆ 5:30 ಶುರು ಮಾಡಿದರೆ ರಾತ್ರಿ 10:30 ಎಲ್ಲ ಬರೀ ಸಂಸ್ಕೃತದಲ್ಲೇ ಇರುತ್ತೆ. ಯೋಗ ಇರ್ಬೋದು, ಶ್ಲೋಕಗಳಿರ್ಬೋದು, ಕ್ರೀಡೆ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು. ಹೀಗೆ ಆ ಇಡೀ ದಿವಸ ಅವರು ಬರೀ ಸಂಸ್ಕೃತದಲ್ಲೇ ಇರುವುದರಿಂದ ಸಂಸ್ಕೃತವು ಬಹಳ ಸುಲಭವಾಗಿ ಮನದಟ್ಟಾಗುತ್ತದೆ ಮತ್ತು ನಿರರ್ಗಳವಾಗಿ ಮಾತನಾಡಲು ಸಹಕಾರಿಯಾಗುತ್ತದೆ. ನಿಜ ಹೇಳಬೇಕು ಅಂದರೆ, ಈ 10 ದಿನಗಳಲ್ಲಿ ಸಂಸ್ಕೃತ ಸಂಭಾಷಣೆಯನ್ನು ಒಂದು ಮಟ್ಟಕ್ಕೆ ಕಲಿಸುವ ಸಂಸ್ಕೃತ ಸಂಭಾಷಣಾ ಶಿಬಿರ ಬೇರೆ ಇಲ್ಲವೆಂದೇ ಹೇಳಬಹುದು. ಇನ್ನು ಸಂಸ್ಕೃತ ಎಲ್ಲಿ ಎಲ್ಲಿ ಹೇಗೆ ಹೇಗೆ ಕಲಿಯಬಹುದು ಅಂದರೆ, ಕರ್ನಾಟಕದಲ್ಲಿ ಸಂಸ್ಕೃತವನ್ನು ಕಲಿಯಲು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಅಲ್ಲದೆ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿಶ್ವವಿದ್ಯಾಲಯವಿದೆ. ಇದಲ್ಲದೆ ತಿರುಪತಿ, ವಾರಣಾಸಿ ಇಲ್ಲಿಯೂ ಸಹ ಸಂಸ್ಕೃತ ಕಲಿಕಾ ಕೇಂದ್ರಗಳಿವೆ. ಪ್ರತ್ಯೇಕ ಪರೀಕ್ಷೆಗಳು, ಪಠ್ಯಪುಸ್ತಕಗಳಿವೆ. ಅವು ಸಹ ವ್ಯಾಕರಣಬದ್ಧವಾಗಿವೆ ಮತ್ತು ತರ್ಕಬದ್ಧವಾಗಿದ್ದಾವೆ. ನಮ್ಮ ಸಂಸ್ಕೃತ ಭಾಷೆ ಎಂದರೆ ಒಂದು ವೈಜ್ಞಾನಿಕ ಭಾಷೆ. ಸ್ವರಗಳ ಉಚ್ಚಾರಣೆಯಿಂದ ಹಿಡಿದು ಹೇಳ್ಕೊಡ್ತಾರೆ. ತುಂಬ ತುಂಬ ಸುಲಭವಾದ ಭಾಷೆ ಇದು. ನಾವೆಲ್ಲ ಹೇಳ್ತಾರಲ್ವಾ ತುಂಬ ಕಷ್ಟ, ಅದು ಬರೀ ಮಂತ್ರಗಳಿಗೆ ಮಾತ್ರ ಮೀಸಲು
ಅಂತ ಹಾಗೇನಿಲ್ಲ. ಸಂಸ್ಕೃತ

0: ಕಲಿಕೆ ಬಹಳ ಸರಳ ಮತ್ತು ಸುಲಭ. ನಮ್ಮ ಸನಾತನ ಭಾಷೆ ಸಂಸ್ಕೃತ. ಎಲ್ಲರಿಗೂ ಏನು ಆಸೆ, ಒಂದೇ ಆಸೆ ಏನು ಇರುವುದು ಅಂದರೆ ನಮ್ಮ ಉದ್ದೇಶ ಏನಾಗಿರಬೇಕು, ಸಂಸ್ಕೃತ ಭಾಷೆ ನಮ್ಮ ಆಡುಭಾಷೆಯಾಗಬೇಕು ಎನ್ನುವುದು ಮಾತ್ರ. ಈ ಸಂಸ್ಕೃತ ಕಲಿಕೆಯಲ್ಲಿ ಎಲ್ಲರಿಗೂ, ಎಲ್ಲ ವಯಸ್ಸಿನವರಿಗೂ, ಎಲ್ಲ ಜಾತಿ ಮತದವರಿಗೂ ಸಹ ಯಶಸ್ಸು ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ, ಸಂಸ್ಕೃತವನ್ನು ಕಲಿಯಲು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜಯತು ಭಾರತಂ, ಜಯತು ಸಂಸ್ಕೃತಂ, ಜಯತು ಮನುಕುಲಂ, ಜಯತು ಸಂಸ್ಕೃತ ಭಾರತಿ. ಯಾಕೆಂದರೆ ಸಂಸ್ಕೃತ ಭಾರತಿಯಲ್ಲಿ ಬಹಳ ಶ್ರಮವಹಿಸಿ ಪಾಠಗಳನ್ನು ಮಾಡುವುದರಿಂದ ಗ್ರಾಮ ಗ್ರಾಮಗಳಿಗೆ ಹೋಗಿ ಇರ್ಬೋದು, ಹಳ್ಳಿ ಹಳ್ಳಿಗೆ ಹೋಗೋದು, ನಗರಗಳು, ಜಿಲ್ಲೆಗಳು, ರಾಜ್ಯಗಳು ಅಲ್ಲದೆ ವಿದೇಶಗಳಿಗೂ ಸಹ ಹೋಗ್ಬಿಟ್ಟು ಒಂದು ಸಂಸ್ಕೃತವನ್ನು ಕಲಿಸಿ ಬರೋ ಅಂತ ಎಷ್ಟೋ ಶಿಕ್ಷಕರನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಕೋಟಿ ಕೋಟಿ ಜನರು ಸಂಸ್ಕೃತವನ್ನು ಕಲಿತಿದ್ದಾರೆ. ಎಷ್ಟೊಂದು ಗ್ರಾಮಗಳು ಉತ್ತರ ಭಾರತದಲ್ಲಿರ್ಬೋದು, ಉತ್ತರ ಕರ್ನಾಟಕದಲ್ಲಿ, ಎಲ್ಲ ಕಡೆಯೂ ಸಂಸ್ಕೃತ ಆಡುಭಾಷೆಯಾಗಿ, ಪ್ರತಿ ಕುಟುಂಬದಲ್ಲಿಯೂ ಸಂಸ್ಕೃತ ನಿರರ್ಗಳವಾಗಿ ಮಾತನಾಡುವುದು ಕೂಡ ಆಗಲೇ ರೂಢಿಯಲ್ಲಿ ಬಂದಿದೆ. ಈ ಥರ ಸಂಸ್ಕೃತವನ್ನು, ಸುಲಭ ಕಲಿಕೆಯನ್ನು ನಾವು ಕಲಿಯೋಣ ಮತ್ತು ಕಲಿಸೋಣ ಅಂತ ಹೇಳುತ್ತಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಧನ್ಯವಾದಗಳು.
1: ಇದುವರೆಗೂ ರಸಮಂಜರಿ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಲಿಕೆ ಏಕೆ ಹೇಗೆ ಭಾಗವಹಿಸಿದ್ದವರು ಆರ್ತಿ ಶೇಡ್ಬಾಳ್. ಇದು ಇಂದಿನ ರಸಮಂಜರಿ.

0: ಸಮರ್ಪಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 3 ಗಂಟೆ. ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಮೊದಲನೇದಾಗಿ ಆಪ್ ಮುಜೆ ಅಚ್ಚೆ ಲಗ್ನೆ ಲಗಿ ಚಿತ್ರದ ಗೀತೆ. ಅಭಿಜಿತ್ ಸವಂತ್ ಅಲ್ಕಾ ಯಾಗ್ನಿಕ್ ಧ್ವನಿಯಲ್ಲಿ.

0: ಇದುವರೆಗೂ ಗುಲ್ಮೋಹರ್ನಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದಿರಿ.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದ ಇಂದಿನ ಮೊದಲ ಪ್ರಸಾರವನ್ನು ಮುಕ್ತಾಯ ಮಾಡುವ ಮುನ್ನ ಇಂದು ಸಂಜೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಎಂಬಿ ದೀಪಾ ಅವರಿಂದ. 6:51 ಕೃಷಿರಂಗದಲ್ಲಿ ಎಣ್ಣೆ ಬೆಳೆಗಳ ಗುಣಮಟ್ಟ ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿಪದ ಕೇಳುವಿರಿ. ಇಂದು ಸಂಜೆ 7:45 ಕನ್ನಡದಲ್ಲಿ ಭಾಷಣ. ವಿಷಯ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಎಸ್ ದಿನೇಶ್. 8:00 ಸಿರಿಗಂಧ ಕಾರ್ಯಕ್ರಮ ಕೇಳುವಿರಿ. 9:15 ಸಿ ಅಶ್ವಥ್ ಅವರು ಹಾಡಿದ್ದ ಭಾವಗೀತೆಗಳನ್ನು ಆಲಿಸಬಹುದು. ಇಂದು ರಾತ್ರಿ 9:30 ಯುವವಾಣಿಯಲ್ಲಿ ಎಐ ಅಡಾಪ್ಟ್ ಆರ್ ಇವಾಲ್ವ್ ಭಾಗವಹಿಸುತ್ತಾರೆ ಎಐ ಪರಿಕರಗಳ ತರಬೇತುದಾರ ಶಾಲೋಮ್ ಅರೋಕಿಯಾಥನ್. ಆಯುಷ್ಮಾ ಅಗರ್ವಾಲ್ ಹಿರಿಯ ಆಂಡ್ರಾಯ್ಡ್ ಡೆವಲಪರ್ ನಿರ್ಮಾಣ ಜ್ಯೋತಿ ದಾಸ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ಹಿಂದೋಲ್ ಪೆಂಡ್ಸೆ ಅವರಿಂದ ಖಯಾಲ್ ಗಾಯನ ಕೇಳುವಿರಿ. ನಾಗ್ಪುರ್ ಕೇಂದ್ರದ ಕೊಡುಗೆ. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
1: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
1: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
1: ಆಕಾಶವಾಣಿ ಬೆಂಗಳೂರು ಇಲ್ಲಿಗೆ ನಿಲಯದ ಇಂದಿನ ಮೊದಲ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 4:28 ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 kHz ನಿಲಯದ ಸಂಜೆಯ ಪ್ರಸಾರವು 5:30 ಆರಂಭವಾಗಲಿದೆ. ಈ ಹೊತ್ತಿನವರೆಗೆ ನಿಮ್ಮ ಜೊತೆಯಾಗಿದ್ದು ಡಾಕ್ಟರ್ ಗಿರಿಜಾ ಕಿಶೋರ್. ನಮಸ್ಕಾರಗಳು.

ಪ್ರಶ್ನೆ ಕೇಳಿ ಆಗಿತ್ತು, ಚಂದ್ರಯಾನ ಮೂರನ್ನು ಯಾವ ರಾಕೆಟ್ ಉಡಾವಣಾ ವಾಹನವು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3 ಜುಲೈ 14, 2023 ಚಂದ್ರಯಾನ ಮೂರನ್ನು LVM-3M4 ಉಡಾವಣಾ ವಾಹನದ ಮೂಲಕ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಸೇರಿಸಲಾಯಿತು. LVM-3 ಇಸ್ರೋದ ಅತ್ಯಂತ ಭಾರವಾದ ಮತ್ತು ಶಕ್ತಿಶಾಲಿ ಉಡಾವಣಾ ವಾಹನವಾಗಿದ್ದು ಭಾರೀ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲು ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಓಕೆ, ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಲಾಂಚ್ ವೆಹಿಕಲ್ ಮಾರ್ಕ್ 3 LVM-3. ಓಕೆ, ಹಾಗಿದ್ರೆ ಕಡೆಯ ಪ್ರಶ್ನೆ, ಇವತ್ತಿನ ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಹೀಗಿದೆ. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು? ಮತ್ತೊಮ್ಮೆ, ನಮ್ಮ ಸೌರವ್ಯೂಹದ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು? ಸರಿಯಾದ ಉತ್ತರ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು ಊರಿನ ಜೊತೆ ಬಂದು ತಲುಪಲಿ.

ಕಡೆಯ ಪ್ರಶ್ನೆ ಕೇಳಿಯಾಗಿತ್ತು. ನಮ್ಮ ಸೌರವ್ಯೂಹದ ಅತಿ ದೊಡ್ಡ ನೈಸರ್ಗಿಕ ಉಪಗ್ರಹ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಗ್ಯಾನಿಮಿಡ್. ಗುರುಗ್ರಹವನ್ನು ಸುತ್ತುವ ಗ್ಯಾನಿಮಿಡ್ ಬುಧ ಗ್ರಹಕ್ಕಿಂತಲೂ ಗಾತ್ರದಲ್ಲಿ ದೊಡ್ಡದಾಗಿದ್ದು ತನ್ನದೇ ಆದ ಕಾಂತಕ್ಷೇತ್ರವನ್ನು ಹೊಂದಿರುವ ಏಕೈಕ ನೈಸರ್ಗಿಕ ಉಪಗ್ರಹ ಆಗಿದೆ. ಹಾಗಾಗಿ ಸರಿಯಾದ ಉತ್ತರ ಗ್ಯಾನಿಮಿಡ್ ಸರಿಯಾದ ಉತ್ತರ ಆಗಿತ್ತು. ಒಟ್ಟು 7 ಪ್ರಶ್ನೆಗಳು, 14 ಅದೃಷ್ಟ ಶಾಲಿಗಳು ಯಾರಿರಬಹುದು? ಅಕ್ಟೋಬರ್ 14ರಂದು ನಿಮಗೆ ಗೊತ್ತಾಗತ್ತೆ. ಸದ್ಯಕ್ಕೆ 2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುವರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ದಿನ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತಹ ಎಲ್ಲ ಕೇಳುಗರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ಪ್ರತಿದಿನ ಕಾರ್ಯಕ್ರಮ ಕೇಳಿ ನಿಮ್ಮ ಉತ್ತರಗಳನ್ನು ತಲುಪಿಸಿ ನಮ್ಮ ಪ್ರಶ್ನೆಗಳಿಗೆ ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು.

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR @

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವೆಲ್ಲನ ಟ್ಯೂನ್ ಮಾಡಿದ್ದೀರಾ. 4:31 ಹೊತ್ತಿನಲ್ಲಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ.

ಹಿಂದಿ ಹಾಡುಗಳನ್ನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನೀವು ಖಂಡಿತ ರಿಕ್ವೆಸ್ಟ್ ಮಾಡಬಹುದು. ನಿಮ್ಮ ರಿಕ್ವೆಸ್ಟ್ ನಮ್ಮನ್ನ ಬಂದು ತಲುಪೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 ನಮ್ಮ ನಂಬರ್. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬೆಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆಯಿಂದ ರಿಕ್ವೆಸ್ಟ್ ಕಳಿಸಿದರೆ. ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ನಮಗೂ ಒಂದು ಹಾಡು ಬರಲಿ ಅಂತ ಇದ್ದಾರೆ.

ಅನಂತಮೂರ್ತಿ ಶೃಂಗೇರಿಯಿಂದ ನಿಮ್ಮ ರಿಕ್ವೆಸ್ಟ್ ಕೂಡ ನಮ್ಮನ್ನ ತಲುಪಿದೆ. ಮೋಡ ಕವಿದ ವಾತಾವರಣದಲ್ಲಿ ಇಂತಹ ಹಾಡುಗಳನ್ನು ಕೇಳೋದೇ ಬಹಳ ಖುಷಿ ಅನ್ನೋದು ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನ ಕಲಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಮ್ಗೂ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ ಸುರೇಂದ್ರ ಅವರು ಕುಂದಾಪುರದಿಂದ ಒಂದು ಹಾಡು ಬರಲಿರಿ ನಮಗಾಗಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನೀವೆಲ್ಲ ರಿಕ್ವೆಸ್ಟ್ ಮಾಡಿರುವಂತ ಗೀತೆಗಳು ನಿಮಗಾಗಿಯೇ ಪ್ರಸಾರವಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಬಹಳಷ್ಟು ಜನ ಸಂದೇಶ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ತೀರ್ಥ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ, ಗೋಪಾಲ ಕಮಲೇಕರ್ ಶಿವಪುರ ಕೊಪ್ಪಳ ಇಂದ ರಿಕ್ವೆಸ್ಟ್ ಅನ್ನ ಕಳಿಸಿಕೊಟ್ಟಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಸುಜಾತ ಗಂಗಾಧರ ಸ್ವಾಮಿಯವರು ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಸುಧೀಂದ್ರ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ನನಗೂ ಒಂದು ಹಾಡು ಬೇಕು ಅಂತ ಹೇಳಿ ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಾಗಪತಿ ವಿ ಹೆಗಡೆ ಸಾಗರ ಇಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ, ನಮಗೂ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿಕೊಟ್ಟಿರೋದು. ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಹನಾ ವಿಜಯಪುರದಿಂದ ಹಾಗೆ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ಮತ್ತಾರು ಅಂತ ನೋಡೋದಾದ್ರೆ ನಂಬರ್ ಎಂಡಿಂಗ್ ವಿತ್ 7233 ನಿಮ್ಮ ಸಂದೇಶ ತಲುಪಿದೆ. ಬೋಜರಾಜ್ ಕಾಮನಹಳ್ಳಿ ಪಂಜಾಬಿನಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆ ಕುಸುಮ ಬಲಗೂರಿನಿಂದ ಸಂದೇಶವನ್ನ ಕಳಿಸಿಕೊಟ್ಟು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ರಾಜೇಶ್ ಅಥಣಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಈ ಸಂದೇಶ ಕಳಿಸಿರೋದು ಕುಂಬಯ್ಯ ಭೀಮಸಂದ್ರ ತುಮಕೂರಿನಿಂದ, ನಂಬರ್ ಎಂಡಿಂಗ್ ವಿತ್ 7452 ನಿಮ್ಮ ಸಂದೇಶ ಕೂಡ ತಲುಪಿದೆ. ಹಾಗೆ ಶಾಮ್ಸುದ್ದೀನ್ ಹೊಸಲಿಂಗಾಪುರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನ ಕಳಿಸಿದರೆ, ಸೊಗಸಾಗಿ ಮುಡಿಯುವಂತ ಕಾರ್ಯಕ್ರಮ ಅಂತ ಮಂಗಳೂರಿನ ಮಂಗಳೇಶ ಸ್ವಾಮಿಯವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಸುಬಾನ್ ಕೋರಿ ಹಂಪಸಾಗರದಿಂದ ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ಎಸ್, ಮತ್ತೊಂದು ಗೀತೆ, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ನಿಮಗಾಗಿ.

ಸದ್ಯಕ್ಕೆ ಇನ್ನೊಂದು ಹಾಡಿನೊಂದಿಗೆ ನಾನು ಟಟಾ ಬಬಾಯ್ ಹೇಳುವಂತ ಹೊತ್ತಾಗಿದೆ. ಮತ್ತೆ ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ ನಿಮ್ಮ RJ ರಮ್ಯಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5 ಗಂಟೆ ಆಗ ಹೋಯ್ತು. ಭಾನುವಾರದ ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ವೆಲ್ಕಮ್ ಟು ದ ಕಾರ್ಯಕ್ರಮ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇರೋದು ನಾನು ನಿಮ್ಮ ಮಮತಾ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಸಖತ್ತಾದ ಹಾಡುಗಳಂತೂ ಕಾಯ್ತಾನೆ ಇದೆ. ನೀವು ಕೂಡ ಸೂಪರ್ ಆದ ಹಾಡುಗಳ ಜೊತೆ ಜೊತೆಯಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಡುವುದಾದರೆ ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ ನಿಮ್ಮ ಸಂದೇಶವನ್ನ ನಮ್ಮ ಜೊತೆ ಕಳುಹಿಸಿಕೊಡಿ. ಹೆಸರು ಮತ್ತು ಊರನ್ನ ಜೊತೆ ಜೊತೆ ಮಾಡಿ. ಪ್ರಶ್ನೆ ಸುಲಭವಾಗಿದೆ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಇದ್ರೆ ಏನ್ರಿ ಸಿಗುತ್ತೆ ಗಿಫ್ಟು? ನಿಮಿಷದ ಹಾಡು ಪಕ್ಕ ಹಾಡು ಸಿಗುತ್ತೆ, ಗೆಲ್ದೆ ಗೆಲ್ಲುತ್ತೆ ಅಂತ ನಾನು ಹೇಳೋದಾದ್ರೆ ನೀವು ಉತ್ತರ ಕೊಡಬೇಕು. ಸೊ ಬೇಗ ನಮಗೆ ಟೈಪ್ ಮಾಡಿ, ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡಿ, ಜೊತೆಯಾಗಿರಿ. ಕೇಳ್ತಾ ಇರಿ ಇದು ಕನ್ನಡ ಕಾಮನ ಬಿಲ್ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್.

0: ಒಳ ಎನರ್ಜೆಟಿಕ್ ಸಾಂಗ್ ಈ ಸಾಂಗಿನ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮ ಶುರುವಾಗಿದೆ. ಅಂದ ಹಾಗೆ ಈಗ ನಮ್ಮೊಟ್ಟಿಗೆ ಶಿವಕುಮಾರ್ ಅವರು ಸಿಂಗಟ್ಟಗೆರೆಯಿಂದ ಐ ಎಂ ರೆಡಿ ಅಂತ ಹೇಳಿ ಜೊತೆಯಾಗಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ.
1: ನಮಸ್ಕಾರ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಎಸ್, ನಾನು ನಿಮಗೋಸ್ಕರ ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿದ್ದೀರಾ ಅಲ್ವಾ?
1: ಹೌದು ಮೇಡಮ್.
0: ಎಸ್, ನಮ್ಮ ಶಿವಕುಮಾರ್ ಅವರು ರೈತರು. ಇವತ್ತು ಫುಲ್ಲು ಕರೆಕ್ಟ್ ಆಗಿ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಲ್ಲೇ ಇದ್ದು ಕನೆಕ್ಟ್ ಆಗಿದ್ದಾರೆ ನಮ್ಮ ಜೊತೆಯಾಗಿ. ಸರ್, ಸಾಮಾನ್ಯವಾಗಿ ರೈತರಿಗೆ ಮಳೆ ಅಂದ್ರೆ ಬಹಳ ಪ್ರೀತಿ, ಹೌದಾ?
1: ಹೌದು ಮೇಡಮ್, ಈ ವರ್ಷ ಅದೇ ಕೈ ಕೊಡ್ತಾ ಇತ್ತು ಮೇಡಮ್, ಮಳೆನೇ ಇಲ್ಲ.
0: ಖಂಡಿತವಾಗ್ಲೂ ಎಲ್ಲ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ ಅಂತ ಹಾರೈಸೋಣ. ಸೊ ನನ್ನ ಪ್ರಶ್ನೆ ಕೂಡ ನಿಮಗೆ ಈ ಒಂದು ಮೇಘಗಳ ಕುರಿತಾಗಿ, ಮೋಡದ ಕುರಿತಾಗಿ ಕೇಳ್ಬೋದಾ?
1: ಕೇಳಿ ಮೇಡಮ್.
0: ನಿಮ್ಗೆ ಆಕಾಶದಲ್ಲಿರುವಂತಹ ಮೋಡವನ್ನ ನೋಡಿದಾಗ ಮನಸ್ಸಿಗೆ ಏನ್ ಭಾವನೆ ಬರುತ್ತೆ ಸಾಮಾನ್ಯವಾಗಿ?
1: ಮೇಡಮ್, ಏನೋ ಒಂದು ಖುಷಿ, ಮಳೆ ಇವತ್ತು ಮಳೆ ಬೀಳಬಹುದೇನೋ ಅನ್ನೋ ಖುಷಿ ಬರುತ್ತೆ ಮೇಡಮ್.
0: ಮಳೆ ಬರಬಹುದು ಅನ್ನೋ ಖುಷಿ ನೋಡೋದಕ್ಕೆ ಒಳ್ಳೆ, ಅದು ಬೇರೆ ಬೇರೆ ತರದ ಪ್ರಾಣಿಗಳ ತರ ಕಾಣುತ್ತೆ. ಅದೇ ತುಂಬಾ
1: ನಿರೀಕ್ಷೆ, ಆನೆ ಕಾಣುತ್ತೆ, ಸಿಂಹ ಕಾಣುತ್ತೆ, ಮೊಲ ಕಾಣುತ್ತೆ.
0: ಹೌದು, ಆದ್ರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಹತ್ತಿಯ ತುಂಡಿನ ತರ ಕೂಡ ಕಾಣುತ್ತೆ, ಹೌದಾ?
1: ಹೌದು ಮೇಡಮ್, ಹತ್ತಿನೆಲ್ಲ ಇಂಜಿ ಬಿಸಾಟಂಗ್ ಕಾಣುತ್ತೆ.
0: ಹೌದು, ಹತ್ತಿಗೆ ಆಕ್ಚುಲ್ ಆಗಿ ತುಂಬಾ ತೂಕ ಇಲ್ಲ, ಹಗುರ ಅನ್ನೋ ಫೀಲ್ ಇರುತ್ತೆ ನಮ್ಗೆ.
1: ಹೌದು ಮೇಡಮ್.
0: ಈಗ ನನ್ನ ಪ್ರಶ್ನೆ ಕೂಡ ಇದೆ. ಒಂದು ಸಾಮಾನ್ಯವಾದ ಗುಡ್ಡೆಯ ರೀತಿಯಲ್ಲಿ ಕಾಣುವಂತಹ ಅಥವಾ ಗುಡ್ಡದಾಕಾರದ ಮೋಡದಲ್ಲಿ ಎಷ್ಟು ನೀರಿನ ಹನಿಗಳು, ಅಂದ್ರೆ ಎಷ್ಟು ತೂಕದ ನೀರಿನ ಹನಿಗಳು ಇರಬಹುದು? ಇದು ನನ್ನ ಪ್ರಶ್ನೆ.
1: ಏನಾದ್ರು ಆಪ್ಷನ್ ಇದೆ ಮೇಡಮ್?
0: ಓಕೆ, ನೀವು ಡೈರೆಕ್ಟ್ ಆಗಿ ಆಪ್ಷನ್ ಹೋಗ್ಬಿಟ್ರಿ, ಹಾಗಾಗಿ ನೀವು ನಾನು ಆಪ್ಷನ್ ಕೊಡ್ತಾ ಇದ್ದೀನಿ. ಆಪ್ಷನ್ ಈ ರೀತಿಯಾಗಿದೆ. ಆಪ್ಷನ್ ಎ, ಸರಿ ಸುಮಾರು 100 ಕೆಜಿ. ಆಪ್ಷನ್ ಬಿ, 100 ಟನ್ಗಳು. ಆಪ್ಷನ್ ಸಿ, ಅದು ತೂಕ ರಹಿತ. ನಿಮ್ ಸಮಯ ಶುರು.
1: ಆಪ್ಷನ್ ಸಿ ಮೇಡಮ್, ತೂಕ ರಹಿತ.
0: ಆಪ್ಷನ್ ಸಿ ತೂಕ ರಹಿತ, ಪಕ್ಕನಾ?
1: ಪಕ್ಕ ಮೇಡಮ್.
0: ಏನು ಡೌಟ್ ಇಲ್ಲ, ಕನ್ಫ್ಯೂಷನ್ ಇಲ್ಲ,
1: ನೋ ಡೌಟ್.
0: ಓಕೆ, ನೋ ಡೌಟ್ ಅಂತ ಇವರು ಫುಲ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಮ ಉತ್ತರವನ್ನ ಲಾಕ್ ಮಾಡ್ತಾ ಇದ್ದೀನಿ, ಮಾಡ್ಲಾ?
1: ಮಾಡ್ಲಿ ಮೇಡಮ್.
0: ಓಕೆ, ಉತ್ತರವೇನಾಗಿದೆ, ಏನಾಗಿದೆ ಸರ್?
1: ಗೊತ್ತಾಗ್ಲಿಲ್ಲ ನಂಗೆ.
0: ಉತ್ತರ ತಪ್ಪಾಗಿದೆ.
1: ಹೋಯ್ತಾ?
0: ಹೋಯ್ತು. ಎಸ್, ಆಕ್ಚುಲ್ ಆಗಿ ಸರಿಯಾದ ಉತ್ತರ ಏನ್ ಗೊತ್ತಾ, ಅದರಲ್ಲಿ ಅಂದಾಜು ಇದೇನಂತ ಹೇಳಿದ್ರೆ, ಅಂದಾಜಿನ ಪ್ರಕಾರ 100 ಟನ್ನಷ್ಟು ನೀರಿನ ಹನಿಗಳಿರಬಹುದು ಅಂತ ಹೇಳಲಾಗುತ್ತೆ.
1: ಮತ್ತೆ ಇನ್ನೊಂದು ಮೇಡಮ್,
0: ಹೌದು, ಇನ್ನೊಂದು ಒಂದು ಪ್ರಸಿದ್ಧವಾದ ಅಂದಾಜಿದೆ. ಒಂದು ಮಧ್ಯಮ ಗಾತ್ರ, ಒಂದು ತುಂಬಾ ದೊಡ್ಡದು ಅಲ್ಲ, ತುಂಬಾ ಚಿಕ್ಕದು ಅಲ್ಲ, ಮಧ್ಯಮ ಗಾತ್ರದಲ್ಲಿರುವಂತಹ ಮೋಡನ ಕ್ಯುಮುಲಸ್ ಮೋಡ ಅಂತ ಹೇಳಲಾಗುತ್ತೆ. ಅದರಲ್ಲಿ ಸರಿ ಸುಮಾರು 5 ಲಕ್ಷ ಕಿಲೋಗ್ರಾಂ ನೀರು ಇರಬಹುದು ಅಂತ ಹೇಳ್ತಾರೆ. ಅಂದ್ರೆ ಒಂದಲ್ಲ ಎರಡಲ್ಲ 5 ಲಕ್ಷ ಕಿಲೋಗ್ರಾಂ ಕೆಜಿ. ಇನ್ಮೇಲೆ ನಾವು ಹಗುರವಾಗಿ, ಮತ್ತೆ ಇದು ಯಾವ ತರನಪ್ಪ ಹಗುರವಾಗಿ ಏರುತ್ತೆ, ಮತ್ತೊಂದೇನ್ ಮಾಡುತ್ತೆ ಅಂತ ಇನ್ನೊಮ್ಮೆ ತಿಳ್ಕೊಳ್ಳೋಣ, ಆಗ್ಬೋದಾ? ನೆಕ್ಸ್ಟ್ ಟೈಮ್ ಇಂದ ನೀವು ಮೋಡನ ನೋಡಿದಾಗ ದಯವಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಮನ್ಸಲ್ಲಿ. ಓಕೆ, ಚೆನ್ನಾಗಿ ಮಳೆ ಬರಲಿ, ಎಲ್ಲಾ ರೈತರಿಗೂ ಖುಷಿ ಆಗ್ಲಿ ಅಂತ ಆಶಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಶಿವಕುಮಾರ್ ಅವರೇ.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ನೋಡಿ, ನಮ್ಮ ಶಿವಕುಮಾರ್ ಅವರು ಉತ್ತರ ಕೊಡ್ತೀನಿ ಅಂತ ಫುಲ್ ಕಾನ್ಫಿಡೆನ್ಸ್ ಆಗಿ ರಪ್ ಅಂತ ಉತ್ತರ ಕೊಟ್ರು. ಆದ್ರೆ ಅದೇ ಉತ್ತರ ರಪ್ ಅಂತ ಹೀಗೆ ತಪ್ಪಾಗೋಗಿತ್ತು. ಆದ್ರೆ ನನಗಂತೂ ಸರಿ ಉತ್ತರ ಕೊಟ್ಟಿದ್ದೀರಾ ರೀ ಅಂತ ಹೇಳಿ ಚಪ್ಪಾಳೆ ಹೊಡೆಯೋ ಮನ್ಸಿತ್ತು. ಏನ್ ಮಾಡ್ಲಿ ಏನ್ ಮಾಡ್ಲಿ, ಯಾರು ಸರಿಯಾದ ಉತ್ತರ ಕೊಡ್ತೀರಾ? ನೀವೇನಾದ್ರೂ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ರೆ ಟೈಪ್ ಮಾಡಿ ಐ ಎಂ ರೆಡಿ ಅಂತ ಹೇಳಿ ಸಣ್ಣದಾದ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನು ಕಳಿಸ್ಕೊಡಿ. 9484901013 ಒಂದು ವಾಟ್ಸ್ಆಪ್ ಸಂಖ್ಯೆಗೆ ಬರಲಿ ನಿಮ್ಮ ಸಂದೇಶ. ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅಲ್ಲಿ ಜೊತೆಯಾಗಿದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭ ಮಾಡುತ್ತಿದ್ದೇವೆ. ಈಗ ಸಮಯ 5:30:19. ಆತ್ಮೀಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ವಿದ್ಯಾ ಜಿಎಂ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಸ್ವಾಗತ. ಆತ್ಮೀಯ ಶ್ರೋತೃಗಳೇ, ಈ ಸಂಜೆಯ ಕಾರ್ಯಕ್ರಮವನ್ನು ಗಿರ್ಮಿಟ್ ಕನ್ನಡದ ಹೊಸ ಚಿತ್ರಗೀತೆಗಳೊಂದಿಗೆ ಆರಂಭ ಮಾಡುತ್ತಿದ್ದೇವೆ. ಮೊದಲ ಗೀತೆ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿದೆ. ಚರಣ್ ಅವರ ಗೀತರಚನೆಗೆ ಜೋಯೆಲ್ ಸಕ್ಕರಿ ಸಂಗೀತ ನೀಡಿದ್ದಾರೆ. ಚಿತ್ರ ಮೇಘ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಅರ್ಮಾನ್ ಮಲ್ಲಿಕಲ್ ಅವರ ಧ್ವನಿಯಲ್ಲಿದೆ ಮೆರಾಯ್ ಚಿತ್ರದ ಒಂದು ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಗೀತ ರಚನೆಗೆ ಗೌರಹರಿ ಸಂಗೀತ ನೀಡಿದ್ದಾರೆ.

ನೋಡಿದವರು ಏನಂತಾರೆ ಚಿತ್ರದ ಗೀತೆನ ಕೀರ್ತನ್ ಹೊಳ್ಳ, ಮಯೂರೇಶ್ ಎ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಮಯೂರೇಶ್ ಅಧಿಕಾರಿ ಸಂಗೀತ ನೀಡಿದ್ದರು.

ಔಟ್ ಆಫ್ ಸಿಲೆಬಸ್ ಚಿತ್ರದ ಗೀತೆ ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿದೆ. ಪ್ರದೀಪ್ ದೊಡ್ಡಯ್ಯ ಅವರ ಗೀತ ರಚನೆಗೆ ಶ್ರೀನಿವಾಸ್ ಆಚಾರ್ ಮತ್ತು ಜ್ಯೋತ್ಸ್ನಾ ಶ್ರೀಧರ್ ಸಂಗೀತ ನೀಡಿದ್ದಾರೆ.

0: ಪದ್ಮಗಂಧಿ ಚಿತ್ರದ ಗೀತ ಕೇಳಿದ್ರಿ. ಸಂಗೀತ ನೀಡಿ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರೊಂದಿಗೆ ಹಾಡಿದವರು ದೀಪಕ್ ಪರಮಶಿವನ್. ಗೀತ ರಚನೆ ಪ್ರೊಫೆಸರ್ ಎಸ್ ಆರ್ ಲೀಲಾ. ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 6:02.
1: ನಂಬಿಕೆ ಇಟ್ಟವರಿಲ್ಲವೋ ಮಣ್ಣನ್ನು ಎಂದೆಂದು.
2: ಸಕಲ ಜೀವಿಗಳ ತಾಣ ಮಣ್ಣು.
3: ವಿಷಗಳಿಂದ ಆಗುತ್ತಿದೆ ಹುಣ್ಣು.
4: ಭೂಮಿ ಹಸಿರ ಸಂಪತ್ತಿನ ಆಗರ.
3: ಕುಂದದಿರಲಿ ನಮ್ಮ ಸಡಗರ.
5: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
6: ಆಸೆಗಳಿಗೆ ಕಡಿವಾಣ ಇರಲಿ,
3: ಕಲ್ಮಶಗಳು ಸೇರದಂತಿರಲಿ.
5: ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು.

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮ ಕೇಳಲಿದ್ದೀರಿ, ಎಂಬಿ ದೀಪಾ ಅವರ ಪ್ರಸ್ತುತಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾ ಯಮನೂರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳಲಿದ್ದೀರಿ. ಇಂದು ರಾತ್ರಿ 7:45 ಕನ್ನಡದಲ್ಲಿ ಭಾಷಣ ಮೂಡಿಬರಲಿದೆ. ವಿಷಯ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ. ಈ ಕುರಿತು ಮಾತನಾಡುತ್ತಾರೆ ಡಾ ಕೆಎಸ್ ದಿನೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾತ್ರಿ 8:00 ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ. 9:15 ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮ ಎಐ ಅಡಾಪ್ಟ್ ಆರ್ ಇವಾಲ್ವ್. ಭಾಗವಹಿಸುತ್ತಾರೆ ಎಐ ಪರಿಕರಗಳ ತರಬೇತುದಾರ ಶಾಲಂ ಅರೋಕಿಯಾನಾಥನ್ ಮತ್ತು ಆಂಡ್ರಾಯ್ಡ್ ಡೆವಲಪರ್ ಆದಂತಹ ಆಯುಷ್ಮಾ ಅಗರ್ವಾಲ್, ನಿರ್ಮಾಣ ಜ್ಯೋತಿದಾಸ್. ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದೋಳ್ ಪೆಂಡ್ಸೆ ಅವರಿಂದ ಖಯಾಲ್ ಗಾಯನ ಕೇಳಲಿದ್ದೀರಿ. ಆಕಾಶವಾಣಿ ನಾಗ್ಪುರ ಕೇಂದ್ರದ ಕೊಡುಗೆ.

ನಮ್ಮ ನಿಲಯದಿಂದ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳು ಹೇಗಿವೆ? ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 6:30 ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ ಚಿಂತನ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಗ್ಗೆ 6:50 ರೈತರಿಗೆ ಸಲಹೆಗಳು ಮೂಡಿಬರಲಿದೆ. ನಾಳೆ ಬೆಳಗ್ಗೆ 7:15 ಎಚ್ಕೆ ನಾರಾಯಣ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಡ್ರೈ ಫ್ರೂಟ್ ಸೇವನೆಯ ಪ್ರಯೋಜನಗಳು. ಭಾಗವಹಿಸುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಟಿ ಶಿವಕುಮಾರ್. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:35 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ಬೆಳಗ್ಗೆ 9:05 ಗೀತಪಲ್ಲವ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಮುಖ್ಯಾಂಶಗಳು. 10:20 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. 10:30 ಸುನಾರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ವಿಶ್ವ ಶಿಕ್ಷಕರ ದಿನದ ಸಂದರ್ಭದಲ್ಲಿ ಶಿಕ್ಷಣದ ರೂವಾರಿ ಶಿಕ್ಷಕ, ಈ ವಿಷಯದ ಕುರಿತು ಧಾರವಾಡದ ಶಿಕ್ಷಕಿ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:15. ಇನ್ನು ಮುಂದೆ ಕನ್ನಡ ರತ್ನ ಭಂಡಾರ, ನಂತರ 6:20 ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
2: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ, ನಾನು ಓದಿದ್ದು ಆ ಹಳ್ಳಿಲೇ. ಪ್ರಾಥಮಿಕ 7ನೇ ತರಗತಿಯಿಂದ ಈಗೇನು ಹೇಳ್ತಾರೆ 8ನೇ ತರಗತಿ ಬಗ್ಗೆ ಮಿಡ್ಲ್ ಸ್ಕೂಲ್ ಅಂತಿತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳು ಮಯ. 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದ ನನಗೆ, ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಏನು ಮನೆ ಮುಂದೆ ಗಿಡಗಳಿರಬೇಕಂತೆ ಅಂತ. ಅಂದರೆ ಅಲ್ಲಿ ಎರಡು ಸ್ಥಿತಿ, ಒಂದು ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರಿಗೆ ಕಂಡು ಬರ್ತಿರಲ್ಲ, ಎರಡನೇದು ಕುಡಿಯೋ ನೀರೇ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ ಅದನ್ನು ಚೆನ್ನಾಗಿ ಜ್ಞಾಪಕಕ್ಕೆ ಬಂದು ಇವತ್ತು ಜ್ಞಾಪಕದಲ್ಲಿದೆ. ಎರಡನೇದೇನೆಂದರೆ, ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕ್ಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಇಂಜಿನಿಯರಿಂಗ್ ಓದ್ತಾ ಇದ್ದರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲೇ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನನ್ನ ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನ ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಉಳಿಯೋಕ್ಕಾದಕ್ಕಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೂ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SSLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಂಧ್ರಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು, ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂಥ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ಸಾಕು ಮಗ ಅನ್ನೋರು. ಅದು ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಟಕದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹಿರಣ್ಯದವ್ರ ಕಂಪ್ನಿ, ಸುಬ್ಬಯ್ಯನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನು. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬೈಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿಯಲ್ಲಿ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಅವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡ ಇದ್ದು. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವಕರ್ನಾಟಕ ತರಿಸೋರು, ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪದವ್ರ ಕಿಡಿ ಬರ್ತಾಯಿತ್ತು, ಆ ಕಿಡಿಲಿ ಬಹಳ ತೀಕ್ಷ್ಣವಾದಂಥ ಬರಹ. ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕೆ ಬರಲ್ಲ, ಯಾರು ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಂದಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ಚೀಫ್ ಜೊತೆಗೆ 1 ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂದರೆ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಣೆಯಲ್ಲಿ ನೇರವಾಗಿ, ತಾಯ್ನಾಡಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿಗೆ ಬೆಳೀತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಿವಿ ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
0: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಉದೀಯಮಾನಾನಾಂ ಮಧ್ಯಮಾನಾಂ ಚ ಶಕ್ತಿನಾಂ ಪರಸ್ಪರ ಸಹಯೋಗೆ ಬಲಂ ಪ್ರದತ್ತವಾನ್. ಕೇಂದ್ರೀಯ ಮಂತ್ರಿ ಶಿವರಾಜ ಸಿಂಹ ಚೌಹಾನಃ ಆಂಧ್ರಪ್ರದೇಶೆ ತ್ರಿಆಯಾಮಿ ಕಂಕ್ರೀಟ್ ಮುದ್ರಣ ಪ್ರೌದ್ಯೋಗಿಕ್ಯಾಃ ತ್ರಿಲಕ್ಷ ಗೃಹಾಣಾಂ ನಿರ್ಮಾಣಾಯ ಪ್ರಾಯೋಗಿಕ ಪರಿಯೋಜನಾಯಾಃ ಶುಭಾರಂಭಂ ಅಕರೋತ್. ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನವರ್ಯಃ ಉಕ್ತವಾನ್ ಯತ್ ವಿಕಸಿತ ಭಾರತಸ್ಯ ನಿರ್ಮಾಣಾಯ ಸುಶಾಸನಂ ಅದೃಶ್ಯಾಧಾರಭೂತ ಸಂರಚನಾಯಾಃ ರೂಪೆ ಅಸ್ತಿ. ತಮಿಳುನಾಡು ಪುದುಚೇರಿ ಪಶ್ಚಿಮ ಬಂಗ ರಾಜ್ಯೇಷು ಪಂಚಾನಾಂ ವಿಧಾನಸಭಾಕ್ಷೇತ್ರಾಣಾಂ ಅಸಮ ರಾಜ್ಯೆ ಏಕಸ್ಯ ಲೋಕಸಭಾಕ್ಷೇತ್ರಸ್ಯ ಚ ಉಪನಿರ್ವಾಚನಾನಾಂ ಕೃತೆ ಪ್ರಚಾರಃ ಸಮಾಪ್ತಃ. ಅಪಿ ಚ ಐಷಮಃ ವರ್ಷಸ್ಯ ಜಾಪಾನ ದೇಶಸ್ಯ ನಾಗೋಯಾ ನಗರೆ ಏಷ್ಯಾಯಿ ಕ್ರೀಡಾಃ ಸಮಾಪ್ತಃ. ಭಾರತಂ ಸಮಗ್ರ ಪದಕ ತಾಲಿಕಾಯಾಂ ಚತುರ್ಥಂ ಸ್ಥಾನಂ ಪ್ರಾಪ್ತವತ್. ಅಥ ವಾರ್ತಾಃ ವಿಸ್ತರೇಣ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅವದತ್ ಯತ್ ಅಂತಾರಾಷ್ಟ್ರೀಯ ಶಾಂತಿಃ ಸುರಕ್ಷಾ ಚ ಆಪೂರ್ತಿ ಶೃಂಖಲಾಯಾಃ ಸುದೃಢತ್ವಂ ಸಂಪರ್ಕ ವ್ಯವಸ್ಥಾ ಚ ಉದೀಯಮಾನ ಮಧ್ಯಮ ಶಕ್ತೀನಾಂ ಇಎಂಪಿ ಇತ್ಯತೇಷಾಂ ಕಾರ್ಯಸೂಚ್ಯಾಃ ಮಹತ್ವಪೂರ್ಣಾಃ ವಿಷಯಾಃ ಸಂತಿ. ಅದ್ಯ ನವದಿಲ್ಯಾಂ ದ್ವಿಷಷ್ಟಿತಮೆ ಮ್ಯೂನಿಕ್ ಸುರಕ್ಷಾ ಸಮ್ಮೇಳನೆ ಭಾಷಮಾಣಃ ವಿದೇಶ ಮಂತ್ರಿ ಅವದತ್ ಯತ್ ಉದೀಯಮಾನಾಃ ಮಧ್ಯಮಾಃ ಚ ಶಕ್ತಯಃ ವೈಶ್ವಿಕ ದಕ್ಷಿಣಾತ್ ವೈಶ್ವಿಕೋತ್ತರಾತ್ ಚ ಸಂತಿ ಯಾಃ ಅಧಿಕಂ ಪ್ರಾಸಂಗಿಕತ್ವಂ ಪ್ರಾಪ್ತುಂ ಇತಿ ಸ್ವಲಕ್ಷೆ ಏಕೀಭೂತಾಃ ಸಂತಿ. ಸಹ ನಿರ್ದಿಷ್ಟವಾನ್ ಯತ್ ವಿಶ್ವಂ ಪರಿವರ್ತತೆ ತಸ್ಯ ಕಾರ್ಯಸೂಚಿ ಪರಿದೃಶ್ಯಂ ಚ ಪರಿವರ್ತತೆ ಉದೀಯಮಾನಾನಾಂ ಮಧ್ಯಮಾನಾಂ ಚ ಶಕ್ತೀನಾಂ ಪರಸ್ಪರ ಸಹಯೋಗಾಯ ಚ ಪರ್ಯಾಪ್ತಾ ಕಾರ್ಯಸೂಚಿ ವಿದ್ಯತೆ.
5: There are countries who are emerging.
6: दुनिया में कुछ ऐसे देश हैं जो उपनिवेशवाद से बाहर निकलकर अपनी अर्थव्यवस्थाओं को आगे बढ़ा रहे हैं. भारत इसका एक अच्छा उदाहरण है. वहीं कुछ विकसित देश भी पुराने गठबंधनों और व्यवस्थाओं से आगे बढ़कर अपनी स्वतंत्र भूमिका तलाश रहे हैं. इसलिए

0: ಆಕಾಶವಾಣಿ
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಪ್ರಕೃತಿಯಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನು ವಿಜ್ಞಾನಿಗಳು ಮುಂಚಿತವಾಗಿ ತಿಳಿಯುವುದಾದರೂ ಹೇಗೆ? ಸಕಲ ಜೀವರಾಶಿಯನ್ನ ಪೊರೆಯುತ್ತಿರುವಂತಹ ಸುಂದರ ಗ್ರಹ ನಮ್ಮ ಭೂಮಿ. ಇದರ ಮೇಲ್ಮೈ ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ. ಪರ್ವತಗಳು ರೂಪುಗೊಳ್ಳುವುದಿರಬಹುದು, ನದಿಗಳು ಹರಿಯುವುದಿರಬಹುದು, ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು, ಭೂಕಂಪನಗಳು ಸಂಭವಿಸಿರುವುದು, ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ. ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹಿತವನ್ನ ತಪ್ಪಿಸಬಹುದಲ್ವಾ? ಹೌದು, ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು. ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳಂತೆ. ಲಕ್ಷಾಂತರ ವರ್ಷದ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ. ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ, ರಚನೆ, ಖನಿಜಗಳ ಸ್ವರೂಪ, ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷ ರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನು ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ

0: ಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನು ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನು ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನು ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಬೆಂಗಳೂರು, ಸಮಯ 6:35.
3: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಆಕಾಶವಾಣಿ ಬೆಂಗಳೂರು, ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸೆಪ್ಟೆಂಬರ್ 20 ಜಗ್ನಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಸುಸ್ಮಿತಾ ದುರ್ವಾಸ ಎಂಬ 27 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೇಗಿದೆ? ದುಂಡುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದಾರೆ. 4.5 ಅಡಿ ಎತ್ತರವಿದ್ದಾರೆ. ಹಿಂದಿ, ತಿಮಾಸಾ ಭಾಷೆ ಮಾತನಾಡುತ್ತಾರೆ. ಕಾಣೆಯಾಗುವಾಗ ಬಿಳಿ ಬಣ್ಣದ ಟಾಪ್, ಗುಲಾಬಿ ಬಣ್ಣದ ಪ್ಯಾಂಟ್ ಧರಿಸಿದ್ದರು. ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಏಪ್ರಿಲ್ 10 ನಂದನಗೌಡ ಎಂಬ 20 ವರ್ಷದ ಯುವಕ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೇಗಿದೆ? ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ ಹೊಂದಿದ್ದಾರೆ. ಸುಮಾರು 5.8 ಅಡಿ ಎತ್ತರವಿದ್ದಾರೆ. ಕನ್ನಡ, ಹಿಂದಿ ಭಾಷೆ ಬಲ್ಲವರು. ಕಾಣೆಯಾಗುವಾಗ ಆಕಾಶ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದಾರೆ. ಗೀತಾಂಜಲಿ ಜೇನಾ ಎಂಬ 16 ವರ್ಷದ ಯುವತಿ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಜೂನ್ 30 ಕಾಣೆಯಾಗಿದ್ದಾರೆ. ಇವರ ಚಹರೆ ಹೇಗಿದೆ? ದುಂಡುಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕಪ್ಪು ಕೂದಲು ಹೊಂದಿದ್ದಾರೆ. 5 ಅಡಿ ಎತ್ತರವಿದ್ದಾರೆ. ಇಂಗ್ಲಿಷ್, ಹಿಂದಿ, ಬಂಗಾಳಿ ಮಾತನಾಡುತ್ತಾರೆ. ಕಾಣೆಯಾಗುವಾಗ ಕಪ್ಪು ಬಣ್ಣದ ಚೂಡಿದಾರ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ದರು. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಕೋರಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ 6:37. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
4: ಇಷ್ಟು ರಾತ್ರಿ ಇದೇನ್ SMS? KYC ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ.
5: ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ,
4: ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ ತಾನೆ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: Less premium, more bonus, most suitable for your loved ones. RBI Life. Nothing better than this.
8: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ?
10: Happy birthday to you. ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ?

0: ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.
2: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.
4: ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉದ್ಯೋಗಿಗಳಾಗದೆ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 11 ರಿಂದ 7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಕರಾವಳಿ ಮತ್ತು ಮಲೆನಾಡು ಭಾಗದ ಜನರು ಉದ್ಯೋಗಕ್ಕಾಗಿ ಹೊರ ಪ್ರದೇಶಗಳಿಗೆ ವಲಸೆ ಹೋಗುವುದಕ್ಕಿಂತ ತಮ್ಮಲ್ಲಿರುವ ಪ್ರಾಕೃತಿಕ ಸಂಪತ್ತನ್ನು ಬಳಸಿಕೊಂಡು ಸ್ವಂತ ಊರುಗಳಲ್ಲಿ ಉದ್ಯಮಗಳನ್ನು ಆರಂಭಿಸಿ ಉದ್ಯಮಿಗಳಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೈಲ್ ಮುಹೂರ್ತ ಜಂಬರ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಭಾಗದ ಉದ್ಯಮಶೀಲತೆಗೆ ಶಕ್ತಿ ತುಂಬಲು ರಾಜ್ಯ ಸರ್ಕಾರ ಕರಾವಳಿ ಮತ್ತು ಮಲೆನಾಡು ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಿದೆ ಎಂದು ತಿಳಿಸಿದರು. ಈ ನೀತಿಯಡಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯಮ ಆರಂಭಿಸುವವರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ ಸಾಲದ ಅವಧಿಯನ್ನು 20 ವರ್ಷಗಳವರೆಗೆ ವಿಸ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ಉದ್ಯಮಿಗಳೊಂದಿಗೆ ವಿಶೇಷ ಸಭೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದಲ್ಲಿ ಕರಾವಳಿ ಮತ್ತು ಕೊಡಗಿನ ಸಂಸ್ಕೃತಿಗೆ ವಿಶೇಷ ಅವಕಾಶ ಕಲ್ಪಿಸುವುದರ ಜೊತೆಗೆ 3 ಸೇನಾಪಡೆಗಳು ಪಾಲ್ಗೊಳ್ಳುವಂತೆ ವಿಭಿನ್ನವಾಗಿ ಆಚರಿಸಲಾಗುವುದು. ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯದ ಅಧ್ಯಯನ ತಂಡವು ಇಂದು ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿತು. ತಂಡ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯ ಕುರಿತು ನೇರ ಪರಿಶೀಲನೆ ನಡೆಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ತಂಡದ ನೇತೃತ್ವ ವಹಿಸಿದ್ದಾರೆ. ನೀತಿ ಆಯೋಗದ ಲೆಫ್ಟಿನೆಂಟ್ ಕರ್ನಲ್ ಅಮರಿಂದರ್ ಸಿಂಗ್, ಜಲಸಂಪನ್ಮೂಲ ಇಲಾಖೆ ನಿರ್ದೇಶಕ ಡಾ ಜೆ ಹರ್ಷ ಕೂಡ ತಂಡದಲ್ಲಿದ್ದಾರೆ. ದಾವಣಗೆರೆ ತಾಲೂಕಿನ ನಿರ್ಥಡಿ ಹಾಗೂ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರಕ್ಕೆ ಸಿಲುಕಿ ಹಾನಿಗೊಳಗಾಗಿರುವ ರೈತರ ಜಮೀನುಗಳನ್ನು ವೀಕ್ಷಿಸಿ ಸಮಗ್ರ ಪರಿಶೀಲನೆ ನಡೆಸಿತು. ಇದರ ಜೊತೆಗೆ ನೇರವಾಗಿ ರೈತರಿಂದ ಹಾನಿಯ ಕುರಿತು ಮಾಹಿತಿ ಪಡೆದುಕೊಂಡಿತು. ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ, ಸಹಾಯಕ ನಿರ್ದೇಶಕ ಶ್ರೀಧರ್ ಮೂರ್ತಿ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ತಂಡಕ್ಕೆ ಮಾಹಿತಿ ನೀಡಿದರು. ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಈ ಆಧುನಿಕ ಯುಗದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಸಮಾಜಕ್ಕೆ ಹಾಗೂ ವ್ಯಕ್ತಿಗತ ಅಭಿವೃದ್ದಿಗೆ ಪೂರಕವಾಗುವಂತಹ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಹಳ್ಳಿಕಾರ್ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಕಲ್ಪಿಸಲು ಮತ್ತು ಹಿಂದುಳಿದ ವರ್ಗದ ಪ್ರವರ್ಗಕ್ಕೆ ಸೇರಿಸಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸಂವಿಧಾನದ ಆಶಯದಂತೆ ಸ್ವಾಭಿಮಾನದ ಬದುಕು ದೊರೆಯಬೇಕಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಪ್ರೋತ್ಸಾಹ ನೀಡಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಪರೀಕ್ಷೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಒಟ್ಟು 54 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಪರೀಕ್ಷೆ ನಡೆಯಿತು. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಭೇಟಿ ನೀಡಿ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಈ ವೇಳೆ ಅವರು ಪರೀಕ್ಷಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಪರೀಕ್ಷೆ ಸುಗಮವಾಗಿ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ದಸರಾದ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿ ಇದೇ 11-17ರವರೆಗೆ ಮೈಸೂರು ನಗರದ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ನಗರಾಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧಿಕೃತ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಈ ಪಾರಂಪರಿಕ ಕ್ರೀಡೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ಎಂದರು. ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುವ ಈ 7 ದಿನಗಳ ಕೂಟದಲ್ಲಿ ಭಾಗವಹಿಸುವ ಎಲ್ಲಾ ಕುಸ್ತಿಪಟುಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ ನಾಡ ಕುಸ್ತಿ, ಪಾಯಿಂಟ್ ಕುಸ್ತಿ ಮತ್ತು ಪಂಜ ಕುಸ್ತಿ ಎಂಬ 3 ವಿಭಾಗಗಳಲ್ಲಿ ಪಂದ್ಯಗಳು ನಡೆಯಲಿವೆ ಎಂದು ಸಚಿವರು ಮಾಹಿತಿ ನೀಡಿದರು. ಕಳೆದ 20 ವರ್ಷಗಳಿಂದ ನಕಲಿ ಮತಗಳನ್ನು ಹಾಕಿಸುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ಐಆರ್ ಪ್ರಕ್ರಿಯೆಯಿಂದ ತೊಂದರೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಮತಗಳ ರಕ್ಷಣೆಗಾಗಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ದ ಕಾಂಗ್ರೆಸ್ ಚುನಾವಣಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುವ ನಾಟಕವಾಡುತ್ತಿದೆ ಎಂದು ದೂರಿದ್ದಾರೆ. ನಿಯಮಗಳ ಪ್ರಕಾರ ಅರ್ಹರ ಮತಗಳನ್ನು ರಕ್ಷಿಸಿ ಅನರ್ಹ ಮತಗಳನ್ನು ತೆಗೆದುಹಾಕುವುದಷ್ಟೇ ತಮ್ಮ ಸ್ಪಷ್ಟ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತ್ತಿಗೆ ಆಗ್ರಹಿಸುತ್ತಿರುವ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ದೇಶದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದು ಜನತೆ ಇದಕ್ಕೆ ಕಿವಿಗೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯ ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಸೆಂಟರ್ ವತಿಯಿಂದ ದಕ್ಷಿಣ ಭಾರತದ 3 ಸೇನಾಪಡೆಗಳ ಮಾಜಿ ಸೈನಿಕರ ಕಲ್ಯಾಣ ಕಾರ್ಯಕ್ರಮಗಳ ಬೃಹತ್ ಸಮಾವೇಶವನ್ನು ಇಂದು ಬೆಳಗಾವಿಯಲ್ಲಿರುವ ಮರಾಠಾ ಲಘು ಪದಾತಿ ದಳದ ಶಿವಾಜಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಕರ್ನಾಟಕ ಮತ್ತು ಕೇರಳ ಉಪವಲಯ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ ಭರತ್ ಮೆಹತಾನಿ, ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾ ಸೇರಿದಂತೆ ಸಾವಿರಾರು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಮೇಜರ್ ಜನರಲ್ ಭರತ್ ಮೆಹತಾನಿ, ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ 3 ಸೇನಾಪಡೆಗಳ ಮಾಜಿ ಸೈನಿಕರ ಪಿಂಚಣಿ, ಆರೋಗ್ಯ, ನೇಮಕಾತಿ ಸೇರಿದಂತೆ ಅವರ ವಿವಿಧ ಸಮಸ್ಯೆಗಳನ್ನು ಸಾಧ್ಯವಾದ ಮಟ್ಟಿಗೆ ಸ್ಥಳೀಯ ಹಂತದಲ್ಲಿ ತ್ವರಿತವಾಗಿ ಪರಿಹರಿಸಲು ಪ್ರಯತ್ನಿಸಲಾಗುವುದು. ಸಮಾವೇಶದಲ್ಲಿ ಸುಮಾರು 20 ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದು, ಕಂಪನಿಗಳಲ್ಲಿ 1,000 ಹುದ್ದೆಗಳ ನೇಮಕಾತಿ ಅವಕಾಶವಿದ್ದು, ಸೈನಿಕರ ಅರ್ಹತೆ ಪರಿಗಣಿಸಿ ನೇಮಕಾತಿಗೆ ಆದ್ಯತೆ ನೀಡುವಂತೆ ಸಮಾಲೋಚಿಸಲಾಗುವುದು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ 1 ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ದಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ದಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗದೇ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 17-7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಎಲ್ಲಿದ್ದೀಯಾ?
4: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್.
3: ಇದಂತೂ ತಕ್ಷಣದ ಕೆಲಸ ಕಣೋ.
4: ಅದೇ ಹಾಗೆ
3: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ ಅಥವಾ ಬರೀ ವಿಳಾಸ ಬದಲಾಗಿದ್ರೆ ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
4: ಮತ್ತೆ ಉಳಿದ ಚೇಂಜಸ್?
3: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
4: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
3: RBI ಹೇಳುತ್ತೆ,
5: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿರಂಗ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೇ, ಇವತ್ತು ನಾವು ಎಣ್ಣೆ ಬೀಜ ಬೆಳೆಗಳು, ಅವುಗಳ ಗುಣಮಟ್ಟ, ಆರೋಗ್ಯ ಮತ್ತು ಅವುಗಳ ಸರಿಯಾದ ಬಳಕೆ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೆಳೆ ತಳಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಮನೂರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
2: ನಮಸ್ಕಾರ ಸರ್.
1: ಎಣ್ಣೆ ಬೀಜ ಬೆಳೆಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು, ಅದರಲ್ಲಿ ಅವುಗಳ ಗುಣಮಟ್ಟ, ನಾವಿವತ್ತು ಯಾವ ಥರ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್.
2: ಈ ಒಂದು ಅಡುಗೆ ಎಣ್ಣೆ ಈ ಆಹಾರ ವ್ಯವಸ್ಥೆಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ನಾವು ಬೆಳಿಗ್ಗೆ ಎದ್ದಳಿಂದ ಹಿಡಿದು ಸಂಜೆ ಮಲಗತನನು ಏನಾದರೂ ಒಂದು ಅಡುಗೆ ಪದಾರ್ಥವನ್ನು ತಿಂತಾ ಇರ್ತವೆ.
1: ನಾವು ಇವತ್ತು ಅನ್ನ ತಿಂತವೆ, ಹಣ್ಣು ತಿಂತವೆ, ಮತ್ತು ಬೇಕಾಗಿ ತಿಂತವೆ. ಆದರೆ ಯಾವುದೇ ಒಂದು ರುಚಿಯ ಒಂದು ಐಟಮನ್ನು ನಾವು ತಿನ್ನಬೇಕಾದ್ರೆ ಎಣ್ಣೆ
2: ಬೇಕೇ ಬೇಕಾಗುತ್ತೆ.
1: ಎಣ್ಣೆ ಇಲ್ಲಾಂದ್ರೆ ಏನೂ ಆಗಲ್ಲ.
2: ಸೊ ಅದಕ್ಕಾಗಿನೇ ಈ ಒಂದು ಅಡುಗೆ ಎಣ್ಣೆ ಆಹಾರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಈ ಒಂದು ಭಾರತೀಯ ಆಹಾರ ವ್ಯವಸ್ಥೆಯ ಹಲವು ಖಾದ್ಯಗಳ ತಯಾರಿಕೆಯಲ್ಲಿ ಅಡುಗೆ ಎಣ್ಣೆಯನ್ನು

0: ಸಾಮಾನ್ಯವಾಗಿ ಬಳಸಲಾಗುತ್ತೆ. ಅಡಿಗೆ ಎಣ್ಣೆಯನ್ನು ಬಹುವಾಗಿ ಎಣ್ಣೆಕಾಳು ಬೆಳೆಗಳಿಂದ ಸೇವನೆಗೆ ಯೋಗ್ಯ ಎಣ್ಣೆಗಳಿಂದ ಸಂಸ್ಕರಿಸಿ ತಯಾರಿಸಲಾಗುತ್ತೆ ಸರ್. ಈ ಪ್ರಮುಖವಾಗಿ ನಾವೀಗಾಗಲೇ ಹೇಳಿದಾಗೆ ಎಣ್ಣೆಕಾಳುಗಳಲ್ಲಿ 9 ಎಣ್ಣೆಕಾಳುಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತ ನಾವು ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ ಬೆಳೆಗಳು ಎಣ್ಣೆಕಾಳು ಬೆಳೆ ಅಂತ ಹೇಳಿದ್ರೆ ಸೂರ್ಯಕಾಂತಿ, ಶೇಂಗಾ, ನೆಲಗಡಲೆ ಅಂತ ಹೇಳಿ ಕರಿತೀವಿ, ಮತ್ತೆ ಎಳ್ಳು, ಉಚ್ಚೆಳ್ಳು, ಸೋಯಾ ಅವರೆ, ಕುಸುಬೆ, ಸಾಸಿವೆ, ಮತ್ತೆ ತೆಂಗು ಕೂಡ ಹೆಚ್ಚಿನ ತೆಂಗಿನ ಎಣ್ಣೆಯಲ್ಲೂ ಕೂಡ ಹೆಚ್ಚಿನದಾಗಿ ಬಳಕೆ ಮಾಡಲಾಗುತ್ತೆ. ಅದೇ ರೀತಿ ತಾಳೆ ಎಣ್ಣೆ ಅಂತೇಳಿ ಈಗ ಪಾಮ್ ಆಯಿಲ್ ಅಂತ ಕರಿತೀವಿ, ಅದು ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಎಣ್ಣೆಯಾಗಿರುತ್ತೆ. ಈ ಬೆಳೆಗಳನ್ನು ಅಡಿಗೆ ಎಣ್ಣೆ ಉತ್ಪಾದನೆಗಳೆಂದು ಪ್ರತ್ಯೇಕವಾಗಿ ಗುರುತಿಸಿ ಈ ಒಂದು ಪ್ರತಿಯೊಬ್ಬರು ಕೂಡ ಆ ಒಂದು ಬೇರೆ ಬೇರೆ ಅವರ ಒಂದು ಟೇಸ್ಟಿಗೆ ಅಥವಾ ಅವರ ಒಂದು ವಿಭಾಗಕ್ಕೆ ಅವರವರ ಒಂದು ಪ್ರಾದೇಶಿಕಕ್ಕೆ ಸಂಬಂಧಪಟ್ಟಂಥ ಎಣ್ಣೆ ಕಾಳು ಬೆಳೆಯನ್ನು ಬೆಳಕೊಂಡು ಅಡುಗೆಗೆ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ.
1: ಇವತ್ತು ನಾವು ಎಣ್ಣೆ ಬೆಳೆಗಳ ಬಗ್ಗೆ ನಾವು ಬಹಳ ಕೇಳ್ತೇವೆ, ಏ ನಾವು ಆ ಅಡುಗೆ ಎಣ್ಣೆನ ಖರೀದಿ ಮಾಡಿದರೆ ಚಲೋದು, ಇದು ತೊಗೊಂಡ್ರೆ ನಿನ್ನ ಆರೋಗ್ಯ ಉತ್ತಮ ಆಗುತ್ತೆ, ಇದನ್ನು ಜಾಸ್ತಿ ಉಪಯೋಗಿಸ್ಬೇಡ್ರಿ, ಈ ಥರ ನಾವು ಕೇಳ್ತಾ ಇದ್ದೇವೆ, ಮತ್ತೆ ಓದ್ತಾನೂ ಇದ್ದೇವೆ. ಗುಣಮಟ್ಟದ ಎಣ್ಣೆಯ ಲಕ್ಷಣಗಳು ಹೆಂಗಿರುತ್ತೆ ಡಾಕ್ಟ್ರೆ?
0: ಸರ್, ಈಗ ನಾವು ಈ ಅಡುಗೆ ಎಣ್ಣೆಗಳು ಪ್ರಮುಖವಾಗಿ ದೇಹಕ್ಕೆ ಕೊಬ್ಬನ್ನು ಒದಗಿಸುತ್ತವೆ. ಈ ಎಣ್ಣೆ ನಾವು ಅಡುಗೆಗೆ ಬಳಸಿರ್ತಕ್ಕಂಥ ಎಣ್ಣೆ ಏನಕ್ಕೆ ಅಂತ ಹೇಳಿದ್ರೆ ದೇಹಕ್ಕೆ ಕೊಬ್ಬನ್ನ ಒದಗಿಸ್ಲಿ ಅಂತೇಳಿ.
1: ಅಂದ್ರೆ ನಾವು ಇವತ್ತೆ ಮೈಯಲ್ಲಿ ಶಕ್ತಿ ಇರ್ಬೇಕಂದ್ರೆ ಅದು
0: ಬೇಕೇ ಬೇಕಾಗ.
1: ಹೌದಲ್ಲ, ಈಗ ಕೃಷಿ ಕೆಲಸ ಮತ್ತೆ ಇನ್ಯಾವುದು ಕೆಲಸ ನೀವು ನಿತ್ರಾಣ ಆಗೋದಿಲ್ಲ ಈ ಒಂದು ಎಣ್ಣೆ ಔಷಧಿಯಿಂದ.
0: ಇದಲ್ಲದೇನೆ ಸರ್, ಈ ಕೊಬ್ಬು ಏನಕ್ಕೆ ಮಾನವನ ದೇಹಕ್ಕೆ ಬೇಕು ಅಂತ ಹೇಳಿದ್ರೆ, ಕೊಬ್ಬು ಮಾನವನಿಗೆ ಪ್ರಮುಖವಾಗಿ ಮೆದುಳಿನ ಬೆಳವಣಿಗೆಗೆ ಒಂದು ಸಹಾಯ ಮಾಡುತ್ತೆ. ಅದೇ ರೀತಿ ಹೃದಯವನ್ನು ಆರೋಗ್ಯವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಜೀರ್ಣಕ್ರಿಯೆ ಸುಗಮವಾಗಿ ನೆರವೇರಲು ಈ ಒಂದು ಕೊಬ್ಬು ಬಹಳಷ್ಟು ಮುಖ್ಯವಾಗುತ್ತೆ. ಈ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತಂದುಕೊಡ್ಲಿಕ್ಕೂ ಕೂಡ ಈ ಕೊಬ್ಬಿನ ಒಂದು ಪಾತ್ರ ಮುಖ್ಯವಾಗಿರುತ್ತೆ. ಸೊ ಆದ ಕಾರಣ ಈ ಕೊಬ್ಬನ್ನು ಅಡುಗೆ ಎಣ್ಣೆಯ ಒಂದು ಮೂಲಕ ನಾವು ನಮ್ಮ ದೇಹಕ್ಕೆ ಪಡ್ಕೊತೀವಿ. ಸೊ ಅಡುಗೆ ಎಣ್ಣೆ ವಿಶೇಷವಾಗಿ ದೇಹದ ಸಮಗ್ರ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶವಾಗಿರುತ್ತೆ ಈ ಒಂದು ಅಡುಗೆ ಎಣ್ಣೆ. ಇದರಲ್ಲಿ ಸರ್, ಈಗ ನಾವು ಪ್ರಾಣಿಜನ್ಯ ಕೊಬ್ಬನ್ನು ಕೂಡ ಪ್ರಾಣಿಜನ್ಯ ಕೊಬ್ಬಿಗೆ ಈ ಒಂದು ಸಸ್ಯಜನ್ಯ ಕೊಬ್ಬಿಗೆ ಹೋಲಿಸಿದಾಗ ಈ ಸಸ್ಯಜನ್ಯ ಅಡುಗೆ ಎಣ್ಣೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಕೊಲೆಸ್ಟ್ರಾಲ್ ಕಂಡುಕೊಳ್ತೀವಿ. ಈಗ ನಾವು ಬಹಳಷ್ಟು ಜನಗಳಲ್ಲಿ ನೋಡ್ತೀವಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಅಂತೇಳಿ ಮಾತ್ರೆಗಳನ್ನು ನುಂಗೋದಾಗಲಿ, ಈ ಥರ ಸಮಸ್ಯೆಗಳು ಪ್ರತಿಯೊಬ್ಬರಲ್ಲೂ ಇತ್ತೀಚಿನ ದಿನದಲ್ಲಿ ಕಂಡು ಬರ್ತವೆ. ಈ ಒಂದು ಕೊಲೆಸ್ಟ್ರಾಲ್ ಹಂತವನ್ನು ಹತೋಟಿಯಲ್ಲಿ ಇಡಬೇಕು ಅಂತ ಹೇಳಿದರೆ ಸಸ್ಯಜನ್ಯ ಒಂದು ಅಡುಗೆ ಎಣ್ಣೆಯನ್ನು ನಮ್ಮ ಉಪಹಾರದಲ್ಲಾಗಲಿ ತಿಂಡಿಯಲ್ಲಾಗಲಿ ಬಳಕೆ ಮಾಡೋದ್ರಿಂದ ಈ ಕೊಲೆಸ್ಟ್ರಾಲನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಪೋಷಕಾಂಶಗಳನ್ನು ಕೂಡ ಒದಗಿಸ್ತಕ್ಕಂಥ ಈ ಒಂದು ಸಸ್ಯಜನ್ಯ ಎಣ್ಣೆಗಳಲ್ಲಿ ಈ ಒಂದು ಗುಣಗಳಿರುತ್ತವೆ ಸರ್.
1: ಈಗ ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅಂತವಲ್ಲ,
0: ಹೌದು,
1: ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ಎಮ್ನೂರವರೇ.
0: ಸರ್, ಇಲ್ಲಿ ನಾವು ಕೋಲ್ಡ್ ಪ್ರೆಸ್ಡ್ ಅಂತೇಳಿ ಅಂದರೆ ಏನು ಅಂತ ಹೇಳಿದ್ರೆ, ಈ ಕೋಲ್ಡ್ ಪ್ರೆಸ್ಡ್ ಯಾಕೆ ಈ ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇಲ್ಲಿ ಕಡಿಮೆ ಉಷ್ಣಾಂಶದಲ್ಲಿ ಅಂದರೆ ಸಾಮಾನ್ಯವಾಗಿ 45-50 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಉಷ್ಣಾಂಶವನ್ನು ಬಳಕೆ ಮಾಡಿಕೊಂಡು ಬೀಜಗಳನ್ನು ಪ್ರೆಸ್ ಮಾಡಿ ಆಯಿಲ್ನ ಹೊರತೆಗಿತಾರೆ. ಸೊ ಆದ ಕಾರಣ ಇದನ್ನು ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ರಾಸಾಯನಿಕ ಸಂಸ್ಕರಣೆ ಇಲ್ಲದೆ ಈ ಒಂದು ಎಣ್ಣೆಗಳನ್ನು ತಯಾರು ಮಾಡಲಾಗುತ್ತೆ. ಸೊ ನೈಸರ್ಗಿಕ ಪೋಷಕಾಂಶಗಳು ಇಂತಹ ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ನೈಸರ್ಗಿಕವಾಗಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ವಿಟಮಿನ್ಗಳು ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚು ಉಳಿತಾಯವಾಗುತ್ತೆ. ಈಗ ಏನಾಗುತ್ತೆ, ಒಂದು ಉಷ್ಣಾಂಶ ಹೆಚ್ಚಿನ ಉಷ್ಣಾಂಶನ ಬಳಕೆ ಮಾಡಿದಾಗ ಈ ಥರ ಒಂದು ಪೋಷಕಾಂಶಗಳು ವಿಟಮಿನ್ಗಳಾಗಲಿ ಪೋಷಕಾಂಶಗಳಾಗಲಿ ಆ್ಯಂಟಿ ಆಕ್ಸಿಡೆಂಟ್ಗಳಾಗಲಿ ಇಂಥವು ಏನಾಗ್ತವೆ, ಎಣ್ಣೆಯಿಂದ ಹೊರ ಹೋಗ್ಬಿಡ್ತವೆ. ಸೊ ಆದ ಕಾರಣ ಅವು ಹೆಚ್ಚಿನ ಒಂದು ಉಷ್ಣಾಂಶ ಇರೋದ್ರಿಂದ ನಷ್ಟ ಆಗುತ್ತೆ. ಸೊ ಆದ ಕಾರಣ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಬಳಕೆ ಮಾಡೋದು ಉತ್ತಮ ಅಂತ ಹೇಳಿ ಹೇಳ್ಬೋದು.
1: ಈ ಯಾವ ಥರದ ಎಣ್ಣೆಯನ್ನು ನಾವು ಕೊಬ್ಬು ಅಂತ ನಾವು ಹೇಳ್ಬೋದು ಡಾಕ್ಟ್ರೆ?
0: ಸೊ ಈ ಒಂದು ಇದರಲ್ಲಿ ಪ್ರತಿಯೊಂದು ಎಣ್ಣೆ, ಈಗ ನೋಡಿ ಕಡಲೆಕಾಯಿಯಿಂದ ಏನು ಎಣ್ಣೆ ಬರುತ್ತೆ ಅದನ್ನ ಕಡಲೆ ಎಣ್ಣೆ ಅಂತ ಕರಿತೀವಿ, ಅದರಲ್ಲೂ ಕೂಡ ಕೊಬ್ಬಿನ ಅಂಶ ಇರುತ್ತೆ. ಆಮೇಲೆ ಎಳ್ಳು, ಉಚ್ಚೆಳ್ಳಾಗಲಿ, ಸೂರ್ಯಕಾಂತಿ, ಸೊ ಎಲ್ಲದರಲ್ಲೂ ಕೂಡ ಕೊಬ್ಬಿನ ಅಂಶ ಇರುತ್ತೆ. ಆದರೆ ಕಡಲೆ ಎಣ್ಣೆಯಲ್ಲಿ ಆಮೇಲೆ ಈ ಒಂದು ಎಳ್ಳು ಎಣ್ಣೆಯಲ್ಲಿ ಹೆಚ್ಚಾಗಿ ನಾವು ಏನು ಒಂದು ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ, ಆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹೆಚ್ಚಾಗಿರ್ತವೆ ಇದರಲ್ಲಿ, ಕಡಲೆ ಮತ್ತು ಕಡಲೆಕಾಳು ಎಣ್ಣೆ ಮತ್ತು ಎಳ್ಳೆಣ್ಣೆಯಲ್ಲಿ.
1: ಓಕೆ.

0: ಅದೇ ರೀತಿಯಾಗಿ ಈ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ಗಳು ಮಧ್ಯಮ ಒಂದು ಕನಿಷ್ಠ ಅಥವಾ ಮಧ್ಯಮದಲ್ಲಿ ಇರ್ತವೆ. ಈ ಒಂದು ಎಣ್ಣೆಗಳು ಅಂದ್ರೆ ಕಡಲೆ ಎಣ್ಣೆ ಆಗಲಿ ಮತ್ತೆ ಎಳ್ಳೆಣ್ಣೆ ಆಗಲಿ ಈ ಹೃದಯಕ್ಕೆ ಬಹಳಷ್ಟು ಉತ್ತಮವಾಗಿರ್ತವೆ. ಅದೇ ತರ ಸಾಸಿವೆ ಎಣ್ಣೆ ತಗೊಂಡ್ರೆ ಸಾಸಿವೆಯಲ್ಲಿ ಈ ಒಂದು ಮುಫಾ ಅಂತ ಏನು ಕರಿತೀವಿ ಅಂದ್ರೆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅದು ಮಧ್ಯಮವಾಗಿರುತ್ತೆ ಮತ್ತೆ ಪ್ಯೂಫಾ ಹೆಚ್ಚಾಗಿರುತ್ತೆ. ಸೊ ಇದು ಒಮೆಗಾ 3 ಒಂದು ಅಂಶ ಕೂಡ ಇದರಲ್ಲಿ ಸಾಸಿವೆ ಎಣ್ಣೆಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಮತ್ತೆ ಸೂರ್ಯಕಾಂತಿ ಎಣ್ಣೆಯಲ್ಲಿ ಇದು ವಿಟಮಿನ್ ಇ ಕಂಡು ಬರುತ್ತೆ. ಅದೇ ರೀತಿ ರೈಸ್ ಬ್ರಾನ್ ಇದರಲ್ಲಿ ಎರಡು ಮಧ್ಯಮವಾಗಿರ್ತವೆ. ಅಂದ್ರೆ ಒಂದು ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಲಿ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಲಿ ಇವು ಮಧ್ಯಮ ಒಂದು ರೀತಿಯಲ್ಲಿರ್ತವೆ. ಆದ ಕಾರಣ ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ವೈದ್ಯರು ಸಲಹೆ ಕೊಟ್ಟರೆ ರೈಸ್ ಬ್ರಾನ್ ಆಯಿಲ್ ಬಳಕೆ ಮಾಡೋದು ಬಹಳಷ್ಟು ಸೂಕ್ತವಾಗಿರುತ್ತೆ. ಅದೇ ರೀತಿ ತೆಂಗು ಕೂಡ ತೆಂಗಿನ ಎಣ್ಣೆ, ಈಗ ತೆಂಗಿನ ಎಣ್ಣೆ ಬಹಳಷ್ಟು ಜನ ತೆಂಗಿನ ಎಣ್ಣೆಯಲ್ಲೂ ಕೂಡ ಅಡುಗೆಗೆ ಬಳಸ್ತಾರೆ. ಸೊ ಅದರಲ್ಲಿ ಸಂತೃಪ್ತ ಕೊಬ್ಬು ಹೆಚ್ಚಿರುತ್ತೆ ಮತ್ತೆ ಕಡಿಮೆ ಒಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರ್ತವೆ. ಇದು ಮಿತ ಪ್ರಮಾಣದಲ್ಲಿ ಬಳಸುವುದು ಬಹಳಷ್ಟು ಸೂಕ್ತವಾಗಿರುತ್ತೆ. ಇದೇ ಈ ಒಂದು
1: ಎಣ್ಣೆ
0: ಕೋಲ್ಡ್ ಪ್ರೆಸ್ಡ್ ಎಣ್ಣೆಗಳನ್ನ ಬಳಕೆ ಮಾಡೋದು ಬಹಳಷ್ಟು ಪ್ರಯೋಜನಗಳು ಅಂತ ಹೇಳಿದ್ರೆ, ಈಗ ನೈಸರ್ಗಿಕ ವಿಟಮಿನ್ಗಳು ಉಳಿಯೋದಾಗಲಿ, ಸೊ ಪೋಷಕಾಂಶಗಳು ನಾಶವಾಗದೆ ಇರೋದಾಗಲಿ, ಸೊ ಈ ತರ ಒಂದು ಅಂಶವನ್ನ ನಾವು ಕಂಡುಕೊಂಡೋದ್ರಿಂದನೇ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಅಡಿಗೆಗೆ ಬಳಕೆ ಮಾಡೋದು ಬಹಳಷ್ಟು ಸೂಕ್ತ.
1: ಇದು ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಸಾಮಾನ್ಯವಾಗಿ ಯಾವ ತರದ ಒಂದು ಮಷಿನ್ ಅನ್ನು ಅದನ್ನ ಎಣ್ಣೆ ತೆಗಿಲಿಕ್ಕೆ ಉಪಯೋಗಿಸ್ತಾರೆ ಅಲ್ಲಿ?
0: ಸೊ ಇದರಲ್ಲಿ ನಾವು ಸರ್ ಈಗ ನೀವು ಒಂದು ಗ್ರಾಮೀಣ ಪ್ರದೇಶದಲ್ಲಾಗಲಿ ಈಗ ಒಂದು ಸಣ್ಣ ಸಣ್ಣ ಎಣ್ಣೆ ಗಾಣಗಳು ಇರ್ತವೆ. ಅಂದ್ರೆ ಈಗ ಅದರಲ್ಲಿ ಅವ್ರು ಏನ್ ಮಾಡ್ತಾರೆ, 2 HP ಮೋಟರ್ ಇಟ್ಕೊಂಡು, 5 HP ಮೋಟರ್ ಇಟ್ಕೊಂಡು ಆ ತರದ್ದು ಇರುತ್ತವೆ. ಇನ್ನು ಕೆಲವೊಂದರಲ್ಲಿ ಈ ಎತ್ತಿನ ಎಣ್ಣೆ ಗಾಣಗಳು ಕೂಡ ಇರ್ತವೆ. ಅಂದ್ರೆ ಎತ್ತಿನಿಂದನೇ ತಿರುಸ್ಕೊಂಡು ಆಮೇಲೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂತ ಮಷಿನ್ಗಳಲ್ಲಿ ಎಣ್ಣೆ ಕಾಳುಗಳನ್ನ ಹಾಕಿ ಅದನ್ನ ಪ್ರೆಸ್ ಮಾಡಿ ಎಣ್ಣೆನ ತೆಗೆಯೋದಾಗಲಿ, ಇವೆಲ್ಲಾನು ಈ ಕೋಲ್ಡ್ ಪ್ರೆಸ್ಡ್ ಇದರಲ್ಲೇ ಬರುತ್ತವೆ. ಸೊ ಈ ಒಂದು
1: ಅಷ್ಟ ಯಾವ್ದು
0: ಆಗಲ್ಲ. ಸೊ ಈಗ ರೈತರಿಗಾಗ್ಲಿ ಅಥವಾ ಮಹಿಳೆಯರಿಗಾಗ್ಲಿ ಸುಮಾರು ಈ ಒಂದು ಯೋಜನೆಗಳು ಒಂದು ಕರ್ನಾಟಕ ಸರ್ಕಾರದಿಂದ ಇದಾವೆ.
1: ಹೌದು,
0: ಈಗ ನಾವು ಹೇಳೋದಾದ್ರೆ ಒಂದು ಉದ್ಯೋಗಿನಿ ಅಂತೇಳಿ ನಿಮಗೆ ಸ್ಕೀಮ್ ಬರುತ್ತೆ. ಉದ್ಯೋಗಿನಿ ಆಗಲಿ ಅಥವಾ ಈ ಎಣ್ಣೆ ಕಾಣದ್ದೇ ನೀವು ಏನಾದರೂ ಎಣ್ಣೆ ಕಾಳು ಬೆಳೆಗಳನ್ನು ಯಥೇಚ್ಛಾಗಿ ಬೆಳೀತಾ ಇದ್ದಿದ್ರಿ ಅಂತಂದರೆ ನೀವೇ ನಿಮ್ಮ ಓನ್ ಬ್ರ್ಯಾಂಡಾಗಿ ಎಣ್ಣೆ ಮಾರಬೇಕು ಅಂತ ನಿಮ್ಮಲ್ಲಿ ಏನಾದರೂ ಇದ್ದರೆ, ಸೊ ನೀವು ಈಗ PMFME ಅಂತ ಬರುತ್ತೆ.
1: ಹೌದೌದು.
0: ಸೊ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರಾಸೆಸಿಂಗ್ ಎಂಟರ್ಪ್ರೈಸಸ್ ಅಂತೇಳಿ ಅದೊಂದು ಯೋಜನೆ. ಸೊ ಆ ಯೋಜನೆಯಲ್ಲಿ ಈ ಒಂದು ಎಣ್ಣೆ ಗಾಣದ ಒಂದು ಯಂತ್ರೋಪಗಳನ್ನು ಕೊಂಡುಕೊಳ್ಳೋದು, ಅದರ ಒಂದು ಅಂದರೆ ಈಗ ಒಂದು ರೈತರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಸುಮಾರು 35% ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಇಂತಹ ಒಂದು ಅವಕಾಶಗಳನ್ನು ರೈತರು ಪಡೆದುಕೊಂಡು ಸೊ ಒಂದು ಹೆಚ್ಚಿನ ಒಂದು ಎಣ್ಣೆಕಾಳು ಬೆಳೆಗಳಂದರೆ ಲೋಕಲ್ ಮಾರ್ಕೆಟು ಸಿಕ್ಕಂಗಾಗುತ್ತೆ ರೈತರಿಗೆ, ಎಣ್ಣೆಕಾಳು ಬೆಳೆಗಾರರಿಗೆ. ಅದೇ ರೀತಿ ಈ ಒಂದು ಎಣ್ಣೆ ಗಾಣಗಳನ್ನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಲ್ಲೇ ರೈತರು ಪ್ರತಿದಿನನೂ ಅವರೇ ಅವರು ಬೆಳೆದಿರ್ತಕ್ಕಂಥ ಎಣ್ಣೆ ಕಾಳುಗಳಿಂದನೇ ಎಣ್ಣೆಯನ್ನು ತಕ್ಕೊಂಡು ಸೊ ಒಂದು ಆರೋಗ್ಯಕರವಾಗಿ ವೈಜ್ಞಾನಿಕವಾಗಿ ಅಡುಗೆ ಎಣ್ಣೆಗೆ ಬಳಕೆ ಮಾಡಿದಂಗಾಗುತ್ತೆ. ಸೊ ಈ ಒಂದು ಎಣ್ಣೆ ಗಾಣವನ್ನು ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಏನ ನಾವೇನು ಕಫೆಕ್ ಅಂತ ಏನು ಕರಿತೀವಿ, ಅದರಲ್ಲಿ ಕೂಡ ಆ ಒಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ಈ ನಿಗಮ PMFME ಅದರ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಸೊ ಅದರ ಮೂಲಕ ಕೂಡ ನಿಮ್ಗೆ ಎಣ್ಣೆ ಗಾಣಗಳು ಬೇಕಾದಲ್ಲಿ ಆ ಒಂದು ಕಫೆ
1: ನಿಮ್ದೇ ಒಂದು ಘಟಕ ಕೂಡ
0: ಮಾಡ್ಕೋಬಹುದು. ಸುಮಾರು ಈಗ ನಮ್ಮ ಒಂದು ಬೇರೆ ಬೇರೆ ಜಿಲ್ಲೆಗಳಲ್ಲಾಗಲಿ ಅಥವಾ ನಗರ ಪ್ರದೇಶಗಳಲ್ಲಾಗಲಿ ನೀವು ಓಣಿ ಓಣಿಗೂ ಒಂದೊಂದು ನಿಮಗೆ ಎಣ್ಣೆ ಗಾಣಗಳು ಸಿಗ್ತವೆ. ಸೊ ಅಂತರ ಒಂದು ಅವಕಾಶವನ್ನು ನೀವು ಕೂಡ ಮಾಡಿಕೊಂಡು ಇದರ ಒಂದು ಸದುಪಯೋಗವನ್ನು ಪಡ್ಕೋಬಹುದು. ಮತ್ತು ಈಗ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಏನು ಎಣ್ಣೆಗಳಿದ್ದಾವೆ, ಬೇರೆ ಬೇರೆ ಥರ ಎಣ್ಣೆಗಳಿದ್ದಾವೆ. ಈಗ ನಾವೇನು ಸೂರ್ಯಕಾಂತಿಯಲ್ಲಿ ವಿವಿಧವಾಗಿ ಬ್ರ್ಯಾಂಡ್ ಇರ್ತಕ್ಕಂಥ ಎಣ್ಣೆಗಳಿದ್ದಾವೆ.
1: ಈಗ ಡಾಕ್ಟ್ರಿಗೆ ಸಾಮಾನ್ಯವಾಗಿ ನಾವು ದಿನಬಳಕೆಯಲ್ಲಿ ಎಣ್ಣೆಗಳನ್ನ ಯಾವ್ಯಾವ ತರದಲ್ಲಿ ಉಪಯೋಗಿಸ್ತಾ ಇದ್ದೇವೆ ಮತ್ತೆ ಯಾವ ಪ್ರಮಾಣದಲ್ಲಿ ಎಣ್ಣೆಯನ್ನು ಉಪಯೋಗಿಸ್ಬೇಕು, ಈ ಬಗ್ಗೆನೂ ಸ್ವಲ್ಪ ಮಾಹಿತಿ ಮಾಡಿಕೊಡಿ.
0: ನಾವು ಈ ಒಂದು ಅಡುಗೆ ಎಣ್ಣೆ ಮತ್ತು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದ್ರೆ ಸುಮಾರು ಎಣ್ಣೆ ಅಡುಗೆ ಎಣ್ಣೆಯನ್ನು ನಾವು ಕೆಲವೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಥರ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಒಂದು ಈ ಭಾರತದಂತಹ ಸಮಶೀತೋಷ್ಣ ದೇಶದಲ್ಲಿ ನೈಸರ್ಗಿಕವಾಗಿ ಋತುಮಾನಗಳ ಬದಲಾವಣೆ ಆಗ್ತಾ ಇರ್ತವೆ. ಅಂದರೆ ಸಾಮಾನ್ಯವಾಗಿ ಕಾಣಸಿಗುವ ಋತುಮಾನಗಳು ಅಂತಂದರೆ ಈ ಒಂದು ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ, ಬೇಸಿಗೆ ಕಾಲ ಆಗಲಿ, ಈ ಥರ ಬೇರೆ ಬೇರೆ ಥರ ಋತುಮಾನಗಳು

0: ನಮ್ಮಲ್ಲಿ ಇರೋದ್ರಿಂದ ಆ ಋತುಮಾನಕ್ಕೆ ತಕ್ಕಂತೆ ನಾವು ಅಡುಗೆ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದರೆ ಈ ಅಡುಗೆ ಎಣ್ಣೆ ಯಾಕೆ ಬೇಕು ನಮಗೆ? ಅಡುಗೆ ಎಣ್ಣೆಗೆ ನಾವೇನಾದರೂ ನಾವು ತಿಂತಕ್ಕಂಥ ಆಹಾರ ರುಚಿಗೆ ಅಷ್ಟೇ ಅಲ್ಲ, ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ ಈ ಅಡುಗೆ ಎಣ್ಣೆ ಬಹಳಷ್ಟು ಮುಖ್ಯವಾಗಿರುತ್ತೆ. ಸೊ ಏನೇನು ಈ ಅಡುಗೆ ಎಣ್ಣೆಯಿಂದ ಲಾಭಗಳಿದ್ದಾವೆ ಅಂತ ಹೇಳಿದರೆ, ಜೀರ್ಣಾಂಗ ವ್ಯವಸ್ಥೆ ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತೆ ಈ ಅಡುಗೆ ಎಣ್ಣೆ, ಮತ್ತು ಮೆದುಳಿನ ಸಮಗ್ರ ಅಭಿವೃದ್ಧಿಗೆ ಕೂಡ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಈ ಅಡುಗೆ ಎಣ್ಣೆ ಮುಖ್ಯ ಕಾರಣವಾಗುತ್ತೆ. ಹೃದಯದ ಆರೋಗ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಕೂಡ ಈ ಅಡುಗೆ ಎಣ್ಣೆ ಬಳಕೆ ಮಾಡಬೇಕಾಗುತ್ತೆ. ಸೊ ಇಂತಹ ಒಂದು ಅಡುಗೆ ಎಣ್ಣೆಯನ್ನು ನಾವು ಋತುಮಾನಕ್ಕೆ ಅನುಗುಣವಾಗಿ ಅಡುಗೆ ಎಣ್ಣೆ ಬಳಕೆ ಮಾಡಿದಾಗ ನಮ್ಮ ಒಂದು ಆರೋಗ್ಯದ ಮೇಲೆ ಬಹಳಷ್ಟು ನಿಯಂತ್ರಣವನ್ನು ಪಡ್ಕೋಬಹುದು.
1: ಅಂದ್ರೆ ಈಗ ಕೆಲವೊಬ್ರು ಯಾವಾಗ್ಲೂ ಒಂದೇ ತರದ ಎಣ್ಣೆನ ಉಪಯೋಗಿಸ್ತಾರೆ, ಅದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತೀರಿ?
0: ಹೌದು, ಖಂಡಿತವಾಗಿ.
1: ನಮ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಾಗತಿಕ ಈ ಒಂದು ಆಹಾರ ಉತ್ಪಾದನಾ ಸಂಸ್ಥೆ ಕೂಡ ಅದೇ ತರ
0: ಸೂಚಿಸುತ್ತೆ.
1: ಬೇರೆ ಬೇರೆ ಅಂದ್ರೆ ಕಾಲಮಾನಕ್ಕೆ ತಕ್ಕಾಗಿ ಬಳಸ್ರಿ, ಒಂದೇ ತರ ಎಣ್ಣೆ ಬಳಸೋದ್ರಿಂದ ಸ್ವಲ್ಪ ಅದು ಆರೋಗ್ಯಕ್ಕೆ ಅನಾನುಕೂಲ ಆಗಬಹುದು. ಅಂದ್ರೆ ಈಗ ಚಳಿಗಾಲದಲ್ಲಿ ನಿಮ್ದು ಅಲ್ಲಿ ವಾತಾವರಣಕ್ಕೆ ತಕ್ಕಾಗೆ ನೀವು ಉಪಯೋಗಿಸ್ರಿ.
0: ಹೌದು, ಈಗ ಋತುಮಾನುವಾರು ಅಡುಗೆ ಎಣ್ಣೆ ಬಳಕೆ ಅಂತ ಹೇಳಿ ಕರಿತೀವಿ ಸರ್ ಅದನ್ನೇ. ಆ ಋತುಮಾನುವಾರು ಅಡುಗೆ ಎಣ್ಣೆ ಅಂತ ಹೇಳಿದ್ರೆ, ಈಗ ಒಂದು ಬೇಸಿಗೆ ಕಾಲದಲ್ಲಿ ಸುಲಭವಾಗಿ ಜೀರ್ಣವಾಗಬೇಕು ಅಂತಹ ಒಂದು ಎಣ್ಣೆಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಸುಲಭವಾಗಿ ಜೀರ್ಣವಾಗುವಂತಹ ಎಣ್ಣೆಗಳು ಯಾವ ಅಂತ ಹೇಳಿದ್ರೆ, ಸೂರ್ಯಕಾಂತಿ ಎಣ್ಣೆ ಮತ್ತೆ ಕುಸುಬೆ ಎಣ್ಣೆ, ರೈಸ್ ಬ್ರಾನ್ ಎಣ್ಣೆ, ಈ ತರದವು ಒಂದು ಬೇಸಿಗೆ ಕಾಲದಲ್ಲಿ ನೀವು ಬಳಕೆ ಮಾಡಿದಾಗ ಸುಲಭವಾಗಿ ಜೀರ್ಣವಾಗುತ್ತೆ. ಅದೇ ರೀತಿಯಾಗಿ ಚಳಿಗಾಲದಲ್ಲಿ, ಈಗ ಚಳಿಗಾಲದಲ್ಲಿ ನಮಗೆ ಉಷ್ಣ ಬೇಕಾಗುತ್ತೆ, ಅಂದ್ರೆ ನಮ್ಮ ಒಳಗಡೆ ಉಷ್ಣ ಉತ್ಪಾದಕ ಗುಣ ಹೊಂದಿರತಕ್ಕಂಥ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ಎಳ್ಳೆಣ್ಣೆ ಆಗಲಿ, ಸಾಸಿವೆ ಎಣ್ಣೆ ಮತ್ತು ಶೇಂಗಾ ಎಣ್ಣೆ, ನೆಲಗಡಲೆ ಎಣ್ಣೆ, ಇವು ಇಂಥವು ಉಷ್ಣವನ್ನು ಉತ್ಪಾದನೆ ಮಾಡ್ತವೆ. ಇಂತಹ ಎಣ್ಣೆಗಳನ್ನು ಚಳಿಗಾಲದಲ್ಲಿ ಬಳಕೆ ಮಾಡಬಹುದು. ಮತ್ತು ಮಳೆಗಾಲದಲ್ಲಿ ಯಾವ್ಯಾವ ಎಣ್ಣೆಗಳು ಬೇಕು ಅಂತ ಹೇಳಿದ್ರೆ, ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ, ಈ ತಾಳೆ ಎಣ್ಣೆ, ಪಾಮ್ ಆಯಿಲ್ ಅಂತ ಏನು ಕರಿತೀವಿ, ಇಂತಹ ಎಣ್ಣೆಗಳು ಒಂದು ಮಳೆಗಾಲದಲ್ಲಿ ಸೂಕ್ತವಾಗಿರ್ತವೆ. ಯಾಕಪ್ಪ ಅಂತ ಹೇಳಿದರೆ, ಸೋಂಕು ನಿರೋಧಕ ಸಾಮರ್ಥ್ಯವನ್ನು ಈ ಒಂದು ಎಣ್ಣೆಗಳು ತಂದು ಕೊಡ್ತವೆ, ಅಂದರೆ ಈ ಸಾಮರ್ಥ್ಯವನ್ನು ನಮ್ಮ ಒಂದು ದೇಹಕ್ಕೆ ಒದಗಿಸ್ತವೆ. ಆದ ಕಾರಣ ಇಂತಹ ಒಂದು ಎಣ್ಣೆಯನ್ನು ನಾವು ಮಳೆಗಾಲದಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಈ ಥರ ಒಂದು ಸಸ್ಯಜನ್ಯ ಎಣ್ಣೆಯ ವಿಶೇಷ ಪ್ರಯೋಜನಗಳು ಇದಾವೆ ಸರ್.
1: ಸೊ ಅದಲ್ಲದೆ ಡಾಕ್ಟರ್, ಈ ದಿನಕ್ಕೆ ನಾವು ಎಷ್ಟು ಗ್ರಾಮ್ ಎಣ್ಣೆಯನ್ನು ಉಪಯೋಗಿಸ್ಕೋಬೇಕು? ಮತ್ತೆ ಈ ಭಾರತದಲ್ಲಿ ತಲಾ ಎಣ್ಣೆ ಒಬ್ಬರ ತಲೆಗೆ ಅಂದ್ರೆ ತಲಾ ಎಣ್ಣೆ ಬಳಕೆ ಯಾವ ತರ ಇದೆ ಭಾರತದಲ್ಲಿ, ಈ ಆಮದು ಮತ್ತೆ ರಫ್ತು ಈ ಬಗ್ಗೆ ಸ್ವಲ್ಪ ಹೇಳಿ
0: ಸರ್. ನಮಗೆ ಈ ಒಂದು ICMR ಶಿಫಾರಸಿನ ಒಂದು ಪ್ರಕಾರ ಸಾಧ್ಯವಾದಷ್ಟು ಖಾದ್ಯ ಎಣ್ಣೆ ಬಳಕೆ ಪ್ರಮಾಣವು ಏನಾಗಬೇಕಂದ್ರೆ ವಾರ್ಷಿಕವಾಗಿ 12 kg ಬೇಕಾಗುತ್ತೆ ಸರ್. ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ 12 kg ಅಡುಗೆ ಎಣ್ಣೆ ಬೇಕಾಗುತ್ತೆ.
1: ಹೌದು,
0: ಆದ್ರೆ
1: ಅಡುಗೆ ಎಣ್ಣೆ ಅಂತ ಡಾಕ್ಟ್ರೆ ಇಲ್ಲಿ ಸುಮಾರು ಎಣ್ಣೆ ಈಗ ನೋಡಿ, ಬೇರೆ ಬೇರೆ ಅಂದ್ರೆ ಈಗ ತುಪ್ಪನೂ ಬಂತು ಜೊತೆಗೆ, ತುಪ್ಪನು ಎಣ್ಣೆ ಅಂತಾನೆ ಉಪಯೋಗಿಸ್ತಾರೆ ಅಂದ್ರೆ ಫ್ರೈ ಮಾಡಕ್ಕೆ ಉಪಯೋಗಿಸ್ತಾರೆ.
0: ಈಗ ನಾವು ಅಂದ್ರೆ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂತ ಅಡಿಗೆ ಎಣ್ಣೆಗಳು ಅಂತ ಹೇಳಿದ್ರೆ, ಈಗ ತುಪ್ಪನ ಬೇರೆ ಬೇರೆ ಒಂದು ರೀತಿಯಲ್ಲಿ ಬಳಕೆ ಮಾಡ್ತಾರೆ. ಸಪರೇಟ್ ಆಗಿ ಈಗ ಬಿರಿಯಾನಿ ಮಾಡ್ಲಿಕ್ಕೆ ತುಪ್ಪ ಬಳಕೆ ಮಾಡ್ತಾರೆ, ಅಥವಾ ಪಲಾವ್ ಮಾಡ್ಲಿಕ್ಕೆ ತುಪ್ಪ ಬಳಕೆ ಮಾಡ್ತಾರೆ. ಆದ್ರೆ ಅದನ್ನ ಬಿಟ್ಟು ಈ ಎಣ್ಣೆಗಳದೆ ಅಂದ್ರೆ ಎಣ್ಣೆ ಕಾಳು ಬೆಳೆಗಳಿಂದ ಬಂದಿರತಕ್ಕಂತ ಎಣ್ಣೆಗಳದೇ ಕನ್ಸಂಪ್ಷನ್ 12 kg ICMR ಪ್ರಕಾರ
1: ನೋಡಿ,
0: ಆದ್ರೆ 24 kg ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಡಬಲ್ ಆಗಿದೆ. ಸೊ ನಾವು 2050 ಒಂದು ಅಂಕಿ ಅಂಶಗಳನ್ನ ತಗೊಳ್ಳೋದು ಅಂದ್ರೆ 1950ರಲ್ಲಿ ಬರೀ ಒಂದು 2-3 kg
1: ತಲಾ ಪ್ರಮಾಣ
0: ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಅಷ್ಟೇ 3 kg 2.5-3 kg ಅಷ್ಟು ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು 20-25 ಅಥವಾ 20-26 ನೋಡೋದಾದರೆ ಒಬ್ಬ ಮನುಷ್ಯ ಪ್ರತಿ ವರ್ಷಕ್ಕೆ ಸುಮಾರು 24 kg ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಈಗ ನಾವು ಎಣ್ಣೆಕಾಳು ಬೆಳೆಗಳನ್ನು ಬೆಳೀಲಿಕ್ಕೆ ಕ್ಷೇತ್ರ ವಿಂಗಡಣೆ ಅಂತೂ ಕ್ಷೇತ್ರ ಹೆಚ್ಚಾಗಿ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ಆದ ಕಾರಣ ಈಗ ಕಡಿಮೆ ಕ್ಷೇತ್ರದಲ್ಲಿ ಅಂದರೆ ಕಡಿಮೆ ಕ್ಷೇತ್ರದಲ್ಲಿನೇ ಹೆಚ್ಚಿನ ಒಂದು ಆದಾಯ ಕೊಡ್ತಕ್ಕಂಥ ತಳಿಗಳನ್ನು ಬೆಳೆದು ಈ ಎಣ್ಣೆ ಬಳಕೆ ಮಾಡ್ತಕ್ಕಂಥ ಪ್ರಮಾಣವನ್ನು ಕಡಿಮೆ ಮಾಡಿದ್ರೆ, ಸೊ ನಾವು ಆಮದೇನು ಮಾಡ್ಕೋತೀವಿ ಬೇರೆ ಒಂದು ದೇಶಗಳಿಂದ, ನಾವು ಸುಮಾರು 55-60% ಅಷ್ಟು ನಾವು ಅಡುಗೆ ಎಣ್ಣೆಯನ್ನು ಆಮದು ಮಾಡ್ಕೋತಾ ಇದ್ದೀವಿ. ಅದು ಸುಮಾರು 15-16 million ಟನ್ನಷ್ಟು ಅಡುಗೆ ಎಣ್ಣೆನ ನಾವು ಪ್ರತಿ ವರ್ಷ ಆಮದು ಮಾಡ್ತಾ ಇದ್ದೀವಿ. ಸೊ ಆಮದು ಮಾಡುವುದನ್ನು ನಾವು ತಪ್ಪಿಸ್ಬೋದು, ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಇದು ಭಾಳ ಮುಖ್ಯವಾಗಿರುತ್ತೆ. ಈಗ ನಾವು 12 kg ತಿನ್ನೋರು 24 kg ತಿಂದಾಗ ನಾವು ಅಡುಗೆ ಎಣ್ಣೆ 12 ಕೆಜಿಗೆ ಬಂದು ನಿಂತು ಅಂತಂದರೆ ನಮ್ಮಲ್ಲೇ ಬೆಳೆದಿರ್ತಕ್ಕಂಥ ಎಣ್ಣೆಕಾಳು ಬೆಳೆಗಳೇ ನಮಗೆ ಸಫಿಸಿಯೆಂಟ್ ಆಗಿ ಆಗ್ತವೆ. ಸೊ ಈ ಥರ ಒಂದು ನಮ್ಮ ಎಲ್ರಿಗೂ ಇದು ಒಂದು ಕಾಳಜಿ ವಹಿಸ್ತಕ್ಕಂಥ ಸಂದರ್ಭ ಇದು ಎಣ್ಣೆಕಾಳು ಬೆಳೆಗಳಲ್ಲಿ.
1: ಈಗ ಭಾರತದಲ್ಲಿ ಎಣ್ಣೆ ಯಾವ ಥರ ಉತ್ಪಾದನೆ ಆಗ್ತಾ ಇದೆ ಡಾಕ್ಟ್ರೆ, ಅದ್ರ ಬಗ್ಗೆ ಹೇಳಿ. ಮತ್ತು ಈಗ ನಾವು ಎಷ್ಟು ನಮಗೆ ಇಲ್ಲಿ ಶಾರ್ಟೇಜ್ ಬೀಳುತ್ತೆ, ಎಷ್ಟು ನಮಗೆ ಮತ್ತೆ ಬೇಡಿಕೆ ಇದೆ?
0: ನಾವು ಈಗಾಗಲೇ ಹೇಳಿದ ಹಾಗೆ ಭಾರತೀಯ ವೈದ್ಯಕೀಯ ಮತ್ತು ಪೌಷ್ಟಿಕ ಮಾರ್ಗಸೂಚಿಗಳ ಪ್ರಕಾರ ಬರೀ ಒಂದು 20-30 ಗ್ರಾಮ್ ಪ್ರತಿದಿನಕ್ಕೆ ಒಬ್ಬ ಮನುಷ್ಯ ಎಣ್ಣೆಯನ್ನು ಬಳಕೆ ಮಾಡಬೇಕಾಗುತ್ತೆ. ಅಂದರೆ 4-6 ಟೀಸ್ಪೂನ್ ಅಂತ ಹೇಳ್ತೀವಿ. ಆದರೆ ಹೆಚ್ಚು ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀವಿ.
1: ಇದು ಹೇಗೆ, ಈಗ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್?
0: ಇದರಲ್ಲಿ ಈಗ ಒಂದು ICAR ಹೈದರಾಬಾದಿಂದ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಹೇಳೋದಾದರೆ ಸುಮಾರು ಇಲ್ಲಿ ಎಣ್ಣೆ ಒಂದು ಗ್ರಾಮೀಣ ಪ್ರದೇಶದಲ್ಲಾಗಲಿ ಅಥವಾ ನಗರದಲ್ಲಾಗಲಿ, ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದರೆ 15.5 ಕೆಜಿಯಷ್ಟು ಎಣ್ಣೆಯನ್ನು ಬಳಕೆ ಮಾಡಲಾಗುತ್ತೆ ಎವರೇಜ್ ಆಗಿ. ಅಂದರೆ ಒಂದು ಒಬ್ಬ ಮನುಷ್ಯ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮನುಷ್ಯ 15.5 ಕೆಜಿ ಎಣ್ಣೆಯನ್ನು ಪ್ರತಿ ವರ್ಷ ಬಳಕೆ ಮಾಡ್ತಾ ಇದ್ದಾರೆ. ಅದೇ ನಗರದಲ್ಲಿ ನಾವು ನೋಡೋದಾದರೆ ನಗರದಲ್ಲಿ ಸುಮಾರು 12-13 ಕೆಜಿಯಷ್ಟು ಎಣ್ಣೆಯನ್ನು ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಈಗ ನಾವು ಬೇರೆ ಬೇರೆ ನೋಡೋದಾದರೆ, ಅಂದರೆ ಸುಮಾರು ಈಗ ಒಂದು ಆದಾಯದ ಮೇಲೆ ಅಥವಾ ಹಿಂಗೆ ಇನ್ಕಮ್ ಮೇಲೇನು ಕೂಡ ಸರ್ವೆ ಮಾಡಿದ್ದಾರೆ. ಅಂದರೆ 1-5 ಲಕ್ಷ ಇನ್ಕಮ್ ಇರ್ತಕ್ಕಂಥ ಒಂದು ವ್ಯಕ್ತಿಗಳು ಅಂದರೆ ಜನರು, ಸೊ ಅಲ್ಲೇನು ಮಾಡ್ತಾ ಇದ್ದಾರೆ ಎಣ್ಣೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಸುಮಾರು ಒಂದು 16-17 ಕೆಜಿ ಪ್ರತಿ ವ್ಯಕ್ತಿ ಪ್ರತಿ ವರ್ಷಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಆದಾಯ ಕಡಿಮೆ ಇದ್ರೂ ಕೂಡ ಎಣ್ಣೆ ಬಳಕೆ ಅಂಶ ಜಾಸ್ತಿ ಆಗ್ತಾ ಇದೆ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ತಿಳುವಳಿಕೆ ಕಾರಣ. ಯಾಕಂದರೆ ಈಗ ಎಣ್ಣೆ ಅಡುಗೆ ಎಣ್ಣೆಯಿಂದ ಎಷ್ಟು ನಮಗೆ ಅನುಕೂಲಗಳಿದ್ದಾವೆ ಅಷ್ಟೇ ಅನಾನುಕೂಲಗಳು ಇದ್ದಾವೆ. ಸೊ ಅಂಥ ಒಂದು ಅನಾನುಕೂಲಗಳು ಏನೇನಿದ್ದಾವೆ, ಅನುಕೂಲಗಳು ಏನೇನಿದ್ದಾವೆ, ಇದನ್ನು ತಿಳಿದುಕೊಂಡು ಅಡುಗೆಗೆ ಎಣ್ಣೆಯನ್ನು ಬಳಕೆ ಮಾಡೋದು ಬಹಳಷ್ಟು ಉತ್ತಮ ಆಗಿರುತ್ತೆ.
1: ಈಗ ಹೌದಪ್ಪ, ತಮ್ಮ ಊಟದಲ್ಲಿ ಒಳ್ಳೆಯ ರುಚಿ ಬೇಕು ಅಂತ ಜಾಸ್ತಿ ಎಣ್ಣೆ ಬಳಸೋದಲ್ಲ ಅದು.
0: ಹೌದು,
1: ಒಂದು ಯೋಗ್ಯ ಪ್ರಮಾಣದಲ್ಲಿ ಒಂದು ಪ್ರಮಾಣ ಇರುತ್ತೆ.
0: ಹೌದು ಸರ್.
1: ಹೌದಲ್ಲ, ಈಗ ಹಾಗಾಗಿ ಈಗ ನೀವು ಜಾಸ್ತಿ ಎಣ್ಣೆ ತಿಂದರೂ ಕೂಡ ನಾಳೆ ಏನು ವೈದ್ಯಕೀಯ ಖರ್ಚು ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮದು ಆಕಸ್ಮಿಕವಾಗಿ ದುರ್ಘಟನೆಗಳು ಕೂಡ ಈ ಎಣ್ಣೆ ಜಾಸ್ತಿ ಪ್ರಮಾಣದ ತಿನ್ನೋದ್ರಿಂದ ಕೂಡ ಬಳಸೋದ್ರಿಂದ ಇವರಿಗೆ ಬಂದ್ಬಿಡುತ್ತೆ. ಹಾಗಾಗಿ ರೈತರು ಅಥವಾ ಈಗ ಸ್ವಲ್ಪ ಮಾಹಿತಿ ಪಡ್ಕೊಳ್ಬೇಕಾಗತ್ತೆ.
0: ಹೌದು,
1: ಯಾಕಂದರೆ ತಮ್ಮದು ಈಗ ಎಣ್ಣೆಗೂ ತಮ್ಮ ಖರ್ಚು ಕೂಡ ಭಾಳ ಮಾಡ್ತೀರಿ. ಈಗ ಪ್ರಮಾಣ ನೀವು ಒಂದು ಪ್ರಮಾಣ ಇರುತ್ತೆ, ನಿಮ್ಮದು ಇನ್ಕಮ್ ಜಾಸ್ತಿ ಇದ್ದವರೇ ಎಣ್ಣೆ ಕಡಿಮೆ ಉಪಯೋಗಿಸ್ತಾ ಇದ್ದಾರೆ, ನೀವು ಇನ್ಕಮ್ ಕಡಿಮೆ ಇದ್ದವರೇ ಜಾಸ್ತಿ ಎಣ್ಣೆ ಖರ್ಚು ಮಾಡ್ತಾ ಇದ್ದೀರಿ. ಹಾಗಾಗಿ ಸ್ವಲ್ಪ ನೀವು ಈ ಕಡೆ ಲಕ್ಷ ವಹಿಸೋದು ನಿಮ್ಮ ಆರೋಗ್ಯಕ್ಕೆ ಇದು ಉತ್ತಮ.
0: ಹೌದು, ಹೌದು ಸರ್. ಈಗ ನಾವು ಏನು ಇದರಿಂದ ಪ್ರಮುಖವಾಗಿ ಒಂದು ಸಂದೇಶ ಏನು ಹೇಳೋದಾದ್ರೆ, ಆರೋಗ್ಯಕರ ಜೀವನಕ್ಕೆ ದುಬಾರಿ ಎಣ್ಣೆ ಏನು ಅಗತ್ಯವಿಲ್ಲ. ಯಾಕಂದ್ರೆ ನಾವು ನಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಂತ ಹೇಳಿದ್ರೆ ದುಬಾರಿಯಾಗಿರ್ತಕ್ಕಂಥ ಒಂದು ಎಣ್ಣೆಯ ಅಗತ್ಯವಿಲ್ಲ.
1: ಈಗ ಎಣ್ಣೆ ಜಾಸ್ತಿ ಬಳಸೋದ್ರಿಂದ ಕೊಬ್ಬು ಉತ್ಪಾದನೆ ಜಾಸ್ತಿ ಆಗುತ್ತೆ. ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್
0: ಜಾಸ್ತಿ ಆಗುತ್ತೆ.
1: ಇದು ನಿಮ್ದು ಹೃದಯದ ಆರೋಗ್ಯಕ್ಕೆ ಇದು ಹಾನಿ ಅಲ್ಲ.
0: ಹೌದು, ಹೌದು,
1: ಹೃದಯದ ಆರೋಗ್ಯಕ್ಕೂ ಇದು ಎಣ್ಣೆ ಬೇಕೇ ಬೇಕು. ಆದ್ರೆ
0: ಪ್ರಮಾಣದಲ್ಲಿ, ಹೌದು, ಹೌದು. ಸೊ ಈ ಒಂದು ಉತ್ತಮ ಗುಣಮಟ್ಟದ ಮತ್ತೆ ತಾಜಾವಾಗಿರ್ತಕ್ಕಂಥ ಎಣ್ಣೆಗಳು ಬಳಕೆ ಮಾಡೋದು ಬಹಳ ಮುಖ್ಯವಾಗುತ್ತೆ. ಮತ್ತೆ ಮಿತ ಪ್ರಮಾಣದಲ್ಲಿ ಇರಬೇಕು ಬಳಕೆ. ಅದೇ ರೀತಿ ವೈಜ್ಞಾನಿಕವಾಗಿ ಆಯ್ಕೆ ಮಾಡಿದ ಎಣ್ಣೆಯನ್ನೇ ಮುಖ್ಯವಾಗಿ ಬಳಕೆ ಮಾಡೋದ್ರಿಂದ.
1: ಆಮೇಲೆ ಕೆಲವೊಬ್ರು ಡಾಕ್ಟರ್ ಈಗ ಎಣ್ಣೆನ ಬೇಯಿಸಿದ ಎಣ್ಣೆನೇ ಬೇಯಿಸ್ತಾ ಹೋಗ್ತಾರೆ. ತಮ್ಮ ಪ್ರಕಾರ ಸಾಮಾನ್ಯವಾಗಿ ಒಂದು ಸಾರಿ ಬಳಸಿದ ಎಣ್ಣೆನ, ಈಗ ಬೇಯಿಸಿದ ಎಣ್ಣೆನ ಎಷ್ಟು ಸಾರಿ ಅಥವಾ ಎಷ್ಟು ದಿನ ತನಕ ನಾವು ಅದನ್ನು ಉಪಯೋಗಿಸ್ಬೋದು, ಮತ್ತೆ ಎಷ್ಟು ದಿನ ನಂತರ ಅದು ಉಪಯೋಗಿಸಕ್ಕೆ ಸೂಕ್ತ ಅಲ್ಲ ಅಂತೀರಿ?
0: ಈಗ ನಾವು ಈ ಥರ ಒಂದು ಅಂಶಗಳನ್ನು ಹೇಳೋದಾದರೆ, ಈ ಮರು ಬಿಸಿ ಮಾಡಿದ ಎಣ್ಣೆಯನ್ನು ಮತ್ತೆ ಮತ್ತೆ ಬಳಕೆ ಮಾಡಲೇಬಾರದು. ಅಂದರೆ ಈಗ
1: ಎಷ್ಟು ಸಾರಿ ಮಾಡ್ಕೊಳ್ಬೋದು ಅದು ಹೇಳಿ, ಅಥವಾ ಎಷ್ಟು ದಿನದವರೆಗೆ ಅದನ್ನು ನಾವು ಉಪಯೋಗಿಸ್ಕೋಬೋದು? ಇದು ಯಾಕಂದರೆ ಇದು ಎಲ್ಲರಲ್ಲಿ ಬೇಕು, ಯಾಕಂದ್ರೆ ಜಾಗ್ರತೆ ಬೇಕಾಗಿದೆ.
0: ಇಲ್ಲಿ ಏನಾಗುತ್ತೆ ಸರ್, ಈಗ ಮರು ಬಿಸಿ ಮಾಡಿದ ಎಣ್ಣೆ ಯಾವಾಗಲೂ ಆರೋಗ್ಯಕ್ಕೆ ಹಾನಿಕಾರಕ. ಯಾಕಂದ್ರೆ ನೀವು ಅದನ್ನೇ ಇಟ್ಕೊಂಡು ಈಗ ನಾವು ಬಜ್ಜಿ ತಿಂತೀವಿ, ಬೋಂಡಾ ತಿಂತೀವಿ, ಹೊರಗಡೆ
1: ನಮ್ದು ರುಚಿ ಆಯ್ತು, ಒಂದು ಮಿರ್ಚಿ ತಿನ್ನಾನ ಬಜ್ಜಿ ತಿನ್ನಾನ ಅಂತೇಳಿ ನಾವು ಹೋಗಿ ತಗೊಂಡ್ಬಿಡ್ತೇವೆ.
0: ಹೌದು,
1: ಅದ ಎಷ್ಟು ದಿನದ ಎಣ್ಣೆನು ಮತ್ತೆ ಹೇಗಿದೆಯೋ ಅದನ್ನ ಗೊತ್ತಿಲ್ಲ.
0: ಈಗ ನಾವು ಮನೆಯಲ್ಲಿ ಆದ್ರೆ ಸರ್, ಮನೆಯಲ್ಲಿ ಏನ್ ಮಾಡ್ತೀವಿ, ಮನೆಯಲ್ಲಿ ಏನಾದರೂ ಬಜ್ಜಿ ಮಾಡೋದಾಗ್ಲಿ ಅಥವಾ ಏನಾದ್ರೂ ಕರಿದ ಪದಾರ್ಥಗಳು ಮಾಡಿದ್ರೆ ಒಂದು ವಾರದಲ್ಲಿ ಒಂದ್ಸಾರಿ ಮಾಡ್ತಾರೆ, ಎರಡ್ ಸಾರಿ ಮಾಡ್ತಾರೆ. ಅದೇ ಈಗ ಅದರಲ್ಲಿ ಏನಾಗ

0: ಎಷ್ಟು ಎಣ್ಣೆ ಬೇಕೋ ಅಷ್ಟೇ ಹಾಕಿರ್ತಾರೆ.
1: ಹೌದು,
0: ಈಗ ಒಂದು ಕಾಲ್ ಲೀಟರ್ ಬೇಕಾಗಿರುತ್ತೆ, ಕಾಲ್ ಲೀಟರ್ ಎಣ್ಣೆ ಹಾಕಿರ್ತಾರೆ,
1: ಮಿರ್ಚಿ ಮಾಡ್ಬೇಕಂತ ಇಟ್ಕೊಳ್ಳಿ,
0: ಆ ಕಾಲ್ ಲೀಟರ್ ಎಣ್ಣೆ ಅದರಲ್ಲಿ ಉಳಿಯದೆ ಒಂದು ಇನ್ನೊಂದು 50 ಗ್ರಾಮ್ 100 ಗ್ರಾಮ್
1: ಉಳಿದಿರುತ್ತೆ.
0: ಆ ಉಳಿದಿರೋ ಎಣ್ಣೆನ ಅದನ್ನೇ ಈಗ ನಾಳೆ ಅಡಿಗೆನೋ ಅಥವಾ ನಾಳೆ ಅಡಿಗೆನೋ
1: ಬದಲಾವಣೆ ಆಗಲ್ಲ,
0: ಆಗಲ್ಲ.
1: ಹೌದು,
0: ಯಾವಾಗ ನಾವು ಹೊರಗಿನ ಒಂದು ತಿಂಡಿ ತಿನಿಸುಗಳನ್ನ, ಬೇಕರಿ ಐಟಮ್ಗಳಾಗಲಿ ಅಥವಾ ಈಗ ರೋಡ್ ಅಲ್ಲಿ ತಿಂತಕ್ಕಂತ ಈ ಕರಿದ ಪದಾರ್ಥಗಳಾಗಲಿ ಅಂತವನ್ನ ಹೆಚ್ಚಾಗಿ ನಾವು ತಿನ್ನೋದನ್ನ ಅವಾಯ್ಡ್ ಮಾಡಬೇಕು.
1: ನಾವು ತಿನ್ನೋದಕ್ಕಿಂತ ಅವರು ಕೂಡ ಅದನ್ನ ತಮ್ಮ ಲಾಭ ಬರ್ತದೆ ಹೇಳಿ ಅದನ್ನ ಮತ್ತೆ ಮತ್ತೆ
0: ಬಳಕೆ ಮಾಡದೆ
1: ಎಷ್ಟು ಸಾರಿ ಬಳಸಬಹುದು ಡಾಕ್ಟ್ರೆ.
0: ಈಗ ನಾವು
1: ಒಂದು ಕೆಜಿ ಎಣ್ಣೆ ಇದೆಯಪ್ಪ,
0: ಹೌದು,
1: ಈಗ ಒಂದು ಒಂದು 2 ಕೆಜಿ ಮಿರ್ಚಿ ಮಾಡಿದ್ರು ಅಂತ ಇಟ್ಕೊಳ್ರಿ, ಆ ಎಣ್ಣೆನ ಇವತ್ತೇ ಅದನ್ನ ಮಿರ್ಚಿ ಮಾಡ್ಲಿಕ್ಕೆ ಉಪಯೋಗಿಸಿದ್ದಾರೆ, ಮತ್ತೆ ಇನ್ನು ಎಷ್ಟು ದಿನ ಅದನ್ನು ಉಪಯೋಗಿಸ್ತಾರೆ
0: ಸರ್? ಈಗ ಒಂದು ಸಾರಿ ಬಿಸಿ ಮಾಡಿರ್ತಕ್ಕಂಥ ಎಣ್ಣೆ ಮತ್ತೆ ಬಿಸಿ ಮಾಡಲೇಬಾರ್ದು ಸರ್, ಯಾಕಂದ್ರೆ ಅದು ಯಾವಾಗಲೂ ಹಾನಿಕಾರಕನೇ,
1: ಅದು ಆಯುಷ್ಯ ಹೋಯ್ತೆ
0: ಅದ್ರದ್ದು ಹೋಗುತ್ತೆ. ಅದು ಮತ್ತೆ ನಾವು ಅದನ್ನ ನಾವು ಬೇರೆ ತರ ಅಂದ್ರೆ ಈಗ ಬೇರೆ ಬೇರೆ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಈಗ ಅಡಿಗೆ ಮಾಡ್ಲಿಕ್ಕೆ ಬಳಕೆ ಮಾಡ್ಕೋ, ಒಂದ್ ಸಾರಿ ಬಿಸಿ ಮಾಡಿರೋದನ್ನ ಬಳಕೆ ಮಾಡ್ಕೋಬಹುದು, ಪುನಃ ಪುನಃ ಅದನ್ನೇ ಕರೆದಿದ್ದೆ ಎಣ್ಣೆನ ಮತ್ತೆ ಇನ್ನು ಕರಿಲಿಕ್ಕೆ ಯೂಸ್ ಮಾಡಿದ್ರೆ ಅದು ಆರೋಗ್ಯಕರಕ್ಕೆ ಯಾವಾಗ್ಲೂ ಹಾನಿಕಾರಕ.
1: ಅಂದ್ರೆ ಒಂದು ಸಾರಿ ಬೇಯಿಸಿದ ಎಣ್ಣೆನ ಅದು ಅವಾಗಷ್ಟೇ ಯೋಗ್ಯ, ಮರುದಿನ ಸ್ವಲ್ಪ ಮಟ್ಟಿಗೆ ಉಪಯೋಗಿಸಬಹುದು.
0: ಹೌದು,
1: ಮತ್ತೆ ನೀವು ಮತ್ತೆ ಮತ್ತೆ ಬಳಸಬಾರ್ದು,
0: ಬಳಸಬಾರ್ದು.
1: ಅಥವಾ ಡಾಕ್ಟ್ರೆ, ಈಗ ಒಮ್ಮೆ ಬಳಸಿದ ಎಣ್ಣೆನ ನೀವು ಮತ್ತೆ ನೀವು ಬಳಸಿಲ್ಲ ಅಂದ್ರೆ ಇನ್ನೊಂದ್ ದಿನ ಬಳಸ್ಕೋಬಹುದು ಅಷ್ಟೇ.
0: ಅಷ್ಟೇ ಸರ್,
1: ಅಷ್ಟೇ. ಹೌದಲ್ಲ, ಅದು ಒಂದು
0: ನೀವು
1: ವಾರ ಬಿಟ್ಟು ಬಳಸಬಹುದು ಅಷ್ಟೇ.
0: ಎಷ್ಟು ಬಾರಿ,
1: ಎಷ್ಟು ದಿನ ನಂತರ ಬಳಸಬಹುದು
0: ನೀವು
1: ಅಂದ್ರೆ, ಈಗ ಒಮ್ಮೆ ಬಳಸಿದ ಎಣ್ಣೆನ ಮತ್ತೆ ಈಗ ಅದು ನಾವು ಮನೇಲಿ ಇಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಳಸೋಣ ಅಂತ ಇರುತ್ತೆ, ಬಳಸಬಹುದು ಅದನ್ನ.
0: ಈಗ ಸ್ಟಿಕ್
1: ಬೇಯಿಸಿದ ಎಣ್ಣೆನ,
0: ಒಮ್ಮೆ ಬೇಯಿಸಿದ ಎಣ್ಣೆ ಈಗ ನಾವು ಮನೆಯಲ್ಲಿ ಮಾಡಿದ್ದಾದ್ರೆ ಅದನ್ನ ನಮ್ಮ ತಾಯಿಯಂದ್ರ ನಮ್ಮ ಇನ್ನೊಂದ್ಸರಿ ಅದನ್ನ ಅಡಿಗೆ ಮಾಡ್ಲಿಕ್ಕೆ ಬಳಸ್ಕೊಂಡ್ ಅದನ್ನೇ ಇಟ್ಟುಬಿಟ್ಟು ಅಂದ್ರೆ ಸುಮಾರು ದಿನ ಇಟ್ಟು, ವಾರಗಟ್ಟಲೆ ಇಟ್ಟು, 10 ದಿನಗಟ್ಟಲೆ ಇಟ್ಟು ಅದನ್ನ ಮತ್ತಿರ ಬಳಕೆ ಮಾಡ್ಲಿಕ್ಕೆ ಸೂಕ್ತವಲ್ಲ, ಯಾವಾಗ್ಲೂ ಅದು ಒಂದು ಹಾನಿಕಾರ,
1: ಬಾಳ ದಿನ ಇಟ್ಕೋಬಾರ್ದು ಅಂತ.
0: ಹೌದು, ಹೌದು.
1: ತುಂಬಾ ಸಂತೋಷ ಡಾಕ್ಟ್ರೆ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತರು ಎಣ್ಣೆ ಬೇಳೆಕಾಳು ಯಾವ ತರ ಬೆಳಿಬೇಕು, ಮತ್ತೆ ಈ ಬರಗಾಲ ಸಂದರ್ಭದಲ್ಲಿ ಮತ್ತೆ ಎಣ್ಣೆ ಬೇಳೆಕಾಳು ಬೆಳೆಗಳ ಬೆಳೀಲಿಕ್ಕೆ ಸರ್ಕಾರದ ವತಿಯಿಂದ ಯಾವ್ಯಾವ ಯೋಜನೆ ಇದೆ, ಗುಣಮಟ್ಟದ ಆರೋಗ್ಯಕ್ಕಾಗಿ ನಮ್ಮ ಯಾವ ತರ ನಾವು ಎಣ್ಣೆಯನ್ನು ಉಪಯೋಗಿಸ್ಬೇಕು, ಸರಿಯಾದ ಬಳಕೆಯನ್ನು ಯಾವ ಥರ ಮಾಡಿಕೊಳ್ಬೇಕು, ಹೀಗೆ ಒಂದೊಂದು ಮಾಹಿತಿನ ನಾವು ಇವತ್ತು ಮಾಡಿಕೊಟ್ವಿ. ತುಂಬ ಸಂತೋಷ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಈ ಎಣ್ಣೆ ಬೀಜದ ಬೆಳೆಗಳು ಮತ್ತು ಅವುಗಳ ಗುಣಮಟ್ಟ ಈ ಬಗ್ಗೆ ಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: ಈ ಒಂದು ಗಾಣದಕ್ಕಾಗಲಿ, ಗಾಣದ ಎಣ್ಣೆಗಾಗಲಿ, ಅಥವಾ ಎಣ್ಣೆಕಾಳು ಬೆಳೆಗಳ ಈಗಾಗಲೇ ಬೆಳೀತಾ ಇದ್ದರೆ, ಮತ್ತೆ ಈ ಸುಮಾರು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಒಂದು ಆರೋಗ್ಯಕರವಾಗಿ ಎಣ್ಣೆಗಳನ್ನು ಮಾಡಿ ಸೇಲ್ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಸುಮಾರಾಗಿ ನಾವು ಈಗ ಗಾಗಿ ಅಂತೇಳಿ, ಗಾಗಿ ಫುಡ್ಸ್ ಅಂತ, ಅವರು ಕೂಡ ಎಲ್ಲ ಎಣ್ಣೆಗಳು ಅಂತಂದರೆ ಈ ಕೋಲ್ಡ್ ಪ್ರೆಸ್ಡೇ ಮಾಡ್ತಾ ಇದ್ದಾರೆ. ಈಗ ಅವ್ರು ಏನು ಮಾಡ್ತಾರೆ, ರೈತರ ಹತ್ರ ಹೋಗಿನೇ ಎಣ್ಣೆಕಾಳು ಬೆಳೆಗಳನ್ನು ತಗೊಂಬಂದು ಎಣ್ಣೆಯನ್ನು ತೆಗೆದು ಅವ್ರದೇ ಆದ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಂದು ಅಂತೇಳಿ ಆಯಿಲ್ಲು, ಇದರಲ್ಲಿ ಕೋಕೋನಟ್ ಆಯಿಲ್ ಬಿಂದು ಅಂತೇಳಿ, ಅವರು ಕೂಡ ಕಿರಣ್ ಕುಮಾರ್ ಅಂತೇಳಿ ಒಂದು ದಬ್ಬೆಘಟ್ಟದಿಂದ. ಸೊ ಈ ಥರ ಅಂದರೆ ರೈತರಿಗೆ ಈ ಥರ ಹೆಚ್ಚಿನ ಮಾಹಿತಿ ಬೇಕಂದರೆ, ಸೊ ಆ ರೈತರನ್ನೇ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಒಂದು ಅವರು ಸಲಹೆ ಮಾಡ್ತಾರೆ, ಅಂದರೆ ಯಾವ ಥರ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿದ್ದಾರೆ, ಯಾವ ಥರ ಅದನ್ನು ಸಬ್ಸಿಡಿ ಯಾವ ಥರದಲ್ಲಿ ಬಂತು, ಏನೇನು ಈ ಒಂದು ಎಣ್ಣೆಗಾಣಗಳನ್ನು ಚೆಲ್ಲಾಗಿ ಆಕಾರಾಗಿದ್ರೆ ಏನೇನು ಬೇಕಾಗುತ್ತೆ, ಆಮೇಲೆ ಎಲ್ಲೆಲ್ಲಿ ನಮಗೆ ಎಣ್ಣೆಕಾಳು ಬೆಳೆಗಳು ಸಿಗ್ತವೆ, ಅವು ಎಷ್ಟೆಷ್ಟು ಪ್ರಮಾಣದಲ್ಲಿ, ಅಂದರೆ ಈಗ ಸೂರ್ಯಕಾಂತಿ ಆದರೆ 4 ಕೆಜಿ ಹಾಕಿದರೆ 1 ಲೀಟರ್ ಆಯಿಲ್ ಬರುತ್ತೆ, ಸೊ ಈ ಥರ ಕಡಲೆ ಆದರೆ ಅಂದರೆ 3 ಕೆಜಿ 3-4 ಕೆಜಿ ಹಾಕಿದರೆ 1 ಲೀಟರ್ ಬರುತ್ತೆ. ಸೊ ಈ ಥರದ ಮಾಹಿತಿ, ಮತ್ತು ಅದರಲ್ಲಿ ಎಣ್ಣೆ ತೆಗೆದ ನಂತರ ಏನು ಕೇಕ್ ಉಳಿತೈತಲ್ಲ, ಆ ಹಿಂಡಿ ಕೂಡ ಆ ಮಾರುಕಟ್ಟೆ ಮಾಡುವ ಒಂದು ಅವರ ಸಲಹೆ ಕೂಡ ಕೊಡ್ತಾರೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವ್ರ ನಂಬರ್ ಶೇರ್ ಮಾಡ್ತೀನಿ. ನನ್ನ ಒಂದು ಮೊಬೈಲ್ ಸಂಖ್ಯೆ 9844713135. 9844371335.
1: ಇನ್ನೊಮ್ಮೆ ನಮಸ್ಕಾರ.
0: ನಮಸ್ಕಾರ ಸರ್.
2: ಎಣ್ಣೆ ಬೆಳೆಗಳ ಗುಣಮಟ್ಟ, ಆರೋಗ್ಯ ಮತ್ತು ಸರಿಯಾದ ಬಳಕೆ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನೀಗ ಜನಪದ ಸಂಗೀತ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ. ಮೊದಲಿಗೆ ಕೇಳೋಣ ತಮಟೆ ಸದ್ದಿಗೆ ಕುಣಿ ಕುಣಿದು.

0: ಆಕಾಶವಾಣಿ ಬೆಂಗಳೂರು, ಸಮಯ 7:34 ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರ್ಯಕ್ಕೆ ಆದ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ, ಕತಾರ್ನ ದೋಹಾದಲ್ಲಿ 2030 ಕ್ರೀಡಾಕೂಟ. ವಾರ್ತೆಗಳ ವಿವರ. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ನಾಗರಿಕರ ನಡುವೆ ವಿಶ್ವಾಸಾರ್ಹತೆ, ಕುಟುಂಬದಲ್ಲಿ ಮೌಲ್ಯ, ಯುವ ಜನತೆಯಲ್ಲಿ ಚಾರಿತ್ರ್ಯ ಹಾಗೂ ಸಮಾಜದಲ್ಲಿ ಅನುಕಂಪ ಆದ್ಯ ಭಾಗವಾಗಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ ವ್ಯಕ್ತಪಡಿಸಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಭಗವಾನ್ ಮಹಾವೀರ ಸ್ಮಾರಕ ಸಮಿತಿ ವ್ಯವಸ್ಥೆ ಮಾಡಿದ್ದ ಮಹಾಪರ್ವ ಕ್ಷಮಾಪಣಾ ಸಮಾರಂಭದಲ್ಲಿ ಮಾತನಾಡಿದರು. ಕ್ಷಮೆ, ಸ್ನೇಹ, ಅಹಿಂಸೆ ಹಾಗೂ ಅಂತರ್ಶುದ್ದಿಗಳು ಸಾರ್ವತ್ರಿಕ ಮೌಲ್ಯಗಳಾಗಿವೆ ಎಂದು ಉಪರಾಷ್ಟಪತಿಗಳು ಹೇಳಿದರು. ಇದಕ್ಕೂ ಮುನ್ನ ಈ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ ಸಂಸ್ಥೆಯ 58ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಉಪರಾಷ್ಟಪತಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ವಿಕಸಿತ ಭಾರತದ ಪಯಣವು ದೇಶದ ಎಂಎಸ್ಎಂಇ ಮತ್ತು ನವೋದ್ಯಮಗಳ ಬಲದ ಮೇಲೆ ರೂಪುಗೊಳ್ಳಲಿದೆ ಎಂದರು. ಹೂಡಿಕೆದಾರರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಗಳಿಸದೆ ದೇಶವು ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಕ್ಷಿಪ್ರ ತಾಂತ್ರಿಕ ಪ್ರಗತಿಯ ಯುಗಕ್ಕೂ ಕಾಲಿಡುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ಉತ್ತಮ ಕಾರ್ಪೊರೇಟ್ ಆಡಳಿತವನ್ನು ಉತ್ತೇಜಿಸುವಲ್ಲಿ ಐಸಿಎಸ್ಐ ಸಂಸ್ಥೆ ನೀಡಿದ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಇದೇ ವಿಶೇಷ ಸರಣಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ವಿಶ್ವದ

0: ತ್ಯಾಜ್ಯ ಸೌಲಭ್ಯಗಳೊಂದಿಗೆ ನಾಗರಿಕ ವಿಮಾನಯಾನ ಮೂಲ ಸೌಕರ್ಯವನ್ನು ಸರ್ಕಾರ ಹೇಗೆ ಉತ್ತಮಪಡಿಸಿದೆ ಎಂಬುದರ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಕುರಿತ ವರದಿ ಹೀಗಿದೆ.
1: ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತಂತ್ರಜ್ಞಾನ ನಗರವಾದ ಬೆಂಗಳೂರನ್ನು ಪ್ರಪಂಚದ ವಿವಿಧ ಸ್ಥಳಗಳೊಂದಿಗೆ ಸಂಪರ್ಕಿಸುವ ಪ್ರಮುಖ ಪ್ರಯಾಣಿಕ ಮತ್ತು ಸರಕು ಸಾಗಣೆ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ನಿಲ್ದಾಣ 2025-26 ಅವಧಿಯಲ್ಲಿ 4 ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ದಟ್ಟಣೆ ಸುಮಾರು 24%ರಷ್ಟು ಹೆಚ್ಚಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಈ ವಿಮಾನ ನಿಲ್ದಾಣ 2.8 ಲಕ್ಷ ವಿಮಾನ ಸಂಚಾರಗಳನ್ನು ದಾಖಲಿಸಿದೆ. ಕಳೆದ ವರ್ಷ ಇದು 5 ಲಕ್ಷ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಸರಕನ್ನು ನಿರ್ವಹಿಸಿದೆ. ಭಾರತದ ಮತ್ತು ವಿದೇಶಗಳಲ್ಲಿನ ಪ್ರಮುಖ ಮಾರುಕಟ್ಟೆಗಳಿಗೆ ಈ ಸರಕುಗಳನ್ನು ಸಾಗಿಸಲಾಗಿದೆ. ಆಧುನಿಕ ಚೆಕ್ಇನ್ ಸೌಲಭ್ಯಗಳು, ವಿಮಾನ ಮಾಹಿತಿ ಪ್ರದರ್ಶಿಕೆಗಳು, ವಿಶ್ರಾಂತಿ ಕೋಣೆಗಳು ಮತ್ತಿತರ ಸೌಲಭ್ಯಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ಮೆಚ್ಚಿಕೊಂಡಿದ್ದಾರೆ. ಹಸಿರು ಗೋಡೆಗಳು, ತೂಗು ಉದ್ಯಾನಗಳು, ನೈಸರ್ಗಿಕ ಬೆಳಕನ್ನು ನೀಡುವಂತೆ ಮಾಡಲಾದ ಬಿದಿರಿನ ತಾಂತ್ರಿಕತೆ ಇವೆಲ್ಲ ಬೆಂಗಳೂರನ್ನು ಉದ್ಯಾನ ನಗರಿ ಎಂಬುದನ್ನು ನೆನಪಿಸುತ್ತದೆ. ವಿಮಾನ ನಿಲ್ದಾಣ ಪ್ರಯಾಣಿಕರ ಸೌಲಭ್ಯಗಳು, ಆಧುನಿಕ ಮೂಲಸೌಕರ್ಯ, ವಿಶಿಷ್ಟ ವಸ್ತುಶಿಲ್ಪ ಜೊತೆಗೆ ಸುಭದ್ರತೆಯನ್ನು ಒಳಗೊಂಡಿದೆ. ಸುಧೀಂದ್ರ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿಗಾಗಿ ಅಭಯ ದಾಮ್ಲೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಹಾಗೂ ಸಂಪರ್ಕ ಪ್ರಮುಖ ಕಾರ್ಯಸೂಚಿಗಳಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 62ನೇ ಮ್ಯೂನಿಕ್ ಭದ್ರತಾ ಅಧಿವೇಶನದಲ್ಲಿ ಮಾತನಾಡಿ, ಈ ಉದಯೋನ್ಮುಖ ಹಾಗೂ ಮಧ್ಯಶಕ್ತ ರಾಷ್ಟಗಳು ಜಾಗತಿಕ ದಕ್ಷಿಣ ಹಾಗೂ ಉತ್ತರಕ್ಕೆ ಸೇರಿವೆ. ಜಗತ್ತು ಬದಲಾಗುವುದರ ಜೊತೆಗೆ ಕಾರ್ಯಸೂಚಿಗಳು ಬದಲಾಗುತ್ತಿವೆ ಎಂದು ಹೇಳಿದರು.
4: There is today a substantial agenda for emerging and middle powers to cooperate. The world is changing, its agenda is changing, the landscape is changing, the architecture is changing, and I'm very glad today that we have this issue as a starting point before us, because I hope that it would give our gathering a stronger purpose and a clearer direction.
0: ಬದಲಾಗುತ್ತಿರುವ ವಿಶ್ವದ ಚಿತ್ರಣದಲ್ಲಿ ಅಮೆರಿಕ ಹಾಗೂ ಚೀನಾದ ಸ್ಥಾನಗಳು ಬದಲಾಗುತ್ತಿವೆ. ಉದಯೋನ್ಮುಖ ಹಾಗೂ ಮಧ್ಯಶಕ್ತ ದೇಶಗಳು ಪರಸ್ಪರ ಬಲವರ್ಧನೆಯಲ್ಲಿ ಆಸಕ್ತಿ ಹೊಂದಿವೆ. ಈ ನಿಟ್ಟಿನಲ್ಲಿ ಕ್ವಾಡ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಒಗ್ಗಟ್ಟಿನ ಧ್ವನಿಯಾಗುವ ವಿಚಾರದಲ್ಲಿ ಬ್ರಿಕ್ಸ್ ಮತ್ತೊಂದು ಮಾದರಿಯಾಗಿದೆ ಎಂದರು. ನಂತರ ಸಚಿವ ಜೈಶಂಕರ್ ಅವರು ಮ್ಯೂನಿಕ್ ಭದ್ರತಾ ಸಮಾವೇಶದ ಅಧ್ಯಕ್ಷ ಊಲ್ಫ್ ಗ್ಯಾಂಗ್ ಇಶಿಂಗರ್ ಮತ್ತು ಜರ್ಮನಿಯ ಫೆಡರಲ್ ವಿದೇಶಾಂಗ ಕಚೇರಿ ಕಾರ್ಯದರ್ಶಿ ಬರ್ನಾರ್ಡ್ ಕೋಚ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ನಾಳೆ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರುಗಳಾದ ಅಜಯ್ ತಮ್ಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತ್ಯಂತ ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಈ ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ May 13 ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳು ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರು ಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017 ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಗಿದೆ. 71.79% ಯಶಸ್ಸಿನ ದರವನ್ನು ಕಾಯ್ದುಕೊಂಡು ಬರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸುಮಾರು 2 ವಾರಗಳಿಗೂ ಹೆಚ್ಚಿನ ಕಾಲ ಕ್ರೀಡಾಸಕ್ತರ ಮನ ತಣಿಸಿದ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ತೆರೆಬಿದ್ದಿದೆ. ಜಪಾನಿನ ನಗೋಯಾದ ಮಿಜುಹೊ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಅಧಿಕೃತವಾಗಿ ಕ್ರೀಡಾ ಸಮಾರೋಪವನ್ನು ಪ್ರಕಟಿಸಿದರು. 2030 ಮುಂದಿನ ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಲಾಯಿತು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಂಡ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರ್ಯಕ್ಕೆ ಆದ್ಯತೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ, ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ, ಕತಾರ್ನ ದೋಹಾದಲ್ಲಿ 2030 ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
5: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ.
6: ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಈ ಕುರಿತು ಮಾತನಾಡುತ್ತಾರೆ ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್.
7: ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರದು ಬಲು ದೊಡ್ಡ ಹೆಸರು. ಸರ್ವೋದಯ, ಸಮನ್ವಯ ಮತ್ತು ಪೂರ್ಣದೃಷ್ಟಿಗಳ ಪ್ರತೀಕವಾಗಿರುವ ತಮ್ಮ ಸಾಹಿತ್ಯದ ಮೂಲಕ ಕನ್ನಡಿಗರ ಸಾಕ್ಷಿ ಪ್ರಜ್ಞೆಯಾಗಿ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಅವರ ಮನುಜಮತ ವಿಶ್ವಪಥ ಕೇವಲ ಘೋಷಣೆಯಲ್ಲ, ಅದು ಕುವೆಂಪು ಅವರು ನಡೆದ ದಾರಿ. ದೇಶ, ಭಾಷೆ, ಸಮಾಜ, ಸಂಸ್ಕೃತಿಗಳನ್ನು ದಾಟಿದ ಬಹುದೊಡ್ಡ ಚಿಂತನೆ. ಸಮಾನತೆ ಎಂಬುದು ಕುವೆಂಪು ಅವರ ಪ್ರಕಾರ ಎಲ್ಲ ಮನುಷ್ಯರ ನಡುವಿನ ಸಮಾನತೆಯೇ ಆಗಿದೆ. ಗಂಡು ಹೆಣ್ಣು ಎಂಬ ಭೇದವನ್ನು ಅವರೆಂದೂ ಮಾಡಲಿಲ್ಲ. ಲಿಂಗ ತಾರತಮ್ಯ ಅವರ ಹತ್ತಿರವೂ ಸುಳಿಯಲಿಲ್ಲ. ಅವರ 2 ಮಹತ್ವದ ಕಾದಂಬರಿಗಳು ಸುಬ್ಬಮ್ಮ ಕಾನೂರು ಹೆಗ್ಗಡತಿ ಮತ್ತು ಮಲಗಳಲ್ಲಿ ಮದುಮಗಳು ಹೆಸರೇ ಸೂಚಿಸುವಂತೆ ಮಹಿಳೆಯರ ಪರವಾಗಿ ನಿಂತವು. ಉದಾಹರಣೆಗೆ ಮಲಗಳಲ್ಲಿ ಮದುಮಗಳು ಕಾದಂಬರಿಯನ್ನು ಕುರಿತು ಮಾತಾಡುವಾಗ ಹೇಳುತ್ತಾರೆ, ಇಲ್ಲಿಯ ವಿರಾಟ್ ದೃಷ್ಟಿಗೆ ಮೇಲು ಕೀಳುಗಳಿಲ್ಲ. ಐತ, ಪಿಂಚಲು, ಮುಕುಂದಯ್ಯ, ಚಿನ್ನಮ್ಮ, ಹುಲಿಯ ಅಂದರೆ ನಾಯಿ, ಓಡುವುಳು ಎಲ್ಲ ಒಂದೇ ಎನ್ನುತ್ತಾರೆ. ಕುವೆಂಪು ಅವರ 2 ಕಾದಂಬರಿಗಳ ಶಕ್ತಿ ಕೇಂದ್ರಗಳು ಮಹಿಳೆಯರೇ ಆಗಿದ್ದಾರೆ. ಅವರು ಎಂದಿಗೂ ಅವರ ಪತ್ನಿ ಹೇಮಾವತಿಯವರನ್ನು ಹೆಂಡತಿ ಅಥವಾ ಪತ್ನಿ ಅಂತ ಕರೀದೇನೆ, ಸಹಧರ್ಮಿಣಿ ಎಂದು ಕರೆದಿದ್ದಾರೆ. ತಮ್ಮ ಸಹಧರ್ಮಿಣಿಯ ಬಗ್ಗೆ ಕುವೆಂಪು ಹಲವು ಕವಿತೆಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಸ್ವರ್ಗದ್ವಾರದಿ ಯಕ್ಷಪ್ರಶ್ನೆ ಅನ್ನೋದು ಅವರದೊಂದು ಮುಖ್ಯ ಕವಿತೆ. ಈ ಕವಿತೆಯಲ್ಲಿ ಹೇಳ್ತಾರೆ, ಕವಿ ಸ್ವಪ್ನದಲ್ಲಿ ಸ್ವರ್ಗದ ಬಾಗಿಲ ಮುಂದೆ ಬಂದು ನಿಂತಾಗ ಯಾರು ಅನ್ನುವ ಧ್ವನಿ ಒಳಗಿನಿಂದ ಮೊಳಗುತ್ತೆ. ಇವರು ಪುಟ್ಟಪ್ಪ ಅಂತ ಹೆಮ್ಮೆಯಲ್ಲೇ ಹೇಳ್ತಾರೆ. ಬಾಗಿಲು ತೆರೆಯೋದಿಲ್ಲ, ಅರೆ ನಾನು ಜಗತ್ಪ್ರಸಿದ್ಧ ಕವಿ ಕುವೆಂಪು ಅಲ್ವಾ, ಕುವೆಂಪು ಅಂತ ಹೇಳುವ ಅಂತೇಳಿ ನಾನು ಕುವೆಂಪು ಬಂದಿದ್ದೀನಿ ಅಂತ ಹೇಳ್ತಾರೆ. ಆದರೂ ಬಾಗಿಲು ತೆಗೆಯಲ್ಲ. ಆಮೇಲೆ ಅವರು ಉಳಿದ ಉಪಾಧಿಗಳು ಇದ್ದಂಥ ರಸಋಷಿ ಕುವೆಂಪು, ಯುಗದ ಕವಿ, ಜಗದ ಕವಿ ಆ ಥರದ್ದೆಲ್ಲವನ್ನು ಹೇಳಿದ್ರು ಕೂಡ ಸ್ವರ್ಗದ ಬಾಗಿಲು ತೆಗೆಯೋದಿಲ್ಲ. ಕಡೆಗೆ ನಾನು ಏಮಿ ಗಂಡ ಬಂದಿದ್ದೀನಿ ಅಂತ ಹೇಳಿದಾಗ ಸ್ವರ್ಗದ ಬಾಗಿಲು ತೆಗೀತದೆ. ಇದು ತಮಾಯಶಾಗಿದ್ರೂ ಬಹಳ ಆಳವಾದ ಚಿಂತನೆಯನ್ನು ಕವಿಯ ನಿಲುವನ್ನು ಒಳಗೊಂಡಿರುವಂಥ ಕವಿತೆ ಅಂತೇಳಿ ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಈಗ ಕಾದಂಬರಿಗಳ ವಿಚಾರಕ್ಕೆ ಬರೋದಾದರೆ ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು 1936 ಪ್ರಕಟಿಸಿದರೆ 2ನೇ ಕಾದಂಬರಿ ಮಲೆಗಳಲ್ಲಿ ಮದುಮಗಳು 1967 ಪ್ರಕಟಿಸ್ತಾರೆ. ಈ ಕಾದಂಬರಿ ಓದಿ ಮುಗಿಸಿದಾಗ ಒಮ್ಮೆಗೆ ನಿಮ್ಮ ಮನಸ್ಸಿನಲ್ಲಿ ಮೂಡೋದು ಈ ಕೃತಿಯ ಅಂತರಂಗದಲ್ಲಿ ಚಿತ್ರಿತಗೊಂಡಿರುವ ಮಲೆನಾಡಿನ ಜೀವಂತ ಬದುಕು, ಆ ಬದುಕಿನ ಸೌಂದರ್ಯ ಮತ್ತು ಕ್ರೌರ್ಯಾವಸ್ಥೆಗಳ ಕಡು ವಾಸ್ತವಗಳು, ಸ್ತ್ರೀಯ ಶೋಷಕ ಜಗತ್ತು, ಒಲ್ಲದ ಮನಸ್ಸುಗಳ ನಡುವಿನ ಮದುವೆಗಳು, ಅವುಗಳ ವಿರುದ್ಧವಿರುವ ಜೀವಪರ ಹೋರಾಟಗಳು ಇತ್ಯಾದಿ ವಿಷಯಗಳು ನೈಜತೆಗೆ ತೀರಾ ಹತ್ತಿರವಾದಂಥವುಗಳಾಗಿವೆ. ತನ್ನ 2 ಕಾದಂಬರಿಗಳಲ್ಲಿ ಮೇಲು ಕೀಳು ಇಲ್ಲದ ಸಾಮರಸ್ಯದ ಸಮಾಜಮುಖಿ ಚಿಂತನೆಗಳನ್ನು ಬಿತ್ತಿ ನವ ಸಮಾಜದ ನಿರ್ಮಾಣಕ್ಕೆ ಕರಕೊಟ್ಟ ಧೀಮಂತ ಕವಿ ಕುವೆಂಪು. ಅದನ್ನು ವಿಸ್ತೃತವಾಗಿ ಗಮನಿಸೋದಾದರೆ ಸುಬ್ಬಮ್ಮ ಕಾನೂರು ಹೆಗ್ಗಡತಿ ಕಾದಂಬರಿ ಗಾತ್ರದಲ್ಲಿ ವಿಸ್ತಾರವಾಗಿದ್ದು 6 ಪಾತ್ರಗಳು, 100 ಸನ್ನಿವೇಶಗಳು ಕಾಣಿಸ್ಕೊಳ್ತವೆ. ಆದರೆ ಕತೆ ನಿರೂಪಣಾ ದೃಷ್ಟಿಯಿಂದ ನಮಗೆ ಕಾನೂರು ಸುಬ್ಬಮ್ಮ ಮತ್ತು ಚಂದ್ರಯ್ಯಗೌಡ, ಸೀತೆ ಮತ್ತು ಹೂವಯ್ಯ ಹಾಗೂ ಗಂಗೆ ಮತ್ತು ಸೇರಗರ ರಂಗಪ್ಪ ಶೆಟ್ಟಿ ಈ ಪಾತ್ರಗಳನ್ನ ಬಹಳ ಗಂಭೀರವಾಗಿ

ಪರಿಗಣಿಸ್ಬೋದು. ಕಾದಂಬರಿ ಆರಂಭದಲ್ಲಿ ಚಂದ್ರೇಗೌಡರ ಮೂರನೇ ಹೆಂಡತಿಯಾಗಿ ಸುಬ್ಬಮ್ಮ ಎಂಬ ಬಡ ಕುಟುಂಬದ ಎಳೆಯ ಪ್ರಾಯದ ಹೆಣ್ಣು ಕಾನೂರು ಮನೆ ಸೇರಿ ಹೆಗ್ಗಡತಿಯಾಗಿ ಬದಲಾಗುವಂಥ ವಿಷಯ ಹರಡ್ಕೊಂಡಿದೆ. ಇಡೀ ಕಾದಂಬರಿಯಲ್ಲಿ ಹೆಣ್ಣೇ ಪ್ರಮುಖ ಪಾತ್ರಧಾರಿ. ಇಂಥ ಹೆಣ್ಣು ಮಗಳೊಬ್ಬಳ ಏಳ್ಗೆಯನ್ನು ಸಹಿಸದೆ ವ್ಯವಸ್ಥೆಯೊಂದು ವಿವಿಧ ಆಮಿಷಗಳನ್ನೊಡ್ಡಿ ಅವಳ ಬದುಕನ್ನು ಹಾಳು ಮಾಡುವುದನ್ನು ಕುವೆಂಪು ಬಹಳ ವಾಸ್ತವವಾದಿ ನೆಲೆಯಲ್ಲಿ ಚಿತ್ರಿಸಿದ್ದಾರೆ. ಕಾನೂರಿನ ಸುಬ್ಬಮ್ಮನ ಪಾತ್ರವನ್ನು ಒತ್ತಿದ್ರೆ ನಾವೇ ಸುಬ್ಬಮ್ಮ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಈ ಕಾದಂಬರಿಯ ಮತ್ತೊಂದು ಮುಖ್ಯ ಪಾತ್ರ ಸೀತೆ, ಉವ್ವಯ್ಯನ ಪ್ರೇಯಸಿ. ಕೋಮಲವಾದ ಪಾತ್ರದಲ್ಲಿ ಇದು ಒಂದು ಮುತ್ತಳ್ಳಿ ಶ್ಯಾಮಯ್ಯ ಗೌಡರ ಮುದ್ದಿನ ಮಗಳು ಈಕೆ. ರಾಮಾಯಣದಲ್ಲಿ ಬರುವ ಸೀತೆಯು ಪ್ರೀತಿಸಿದ ಪತಿಯೊಡನೆ ವನವಾಸ ಅನುಭವಿಸಿದರೆ, ಇಲ್ಲಿನ ಸೀತೆಯು ತನ್ನ ಪ್ರೀತಿಯನ್ನು ಪಡೆಯಲು ವನವಾಸ ಅನುಭವಿಸ್ತಾಳೆ. ಧೈರ್ಯವಂತೆಯಾದರೂ ಮನಸ್ಸಿನಲ್ಲಿರುವುದನ್ನು ಯಾರಿಗೂ ಹೇಳದೆ ಒಳಗೊಳಗೆ ಕೊರಗ್ತಾಳೆ. ಪ್ರೀತಿಸಿದವನಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧ, ಆದರೆ ಬಾಯ್ಬಿಟ್ಟು ಧೈರ್ಯವಾಗಿ ಹೇಳಿ ಉವ್ವಯ್ಯನನ್ನು ದಕ್ಕಿಸಿಕೊಳ್ಳಲು ಅಂಜುತ್ತಾಳೆ. ಉವ್ವಯ್ಯ ಭಾವನನ್ನೇ ಮದುವೆಯಾಗುತ್ತೇನೆ ಎಂದು ಗೋಡೆ ಮೇಲೆ ಬರೆದ ಸೀತೆ ಅವನು ಮುಂದೆ ಬಂದಾಗ ಅದನ್ನು ಹೇಳಲಾಗದೆ ಒದ್ದಾಡ್ತಾಳೆ. ತಾನು ಬಯಸಿದ ಉವ್ವಯ್ಯನನ್ನು ಪಡೆಯಲಾಗದೆ ಕೃಷ್ಣಪ್ಪನನ್ನು ಮದುವೆ ಆಗಬೇಕಾಗತ್ತೆ. ಆದರೆ ಕೃಷ್ಣಪ್ಪ ಮದುವೆಗಿಂತ ಮುಂಚೆ ಹುಲಿ ಹಿಡಿದು ಸತ್ತೋದಾಗ ಮತ್ತೆ ಉವ್ವಯ್ಯನ ಮದುವೆ ಆಗೋ ಆಸೆ ಚಿಗಿರುತ್ತೆ. ಆದರೆ ಚಂದ್ರೇಗೌಡರ ಕಾರಣಕ್ಕಾಗಿ ಉವ್ವಯ್ಯನ ಬದಲು ಅವನು ತಮ್ಮ ರಾಮಯ್ಯ ಗೌಡನ ಮದುವೆ ಆಗಬೇಕಾಗತ್ತೆ. ರಾಮಯ್ಯನೊಡನೆ ಸೀತೆಯ ವಿವಾಹವಾದರೂ ಆತನೊಂದಿಗೆ ಒಂದು ಗಳಿಗೆಯೂ ಪತ್ನಿಯಾಗಿರದೆ ಕಾನೂರಿನಿಂದ ರಾತ್ರಿ ಕೆಳಕಾನೂರಿಗೆ ಹೋಗಿ ಉವ್ವಯ್ಯನಲ್ಲಿ ಆಶ್ರಯ ಪಡೆದು ಮಾಂಗಲ್ಯ ಕಿತ್ತೆಸೆದು ಸ್ವತಂತ್ರಳಾಗ್ತಾಳೆ. ಇಂಥ ಸನ್ನಿವೇಶವನ್ನು ಕುವೆಂಪು ಸೃಷ್ಟಿಸ್ತಾರೆ ಅಂದರೆ ಹೆಣ್ಣುಮಕ್ಕಳ ಸ್ವತಂತ್ರದ ಬಗ್ಗೆ ಅವ್ರಿಗೆಂಥ ಕಾಳಜಿ ಇತ್ತು ಅಂತ ನಮಗೆ ಈ ಪ್ರಸಂಗದಿಂದ ಗೊತ್ತಾಗುತ್ತೆ. ಸ್ಪರ್ಶಮಣಿಯಿಂದ ಕಬ್ಬಿಣವೂ ಚಿನ್ನವಾಗುವಂತೆ ಓದಿ ವಿದ್ಯಾವಂತನಾಗಿದ್ದ ಉವ್ವಯ್ಯನ ಸತ್ಸಂಗದಿಂದ ಸೀತೆ ವಿಚಾರವಂತೆಯಾಗಿ ಅವನನ್ನು ಮದುವೆಯಾಗದಿದ್ದರೂ ಅವನಲ್ಲಿ ಶಿಷ್ಯಯಾಗಿ ನಿಂತು ತನ್ನ ಬಾಳನ್ನು ಜ್ಯೋತಿಯಂತೆ ಬೆಳಗಿಸಿಕೊಳ್ತಾಳೆ. ಹಾಗೆಯೇ ಕಾದಂಬರಿಯ ನಾಯಕನ ಸರಿಸಮಾನವಾಗಿ ಅಂಥ ಭಾವುಕನ ಮಟ್ಟಕ್ಕೆ ನಿಲ್ಲುವಂಥ ಪಾತ್ರ ಇವಳದು. ಇನ್ನು ಸುಬ್ಬಮ್ಮನ ವಿಚಾರಕ್ಕೆ ಮತ್ತೆ ಮರಳಿ ಬರೋದಾದರೆ ಈಕೆ ಕಾದಂಬರಿಯ ಜೀವಾಳ. ಅತ್ಯಂತ ಬಡ ಕುಟುಂಬವಾದ ನೆಲ್ಲಹಳ್ಳಿಯ ಪೆದ್ದೇಗೌಡರ ಮಗಳು ಸುಬ್ಬಮ್ಮ. ಆ ಬಡತನ ವಯಸ್ಸಾದಂಥ ಕಾನೂರಿನ ಚಂದ್ರಯ್ಯಗೌಡರಿಗೆ ಮೂರನೇ ಹೆಂಡತಿಯಾಗಿ ಬರಲಿಕ್ಕೆ ಕಾರಣ ಆಗ್ತದೆ. ಅತ್ಯಂತ ಕಿರಿಯ ವಯಸ್ಸಿನ ಈಕೆ ಬಡತನದಲ್ಲಿ ನೊಂದು ಬೆಂದು ಕಾನೂರಿಗೆ ಸೊಸೆಯಾದರೂ ಹೊಸ ಬದುಕಿಗೆ ಹೊಂದಿಕೊಳ್ಳಲು ಒದ್ದಾಡ್ತಾಳೆ. ಸುಬ್ಬಮ್ಮ ಒಂದು ರೀತಿಯಲ್ಲಿ ದುರಂತನ ಆಯ್ಕೆ. ಕಾಡೊಳಗಿನ ಕುಗ್ರಾಮವೊಂದರ ಬಡ ಕುಟುಂಬದಿಂದ ಹುಟ್ಟಿ ಕಷ್ಟಪಟ್ಟು ಬೆಳೆದ ಮುಗ್ದೆ ರೂಢಿಗತ ಸಂಪ್ರದಾಯಗಳನ್ನ ಮೀರಲಾರದೆ ಅನುಸರಿಸಲೂ ಆಗದೆ ಅದರಿಂದ ಬಿಡುಗಡೆಯನ್ನು ಪಡ್ಕೊಳ್ಳಲಾಗದೆ ಕಣ್ಣಿಗೆ ಪಟ್ಟಿ ಕಟ್ಟಿದ ಕುದುರೆಯಂತೆ ಕೇವಲ ಚಂದ್ರಯ್ಯಗೌಡರ ಕಾಮದಾಹಕ್ಕೆ ಬಲಿಯಾಗ್ತಲೇ ಹೊರತು ಅವರ ನಿಜವಾದ ಪ್ರೀತಿಗೆ ಒಡತಿಯಾಗುವುದೇ ಇಲ್ಲ. ಇಂಥ ಮದುವೆಯನ್ನು ನಿರಾಕರಿಸುವ ಪ್ರತಿಭಟಿಸುವ ಅವಕಾಶಗಳು ಅವಳಿಗಿರುವುದಿಲ್ಲ. ಜೊತೆಗೆ ಚಿಕ್ಕ ವಯಸ್ಸಿನ ಹೆಂಡತಿಯಾದ್ರಿಂದ ಗಂಡನ ಸಂಶಯಕ್ಕೂ ಕಾರಣಳಾಗ್ತಾಳೆ. ಅವರು ಯಾವಾಗಲೂ ಇವಳ ಮೇಲೆ ಸಿಡುಕುವುದರಿಂದ ಇವಳು ಅದನ್ನು ಮನೆಯವರ ಉಳಿದ ಸದಸ್ಯರ ಮೇಲೆ ತೋರಿಸ್ತಿರ್ತಾಳೆ. ಬೇರೆಯವರ ಮೇಲೆ ಹರಿಹಾಯಲಿಕ್ಕೆ ಕಾರಣಗಳವಳಿಗೆ ಗಂಡನಿಂದಲೇ ದೊರೀತಾ ಇರ್ತದೆ. ಬಡತನದಿಂದ ಪೋಷಿತವಾಗಿದ್ದ ಸುಬ್ಬಮ್ಮನಿಗೆ ಇಷ್ಟಪಟ್ಟ ವೈವಾಹಿಕ ಬದುಕು ಸಿಗದೇ ಇದ್ದಾಗ ಸಿಕ್ಕ ಶ್ರೀಮಂತಿಕೆಯಿಂದ ತನ್ನೊಳಗಿನ ಛಲ ದರ್ಪವನ್ನು ಬೆಳೆಸ್ಕೊಂಡು ಕಾನೂರು ಮನೆಗೆ ಹೆಗ್ಗಡತಿಯಾಗಿ ಅಧಿಕಾರದ ಅಮಲಲ್ಲಿ ತನ್ನ ದುಃಖವನ್ನು ಮರೀಲಿಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಸುಬ್ಬಮ್ಮ ಕ್ರಮೇಣ ಹೀಗೆ ಇರದೆ ರಾಮಯ್ಯ ಉವ್ವಯ್ಯರ ಆಗಮನದಿಂದ ಇವಳು ಸಾಕಷ್ಟು ಬದಲಾಗ್ತಾಳೆ. ತಲೆಮಾರುಗಳಿಂದ ಒಂದಾಗಿದ್ದ ಮನೆ ಉವ್ವಯ್ಯ ಮತ್ತು ಚಂದ್ರಯ್ಯಗೌಡರ ಮನೆ ಪಾಲಾಗ್ತದೆ. ಇಲ್ಲಿ ಸುಬ್ಬಮ್ಮನ ಪಾತ್ರ ಏನಿರದಿದ್ರೂ ಕೂಡ ಆ ಮನೆ ಪಾಲಾಗಲಿಕ್ಕೆ ಅವಳೇ ಕಾರಣ ಅನ್ನೋ ಅನ್ಯಾಯದ ಆರೋಪವನ್ನು ಅವಳ ಮೇಲೆ ಮಾಡ್ತಾರೆ. ಹೀಗೆ ಚಂದ್ರಯ್ಯಗೌಡರ ಮಿತಿಮೀರಿದ ಲಂಪಟತನ, ಗಂಗೆಯ ಸಹವಾಸ, ಅವರ ಉಚ್ಚತನಕ್ಕೆ ಸುಬ್ಬಮ್ಮ ಬಲಿಪಶುವಾಗ್ತಾಳೆ. ಆ ಪಶುತನವನ್ನು ವಿರೋಧಿಸುವ ಆಕೆಯ ಧೈರ್ಯ ಮೆಚ್ಚುವಂಥದ್ದು. ಅದಕ್ಕಾಗಿಯೇ ಅವಳು ಚಂದ್ರೇಗೌಡರ ಕಾಟವನ್ನು ತಾಳಲಾರದೆ ರಾತ್ರಿ ತನ್ನ ತವರಾದ ನೆಲ್ಲಹಳ್ಳಿಗೆ ಹೋಗ್ತಾಳೆ. ತಂದೆ ತಾಯಿಯರ ಜೊತೆ ಕಷ್ಟಪಟ್ಟು ದುಡಿದು ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಕ್ರಮೇಣ ತವರ ಮನೆಯಲ್ಲಿದ್ದರೆ ನನ್ನ ನೆಮ್ಮದಿಯ ಜೀವನ ನೆಲೆಗೊಳ್ಳಲ್ಲ ಅಂತ ಅಂದ್ಕೊಂಡು, ತನ್ನ ಆಸ್ತಿ ತನ್ನ ಗಂಡ ಅನ್ಯರ ಪಾಲಾಗ್ತಾನೆ ಅಂತ ಅಂದ್ಕೊಂಡು, ಗಂಡನಿಗೆ ಅನಾರೋಗ್ಯ ಆಗಿದೆ ಅಂತ ಕೂಡ ತಿಳಿದುಬಿಟ್ಟು ಆ ಕಷ್ಟದ ಕೊಂಪೆಗೆ ಮತ್ತೆ ಸುಬ್ಬಮ್ಮ ವಾಪಸ್ ಬರ್ತಾಳೆ. ಉದ್ದಕ್ಕೂ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸೋ ಸುಬ್ಬಮ್ಮ ಎರಡನೇ ಸಲ ಕಾನೂರಿಗೆ ಎಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಬಂದಮೇಲೆ ಅಲ್ಲೇ ಉಳಿಯೋ ಗಟ್ಟಿ ನಿರ್ಧಾರವನ್ನು ಮಾಡ್ತಾಳೆ. ರೋಗಿಷ್ಠನಾಗಿ ಆಸೆ ಹಿಡಿದಂಥ ತನ್ನ ಗಂಡನ ಸೇವೆಯನ್ನು ಮಾಡ್ತಾಳೆ. ಅವನು ಎಷ್ಟು ಹಿಂಸೆ ಕೊಟ್ಟರು ಕೂಡ ಅವನಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಳ್ತಾಳೆ. ಆದರ್ಶ ಪತ್ನಿಯಂತೆ ಕಾಣಿಸ್ಕೊಳ್ತಾಳೆ. ಆದರೆ ಅನಾರೋಗ್ಯದ ತುತ್ತಾಗಿದ್ದ ಚಂದ್ರೇಗೌಡ ಮತ್ತೆ ಹುಷಾರು ಕಾಣದೇ ಸತ್ತೋಗ್ತಾನೆ. ಚಂದ್ರೇಗೌಡ ಸತ್ತ ಮೇಲೆ ಸುಬ್ಬಮ್ಮ ಆ ಮನೆಯ ಮುಖ್ಯಸ್ಥೆಯಾಗಿ, ಹೆಗ್ಗಡತಿಯಾಗಿ, ಕಾನೂರು ಮನೆತನದ ಒಡತಿಯಾಗಿ ಮನೆಯ ಉದ್ಧಾರಕ್ಕೆ ಟೊಂಕ ಕಟ್ಟಿ ನಿಂತ್ಕೊಳ್ತಾಳೆ. ಸುಬ್ಬಮ್ಮನ ಬೆಳವಣಿಗೆ ಕಾನೂರು ಮನೆಯಲ್ಲಿ ಹೆಗ್ಗಡತಿಯಾಗಿ ಹೇಗಿರ್ತದೆ ಅಂದರೆ, ಗಂಡಸರು ಕೂಡ ಒಬ್ಬರನ್ನೊಬ್ಬರು ಮೂದಲಿಸುವಾಗ ಅಯ್ಯೋ ಕೈಲಾಗ್ದಿದ್ದವನೇ ಕಾನೂರಿಗೋಗಿ ಸುಬ್ಬಮ್ಮ ಹೆಗ್ಗಡತಿಯ ಕಾರ್ಬಾರನ್ನಾದರೂ ನೋಡಿ ಕಲ್ತ್ಕೊಂಡು ಬಾ ನಡಿ ಎನ್ನುವಂತೆ ತನ್ನ ವ್ಯಕ್ತಿತ್ವವನ್ನು ವರ್ತನೆಯನ್ನು ರೂಪಿಸ್ಕೊಳ್ತಾಳೆ. ಇನ್ನು ಈ ಕಾದಂಬರಿಯಲ್ಲಿ ಮತ್ತೊಂದು ಮುಖ್ಯ ಪಾತ್ರ ಅಂದರೆ ನಾಗಮ್ಮ.
ಆ ಕಾನೂರು ಹೆಗ್ಗಡತಿಯ ನಾಯಕನಾದಂಥ ಉವ್ವಯ್ಯನ ತಾಯಿಯ ಪಾತ್ರ, ಮಗನಿಗಾಗಿ ಏನು ಮಾಡಲು ಸಿದ್ಧರಾಗಿರ್ತಾರೆ. ಕಾದಂಬರಿಯಲ್ಲಿ ಈಕೆ ಗಂಡನನ್ನು ಕಳೆದುಕೊಂಡ ವಿಧವೆಯಾಗಿರ್ತಾರೆ. ತನ್ನ ಸ್ಥಿತಿಗೆ ಮೈದುನ ಚಂದ್ರಯ್ಯಗೌಡನೇ ಕಾರಣ ಅಂತ ದೂಷಿಸ್ತಾರೆ. ಹಾಗೆ ನೋಡಿದರೆ ಕಾನೂರು ಮನೆಗೆ ನಿಜವಾದ ಹೆಗ್ಗಡತಿ ನಾಗಮ್ಮನೇ ಆಗಬೇಕಿತ್ತು. ಆದರೂ ಈಕೆ ಮಗನ ಏಳಿಗೆಯಲ್ಲಿ ಸುಖ ಕಾಣ್ತಾಳೆ. ಹೆಗ್ಗಡತಿ ಸಿಗದೇ ಇದ್ರೂ ಹೂವಯ್ಯನ ತಾಯಿಯಾಗಿ ಸಂತೋಷ ಪಡಲಿಕ್ಕೆ ಪ್ರಯತ್ನಿಸ್ತಾಳೆ. ಹೂವಯ್ಯನಿಗೆ ಪಾಲಿನಲ್ಲಿ ಮೋಸ ಆದಾಗ, ಚಂದ್ರಗೌಡರು ಮನೆಯನ್ನು ಹಂಚಬೇಕಾದ್ರೆ ಹೂವಯ್ಯಂಗೆ ಮೋಸ ಮಾಡಿದಾಗ ನಾಗಮ್ಮನ ಕೋಪ ಬುಸ್ಕೊಡುತ್ತೆ. ಸಾಲವನ್ನು ಹೂವಯ್ಯನ ಮೇಲೆ ಒರೆಸಿದಾಗ ಬೈತಾಳೆ, ಯಾರು ಹೇಳಿದವರು ಈ ಸಾಲ ಎಲ್ಲ ನಿನ್ನ ಓದ್ಸೋಕ್ಕಾಯ್ತು ಅಂತ. ಅವ್ರ ಹೆಂಡ್ರು ಮಕ್ಕಳಿಗೆ ಜರ್ತಾರಿ ಸೀರೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಎಲ್ಲ ತಂದುಕೊಟ್ಟು ಮಾಡಿ ಸಾಲಕ್ಕೆ ನೀನು ಅದರ ಸಾಲವನ್ನು ಒತ್ಕೋಬೇಕಾ? ಆದರೆ ಮಗನ ಮಾತು ಕೇಳಿ ಅದನ್ನು ಮುಂದುವರೆಸ್ತೆ ಕೆಳಕಾನೂರಿಗೆ ಹೋಗಿ ಹೊಸದಾಗಿ ಮತ್ತೆ ಬದುಕನ್ನು ಕಟ್ಕೊಳ್ಳೋಕ್ಕೆ ಶುರು ಮಾಡುವಂಥ ಆದರ್ಶ ಮಾತೆ ಮಮತೆಯ ಮೂರ್ತಿ ನಾಗಮ್ಮ. ಮಲೆಗಳಲ್ಲಿ ಮದುಮಗಳು ಕಾದಂಬರಿಗೆ ಬರೋದಾದರೆ, ಒಂದು ಮಳೆಗಾಲದ ಅವಧಿಯಲ್ಲಿ ನಡೆದು ಮುಗಿದೋಗೋ ಈ ಕಾದಂಬರಿ ತನ್ನ ಮುಖ್ಯ ಪಾತ್ರಗಳಾದ ಚಿನ್ನಮ್ಮ, ಮುಕುಂದಯ್ಯ, ಪಿಂಚಲು, ಆಯ್ತ ಮತ್ತು ತಿಮ್ಮೆ ಗುತ್ತಿಯರ ಹಿನ್ನೆಲೆಯಲ್ಲಿ ವಿಸ್ತೃತವಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಕಾದಂಬರಿಯ ಮೂರು ಪ್ರಮುಖ ಪಾತ್ರಗಳಾದಂಥ ಚಿನ್ನಮ್ಮ, ಪಿಂಚಲು ಮತ್ತು ತಿಮ್ಮೆಯ ಪಾತ್ರವನ್ನು ನಾವೀಗ ಗಮನಿಸ್ಬೋದು. ಚಿನ್ನಮ್ಮ ಈ ಕಾದಂಬರಿಯ ಶೀರ್ಷಿಕೆಯಲ್ಲಿ ಬರುವ ಮದುಮಗಳೇ ಆಗಿದ್ದಾಳೆ. ವೆಂಕಟಪ್ಪನಂತಹ ಕಾಮುಕ ತಂದೆಯ ಏಕಮಾತ್ರ ಸುಪುತ್ರಿ, ಚಿಕ್ಕಂದಿನಲ್ಲಿಯೇ ತಾಯನ್ನು ಕಳೆದುಕೊಂಡು ಅಜ್ಜಿಯ ಆರೈಕೆಯಲ್ಲಿ ಬೆಳೆದವಳು. ಕಾದಂಬರಿಯ ನಾಯಕಿಯ ಪಾತ್ರ ಉವಳ್ಳಿಯ ಮನೆಯ ಮಗಳಾಗಿ ಛಲವಂತ ಹೆಣ್ಣಾಗಿ ತಾನು ಬಯಸಿದ್ದನ್ನು ಪಡೆದೇ ತೀರ್ತಾಳೆ. ಅವಿದ್ಯಾವಂತೆಯಾದರೂ ವಿಚಾರವಂತೆ, ಬಡ ಒಕ್ಕಲಿನ ಮನೆಯವಳಾದರೂ ಸೌಂದರ್ಯವತಿ. ಇವಳ ಪಾತ್ರ ಚಿತ್ರಿಸುತ್ತಾ ಲೇಖಕರು ಹೇಳ್ತಾರೆ, ಚಿನ್ನಮ್ಮ ತಾಯಿಯ ಛಲವನ್ನೆಲ್ಲ ಪಡೆದು ಹುಟ್ಟಿದಾಳೆ. ಆದರೆ ಸುತ್ತಲೂ ದಟ್ಟೈಸಿದ್ದ ಸಂಸ್ಕೃತಿ ದಾರಿದ್ರ್ಯದ ದೆಸೆಯಿಂದ ಅವಳು ಕಾಡು ಕಾಡಾಗಿ ಕೊಳ ಕೊಳಕಾಗಿ ಮಣ್ಣು ಹಿಡಿದು ಕಾಂತಿ ಕುಂದಿದ ಚಿನ್ನದ ಸಲಾಕೆಯಂಗಿದ್ದಾಳೆ. ಅಲ್ಲದೆ ನಯ ನಾಜುಕಿಲ್ಲದೆ ಒರಟೊರಟಾಗಿ ಬೆಳೆದಿದ್ದಾಳೆ ಅಂತ ಹೇಳ್ತಾರೆ. ಅವಳಿಗೆ ಅಡುಗೆ ಕೆಲಸದಿಂದ ಹಿಡಿದುಬಿಟ್ಟು ಕೊಟ್ಟಿಗೆ ಕೆಲಸದವರೆಗೂ ಯಾವುದನ್ನು ಸಲೀಸಾಗಿ ನಿಭಾಯಿಸೋ ಚಾಲಾಕಿತನ ಇತ್ತು. ಈಕೆ ಚಿಕ್ಕಂದಿನಿಂದಲೂ ಮುಕುಂದಯ್ಯನ ಜೊತೆಗೆ ಕಾದು ಹಲದು ಅಕ್ಕಿಗೂಡು ಕಂಡುಹಿಡಿಯುವ, ಜೇನು ಕೀಳುವ, ಗಾಳ ಹಾಕಿ ಮೀನು ಹಿಡಿಯುವಂಥ, ಹೊಂಡ ತೊಣಕುವ, ಸೆಕೆ ಒಡ್ಡಿ ಕಾಡು ಕೋಳಿ ಹಿಡಿಯುವ ಚಿನ್ನಮ್ಮನ ಬಾಲ್ಯದ ಬದುಕು ಇರ್ತದೆ. ಚಿನ್ನಮ್ಮ ಯಾವಾಗಲೂ ಮುಕುಂದಯ್ಯನ ಸಾಮೀಪ್ಯ ಬಯಸುವುದು. ಅಲ್ಲದೆ ಮುಕುಂದಯ್ಯನ ತಾಯಿ ಇವಳಿಗೆ ತನ್ನ ಮಗನನ್ನು ತೋರಿಸಿ ಇವ ಯಾರೇ ಅಂತ ಕೇಳಿದಾಗ ಅವರು ಅಂತೇಳಿ ನಾಚಿಕೊಳ್ಳೋದು, ಎಲ್ಲವೂ ಚಿನ್ನಮ್ಮನ ಬಾಲ್ಯದಲ್ಲಿ ಭವಿಷ್ಯದಲ್ಲಿ ಮುಕುಂದಯ್ಯನೇ ಅವಳು ಗಂಡ ಆಗ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಇಡೀ ಕಾದಂಬರಿ ತುಂಬ ಆವರಿಸ್ಕೊಂಡಿರುವಂಥ ಮಳೆ ಚಿನ್ನಮ್ಮನ ಜೀವನದಲ್ಲೂ ಭಾಳ ಮುಖ್ಯ ಪಾತ್ರವನ್ನು ವಹಿಸಿದೆ. ಇವಳ ಪ್ರೀತಿಗೆ ಬೆಲೆ ಕೊಡದೆ ಇವಳಪ್ಪ ವೆಂಕಣ್ಣ ವ್ಯವಹಾರದ ಕಾರಣಕ್ಕಾಗಿ ಸಿಂಬಾವಿ ಭರಮಯ್ಯ ಹೆಗ್ಗಡೆಗೆ ಇವಳನ್ನ ಎರಡನೇ ಮದುವೆ ಮಾಡಿಕೊಡ್ಲಿಕ್ಕೆ ತಯಾರಾಗ್ತಾನೆ. ಮದುವೆಯ ದಿನವೇ ಮಳೆಯಿಂದ ಹಳ್ಳವೆಲ್ಲ ತುಂಬಿ ಮದುವೆ ಗಂಡು ಹಳ್ಳ ಆಯ್ಬೇಕಾದ್ರೆ ಬಿದ್ದು ಸೊಂಟ ಮುರಿದುಕೊಳ್ತಾನೆ. ಚಿನ್ನಮ್ಮನ ಸುತ್ತ ಮದುವೆ ಸಡಗರ ನಡೀತಾ ಇದ್ರೂ ಪೂರ್ವ ನಿಶ್ಚಿತ ಯೋಜನೆಯಂತೆ ಎಲ್ಲ ಸಂಬಂಧಗಳನ್ನ ಕಳಚಿ ಮನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಳು ಹೊರಟು ನಿಂತಿರ್ತಾಳೆ. ಇಲ್ಲಿ ಅವಳಿಗೆ ಮುಕುಂದಯ್ಯನಿಗಿಂತ ಯಾವ ಸಾಮಾಜಿಕ ಸಂಬಂಧಗಳು ಮುಖ್ಯ ಅನಿಸೋದಿಲ್ಲ. ಅವಿದ್ಯಾವಂತೆಯಾದರೂ ಛಲವಂತೆಯಾದ ಈಕೆ ಕಟ್ಟುನಿಟ್ಟಿನ ಸಮಾಜದಲ್ಲಿ ತನ್ನ ಬದುಕನ್ನು ತನಿಖ್ ಕಂಡಂತೆ ಬದುಕಬೇಕು, ಇನ್ನೊಬ್ರಿಗೋಸ್ಕರ ಅಲ್ಲ ಅಂತ ನಿಶ್ಚಿತವಾಗಿ ಅಂದ್ಕೊಂಡಿರ್ತಾಳೆ. ಪ್ರೀತಿಯಂಥ ವೈಯಕ್ತಿಕ ಮೌಲ್ಯಕ್ಕೆ ಅಡ್ಡ ನಿಲ್ಲುವ, ಸಾಮಾಜಿಕ ರೀತಿನೀತಿಗಳನ್ನು ಉಲ್ಲಂಘಿಸುವ, ತನ್ನವರ ಮೇಲಾಗುವ ಅನ್ಯಾಯವನ್ನು ಪ್ರತಿಭಟಿಸುವ ಚಿನ್ನಮ್ಮನ ಪ್ರಜ್ಞೆ ಗಮನಾರ್ಹವಾದ್ದು. ಚಿನ್ನಮ್ಮ ಮನೆಯಿಂದ ತಪ್ಪಿಸ್ಕೊಂಡು ಹೋಗೋದು ಒಂದು ಭಯಂಕರ ಸಾಹಸವಲ್ಲದೆ ಆ ರಾತ್ರಿಯ ದಿನವೇ ಕಾದಂಬರಿಯ ಕೇಂದ್ರ ಅಂತಂದರೆ ತಪ್ಪಾಗಲಾರದು. ಈ ಘಟನೆಯಿಂದ ಹೂವಳ್ಳಿ, ಹಳೆಮನೆ, ಕೋಣೂರು ಮತ್ತು ಸಿಂಬಾವಿಯ ಸಾಮಾಜಿಕ ಜೀವನದಲ್ಲಿ ದೊಡ್ಡ ಕ್ರಾಂತಿ ಉಂಟಾಗಬೇಕಿತ್ತು. ಆದರೆ ಅದೇ ರಾತ್ರಿ ವೆಂಕಪ್ಪ ನಾಯ್ಕ ಸತ್ತೋಗೋದ್ರಿಂದ ಆ ವಿಚಾರ ಅಷ್ಟು ದೊಡ್ಡದಾಗಿ ಪ್ರಕಟಗೊಳ್ಳೋದಿಲ್ಲ. ಇನ್ನು ಪಿಂಚಲು ವಿಚಾರಕ್ಕೆ ಬರೋದಾದರೆ ಕುವೆಂಪು ಅವರ ಅತಿ ಶ್ರೇಷ್ಠ ಪಾತ್ರ ಚಿತ್ರಣ ಅಂದರೆ ಈ ಕಾದಂಬರಿಯಲ್ಲಿ ಪಿಂಚಲು ಇದೆ ಅಂತ ಹೇಳ್ಬೋದು. ಆಯ್ತನ ಆದರ್ಶ ಪತ್ನಿ, ಮುಕುಂದಯ್ಯ ಚಿನ್ನಮ್ಮರ ಆರೇಳು ವರ್ಷಗಳ ಸ್ನೇಹಿತೆ. ಕಾದಂಬರಿಯ ಮುಕ್ಕಾಲು ಪಾಲು ಇರುವ ಚಲನಶೀಲವಾದ ಪಾತ್ರ ಇವಳದು. ಏಕೆಂದರೆ ಈಕೆ ಐತನಿಗಿಂತಲೂ ಚುರುಕಾದ, ಅವನಿಗೇನೇ ತಿಳುವಳಿಕೆ ಹೇಳುವ, ವಿದ್ಯೆ ಇಲ್ದಿದ್ರೂ ವಿಚಾರವಂತೆ, ವಾಸ್ತವಕ್ಕೆ ಹೆಚ್ಚು ಹತ್ತಿರವಿರುವ ಜೀವಂತ ಪಾತ್ರ. ಇವಳು ಕೂಡ ಅಕ್ಕಿ ಬೇಟೆ, ಮೀನು ಬೇಟೆ, ಉರುಳು ಬೇಟೆ ಎಲ್ಲದರಲ್ಲೂ ಹುಡುಗರಿಗಿಂತ ಹೆಚ್ಚಾಗಿ ಪಾಲ್ಗೊಳ್ತಾಳೆ. ಹಾಗೆ ಅಡಕೆ ಮರ ಹತ್ತಿ ಒಂಬಾಳೆ ಕೀಳಕ್ಕೂ ಸೈ, ಜೇನುಗೂಡಿಗೆ ಕೈ ಹಾಕಿ ಜೇನು ಕೀಳ್ತಾಳೆ. ನಿಜವಾದ ಮಣ್ಣಿನ ಮಗಳು ಪಿಂಚಲು ಅಂತ ಲೇಖಕರೇ ಹೇಳ್ತಾರೆ. ಪಿಂಚಲು ಅನ್ನೋದು ಒಂದು ರೀತಿಯ ಸ್ವತಂತ್ರವಾದ ಸ್ವಚ್ಛಂದ ಬದುಕು, ಬದುಕಿನ ವಿವಿಧ ಸ್ತರಗಳನ್ನು ಪರಿಪೂರ್ಣವಾಗಿ ಅನುಭವಿಸುವ ವ್ಯಕ್ತಿಗಳು. ಈ ಕೃತಿಯಲ್ಲಿ ಚಿನ್ನಮ್ಮ ಮುಕುಂದಯ್ಯರ ಪ್ರೇಮಕ್ಕೆ ಪಿಂಚಲು ಸಹಾಯಕ್ಕಾಗಿ ಮಧ್ಯವರ್ತಿಯಾಗಿ ಕಾಣಿಸ್ಕೊಳ್ತಾಳೆ. ಅವಳೆಷ್ಟು ಚತುರೆ ಅಂದರೆ ಚಿನ್ನಮ್ಮನ ಪ್ರೀತಿ ವಿಚಾರ ಗಂಡನ ಅರ್ಕ್ ಬಾಯಲ್ಲಿ ಉಳಿಯೋದಿಲ್ಲ ಅಂತೇಳಿ ಅವರ ಪ್ರೇಮ ವಿಚಾರನ ಗಂಡ ಐತಿಂಗೂ ತಿಳಿಸಿರೋದಿಲ್ಲ.
ಐತನಿಗೆ ಪಿಂಚಲವನ್ನ ಬಿಟ್ಟಿರಲಾರ್ದಂಥ ಪ್ರೀತಿ. ಏನೇ ಕೋಪ ಮನಸಿದ್ರೂ ಅವಳ ನೋಟ ಧ್ವನಿ ಸ್ಪರ್ಶಕ್ಕೆ ಅವನು ಒಮ್ಮೆಗೆ ಮನಸೋಲ್ತಾನೆ. ಕಾದಂಬರಿಯಲ್ಲಿ ಮದುಮಗ್ಲಾದ ಚಿನ್ನಮ್ಮನ ಪಾತ್ರವನ್ನ ಮೀರಿಸಿ ಕೆಲವೊಮ್ಮೆ ಪಿಂಚಲು ಪಾತ್ರ ಬೆಳೀತಾ ಹೋಗ್ತದೆ. ಒಂದು ವೇಳೆ ಪಿಂಚಲು ಧೈರ್ಯ ಎಳೆದಿದ್ರೆ ಅಥವಾ ಅವಳು ಚೆನ್ನಮ್ಮನನ್ನ ಉಲಿಕಲ್

0: ಗುಡ್ಡ ನೇತಿಗೆ ಕರ್ಕೊಂಡು ಹೋಗದಿದ್ರೆ ಚಿನ್ನಮ್ಮ ಮುಕುಂದಯ್ಯ ಸೇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗೆ ಮತ್ತೊಬ್ಬ ಮದುಮಗಳಾದ ತಿಮ್ಮಿಯನ್ನ ತನ್ನ ಮನೆಯೊಳಗೆ ಸೇರಿಸಿಕೊಂಡು ರಕ್ಷಣೆ ಕೊಡದಿದ್ರೆ ಅವ್ರ ಪ್ರೀತಿ ಕೂಡ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಿಂಗೆ ಕಾದಂಬರಿಯ ಮುಖ್ಯ ಪಾತ್ರವಾಗಿ ಎಲ್ಲಾ ಘಟನೆಗಳ ಕೇಂದ್ರವಾಗಿ ಪೀಂಚಲು ಕಾಣಿಸ್ಕೊಳ್ತಾರೆ. ಅದರಿಂದಲೇ ಇವಳು ಬಡವಳಾದರೂ ಸುಖಜೀವಿ, ಸ್ವತಂತ್ರ ಜೀವಿ, ಸಂಸಾರದಲ್ಲಿಯೇ ಸುಖವನ್ನು ಕಂಡುಕೊಂಡವಳು. ಈಕೆಗೆ ಬೆನ್ನೆಲುಬಾಗಿ ಐತೆ ಇರ್ತಾನೆ. ಇವರ ದಾಂಪತ್ಯ ಸತಿಪತಿಗಳೊಂದಾದ ಭಕ್ತಿ ಇತೋಪ್ಪುದು ಶಿವಂಗೆ ಎನ್ನುವ ರೀತಿಯಲ್ಲಿ ಬಹಳ ಸಮರಸದಿಂದ ಕೂಡಿರ್ತದೆ. ಇಂಥ ಒಂದು ಸುಂದರ ಸಂಸಾರಕ್ಕೆ ಪಿಂಚಲವೇ ಬಹುಮಟ್ಟಿಗೆ ಕಾರಣಗಳಾಗಿರ್ತಾಳೆ ಅಂದರೆ ಅದೇನು ವಿಶೇಷ ಅಲ್ಲ. ಇಂಥ ಹಲವು ಪಾತ್ರಗಳು ಈ ಕಾದಂಬರಿ ತುಂಬ ತುಂಬಿಕೊಂಡಿದ್ದಾವೆ. ಈ ಕಾದಂಬರಿಯಲ್ಲಿ ಕಾಣುವಂಥ ಎಲ್ಲ ಪಾತ್ರ ಸೃಷ್ಟಿಯ ವೈವಿಧ್ಯ ಹಾಗೂ ಅವುಗಳ ಜೀವಂತಿಕೆ ನಮಗೆ ಅಚ್ಚರಿ ಉಂಟು ಮಾಡುತ್ತೆ. ಎಲ್ಲ ವಯಸ್ಸಿನ ಎಲ್ಲಾ ಸ್ತರದ ಪಾತ್ರಗಳನ್ನು ಮನಸ್ಫೂರ್ತಿಯಾಗಿ ಚಿತ್ರಿಸ್ತಾರೆ. ಸುಮಿತ್ರಾಬಾಯಿ ಅವರು ಹೇಳ್ತಾರೆ, ಈ ಹೆಗ್ಗಡತಿ ಮತ್ತು ಮದುಮಗಳು ಕಾದಂಬರಿಯಲ್ಲಿ ಬರುವಂತಹ ಸ್ತ್ರೀ ಸಂಬಂಧಿತ ನೆಲೆಗಳನ್ನ ನೋಡಿದ್ರೆ ಮಲೆಗಳಲ್ಲಿ ಮದುಮಗಳು ಅನ್ನೋದು ಹೆಣ್ಣಿನ ಪರಂಪರಾಗತ ಕೌಟುಂಬಿಕ ನೆಲೆಯನ್ನ ಸೂಚಿಸುತ್ತೆ. ಆದರೆ ಹೆಗ್ಗಡತಿ ಎಂಬುದು ಇದುವರೆಗಿನ ರೂಢಿಗತ ಅಧೀನ ನೆಲೆಯನ್ನ ಉಲ್ಲಂಘಿಸಿ ಅಧಿಕಾರಕ್ಕೇರಿದಂತಹ ಹೆಣ್ಣಿನ ನೆಲೆಯ ಸೂಚಕವಾಗಿ ಕಾಣಿಸಿಕೊಳ್ತದೆ. ಹೆಣ್ಣು ಅಧೀನತೆಯಿಂದ ಸರಿದು ಅಧಿಕಾರ ನೆಲೆಯತ್ತ ಸಾಗುವ ಸಾಂಸ್ಕೃತಿಕ ಪ್ರಕ್ರಿಯೆಯನ್ನ ಈ ಎರಡೂ ಕಾದಂಬರಿಗಳಲ್ಲಿ ಗುರುತಿಸಬಹುದು.
1: ಇದುವರೆಗೆ ಕುವೆಂಪು ಅವರ ಕಾದಂಬರಿಗಳಲ್ಲಿ ಬರುವ ಮಹಿಳಾ ಪಾತ್ರಗಳ ಶಕ್ತತೆ ಈ ಕುರಿತು ಮಾತನಾಡಿದವರು ಹಾಸನದ ಡಾಕ್ಟರ್ ದಿನೇಶ್ ಕೆಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 8:38. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಜೀವಶಾಸ್ತ್ರದ ಪ್ರಕಾರ ಮನುಷ್ಯ ಕೂಡ ಒಂದು ಪ್ರಾಣಿ. ಹೋಮೋಸೆಫಿಯನ್ಸ್ ಎಂಬ ಪ್ರಾಣಿ ಪ್ರಭೇದಕ್ಕೆ ಮನುಷ್ಯ ಜೀವಿಗಳು ಸೇರಿದ್ದಾರೆ. ಮನುಷ್ಯನಲ್ಲಿ ಪ್ರಾಣಿಗಳಂತೆಯೇ ಜೀವಕೋಶಗಳು, ಜೀವನ ಕ್ರಿಯೆಗಳಾದ ಉಸಿರಾಟ, ಆಹಾರ ಕ್ರಮ, ಬೆಳವಣಿಗೆ, ಸಂತಾನೋತ್ಪತ್ತಿಗಳು ನಡೀತವೆ. ಆಲೋಚಿಸುವ, ನಿರ್ಧಾರ ತೆಗೆದುಕೊಳ್ಳುವ ಉನ್ನತ ಮಟ್ಟದ ಮೆದುಳು ಹೊಂದಿರೋದ್ರಿಂದ ಭಾವನೆಗಳನ್ನು, ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅತ್ಯಾಧುನಿಕ ಭಾಷೆಗಳ ಬಳಕೆ ಮಾಡೋದ್ರಿಂದ, ಸಮಾಜದ ನಿಯಮಗಳನ್ನು ಪಾಲಿಸೋದ್ರಿಂದ ಕಲೆ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿರೋದ್ರಿಂದ ಮನುಷ್ಯ ಇತರ ಪ್ರಾಣಿಗಳಿಗಿಂತ ಭಿನ್ನ ಆಗಿದ್ದಾನೆ. ಆದರೆ ಇತರ ಪ್ರಾಣಿಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಈ ಬಗ್ಗೆ ತಿಳಿಯೋಣ.

ಪಾರು ಪಾರ್ವತಿ ಚಿತ್ರದ ಒಂದು ಗೀತೆ ಚೇತನ್ ನಾಯಕ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ರೋಹಿತ್ ಕೀರ್ತಿ, ರೋಬಿನ್ ಆಂಟೋ, ಚಂದನ್ ಗುಪ್ತಾ, ಹರಿ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಹರಿ.

ಜೀವಕೋಟಿಗಳು ವಾಸಿಸುತ್ತಿರುವಂತಹ ಈ ಭೂಮಿಯಲ್ಲಿ ಮನುಷ್ಯ ಇತರ ಜೀವರಾಶಿಗಳ ಮೇಲೆ, ನಿರ್ಜೀವ ವಸ್ತುಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಪ್ರಾಣಿ, ಪಕ್ಷಿ, ಕೀಟಗಳ ಮೇಲೆ ಯಾವೆಲ್ಲ ಕಾರಣಕ್ಕೆ ಅವಲಂಬಿತನಾಗಿದ್ದಾನೆ? ನಿಮಗೆ ಗೊತ್ತಿದೆ, ಮುಖ್ಯವಾಗಿ ಆಹಾರಕ್ಕಾಗಿ. ಆಹಾರಕ್ಕಾಗಿ ಅವಲಂಬಿತನಾಗಿದ್ದಾನೆ. ಹಾಲು, ಹಾಲಿನ ಉತ್ಪನ್ನಗಳು, ಮಾಂಸ, ಮೊಟ್ಟೆ, ಜೇನುತುಪ್ಪ ಮುಂತಾದ ಆಹಾರಕ್ಕಾಗಿ ಮನುಷ್ಯ ಪ್ರಾಣಿ, ಪಕ್ಷಿ, ಕೀಟಗಳ ಮೇಲೆ ಅವಲಂಬಿತನಾಗಿದ್ದಾನೆ. ಸಾರಿಗೆ, ಉಡುಪು, ಚರ್ಮದ ಉತ್ಪನ್ನಗಳು, ಔಷಧಗಳು ಪ್ರಾಣಿಗಳಿಂದ ನಮಗೆ ಸಿಗುತ್ತೆ. ಹದ್ದು ಮತ್ತು ಕಾಗೆಗಳಂತಹ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರವನ್ನು ಸ್ವಚ್ಛವಾಗಿಡ್ತವೆ. ನಾಯಿಗಳು ಮನೆಯನ್ನು ಕಾವಲು ಕಾಯ್ತವೆ. ಪೊಲೀಸ್ ಮತ್ತು ಸೈನ್ಯದಲ್ಲಿ ಅಪರಾಧಿಗಳನ್ನು ಪತ್ತೆ ಹಚ್ಚುತ್ತವೆ. ನಾಯಿ, ಬೆಕ್ಕು, ಹಸು, ಗಿಳಿಗಳು ಮನುಷ್ಯನಿಗೆ ಸ್ನೇಹಿತನಂತೆ. ಇವುಗಳನ್ನು ಸಾಕೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ಪರಿಸರ ಸಮತೋಲನ ಭೂಮಿಯ ಉಳಿವಿಗೆ ಮುಖ್ಯ. ಪರಿಸರ ಸಮತೋಲನ ಅಂದರೆ ಪರಿಸರದಲ್ಲಿರುವಂತಹ ಮನುಷ್ಯರು, ಪ್ರಾಣಿಗಳು, ಸಸ್ಯಗಳು, ಸೂಕ್ಷ್ಮಾಣುಜೀವಿಗಳು ಪರಸ್ಪರ ಸಾಮರಸ್ಯದಿಂದ ಮತ್ತು ಸಮಾನ ಪ್ರಮಾಣದಲ್ಲಿ ಸಹಬಾಳ್ವೆ ನಡೆಸೋದು. ಪ್ರಕೃತಿ ತಾನಾಗೆ ಸಸ್ಯ ಪ್ರಾಣಿಗಳನ್ನು ಸಮತೋಲನದಲ್ಲಿಡುತ್ತೆ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಯು ಒಂದಕ್ಕೊಂದು ಅವಲಂಬಿತವಾಗಿರುತ್ತೆ. ಜಿಂಕೆ ಸಸ್ಯವನ್ನು ತಿನ್ನುತ್ತೆ, ಹುಲಿ ಸಿಂಹಗಳು ಜಿಂಕೆಯನ್ನು ತಿಂತಾವೆ. ಒಂದು ವೇಳೆ ಕಾಡಲ್ಲಿ ಮಾಂಸಾಹಾರಿ ಪ್ರಾಣಿಗಳ ಸಂಖ್ಯೆ ನಾಶವಾಗಿಬಿಟ್ರೆ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿಯಾಗಿ ಕಾಡಿನ ಸಸ್ಯ ಸಂಪತ್ತು ನಾಶ ಆಗುತ್ತೆ. ಕಾಡು ನಾಶ ಆದರೆ ಮಳೆ, ನೀರು, ಆಮ್ಲಜನಕ ಕಡಿಮೆ ಆಗುತ್ತೆ. ಮನುಷ್ಯರು, ಪ್ರಾಣಿಗಳು ಉಸಿರಾಡುವಾಗ ಆಮ್ಲಜನಕವನ್ನು ತಗೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡ್ತಾರೆ. ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ತಗೊಂಡು ಆಮ್ಲಜನಕವನ್ನು ನೀಡ್ತವೆ. ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲಗಳ ನಡುವಿನ ಹೊಂದಾಣಿಕೆ ಭೂಮಿಯ ಮೇಲಿನ ವಾತಾವರಣವನ್ನು ಸ್ಥಿರವಾಗಿಡ್ತವೆ. ಜೇನುನೊಣಗಳು, ಚಿಟ್ಟೆಗಳು, ಪಕ್ಷಿಗಳು, ಸಣ್ಣ ಕೀಟಗಳಿಂದ ಹೂಗಳ ಪರಾಗಸ್ಪರ್ಶ ಆಗುತ್ತೆ. ಈ ಜೀವಿಗಳಿಗೆ ಮಕರಂದ ಹೂಗಳು ಆಹಾರವಾದರೆ ಇವುಗಳಿಂದ ಆಗುವಂತಹ ಪರಾಗಸ್ಪರ್ಶದಿಂದ ಗಿಡಮರಗಳಲ್ಲಿ ಹಣ್ಣು, ತರಕಾರಿ, ಧಾನ್ಯಗಳು ಬೆಳೀತಾವೆ. ಈ ಪ್ರಾಣಿ ಪಕ್ಷಿ ಕೀಟಗಳಿಲ್ಲದೆ ಹೋದರೆ ಮನುಷ್ಯನಿಗೆ ಆಹಾರದ ಕೊರತೆ ಉಂಟಾಗುತ್ತೆ. ಎರೆಹುಳು ಮಣ್ಣನ್ನು ಹದಗೊಳಿಸಿ ಕೃಷಿಗೆ ಯೋಗ್ಯವಾಗಿಸಿದರೆ ನವಿಲು ಬೆಳೆಗಳಿಗೆ ಹರಡುವ ಕೀಟಗಳನ್ನು ತಿಂತಾವೆ.

ಆದ್ದರಿಂದ ಇವುಗಳನ್ನು ರೈತ ಮಿತ್ರ ಅಂತ ಕರೀತಾರೆ. ಕಾಗೆ, ಹದ್ದು, ಕೆಲವು ಕಾಡು ಪ್ರಾಣಿಗಳು ಸತ್ತ ಜೀವಿಗಳ ಮಾಂಸ ತಿಂದು ಪರಿಸರವನ್ನು ಸ್ವಚ್ಛವಾಗಿಡ್ತವೆ. ಸೂಕ್ಷ್ಮಾಣುಜೀವಿಗಳು ಕೂಡ ಸತ್ತ ಜೀವಿಗಳನ್ನು, ಸಸ್ಯಗಳನ್ನು ಮಣ್ಣಲ್ಲಿ ಕರಗಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ. ಇನ್ನು ಹಲವಾರು ಉಪಯೋಗಗಳಿದ್ದಾವೆ, ಇವುಗಳ ಬಗ್ಗೆ ತಿಳಿಯೋಣ ಇನ್ನೊಂದು ಗೀತೆಯ ನಂತರ. ಮೆಂಟಲ್ ಮಂಜ ಚಿತ್ರದ ಗೀತೆ ಅಜಯ್ ಅವರ ಧ್ವನಿಯಲ್ಲಿದೆ. ಸಾಯಿ ಸಾಗರ್ ಅವರ ಗೀತ ರಚನೆ ಮತ್ತು ಸಂಗೀತವಿದೆ.

ವಸತಿಗಾಗಿ, ಕೃಷಿ ಚಟುವಟಿಕೆಗಾಗಿ, ಕೈಗಾರಿಕೆಗಳಿಗಾಗಿ, ಅಭಿವೃದ್ಧಿ ಕಾರ್ಯಗಳಿಗಾಗಿ ಕಾಡನ್ನು ನಾವು ನಾಶ ಮಾಡೋದ್ರಿಂದ ವನ್ಯಜೀವಿಗಳ ಆಹಾರ ಸಿಗದೇ ಇರೋ ಹಾಗೆ ಆಗುತ್ತೆ. ಅವುಗಳಿಗೆ ಆಹಾರ ಆಶ್ರಯ ಎರಡೂ ಸಿಗದೇ ಇರೋ ಹಾಗಾಗತ್ತೆ. ಅದರಿಂದ ನಾಡಿ ಬರ್ತವೆ, ಸಾಯ್ತವೆ. ಇದರಿಂದ ಅವಕ್ಕೂ ತೊಂದರೆ, ನಮಗೂ ತೊಂದರೆ. ಅತಿಯಾಗಿ ಬೇಟೆ ಆಡೋದ್ರಿಂದ, ವಿದ್ಯುತ್ ಬೇಲಿ ಉರುಳು ಹಾಕೋದ್ರಿಂದ ಪ್ರಾಣಿಗಳ ಸಾವು ಆಗತ್ತೆ. ಇದರಿಂದ ಆಹಾರ ಸರಪಳಿ ಮುರಿದು ಹೋಗಿ ಪರಿಸರ ಅಸಮತೋಲನ ಆಗತ್ತೆ. ಪ್ಲಾಸ್ಟಿಕ್ ರಾಸಾಯನಿಕಗಳ ಬಳಕೆಯಿಂದ, ಅತಿಯಾದ ಮೀನುಗಾರಿಕೆಯಿಂದ ಜಲಚರಗಳು, ಪ್ರಾಣಿ ಪಕ್ಷಿಗಳು, ಎರೆಹುಳುಗಳು ಮುಂತಾದ ಕೀಟಗಳು ಸಾಯ್ತವೆ. ಅವುಗಳ ನಾಶ ಮಾನವನಿಗೆ ಒಳ್ಳೆಯದಲ್ಲ, ಇದರಿಂದ ಆತನ ನಾಶ ಕೂಡ ಖಚಿತ. ಆದ್ದರಿಂದ ಭೂಮಿ, ಕಾಡು, ಕಾಡು ಪ್ರಾಣಿಗಳನ್ನು ನಾವು ರಕ್ಷಿಸಲೇಬೇಕು. ಹಸು, ಕುರಿ, ಎತ್ತು, ಎಮ್ಮೆ, ನಾಯಿ, ಬೆಕ್ಕು, ಕೋಳಿಗಳನ್ನು ಆಹಾರಕ್ಕಾಗಿ, ಕೃಷಿ ಕೆಲಸಗಳಿಗಾಗಿ, ಮನೆಯನ್ನು ಕಾಯೋದಕ್ಕಾಗಿ, ನಾವು ಬೆಳೆದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಡೋದಕ್ಕಾಗಿ ಸಾಕ್ತೀವಿ. ನಮಗೆ ಹಾಲು ಬೇಕು ಅಂತ ಹಸು, ಕುರಿಗಳನ್ನು, ಎತ್ತು, ಎಮ್ಮೆಗಳನ್ನು ಸಾಕ್ತೀವಿ. ಉಳುಮೆ ಮಾಡಬೇಕು ಅಂತ ಎತ್ತು, ಕೋಣಗಳನ್ನು ಸಾಕ್ತೀವಿ. ಮನೆಯನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ನಾಯಿಗಳನ್ನು ಸಾಕ್ತೀವಿ. ಮಾಂಸ ಬೇಕು ಅಂತ ಕೋಳಿ, ಕುರಿಗಳನ್ನು ಸಾಕ್ತೀವಿ. ನಾವು ಬೆಳೆದಿರೋ ಬೆಳೆಗಳನ್ನು ಇಲಿ ಹೆಗಣಗಳು ತಿಂತಾವೆ, ಅವುಗಳನ್ನು ನಾಶ ಮಾಡಬೇಕು ಅಂತ ಬೆಕ್ಕನ್ನು ಸಾಕ್ತೀವಿ. ಹೀಗೆ ಹಲವಾರು ಉದ್ದೇಶಗಳಿಗೆ ನಾವು ಸಾಕು ಪ್ರಾಣಿಗಳನ್ನು ಸಾಕ್ಕೊಳ್ತೀವಿ. ಆದರೆ ಅವುಗಳನ್ನು ಕೂಡ ಅಷ್ಟೇ ಕಾಳಜಿ ಮಾಡಬೇಕಲ್ವಾ? ಹೇಗೆಲ್ಲ ಕಾಳಜಿ ಮಾಡಬೇಕು ನೋಡೋಣ ಈ ಗೀತೆಯ ನಂತರ.

ಪ್ರಾಣಿಗಳ ರಕ್ಷಣೆಗಾಗಿ ನಾವು ಏನೆಲ್ಲ ಕಾಳಜಿ ವಹಿಸಬೇಕು ಅಂತ ಮಾತಾಡ್ತಾ ಇದ್ವಿ. ಪ್ರತಿದಿನವೂ ನಾವು ಸಾಕುವ ಪ್ರಾಣಿಗಳಿಗೆ ಪೌಷ್ಟಿಕ ಮತ್ತು ಶುದ್ಧ ಆಹಾರವನ್ನು, ಸ್ವಚ್ಛ ನೀರನ್ನು ಕೊಡಬೇಕು. ಅವುಗಳಿಗೆ ಕಾಯಿಲೆ ಬಂದರೆ ಚಿಕಿತ್ಸೆ ಕೊಡಿಸ್ಬೇಕು. ಪ್ರಾಣಿಗಳು ವಾಸಿಸುವ ಜಾಗವನ್ನು ಸ್ವಚ್ಛವಾಗಿಟ್ಟು ಗಾಳಿ ಬೆಳಕು ಬರೋ ಹಾಗೆ ನೋಡ್ಕೋಬೇಕು. ಹಿಂಸೆ ಕೊಡಬಾರ್ದು, ಪ್ರೀತಿಯಿಂದ ನೋಡ್ಕೋಬೇಕು. ಬೀದಿಯಲ್ಲಿರುವ ನಾಯಿ ಬೆಕ್ಕುಗಳಿಗೆ ಬೇಸಿಗೆಯಲ್ಲಿ ಮನೆ ಮುಂದೆ ನೀರನ್ನು ಇಡಬೇಕು. ಮಳೆ ಚಳಿಯಲ್ಲಿ ಸುರಕ್ಷಿತ ಜಾಗ ಒದಗಿಸಬೇಕು. ವಾಹನ ಚಲಾಯಿಸುವಾಗ ರಸ್ತೆಯಲ್ಲಿ ಚಲಿಸುವ ನಾಯಿ ಬೆಕ್ಕು ದನಕರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಪಕ್ಷಿಗಳಿಗೆ ಮನೆ ಸಮೀಪ ಧಾನ್ಯ ನೀರುಗಳನ್ನು ಇಡಬೇಕು. ಇನ್ನು ಕಾಡು ಪ್ರಾಣಿಗಳ ಉಳಿವಿಗೆ ಏನೆಲ್ಲ ಮಾಡಬಹುದು? ಅರಣ್ಯ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಪರಿಸರ, ಬೇಟೆಯ ನಿಷೇಧ, ಮೃಗಾಲಯ, ಪಕ್ಷಿಧಾಮಗಳನ್ನು ಸ್ಥಾಪನೆ ಮಾಡಿ ನೈಸರ್ಗಿಕ ಬದುಕು ಕೊಡೋದು, ಕಾಡು ಪ್ರಾಣಿಗಳ ಆವಾಸ ಸ್ಥಾನದ ಸಮೀಪ ಹೋಗದೇ ಇರೋದು, ಅಕಸ್ಮಾತ್ ಕಾಡಿನ ದಾರಿಯಲ್ಲಿ ಸಂಚರಿಸುವಾಗ ವಾಹನಗಳಿಂದ ಹಾರ್ನ್ ಮಾಡದೇ ಇರೋದು, ಈ ನಿಯಮಗಳನ್ನು ಪಾಲಿಸಿದರೆ ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳ ರಕ್ಷಣೆ ಸಾಧ್ಯ ಇದೆ.

ಪ್ರಾಣಿಗಳಿಂದ ನಮಗೆ ಅಪಾಯ ಕೂಡ ಎದುರಾಗಬಹುದು, ಹೇಗೆಲ್ಲ ರಕ್ಷಣೆ ಮಾಡ್ಕೋಬಹುದು? ಸಾಕು ಪ್ರಾಣಿಗಳಾದರೂ ಅಪರಿಚಿತ ನಾಯಿ ಬೆಕ್ಕುಗಳಿಂದ ದೂರ ಇರಬೇಕು. ಪ್ರಾಣಿಗಳು ಕಿವಿಗಳನ್ನು ಹಿಂದೆ ಮಾಡಿಕೊಂಡಾಗ, ಗುರುಗುಟ್ಟಿದಾಗ, ಬಾಲವನ್ನು ಗಟ್ಟಿ ಮಾಡಿಕೊಂಡ್ರೆ ಅವು ಕೋಪದಲ್ಲಿದ್ದಾವೆ ಅಥವಾ ನಮ್ಮನ್ನು ನೋಡಿ ಹೆದರ್ಕೊಂಡಿದ್ದಾವೆ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ದೂರ ಹೋಗಬೇಕು. ಕಾಡಿನ ಹತ್ತಿರದ ಪ್ರದೇಶಗಳಲ್ಲಿ ಪ್ರಾಣಿಗಳು ಕಂಡಾಗ ಅವುಗಳಿಗೆ ತೊಂದರೆ ಕೊಡದೆ ದೂರದಿಂದಲೇ ಹೋಗಬೇಕು. ಬೀದಿ ನಾಯಿಗಳಿಗೆ, ಕಾಡು ಪ್ರಾಣಿಗಳಿಗೆ ಕೈಯಿಂದ ಆಹಾರ ಕೊಡಬಾರದು. ಇವುಗಳಿಂದ ಅವಕ್ಕೆ ತೊಂದರೆ ಆಗಬಹುದು ಅಥವಾ ಅವುಗಳ ನಡವಳಿಕೆ ಹಿಂಸಾತ್ಮಕವಾಗಬಹುದು. ಆಮೇಲೆ ಅವಕ್ಕೆ ಬೈತೀವಿ ನಾವು, ನಮ್ಮನ್ನು ಅಟ್ಟಿಸ್ಕೊಂಡು ಬಂದ್ವು, ಕಚ್ಚಿದ್ವು ಅಂತ ಹೇಳಿ. ಮರಿಗಳಿರುವ ಪ್ರಾಣಿಗಳ ಹತ್ತಿರ ಹೋಗಲೇಬಾರದು. ಆಹಾರ ತಿನ್ನುವಾಗ, ಮಲಗಿದ್ದಾಗ, ಅನಾರೋಗ್ಯವಿದ್ದಾಗ ಪ್ರಾಣಿಗಳನ್ನು ನಾವು ಕೆಣಕಬಾರದು. ನಾಯಿ ಅಥವಾ ಇತರ ಪ್ರಾಣಿಗಳು ನಮ್ಮ ಹತ್ತಿರ ಬಂದಾಗ ಓಡಬಾರದು. ನಿಧಾನವಾಗಿ, ಶಾಂತವಾಗಿ ಸರಿದು ಹೋಗಬೇಕು. ಪ್ರಾಣಿಗಳ ಕಣ್ಣನ್ನು ನಾವು ನೇರವಾಗಿ ನೋಡಬಾರದು. ಬೀದಿ ನಾಯಿನೇ ನೋಡಿದರೂ ಕೂಡ ಕುರ್ರ ಅನ್ನತ್ತೆ ನೋಡಿ. ಬಹಳಷ್ಟು ಸಾರಿ ಪ್ರಾಣಿಗಳು ಅಪಾಯಕಾರಿಯಾಗಿರಬಹುದು ನಾವು ಅವುಗಳ ಕಣ್ಣನ್ನು ನೇರವಾಗಿ ನೋಡಿದಾಗ. ಪ್ರಾಣಿಗಳನ್ನು ಮುಟ್ಟಿದ ನಂತರ ಕೈ ತೊಳ್ಕೋಬೇಕು. ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅಗತ್ಯ ಲಸಿಕೆಗಳನ್ನು ಕಾಲಕಾಲಕ್ಕೆ ಹಾಕಿಸ್ಕೋಬೇಕು. ಪ್ರಾಣಿಗಳು ಪರಿಚಿದ್ರೆ ಸೂಕ್ತ ಚಿಕಿತ್ಸೆ ಮತ್ತು ಲಸಿಕೆಯನ್ನು ಪಡಿಬೇಕು. ಸೆಲ್ಫಿ ತಗೊಳ್ಳೋದು ಅಥವಾ ದೂರದಿಂದ ನೋಡೋದು, ಅವುಗಳನ್ನು ಅಟ್ಟಿಸ್ಕೊಂಡು ಹೋಗೋದು, ಕೆಣಕೋದು, ಹೇ ಅಂತ ಬೈಯೋದು, ಕೂಗೋದು, ಅರ್ಚೋದು ಮಾಡಿದರೆ ಪ್ರಾಣಿಗಳಿಂದ ನಮಗೆ ತೊಂದರೆ ಆಗಬಾರ್ದು, ಆಗಬಹುದು. ಆದ್ದರಿಂದ ನಾವು ಅವುಗಳನ್ನು ಎಷ್ಟು ಬೇಕೋ ಅಷ್ಟು ದೂರದಲ್ಲಿ ಇಟ್ಟರೆ ನಮ್ಮ ಕಾಳಜಿಯನ್ನು ನಾವು ವಹಿಸ್ಕೊಂಡ್ರೆ ಪ್ರಾಣಿಗಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು.

ಗುಲಾಬಿಯೇ ಚಿತ್ರದ ಒಂದು ಗೀತೆ. ಚಿತ್ರ ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಎಂ ಎನ್ ಕೃಪಾಕರ್ ಅವರ ಸಂಗೀತವಿದೆ.

ಅಕ್ಟೋಬರ್ 4 ವಿಶ್ವ ಪ್ರಾಣಿ ದಿನ. ಈ ಪ್ರಪಂಚ ಕೇವಲ ಮನುಷ್ಯರಿಗೆ ಮಾತ್ರ ಸೇರಿದ್ದಲ್ಲ, ಎಲ್ಲ ಜೀವಿಗಳಿಗೂ ಸೇರಿದ್ದು ಅನ್ನುವ ಜಾಗೃತಿ ಮೂಡಿಸಿ ಪ್ರಾಣಿಗಳ ರಕ್ಷಣೆ ಮಾಡೋದು ಕಾರ್ಯ, ಪ್ರಾಣಿಗಳ ರಕ್ಷಣೆ ಮಾಡುವಂತಹ ಕಾರ್ಯ, ಹಾಗೆ ಪ್ರಾಣಿಗಳನ್ನು ನಿರ್ಲಕ್ಷ್ಯವನ್ನು ತಡೆಯೋದು ಈ ದಿನದ ಮುಖ್ಯ ಉದ್ದೇಶ. ಆಕಾಶದಲ್ಲಿ ಹಾರಾಡುವ ಪಕ್ಷಿ, ಕಾಡಿನಲ್ಲಿ ಓಡಾಡುವ ಪ್ರಾಣಿ, ಮಣ್ಣಿನಲ್ಲಿ ಹರಿಯುವ ಎರೆಹುಳು, ನೀರಿನಲ್ಲಿ ಈಜುವ ಮೀನು, ಪ್ರತಿಯೊಂದು ಜೀವಿಯು ಪರಿಸರ ಸಮತೋಲನಕ್ಕೆ ಅಗತ್ಯ. ಈ ಸಂದೇಶವನ್ನು ವಿಶ್ವ ಪ್ರಾಣಿ ದಿನದ ಆಚರಣೆ ನೀಡುತ್ತೆ. ಪ್ರತಿಯೊಂದು ಜೀವಿಗೂ ಸುರಕ್ಷಿತವಾಗಿ ಜೀವಿಸುವ ಹಕ್ಕಿದೆ. ಆ ಹಕ್ಕನ್ನು ನಾವು ಕಸ್ಕೊಳ್ಳದೆ ನಮ್ಮ ಹಕ್ಕನ್ನು, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಾಗತ್ತೆ. ಹಕ್ಕನ್ನು ಪಡೆದು ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕಾಗತ್ತೆ.

ನೀವೀಗ ಕೇಳುತ್ತಿರುವ ಗೀತೆ ರಾಕ್ಷಸ ಚಿತ್ರದ್ದು. ಹೇಮಂತ್ ನಾಗಚಂದ್ರಿಕಾ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರ ಗೀತ ರಚನೆಗೆ ಸಾಧು ಕೋಕಿಲ ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಸಿ ಅಶ್ವಥ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಎಚ್ಎಸ್ ವೆಂಕಟೇಶ ಮೂರ್ತಿಯವರ 2 ರಚನೆಗಳು. ಮೊದಲಿಗೆ ಹವಳ ಕಂಪಿನ ಸಂಜೆ.

0: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
1: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ, ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 6:30 ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ ಚಿಂತನ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆಗಳು. 6:50 ರೈತರಿಗೆ ಸಲಹೆಗಳು. 7:15 ಎಚ್ ಕೆ ನಾರಾಯಣ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಡ್ರೈಫ್ರೂಟ್ ಸೇವನೆಯ ಪ್ರಯೋಜನಗಳು. ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಟಿ ಶಿವಕುಮಾರ್ ಅವರು ಭಾಗವಹಿಸುತ್ತಾರೆ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ನಾಳೆ ಬೆಳಗ್ಗೆ 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. 9:45 ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 10:20 ಗಾನಗಂಗೆ ಮುಂದುವರಿಯುವುದು. 10:30 ಸುನಾರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಶ್ವ ಶಿಕ್ಷಕರ ದಿನದ ಸಂದರ್ಭದಲ್ಲಿ ಶಿಕ್ಷಣದ ರೂವಾರಿ ಶಿಕ್ಷಕ ವಿಷಯದ ಕುರಿತು ಧಾರವಾಡದ ಶಿಕ್ಷಕಿ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಯೋಗ ಮತ್ತು ಅನುಸಂಧಾನ. ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಯೋಜನೆ ಕುರಿತು ಹಿರಿಯ ಕೃಷಿ ವಿಜ್ಞಾನಿ ಬಸವರಾಜ ಏಣಿಗೆ ಅವರಿಂದ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. ವಿಷಯ ಸೆಮಿಕಂಡಕ್ಟರ್ ಮಿಷನ್ ಕುರಿತು ಸಂದರ್ಶನ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಇಂದು ಮಂಜುನಾಥ್. ನಾಳೆ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ. ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ನಾಳೆ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:51 ಕೃಷಿರಂಗ, ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾ ಶುಭಶ್ರೀ ಕೆಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಜನಪದ ಸಂಗೀತ. ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ನಾಳೆ ಸಂಜೆ 7:45 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಬಿಆರ್ ಗೀತಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ರಾತ್ರಿ 9:30 ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಸಹ ನಿರ್ಮಾಣ ತಿಮ್ಮಪ್ಪ ಎಚ್ಗೌಡ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ವನಿತಾ ವಿಹಾರ, ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. 10:30 ಗೀತಾ ಚಂದ್ರಿಕೆ. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ. External Affairs Minister Dr. S. Jaishankar has said, international peace and security, supply chain resilience and connectivity are among the key areas where emerging and middle powers can play an important role. Dr. Jaishankar was speaking at the 62nd Munich Security Conference in New Delhi today. He said the world, its agenda and its geopolitical landscape are all undergoing significant changes, creating substantial scope for cooperation among emerging and middle powers. He said it is marked by the repositioning of the United States, the rise of China and growing global interdependence.
2: There is today a substantial agenda for emerging and middle powers to cooperate. The world is changing, its agenda is changing, the landscape is changing, the architecture is changing. And I'm very glad today that we have this issue as a starting point before us, because I hope that it would give our gathering a stronger purpose and a clearer direction.
1: The minister also emphasized that Russia is a country that stood by India in many ways when India's security and territorial integrity was under threat. He stressed that at a time when much of the world preferred backing a military regime next to India, Russia was a country with which India's relations were very good. Union Rural Development Minister Shivraj Singh Chauhan today handed over the first installment of 3 lakh houses worth 3,600 crore rupees to Andhra Pradesh under the Pradhan Mantri Awas Yojana Grameen 2.0 at an event in Guntur district. Mr. Chauhan also laid the foundation stone for the country's first pilot housing project using 3D concrete printing technology, comprising 177 houses at a cost of 14 crore rupees. Andhra Pradesh Chief Minister N. Chandrababu Naidu was present on the occasion. Campaigning ended today for by-elections to 5 assembly constituencies across Tamil Nadu, Puducherry and West Bengal and 1 Lok Sabha constituency in Assam. Polling for the 6 seats will be held on Tuesday, while counting of votes will take place on Friday. The assembly constituencies going to polls are Madurandagam and Tarapuram in Tamil Nadu, Tattanchavadi in Puducherry and Rijinagar and Nandigram in West Bengal. In Assam, voting will be held for the Nagaon Lok Sabha constituency. The assembly seats fell vacant following the resignation of the sitting legislators, while the Nagaon Lok Sabha seat became vacant after the resignation of Congress leader Pradyut Bordoloi. Indian Ambassador to UAE Deepak Mittal has said prayers continue to flow in for good health of Captain Smith Majhar. In a social media post, Ambassador Mittal said he is recovering well and in good spirits. He added that the embassy remains in touch with the local authorities and the family and is extending all possible assistance. Iran has said the Strait of Hormuz will not reopen until the United States meets 7 conditions outlined in a June interim agreement, as Tehran and Washington remain at odds over efforts to end their conflict. Iranian state media quoted Parliament Speaker Mohammad Bakar Kalibaf as saying that Tehran's position on reopening the strategic waterway was completely clear and firm. Separately, Iranian Army spokesperson Mohammad Akrimenia said Iran will seek to extend the range of its missiles following its recent war with the United States. Meanwhile, U.S. President Donald Trump has claimed that the war with Iran will end very quickly and predicted that oil prices will fall sharply once the conflict was over. The curtain has come down on the Asian Games with a dazzling closing ceremony at Aichi Nagoya in Japan. The ceremony featured the parade of athletes, lowering of the Asian Games flag and the handover of the ceremonial torch and flag to Doha, host of the 2030 edition. India's women's flag bearer and shooting star Neeru Dhanda carried the Indian tricolour at the closing ceremony. India finished fourth in the overall medal standings with 85 medals, including 21 gold, 27 silver and 37 bronze. Vice President C.P. Radhakrishnan and Prime Minister Narendra Modi extended compliments to every member of the Indian contingent for representing the nation with determination, passion and remarkable sporting spirit. And with that, we end this news bulletin.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 ಕಿಲೋ ಹರ್ಟ್ಸ್ಗಳು ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:32. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭ. ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ, ನಮಸ್ಕಾರ, ಜೈ ಹಿಂದ್.
1: ಯಾರು ಅವೈಲೇಬಲ್ ಇರ್ತೀವಿ, ನಾನು ನಿಖಿತಾ ಅಥವಾ ನಿಖಿತಾ ಬಿಂದೋಕ ಯಾರು ಅವೈಲೇಬಲ್ ಇರ್ತೀವಿ, ಸ್ಪಾಟ್ಗೆ ಹೋಗಿ ಸಂತ ಟ್ರೀಟ್ಮೆಂಟ್ ಆಗಿದ್ರೆ ಸ್ಪಾಟ್ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ, ಇಲ್ಲಾಂದ್ರೆ ಶೆಲ್ಟರ್ ಶಿಫ್ಟ್ ಮಾಡ್ತೀವಿ.
2: ಇವರು ರಾಜೇಶ್.
1: ಇನ್ನೊಂದು ಆಕಳು ದುರ್ಗಾ ಅಂತ ಹೇಳಿ ಇತ್ತು ನಮ್ ಶೆಲ್ಟರ್ ಅಲ್ಲಿ, ಅದು ಡೆಲಿವರಿ ಆಗ್ಬೇಕಾದ್ರೆ ಒಳಗಡೆ ಮಗು ಸತ್ತೋಗಿತ್ತು, ಬರೇ ತಂದೆ ಹೊರಗ್ ಬಂದಿತ್ತು, ಫುಲ್ ಒದ್ದಾಡ್ತಿತ್ತು, ಅದು ಅಲ್ಲೇ ರೋಡ್ ಅಲ್ಲೇ ಆಪರೇಟ್ ಮಾಡ್ತಿತ್ತು. ಆಮೇಲೆ ಅದನ್ನ ನಮ್ ಶೆಲ್ಟರ್ ಕರ್ಕೊಂಡ್ಬಂದು ಒಂದ್ ತಿಂಗಳ ತುಂಬಾ ಜೋಪಾನ ಮಾಡಿ ಅದನ್ನ ಚೆನ್ನಾಗಿ ಮಾಡಿ ಆಮೇಲೆ ಅಡಾಪ್ಷನ್ ಕೊಟ್ಟಿದ್ವಿ. ದುರ್ಗಾ ಅಂದ್ರು ಆರಾಮ ಆದ್ಮೇಲೆ ಅವಳ ಜೊತೆ ಆಟ ಆಡ್ಬೇಕಾದ್ರೆ ಐ ಮೀನ್ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಂಗಿಲ್ಲ ಮೇಡಮ್, ಅವಳು ಅಷ್ಟು ಚೆನ್ನಾಗಿ ಇದು ಮಾಡ್ತಿದ್ಲು.
2: ಇನ್ನ ಡಾಕ್ಟರ್ ಬಿಂದು ಅವ್ರು ಹೇಳ್ತಾರ,
3: ದುಡ್ಡಿರೋರು ದುಡ್ಡಿರೋರು ಮುಂದ್ ಬಂದು ಕೆಲಸ ಮಾಡೋದು ಅನ್ನೋದು ಕಡಿಮೆ ನೋಡಿದೀವಿ ನಾವು. ಗುಡ್ಸಲಲ್ಲಿರೋರ್ನ, ಸಿಂಗಲ್ ಶಾಪ್ ನಲ್ಲಿ ದುಡ್ಕೊಂಡ್ ತಿನ್ನೋರ್ನ ನೋಡಿದೀವಿ. ಒಂದ್ ಬ್ಯಾಕೆಟ್ ಬಿಸ್ಕೆಟ್ ಹಾಕ್ತಾರೆ, ಹಸು ಊಟಕ್ಕೆ ಹಾಕ್ತಾರೆ, ನೋಡ್ಕೋತಾರೆ, ಒಂದ್ 10-15 ನೋಡ್ಕೋತಾರೆ, ಇದನ್ ನೋಡಿದೀವಿ ನಾವು. ಆದ್ರೆ ದುಡ್ಡಿರೋರು ಮುಂದ್ ಬಂದ್ ಮಾಡೋದಿಲ್ಲ ಅಂತಂದ ನಾವ್ ಅಬ್ಸರ್ವ್ ಮಾಡಿರೋದು ನಮ್ಮೂರಲ್ಲಿ. ಒಂದ್ ಸ್ವಲ್ಪ ಕೆಟ್ಟ ಅನ್ಸುತ್ತೆ ಮೇಡಮ್, ಯಾರಿಗೆ ಕೆಪಾಸಿಟಿ ಇದೆಯೋ ಮಾಡ್ಲಿಕ್ಕೆ ಅವರು ಮುಂದ್ ಬರೋದಿಲ್ವಲ್ಲ ಅಂತ. ತುಂಬಾ ಜಾಸ್ತಿ ಏನಲ್ಲ, ಒಂದ್ ಬಿಸ್ಕೆಟ್ ಪ್ಯಾಕೆಟ್ ಉರುಂಡಿ ಪ್ರಾಬ್ಲಮ್.
2: ಈ ಮೂರು ಜನ ಸೇರಿ ಮೂಕ ಪ್ರಾಣಿಗಳ ಸಲುವಾಗಿ ಬಳ್ಳಾರಿಯೊಳಗ ಕೇರ್ ಅನ್ನೋ ಸಂಸ್ಥೆಯನ್ನ ಶುರು ಮಾಡ್ಯಾರ. ಈ ಕೆಲಸ ಅವರಿಗೆ ಎಷ್ಟು ಸಂತೋಷವನ್ನ ಕೊಡ್ತದ ಅನ್ನೋ ಪ್ರಶ್ನೆ ಬಂದಾಗ,
3: 100% ಟೆನ್ಷನ್ಸ್ ಇದಾವೆ, ಫ್ರಸ್ಟ್ರೇಷನ್ಸ್ ಇರ್ತವೆ, ಏನು ಕೆಲಸ ಟ್ರೈ ಮಾಡಿದ್ರನ ಆಗೋದಿಲ್ಲ. ಆದ್ರೆ ಆ ಒಂದು ಪ್ರಾಣಿಗೆ ಒಂದು ಉಪ್ಪತ್ತು ಊಟ ಹಾಕಿದಾಗ ಅದು ಸಂತೋಷದ ಒಂದು ಸೆಕ್ಯೂರಿಟಿ ಜಾತಲ್ಲಿ ಇದೆ ಅಂತಂದಾಗ ತುಂಬಾ ತೃಪ್ತಿ ಬರುತ್ತೆ.

0: ದೇಶದ ಆರ್ಥಿಕ ಆರೋಗ್ಯವನ್ನ ಅಳಿಲಿಕ್ಕೆ ಜಿಡಿಪಿ ಅಳತೆ ಇರ್ತದ. ಆದ್ರ ದೇಶದ ಜನ ಎಷ್ಟು ಆನಂದದಿಂದ ಇದ್ದಾರ ಅಂತ ಅಳಿಲಿಕ್ಕೆ ಹ್ಯಾಪಿನೆಸ್ ಕೋಶಂಟ್ ಅನ್ನೋ ಅಳತಿ ಇರ್ತದ. ಸಂತೋಷ ಇದ್ದಲ್ಲೇ ಅಂದ್ರ ನಾನಿದೆ ಈ ಅಳತಿ ಸರ್ ಅಂತ ಹೇಳಿ ಇರ್ತದ. ಎಷ್ಟೋ ಸತಿ ಸಂತೋಷವನ್ನ ಜನ ತಮ್ಮೊಳಗ ಕಾಣ್ಕೋಬಹುದು. ಕುರಿ ಕಾಯೋ ಮುಂದ ಜಾಲಿ ಗಿಡದ ಮೇಲಿನ ಬಿದ್ದು ಶರೀರದ ಬಹುತೇಕ ಭಾಗದ ಮೇಲೆ ನಿಯಂತ್ರಣವನ್ನ ಕಳ್ಕೊಂಡ್ರು ಹನುಮಂತ್ ಕುರುಬರ್ ಅವರು. ಆದ್ರ ತಮ್ಮ ಜೀವನ ಉತ್ಸಾಹವನ್ನ ಹುರುಪನ್ನ ಮಾತ್ರ ಅವರು ಕಳ್ಕೊಳ್ಳಿಲ್ಲ.
1: ದೈಹಿಕ ನ್ಯೂನತೆ ಆಗಿರೋದು ನಿಮ್ಮ ದೇಹಕ್ಕಸ ನಿಮ್ಮ ಮನಸ್ಸಿಗಲ್ಲ, ಆ ಮನಸ್ಸಿನೊಳಗೆ ಸಾಕಷ್ಟು ಸಾಮರ್ಥ್ಯ ಐತಿ, ಅದನ್ನ ಬಳಕೆ ಮಾಡ್ರಿ, ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನ, ಸಮಾಜ ಸಹಕಾರ ಮಾಡ್ತೈತಿ, ನೀವು ಬರುವಂತ ಅಲೆಯ ವಿರುದ್ಧ ಬದುಕ ಅವಕಾಶನೂ ಸಿಗ್ತೈತಿ. ಆ ನಮ್ಮ ತಾಯಿ ತಂದೆ ನಮಗ ಉಪಚಾರ ಮಾಡ್ತಾರೆ ಪ್ರತಿಯೊಂದಕ್ಕೂ. ನಾವು ಅವ್ರನ್ನ ಅವಲಂಬಿಸಿದಾಗ ನಾವು ಒಂದು ಕೆಲವೊಂದು ಸಾಕಷ್ಟು ನೋವು ಆಗ್ತಾ ಇರ್ತೈತಿ, ಒಂದ ದೇಹ ಉರಿ ಆಗ್ಬಹುದು, ಜ್ವರ ಬಂದಿರ್ಬೋದು, ಅದನ್ನ ಬಹಳಷ್ಟು ಸಹನೆಯಿಂದ ತಾಳ್ಕೋತಿರ್ ಏನೋ ಆಗಿಲ್ಲ ಅಂತ ಅವ್ರಿಗೆ ಆಗ್ತಾ ಇದ್ರು ಆಗಿಲ್ಲ ಅಂತ ಹೇಳ್ತಿರ್ ಯಾಕೆ ಹೇಳ್ತೀವಿ ಅಂದ್ರ ನಮ್ಮ ಮಗ ಇಷ್ಟು ನೋವು ಮತ್ತೆ ಅನುಭವಿಸ್ಲಿಕ್ಕಾನ ಮನಸ್ಸಿಗೆ ಹಚ್ಕೊಂಡು ಬಹಳ ಅವರು ನಮ್ಗಿಂತ ಹತ್ತು ಪಸ್ಟ್ ಅವ್ರು ಊಟ ಬಿಡುವುದ್ರ ಪ್ರತಿ ಸಾರಿ ಅವ್ರಿಗೆ ಚಕ್ರ ತಿರುಗಿದಂಗ ಬರೀ ಆಲೋಚನೆ ಅದೇ ಬರ್ತಾ ಇರ್ತೈತಿ. ಅದನ್ನ ನಾವು ಅದನ್ನ ಮನಸ್ಸಿಗೆನಲ್ಲಿ ಇಟ್ಟುಕೊಂಡು ಅದನ್ನ ಹೊರಗೆ ತೋರಿಸೋದ ಮೂಲಕ ಹೇಳ್ಬೇಕು, ಏನಿಲ್ಲ ನನಗೇನಾಗಿಲ್ಲ, ನೀವೇನ ಭಯ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಅದನ್ನ ಹೇಳಿದ್ರ ಆ ನೋವು ಒಂದು ನೂರು ಪಟ್ಟಿದ್ದು ಒಂದೇ ಪಟ್ಟಾಗ್ಬಿಡ್ತೈತಿ.
0: ಸಕಾರಾತ್ಮಕ ವಿಚಾರಗಳೊಳಗಿನ ಸಂತೋಷ ಅಡಗಿರ್ತದ ಅನ್ನೋದ ಹನುಮಂತ್ ಕುರುಬರ್ ಅವರ ಬಲವಾದ ನಂಬಿಕೆ.
1: ಈ ವೀಲ್ ಚೇರ್ ಕೊಟ್ಟು ರಿಹಾಬಿಲಿಟೇಷನ್ ಪಡ್ಕೊಂಡು ಬಂದ ಮೇಲೆ ನಾನ್ ಪ್ರತಿ ಚುನಾವಣೆ ಬರ್ತೇನೆ ಅವ್ರು ಎತ್ತಿಕೊಂಡು ಹೋಗ್ಬೇಕು ಅನ್ನೋಂತ ಪರಿಸ್ಥಿತಿ ಇರುವಾಗ ನಾನು ಈ ವೀಲ್ ಚೇರ್ ಮೇಲೆ 3 ಕಿಲೋಮೀಟರ್ ಅಲ್ಲಿ ಇರುವಂತ ಮತಗಟ್ಟೆಗೆ ಹೋಗಿ ಸ್ವಂತ ನನ್ನ ಮತ ಹೆಮ್ಮೆಯಿಂದ ಚಲಾಯಿಸ್ತೇನೆ.

0: ಇವತ್ತ ತಮ್ಮ ಜೀವನದಿಂದ ನನ್ನನ್ನ ಅಂದ್ರ ಸಂತೋಷವನ್ನ ತಮ್ಮ ಕೈಯಾರನ ಅಳಿಸಿ ಬಿಡುವಂತ ಸಾಹಸವನ್ನ ಕೆಲವರು ಮಾಡ್ತಾರ. ಇದು ಖರೇನ ದುಃಖದ ಸಂಗತಿ. ಗಂಡ ಹೆಂಡತಿಯ ನಡುವೆ ಕ್ಷುಲ್ಲಕ ಕಾರಣದಿಂದ ಜಗಳ ಬಂದಿರಬಹುದು, ಆದ್ರೆ ಎಷ್ಟೋ ಸತೆ ಇವ ದೀರ್ಘಕ್ಕೂ ಹೋಗಬಹುದು.
1: ಏ ಏನಿದ ಸಾಂಬಾರ್ನಾಗ ಬ್ಯಾಳಿಲ್ಲ ಏನಿಲ್ಲ, ನೀರ್ ನಿಕಟ ಸಾಂಬಾರ್
2: ಅಲ್ರಿ. ಮನ್ಯಾಗ ಎಲ್ಲಾ ಸಾಮಾನು ಮುಗ್ದಾವ್. ದಿನಾ ಹೇಳೇ ಹೇಳಿ ನಿಮಗ ಆಫೀಸಿನ ಬರು ಮುಂದ ತಗೊಂಬರ್ರಿ ಅಂತ ಹೇಳಿ. ನೀವು ನೋಡಿದ್ರ
1: ಅಲ್ಲ, ನನಗ ಟೈಮ್ ಮರ ಇರ್ತತೇನ? ನೀನ್ ಏನ್ ಮಾಡ್ತಿ ಇಡೀ ದಿನ? ಸಾಮಾನ್ ತರ್ಲಿಕ್ಕೆ ನಿನಗಾಗಂಗಿಲ್ಲ? 24 ಟಿವಿ ಮುಂದೆ ಕೂಡ್ತಿ, ಏನ್ ಕೆಲ್ಸ ಇರ್ತದ ನಿನಗ?
2: ಹೌದ್ ಹೌದ್ರಿ, ನನಗೇನ್ ಕೆಲ್ಸ ಇರಂಗಿಲ್ಲ ನೋಡ್ರಿ. ಎಲ್ಲಾ ಅಡ್ಗಿ ಮನಿ ಕೆಲ್ಸ ಹಂಗ ಜಾದೂಲಿ ಆಗ್ತಾವ್ ನೋಡ್ರಿ. ನೌಕರಿಗ್ ಹೋದ್ರನ ಕೆಲ್ಸ ಬಂಗಲ್ಲ, ಮನ್ಯಾಗಿದ್ರ ಸೋಮಾರಿಗಳು. ವಾ ವಾ ವಾ.
1: ಏ ಏನೋ ಅಂದ್ರ ಏನೋ ತಿಳ್ಕೋತಿ, ಆ ಹಾಳಾದ ಸೀರಿಯಲ್ ನೋಡಿ ಅದೇ ಡೈಲಾಗ್ ಹೊಡಿತಿ.
2: ರೀ ರೀ ರೀ ನೋಡ್ರಿ ನೋಡ್ರಿ, ತಿರ್ಗಾ ಮುರ್ಗಾ ನನಗೆ ಹಿಂಗ ಇನ್ಸಲ್ಟ್ ಮಾಡ್ಬೇಡ್ರಿ. ಅಲ್ಲ, ನಿಮಗ ಎಲ್ಲಾ ಟೈಮ್ ಟೈಮ್ ಸರಿಗೆ ಮಾಡ್ಕೊಡ್ತೀನಿ. ಇಷ್ಟೆಲ್ಲ ಆದ್ರೂ ಹೆಂಗ್ ಬೇಕ್ ಹಂಗ ಅಂತೀರಿ? ನಾನು ಮನಸ್ ಮಾಡಿದ್ರ ನೌಕರಿ ಹೋಗ್ಬೋದಿತ್ತು, ಏನೇನೋ ಮಾಡ್ಬೋದಿತ್ತು. ನಿಮಗ ಅನುಕೂಲ ಆಗ್ಲಿ ಅಂತ ಹೋಗ್ಲಿಲ್ಲ, ಆದ್ರೆ ನೀವು
1: ಲೇ ಲೇ ಲೇ ಅಂತದ್ಯೇನಾತು? ಅಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ರದ್ದ ಅಂತ ಮಾಡ್ತೀಯಲ್ಲ, ಅದ ನೋಡ್ ನೋಡ್ ನೋಡ, ಸೂಟ್ ಕ್ಯಾಸ್ ತಗೊಂಡ್ಲ ಕೈಯಾಗ.
2: ಸಣ್ಣ ಪುಟ್ಟನ? ಸಣ್ಣ ಪುಟ್ಟನ ಏನ್ರಿ ಸಣ್ಣ ಪುಟ್ಟ ವಿಷಯನ? ಪ್ರತಿ ಸತ್ತೆ ಹಿಂಗ ಮಾಡ್ತೀರಿ. ಮರ್ಯಾದಿಲ್ದಲ್ಲೇ ನಾ ಒಂದು ಮಿನಿಟು ಇರಬಾರ್ದು. ನಾ ಹೋಗ್ತೀನಿ ನನ್ ತವ್ರ ಮನೆಗೆ, ನಾ ಹೊಂಟೆ.
1: ಅನಾಯಿಕಿನ ಎಷ್ಟು ಸೊಕ್ಕ ನಿನಗ, ಹೋಗ ಹೋಗ. ಎಷ್ಟು ದಿವಸ ಹೋಗ್ತಿ? ಹೋಗ
2: ಹೋಗ್ತೀನಿ.
3: ಈ ಗಂಡ ಹೆಂಡತಿ ಬ್ರಹ್ಮನೇ ಬಂದು ಹೇಳಿದ್ರು ಒಂದಾಗಿರೋ ಚಾನ್ಸಸ್ ಇದೆಯೋ ಇಲ್ವೋ ಅನ್ನೋದು ನಮ್ಮ ಅನುಭವದಲ್ಲಿ ನಮಗೆ ಗೊತ್ತಾಗುತ್ತೆ.
0: ಇವರು ವಕೀಲರಾಗಿರುವ ಶ್ರೀಮತಿ ಶೋಭಾ ಪಾಟೀಲ್ ನ್ಯಾಯಾಲಯದಾಗ ಮಧ್ಯಸ್ಥಿಕೆದಾರರಾಗಿ ಅನೇಕ ಕೇಸುಗಳನ್ನ ಬಗೆಹರಿಸಿ.
3: ಎಷ್ಟೋ ಕೇಸುಗಳಲ್ಲಿ ಏನಾಗುತ್ತೆ, ಈಗೋ 100% ಇರುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಈಗ ಅವ್ರು ಕೋರ್ಟ್ಗೆ ಹೋಗಿದಾರಲ್ವಾ ಡೈವೋರ್ಸ್ ಕೇಳ್ಬಿಟ್ಟು, ಕೋರ್ಟ್ ಅಲ್ಲೇ ತಗೊಳ್ಳಿ, ಇಷ್ಟೆಲ್ಲ ಸುಳ್ಳು ಹೇಳಿದಾರಲ್ಲ ನನ್ ಮೇಲೆ, ಹಂಗ್ ಪ್ರೂವ್ ಮಾಡ್ತಾರೋ ಮಾಡ್ಲಿ, ನಾನು ಯಾಕೆ ಮಾತಾಡ್ಲಿ? ಕೆಲವರು ಕೇಸ್ ರೆಫರ್ ಆದ್ರೂ ಮೀಡಿಯೇಷನ್ ಬರೋದೇ ಇಲ್ಲ. ಈ ತರದ ಧೋರಣೆ ನಾನು ಆ ತರ ಪಾರ್ಟೀಸ್ ಹೇಳ್ತಾ ಇರ್ತೀನಿ, ಏನಾದ್ರೂ ನಿಲ್ಬಹುದಾದ್ರೆ ವಯಸ್ಸು ಮಾತ್ರ ನಿಲ್ಲ. ಅದು ಅವ್ರಿಗೊಂದ್ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಕ್ಕೆ ಶುರು ಆಗತ್ತೆ. ಯಾವ್ದೋ ತಪ್ಪಿರ್ಬಹುದು, ಯಾರ್ದೋ ಈಗೋ ಇರ್ಬಹುದು, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋದ್ರಿಂದ ಅಟ್ ಲೀಸ್ಟ್ ಇದು ಒಟ್ಟಿಗಿರಕ್ ಸಿಗಲ್ದೇ ಇದ್ರೆ ಡೈವೋರ್ಸ್ ಆದ್ರೂ ಮಾಡ್ಕೊಂಡ್ರೆ ಬೇಗ ಇನ್ನೊಂದ್ ಮದುವೆನಾರ ಮಾಡ್ಕೊಂಡು ಸುಖವಾಗಿರ್ತೀನ ಏನೋ ಅನ್ಸೋದಕ್ಕೆ ಅವರಿಗೆ ಶುರು ಆಗುತ್ತೆ. ಯಾಕೆಂದ್ರೆ ಮೊದಲೊಂದು ಜೋಶ್ ಅಂತ ನಾವೇನ್ ಅಂತೀವಲ್ಲ, ಆ ಜೋಶ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನಿರುತ್ತೆ ಅದು ಹೋಗ್ಬೇಕು. ಅದು ಹೋದಾಗ ಅವರಿಗೆ ಯಾಕ್ ಮಾತಾಡ್ಬೇಕು ನಾನು ಅನ್ನೋದಕ್ಕೊಂದು ಕಾರಣ ಸಿಕ್ಕುತ್ತೆ. ಮೊದ್ಲೇನಾಗುತ್ತೆ, ಕೆಲವ್ರಿಗೆ ಕಾರಣನೇ ಇರಲ್ಲ, ಮತ್ತೆ ಅಪ್ಪ ಅಮ್ಮಗೂ ಬಹಳ ಉತ್ಸಾಹ ಇರುತ್ತೆ. ಅವಾಗ ಎಲ್ಲಾ ಐಡಿಯಾಸು ಕೊಡ್ತಾರೆ, ಅವ್ನ್ ಹಂಗ್ ಹೇಳಿದ್ರೆ ನೀ ಹಿಂಗ್ ಹೇಳು, ಅವ್ನ್ ಹಂಗ್ ಮಾಡಿದ್ರೆ ನೀ ಹಿಂಗ್ ಮಾಡು. ಆಮೇಲೆ ಎಷ್ಟ್ ದಿವಸ ಈ ಹುಡುಗಿ ಜೊತೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಅಥವಾ ಕೋರ್ಟ್ಗೆ ಬರ್ತಾರೆ, ಬರ್ತಾ ಬರ್ತಾ ಅವ್ರಿಗೂ ಏನಾಗುತ್ತೆ, ಅಯ್ಯೋ ಇದು ಏನ್ ಮಾಡೋದ್ ಶುರು ಆಯ್ತಪ್ಪ ನಮ್ಗೆ, ಹೇಗೋ ಅತ್ಲ ಮುಗಿಸ್ಕೊಂಡ್ರೆ ಒಳ್ಳೇದಿತ್ತು. ಮೀಡಿಯೇಟರ್ ಆದವರು ನ್ಯೂಟ್ರಲ್ ಥರ್ಡ್ ಪಾರ್ಟಿ ಆಗಿ ಇಬ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಒಳ್ಳೆ ಸದಭಿಲಾಷೆಯಿಂದ ಅವರಿಬ್ರಿಗೂ ಏನ್ ಹೇಳಾರಲ್ಲ ಅದು ತಾಗೋ ಚಾನ್ಸಸ್ ಇರುತ್ತೆ.

0: ಅಹಂ ಅಥವಾ ಈಗೋ, ಇದರಿಂದ ಕುಟುಂಬಗಳು ಒಡೆದು ಹೋಗೋದನ್ನ ಮಧ್ಯಸ್ಥಿಕೆ ಅನ್ನೋ ಕಾನೂನು ವ್ಯವಸ್ಥೆ ತಡೆಯಬಹುದು. ಈ ರೀತಿಯಲ್ಲೇ ಸಂತೋಷದ ಮಟ್ಟವನ್ನ ಸಮಾಜದಾಗ ಹೆಚ್ಚಿಸಬಹುದು. ಇಂಥ ಒಂದು ಘಟನೆಯನ್ನ ನೆನಪಿಸಿಕೊಳ್ತಾರ ಕೋರ್ಟಿನೊಳಗ ಮಧ್ಯಸ್ಥಿಕೆದಾರರಾಗಿ ಅನುಭವ ಹೊಂದಿರೋ ಶ್ರೀ ಕೆ ಎಲ್ ಶ್ರೀನಿವಾಸ್ ಅವರು.
1: ಇಲ್ಲಿ ನನಗೆ ಮರೆಯಲಾಗದಂತ ಒಂದು ಕೇಸು ದಾವೆ ಏನಂದ್ರೆ, ಇಲ್ಲಿ ಗಂಡ ಹೆಂಡತಿ ಜಗಳ ಆಡಿದ್ರು. ಜಗಳ ಆಡುವಾಗ ಹೆಂಡತಿ ಅವರು ಗರ್ಭಿಣಿ ಇರ್ತಾರೆ, ಅವರು ಸಪರೇಟ್ ಹೋಗಿರ್ತಾರೆ ಗಂಡನಿಂದ. ಇವರು ಕೇಸ್ ಹಾಕೋ ಅಷ್ಟರಲ್ಲಿ ಸುಮಾರು ಕಾಲಾವಕಾಶ ಆಗಿರುತ್ತೆ, ಮಗು ಹುಟ್ಟಿರುತ್ತೆ, ಆ ಮಗುನು ಗಂಡ ನೋಡಿರೋದಿಲ್ಲ. ಈ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದಾಗ ನಾನು ಇವರ ವಿಚಾರ ಎಲ್ಲ ತಿಳ್ಕೊಂಡು ಮಗು ಎಲ್ಲಿದೆ ಕರ್ಕೊಂಬನ್ನಿ ಅಂತ ಹೇಳಿದಾಗ, ಆ ಮಗುವಿನ ತಾಯಿ ಕರ್ಕೊಂಬಂದಾಗ ತಂದೆ ಎತ್ಕೊಂಡಾಗ ಅವ್ರ ಕಣ್ಣಲ್ಲಿ ಆಗಿದ್ದ ಆನಂದ ಸಂತೋಷನೇ ಬೇರೆ ಅವ್ರ ಮುಖದಲ್ಲಿ. ಈ ಘಟನೆಯಿಂದ ಅವರ ಎಲ್ಲ ಮನಸ್ತಾಪಗಳು ಅರಿದು ಒಟ್ಟಿಗಾಗಿ ಅವರು ಒಟ್ಟಿಗೆ ಹೋದ್ರು. ಒಂದು ಮಗು ಆ ಫ್ಯಾಮಿಲಿನ ಯುನೈಟ್ ಮಾಡ್ತು.

0: ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಅಲ್ಲದ ಬೆಂಗಳೂರು ಮಧ್ಯಸ್ಥಿಕೆ ಕೇಂದ್ರದ ಮಾಜಿ ಅಧ್ಯಕ್ಷರು ಆದ ಜಸ್ಟಿಸ್ ಎವಿ ಚಂದ್ರಶೇಖರ್ ಅವರ ಅಭಿಪ್ರಾಯ ಇದು.
1: ಎಲ್ಲಿ ಸಂಬಂಧಗಳಿದೆ, ಅದು ಗಂಡ ಹೆಂಡತಿ ಇರಬಹುದು, ತಂದೆ ಮಕ್ಕಳಿರಬಹುದು, ಅಣ್ಣ ತಮ್ಮಂದಿರಬಹುದು, ಅಕ್ಕ ತಂಗಿಯರಿರಬಹುದು, ಅಥವಾ ಮಾಲೀಕ ಮತ್ತು ನೌಕರ ಇರಬಹುದು, ಮಾಲೀಕ ಮತ್ತು ಬಾಡಿಗೆದಾರ ಇರಬಹುದು. ನೋಡಿ, ಮಾಲೀಕ ನಿಮ್ಮ ಮನೇಲಿ, ನಾನು ಬಾಡಿಗೆ ಇದ್ದೀನಿ, 20 ವರ್ಷದಿಂದ ನಿಮ್ಮ ಮನೆಯಲ್ಲಿದ್ರೆ ಏನೊಂದು ಅವಿನಾಭಾವ ಸಂಬಂಧ ಆಗಿರುತ್ತದೆ. ಅದು ಯಾವುದೋ ಕಾರಣಕ್ಕದು ಕದ್ದಡಿ ಹೋಗಿರಬಹುದು. ನಿಮ್ಮ ಮನೆಯಲ್ಲಿ ನಾವು ವಾಸ ಇರ್ತೇವೆ, ನಮ್ಮನೆ ಮಕ್ಕಳು ನಿಮ್ಮ ಮನೇಲಿ ಊಟ ಮಾಡಿರ್ತಾರೆ, ನಿಮ್ಮನೆ ಮಕ್ಕಳು ನಮ್ಮ ಮನೇಲಿ ಊಟ ಮಾಡಿರ್ತಾರೆ, ನಾನು ಕುಂತ ಬಾಡಿಗೆಯಲ್ಲಿ ನಿಮಗದು ಅನುಕೂಲವಾಗಿರುತ್ತೆ, ನಿಮ್ಮ ಮನೆಯಲ್ಲಿ ನಾವು ಬೆಳೆದಿರ್ತೇವೆ, ಏನೋ ವಿನಾಕಾರಣ ಯಾವುದೋ ಒಂದು ಸಂದರ್ಭದಲ್ಲಿ ವ್ಯತ್ಯಾಸ ಬಂದಿರ್ತದೆ. ಆದ್ರೆ 20 ವರ್ಷಗಳ ಸಂಬಂಧ ಕಡಬಾರ್ದಲ್ಲ, ಗಂಡ ಎತ್ತಿದ್ದು ಏನೋ ಬಂದಿರುತ್ತೆ ಅಲ್ವಾ, ಯಾವುದೋ ಸಣ್ಣ ವಿಷಯ ದೊಡ್ಡದಾಗಿರುತ್ತೆ, ನನ್ನ ಮಾತು ಕೇಳಲಿಲ್ಲ ಅನ್ನೋದು ಒಂದು ಕಾರಣವಾಗಿರುತ್ತೆ. ಇದಕ್ಕೆ ಡಿ ವಿ ಗುಂಡಪ್ಪನವರ ಒಂದು ಕವನ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡಲವು, ಮನ್ನಣೆಯ ದಾಹವದು ಬಲು ತೀಕ್ಷ್ಣ, ತಮ ಸುಡುವುದ ಆತ್ಮವನೇ ಮಂಕುತಿಮ್ಮ. ಮನ್ನಣೆ, ನನ್ನ ಹೆಂಡತಿ ನಾನು ಹೇಳ್ದ ಕೇಳಲಿಲ್ಲ, ನನ್ನ ಗಂಡ ನಾನು ಹೇಳ್ದ ಕೇಳಲಿಲ್ಲ, ಅಥವಾ ನಾನು ಹೇಳಿದ ಟೈಮ್ ಒಳಗೆ ಇವನು ಬರಲಿಲ್ಲ, ಅಥವಾ ನಾನು ಹೇಳಿದ ಟೈಮ್ ಒಳಗೆ ಇವಳು ಬರಲಿಲ್ಲ ಅನ್ನೋ ಮನೋಭಾವ, ಈಗೋಯಿಸಮ್ ಅಂತ. ಹುಡುಕಿದ್ರೆ ಏನೂ ಇಲ್ಲ, ಅದರಿಂದ ಒಬ್ರಿಗೊಬ್ರು ಮಾತಾಡೋಲ್ಲ. 4-6 ತಿಂಗಳು ಕಳೀತು, 6 ವರ್ಷವೇ ಆಗೋಯ್ತು, ಅವ್ರು ಇವ್ರನ್ನ ಬಿಟ್ಟು ಬದುಕಲಿಕ್ಕೆ ಶುರು ಮಾಡಿದ್ರು. ಹುಡುಕಿದ್ರೆ ಏನಿದೆ, ಯಾವತ್ತೋ ಒಂದ್ ದಿವಸ ಬರಬೇಕಾದ ಸಮಯದಲ್ಲಿ ಬರಲಿಲ್ಲ, ತನ್ ಕೇಳದಲ್ಲ ಇನ್ನೊಬ್ರು ಮನೆಗೆ ಹೋಗ್ಬಿಟ್ಟ, ಅಥವಾ ಆಯ್ತಪ್ಪ ಸಾರಿ ಅಂತ ನಾನ್ ಕೇಳಿದ್ರು ತಪ್ಪಿಲ್ಲ, ಏನೋ ಕಣ್ರಿ ಸಾರಿ ಅಂತ ಅವ್ರು ಕೇಳಿದ್ರು ತಪ್ಪಿಲ್ಲ. ಏನಂತ ಇದರಲ್ಲಿ ಯಾರ ಮನೆಯಲ್ಲಿ ಇರೋದಿಲ್ಲ, ಇದ್ರೆ ಆ ರೀತಿ ಸಣ್ಣ ಪುಟ್ಟ ಜಗಳಗಳಾದ್ರೆ ಅದರಲ್ಲಿ ಒಂದು ಸಾಮರಸ್ಯ ಹೆಚ್ಚಿಗೆ ಕೂಡಿ ಬರ್ತಾ ಇರುತ್ತೆ ಅಲ್ವೇ. ಸಣ್ಣ ವಿಷಯಗಳು ಅದನ್ನ ದೊಡ್ಡದಾಗಿ ಮಾಡ್ಕೊಂಡು ಹೋಗಬಾರ್ದು, ಫೈನ್ ಟ್ಯೂನ್ ಮಾಡುವಂತಾಗಬೇಕು. ಈ ಮೀಡಿಯೇಷನ್ ವಿವಾದವನ್ನ ಸಂಕೀರ್ಣ ಮಾಡುದು, ನ್ಯಾರೋಯಿಂಗ್ ಡೌನ್ ದಿ ಡಿಸ್ಪ್ಯೂಟ್ ಅಂತ ಹೇಳ್ತಾರೆ.

0: ಹ್ಯಾಪಿನೆಸ್ ಈಸ್ ಯೋರ್ಸ್ ಬೈ ಚಾಯ್ಸ್, ಯು ಕ್ಯಾನ್ ಚೂಸ್ ಟು ಬಿ ಹ್ಯಾಪಿ ಅನ್ನೋ ಆಲ್ಬರ್ಟ್ ಶ್ರೇಜರ್ ಅವರ ಮಾತುಗಳು ಎಷ್ಟು ಅರ್ಥಪೂರ್ಣ. ಸಂತೋಷ ಅನ್ನೋದು ಜೀವನದಾಗ ಒಂದು ಆಯ್ಕೆ ಆಗ್ಬೇಕು. ಸಂತೋಷದಿಂದ ಇರೋದು ಬಿಡೋದು ಮನುಷ್ಯನ ಆಯ್ಕೆ. ನೋಡ್ರಿ, ಏರುಪೇರುಗಳು ಜೀವನದಾಗ ಇರೋವ, ಅವು ಬೀರೋ ಪರಿಣಾಮ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದೆ. ಇವತ್ತು ನನ್ನ ಕಡೆ ಲ್ಯಾಪ್ಟಾಪ್ ಇಲ್ಲ ಅಂತ ಹೇಳಿ ದುಃಖ ಪಡೋರು ಇದ್ದಾರ? ನನಗ ದೃಷ್ಟಿದೋಷ ಇದ್ರೂ ನಾನು ಸಾಧನೆ ಮಾಡ್ತೀನಿ ಅಂತ ಯಶೋಧ ತೊಲಗಿಯವರು ಇದ್ದಾರ.
1: ಓಕೆ, ನನಗ್ ಕಣ್ಣು ಸ್ವಲ್ಪ ಕಾಣಿಸಲ್ಲ, ಓಕೆ, ಬಟ್ ನನ್ನ ಕಾಲಿದೆ, ನನ್ನ ಕೈ ಇದೆ, ನನ್ನ ಆರೋಗ್ಯ ಚೆನ್ನಾಗಿದೆ, ನಾನು ಚೆನ್ನಾಗಿ ಹಾಡ್ತೀನಿ, ನಾನು ಚೆನ್ನಾಗಿ ಓದಲೆ. ಇದ್ದಾಗ ಇದ್ರ ಕಡೆ ಜಾಸ್ತಿ ಯೋಚನೆ ಮಾಡಬೇಕು, ಇಲ್ಲ ಅನ್ನೋದ್ರ ಕಡೆ ಯೋಚನೆ ಬಿಟ್ಬಿಡಿ, ಇದೆ ಅನ್ನೋದ್ರ ಕಡೆ ಯೋಚನೆ ಮಾಡಿ. ಯಾವ್ದು ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ ಜೀವನ ಹೆಂಗ್ ರೂಪಿಸ್ಕೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಚಿಕ್ಕ ಚಿಕ್ಕ ಖುಷಿಗಳನ್ನ ನಾನು ಜಾಸ್ತಿ ಹುಡುಕ್ತಾ ಇರ್ತೀನಿ.
2: ಬದುಕುವ ಕಲೆ ನೀವು ಕೇಳಿ.
0: ಇನ್ನ ನಾನ್ ಸಿಕ್ಕಾಗ ನನ್ನ ಗುರುತಿಸಲಾರ್ದ ನನ್ನನ್ನು ಹೆಚ್ಚಿನ ಪ್ರಮಾಣದಾಗ ಕಾಣಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ ಬಹಳ ಮಂದಿಯೊಳಗಿರ್ತದ. ಇದರಿಂದ ಅನುತಾನೂ ಆಗಬಹುದು ಅಂತ ಹೇಳಿ ಕಳಕಳಿಯಿಂದ ಎಚ್ಚರಿಸ್ತಾರ ರಾಮಕೃಷ್ಣ ಆಶ್ರಮದ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು.
3: ಇವತ್ತು ನಮಗೆಲ್ಲ ಸೈನ್ಸ್ ಆಫ್ ಫಿಸಿಕ್ಸ್ ಗೊತ್ತು, ಸೈನ್ಸ್ ಆಫ್ ಕೆಮಿಸ್ಟ್ರಿ ಗೊತ್ತು, ಸೈನ್ಸ್ ಆಫ್ ಲೈಫ್ ಗೊತ್ತಿಲ್ಲ. ಆದ್ರಿಂದ ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಸಾಕಷ್ಟು ಮಾರ್ಕ್ಸ್ ಪಡ್ಕೊಂಡಿರ್ತಾರೆ. ಜೀವನದಲ್ಲಿ ಡಿಪ್ರೆಷನ್, ಇನ್ನಿಲ್ಲದ ತೊಂದರೆ, ಆ ಕಾನ್ಫ್ಲಿಕ್ಟ್ ಇದೆಲ್ಲ ಯಾಕೆ ಗೊತ್ತಾ? ಅವರಿಗೆ ಎಸೆನ್ಸ್ ಗೊತ್ತಿಲ್ಲ, ಜೀವನದ ಸಾರ ಏನು ಅಂತ ಗೊತ್ತಿಲ್ಲ. ಇವೆಲ್ಲ ಜೀವನದ ಸಾರ ಏನದು? ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್. ಮನುಷ್ಯನ ಯೋಗ್ಯತೆಯನ್ನು ಅಳಿಬೇಕಾದ್ದು ಅವನ ಒಳಗಡೆ ಏನೇನಿದೆ, ಅದಕ್ಕೆ ಯಾವ ಪದಾರ್ಥಗಳು ಬೇಕಾಗಿಲ್ಲ. ಆದ್ದರಿಂದ ನಮ್ಮ ಮನೆಯಲ್ಲಿ ಈ ಪದಾರ್ಥ ಇಲ್ಲ, ಎದುರುಗಡೆ ಮನೆಯಲ್ಲಿ ಆ ಪದಾರ್ಥ ಇದೆ, ಅವರು ದೊಡ್ಡವರು ನಾವು ಸಣ್ಣವರು. ಇದು ವಿವೇಕ ಪ್ರಜ್ಞೆ, ಜಾಗೃತರಾಗಿ ಬೆಳಿಬೇಕಾದಂತವ್ರ ಮನಸ್ಸನ್ನು ಬರುವಂತಹದ್ದು.
0: ಮತ್ ನಾನು ಸಂತೋಷ ಉರ್ಫ್ ಆನಂದ, ನಾನು ಪ್ರತಿಯೊಬ್ಬರಿಗೂ ಬೇಕು, ಅನೇಕ ವಿಚಾರಗಳು ನನ್ನ ಇರುವಿಕೆಯನ್ನ ನಿರ್ಧಾರ ಮಾಡ್ತಾವ ಅಂತ ಹೇಳಿ ಕೆಲವರು ಹೇಳ್ತಾರೆ. ಆರೋಗ್ಯ,
4: ಯು ಆರ್ ಫೈನ್, ಬಿಪಿ ಶುಗರ್ ಎಲ್ಲ ನಾರ್ಮಲ್.
0: ಕೌಟುಂಬಿಕ ಜೀವನ,
5: ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ.
0: ಸ್ನೇಹಿತರು, ಸಮಾಜ,
6: ಹೆದರ್ಬೇಡ ದೋಸ್ತ, ನಾವೆಲ್ಲ ಅದಿವಲ್ಲ ನಿನ್ ಜೋಡಿ.
0: ಯಶಸ್ಸು,
7: ಅಂಡ್ ದ ಅವಾರ್ಡ್ ಗೋಸ್ ಟು.
0: ದುಡ್ಡು,
8: ಲಕ್ಷ್ಮಿ.
0: ಶಿಕ್ಷಣ,
9: ನನ್ನ ಆಸೆ ಅಂದ್ರೆ IIT ಬಾಂಬೆ ಆರ್ ಮದ್ರಾಸ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡೋದು.
0: ಊಟ,
10: ಆಹಾ, ಬಜ್ಜಿ ಏನು, ಪಲ್ಯ ಏನು, ತಿನ್ನೋಡಾಕ ಬಾಳಿ ಎಲ್ಲಿ ಚಂದ ನೋಡ್ರಿ, ಕುಂತು ಉಣ್ಣಾಕ ನೋಡೋದ್ರಾಗ ನಾನು ಅರ್ಧ ಸುಖ ಪಟ್ನಿ. ಖಾರಕ್ಕಂತ ಚೂರು ಬಡಿಸ್ಯಾರ ಕೆಂಪು ಚಟ್ನಿ.
0: ಇವೆಲ್ಲ ಪ್ರಭಾವ ಬೀರ್ತಾವ ಖರೆ, ಆದ್ರ ಮುಖ್ಯವಾಗಿ ನಾನು ನಿಮ್ ಮನಸ್ಸಿನಾಗಿರ್ಬೇಕು. ಎಲ್ಲಾ ಸರಿ ಇದ್ದಾಗ್ನು ಮನುಷ್ಯನ ಮನಸ್ಸಿನ ನನ್ನ ಜಾಗ ಇದ್ರ ಏನು ಉಪಯೋಗ ಹೇಳ್ರಿ? ಮನಸ್ಸಿನ ಕಣ್ಣುಗಳಿಂದ ನನ್ನನ್ನು ಗುರುತಿಸ್ರಿ, ಅಲ್ಲೇ ನಿಮ್ ಸುತ್ತಮುತ್ತಲ ಇರ್ತೀನಿ, ನನ್ನನ್ನ ಗುರುತಿಸ್ರಿ ಮತ್ತ ಹಂಚಿಕೊಳ್ಳ್ರಿ. ಭಗವಾನ್ ಬುದ್ಧ ನೂರಾರು ವರ್ಷಗಳ ಹಿಂದೆ ಹೇಳಿದ್ರು,
11: ಒಂದು ದೀಪದಿಂದ 1000 ದೀಪಗಳನ್ನು ಬೆಳಗಿಸಿದರೂ ಆ ದೀಪದ ಆಯುಷ್ಯ ಕಡಿಮೆಯಾಗುವುದಿಲ್ಲ, ಸಂತೋಷವು ಹಂಚಿಕೊಳ್ಳುವುದರಿಂದ ಕಡಿಮೆಯಾಗುವುದಿಲ್ಲ.
0: ಸರ್ವೇ ಜನಃ ಸುಖಿನೋ ಭವಂತು, ಪ್ರತಿಯೊಬ್ಬರೂ ಸಂತೋಷದಿಂದಿರಲಿ.

ಸುಖಿನೋ ಭವಂತು ರೂಪಕ ಕೇಳಿದಿರಿ. ಕೇಳಿ ಬಂದ ಧ್ವನಿಗಳು ರಂಜನಿ ಕೆರೂರ್, ಎಸ್ ವೈ ಹೂಗಾರ್, ಮನೋಹರ್ ಕುಲಕರ್ಣಿ, ಎಂಎನ್ ಚಲವಾದಿ, ಶೈಲಜಾ ಹಿರೇಮಠ್, ಹೇಮಂತ್ ಕುಮಾರ್ ಬೆಳ್ಳಿ, ವಿರೂಪಾಕ್ಷ ಬಡಿಗೇರ್, ನಿತೀಶ್ ಡಂಬಳ್ ಮತ್ತು ಗಿರೀಶ್ ಪಾಟೀಲ್. ಹಾಡುಗಳನ್ನು ಹಾಡಿದವರು ಸಿ ಅಶ್ವಥ್ ಮತ್ತು ಎಂ ವೆಂಕಟೇಶ್ ಕುಮಾರ್. ರಚನೆ, ನಿರೂಪಣೆ ಮತ್ತು ನಿರ್ಮಾಣ ಕೀರ್ತಿ ನಿಡಗುಂದಿ.

ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತುರ್ವಾದನದಲ್ಲಿ ಈವರೆಗೆ ರಾಗ್ ಮಾರು ಬಿಹಾಗ್ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ನೋಡುತ್ತ ನಿಂತ ವಿಮರ್ಶಕನೊಬ್ಬನು, ನೋಡುತ್ತ ನಿಂತ ವಿಮರ್ಶಕನೊಬ್ಬನು ಎಂತು ವಿಮರ್ಶೆಯ ಮಾಡಿದನು.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಸುಲ್ತಾನ್ ಖಾನ್ ಅವರಿಂದ ಸಾರಂಗಿ ವಾದನ. ವಾದ್ಯ ಸಹಕಾರ ತಬಲಾ ಸಾಥ್ ನೀಡುತ್ತಾರೆ ಉಸ್ತಾದ್ ಜಾಕೀರ್ ಹುಸೇನ್. ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ರಾಗ್ ಹೇಮಂತ್, ವಿಲಂಬಿತ್ ಮತ್ತು ಧ್ರುತೇನ್ ತಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ರಾಗ್ ಹೇಮಂತ್ ಕೇಳಿದ್ರಿ. ಈಗ ಕೇಳಿ ರಾಗ್ ದೇಸ್ ಏಕ್ ತಾಲ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ರಾಗ್ ದೇಸ್ ಕೇಳಿದ್ರಿ. ವಾದ್ಯ ಸಹಕಾರ ತಬ್ಲಾ ಸಾಥ್ ನೀಡಿದವು ಉಸ್ತಾದ್ ಜಾಕೀರ್ ಹುಸೇನ್. ಈಗ ಕೇಳಿ ಭಾವಗೀತೆಗಳು. ಮೈಸೂರು ಅನಂತಸ್ವಾಮಿ ಅವರಿಂದ ಕೇಳಿ ಆರ್ಸಿ ಭೂಸ್ನೂರ್ ಮಠ್ ಅವರ ರಚನೆ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಾವಗೀತೆಗಳನ್ನು ಕೇಳಿದ್ರಿ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರುಳ್ಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಧಾರಾವಾಹಿ ಮಾತು ಮಲ್ಲಿಗೆ.
1: ರಮೇಶಣ್ಣ.
2: ಅಣ್ಣಪ್ಪ.
1: ಶಮಲಕ್ಕ.
3: ಏನು ಅನ್ಮಣ್ಣ,
1: ಮೊನ್ನೆ ನಮ್ ಸುಜಾತಕ್ಕ ಒಂದು ಕತೆ ಹೇಳಕದ್ಲು, ಅದಕ್ಕೆ ನಿಮಗಿಬ್ಬರಿಗೂ ಹೇಳ್ಬೇಕು ಅನಿಸ್ತೀಗ. ಶಾಲ್ಯಾಗ ಹುಡುಗರಿಗೊಂದು ಪ್ರಬಂಧ ಬರೆಯಕ್ ಹೇಳಿದ್ರಂತ. ಹುಡುಗರೆಲ್ಲ ಬರೆಯಕ್ ಕುಂತು ಅಂತ. ಏನ್ ವಿಷಯ ಅಂದ್ರ, ನಮ್ಮ ಹೊರ ಇದ್ರ ಮೇಲೆ ಒಂದು ಪ್ರಬಂಧ ಬರ್ಕೊಂಬರ್ರಿ. ಒಬ್ಬನ್ ಬರಂದಂತ ಹುಡುಗ, ಅವನ್ ಭಾರಿ ಬ್ರಿಲಿಯಂಟ್, ಇಡೀ ಕ್ಲಾಸ್ಗೆ ಟಾಪ್ ಮೋಸ್ಟ್ ಅವನು. ಅವನ್ ಬರಂದಂತ, ನಮ್ಮ ಹೊಲದೊಳಗೆ ನಾವು ದೊಡ್ಡ ದೊಡ್ಡ ಹತ್ತಿ ಮರಗಳನ್ನು ಬೆಳೆಸಿದವಿ. ಆ ಹತ್ತಿ ಮರಗಳು ಎಷ್ಟು ಎತ್ತರ ಹೋಗ್ಯವು ಅಂದ್ರ ಭಯಂಕರ ಎತ್ತರ ಹೋಗ್ಯವು. ಆಮೇಲೆ ಎಲ್ಲ ಬಣ್ಣ ಬಣ್ಣ ಹತ್ತಿತ್ತವು, ನೀಲಿ ಕೆಂಪು ಇಂಥವೆಲ್ಲ ನಮ್ಮ ಹತ್ತಿ ಹೊಲದಾಗ ಬರ್ತತಿ. ಆಮೇಲೆ ನಮಗೇನ್ ಕೆಳಗೆ ಓಡಾಡಕ್ ದಾರಿ ಐತಿ, ಈ ಕಮಲದ ಹೂ ಬೆಳೆದ್ಬಿಟ್ಟವ ನಾವು ಪೂರ್ತಿ. ಕಮಲದ ಹೂ ನೋಡಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ಸರಸ್ವತಿ ಇವರೆಲ್ಲ ವಾಯು ವಿಹಾರಕ್ಕೆ ಬರ ನಮ್ಮ ಹೊಲಕ್ಕ. ಹ್ಮ್, ವಾಕಿಂಗ್ ಬಂದು ಆಮೇಲೆ ಆ ಹೂವಿನ ಮೇಲೆಲ್ಲ ಕುತ್ಕೊಂಡು ಅವರು ಆಟ ಆಡಿ ಹೋಗ್ತಿರ್ತಾರ. ನಾವು ಬಂದಾಗ ಅವ್ರು ಬಹಳ ಕೆಲವು ಸಲ ಬಹಳ ಖುಷಿಯಾಗಿ ಜನ ರೊಕ್ಕ ಉದುರಿಸ್ಬಿಡ್ತಾರಂತ ಈ ಹೂವಿನ ಮೇಲೆ ಕುತ್ಕೊಂಡು ನೋಡಿ ಖುಷಿಯಾಗಿ. ಆಮೇಲೆ ನಮ್ಮ ಹೊಲದಾಗ ಈ ಕೈಗೆಟ್ಕ ರೀತಿ ಒಳಗ ಈ ಚಾಕ್ಲೇಟ್ ಗಿಡ ಬೆಳೆದವಿ. ನಿಂತು ಹಂಗ ಕಿತ್ಕೋಬಹುದು ಚಾಕ್ಲೇಟ್ಗಳು. ಒಂದು ಈ ಪೆಪ್ಪರ್ಮೆಂಟ್ ಇಂದ ಹಿಡ್ಕೊಂಡು ಎಲ್ಲಾ ನಮೂನಿ ತರಾವರಿ ಚಾಕ್ಲೇಟ್ ಅದಾವು. ಈ ದೇವ್ರಗಳು ಬಂದಾಗ ಕಿತ್ಕೊಂಡು ಚಾಕ್ಲೇಟ್ ತಿಂತಾರ, ಖುಷಿಯಾಗಿ ಪ್ರಸನ್ನರಾಗಿ ಜನ ರೊಕ್ಕ ಸುರಿಸ್ಕೋಬಿಡ್ತಾರ. ಆಮೇಲೆ ನಮ್ ಹೊಲದಾಗ ಒಂದು ಸಣ್ಣ ಸಮುದ್ರ ಐತಿ. ಆ ಸಮುದ್ರ ನಾವು ಈಜಾಡಕ್ ಬಳಸ್ತೇವಿ ಸಮುದ್ರದಾಗ. ಆಮೇಲೆ ಸಮುದ್ರದ ನೀರ ನಾವು ಹೊಲಕ್ ಬಿಡ್ತೇವಿ ಅಂತ ಬರ್ದದ್ನಂತ ಮಾಸ್ತರ್ ಹೋಗಿ ಕೊಟ್ಟನಂತ ಪಾಡ್ನಂತ ಬಿಟ್ರಂತ ಕಪಾಳಕ. ಇವನಿಗೆ ಯಾಕೆ ಹೊಡೆದ್ರು ಸರ್ ಏನ್ ಮರ್ಕೊಂಬಂದಿದ್ರಿ ಇದನ್ನ. ಆಮೇಲೆ ಅದ ಇದ್ರಾಗ ಹೋದಂತ ಹೋಗಿ ಅವರಪ್ಪ ಅವನಿದ್ರ ಹೇಳಿದಂತ ನನಗೆ, ಇವತ್ತು ಸರ್ ಹೊಡೆದ್ ಬಿಟ್ರು. ನೀನು ಬ್ರಿಲಿಯಂಟ್ ಸ್ಟೂಡೆಂಟ್, ನಿನಗೆ ಹೆಂಗ್ ಹೊಡೆದ್ರು ಅವರು, ಅಂತದೇನ್ ಬರ್ದಿದ್ದೆ ತಗೊಂಬ ಇಲ್ಲಿ ನೋಡೋಣ ಅಂತ ಅಂದ್ಕೊಳ್ಳ. ಅವರಪ್ಪ ಕೈಯಾಗ ಹೋಗಿ ಕೊಟ್ಟನಂತ, ಅವರಪ್ಪ ಓದಿದ್ನಂತ, ಓದಿದ ಅವ್ರ ಅವನು ಓದಿದ್ಲು, ಅವನೊಂದು ಬಿಟ್ಟ ಬಿಟ್ಟ. ಆಮೇಲೆ ಹೆಂಡತಿ ಅಂದ್ಲು, ಅಲ್ರಿ ನಿಮಗೆ ನೀವ ತಪ್ಪು ಮಾಡಿರೋದು, ಅವ್ರಿಗೆ ಮೊದ್ಲಿಂದ ನಿಮ್ ಹೊಲ ನಿಮ್ಗೆ ಎಲ್ಲಿ ಐತೆ ಅಂತ ನಿಮ್ಗೆ ಗೊತ್ತಿಲ್ಲ, ಯಾವತ್ತು ಹೊಲಕ್ ಹೋಗೋದಿಲ್ಲ, ಯಾರಿಗೆ ಅವನಿಗೆ ತಿಮ್ಮಪ್ಪ ನೋಡ್ಕೊಳಕ್ ಬಿಟ್ರಿ ಸುಮ್ಮನೆ ಉಳ್ಕೊಂಡ್ರಿ, ನೀವು ಕರ್ಕೊಂಡು ಹೋಗಿ ತೋರಿಸಿ ಹಿಂಗಾಕತ್ತು, ನಾಳೆ ಕರ್ಕೊಂಡು ಹೋಗ್ರಿ ಹೊಲಕ್ ಕರ್ಕೊಂಡು ತೋರಿಸ್ಕೊಂಬರ್ರಿ
2: ಈಗ ಪಾಯಿಂಟ್.
1: ಅಂದ್ಕೊಳ್ಳೇನ, ಹ್ಮ್ ಆತ ಬೆಳಿಗ್ಗೆ ರೆಡಿ ಆಗ್ರಿ ನೀವು ಇಬ್ರು ಅಂತ ಇಬ್ರು ಮಕ್ಳಿಗೆ ಹೇಳಿದಂತ ಅಣ್ಣ ತಂಗಿ ಇಬ್ರು. ಇವ್ರಿಗೇನು ಬಲೇ ಖುಷಿ, ಬೆಳಿಗ್ಗೆ ಎದ್ದು ಹೇಳ್ತಿದ್ದಂಗ ಹೊಸ ಹೊಸ ಬಟ್ಟೆ ಹಕ್ಕೊಂದು, ಇವು ಬರ್ತಾವಲ್ವಾ ಇಲ್ಲಿ ನೆತ್ತಿಗೆ ಹಕ್ಕೇಳವು ಎಂತವು ಬಂಗಾರದವು ಬೈತ ಕೇಳವು
3: ಬೈತಲ್ ಬಟ್ಟು,
1: ಹ್ಮ್ ಬೈತಲ್ ಬಟ್ಟು ಅವೆಲ್ಲ ಹಾಕೊಂಡು ರೆಡಿ ಆದ್ರಂತ ಹೊಂಟ್ರಂತ. ಹೊಂಟ್ರು ಹೋಗಿ ಹೊಕ್ಕಾರ ಹೋಗಿ ಹೊಕ್ಕಾರ. ಇವು ರಾಜೀವಪ್ಪ ಇವನ ಹೆಸರು. ಇವೇ ನಾಚಿಕೆ ನನ್ನ ಹೊಲ ಎಲ್ಲೈತಿ ಅಂತ ಕೇಳಕ ನಗ್ತಾರಲ್ಲ ಮಂದಿ. ದಾರಿಗೆ ಹೋಗೋರಂತ ಎಲ್ಲರಿಗೂ ಹೋಗಿ ರಾಜೀವಪ್ಪರ ಹೊಲ ಎಲ್ಲೈತಿ ರಾಜೀವ್ರ ಹೊಲ ಎಲ್ಲೈತಿ ಅಂತ. ಅವ್ರಿಗೆ ಗೊತ್ತಿಲ್ಬಿಡಪ್ಪ ನಮ್ಗೆ. ಸಿಕ್ಕಾಬಟ್ಟೆ ಮುಂದ್ ಹೋಗ್ತಾರ. ಕೊನೆಗೆ ಎಲ್ಲರೂ ಹಿಂಗ ಇಲ್ಲಿ ಗೊತ್ತಿಲ್ಲ ಅಂದ್ಮೇಲೆ ಈ ಹುಡುಗರು ಐಡಿಯಾ ಮಾಡ್ತಾವು, ನಮ್ ಹೊಲ ನೋಡಿತ ತಿಮ್ಮಪ್ಪ ಅಂತ ಗೊತ್ತೈತಿ ನಮಗೆ. ತಡಿ ನಮ್ಮ ಅಪ್ಪ ನಾವ್ ಕೇಳ್ತೇವೆ ನೀನ್ ಕೇಳಬೇಡ ಅಂತೇಳಿ ಒಬ್ಬ ಬಂದಂತ ಎದುರಿಗೆ, ಇಲ್ಲಿ ತಿಮ್ಮಪ್ಪರ ಹೊಲ ಎಲ್ಲೈತಪ್ಪ ಅಂದ್ರಂತ. ತಿಮ್ಮಪ್ಪರ ಹೊಲ ನಾ ಏ ಇಲ್ಲ ಐತಿ ಒಂದಿಟ್ ಮುಂದಕ್ ಹೋಗ್ರಿ. ಅವಾಗ ಇವ್ರಿಗೆ ಅಪ್ಪಂಗ ನನ್ ಎಂಟು ಎಕರೆ ಹೊಲ ಯಾವಾಗ ಇವನ್ ತನ್ನ ನಿಶಕ್ ಮಾಡ್ಕೊಂಬಿಟ್ಟ, ಆ ಚಿಂತೆ ಶುರುವಾತ ಇವನಿಗೆ. ಕಡೆ ಹೊಲಕ್ ಕರ್ಕೊಂಡು ತನ್ನ ಹೊಲ ತನಗ್ ಗೊತ್ತಿರ್ಲಾರ್ದಂಗಾಗಿ ಹೊಲ ತೋರಿಸ್ಕೊಂಡ್ ಬಂದಂತ.
2: ಇದ್ರ ಎಂತೆಂತ ಅದ್ಭುತಗಳೆಲ್ಲ ಆಡ್ಕೋಯ್ದವ. ಈಗ ನಮ್ಮ ರೇಡಿಯೋದಾಗ ಒಂದ್ ಬರ್ತಿತ್ತು ಇಂಗ್ಲಿಷ್ ನಾಗ, ನಮ್ಮ ಹುಡುಗ ಕೇಳ್ದೆ ಇದೇನಪ್ಪ ಅಂತ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಅಂದ್ರೆ ಕಣ್ಣೆದ್ರಿಗೆ ಇಲ್ದೇ ಹೋಗ್ಬಿಟ್ರೆ ಮನಸ್ಸಿನಿಂದಲೂ ದೂರ ಆಗ್ತೋಗ್ತಿದ್ದೆ.
1: ಈಗ ನೋಡು ನಾವು ಮಕ್ಕಳಿಗೆ ಹೊಲ ಹೆಂಗಿರ್ತತಿ, ಹೊಲದಾಗ ಏನೇನ್ ಬೆಳೆ ಬರ್ತಾವು, ಯಾವ ಬೆಳೆ ಹೆಂಗ್ ಬರ್ತಾವು ಅದನ್ನ ನಾವು ಹೇಳ್ಕೊಡ್ಲಿಲ್ಲ ನೋಡಿಸ್ಲಿಲ್ಲ ಅಂದ್ರ ಈ ಸ್ಥಿತಿ ಬರ್ತದೆ
2: ಇಲ್ವ ಮತ್ತೆ. ಈಗ ಮಕ್ಳ ಕಲ್ಪನೆ ಎಂತ ಚೆನ್ನಾಗಿತ್ತು ನೋಡೋಣ. ಹೊಲಗಳು ಅಂದ್ರೆ ಹೆಂಗಿರ್ಬೇಕು, ಹೊಲಗಳು ಅಂದ್ರೆ ಹೆಂಗಿರ್ಬೈದು. ಈಗ ಮಕ್ಕಳದಲ್ಲ ಮನಸ್ಸು ಮುಗ್ಧ ಮನಸ್ಸು ಏನೇನ್ ಬೇಕಾದ್ರೆ ಕಲ್ಪಿಸ್ಕೋಬಹುದು. ಈಗ ದೊಡ್ಡ ದೊಡ್ಡ ಕವಿಗಳೆಲ್ಲ ಹಿಂಗೆಲ್ಲ ವರ್ಣಿಸಿರೋದು, ದೊಡ್ಡ ಸರೋವರದಲ್ಲಿ ಬ್ರಹ್ಮ ಕಮಲ ಇತ್ತಂತೆ, ಅಂತದ್ದು ಕ್ಷೀರ ಹಂಸ ಕ್ಷೀರ ನ್ಯಾಯ ಮಾಡೋದೊಂದಿತ್ತಂತೆ. ಇಂಥವೆಲ್ಲ ಕಲ್ಪನೆ ಪ್ರಾಣಿಗಳು ಎಷ್ಟೊಂದಿದಾವ. ಆಮೇಲೆ ಗಂಡು ಬೇರಂಡ ಇತ್ತಂತೆ, ಅದ್ರ ಹೋರಾಡಿ ಸಾಹಸದಿಂದ ಹೋರಾಟ ಮಾಡೋದಕ್ಕೆ ಅದಕ್ಕೆ ಒಂದೊಂದು ರಾಜ್ಯಕ್ಕೆ ಲಾಂಛನವಾಗಿ ಇಟ್ಕೊಂಡ್ರಂತೆ. ಇಂಥವೆಲ್ಲ
1: ಇವು ಕಲ್ಪನೆಯಿಂದ ಬರೆಯೋ ಬೇರೆ, ಅವ್ ಇದ್ ಮಾಡ್ಕೊಳ್ಳೋದು ಬೇರೆ. ಆದ್ರೆ ವಾಸ್ತವವಾಗಿ ಜೀವನಕ್ಕೆ ನಾವ್ ಏನ್ ಕಲಿಸ್ತೀವಿ ಮಕ್ಕಳಿಗೆ, ನಾವು ಸಂಸ್ಕಾರ ಅನ್ನೋದು ಏನೈತಲ್ಲ
2: ಇಲ್ಲೇ ಬರಬೇಕು.
1: ಮನೆಯಾಗ ಮೊದ್ಲು ಏನಾಕಿತ್ತು, ಮನೆಯಾಗಿನ ಕೆಲಸ ಹಾಕೊಂಡು ದನಕರ ಮೇಯ್ಕೊಂಡ್ಬಂದು ಅವು ಮೈ ತೊಳೆದು ಕೊಟ್ಟಿಗೆ ತೊಳೆದು ಸ್ವಚ್ಛ ಮಾಡಿ ಆಮೇಲೆ ಸಾಲಿಗೆ ಹೋಗ್ಬೇಕಾಗಿತ್ತು.
2: ಶನಿವಾರ ಯಾಕೆ ಬರ್ತಿತ್ತು ಅನ್ನಂಗಾಗದಣ್ಣ, ಶನಿವಾರ ಬರ್ತಿದ್ದಂಗೆ ಬ್ಯಾಸೆ ಊಟ ಬಿಟ್ಬಿಟ್ಟಿರೋರು ಅರ್ಧ ದಿವಸ ಇಸ್ಕೋಲ್ ಅಲ್ವಾ ಮಗ, ಎಮ್ಮೆನು ಎತ್ಗಳನ್ನ ಇಟ್ಕೊಂಡು ನಡೀನು, ಎತ್ಗಳು ದೊಡ್ಡ ಕೊಡ್ತಿರ್ಲ ಆಯ್ತವೆ ಅಂತ ಅಂದ್ಬಿಟ್ಟು. ಈ ಅರ್ತೆ ಹೊಡಿಯಕ್ಕೆ ಅಂತ ಅಂದ್ರೆ ಮಧ್ಯಂತರ ಬೇಸಾಯ ಮಾಡಕ್ಕೆ ಒಂದು ಸಣ್ಣ ಕರುಗಳನ್ನ ಇಟ್ಕೊಂಡಿರೋರು, ದೊಡ್ಡ ಎತ್ಗಳಾದ್ರೆ ಗಿಡನೆಲ್ಲ ತೊಂದು ಮುರಿದಾಕಿ ಬಿಡ್ತವೆ ಅಂತ ಸಣ್ಣ ಕರುಗಳು ಇಟ್ಕೊಂಡಿರೋರು. ಅವ್ನ್ ನೀನ್ ಮೇಯ್ಸ್ಕೊಂಬಾ, ನಾವು ದೊಡ್ಡ ಹುಡ್ಕಂತ. ನಾವು ಶನಿವಾರ ಅರ್ಧ ದಿವಸ ಸ್ಕೂಲ್ ಮುಗಿಸ್ಕೊಂಡು ಆಟ ಆಡೋಣ ಅಂತಂದ್ರೆ ಎಷ್ಟು ದೂರದಿಂದಲಾರ ಬಂದಿರ್ಲಿ, ಒಂದ್ 5 ಕಿಲೋಮೀಟರ್ 6 ಕಿಲೋಮೀಟರ್ ಈ ಸ್ಕೂಲ್ಗೆ ಹೋಗಿ ಬರ್ಬೇಕಾಯ್ತು ಹೈಸ್ಕೂಲ್. ಅಲ್ಲಿಂದ ಯಾಕಾರ ಈ ಫುಲ್ ಯಾಕೆ ಬರಬಾರ್ದಪ್ಪ ಅನ್ನಂಗಾಗದು ಅಂದ್ರೆ ಆಮೇಲೆ ನೀನ್ ಹೇಳಿದ ಈ ಕತೆ ಗೆಪ್ಪಿ ಬರ್ತೀವಿ
1: ಅಲ್ಲ. ಈಗ ಈ ರಜಾ ಇರ್ತಾವಪ್ಪ ಮಕ್ಕಳಿಗೆ, ರಜಾ ಇದ್ದಾಗ ನಾವು ಈ ಒಂದಷ್ಟು ಕೆಲಸಗಳಿಗೆ ಹಚ್ಕೋ.
2: ಎಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟೇ ಕೋಟಿ ವಿದ್ಯೆ ಕಲ್ತ್ರು ಈ ಬದುಕಿನ ವಿದ್ಯೆ ಕಲೀಲಿಲ್ಲ ಬದುಕಲ್ಲಿ ಬಹಳ ಕಷ್ಟ ಆಗ.
1: ಹೌದು,
2: ಎಷ್ಟೋ ಸಲ ಅಣ್ಣ ನಿಮ್ಗೆ ಗೊತ್ತಿರ್ಬೇಕು, ರೈತರುಗಳು ಕಷ್ಟಕ್ಕೆ ಸುಖಕ್ಕೆ ಮಳೆಗೆ ಬಿಸಿಲಿಗೆ ಎದುರಕ್ಕಲ್ಲ ದಿಢೀರಂತ. ಈಗ ನಾವು ಯಾರ ತುಂಬಾ ಶ್ರೀಮಂತರು ಒಂಚೂರು ಬಿಸಿಲಾದ್ರೆ ಎಲ್ಲೆಲ್ಲ ಎಲ್ಲೆಲ್ಲ ಅಂತ ಸೆಕೆ ಹೊಡ್ಕೊಂಡು, ಒಂಚೂರು ಚಳಿ ಆದ್ರೆ ಇದ್ದು ಬದ್ದು ಬೆಡ್ಶೀಟ್ ಕೋಟು ಟೋಪಿ ಎಲ್ಲ ಸುತ್ತಿಕೊಂಡ್ ಬಂದ್ಬಿಟ್ಟು. ಈ ಪುಣ್ಯಾತ್ಮ ಅವ್ನ್ ಬ್ಯಾಸೆ ಉಡ್ಕೊಂಡು 5 ಗಂಟೆ ಈ ಚಳಿಗಾಲ ಅಡಿಗಾರಕ್ಕೆ ಅಂತ ಹೊಡಿತಾರೆ ಗೊತ್ತಾ, ಮಳೆ ಎಲ್ಲ ಬಿಟ್ಟು ಬೆಳೆ ಎಲ್ಲ ಕುಯ್ದಾದ್ಮೇಲೆ ತೋಟಕ್ಕೆ ಅಡಿಗಾರಕ್ಕೆ ಹೊಡೆದ್ರೆ ಹೇಳ್ದಂಗೆ 7 ಸಾಲಕ್ಕೆ ಹೊಡೆದ್ರೆ ಹೇಳ್ದಂಗೆ ಬೆಳೆ ಬರುತ್ತೆ ಅಂತ ಕಣಕವು. ಆಮೇಲೆ ಕಾಯಿ ಕಸಿ ಕಟ್ಟಕ್ಕೆ ಈ ಆಗಿ ಉಕ್ಕೆ ಹೊಡಿಬೇಕು ಅಂತ. ಅವಾಗ ಈ ಚಳಿ ಈ ಸುರು ಇಂತ ಚಳಿ ಟೈಮಲ್ಲಿ 5 ಗಂಟೆಗೆ ಎದ್ದೋಗ್ಬಿಟ್ರೆ 12 ಗಂಟೆ ಹೊತ್ತಿ ಬ್ಯಾಸೆ ಬಿಟ್ಕೊಂಡ್ಬರ್ಬೇಕು. ಅವನಿಗೆ 2 ಸುತ್ತು ಹೊಡೆಯೋದ್ರೊಳಗೆ ಮೈಯೆಲ್ಲ ಬೆವರು ಕಿತ್ಕೊಂಡು ಹೋಗ್ತೀವಿ. ಈ ಕಡೆಯಿಂದ ಟೋಪಿನ ಟವಲ್ನ ಕಟ್ಕೊಂಡಿರ್ತಾನ, 2 ಸುತ್ತು ಹೊಡೆಯೋದ್ರೊಳಗೆ ಬಿಚ್ಚ ಬಿಸ್ ಹಾಕ್ತಾನೆ. ಅವನಿಗೆ ಯಾವ ಕಾಯಿಲೂ ಇಲ್ಲ, ಯಾವ ಇದು ಇಲ್ಲ. ಬದುಕು ಅನ್ನೋದನ್ನ ಎಂತ ಕಲ್ಸುತ್ತೆ ಅಂತ.
3: ಮತ್ತೆ ರಮೇಶ್ ಅಣ್ಣ, ಈಗ ಸ್ಕೂಲ್ ರಜಾ ಇದ್ದಾಗ ಅವಾಗೆಲ್ಲ ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಈಗ ನಾವು ಸಿಟಿಲಿ ಇದ್ವಿ, ಸಿಟಿಯಿಂದ ಊರಿಗೆ ಹೋಗ್ತಾ ಇದ್ವಿ ಅಜ್ಜಿ ಮನೆ ತಾತನ ಮನೆಗೆ ಅಂತ. ಇವಾಗ ಅವೆಲ್ಲಿದಾವೆ
2: ಅಲ್ವಾ?
3: ಇವಾಗ ಅಣ್ಣ ಹೇಳಿ ಪಾಯಿಂಟ್ ಅದೇನೆ, ಇವಾಗ ಅವರು ಹೊಲ ಏನು ಕರ್ಕೊಂಡ್ರು ತೋರ್ಸಕ್ಕೆ, ಈಗ ನಮ್ ಹೊಲಗಳೇ ಇಲ್ಲ, ಏನ್ ತೋರಿಸ್ಲಿಲ್ಲ ನಾನ್ ನನ್ ಮಗಳಿಗೆ. ಹಂಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಅವಾಗೆಲ್ಲ ಮಲ್ಲಿ ಜೋಕಾಲೆ ಸಗಣಿನೆಲ್ಲ ನೋಡಿದ್ವಿ. ಆಮೇಲೆ ಇದು ಏನದು ತೋಟಕ್ಕೆ ಊಟ ಹೊತ್ಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ಅಂದ್ರೆ ಇದು ಏನದು ಯಾರು ನಮ್ಗೆ ಬಲವಂತ ಮಾಡ್ತಾ ಇರ್ಲಿಲ್ಲ, ಏ ಎಲ್ರು ಹೋಗ್ತಾ ಇರಲ್ಲ ಅಂತ ಬುತ್ತಿ ಎತ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ನನಗ್ ಜ್ಞಾಪಕ ಇದೆ, ಈ ಹತ್ತಿ ಬೀಜ ನೆಟ್ಟಿದ್ ಜ್ಞಾಪಕ ಇದೆ, ಹತ್ತಿ ಬೀಜ ನೆಟ್ಟಿದ್ ಜ್ಞಾಪಕ ಇದೆ ನನಗೆ. ಮತ್ತೆ ಅದನ್ನ ತಿರ್ಗಾ ನಾವು ಮತ್ತೆ ರಜಾ ಮುಗಿದ್ ಬರೋಷ್ಟ್ರಲ್ಲಿ ಇಲ್ಲ ಮಧ್ಯದಲ್ಲಿ ಹೋಗೋಷ್ಟ್ರಲ್ಲಿ ಏನ್ ನಾವು ಹಾಕಿದ್ ಬೀಜ ಬಂದಿದೆ ಅಂತ ಎಲ್ಲ ಕಿತ್ಕೊಂಡು
2: ಎಲ್ಲರಿಗೂ.
3: ಇವಾಗ ಅಣ್ಣ ಹೇಳ್ತಲ್ಲ, ಇವಾಗ ಅದೆಲ್ಲ ನನ್ ಜ್ಞಾಪಕಕ್ಕೆ ಬಂತು. ಈಗ ಅವೆಲ್ಲ ಎಲ್ಲಿದಾವೆ? ಇವಾಗ ನಮ್ಮ ಮಕ್ಕಳು ಮುಂದೆ
1: ನಮ್ಮ ಇರ್ಬೇಕು ಅಂತಿಲ್ಲ.
3: ಹೌದೌದು,
1: ಯಾರ್ದಾರ ಜಮೀನ್ ಹೋದ್ರೆ ಯಾರು ಬೇಡ ಅಂತಾರ, ಬರೋದೇ ಬೇಡ ಅಂತಾರ, ಬಂದ್ ಹೋಗಿ ಕರ್ಕೊಂಡ್ ಹೋಗಿ ತೋರಿಸ್ಕೊಂಡ್ ಬರ್ಬೇಕು. ಈಗ ಏನಕತ್ತಿ ಅಂದ್ರ ಈ ಎಲ್ಲವನ್ನೂ ನಮ್ಗೆ ಗೊತ್ತಿರೋದಿಲ್ಲ, ಎಷ್ಟು ಸಾಧ್ಯ ಅಷ್ಟು ನಾವು ತಿಳಿಸ್ಕೊ ಪ್ರಯತ್ನ ಮಾಡ್ಬೇಕು.
2: ನಮ್ಮ ಕೈಗೆ ಇಟ್ಕೋ ಏನ್ ಸಿಗ್ತಾವ ಅದನ್ನೇ.
1: ಈಗ ನೋಡ, ಇವನ್ ಅಂಬಿಗಂದು ಗೊತ್ತೈತೆ ನಿನ್ ಕತಿ
2: ಇಲ್ಲ ಕಣ.
1: ಒಬ್ಬನ್ ಭಾರಿ ಸುಶಿಕ್ಷಿತ, ಭಯಂಕರ ಓದ್ಕೊಂಡನು. ಅವ್ರ ಊರಿಗೆ ಬಸ್ ಇಲ್ಲ, ರಸ್ತೆನು ಇಲ್ಲ, ಹೊಳಿ ದಾಟಿ ಹೋಗ್ಬೇಕು. ಹೊಳಿ ದಾಟ್ಬೇಕ ಒಂದು ತೆಪ್ಪ, ಅವನು ತೆಪ್ಪ ಓಡಿಸ್ ಕುಂತದ್ನಂತ ಹುಟ್ಟಕ್ಕೆ ಅಂತ ಇವನ್ ಕೇಳಿದಂತ, ಏನ್ ಓದಿದೆ ನೀನು? ಇಲ್ಲ ಬುದ್ಧಿ, ನಾವೇನು ಓದಿಲ್ಲ. ನಿಂದ ಹಂಗಾರ ಜೀವನ ವ್ಯರ್ಥ.
2: ಆಮೇಲೆ
1: ಮುಂದ ಹೋಗಿ ನಡುವ ಹೊಳೆಯ ನಡುವ ಹೋಗೈತಿ ತೆಪ್ಪ, ಜೋರ್ ಗಾಳಿ ಬೀಸಿ ಇದು ಮಗಚ್ಕೊಳಕ್ ಬಂದ್ಬಿಟ್ಟೈತಿ. ಅವಾಗ ಕೇಳಿದ ನಂತರ, ನಿಮಗೆ ಈಜ್ ಬರ್ತತ್ತ ಬುದ್ಧಿ ಅಂದಂತ.
2: ಓದ್ದನಿಗೆ
1: ಏ ಇಲ್ಲಪ್ಪ, ಈಗ ನಿಮ್ದು ಜೀವನ ಪೂರ್ತಿ ವ್ಯರ್ಥ ಕಂಡ್ರಿ.

0: ಅಲ್ಲ, ಸಹಜವಾದ ಬದುಕು, ನಿಸರ್ಗ ಏನೇನ್ ಬೇಕು ಅನ್ನೋದು ಕೇಳುತ್ತೇನೆ.
1: ನಾವು ಏನ್ ಮಾಡ್ಬೇಕು, ಪ್ರತಿಯೊಂದು ಕೆಲಸ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮಾಡಬೇಕು. ಮಕ್ಕಳಿಗೆ ಇವತ್ತು ಬರೀ ಓದು ಓದು ಓದು ಅಂದ್ರೆ ಈ ಗಿಳಿಪಾಠ ಆಗಿ ಗಿಳಿಪಾಠ ಬರ್ತಾವ, ಓದ್ತಾವ, ಅದನ್ನ ಬಯಾಟ್ ಮಾಡ್ತಾವ, ಅದನ್ನ ಪರೀಕ್ಷೆಗಳು ಬರೀತಾವ. ಮತ್ತ ಅದು ಪರೀಕ್ಷೆ ಮುಗಿದ ಮಾರನೇ ದಿನ ನೀನ್ ಏನ್ ಓದಿದ್ದಪ್ಪ ಈ ವರ್ಷ ಏನ್ ಮಾಡಿದೆ ಹೇಳು ಅಂದ್ರ
0: ಅವತ್ತಿನ ಕ್ಷಣಕ್ಕೆ ಏನ್ ಬರೀಬೇಕು ಅದು
1: ಬರ್ದು.
0: ಈಗಲೇ ಈಗ ಇನ್ನೊಂದು ಕತೆ ಆಗಿತ್ತಲ್ಲ, ನಾವು ವರ್ಷ ಪೂರ್ತಿ ಓದಿ ವರ್ಷದ ಕೊನೆಯಲ್ಲಿ ಪರೀಕ್ಷೆ ಬರಿತಿದ್ವ, ಈಗ ಮಧ್ಯದಾಗೆ ಅರ್ಧ ಪಾಠ ಒಂದ್ಸಲ ಅರ್ಧ ಪಾಠ ಒಂದ್ಸಲ, ಇನ್ನೊಂದ್ ಪಾಠದ ಗೊತ್ತೇ ಇಲ್ಲ, ಇನ್ನೊಂದ್ ಪಾಠದ ಮುಂದಿನ ಪಾಠಕ್ಕೆ ಹೋಗ್ಬಿಡ್ತಾರೆ, ಮರ್ತೇ ಹೋಗ್ಬಿಡ್ತಾರೆ. ಇದ್ ಒಂದ್ ತರಕಿ ಚಂದ ಏನೋ ಇರ್ಬೋದು, ಆದ್ರೆ ಈಸಿಯ ಎಲ್ಲೆಲ್ಗೆ ಹೋಗುತ್ತೋ ಏನೇನ್ ಕತ್ತಿಯ. ನಾನು ಹಂಗೆ ಅದಕ್ಕೆ ಹೇಳಿದ್ದು, ಏಟೋ ಸಲ ಇವೆಲ್ಲ ಕಷ್ಟ ನಿಷ್ಠೂರ ಸಣ್ಣ ಪುಟ್ಟ ನೋವು ನಲಿವುಗಳನ್ನ ಸಹಿಸ್ಕೊಂತ ಬರ್ತಾ ಇದ್ರೆ ಒಂದು ಮನಸ್ಸಿನಲ್ಲಿ ದೇಹದಲ್ಲಿ ದೃಢತೆ ಕಾಣ್ ಬರ್ತೈತೆ, ಮನಸ್ಸು
1: ದೈಹಿಕವಾಗಿ ಬಲಿಷ್ಠಕರ. ಆಮೇಲೆ ಈ ಸಣ್ಣ ಪುಟ್ಟ ರೋಗ ರುಜಿನ ಕಾಡದೇ ಇಲ್ಲ.
0: ಎಲ್ಲಕ್ಕಿಂತ ಮುಖ್ಯವಾಗಣ್ಣ, ಈ ಮಾನಸಿಕವಾಗಿ ದೃಢತ್ವ ಬರಬೇಕು ಮಕ್ಕಳಿಗೆ. ಈ ದುತ್ತ ಎಂತದ ಒಂಚೂರು ದುಡ್ಡಿನ ಸಮಸ್ಯೆನೋ, ಎಂತದ ಒಂಚೂರು ಏನೋ ಪ್ರೇಮ ಅಂತದ್ದು ಇಂಥದ್ದು ಸಮಸ್ಯೆ ಬರ್ತಿದ್ದಂಗೆ ಆತಂಕಕ್ಕೊಳಗಾಗ್ಬಿಡ್ತಾರೆ. ತಿಂಗಳ ತಿಂಗಳ ಸಂಬಳ ಬರ್ತಾ ಇರುತ್ತೆ, 10,000 20,000 3,000 ದಿಢೀರ್ ಅಂತ ಏನೋ ಬದಲಾವಣೆ ಆಗಬಿಡುತ್ತೆ. ಗೋರ್ಮೆಂಟ್ ಇಂದ ಆದ್ರೂ ಒಂಥರ ಏನೋ ಭದ್ರತೆ ಇರ್ತೈತೆ ಅಂತ ಇಟ್ಕೊಳ್ಳೋಣ. ಈ ಖಾಸಗಿ ಕಂಪನಿ ಇಂಥವಕ್ಕೆಲ್ಲ ಹೋಗ್ತಾ ಇರ್ತಾರಲ್ಲ, ದಿಢೀರ್ ಅಂತ ಏನೋ ಬದಲಾವಣೆ ಆಗ್ಬಿಡ್ತೈತೆ. ತಿಂಗಳಿಂದ ಮುಂದಕ್ಕೆ ಏನೋ ಇರಲ್ಲ ಅನ್ನಂಗೆ ಒಂದು ಭಯ ಹುಟ್ಕೊಂಡು
1: ಒಂದು
0: ಆತಂಕ ನಿರ್ಮಾಣ ಸೃಷ್ಟಿ
1: ಮಾಡ್ತಾರೆ. ಒಂದೇನು ಅಂದ್ರೆ, ನಾವು ಮಕ್ಕಳಿಗೆ ಈ ಗಮನಿಸ ಗುಣ ಕಲಿಸ್ಬೇಕು. ಈಗ ನಾವ್ ಹೆಂಗ್ ಮಾಡ್ತಿದ್ವಿ, ಸಣ್ಣರಿದ್ದ ಬಸ್ ಹತ್ತಿದ್ವಿ ಅಂದ್ರೆ ಬಸ್ಗೆ ಕ್ಯಾಬಿನ್ ಅವಾಗ, ಈಗ ನಂಗ ಡ್ರೈವರ್ ತನಕ ಹೋಗಂಗ ಇರ್ತದಿಲ್ಲ,
0: ಡ್ರೈವರ್ ಹತ್ರ ಬಿಡ್ತಿರ್ಲಿಲ್ಲ.
1: ಅದು ಇಲ್ಲ, ಕ್ಯಾಬಿನ್ ಫುಲ್ ಬಂದ ಅಂದ್ಬಿಡೋದು, ಅದ ಆ ಕಡೆ ಡ್ರೈವರ್ ಹಂಗ ಹತ್ಗಳ ತಂಗ ಹಿಡಿದು ಹೋಗಾನು. ಅವಾಗ ನಾವು ಅವ್ನ್ ಹೆಂಗ್ ಡ್ರೈವಿಂಗ್ ಮಾಡ್ತಾನೆ ಏನ್ ಮಾಡ್ತಾನೆ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ಬೇಕು. ಕುತೂಹಲ, ಈ ಕುತೂಹಲ ಹುಟ್ಟತು, ನಾವು ಬಹಳಷ್ಟು ಕಲಿತೇವೆ. ಈಗ ನೋಡು, ಅವನು ಕೈ ಹೆಂಗ್ ಇದು ಮಾಡ್ತಾನ ಗೇರ್, ಆಮೇಲೆ ಮುಂದ್ ಹೆಂಗ್ ನೋಡ್ಕೊಂಡ್ ಇದು ಮಾಡ್ತಾನ, ಸೈಡ್ ಹೆಂಗ್ ತಗಂತಾನ, ಮತ್ತೆ ಯಾವ್ದಾರ ಒಂದು ಬಸ್ ಅನ್ನ ಹಿಂದ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ತಾನ, ಇವೆಲ್ಲ ಏನದವಲ್ಲ, ಒಂದೊಂದ್ ಕ್ಷಣಕ್ಕೂ ನಾವ್ ಎಲ್ಲೋ ಒಂದ್ ಏನೋ ಕಲಿತೇವೆ
0: ಅಲ್ವಾ.
1: ಹಿಂಗ ಗಮನಿಸುವಿಕೆ ಏನೈತಲ್ಲ ಅದು ಬೇಕು ಮನುಷ್ಯಾಗ
0: ಅಲ್ವಾ.
1: ಈಗ ಈಗ ರೈತರನ್ನ ಸುಮ್ನೆ ಹೋಗಿ ನಿಂತ್ಕೊಂಡ್ ನೋಡ್ ನೀನು, ಅವರು ಈ ಕಲೆ ಅದು
0: ಅಲೆ ಅಲ್ವೇ ಅಣ್ಣ, ಬರೇ ಅದಕ್ಕೊಂದು ಬಣ್ಸಾಲ್ ಹೊಡೆಯೋದು ಅಂತ ಗೊತ್ತಲ್ವ. ಅಂದ್ರೆ ಬೇಸೆ ಹೊಡೆಯುವಾಗ ಎಲ್ಲಾ ಮುಗ್ದಾದ್ಮೇಲೆ ಇನ್ನೊಂದ್ ಸಾಲ್ ನೀರ್ ಹೊಡ್ಕಂತಾರೆ, ಆ ಸಾಲ್ ಹೊಡೆಯೋದು ಒಂದ್ ದೊಡ್ಡ ಕಲೆ. ಆ ಬಿತ್ತಕ್ಕೆ ಅಂತಲೇ ಆ ಬಿತ್ತಕ್ಕೆ ಇಂಪಾರ್ಟೆಂಟ್ ಆದ್ರೆ ಊರಾಗಿರೋರು ಅವ್ರನ್ನ ಏನೇ ಪೂಸಿ ಹೊಡೆದು ಏನೇನೋ ಊಟ ತಿಂಡಿ ಎಲ್ಲಾ ಹಾಕಿ ನೀನ್ ಖಂಡಿತ ನೀನೇ ಬರ್ಬೇಕಪ್ಪ ಅಂತ. ಯಾಕೆ ಗೊತ್ತೇನಣ್ಣ, ಈ ತೋಟದೊಳಗೆಲ್ಲ ತೋಟದೊಳಗೆ ಮರ ಗಿಡದೊಳಗೆ ಎಲ್ಲ ತೋಟ ಹೊಲ ಇರ್ತಾವಲ್ಲ, ಅಂತ ಕಡೆ ನೀಟಾಗಿ ಸಾಲ್ ಹೊಡೆಯೋದು ಭಾರಿ ಕಷ್ಟ. ಯಾಕೆಂದ್ರೆ ಎಲ್ಡೆನ್ ಇದು
1: ಆಮೇಲೆ ಈ ಬಿತ್ತನೆ ಕೂರ್ಗಿ ಕಟ್ಟದ ಒಂದ್ ಕಲೆ,
0: ದೊಡ್ಡ ಕಲೆ ಬಿಡಪ್ಪ ಅದು.
1: ಅದು ಕೆಲವರ ಎಕ್ಸ್ಪರ್ಟ್ ಅದ್ರೊಳಗೆ ಅವ್ರ ಕರೆಸೆ ಕಟ್ಟಿಸ್ತಾರ, ಈಗೀಗ ಎಲ್ಲರೂ ಕಲ್ತ್ ಬಿಟ್ಟಾರ ಹಂಗ. ಅದು ಅರಿತಾರ ಅಲ್ಲೊಂದೇನೋ ಒಂದ್ ಕಲೆ, ಅದು ಏನೈತಿ ಅವ್ರ ಜೀವನ ಅವ್ರ ಅದೊಂದ್ ಏನೈತಿ ಅದೆಲ್ಲ ಅರ್ಥಕತೆ. ಹಿಂಗ ನಾವು ಪ್ರತಿಯೊಂದು ಹೆಜ್ಜೆಗೂ ಗಮನಿಸ್ಕೊಂತ ಹೋದ್ರೆ ಅರ್ಧ ಬದುಕಿನ ಕಲೆ ಕಲ್ತ್ ಬಿಡ್ತಾರೆ. ಈಗ ಸಂತಿಗೆ ಹೋಗವಪ್ಪ, ಸಂತಿಗೆ ಹೋಗೋ ಮುಂದೆ ಮಕ್ಳು ಕರ್ಕೊಂಡು ಹೋಗ್ಬೇಕು ಚೀಲಕ್ ಪಟ್ಟು, ಬರ್ರಿ ಸಂತಿ ಮಾಡ್ಕೊಂಬರೋಣ ಅಂತ. ಅಲ್ಲೆಲ್ಲ ಅವ್ರಿಗೆ ಗೊತ್ತಕತಿ ಈಗ ಬದ್ನಿಕಾಯಿ ಹೆಂಗ್ ಆರಿಸ್ಬೇಕು ಅದೆಲ್ಲ. ಒಂದ್ ಕೈ ಕತೆ ಐತಲ್ಲ, ಒಮ್ಮೆ ಒಬ್ಬ ಹೆಣ್ಮಗಳು ಹೋದ್ಲು ಅಂತ, ಎಲ್ಲ ತಗೊಂಡ್ಲಂತ ತರಕಾರಿ ಎಲ್ಲ ತಗೊಂಡು, ಆಮೇಲೆ ಕೆಳಗ ಟೊಮೆಟೊ ಹಣ್ಣು ಹಾಕ್ಸ್ಕೊಂಡ್ಲಂತ, ಮ್ಯಾಲ ಉಳ್ಳಾಗಡ್ಡಿ ಆಲೂಗಡ್ಡಿ ಎಲ್ಲ ಹಾಕಿಲ್ಲಂತ, ಆಮೇಲೆ ಇವು ತೆಂಗಿನಕಾಯಿ ಅವೆಲ್ಲ ಹಾಕಿಲ್ಲಂತ. ಅವಾಗ ಆ ಹೆಣ್ಮಗಳು ಕೇಳಿಲ್ದಂತ, ತಾಯಿ ನೀನ್ ಬಾಳ ಹೋಗಿದ್ದೇನವ ಅಂತ. ಹೌದು ಬೇ, ಯಾಕ
0: ನಿಮ್ಗೆ ಗೊತ್ತಾಗ್ತ?
1: ಹ್ಮ್, ಹೆಂಗ್ ಗೊತ್ತಾಗ್ತ? ನೀನು ಟೊಮೆಟೊ ಹಣ್ಣು ಕೆಳಗೆ ಹಾಕಿ ಮ್ಯಾಲ ವಜ್ಜಿ ವಸ್ತುಗಳು ಮ್ಯಾಲ ಹಾಕಿದಾಗ ಗೊತ್ತಾಗ್ ಬಿಡವಾ ಅಂದ್ರಂತ.
0: ಸಾಮಾನ್ಯ ಜ್ಞಾನ ಇಲ್ಲ.
2: ಕೋಟಿ ವಿದ್ಯೆಗಿನ್ನ ಮೇಟಿ ವಿದ್ಯೆ ಲೇಸು ಅಂತಾರಲ್ಲ ಹಂಗೆ.
0: ಬದುಕಿನ ಕಲೆ ನಿಜವಾಗ್ಲಣ್ಣ ಪಾಠ ಪುಸ್ತಕದಾಗೆ ಇರಬಹುದು, ಆದ್ರೆ ಬದುಕನಿಗೆ ಅನುಭವಿಸಿದಾಗಲೇ ಅದು ಗೊತ್ತಾಗುತ್ತೆ. ಒಂದ್ಸಲಿ ನಾನು ನೆನ್ನೆ ಹೇಳ್ತಿರ್ಲಿಲ್ವ, ಮಗಿಗೆ ಮುಟ್ಬೇಡ ಮುಟ್ಬೇಡ ಮುಟ್ಬೇಡ ಅಂತ ಇದ್ರು, ಆ ದೀಪವ ಮುಟ್ಟಕ್ಕೆ ಹೋಗ್ತಾರೆ.
1: ಆ ಸುಟ್ಕೊಂಡ ಅನುಭವ ಆಗ್ಬೇಕು,
0: ನೀನು ಒಂದ್ಸಲಿ ಸುಟ್ಕೊಳ್ಳಿ ಮತ್ತೆ ಕೈ ಹಿಡಿದ್ರು
2: ಮಗಳಂಗೆ ಹೇಳ್ತಾನೆ ಜಾಸ್ತಿ ಮಾಡ್ತಾಳೆ. ಸುಮ್ನೆ ಅದು ನಿನ್ನೆ ಹತ್ತು ಬೇಡ ಕೇಳಲಿಲ್ಲ, ಒಂದ್ಸತಿ ಬಿದ್ಲ, ಆಮೇಲೆ ಅಮ್ಮ ಬಿತ್ತ ಏಟು ಬಿತ್ತ ಅಂತ ಬಂದ, ಸುಮ್ನೆ ಆಯ್ತದ. ಇನ್ನೊಂದ್ಸತಿ ಹೋಗ್ಲಿಲ್ಲ,
0: ಸ್ವರ್ಗ ಕಾಣ್ಬೇಕು ಅನ್ನೋ ಪದ ಬಂದಿರೋದೇ ಇದಕ್ಕೆ. ಯಾಕೆ ಅಂದ್ರೆ ಅದ್ರ ಅನುಭವ ಸ್ವರ್ಗ ಕಂಡರು ಯಾರು ಮತ್ತೆ ಬಂದು ಹೇಳಿಲ್ವಾ?
2: ಹೇಳಿಲ್ಲ.
0: ಆಮೇಲೆ ಕೈ ಸುಟ್ಕೊಂಡವ್ರು ಹೇಳ್ತಾರೆ, ಆದ್ರೆ ಅವನಾಗೆ ಅದ ಅನುಭವಿಸ್ಬೇಕಲ್ಲ.
1: ಅದಕ್ಕೆ ಈಗ ನಾನು ಹೇಳಿದ್ದೇನಂದ್ರೆ, ಸಂತಿಗೆ ಯಾಕೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಅಂದ್ರೆ, ಈಗ ನಾವು ಹೊಕ್ಕವಿ ತರಕಾರಿ ಅಂಗಡಿ ಇದ್ರೆ ನಿಲ್ತವಿ, ಅವರು ಬಾರಿ ಕಲ್ತ್ ಬಿಟ್ಟಾರ ಈಗ, ಯಾವ ನಮ್ ಕೈಗೆ ಸಿಗಂಗಿಲ್ಲ ತರಕಾರಿ, ಎಲ್ಲ ಅವ್ರ ಕೈಗೆ ಸಿಗಂಗ್ ಇಟ್ಕೊಂಡಿರ್ತಾರ. ಹಂಗ ಪಟ ಪಟ ಪಟ ಪಟ ಹೇಳದಾರ ಹಾಕಿ ಒಂದಿಷ್ಟು ಕೊಟ್ಬಿಡ್ತಾರ, ಸುಮ್ ತಗೊಂಡ್ಬರ್ತೇವೆ. ಇವಾಗ ಏನಕತಿ, ಈ ತರಕಾರಿ ಯಾವ ತರದ ಆಯ್ಕೆ ಮಾಡ್ಬೇಕು, ಯಾವ್ದು ಚಲೋ ಐತಿ ಅನ್ನೋದ್ರದ ಅರಿವು ಬರೋದ್ರಲ್ಲ ನನಗೆ. ಇವ್ ಅವ್ನ್ ಕೊಟ್ಟ ನಾವ್ ತಗೊಂಬಂದ್ವಿ, ಅದ ಚಲೋ ಇದ್ದದ್ದು ಉಪಯೋಗಿಸ್ತವೆ, ಇದು ಒಗಿತವೆ. ಈಗ ಹೀರಿಕಾಯಿ ಎಂತ ತಗೋಬೇಕು, ಬದ್ನಿಕಾಯಿ ಎಂತ ತಗೋಬೇಕು, ಅವ್ ಯಾವ ಬೀಜ ಇರೋದಿಲ್ಲ ಹೆಂಗ ಗೊತ್ತಾಗತ್ತೆ ಬೀಜ ಇಲ್ಲ ಅನ್ನೋದು, ಸೌತೆಕಾಯಿ ಎಂತ ತಗೋಬೇಕು, ಹಿಂಗ ಅವ್ನ್ ನಮಗೆ ಅವ್ ಗೊತ್ತನಕ ಬರೋದಿಲ್ಲ. ಅವು
0: ನಮ್ ಹುಡುಗನ್ ಕಳ್ಸಿದೀನಿ ಅಂಗಡಿಗೆ, ಅಂಗಡಿಗೆಲ್ಲ ಈ ಬೀದಿಲ್ ಮಾರ್ಕೆ ಮಾತಾರಲ್ಲ ತಗೊಂಬರಗ ಅಂತ ಕಳ್ಸಿರಿ, ಅಲ್ಲಿ 5 ರೂಪಾಯಿಗೊಂದು 6 ರೂಪಾಯಿಗೊಂದು 10 ರೂಪಾಯಿ ಎಲ್ಡಿಂಗ್ ಮಾರ್ತಾ ಇದ್ದ, ಅವ್ನ ಕಮ್ಮಿ ಅಂತ ಅಂದಿದ್ದೆ, ಕಮ್ಮಿ ಕಡ್ಕೋಬಿಟ್ಟು, ಆದ್ರೆ ಮುಕ್ಕಾಲ್ ಭಾಗ ಪಾರ್ತೇನೆ ಐತಿ ನೋಡ್, ದುಡ್ಡು ಕಮ್ಮಿ ಕಡೆ ಇನ್ನೊಂದೇ ಅಂತ ಸೇರ್ಕೊಂಡು, ಅದಕ್ಕೂ ಅದಕ್ಕೂ ಬದಲಾವಣೆನೆ ಗೊತ್ತಾಗ. ಹಂಗಾಗಿ ಬದುಕಿನ ಕಲೆ ಬೇಕಾದಷ್ಟು ಇತ್ತು ಕಾರಣ, ಕಲಿಬೇಕು. ಮಕ್ಕಳನ್ನ ಅಲ್ಲಿಗೆ ನೀನ್ ಹೇಳ್ದಂಗೆ ಕರ್ಕೊಂಡು ಹೋಗ್ತಾ ಇರ್ಬೇಕು, ಎಲ್ಲಿಗೆ ಹೋಗ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕು. ಅವ್ರ ಕಷ್ಟ ಸುಖ ಜಾರ್ಬಹುದು, ಏಟೋ ಸಲಿ ನಮ್ಮ ಮಕ್ಕಳಿಗೆ ಕಷ್ಟ ತೋರ್ಸೋದೆ ಬೇಡ ಅಂತಾರೆ, ನಿಜವಾಗ್ಲು ಬಾರಿ ತಪ್ಪೇನೋ ಅನ್ಸುತ್ತೆ. ನೋಡ್ಕೊಂಡಿದ್ರೆ ನಮ್ಮ ಅಜ್ಜ ಇಷ್ಟು ಕಷ್ಟಪಡ್ತಾ ಇದ್ರು, ನಮ್ಮ ಅಪ್ಪ ಎಷ್ಟು ಕಷ್ಟಪಡ್ತಾ ಇದ್ರು, ಹೇಳ್ದಂಗೆ ಅಕ್ಕಿಯಲ್ಲಿ ಬರ್ತವೆ ಅಂದ್ರೆ ಯಾವ್ದೋ ಸಂತೆಲ್ ಬರ್ತವೆ, ಅಂಗಡಿಲಿ ಬರ್ತವೆ ಅನ್ನಂಗ್ ಆಗೋಗ್ಬಿಟ್ಟಿದ್ವಿ, ಬ್ಯಾಗ್ನಾಗ ಬರ್ತವೆ ಅನ್ನಂಗ್ ಆಗೋಗ್ಬಿಟ್ಟಿದ್ವಿ.
1: ಈಗ ಆ ಭತ್ತ ನಾಟಿ ಮಾಡ್ತಾರ, ಅದಕ್ ಮುಂಚೆ ಸಸಿ ಇದು ಮಾಡ್ತಾರ, ಮಡಿ ಮಾಡ್ಕೊಂತಾರ, ಆ ಮಡಿ ಆದ್ಮೇಲೆ ಸಸಿ ಬರ್ತಾವು, ಸಸಿ ಹೆಂಗ್ ನಾಟಿ ಮಾಡ್ತಾರ, ನಾಟಿ ಮಾಡಿದ್ಮೇಲೆ ಭತ್ತ ಹೆಂಗ್ ಕಾಳು ಕಟ್ತತಿ, ಈ ಹಾಲ್ ಗಾಳಿನ ಭತ್ತ ಹೆಂಗಿರ್ತಾವು. ಇವು ಮೊದ್ಲ ರಾಗಿ ತೆನಿ ಹಾಲ್ಗಾಳ್ ಮೂಡಿದ್ವು ಅಂದ್ರ ರಾಶಿ ರಾಶಿ ತಿಂತಿದ್ವು ನಾವು
0: ಸುಟ್ಕೊಂಡು, ಚೆಂದಾಗಿರೋದ್ ಬಿಡ ರಾಶಿ ಆ ತರದ ಕಲ್ಪನೆ ಹೊರಟೋತೇನಪ್ಪ ಇಂಥವೆಲ್ಲ ತಿನ್ನ ಪದಾರ್ಥ. ಆಮೇಲೆ ಅದಕ್ಕೇನಂತಾರೆ ಕಲಾತ್ಮಕತೆ ಅಂತಲೋ ಕ್ರಿಯೇಟಿವಿಟಿ ಅಂತ ನಮ್ಮ ಇಂಗ್ಲಿಷ್ನಾಗೆಲ್ಲ ಹೇಳ್ತಾರೆ. ಕಸವನ್ನ ರಸ ಮಾಡ್ಕೊಣ ಅಂತ ಕಲೆ ಇದ್ದಿದ್ದು ನಿಜವಾಗ್ಲೂ ಕೃಷಿಕರ್ತವ ರೈತರ್ತವ.
1: ಆಮೇಲೆ ನೋಡು ಈ ಬೀನ್ಸ್, ಎಳೆ ಬೀನ್ಸ್ ಇದ್ರ ಅದ್ ಎಂತ ರುಚಿ ಅಂತ ಹಸಿ ತಿನ್ನಕ,
0: ಬೋ ಚೆನ್ನಾಗಿತ್ತು. ಈಗೆಲ್ಲ ಹಸಿದ ಸಲಾಡ್ ಮಾಡ್ಕೊಂಡು ತಿನ್ರಿ ಆರೋಗ್ಯಕ್ಕೆ ಒಳ್ಳೇದು ಅಂತಾರ, ಅದು ಅಲ್ಲೇ ಅವಾಗ್ಲೇ ಬಂದ್ಬಿಟ್ಟು. ನೀವು ತೋಟದಾಗೆ ಹೊಟ್ಟಿಸ್ಬಿಡ್ತು ಅಂತಂದ್ರೆ ಬಿದ್ದ ಕಾಯಿ ಕರಗಿರ ಕಾಯಿ ಕೂಡ ತಿಂದಾಕಿದ್ವಿ.
1: ಹೌದು,
0: ಏನಂದ್ರೆ ಏನು ಆಗ್ತಿರ್ಲಿಲ್ಲ ಕಣ್ಣ, ಹಳ್ಳದ ನೀರು ಬಗ್ಸೆ ಒಟ್ಕೊಂಡು ಸುಮ್ನೆ ಹಿಂಗ ಅಂದ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಧೂಳು ಎಡ್ಬಿಟ್ಟು ಕುಡ್ಬಿಟ್ಟಿದ್ವಿ, ಏನೇನು ಆಗ್ತಿರ್ಲಿಲ್ಲ ಕಲ್ಗುಂಡಿದ್ದಂಗಿದ್ದು. ಇವತ್ತು ಅದಂತ

0: ಫಿಲ್ಟರ್ ನೀರ್ ಕುಡಿದ್ರು ಸೀತ,
1: ಫಿಲ್ಟರ್ ನೀರ್ನ
0: ಕಾಯಿಸಿ ಕುಡಿದ್ರು ಸೀತ. ನೋಡಿ ಹಿಂಗ ಏಟ ನಮ್ಮ ಹುಡುಗ ಹೇಳ್ತಾನೆ, ಓ ನೀನು ಆ ಮನೆಯವ್ರು ನೋಡು ಎಂತದ್ದು ಬೂಟ್ಸ್ ಕೊಡ್ಸಿದಾರೆ, ಎಂತೆಂಥದ ಟೈ ಕೊಡ್ಸಿದಾರೆ, ಶರ್ಟ್ ಕೊಡ್ಸಿದಾರೆ, ಅದ್ ಕೊಡ್ಸಿದಾರೆ, ಇದು ಕೊಡ್ಸಿದಾರೆ. ನೀನು ಏನಾರ ಕೇಳಪ್ಪ, ನಾವು ಕೊಡಿಸ್ತೀವಿ. ನೀನ್ ಆ ಇನ್ನೊಬ್ಬ ಇದನ್ನಲ್ಲ ಅವನಂಗ್ ನಂಬರ್ ತೆಗ್ದಿದ್ಯಾ ಅಂತ ಕೇಳು. ಹೋಲಿಕೆ ಮಾತ್ರ ನಾವು ನಮ್ಮಿಂದ ಏನೇನು ಕಡಿಮೆ ಐತೆ ಅದನ್ನೆಲ್ಲ ಕೇಳ್ತಾರೆ, ಅವ್ರ ಕಡೆಯಿಂದ ಏನ್ ಬರ್ಬೇಕು ಅದನ್ನ ಒಂಚೂರು ಹೇಳಲ್ಲ.
2: ಅಲ್ಲ ನೀನು ಹಂಗ ಹೋಲಿಕೆ ಮಾಡಬಾರ್ದು,
0: ಅಲ್ಕಣ್ಣ
2: ಅವ್ನ್ ಕಮ್ಮಿ ತೆಗ್ದಾನ ಹೆಚ್ಚಿಗೆ ತೆಗ್ದಾನ ನೀನ್ ಕಮ್ಮಿ ತೆಗದಿ ಅಂತ ಹೇಳಿ ಹೋಲಿಕೆ ಮಾಡಬಾರ್ದು ಮಕ್ಕಳಿಗೆ.
0: ಅಲ್ಲ ನೀನ್ ಹೇಳೋದು ಓಸಿ ಒಪ್ಪಿಕೊಂಡ ಮಾತೆ,
2: ಯಾಕಂದ್ರ ಬುದ್ಧಿವಂತಿಕೆ ಒಬ್ಬೊಬ್ಬರದು ಒಂದೊಂದ್ ರೀತಿ ಇರ್ತೈತಿ.
0: ಇದಕ್ಕೆಲ್ಲ ಚಾಲಕ್ ಬತ್ತಿತ್ತು ಮಕ್ಕಳಿಗೆ
2: ಹಂಗ ಕೆಲವು ವಿಷಯದಾಗ ಆಸಕ್ತಿ.
0: ಈಗ ನೀನ್ ಕೇಳ್ದಂಗ ನಾನು ಹೇಳ್ತೀನಪ್ಪ, ಈಗ ಎಷ್ಟೋ ಜನ ಹೇಳ್ತಾರೆ, ಏ ನನಗೆ ನಮ್ಮ ಮಗ ಎಂಟನೇ ಕ್ಲಾಸ್ ಆದೇನೆ ನನಗೆ ಓದ್ಕೊಡಕ್ ಬರಕಲ್ಲ, ಒಂಬತ್ತನೇ ಕ್ಲಾಸ್ ಆದೇನೆ ನಾನು ಓದ್ಕೊಡಕ್ ಬರಕಲ್ಲ. ಒಪ್ಕೊಂಡ ಎಲ್ಲರೂ ವಿದ್ಯಾವಂತರು ಗಣಿತ ವಿಜ್ಞಾನ ಇಂಗ್ಲಿಷ್ ಎಲ್ಲ ಹೇಳ್ಕೊಡೋ ಅಷ್ಟು ಇರಲ್ಲ. ಆಗ್ಲಪ್ಪ ನೀನು ಇವತ್ ಯಾರ ಮನೇಲಿ ಒಂದೊಂದು ಜೋಬಿಗೆ ಎರಡೆರಡು ಮೊಬೈಲ್ ಇಟ್ಕೊಂಡಿರೋದು, ಒಂದೊಂದು ಮನೆಗೆ ಮೂರ್ ಮೂರ್ ಬೈಕ್ ಇಟ್ಕೊಂಡಿರೋರಿದ್ದಾರೆ, ಒಂದೊಂದು ಈ ಮಾತುಗಳು ಕೇಳ್ಬೇಕು ಹೊಸ ಹೊಸ ಎಂತೆಂತ ಪದಗಳು ಮಾತುಗಳು ಅದನ್ನೆಲ್ಲ ಕಳ್ಸಿದ್ರು. ಒಂದ್ ಬರೀ ಇಂಗ್ಲಿಷ್ನಾಗೆ ಹೆಸರು ಬರ್ಕೊಳಕ್ ಬರಕಲ್ಲ, ಅವರು ಕೂಡ ಒಂದ್ ಮೊಬೈಲ್ ಇಟ್ಕೊಂಡಿರ್ತಾರೆ, ಅದೆಲ್ಲ ಹೆಂಗ್ ಗೊತ್ತಾಗ್ತಿದ್ದೆ. ಇಷ್ಟು ಶ್ರಮ ಇದೆ ಮಕ್ಕಳು ಬೆಳಸಕ್ಕೆ.
2: ನೀನು ಓದು ಬರಹ ಬರದರು ಮೊಬೈಲ್ ಬಳಸ್ತಾರ ಅಂದ್ರೆ ಖುಷಿ ಪಡ್ಬೇಕು ನೀನು.
0: ಅದೇ ನಾನು ಹೇಳಿದ್
2: ಅಷ್ಟ ಮಟ್ಟಿಗೆ ಅವ್ರು ಅಕ್ಷರಸ್ಥರಾಗತ್ತಾರ.
0: ಅದನ್ನ ಮಕ್ಕಳ ಮೇಲೆ ಯಾಕೆ ಇದ್ ಮಾಡಬಾರ್ದು ಅಂತ ನಾನು ಹೇಳೋದು. ನನಗೆ ಗೊತ್ತಿಲ್ಲ ಅನ್ಬಿಟ್ಟು ಜಾಕೆಂತ ಇದಾರಲ್ಲ, ನನಗೆ ಗೊತ್ತಿಲ್ಲ ಕಣ ನಮ್ಮ ಹುಡುಗ ನೀವೇನ ದೊಡ್ಡರಾಗಿದ್ದೀರಪ್ಪ ಮೇಟರ್ ಆಗಿದ್ರಪ್ಪ ಅಂತ ಯಾರ್ಯಾರು ಹೇಳ್ತಿರ್ತಾರೆ ಮೇಸ್ಟರ್ಗಳು ಹೇಳಿದ್ರು ಅವ್ರಿಗೆ ಅವ್ರಿಗೆ ಹಿಂದಿನ ಎಲ್ಲ ಹೊಸದೆಲ್ಲ ಗೊತ್ತಾಗುತ್ತೆ. ಇಂಥವೆಲ್ಲ ಗೊತ್ತಾಗ್ಲೇಬೇಕು ತಾನೆ. ಮುಂದಿನ ಪೀಳಿಗೆಗೆ ಎಷ್ಟೋ ಗೊತ್ತು, ಮುಂದಿನ ಪೀಳಿಗೆ ನಮ್ಮ ವಾರಸದಾರರು ಎಷ್ಟು ಚೆಂದಾಗಿ ಬೆಳಕಬೇಕು, ಸುಸಂಸ್ಕೃತರಾಗಬೇಕು, ವಿದ್ಯಾವಂತರಾಗಬೇಕು. ನಾವೆಂಗೆ ನಾಗರಿಕರು ಏನೋ ಆಗ್ತಾ ಇದೀವೋ ಆ ತರ ಆಗ್ಬೇಕು ಅಂತ ಕಲ್ಪನೆ ಅವ್ರಿಗೆ ಯಾಕೆ ಬರಬಾರ್ದು ಅಲ್ವಾ?
2: ಇಲ್ಲ ಹೇಳ್ಬೇಕು, ಹೇಳೋ ರೀತಿ ಬೇರೆ ಇರ್ಬೇಕು. ಈಗ ನೀನು ನೇರವಾಗಿ ನೋಡು ಅವನು ಅಷ್ಟು ತೆಗದ, ನೀನ್ ಇಷ್ಟು ತೆಗದಿ, ನೀನ್ ಹಂಗಾತು ಹಿಂಗಾತು ಅನ್ನೋದಕ್ಕಿಂತ ಕುತ್ಕೊಂಡು ಬುದ್ಧಿ ಹೇಳ್ಬೇಕು ಅವನಿಗೆ. ನೋಡು ನೀನ್ ಚೆನ್ನಾಗಿ ಓದಿದಿ ಅಂದ್ರ, ಒಳ್ಳೊಳ್ಳೆ ಮಾರ್ಗಂಡಿ ಅಂದ್ರ ಮುಂದೆ ನಿನ್ ಭವಿಷ್ಯ ಉಜ್ವಲ ಆಕತಿ, ಅದ್ರ ಜೊತೆಗೆ ನಿನಗೆ ಸಮಾಜದೊಳಗ ಒಂದ್ ಘನತೆ ಬರ್ತತಿ, ಹಿಂಗ ಹೇಳ್ಕೊಂತ ಹೋಗ್ಬೇಕು. ಅವಾಗ ಏನಾಕತಿ ಅವ್ರಿಗೆ ತಲೆಗೆ ಹೋಗತ್ತದ, ಹೌದು ನಾನು. ಆಮೇಲೆ ಉದಾಹರಣೆ ಕೊಡು, ಈಗ ಬೇಕಾದಷ್ಟು ಸಾಧಕರದಾರ ನಮ್ಮ ನಡುವ, ಅವ್ರ ಉದಾಹರಣೆ ಕೊಟ್ಟು ಹೇಳು, ನೋಡು ಅವ್ರ ಹೆಂಗಿದ್ರು ಹಂಗ್ರು ಇವತ್ತು ಅವ್ರ ಹೆಂಗದಾರ. ನೀನು ಚಂದಂಗ್ ಮಾಡಿದೆ ಅಂದ್ರ ನಿಂದು ಬದುಕು ಚಂದ ಆಕತಿ, ಹಿಂಗ ಹೇಳ್ಬೇಕು.
1: ರಮೇಶ್ ಅಣ್ಣ ನೀನ್ ಹಂಗಂದ್ರೆ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಹತ್ತನೇ ಕ್ಲಾಸ್ ಓದವ್ರು ಮುಗಿಸಿಲ್ಲ, ಆದ್ರೆ ಅವರು ಇವತ್ತು ಏನದು ಕ್ರಿಕೆಟ್ನಾಗೆ ಅವ್ರನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಅಂದ್ರೆ ಅವರಲ್ಲಿ ಅದು ಕಲ್ತಿರುವಂತ ವಿದ್ಯೆ ಇದೇ ಬುಕ್ಕಿನ ವಿದ್ಯೆನೇ ಆಗ್ಬೇಕು ಅಂತ ಏನಿಲ್ಲ, ಯಾವ್ದಾದ್ರು ಆಗಿರ್ಬೋದು ಅವ್ರು ಕಲ್ತಿರೋ. ಇವಾಗ ನಿನ್ ಮಗನಿಗೆ ಈ ರಿಪೇರಿ ಮಾಡೋದು ಈ ಮೆಕ್ಯಾನಿಕ್ ಕೆಲಸದಲ್ಲಿ ಇರ್ಬೋದು, ಅದ್ರಲ್ಲಿ ಒಳ್ಳೊಳ್ಳೆ ಆವಿಷ್ಕಾರ ಮಾಡಬಹುದು. ಈಗ ಅದೇ ಈ IIT ಅಂತದೆಲ್ಲ ಏನನ್ನ ಅಂತಾರಲ್ಲ ಅಣ್ಣ, ಅಲ್ಲೆಲ್ಲ ಅದೇ ಅಲ್ವಾ ತಗೊಳ್ಳೋ ದಿನಕ್ಕೆ ಅಂದ್ರೆ ಅವ್ರು ಬುದ್ಧಿಶಕ್ತಿನ ಉಪಯೋಗಿಸ್ತಾರೆ, ರ್ಯಾಂಕ್ ಬರ್ತಾರೆ ಅದಂತಲ್ಲ. ಹೊಸ ಹೊಸ ಆವಿಷ್ಕಾರಗಳು ಏನೋ ಮರ. ಈ ಹುಡುಗರ ಮೊನ್ನೆ ನೋಡ್ದೆ ಅಣ್ಣ, ಇದು ಎಂತದ ಹಿಂಗೆ ರಿಮೋಟ್ ಅನ್ಕೊಂಡು ಈಗ ಏನಂತದ ಹೆಲಿಕಾಪ್ಟರ್ ಆಡಿಸ್ತಾ ಇದ್ರು, ಅವೆಲ್ಲ ಚಿಕ್ಕ ಅದು ಅದು ನೋಡಿ ನಾವೆಲ್ಲ ಟಿವಿ ಆಗೋ ಎಲ್ಲ ನೋಡಿದ್ವಿ, ನಾವಂತೂ ನೋಡೇ ಇಲ್ಲ ಹೆಲಿಕಾಪ್ಟರ್ ಎಲ್ಲ ಮೇಲ್ಗಡೆ ಆದಾಗ ಹಿಂಗ್ ನೋಡ್ತಿದ್ವಿ. ಆದ್ರೆ ಇವಾಗ ಹುಡುಗರ ಕೈಲಿ ಸಿಗ್ತಾ ಇದೆ ಅಂದ್ರೆ ಅಷ್ಟೊಂದು ಆವಿಷ್ಕಾರಗಳು ಆಗಿದಾವೆ, ಬರೀ ಮಾರ್ಕ್ಸ್ ತಗೊಂಡವ್ರೆ ಅಂತವ್ರೇನ. ಹಂಗೆ ಮಕ್ಕಳಿಗೆ ಅವ್ರವ್ರದೇ ಒಂದು ಏನದು ಅವ್ರ ವಿಶೇಷತೆ ಇರುತ್ತೆ, ಅದನ್ನ ನಾವು ಗುರುತಿಸಿ ಅದನ್ನ ಅವ್ರು ಮಾಡಕ್ ಬಿಡ್ಬೇಕು. ಏನಪ್ಪ ಇದ್ರಲ್ಲಿ ಮಾಡ್ತೀನಪ್ಪ ನೀನು ಮಾಡಪ್ಪ ಅಂತ ಹೇಳಿ ಮುಂದೆ ತರಬೇಕು, ಅವ್ರನ್ನ ಎನ್ಕರೇಜ್ ಮಾಡಬೇಕು.
2: ಏನ್ ಬರೀ ಹ್ಮ್ ಹ್ಮ್ ಹ್ಮ್ ಹ್ಮ್ ಅನ್ಕೊಂಡು ಕುಂದಿರ್ತೀಯ, ಏನಾರ ವ್ಯವಸ್ಥೆ ಮಾಡ್ತೀಯ.
0: ಯಾಕಂಡ್ ಬಾರಣ್ಣ, ಈ ಚಳಿಗೆ ಅಂತ ವಿಶೇಷವಾಗಿ ಈರುಳ್ಳಿ ಸ್ವಲ್ಪ ರೇಟ್ ಕಮ್ಮಿ ಆತ ಬೋಂಡ ಮಾಡಿಸ್ಬಿಟ್ಟಿದ್ದೀನಿ.

ಇದುವರೆಗೂ ವಾರದ ಧಾರಾವಾಹಿ ಮಾತು ಮಲ್ಲಿಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆ ಹನುಮೇಶ್ ವಿಠಲ್ ಅವರ ಸಾಹಿತ್ಯದಲ್ಲಿ. ಗೀತೆಯನ್ನು ಹಾಡಿದ್ದಾರೆ ಸಿಂಚನ್ ದೀಕ್ಷಿತ್.

ಈಗ ಕೇಳಿ ಕನ್ನಡ ಚಿತ್ರದ ಗೀತೆಯನ್ನು. ಚಿತ್ರಪ್ಪ ಚುಕ್ಕ, ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್ ಅವರದು. ಗೀತೆಗೆ ದನಿಯಾಗಿದ್ದಾರೆ ರಾಜೇಶ್ ಮತ್ತು ಚಿತ್ರ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ರೋಗ ನಿರೋಧಕ ಔಷಧಗಳೆಂದರೇನು ಮತ್ತು ಇವುಗಳ ಸಮರ್ಪಕ ಬಳಕೆ ಹೇಗೆ, ಈ ಕುರಿತು ಡಾಕ್ಟರ್ ರಾಘವ ಶರ್ಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳೋಣ ಯಕ್ಷಗಾನದ ಹಾಡುಗಳು. ಕವಿ ಶ್ರೀ ದೇವಿದಾಸ ವಿರಚಿತ ಇಂದ್ರಕೀಲಕ ಎಂಬ ಯಕ್ಷಗ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳೋಣ. ಭಾಗವತರು ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಮದ್ದಳೆ ಚೇರ್ಕಾಡಿ ಮಂಜುನಾಥ ಪ್ರಭು, ನಿರೂಪಣೆ ಜಲಜ ಶ್ರೀಧರ್.
1: ಗಜಮುಖ ನಾನಿನ್

ಕೌರವ ಪಾಂಡವರಲ್ಲಿ ನಡೆದ ದ್ಯೂತದಲ್ಲಿ ಸೋತ ಪಾಂಡವರು ಫಣದಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸಕ್ಕಾಗಿ ಅರಣ್ಯಕ್ಕೆ ತೆರಳುತ್ತಾರೆ. ದೌಮ್ಯರೊಂದಿಗೆ ಪಾಂಡವರು ಕಾಮ್ಯಕಾವನದಲ್ಲಿದ್ದಾಗ ಮಹಾತ್ಮರಾದ ವೇದವ್ಯಾಸರು ಬಂದು ಧರ್ಮರಾಯನಿಗೆ ಪರಶಿವನ ಬೀಜಮಂತ್ರವನ್ನು ಉಪದೇಶಿಸಿ ತೆರಳುತ್ತಾರೆ. ಆ ಮಂತ್ರವನ್ನು ಧರ್ಮರಾಯ ಅರ್ಜುನನಿಗೆ ತಿಳಿಸಿ ಪರಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ದಿವ್ಯಾಸ್ತ್ರಗಳನ್ನು ಪಡೆಬರಲು ಕಳುಹುತ್ತಾನೆ. ಗುರು ಹಿರಿಯರಿಂದ ಶುಭಾಶೀರ್ವಾದ ಪಡೆದ ಪಾರ್ಥ

ಪರಮೇಶ್ವರನನ್ನು ತಪಸ್ಸಿನಿಂದ ಒಲಿಸಿಕೊಳ್ಳಲು ಹೊರಟ ಪಾರ್ಥ ಅನೇಕ ಪರ್ವತ ಕಾಂತಾರಗಳನ್ನು ಇದು ಮುಂದುವರಿದು ಬರುತ್ತಿರುವಾಗ ಅಶರೀರವಾಣಿ ಕೇಳಿಸುತ್ತದೆ. ಪಾರ್ಥ, ನೀನೀಗ ಬಂದಿರುವ ಈ ಸ್ಥಳ ಇಂದ್ರಕೀಲವೆಂಬ ಪುಣ್ಯಸ್ಥಳ. ಇಲ್ಲಿಯೇ ತಪಸ್ಸನ್ನಾಗಿಸಿ ಶಿವಾನುಗ್ರಹವನ್ನು ಪಡೆ, ನಿನಗೆ ಶ್ರೇಯಸ್ಸಾಗಲಿ ಎಂಬ ಅಶರೀರವಾಣಿಯನ್ನು ಕೇಳಿದ ಪಾರ್ಥ

ದೇವಾಣಿಯನ್ನು ಮನ್ನಿಸಿದ ಪಾರ್ಥ ಹರಿಯುತ್ತಿರುವ ತೊರೆಯಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯವನ್ನಿತ್ತು ದೇವತೆಗಳನ್ನು ಸ್ಮರಿಸಿ ಬಿಲ್ಲು ಬಾಣ ಬತ್ತಳಿಕೆಯನ್ನು ಬೆಲ್ಲಿರಿಸಿಕೊಂಡು ತಪಸ್ಸಿಗೆ ತೊಡಗುತ್ತಾನೆ. ಆತನ ತಪೋಜ್ವಾಲೆಯನ್ನು ತಾಳಲಾರದ ಋಷಿಮುನಿಗಳು ಪರಶಿವನಲ್ಲಿಗೆ ಬಂದು ಗೋಳಿಡುತ್ತಾರೆ.

ಕೀಲದಲ್ಲಿ ಯಾರೋ ಓರುವ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ಆ ತಪೋ ಜ್ವಾಲೆ ಸಹಿಸಲ ಸಾಧ್ಯ. ನೀನೇ ನಮ್ಮನ್ನು ರಕ್ಷಿಸಬೇಕೆಂದು ಋಷಿಗಳು ತಿಳಿಸಿದಾಗ ಅವರನ್ನು ಸಂತೈಸಿ ಕಳುಹುತ್ತಾನೆ ಪರಶಿವ. ತನ್ನ ಪರಮ ಭಕ್ತ ಪಾರ್ಥನ ಅಂತಃಸತ್ವವನ್ನು ಪರೀಕ್ಷಿಸುವ ಸಲುವಾಗಿ ಶಂಕರನು ಶಬರೂಪ ಧರಿಸುತ್ತಾನೆ. ಪಾರ್ವತೀದೇವಿಯು ಶಬರಿಯಾಗಿಯೂ ಗುಹ ಗಣಪ ಭೈರವಾದಿಗಳು ಕಿರಾತರ ರೂಪ ತಾಳಿ ಪಾರ್ಥನಲ್ಲಿಗೆ ಬರುತ್ತಿರುವಾಗ ಪಾರ್ಥನನ್ನು ಕೊಲ್ಲಲು ಸಯ ಕಾಯುತ್ತಿದ್ದ ಮೂಖನೆಂಬ ದಾನವ ವರಾಹ ರೂಪ ಧರಿಸಿ ಬರುತ್ತಿರುವನನ್ನು ನೋಡಿದ ಶಿವನು ಬಾಣ ಪ್ರಯೋಗಿಸಿದಾಗ ಆ ವರಾಹ ಪಾರ್ಥನ ಬಳಿಗೆ ಓಡಿ ಬರುತ್ತದೆ. ಪಾರ್ಥನೂ ಕೂಡ ಬಾಣ ಪ್ರಯೋಗಿಸಿ ವರಾಹವನ್ನು ಕೊಲ್ಲುತ್ತಾನೆ. ಶಬರರೂಪಿ ಶಂಕರ ಪಾರ್ಥನನ್ನು ಕರೆದು ಮಾತನಾಡಿಸುತ್ತಾನೆ.

ತನ್ನ ಬಾಣದಿಂದ ವರಾಹವನ್ನು ಕೊಂದವ ತಾನೆಂದು ವಾದಿಸುತ್ತಾನೆ ಪಾರ್ಥ. ವಾದ ಮುಂದುವರಿದು ಪರಸ್ಪರ ಯುದ್ಧಕ್ಕೆ ತೊಡಗುತ್ತಾರೆ. ಶಂಕರನ ಬಾಣಾಘಾತ ಸಹಿ

ಶಂಕರ, ಈ ಶಬರನನ್ನು ಗೆಲ್ಲುವ ಶಕ್ತಿ ನೀಡೆಂದು ಭಕ್ತಿಯಿಂದ ಶಿವಲಿಂಗ ಮೇಲೆ ಪುಷ್ಪವನ್ನಿಟ್ಟು ಅರ್ಚಿಸುತ್ತಾನೆ. ತಾನು ಅರ್ಪಿಸಿದ ಪುಷ್ಪಗಳೆಲ್ಲ ಶಬರನ ಶಿರದ ಮೇಲಿರುವುದನ್ನು ಕಂಡ ಪಾರ್ಥ ಶಬರನೇ ಶಂಕರನೆಂದು ತಿಳಿದು ಮರುಗುತ್ತಾನೆ.

ದುಕ್ತುತ್ತಿರುವ ಪಾರ್ಥನನ್ನು ಸಂತೈಸಿ ಬೇಕಾದ ವರವನ್ನು ಬೇಡು ಎಂದ ಶಿವನಲ್ಲಿ ತನ್ನ ಕೇಳಿಕೆಯನ್ನು ಅರುಹುತ್ತಾನೆ ಪಾರ್ಥ.

ಅಮೋಘವಾದ ಪಾಶುಪತ ಶರವನ್ನು ಅನುಗ್ರಹಿಸಬೇಕೆಂಬ ಪ್ರಾರ್ಥನೆಗೆ ಶಂಕನು ಪಾಶುಪತಾಸ್ತ್ರವನ್ನು, ಪಾರ್ವತಿಯು ಅಂಜನ ಶರವನ್ನು ನೀಡಿ ಹರಸುತ್ತಾರೆ. ಇನ್ನು ಮಂಗಲ ಪದ್ಯ.

0: ಇದುವರೆಗೆ ಕವಿ ಶ್ರೀ ದೇವಿದಾಸ ವಿರಚಿತ ಇಂದ್ರಕೀಲಕ ಎಂಬ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಎಂ ಶ್ರೀಧರ್ ಹೆಬ್ಬಾರ್ ಕರ್ಜೆ, ಮದ್ದಳ್ ಚೇರ್ಕಾಡಿ ಮಂಜುನಾಥ ಪ್ರಭು, ನಿರೂಪಣೆ ಜಲಜಾ ಶ್ರೀಧರ್. ಇನ್ನು ಮುಂದೆ ಕೇಳಿ, ರೋಗ ನಿರೋಧಕ ಔಷಧಗಳೆಂದರೇನು ಮತ್ತು ಇವುಗಳ ಸಮರ್ಪಕ ಬಳಕೆ ಹೇಗೆ, ಈ ಕುರಿತು ಡಾಕ್ಟರ್ ರಾಘವ್ ಶರ್ಮಾ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ರಾಘವ್ ಶರ್ಮಾ ಅವರೇ ನಮಸ್ಕಾರ.
2: ನಮಸ್ಕಾರ ಶ್ಯಾಮ್ ಪ್ರಸಾದ್ ಅವರೇ.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಆಂಟಿಬಯೋಟಿಕ್ಗಳನ್ನು ಮಾಡ್ತೀವಿ, ಆದರೆ ಅದು ಉಪಯೋಗಕ್ಕಿಂತ ಒಂದು ದುರುಪಯೋಗ ಆಗುವಂತಹದ್ದೇ ಜಾಸ್ತಿ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ಆಂಟಿಬಯೋಟಿಕ್ ಅಂದರೆ ಏನು, ಯಾವ್ಯಾವ ಸಂದರ್ಭಗಳಲ್ಲಿ ಆಂಟಿಬಯೋಟಿಕ್ಸ್ಗಳನ್ನ ಉಪಯೋಗಿಸಬೇಕು ಹಾಗೂ ಸರಿಯಾದಂಥ ಒಂದು ಉಪಯೋಗ ಅಂದರೆ ಹೇಗೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಆಂಟಿಬಯೋಟಿಕ್ ಅಂದರೆ ಏನು?
2: ನೋಡಿ, ಮುಖ್ಯವಾಗಿ ನಾವು ಯಾವುದೇ ವಿಚಾರವನ್ನು ತಗೊಂಡಾಗ ಆಂಟಿಬಯೋಟಿಕ್ ಅನ್ನೋದನ್ನು ನಾವು ರೋಗ ನಿರೋಧಕ ಔಷಧಿಗಳು ಅಂತ ಹೇಳ್ತೇವೆ. ಆದರೂ ಜನಸಾಮಾನ್ಯವಾಗಿ ಬಳಕೆಯಲ್ಲಿ ಬರ್ತಕ್ಕಂಥ ಆಂಟಿಬಯೋಟಿಕ್ ಅನ್ನುವ ಪದವೇ ಸಾಮಾನ್ಯವಾಗಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಆದ್ದರಿಂದ ನಾವು ನಮ್ಮ ಈ ಒಂದು ಮಾತುಕತೆಯಲ್ಲಿ ಆಂಟಿಬಯೋಟಿಕ್ಗಳು ಅನ್ನೋ ಪದವನ್ನೇ ನಾವು ಉಪಯೋಗಿಸೋಣಂತೆ. ಆಂಟಿಬಯೋಟಿಕ್ಗಳು ಮುಖ್ಯವಾಗಿ ಜೀವರಕ್ಷಕ ಔಷಧಿಗಳು. ಇವುಗಳು ನಾವು ಯಾವಾಗಲೂ ಕೂಡ ನಿಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಅಂದರೆ ಒಂದು ರೀತಿಯ ಒಂದು ಸೋಂಕಿನ ಉಂಟಾಗ್ತಕ್ಕಂತಹ ಒಂದು ರೋಗಗಳು ಉಂಟಾದಾಗ ಅದರ ವಿರುದ್ಧವಾಗಿ ನಾವು ಉಪಯೋಗ ಮಾಡ್ತಕ್ಕಂತಹ ಒಂದು ಔಷಧಿಗಳು. ಮುಖ್ಯವಾಗಿ ಮೊಟ್ಟ ಮೊದಲನೇ ಬಾರಿಗೆ ಈ ಆಂಟಿಬಯೋಟಿಕ್ ಪೆನಿಸಿಲಿನ್ ಅಂತಕ್ಕಂಥದ್ದು ಅನ್ನು ಕಂಡುಹಿಡಿದಾಯಿತು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿಯವರು ಇದನ್ನು 1928 ಇಸವಿಯಲ್ಲಿ ಕಂಡುಹಿಡಿದರು. ಅಂದಿನಿಂದ ಈಚೆಗೆ ಬಹಳ ವಿಧವಾದಂತಹ ಆಂಟಿಬಯೋಟಿಕ್ಗಳು ಚಾಲ್ತಿಯಲ್ಲಿ ಬಂದಿವೆ. ಅನೇಕ ವಿಧವಾದಂತಹ ಆಂಟಿಬಯೋಟಿಕ್ಗಳನ್ನು ಅನೇಕ ವಿಧವಾದಂತಹ ರೋಗಗಳಿಗೆ ವಿರುದ್ಧವಾಗಿ ರಾಮಬಾಣವಾಗಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ.
1: ಅಂದ್ರೆ ಈಗ ಕೇವಲ ಬ್ಯಾಕ್ಟೀರಿಯಾದ ವಿರುದ್ಧ ಮಾತ್ರ ಇದನ್ನು ಬಳಕೆ ಮಾಡುವಂತಹದ್ದು ಅಥವಾ ವೈರಾಣುಗಳ ವಿರುದ್ಧ ಕೂಡ?
2: ಇಲ್ಲ ಇಲ್ಲ ಇಲ್ಲ, ಇದು ಮುಖ್ಯವಾಗಿ ಬ್ಯಾಕ್ಟೀರಿಯಾ ವಿರುದ್ಧವಾಗಿ ಮಾಡ್ತಕ್ಕಂಥ ಔಷಧಿಗಳು ಮಾತ್ರವೇ. ಆಂಟಿಬಯೋಟಿಕ್ಗಳು ಯಾವತ್ತೂ ಕೂಡ ಬ್ಯಾಕ್ಟೀರಿಯಾಗಳ ವಿರುದ್ಧವಾಗಿ, ಅದೇ ವೈರಾಣುಗಳ ವಿರುದ್ಧವಾಗಿ ಮಾಡೋದಕ್ಕೆ ನಾವು ಆಂಟಿವೈರಲ್ಸ್ ಅಂತ ಹೇಳ್ತೇವೆ. ಆದರೆ ಆಂಟಿಬಯೋಟಿಕ್ಗಳು ಪ್ರಮುಖವಾಗಿ ಅಂತಲ್ಲ, ಅದು ಬ್ಯಾಕ್ಟೀರಿಯಾಗಳ ವಿರುದ್ಧವಾಗಿ ಮಾಡ್ತಕ್ಕಂಥ ಔಷಧಿಗಳು ಮಾತ್ರ.
1: ಈಗ ಯಾವ್ಯಾವ ಸಂದರ್ಭಗಳಲ್ಲಿ ಈ ಆಂಟಿಬಯೋಟಿಕ್ಗಳ ಒಂದು ಬಳಕೆ ಆಗ್ತದೆ ಹಾಗೂ ಈ ಬಳಕೆ ಮಾಡುವ ಒಂದು ಉದ್ದೇಶ ಏನು?
2: ಮುಖ್ಯವಾಗಿ ಯಾವುದೇ ಒಂದು ರೀತಿಯ ಒಂದು ಮನುಷ್ಯನಿಗೆ ಒಂದು ಬ್ಯಾಕ್ಟೀರಿಯಾಗಳಿಂದ ಒಂದು ಇನ್ಫೆಕ್ಷನ್ ಅಂತ ಹೇಳಿದ ಉರಿಯೂತ ಉಂಟಾದ ಸೋಂಕಿನಲ್ಲಿ ಉಂಟಾದಾಗ ಅವನಲ್ಲಿ ವಿಧವಿಧವಾದ ಒಂದು ತರಹೇವಾರಿವಾದಂತಹ ಸಿಂಪ್ಟಮ್ಗಳು ಅಂತ ಹೇಳಿದ್ರೆ ಅವನಿಗೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ತದೆ. ಅಂತಹ ಒಂದು ಸಂದರ್ಭಗಳಲ್ಲಿ ನಾವು ಆಂಟಿಬಯೋಟಿಕ್ಗಳನ್ನು ಉಪಯೋಗ ಮಾಡ್ತೇವೆ. ಇದರಲ್ಲಿ ಆಂಟಿಬಯೋಟಿಕ್ಗಳು ಕೂಡ ಬಹಳ ವಿಧವಾದಂತಹ ಆಂಟಿಬಯೋಟಿಕ್ಗಳು ಉಂಟು, ಒಂದೇ ರೀತಿಯಾದಂತಲ್ಲ. ಮುಖ್ಯವಾಗಿ ಇವುಗಳು ಬ್ಯಾಸಿಲೈ ಅಂತ ಹೇಳಿದ್ರೆ ಉದ್ದವಾದಂತಹ ಒಂದು ರೋಗಾಣುಗಳು, ಮತ್ತೆ ಕಾಕೈ ಅಂತ ಹೇಳಿದ್ರೆ ರೌಂಡ್ ಅಂತ ಹೇಳಿದ್ರೆ ಸ್ಪೆರಿಕಲ್ ಅಂತ ಹೇಳ್ತೇವೆ, ಅದರಲ್ಲಿ ಇರ್ತಕ್ಕಂಥ ರೋಗಾಣುಗಳು, ಮತ್ತೆ ಸ್ಪೈರಿಲ್ಲ ಅಂತ ಹೇಳಿ ಹೆಲಿಕ್ ಅಂತ ಹೇಳಿದ್ರೆ ಸುತ್ತ ಸುತ್ತಾಗಿರ್ತಕ್ಕಂಥ ರೋಗಾಣುಗಳು, ಮತ್ತೆ ಗ್ರಾಮ್ ಪಾಸಿಟಿವ್ ಮತ್ತೆ ಗ್ರಾಮ್ ನೆಗೆಟಿವ್ ಅಂತಕ್ಕಂಥ ವೈರಾಣುಗಳು ಬ್ಯಾಕ್ಟೀರಿಯಾಗಳಿರ್ತವೆ, ಅವುಗಳ ವಿರುದ್ಧವಾಗಿ ನಾವು ಉಪಯೋಗವನ್ನು ಮಾಡ್ತಾ ಇರ್ತೇವೆ ಇದನ್ನ.
1: ಅಂದ್ರೆ ಯಾವ ಸಂದರ್ಭಗಳಲ್ಲಿ ಈ ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕು? ಸಾಮಾನ್ಯವಾಗಿ ಶೀತ ಜ್ವರ ಕಫ ಕೆಮ್ಮು ಅಂತ ಹೇಳಿ ಏನೇನು ಹೇಳ್ತಾ ಇರ್ತೀವಿ, ಅಂತ ಸಂದರ್ಭಗಳೆಲ್ಲ ಯಾವುದೋ ಒಂದು ಎರಡು ಮಾತ್ರೆ ತಗೊಂಡ್ಬಿಟ್ಟು ಸುಧಾರಿಸುವಂತಹ ಒಂದು ಸಂದರ್ಭ ಕೂಡ ಇರ್ತದೆ. ಆದ್ರೆ ಈ ಆಂಟಿಬಯೋಟಿಕ್ ಎನ್ನುವಂತಹದ್ದನ್ನ ಬಳಕೆ ಮಾಡುವ ಸಂದರ್ಭಗಳು ಯಾವ್ಯಾವ?
2: ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಾಮಾನ್ಯವಾಗಿ ಬರ್ತಕ್ಕಂಥ ಶೀತ ಕೆಮ್ಮು ಎಲ್ಲವೂ ಕೂಡ ವೈರಾಣುವಿನಿಂದ ಬರ್ತಕ್ಕಂಥ ವೈರಸ್ನಿಂದ. ಅದು ಯಾವಾಗ ಅದರ ಮೇಲ್ಭಾಗದಲ್ಲಿ ಅಂತ ಸೂಪರ್ ಆಡ್ ಇನ್ಫೆಕ್ಷನ್ ಅಂತ ನಾವು ತಿಳಿಸ್ತೇವೆ, ಅಂತ ಸೂಪರ್ ಆಡೆಡ್ ಇನ್ಫೆಕ್ಷನ್ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾಗಳಿಂದ ಆಗ್ತಕ್ಕಂಥದ್ದು, ಅಂತಹ ಸಂದರ್ಭಗಳಲ್ಲಿ ನಾವು ಆಂಟಿಬಯೋಟಿಕ್ಗಳನ್ನು ಉಪಯೋಗ ಮಾಡಬೇಕಾಗ್ತದೆ. ಅದರ ಜೊತೆಗೆ ದೇಹದಲ್ಲಿರ್ತಕ್ಕಂಥ ವಿವಿಧವಾದಂತಹ ಟಿಶ್ಯೂಗಳು ಅಂದರೆ ಆರ್ಗನ್ಗಳು ಅಂತ ನಾವು ಹೇಳ್ತೇವೆ, ಹೃದಯದಲ್ಲಿ ಇರಬಹುದು ಬ್ಯಾಕ್ಟೀರಿಯಲ್ ಎಂಡೋಕಾರ್ಡಿಟಿಸ್ ಅಂತ ಒಂದು ಕಂಡೀಷನ್ ಬರ್ತದೆ, ಅಂತ ಒಂದು ಸ್ಥಿತಿ ಬರ್ತದೆ, ಅದರಲ್ಲಿ ನಾವು ಆಂಟಿಬಯೋಟಿಕ್ಗಳನ್ನು ಯೂಸ್ ಮಾಡಬೇಕಾಗ್ತದೆ. ಮೆದುಳಿನಲ್ಲಿ ಆದರೆ ಮೆನಿಂಜೈಟಿಸ್, ಬ್ಯಾಕ್ಟೀರಿಯಲ್ ಮೆನಿಂಜೈಟಿಸ್, ಶ್ವಾಸಕೋಶದಲ್ಲಿ ಆದರೆ ನಿಮೋನಿಯಾಗಳು, ಅದೇ ರೀತಿಯಾದಲ್ಲಿ ಕರುಳಿನಲ್ಲಿ ಆಯಿತು ಅಂತ ಹೇಳಿದ್ರೆ ಎಂಟರೈಟಿಸ್ ಅಂತಕ್ಕಂಥ ಬರ್ತಕ್ಕಂಥದ್ದು, ಮೂತ್ರಕೋಶದಲ್ಲಿ ಮತ್ತೆ ಮೂತ್ರನಾಳದಲ್ಲಿ ಆಗ್ತಕ್ಕಂಥದ್ದು ಅಂದರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್. ಈ ರೀತಿಯಾಗಿ ವಿಧ ವಿಧವಾದಂಥ ಅಂದರೆ ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ಎಲ್ಲ ಅಂಗಗಳಲ್ಲೂ ಕೂಡ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಉಂಟಾಗೋದ್ರಿಂದ ಅವುಗಳ ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರವಾಗಿ ನಾವು ಆಂಟಿಬಯೋಟಿಕ್ಗಳನ್ನು ಉಪಯೋಗ ಮಾಡ್ತೇವೆ.
1: ಈ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಈಗಾಗಲೇ ಇರ್ತದೋ ಅಥವಾ ಹೊರಗಡೆಯಿಂದ ಪ್ರವೇಶ ಮಾಡ್ತದೋ ಅಥವಾ ಪ್ರವೇಶ ಮಾಡುವಂತಹ ವಿಧ ಹೇಗೆ ಮತ್ತು ಯಾವ ರೀತಿ ಅದು ನಮ್ಮ ದೇಹದ ಮೇಲೆ ಒಂದು ಕೆಲಸ ಮಾಡ್ತದೆ?
2: ನೋಡಿ, ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಇರ್ತದೆ, ಮುಖ್ಯವಾಗಿ ಬಾಯಿನಲ್ಲಿ ಅಂತ ಹೇಳಿದ್ರೆ ಓರಲ್ ಕ್ಯಾವಿಟಿ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಬ್ಯಾಕ್ಟೀರಿಯಾಗಳ ಅಂಶಗಳು ಇದ್ದೇ ಇರ್ತದೆ. ಆದರೂ ಸಾಮಾನ್ಯವಾದ ಮನುಷ್ಯನಲ್ಲಿ ಇಮ್ಯುನಿಟಿ ಅಂತೇಳಿ ರೋಗ ನಿರೋಧಕ ಶಕ್ತಿ ಒಳ್ಳೆಯದಿರೋದ್ರಿಂದ ಅವುಗಳ ಪ್ರಭಾವ ಇರೋದಿಲ್ಲ. ಅದೇ ರೀತಿಯಲ್ಲಿ ಯಾರಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೋ ಅಥವಾ ಬೇರೆ ಕಾರಣಗಳಿಂದಾಗಿ ಹೊರಭಾಗದಿಂದ ಅಂತ ಹೇಳಿದ್ರೆ ಕಮ್ಯುನಿಟಿ ಅಕ್ವೈರ್ಡ್ ಅಂತ ಏನು ಹೇಳ್ತೇವೆ, ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಈ ಬ್ಯಾಕ್ಟೀರಿಯಾಗಳು ದೇಹವನ್ನು ಪ್ರವೇಶಿಸಿದ ನಂತರ ಅವನಲ್ಲಿ ಒಂದು ರೋಗದ ಸಿಂಪ್ಟಮ್ಗಳು ಅಂದರೆ ರೋಗ ಲಕ್ಷಣಗಳು ಕಾಣಿಸಿಕೊಳ್ತದೆ. ಮುಖ್ಯವಾಗಿ ಜ್ವರ, ಜ್ವರ ಒಂದು ಸಾಮಾನ್ಯ ಲಕ್ಷಣ. ರೋಗದಲ್ಲಿ ಇನ್ಫೆಕ್ಷನ್ ಆದ ತಕ್ಷಣದಲ್ಲಿ ಮನುಷ್ಯನಿಗೆ ಜ್ವರ ಅನಿಸಿಕೊಳ್ತದೆ. ಅದರ ಜೊತೆಯಲ್ಲಿ ಅವನ ಯಾವ ಅಂಗದಲ್ಲಿ ಉಂಟಾಗ್ತಕ್ಕಂತಹ ತೊಂದರೆಗಳು ಅದರ ಫಲವಾಗಿ ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೋಗ ಲಕ್ಷಣಗಳು ಕಾಣಿಸಿಕೊಳ್ತದೆ. ಮೆದುಳಿನಲ್ಲಿ ಆಯಿತು ಅಂತ ಹೇಳಿದ್ರೆ ತಲೆನೋವು ಬರಬಹುದು, ವಾಂತಿ ಆಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಆಲ್ಟರ್ಡ್ ಸೆನ್ಸೋರಿಯಂ ಅಂತ ಹೇಳಿದ್ರೆ ಅವನ ಒಂದು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಸೆನ್ಸೋರಿಯಂ ಅಂತ ಹೇಳಿದ್ರೆ ಅವನದ್ದು ಒಂದು ಜ್ಞಾನ ವ್ಯತ್ಯಾಸಗಳು ಆಗತಕ್ಕಂಥ ಚಾನ್ಸಸ್ಗಳುಂಟು. ಅದೇ ಹೃದಯದಲ್ಲಿ ಆಯಿತು ಅಂತ ಹೇಳಿದ್ರೆ ಹೃದಯದಲ್ಲಿ ಕೂಡ ತೀವ್ರತರವಾದಂಥ ಜ್ವರ ಬರ್ತಕ್ಕಂಥದ್ದು, ಮತ್ತು ಹೃದಯದ ಮೇಲಿನ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಅವನಲ್ಲಿ ಪ್ರೆಷರ್ ಅಂತ ಹೇಳಿದ್ರೆ ರಕ್ತದ ಒತ್ತಡದ ಏರಿತಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯವುಂಟು. ಅದೇ ರೀತಿಯಾದಲ್ಲಿ ನಿಮೋನಿಯಾ ಅಂತ ಹೇಳಿದ್ರೆ ಶ್ವಾಸಕೋಶದಲ್ಲಿ ಆದಾಗ ಕೆಮ್ಮು, ಕಫ, ಅದರ ಜೊತೆಯಲ್ಲಿ ಕಫದಲ್ಲಿ ಕೂಡ ರಕ್ತ ಬೀಳ್ಕಂಥದ್ದು, ಅದರ ಒಂದು ಸಾಧ್ಯತೆಗಳು ಇರ್ತದೆ. ಅದೇ ರೀತಿಯಾದ ಕರುಳಿನಲ್ಲಿ ಆದಾಗ ಲೂಸ್ ಮೋಷನ್ಸ್ ಅಂದರೆ ಭೇದಿ ಆಗ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು, ಅದರ ಒಂದು ಲಕ್ಷಣಗಳು ಕಾಣಿಸಿಕೊಳ್ತದೆ. ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮುಖ್ಯವಾಗಿ ಅಂತ ಹೇಳಿದ್ರೆ ಮೂತ್ರಕೋಶದಲ್ಲಿ ಮತ್ತು ಮೂತ್ರನಾಳದಲ್ಲಿ ಬರ್ತಕ್ಕಂತಹ ಒಂದು ಇನ್ಫೆಕ್ಷನ್ ಆದ ಟೈಮ್ನಲ್ಲಿ ಅಂಥವರಿಗೆ ಉರಿಮೂತ ಮತ್ತು ಬೇರೆ ಆದಂಥ ಹೊಟ್ಟೆ ನೋವು ಇವುಗಳೆಲ್ಲ ಕಾಣಿಸಿಕೊಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮನುಷ್ಯನ ದೇಹದಲ್ಲಿ ಯಾವುದೇ ಅಂಗದಲ್ಲಿ ಬೇಕಾದರೂ ಕೂಡ ರೋಗ ಲಕ್ಷಣಗಳು ಕಾಣಿಸಿಕೊಳ್ಬೋದು, ಯಾವುದೇ ಅಂಗಕ್ಕೆ ಬೇಕಾದರೂ ಕೂಡ ಈ ಬ್ಯಾಕ್ಟೀರಿಯಾಗಳು ಪ್ರವೇಶಿ ಇನ್ಫೆಕ್ಷನ್ ಉಂಟು ಮಾಡಬಹುದು.
1: ಅಂದರೆ ಈಗ ಬ್ಯಾಕ್ಟೀರಿಯಾಗಳು ಹರಡುವಂತಹ ವಿಧ ಹೇಗೆ?
2: ಬ್ಯಾಕ್ಟೀರಿಯಾಗಳು ಹರಡೋದಕ್ಕೆ ಅನೇಕ ವಿಧಗಳುಂಟು. ಮುಖ್ಯವಾಗಿ ನಮ್ಮ ವಾತಾವರಣದಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು ದೇಹವನ್ನು ಅನೇಕ ರೀತಿಯಲ್ಲಿ ಪ್ರಮಾಡ್ತದೆ. ಮೊದಲನೆಯದು ಶ್ವಾಸದ ಮೂಲಕವಾಗಿ ಪ್ರವೇಶ ಮಾಡಿದಾಗ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಮೂಗಿನ ಹೊರಳೆ ಮತ್ತು ಗಂಟಲಿನ ಭಾಗ ಮತ್ತು ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ಗಳು ಉಂಟು ಮಾಡ್ತದೆ. ಆಹಾರದ ಮೂಲಕ ಪ್ರವೇಶ ಮಾಡಿದಾಗ ಕರುಳಿನಲ್ಲಿ ಮತ್ತೆ ದೊಡ್ಡ ಕರುಳು ಸಣ್ಣ ಕರುಳಿನಲ್ಲಿ ಉಂಟು ಮಾಡ್ತದೆ. ರಕ್ತದ ಮೂಲಕ ಅಂದರೆ ಬೇರೆ ದೇಹದ ಅಂಗಗಳಲ್ಲಿ ಉಂಟಾದ ಇನ್ಫೆಕ್ಷನ್ಗಳು ರಕ್ತದ ಮೂಲಕ ಬೇರೆ ಅಂಗಕ್ಕೆ ಹರಡಿದಾಗ ಅದೇ ಮನುಷ್ಯನಲ್ಲಿ ಬೇರೆ ಅಂಗಗಳಲ್ಲಿ ಉರಿಜಿಗಳು ಮತ್ತೆ ಇನ್ಫೆಕ್ಷನ್ಗಳು ಉಂಟಾಗ್ತದೆ.
1: ಅಂದರೆ ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುವಂತಹ ಸಂದರ್ಭದಲ್ಲಿ ಈ ರೋಗಾಣು ಪ್ರವೇಶಿಸಿದರೂ ಕೂಡ ಏನಿರೋದಿಲ್ಲ,
2: ಕಡಿಮೆ. ಆದರೆ ಕೆಲವು ಸಮಯಗಳಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ರೋಗ ನಿರೋಧಕ ಶಕ್ತಿ ಎಷ್ಟೇ ಒಳ್ಳೆಯದಿದ್ರೂ ಕೂಡ ಈ ಒಂದು ಬ್ಯಾಕ್ಟೀರಿಯಾಗಳ ಅಂತ ಹೇಳಿದ್ರೆ ಈ ರೋಗ ಹರಡತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳ ಶಕ್ತಿ ಹೆಚ್ಚಾಗಿದ್ದರೆ ಅಂಥವರಲ್ಲೂ ಕೂಡ ಈ ತೊಂದರೆಗಳು ಕಾಣಿಸಿಕೊಳ್ತದೆ.
1: ಈಗ ವಾತಾವರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗುವುದನ್ನು ನೋಡ್ತೀವಿ. ದಿಢೀರಂದೇ ಮಳೆ ಬರಬಹುದು ಅಥವಾ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬೋದು, ತುಂಬಾ ಶೀತ ಹವೆ ಇರಬಹುದು. ಅಂತಹ ವಾತಾವರಣದ ಬದಲಾವಣೆಯ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಇನ್ಫೆಕ್ಷನ್ ಆಗ್ಬೋದು?
2: ಆಗ್ತದೆ. ಆದ್ರೆ ಮುಖ್ಯವಾಗಿ ಮೊದಲು ಆಗ್ತಕ್ಕಂಥದ್ದು ವೈರಲ್ ಇನ್ಫೆಕ್ಷನ್ಸ್. ನಾರ್ಮಲ್ ವೈರಲ್ ಇನ್ಫೆಕ್ಷನ್ ಆದ ನಂತರ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈ ವಾತಾವರಣದ ವ್ಯತ್ಯಾಸದಿಂದ ಫಸ್ಟ್ ಮೊದಲ ಬಾರಿಗೆ ಉಂಟಾಗುವುದು ಶೀತ ನೆಗಡಿ ಉಂಟಾಗುವುದು ವೈರಸ್ನಿಂದ, ಅದರ ಮೇಲೆ ಉಂಟಾಗುವಂತಕ್ಕಂತಹ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಮತ್ತೆ ಅದು ದಟ್ ಈಸ್ ಕಾಲ್ಡ್ ಸೂಪರ್ ಆಡೆಡ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ. ನಾವು ಮೆಡಿಕಲ್ ಟರ್ಮಿನಲ್ ಅಂದ್ರೆ ಮೆಡಿಕಲ್ ಟರ್ಮಿನಾಲಜಿ ಯೂಸ್ ಮಾಡೋದಾದ್ರೆ ಅದನ್ನ ಸೂಪರ್ ಆಡೆಡ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ.
1: ಬಹುಶಃ ಈ ವೈರಸ್ಗಳು ವೈರಾಣು

0: ಒಂದು ಕೋಶ ಅಂತ ಏನು ಹೇಳ್ತೇವೆ, ಸೆಲ್ ವಾಲ್, ಅದರ ಮೇಲೆ ಒಂದು ಪ್ರಭಾವವನ್ನು ಬೀರ್ತದೆ, ಅದರಲ್ಲಿ ಅದನ್ನು ಮಲ್ಟಿಪ್ಲೈ ಅಂದರೆ ಜಾಸ್ತಿ ಆಗದ ಹಾಗೆ ತಡೆಯುತ್ತದೆ. ಮತ್ತು ಬ್ಯಾಕ್ಟೀರಿಯಾ ಸೈಡಲ್ನಲ್ಲಿ ಈ ಆಂಟಿಬಯೋಟಿಕ್ಗಳು ಬ್ಯಾಕ್ಟೀರಿಯಾ ಒಳಗೆ ಪ್ರವೇಶಿಸಿ ಅದರ ಒಳಗಡೆ ಇರತಕ್ಕಂತಹ ಅಂಗ ಸೆಲ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಡಿ ಎನ್ ಎಸ್, ಆರ್ ಎನ್ ಎಸ್, ಮೈಟೊಕಾಂಡ್ರಿಯಾ ಅಂತ ಒಂದು ಅಂಶ ಇರ್ತದೆ, ಅವುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಅದನ್ನು ಹೊಡೆದು ಸಾಯಿಸಿ ಅದನ್ನು ಮತ್ತು ಕೊಲ್ತದೆ. ಈ ರೀತಿಯಾದಂಥ ಒಂದು ಕ್ರಮಗಳು ಈ ರೀತಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ.
1: ಈಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅಂತ ಖಾತ್ರಿಪಡಿಸುವಂತಹ ಒಂದು ಪರೀಕ್ಷಾ ವಿಧಾನ ಮತ್ತು ಯಾವ ಆಂಟಿಬಯೋಟಿಕ್ ಅನ್ನು ಕೊಡಬೇಕು ಅನ್ನುವಂತಹದ್ದು ಒಂದು ಆಯ್ಕೆ ಹೇಗೆ ನಡೀತದೆ
0: ನೋಡಿ, ಮುಖ್ಯವಾಗಿ ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದು. ಯಾವುದೇ ವ್ಯಕ್ತಿಯಲ್ಲಿ ನಾವು ಸಸ್ಪಿಷನ್ ಹೇಳಿದ್ರೆ ಇವನಿಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಅಂತ ಒಂದು ಒಂದು ನಮ್ಮ ಮನಸ್ಸಿಗೆ ಬಂದಾಗ, ಅಂದ್ರೆ ಅವನ ರೋಗ ಲಕ್ಷಣಗಳು ನೋಡಿದ ನಂತರದಲ್ಲಿ ನಾವು ಮುಖ್ಯವಾಗಿ ಟೋಟಲ್ ಕೌಂಟ್ ಮತ್ತು ಡಿಫರೆನ್ಷಿಯಲ್ ಕೌಂಟ್ ಅಂತಕ್ಕಂಥ ಒಂದು ಪರೀಕ್ಷೆಯನ್ನು ನಾವು ಮಾಡ್ತೇವೆ ರಕ್ತದಲ್ಲಿ. ಅದರಲ್ಲಿ ಟೋಟಲ್ ಕೌಂಟ್ ಅಕ್ಕಂಥದ್ದು ನಾರ್ಮಲ್ ಆಗಿ 3,000 ರಿಂದ 10,000 ಇರಬೇಕಾಗ್ತದೆ, ಅದರಿಂದ ಹೆಚ್ಚಾದಾಗ ಇನ್ಫೆಕ್ಷನ್ ಆಗಿದೆ ಅಂತ ಲೆಕ್ಕ ಅದು. ಡಿಫರೆನ್ಷಿಯಲ್ ಕೌಂಟ್ ಅನ್ನೋದ್ರಲ್ಲಿ ನ್ಯೂಟ್ರೋಫಿಲ್ಸ್, ಬೇಸೋಫಿಲ್ಸ್, ಮೊನೋಸೈಟ್ಸ್, ಇಯೋಸಿನೋಫಿಲ್ಸ್, ಲಿಂಫೋಯ್ಡ್ಸ್ ಅಂತ ಹೇಳಿ ಅನೇಕ ವಿಧವಾದಂತಹ ಸೆಲ್ಸ್ಗಳಿರ್ತದೆ. ಅದರಲ್ಲಿ ನ್ಯೂಟ್ರೋಫಿಲ್ ಅಂಶ 75% ಇರಬೇಕಾಗ್ತದೆ, 100ರಲ್ಲಿ 75% ಇರಬೇಕಾಗ್ತದೆ. ಅದಕ್ಕಿಂತ ಜಾಸ್ತಿ ಆದಾಗ ಬ್ಯಾಕ್ಟೀರಿಯಾದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಒಂದು ನಾವು ಖಾತ್ರಿಪಡಿಸಿಕೊಳ್ತೇವೆ. ಬಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತೇಳಿ ಯಾವುದು ಅತ್ಯಂತ ಉತ್ಕೃಷ್ಟವಾದಂತಹ ಪರೀಕ್ಷೆ ಅಂತ ಹೇಳಿದ್ರೆ ಕಲ್ಚರ್ ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ರಕ್ತವನ್ನೇ ಆಗಲಿ ಅಥವಾ ಬೇರೆ ಯಾವುದೇ ಆದಂತಹ ದೇಹದ ದ್ರವವನ್ನೇ ಆಗಲಿ, ಅಂತ ಹೇಳಿದ್ರೆ ಸ್ಪುಟಮ್ ಅಂದ್ರೆ ಕಫವನ್ನೇ ಆಗಬಹುದು, ಮೂತ್ರ ಆಗಿರಬಹುದು, ಬೇರೆ ಯಾವುದೇ ಒಂದು ರೀತಿಯಾದಂತಹ ಒಂದು ದೇಹದಲ್ಲಿ ಉತ್ಪತ್ತಿ ಆಗತಕ್ಕಂತಹ ಒಂದು ದ್ರವಗಳನ್ನು ನಾವು ಕಲ್ಚರ್ ಅಂತ ಹೇಳಿ, ಕಲ್ಚರ್ ಮೀಡಿಯಾ ಅಂತ ಬರ್ತದೆ ಅದು, ಅದರಲ್ಲಿ ಒಂದು ನಾವು ಇನಾಕ್ಯುಲೇಷನ್ ಅಂತ ಮಾಡ್ತೇವೆ. ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನವರು ಅವರು ಮಾಡಿ ಅದರಲ್ಲಿ ಯಾವ ಕ್ರಿಮಿ ಇದೆ, ಅದು ಯಾವ ಆಂಟಿಬಯೋಟಿಕ್ಗಳಿಗೆ ಅದು ಕೆಲಸ ಮಾಡ್ತದೆ ಅನ್ನೋದನ್ನು ಅವ್ರು ಕಂಡುಹಿಡಿತಾರೆ. ಒಟ್ಟಿನಲ್ಲಿ ಈಗಿನ ಹೊಸ ವಿಧಾನದ ಪ್ರಕಾರದಲ್ಲಿ ಬೇಕಾದ ಒಳ್ಳೆಯವಾದಂತಹ ಒಂದು ವಿಧಾನಗಳಿರೋದ್ರಿಂದ ಯಾರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಯಾವುದೇ ರೀತಿಯಾದ ಯಾವುದೇ ಇನ್ಫೆಕ್ಷನ್ಗಳು ಬಂದರೂ ಕೂಡ, ಯಾವುದೇ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಅದನ್ನು ಕಂಡುಹಿಡಿದು ನಾವು ಅದಕ್ಕೆ ಬೇಕಾದಂತಹ ಉಪಶಮನವನ್ನು ಆಂಟಿಬಯೋಟಿಕ್ಗಳನ್ನು ಕೊಡೋದಕ್ಕೆ ಸಾಧ್ಯ ಉಂಟು.
1: ಈಗ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಆಂಟಿಬಯೋಟಿಕ್ ಅನ್ನು ಕೊಡಬೇಕು ಅಂತ ಹೇಗೆ ನಿರ್ಧಾರ ಮಾಡುವಂತಹದ್ದು, ಅದು ಅದರ ಮೇಲೆ ಪರಿಣಾಮ ಬೀರುವಂತಹ ಒಂದು ಅಂಶಗಳು ಏನೇನು?
0: ನೋಡಿ, ಮುಖ್ಯವಾಗಿ ನಾವು ಯಾವುದೇ ರೀತಿಯ ನಾವು ಆಂಟಿಬಯೋಟಿಕ್ ಸೆಲೆಕ್ಷನ್ ಅಂದ್ರೆ ಆಂಟಿಬಯೋಟಿಕ್ ಹೇಗೆ ನಾವು ಚೂಸ್ ಮಾಡ್ತಕ್ಕಂಥದ್ದು ಅಂತ, ಹೇಗೆ ನಾವು ಅದನ್ನ ತಗೊಳ್ಬೇಕು ಅಂದ್ರೆ ಯಾವ ರೀತಿ ಅದನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೇವೆ. ಅಂತೇಳಿ ಯಾವುದೇ ಅದರಲ್ಲಿ ಯಾವ ಅಂಗದಲ್ಲಿ ಉಂಟಾಗಿದೆ ಅಂತಕ್ಕಂಥದ್ದು, ಅಂದ್ರೆ ಮುಖ್ಯವಾಗಿ ಹೃದಯದಲ್ಲಿ ಆಗಿದ್ದರೆ ಅದರಲ್ಲಿ ಬರ್ತಕ್ಕಂಥ ಕ್ರಿಮಿಗಳು ಬೇರೆ ಬೇರೆ ಇರ್ತದೆ, ಶ್ವಾಸಕೋಶದಲ್ಲಿ ಆಗಿದ್ದರೆ ಕ್ರಿಮಿಗಳು ಬೇರೆ ಬೇರೆ ಆಗಿರ್ತದೆ. ಅಂದ್ರೆ ಶ್ವಾಸಕೋಶದಲ್ಲಿ ನಾವು ನ್ಯೂಮೋಕಾಕಸ್ ಅಂತ ಹೇಳ್ತೇವೆ, ಮತ್ತೆ ಸ್ಟೆಫಲೋಕಾಕಸ್ ಅಂತ ಹೇಳ್ತೇವೆ, ಮತ್ತೆ ಹೆಚ್ ಇನ್ಫ್ಲುಯೆನ್ಸಾ ಅಂತ ಹೇಳ್ತೇವೆ. ಆದ್ರೆ ಬೇರೆ ಬೇರೆ ಬೇರೆ ಬೇರೆ ಕ್ರಿಮಿಗಳು ಇರ್ತದೆ ಅದು, ಅದರ ಒಂದು ನಮಗೆ ಒಂದು ಐಡಿಯಾ ಇರ್ತದೆ ಅಂದ್ರೆ ಯಾವ ಅಂಗದಲ್ಲಿ ಯಾವ ಕ್ರಿಮಿಗಳು ಮುಖ್ಯವಾಗಿ ವಾಸ ಮಾಡುತ್ತೆ. ಬಟ್ ಅದನ್ನ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ ಕಲ್ಚರ್ ಸೆನ್ಸಿಟಿವಿಟಿ ಎಲ್ಲ ಮಾಡ್ತೇವೆ, ಅದರ ಒಂದು ಒಂದು ಅಂಶವನ್ನು ನಾವು ತಗೊಳ್ತೇವೆ, ಅದನ್ನ ಪರಿಗಣೆಗೆ ತಗೊಳ್ತೇವೆ ಅದನ್ನ ಸೆಲೆಕ್ಟ್ ಮಾಡಲಿಕ್ಕೆ. ಪ್ಲಸ್ ಟಿಶ್ಯೂ ಪೆನೆಟ್ರೇಷನ್ ಅಂದ್ರೆ ಯಾವುದನ್ನೇ ಆಂಟಿಬಯೋಟಿಕ್ಗಳನ್ನು ಮನುಷ್ಯನಿಗೆ ಕೊಟ್ಟಾಗ ಅದು ಎಷ್ಟು ಸುಲಭವಾಗಿ ಹರಡುತ್ತದೆ, ಆ ಅಂಗಗಳಲ್ಲಿ ಹೇಗೆ ಹೋಗಿ ಅದರ ತನಕ ಪ್ರಭಾವವನ್ನು ಬೀರ್ತದೆ ಅನ್ನೋದನ್ನ ಟಿಶ್ಯೂ ಪೆನೆಟ್ರೇಷನ್. ಕೆಲವು ಆಂಟಿಬಯೋಟಿಕ್ಗಳು ಮೆದುಳಿಗೆ ಹರಡೋದಿಲ್ಲ, ಮೆದುಳಿಗೆ ಹೋಗೋದಿಲ್ಲ, ಅಂದ್ರೆ ಕೆಲಸ ಮಾಡೋದಿಲ್ಲ. ಅಂಥವುಗಳು ನಾವು ಕೊಟ್ಟರು ಕೂಡ ಪ್ರಯೋಜನ ಇಲ್ಲ, ಅಂತ ಆಂಟಿಬಯೋಟಿಕ್ಗಳನ್ನು ನಾವು ಮೆದುಳಿನ ಇನ್ಫೆಕ್ಷನ್ಗೆ ಕೊಡೋದಿಲ್ಲ. ಕೆಲವು ಆಂಟಿಬಯೋಟಿಕ್ಗಳು ಮೂತ್ರದಲ್ಲಿ ಹೋಗೋದಿಲ್ಲ, ಅಂದ್ರೆ ಮೂತ್ರದಲ್ಲಿ ಇನ್ಫೆಕ್ಷನ್ಗಳನ್ನು ಸರಿಯಾಗಿ ತೆಗೆಯೋದಿಲ್ಲ. ಅಂತ ಸಮಯದಲ್ಲಿ ಮೂತ್ರದ ಇನ್ಫೆಕ್ಷನ್ಗಳಿಗೆ ಅದನ್ನ ನಾವು ಕೊಡೋದಿಲ್ಲ. ಶ್ವಾಸಕೋಶದಕ್ಕೆ ಕೆಲವು ಈ ರೀತಿಯಾಗಿ ಅಂದ್ರೆ ಟಿಶ್ಯೂ ಪೆನೆಟ್ರೇಷನ್ ಮತ್ತೆ ಯಾವ ಅಂಗಗಳಲ್ಲಿ ಇನ್ಫೆಕ್ಷನ್ ಉಂಟು ಅನ್ನೋದನ್ನ ಅದರ ಒಂದು ಇದರ ಮೇಲೆ ನಾವು ಒಂದು ಡಿಸಿಷನ್ ಮಾಡ್ತೇವೆ, ಅದು ಯಾವ ಆಂಟಿಬಯೋಟಿಕ್ ಕೊಡಬೇಕು ಅಂತ ಹೇಳಿ.
1: ಈ ಬ್ಯಾಕ್ಟೀರಿಯಾ ಅನ್ನುವಂಥದ್ದು ಒಂದು ಗುಂಪು,
0: ಹೌದು.
1: ಅದರಲ್ಲಿ ನಿರ್ದಿಷ್ಟವಾಗಿ ಇಂತಹ ಬ್ಯಾಕ್ಟೀರಿಯಾದಲ್ಲೇ ಇನ್ಫೆಕ್ಷನ್ ಆಗಿದೆ ಅಂತ ಹೇಗೆ ನಿರ್ಧಾರ ಮಾಡೋದು, ಮತ್ತು ಅದರ ವಿರುದ್ಧವಾಗಿ ಯಾವ ಆಂಟಿಬಯೋಟಿಕ್ ಮಾಡೋದು?
0: ನಾನು ಮುಂಚೆನೆ ಹೇಳಿದ ಹಾಗೆ ಕಾಕೈ ಮತ್ತೆ ಬ್ಯಾಸಿಲೈ, ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್, ಹೌದು, ಪರೀಕ್ಷೆಯಲ್ಲಿ ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ಒಂದು ಸ್ಲೈಡ್ಸ್ ಅಂತ ಮಾಡ್ತೇವೆ, ಸ್ಲೈಡ್ ನಲ್ಲಿ ಮಾಡಿದಾಗ ರಕ್ತ ಪರೀಕ್ಷೆಯಲ್ಲಿ ಅದರಲ್ಲಿ ಗ್ರಾಮ್ ಪಾಸಿಟಿವ್ ಕಾಕಯ್ಯೆ ಅಥವಾ ಗ್ರಾಮ್ ನೆಗೆಟಿವ್ ಬ್ಯಾಸಿಲಯ್ಯ ಯಾವುದು ಅನ್ನೋದು ನಮಗೆ ಗೊತ್ತಾಗ್ತದೆ. ಕಲ್ಚರ್ ಸೆನ್ಸಿಟಿವಿಟಿ ಮಾಡಿದಾಗ ಇಂಥದೇ ಆರ್ಗ್ಯಾನಿಸಮ್ ಅಂದ್ರೆ ಇಂಥದೇ ಕ್ರಿಮಿಯಿಂದ ಆಗಿರ್ತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಮುಖ್ಯವಾಗಿ ಈಗಿನ ಹೊಸ ಒಂದು ಮೆಥಡ್ಸ್ ಅಂದ್ರೆ ಪರೀಕ್ಷೆಗೆ ವಿಧಾನಗಳಲ್ಲಿ ಯಾವ ಕ್ರಿಮಿ ಉಂಟು, ಅದು ಯಾವ ಆಂಟಿಬಯೋಟಿಕ್ಗಳಿಗೆ ಕೆಲಸ ಅಂದ್ರೆ ಯಾವ ಆಂಟಿಬಯೋಟಿಕ್ಗಳು ಅವಿರುದ್ಧವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಕೂಡ MIC ಮಿನಿಮಮ್ ಇನಿಬಿಟರಿ ಕಾನ್ಸಂಟ್ರೇಷನ್ ಅಂತಕ್ಕಂಥ ಒಂದು ಪರಿಶೋಧನೆ ಇದೆ. ಅದರಲ್ಲಿ ಅದರ ಮೂಲಕ ಬಹಳ ಸುಲಭವಾಗಿ ನಾವು ಅದನ್ನು ಕಂಡುಹಿಡಿಯಬಹುದು. ಅದಕ್ಕೆ ರೀತಿಯಲ್ಲಿ ನಾವು ಆಂಟಿಬಯೋಟಿಕ್ಗಳನ್ನು ಕೊಟ್ಟರೆ ತಕ್ಷಣವೇ ಆ ಒಂದು ಕ್ರಿಮಿಗಳು ನಾಶವಾಗಿ ಮನುಷ್ಯನ ಆರೋಗ್ಯವನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ.
1: ಆಮೇಲೆ ಈಗ ಒಬ್ಬ ವ್ಯಕ್ತಿಗೆ ಇಂಥ ಒಂದು ಆಂಟಿಬಯೋಟಿಕ್ಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನೆಲ್ಲ ನೀವು ಗಣನೆಗೆ ತಗೊಳ್ತೀರಿ?
0: ಮುಖ್ಯವಾಗಿ ನಾವು ಬಹಳ ಮುಖ್ಯವಾಗಿ ಅಂದ್ರೆ ಮನುಷ್ಯನ ವಯಸ್ಸು ಅಂತ ಹೇಳಿದ್ರೆ ಚಿಕ್ಕ ಪ್ರಾಯದವರು ಇದ್ದರೆ, ಮಧ್ಯಮ ಪ್ರಾಯದವರು, ಮತ್ತೆ ವಯಸ್ಕರು ಅಂದ್ರೆ ವಯಸ್ಸಾದವರು ಅಂತಾರೆ, ಅಂಥವರಲ್ಲಿ ಕೆಲವು ಕೋಮಾಬಿಡಿಟೀಸ್ ಅಂತ ಹೇಳಿ ಜೊತೆಯಲ್ಲಿ ಇರತಕ್ಕಂಥ ಕಾಯಿಲೆಗಳು, ಅಂದ್ರೆ ಸಕ್ಕರೆ ಕಾಯಿಲೆ ಇರ್ಬೋದು, ಪ್ರೆಷರ್ನ ಕಾಯಿಲೆ ಇರ್ಬೋದು, ಕಿಡ್ನಿಯ ಡಿಸೀಸ್ ಅಂದ್ರೆ ರೀನಲ್ ಫೇಲ್ಯೂರ್ ಅಂತ ಹೇಳ್ತೇವೆ, ಹೆಪಾಟಿಕ್ ಡಿಸೀಸ್ ಅಂದ್ರೆ ಲಿವರ್ನ ಕಾಯಿಲೆ ಇರ್ಬೋದು, ಇದನ್ನೆಲ್ಲನೂ ನಾವು ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಮುಖ್ಯವಾಗಿ ಯಾಕೆ ಅಂತ ಹೇಳಿದ್ರೆ, ಈ ಆಂಟಿಬಯೋಟಿಕ್ಗಳು ನಾವು ಮನುಷ್ಯನಿಗೆ ಕೊಟ್ಟಾಗ ಅದರಲ್ಲಿ ಮೆಟಬಾಲಿಸಮ್ ಅಂತ ಹೇಳಿದ್ರೆ ಅದು ಹಾಗೆ ಕೆಲಸ ಮಾಡ, ಅದು ಫಸ್ಟ್ ಪಾಸ್ ಎಫೆಕ್ಟ್

0: ಅಂತ ಹೇಳಿದ್ರೆ ಲಿವರಿಗೆ ಹೋಗಿ ಅಲ್ಲಿ ಚೇಂಜ್ ಆಗಿ ಆ ಚೇಂಜ್ ಆದಂತಹ ಒಂದು ಆಂಟಿಬಯೋಟಿಕ್ಗಳು ರಕ್ತದಲ್ಲಿ ಬಂದು ಮತ್ತೆ ಅಂಗಗಳ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಆದ್ದರಿಂದ ಯಾವ ವ್ಯಕ್ತಿಯ ಲಿವರ್ ಡಿಸೀಸಸ್ ಅಂತ ಹೇಳಿದ್ರೆ ಯಕೃತ್ತಿನ ಒಂದು ಲಿವರಿನ ತೊಂದರೆಗಳಿರ್ತದೋ ಅಂಥವರಲ್ಲಿ ನಾವು ಆಂಟಿಬಯೋಟಿಕ್ನ ಕೊಡುವಾಗ ಭಾಳ ಎಚ್ಚರಿಕೆ ವಹಿಸಬೇಕಾಗ್ತದೆ. ಅಂದರೆ ಅದರಲ್ಲಿ ಡೋಸನ್ನು ಕಮ್ಮಿ ಮಾಡಬೇಕಾಗ್ತದೆ ಅಥವಾ ಬೇರೆ ಯಾವುದನ್ನು ಮೆಥಡ್ ನಾವು ಇದನ್ನ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಕಿಡ್ನಿಯ ಡಿಸೀಸಸ್ ಅಂತ ಹೇಳಿದ್ರೆ ಕಿಡ್ನಿಯ ಡಿಸೀಸಸ್ ಅಲ್ಲೂ ಕೂಡ ಈ ಆಂಟಿಬಯೋಟಿಕ್ಗಳು ಕೊಟ್ಟ ನಂತರ ಅವುಗಳು ಮೂತ್ರದ ಮೂಲಕವಾಗಿ ಹೊರಗಡೆ ಹೋಗ್ತದೆ, ಅದರಿಂದ ವಿಸರ್ಜನೆಗೊಳ್ತದೆ. ಆ ಕಿಡ್ನಿಯ ಡಿಸೀಸಸ್ ಇರೋರಲ್ಲಿ ಕೂಡ ನಾವು ಈ ಆಂಟಿಬಯೋಟಿಕ್ ಕೊಡುವಾಗ ಅದರಲ್ಲಿ ಡೋಸ್ ಅದನ್ನು ಮಾಡಿಫಿಕೇಶನ್ ಅಂತ ಏನು ಹೇಳ್ತೇವೆ ಅಂತೇಳಿ ಅವುಗಳ ಒಂದು ಪ್ರಮಾಣವನ್ನು ನಾವು ನಿರ್ದಿಷ್ಟವಾಗಿ ನೋಡಿಕೊಂಡು ಮತ್ತೆ ಕೊಡಬೇಕಾಗ್ತದೆ. ಮತ್ತು ಜೊತೆಯಲ್ಲಿ ಅವರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇರ್ಬೋದು, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸಸ್ಸು, ಬೇರೆ ಹೃದಯದ ಕಾಯಿಲೆಗಳಿರ್ಬೋದು, ಅಂಥವರಲ್ಲಿ ನಾವು ಕೊಡುವಾಗ ಕೆಲವು ಈ ಒಂದು ಆಂಟಿಬಯೋಟಿಕ್ಗಳನ್ನು ನೋಡಿ ಅದನ್ನು ತೂಕವನ್ನು ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದು ಅವರಿಗೆ ಸುಲಭ, ಯಾವುದು ಉತ್ತಮ, ಯಾವುದು ಅವರಿಗೆ ಕೆಲಸ ಮಾಡ್ತದೆ, ಯಾವುದರಿಂದ ಅವರಿಗೆ ಅಡ್ಡ ಪರಿಣಾಮಗಳಿಲ್ಲ, ಅದರ ಪ್ರಕಾರ ನೋಡಿ ನಾವು ಅದನ್ನು ಕೊಡ್ತೇವೆ ಅದನ್ನು.
1: ಆಮೇಲೆ ಈಗ ಆಂಟಿಬಯೋಟಿಕ್ ಜನರಲ್ ಫಿಸಿಷಿಯನ್ ಕೂಡ ಈ ಆಂಟಿಬಯೋಟಿಕ್ ಅನ್ನು ಕೊಡಬಹುದು ಅಥವಾ ಅದಕ್ಕೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಬೇಕಾ ಹೇಗಿದೆ?
0: ಮುಖ್ಯವಾಗಿ ಆಂಟಿಬಯೋಟಿಕ್ಗಳನ್ನು ಯಾರು ಬೇಕಾದರೂ ಕೊಡ್ಬೋದು, ಬಟ್ ಆದರೆ ಮುಖ್ಯವಾಗಿ ಒಂದು ಮಾತನ್ನು ನಾವು ತಿಳ್ಕೊಳ್ಬೇಕಾಗಿರೋದು, ಸರಿಯಾದ ಕ್ರಮದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಆಂಟಿಬಯೋಟಿಕ್ಗಳನ್ನು ಕೊಡೋದು ಬಹಳ ಮುಖ್ಯ.
1: ಆಯ್ಕೆ ಮಾಡುವಂಥದ್ದು
0: ಯಾವಾಗ ಅದರಲ್ಲಿ ವ್ಯತ್ಯಾಸ ಆಗ್ತದೋ ಅಂತ ಹೇಳಿದ್ರೆ ಡೋಸ್ ಜಾಸ್ತಿ ಆಗಿರ್ಬೋದು ಅಥವಾ ಅದರಲ್ಲಿ ಕೊಡತಕ್ಕಂಥ ಡ್ಯೂರೇಷನ್ ಅಂದರೆ ಎಷ್ಟು ಸಮಯ ನಾವು ಕೊಡಬೇಕು ಅದನ್ನು ಸರಿಯಾಗಿ ಕೊಡದೇ ಇದ್ರೆ ಮುಖ್ಯವಾದಂಥ ಒಂದು ತೊಂದರೆ ಉಂಟಾದ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಏನು ಹೇಳ್ತೇವೆ. ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಕ್ರಿಮಿಗಳು ಆಂಟಿಬಯೋಟಿಕ್ಗೆ ಕೆಲಸ ಮಾಡೋದನ್ನು ಬಿಟ್ಬಿಡುತ್ತೆ, ಅಂದರೆ ಕ್ರಿಮಿಗಳು ಸಾಯೋದಿಲ್ಲ. ಅದರಿಂದ ಅಂತಹ ಒಂದು ಸ್ಥಿತಿ ಬಂತು ಅಂತ ಹೇಳಿದ್ರೆ ಮನುಷ್ಯಕ್ಕೆ ಅತೀವ ಆಪತ್ತು ಬರ್ತಕ್ಕಂಥದ್ದು. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಕ್ರಿಮಿಗಳು ದೇಹದಲ್ಲಿ ಇದೆ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗೆ ಬಹಳ ಸಮಯದಲ್ಲಿ ಮರಣ ಸಂಭವಿಸುವ
1: ಬೇಗನೆ
0: ಸಂಭವಿಸುವ. ಆದ್ದರಿಂದ ಆಂಟಿಬಯೋಟಿಕ್ ಯಾರು ಬೇಕಾದರೂ ಕೊಡಬಹುದು ಅಂತ ಇದ್ದರೂ ಕೂಡ ಅದರಲ್ಲಿ ಬೇಕಾದಂತಹ ಒಂದು
1: ನಿಪುಣತೆ
0: ಅತ್ಯಗತ್ಯ.
1: ಈ ಸೈಡ್ ಎಫೆಕ್ಟ್ಸ್ ಅಥವಾ ಒಂದು ಅಡ್ಡ ಪರಿಣಾಮದ ಬಗ್ಗೆ ಹೇಳಿ, ಆಂಟಿಬಯೋಟಿಕ್ಸ್ ಅನ್ನು ಸರಿಯಾಗಿ ತೆಗೆದುಕೊಳ್ಳದೆ ಹೋದರೆ ಏನೇನು ಅಡ್ಡ ಪರಿಣಾಮಗಳು?
0: ನೋಡಿ, ಮುಖ್ಯವಾಗಿ ಯಾವುದೇ ಆಂಟಿಬಯೋಟಿಕ್ ಅನ್ನು ತಗೊಂಡಾಗ ಅಡ್ಡ ಪರಿಣಾಮಗಳು ಬಹಳ ಮುಖ್ಯವಾದದ್ದು ಅಂದರೆ ವಾಂತಿ ಆಗ್ತಕ್ಕಂಥದ್ದು, ಭೇದಿ ಆಗ್ತಕ್ಕಂಥದ್ದು ಅಂದರೆ ಆಂಟಿಬಯೋಟಿಕ್ ತಗೊಂಡ ನಂತರದಲ್ಲಿ ನಾಸಿಯ ಅಂತ ಹೇಳಿದ್ರೆ ವಾಂತಿ ಬರ್ತಕ್ಕಂಥ ಒಂದು ಭಾವನೆ ಬರ್ತಕ್ಕಂಥದ್ದು,
1: ವಾಮಿಟಿಂಗ್
0: ಸೆನ್ಸೇಷನ್ ಬರ್ತಕ್ಕಂಥದ್ದು, ಮತ್ತು ಫೋಟೋಸೆನ್ಸಿಟಿವಿಟಿ ಫೋಟೋಸೆನ್ಸಿಟಿವಿಟಿ ಅಂತ ಹೇಳಿದ್ರೆ ಆಂಟಿಬಯೋಟಿಕ್ ತಗೊಂಡ ನಂತರ ಬಿಸಿಲಿಗೆ ಹೋದ ತರ ತುರಿಕೆ ಬರ್ತಕ್ಕಂಥದ್ದು, ಅಂದರೆ ಮೈನಲ್ಲಿ ತುರಿಕೆ ಬರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕೆಲವರಿಗೆ ಕೆಲವು ಪರ್ಟಿಕ್ಯುಲರ್ ಆಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಅಂದರೆ ಅಮೈನೋಗ್ಲೈಕೋಸೈಡ್ಸ್ ಅಂತಕ್ಕಂಥ ಒಂದು ಗ್ರೂಪ್ ಇದೆ ಆಂಟಿಬಯೋಟಿಕ್, ಅದನ್ನು ತಗೊಂಡ ನಂತರ ಕಿವಿ ಸರಿಯಾಗಿ ಗಳಿಸೋದಿಲ್ಲ, ಅದರ ಒಂದು ಪ್ರಾಬ್ಲಮ್ ಬರ್ತದೆ, ಅದರ ಪ್ರಾಬ್ಲಮ್ ಬರ್ತದೆ. ಮತ್ತು ಕೆಲವು ಆಂಟಿಬಯೋಟಿಕ್ಗಳನ್ನು ತಗೊಂಡಾಗ ಹೃದಯದಲ್ಲಿ ಬಡಿತಗಳು ಸರಿಯಾಗಿ ಆಗೋದಿಲ್ಲ, ಅಂದರೆ ಅರಿದ್ಮಿಯಾಸ್ ಅಂತ ಹೇಳ್ತೇವೆ, ಅಂದರೆ ಇರ್ರೆಗ್ಯುಲರ್ ಬೀಟಿಂಗ್ ಹಾರ್ಟ್, ಅಂದರೆ ಈ ರೀತಿಯಾದಂಥ ಅಡ್ಡ ಪರಿಣಾಮಗಳು ಉಂಟಾಗ್ತದೆ. ಮತ್ತು ಇದರ ಜೊತೆಯಲ್ಲಿ ಒಂದು ಮತ್ತೊಂದು ಅಡ್ಡ ಪರಿಣಾಮ ಅಂತೇಳಿ ನಾನು ಆಗಲೇ ತಿಳಿಸಿದ ಹಾಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸು ಕೂಡ ಒಂದು ಅಡ್ಡ ಪರಿಣಾಮ.
1: ಕೆಲವೊಂದು ಉದಾಹರಣೆ ಹೇಳಿ ಈ
0: ರೆಸಿಸ್ಟೆನ್ಸ್ಗೆ. ನೋಡಿ, ಮುಖ್ಯವಾಗಿ ನಾವು ರೆಸಿಸ್ಟೆನ್ಸ್ಗೆ ನಾರ್ಮಲ್ ಆಗಿ ಕೆಲವು ಆಂಟಿಬಯೋಟಿಕ್ಗಳಿಗೆ ರೆಸಿಸ್ಟೆನ್ಸ್ ಬರ್ತಕ್ಕಂಥದ್ದು ಕೆಲವು ಕ್ರಿಮಿಗಳಿರ್ತಕ್ಕಂಥದ್ದು ಮುಖ್ಯವಾಗಿ MRSE ಅಂತ ನಾವು ಹೇಳ್ತೇವೆ, ಮೆಥಿಸಿಲಿನ್ ರೆಸಿಸ್ಟೆನ್ಸ್ ಸ್ಟೆಫಲೋಕಾಕಸ್ ಆರಿಯಸ್. ಅತ್ಯಂತ ಒಂದು ಕಠಿಣವಾದಂತಹ ಒಂದು ಕ್ರಿಮಿ ಅದು. ಅದು ಒಮ್ಮೆ ದೇಹದಲ್ಲಿ ಹೋಗ್ತು ಅಂತ ಹೇಳಿದ್ರೆ ಅದನ್ನು ತೊಲಗಿಸೋದು ಬಹಳ ಕಷ್ಟದ ವಿಚಾರ. ಆದ್ದರಿಂದ ಅದನ್ನು ಹೊರಗೆ ತಡೆಯೋದೇ ಬುದ್ಧಿವಂತಿಕೆ. ಆದ್ದರಿಂದ ಇದು ಮುಖ್ಯವಾಗಿ ಚರ್ಮದ ಇನ್ಫೆಕ್ಷನ್ ಅಲ್ಲಿ ಬರ್ತಕ್ಕಂಥದ್ದು. ಒಮ್ಮೆ ಚರ್ಮದಲ್ಲಿ ಇನ್ಫೆಕ್ಷನ್ ಮಾಡಿ MRSE ಬಂತು ಅಂತ ಹೇಳಿದ್ರೆ ಅದನ್ನು ತೆಗೆಸೋದಕ್ಕೆ ಬಹಳ ಕಷ್ಟ ಆಗ್ತದೆ. ಎರಡನೇದು VI ಅಂತ ಹೇಳ್ತೇವೆ, ವ್ಯಾಂಕೋಮೈಸಿನ್ ರೆಸಿಸ್ಟೆನ್ಸ್ ಎಂಟ್ರೋಕಾಕಸ್. ಇದು ಕೂಡ ಅಷ್ಟೇ, ಇದು ಮುಖ್ಯವಾಗಿ ಇದು ಒಮ್ಮೆ ಹೊಕ್ಕಿತು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಅದು ಮೂತ್ರಕೋಶದಲ್ಲಿ ಅಂದರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಮಾಡ್ತದೆ. ಸರ್ಜಿಕಲ್ ವೂಂಡ್ಸ್ ಅಂದರೆ ಆಪರೇಷನ್ ಆಗಿರ್ಕಂಥ ಒಂದು ಗಾಯಗಳಲ್ಲಿ ಬಂದು ಕೂತ್ಕೊಳ್ತಕ್ಕಂಥದ್ದು. ಸೆಪ್ಸಿಸ್ ಅಂದರೆ ರೋಗದಲ್ಲಿ ಒಂದು ರೀತಿಯಾದ ಒಂದು ನಂಜನ್ನು ಉಂಟು ಮಾಡ್ತಕ್ಕಂಥದ್ದು, ಇದು ನಾರ್ಮಲ್ ಆಗಿ ವ್ಯಾಂಕೋಮೈಸಿನ್ ರೆಸಿಸ್ಟೆನ್ಸ್ ಎಂಟ್ರೋಕಾಕಸ್ನಿಂದ ಉಂಟಾಗ್ತಕ್ಕಂಥದ್ದು. ಕಾರ್ಬಪಿನಮ್ ರೆಸಿಸ್ಟೆನ್ಸ್ ಎಂಟ್ರೋಬ್ಯಾಕ್ಟ್ರೀಸಿ ಅಂತಕ್ಕಂಥ ಇನ್ನೊಂದು ಒಂದು ವಿಧವಾದಂಥ ಒಂದು ಬ್ಯಾಕ್ಟೀರಿಯಾ ಉಂಟು. ಅದು ಕೂಡ ಮುಖ್ಯವಾಗಿ ವೆಂಟಿಲೇಟರ್ಸ್ ಅಂತ ಹೇಳಿದ್ರೆ ಮನುಷ್ಯನಿಗೆ ಶ್ವಾಸವನ್ನು ಕೊಡ್ತಕ್ಕಂಥ ಮೆಷಿನ್ಗಳಲ್ಲಿ ಏನು ನಾವು ಇಟ್ಟಿರ್ತೇವೆ ಅಂಥವರಲ್ಲಿ ಬರ್ತಕ್ಕಂಥದ್ದು. ಮತ್ತು ಯೂರಿನರಿ ಕ್ಯಾಥೆಟರ್ಸ್ ಅಂದರೆ ಮೂತ್ರವನ್ನು ಮಾಡಿಸ್ಲಿಕ್ಕೋಸ್ಕರವಾಗಿ ಕೆಲವು ಸಲ ನಾವು ಟ್ಯೂಬ್ಗಳನ್ನು ಹಾಕಿರ್ತೇವೆ ಅಂಥವರಲ್ಲಿ ಬರ್ತಕ್ಕಂಥದ್ದು. ಒಟ್ಟಿನಲ್ಲಿ ಭಾಳ ವಿಧವಾದಂಥ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು, ಬಟ್ ಇದು ಮೂರು ಜೀವಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆರ್ಗ್ಯಾನಿಸಮ್ಸ್ ಅಂದರೆ ಅಂಥ ಕ್ರಿಮಿಗಳು. ಅದು ಇದರ ಬಗ್ಗೆ ನಾವು ಅತ್ಯಂತ ಎಚ್ಚರಿಕೆ ವಹಿಸಿ ಅದಕ್ಕೆ ಸೂಕ್ತವಾದಂಥ ಇದನ್ನು ಔಷಧಗಳನ್ನು ಮಾಡಬೇಕಾಗ್ತದೆ. ಇದು
1: ಬಹುಶಃ ಈ ಅಡ್ಡ ಪರಿಣಾಮಗಳ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಸ್ತಾರವಾಗಿ ಹೇಳುವುದಿದ್ರೆ, ಹೆಚ್ಚು ನಿದ್ದೆ ಬರುವಂತಹದ್ದು ಅಥವಾ ತೂಕಡಿಕೆ ಬರುವಂತಹದ್ದು ಮತ್ತೆ ಬ್ಯಾಲೆನ್ಸ್ ತಪ್ಪುವಂತಹದ್ದು ತಲೆಗೂದಲು ಉದುರುವಂತ ಇಂಥ ಸಮಸ್ಯೆಗಳೆಲ್ಲ ಬರ್ತವಾ?
0: ಮುಖ್ಯವಾಗಿ ಬ್ಯಾಲೆನ್ಸ್ ತಪ್ಪತಕ್ಕಂಥದ್ದು ಬರ್ತದೆ. ನಾನು ಆಗಲೇ ಹೇಳಿದ ಹಾಗೆ ಅಮೈನೋಗ್ಲೈಕೋಸೈಡ್ಸ್ ಅಂತಕ್ಕಂಥ ಒಂದು ಗ್ರೂಪ್ ಆಂಟಿಬಯೋಟಿಕ್ ತಗೊಂಡಾಗ ಕಿವಿಯಲ್ಲಿ ವ್ಯತ್ಯಾಸ ಬರ್ತದೆ, ಕಿವಿಯಲ್ಲಿ ಅಂದರೆ ನರದಲ್ಲಿ ವ್ಯತ್ಯಾಸ ಬರ್ತದೆ, ಅಂತಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪತಕ್ಕಂಥದ್ದು ಬರ್ತದೆ. ಅದು ಕೂದಲು ಉದುರುವುದು ಅದು ಮತ್ತೆ ಬೇರೆ ಆದಂಥ ಇದನ್ನು ಆಗ್ತಕ್ಕಂಥ ನಿದ್ದೆ ಬರೋದು ತೂಕಡಿಗೆ ಬರೋದು ಆಂಟಿಬಯೋಟಿಕ್ಸ್ನಲ್ಲಿ ನಾರ್ಮಲ್ ಆಗಿ ಬರೋದಿಲ್ಲ. ಬಟ್ ಆಂಟಿಬಯೋಟಿಕ್ ಜೊತೆಯಲ್ಲಿ ಕೊಟ್ಟಿರ್ತಂಥ ಬೇರೆ ಔಷಧಿಗಳಿರ್ತದಲ್ಲ, ಅಂದರೆ ಆಂಟಿ ಹಿಸ್ಟಮಿನಿಕ್ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದ್ಯಾವುದು ಬೇರೆ ರೀತಿಯದ್ದು, ಅವುಗಳಿಂದ ಬರೋ ಸಾಧ್ಯತೆಗಳಿರ್ತದೆ. ಆದರೆ ಆಂಟಿಬಯೋಟಿಕ್ ಪರ್ಸೆ ಅಂದರೆ ಆಂಟಿಬಯೋಟಿಕ್ ನಿಂದಾನೇ ಬರೋದಂತ ಸಾಧ್ಯತೆಗಳು ಬಹಳ ಕಡಿಮೆ.
1: ಆಮೇಲೆ ಈಗ ಆಂಟಿಬಯೋಟಿಕ್ಸ್ ಅನ್ನು ಹೇಗೆ ತಗೋಬೇಕು ಅಂತ,
0: ಮುಖ್ಯವಾಗಿ ಆಂಟಿಬಯೋಟಿಕ್ಸ್ ಅನ್ನು ತಗೊಳ್ಳೋದಕ್ಕೆ ನಾನು ಆಗಲೇ ತಿಳಿಸಿದಾಗ ನಿಮಗೆ ಮನುಷ್ಯನ ದೇಹದಲ್ಲಿ ಇರತಕ್ಕಂಥ ಲಿವರಿನ ಒಂದು ಸ್ಥಿತಿ, ಕಿಡ್ನಿಯ ಸ್ಥಿತಿ, ಮತ್ತೆ ಅದನ್ನ ಅವನ ದೇಹದ ತೂಕ ಅಂತೇಳಿ ವೆಯ್ಟ್ ಆಫ್ ದ ಪರ್ಸನ್, ಅದರ ಮೇಲೆ ನಾವು ಅದನ್ನು ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ರೆ ಸೋ ಮೆನಿ ಮಿಲಿಗ್ರಾಮ್ಸ್ ಪರ್ ಕೆಜಿ ಬಾಡಿ ವೆಯ್ಟ್ ಅಂತ ಹೇಳ್ತೇವೆ. ಇಷ್ಟು ಮಿಲಿಗ್ರಾಮ್ ಒಂದು ಕೆಜಿಗೆ ಇಷ್ಟು ಮಿಲಿಗ್ರಾಮ್ ಕೊಡುವ ಅಂದ್ರೆ ಒಂದು 50 ಕೆಜಿ ಮನುಷ್ಯ ಇರ್ಬೋದು, 60 ಕೆಜಿ ಮನುಷ್ಯ ಇರ್ಬೋದು, 70 ಕೆಜಿ ಮನುಷ್ಯ ಇರ್ಬೋದು, ಅದರ ಮೇಲೆ ನಾವು ಮಾಡ್ತಕ್ಕಂಥದ್ದು. ಬಟ್ ಇದನ್ನು ತಗೊಳ್ಳೋದಕ್ಕೆ ನಾವು ಒಂದೇ ಸಲಕ್ಕೆ ಒಂದೇ ಡೋಸ್ ನಲ್ಲಿ ಕೊಡಲಿಲ್ಲ, ಅದನ್ನು ನಾವು ಭಾಗವಾಗಿ ಡಿವೈಡ್ ಮಾಡ್ತೇವೆ. ಭಾಗವಾಗಿ ಅಂದರೆ 2 ಬಾರಿ ಮಾಡ್ಬೋದು, ಅಂದ್ರೆ ದಿನದಲ್ಲಿ 2 ಬಾರಿ ಕೊಡ್ತಕ್ಕಂಥದ್ದು, ದಿನದಲ್ಲಿ 3 ಬಾರಿ ಕೊಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದನ್ನು ಯಾವ ರೀತಿಯನ್ನು ನಾವು ಭಾಗ ಮಾಡ್ತೇವೆ ಅಂತ ಹೇಳಿದ್ರೆ ಅದರ ಮುಖ್ಯವಾಗಿ ಮೆಟಬಾಲಿಸಮ್ ಅಂಡ್ ಎಕ್ಸ್ಕ್ರೀಷನ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಯಾವುದೇ ಔಷಧವನ್ನು ತಗೊಂಡಾಗ ಅದು ಲಿವರ್ನಲ್ಲಿ ಹೋಗಿ ಮೆಟಬಾಲಿಸಮ್ ಅಂತ ಹೇಳಿದ್ರೆ ಅದರಲ್ಲಿ ಜೀರ್ಣ ಆಗಿ ಅದರ ನಂತರದಲ್ಲಿ ದೇಹದಲ್ಲಿ ಪರಿಚಲಿಸಿ ರಕ್ತಗತವಾಗಿ ಮತ್ತೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಿ ಮತ್ತೆ ಮೂತ್ರದ ಮೂಲಕ ಹೊರಗಡೆ ಹೋಗ್ತಕ್ಕಂಥದ್ದು. ಈ ಒಂದು ಈ ಕಂಪ್ಲೀಟ್ ಒಂದು ಸೈಕಲ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಎಷ್ಟು ಸಮಯ ತಗಲುತ್ತದೆ ಅಂತ ನಮಗೆ ಗೊತ್ತಿರ್ತದೆ ಅಂತ ಹೇಳಿದ್ರೆ ಈಗ ಬೇಕಾದ ರಿಸರ್ಚ್ ಗಳಾಗಿರೋದ್ರಿಂದ ಯಾವ ಆಂಟಿಬಯೋಟಿಕ್ ಗಳಿಗೆ ಎಷ್ಟು ಸಮಯ ತಗೊಳ್ತದೆ, ಎಷ್ಟು ಸಮಯ ಹಿಡಿದಾಗ ಇಷ್ಟು ಪೂರ್ತಿ ಕೆಲಸವನ್ನು ಮಾಡ್ತದೆ, ಅದನ್ನ ಮುಖ್ಯವಾಗಿ ಅಂತ ಹೇಳಿದ್ರೆ ಅಂತ ಅದರ ಬೇಸಿಸ್ ಅಂದ್ರೆ ಅದರ ನಿರ್ಧಾರದ ಮೇಲೆ ನಾವು 2 ಕೊಡ್ಬೇಕಾ 3 ಕೊಡ್ಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೇವೆ.
1: ಈಗ ಎಷ್ಟು ಸರಿ ಒಂದು ವಾರ ಆಂಟಿಬಯೋಟಿಕ್ಸ್ ಅನ್ನು ತಗೊಳ್ಳಿ ಅಂತ ಹೇಳ್ತೀವಿ, 1 ಅಥವಾ 2 ದಿವಸದಲ್ಲಿ ಸಮಸ್ಯೆ ಎಲ್ಲ ಪರಿಹಾರ ಆಯಿತು, ಅದರ ಉಳಿದದ್ದನ್ನು ಹಾಗೆ ಬಿಟ್ಟುಬಿಡುವ ಅಂತ ಯೋಚನೆ ಮಾಡುವವರು ಇರಬಹುದು, ಹೀಗೆ ಮಾಡೋದ್ರಿಂದ ಏನು ಸಮಸ್ಯೆಗಳು ಬರ್ತವೆ?
0: ಖಂಡಿತ ತಪ್ಪು ಇದು. ಯಾವುದೇ ಆದಂಥ ಆಂಟಿಬಯೋಟಿಕ್ಗಳನ್ನು ಕೊಟ್ಟರು ಕೂಡ ಪೂರ್ತಿಯಾಗಿ ಅದರ ಡೋಸ್ ಅಂತೇಳಿ ಮತ್ತೆ ಡ್ಯೂರೇಷನ್ ಅದನ್ನು ಸರಿಯಾಗಿ ಪರಿಪಾಲನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಆ ರೀತಿಯಲ್ಲಿ ಮಧ್ಯದಲ್ಲಿ ಅಡ್ಡದಲ್ಲಿ ಬಿಟ್ಟದ್ದು ಅಂದರೆ 1 ದಿವಸ ತಗೊಳ್ಳೋದು ಬಿಡೋದು, 2 ದಿವಸ ತಗೊಳ್ಳೋದು ಬಿಡೋದು, ಹಾಗೆ ಮಾಡಿದಾಗ ನಾನು ಮೊದಲೇ ಹೇಳಿದ ಹಾಗೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಬರ್ತದೆ. ಅಂದರೆ ಆ ಕ್ರಿಮಿ ಮುಂದಿನ ಬಾರಿ ಅದೇ ಆಂಟಿಬಯೋಟಿಕ್ ಕೊಟ್ಟರೆ ಕೆಲಸ ಮಾಡೋದಿಲ್ಲ. ಅಂತ ಒಂದು ಸ್ಥಿತಿ ಬಂದಾಗ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸೀರಿಯಸ್ ಇನ್ಫೆಕ್ಷನ್ ಆದರೂ ಬಂತು ಅಂತ ಹೇಳಿದ್ರೆ ಅವರಿಗೆ ಕೊಡಲಿಕ್ಕೆ ಯಾವ ಆಂಟಿಬಯೋಟಿಕ್ಗಳು ಕೆಲಸ ಮಾಡೋದಿಲ್ಲ. ಅಂತ ಸಮಯದಲ್ಲಿ ಸೆಪ್ಸಿಸ್ ಅಂತ ಹೇಳಿದ್ರೆ ನಂಜಾಗಿ ಮತ್ತೆ ಜೀವ ಹೋಗುವಂತ ಸ್ಥಿತಿಗಳಿರ್ತದೆ. ಆದ್ರಿಂದ ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ, ಯಾವುದೇ ಆಂಟಿಬಯೋಟಿಕ್ಗಳನ್ನು ತಗೊಂಡ್ರು ಕೂಡ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ನಿಗದಿತ ಸಮಯದ ತಕ್ಕೆ ಅಂತ ಹೇಳಿದ್ರೆ ಎಷ್ಟು ಡ್ಯೂರೇಷನ್ ಅಂತ ಏನು ಹೇಳ್ತೀವಿ ಅದನ್ನ ಸರಿಯಾಗಿ ತಗೊಳ್ಳೋದು, ಚಾಚು ತಪ್ಪದೇ ಪಾಲಿಸ್ತಕ್ಕಂಥದ್ದು ಅತ್ಯವಾದಂತಹ ವಿಚಾರ.
1: ಇನ್ನೊಂದು 5 ಉಂಟು.
0: ಅದೇ ಮುಖ್ಯವಾಗಿ ನಾವು ಇದನ್ನ ಹೇಗೆ ಅಂತೇಳಿ ಡಿಕ್ರೀಸ್ ಇನ್ ಅಪ್ರೋಪ್ರಿಯೇಟ್ ಆಂಟಿಬಯೋಟಿಕ್ಸ್ ಹೇಗೆ ಅದನ್ನು ನಾವು ತಡಿಬಹುದು ಅಂತ ಹೇಳ್ಬಿಟ್ಟು, ಮುಖ್ಯವಾಗಿ ನಾವು ಈ ಒಂದು ನಮ್ಮ ಚರ್ಚೆ ವಿಚಾರದಲ್ಲಿ ಬಂದಿರತಕ್ಕಂಥ ಈ ವಿಚಾರಗಳನ್ನು ನಾವು ನೋಡಿದಾಗ ನಾವು ಜನಸಾಮಾನ್ಯರಿಗೆ ತಿಳಿಸಬೇಕಾಗಿರ್ತಕ್ಕಂಥ ಒಂದೆರಡು ಪಾಯಿಂಟ್ಸ್ ಅಂತೇಳಿ ಎರಡು ವಿಚಾರ ಸಂದೇಶಗಳಿರ್ತಕ್ಕಂಥದ್ದು, ಯಾವುದೇ ಆದಂತಹ ಒಂದು ಆಂಟಿಬಯೋಟಿಕ್ಸ್ ಅನ್ನು ತಗೊಳ್ಳುವಾಗ ನಾವು ವೈರಲ್ ಇನ್ಫೆಕ್ಷನ್ಸ್ ಅಂದರೆ ಸಾದಾ ಫ್ಲೂ ಮತ್ತೆ ಸಾದಾ ಕೆಮ್ಮು ನೆಗಡಿ ಅದಕ್ಕೆ ತಗೊಳ್ಳೋದು ಅಗತ್ಯ ಇಲ್ಲ, ಅದನ್ನು ಮಾಡಬಹುದು, ಆದಷ್ಟು ಕೂಡ ಅದನ್ನು ಅವಾಯ್ಡ್ ಅಂತೇಳಿ ನಿಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಎರಡನೇದು, ಯಾವುದೇ ಆಂಟಿಬಯೋಟಿಕ್ಗಳನ್ನು ನೀವು ಹಿಂದಿನ ಬಾರಿ ಕೊಟ್ಟಂಥ ಆಂಟಿಬಯೋಟಿಕ್ಗಳನ್ನು ಮುಂದಿನ ಬಾರಿ ನಂದು ನೆಕ್ಸ್ಟ್ ಬಂತೇನು ತಗೊಳ್ತೇನೆ ಅನ್ನೋದು ತಪ್ಪದು. ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಆಯಾ ಸಂದರ್ಭದಲ್ಲಿ ಡಾಕ್ಟರ್ಗಳನ್ನು ಕಂಡು ಸರಿಯಾದಂಥ ಒಂದು ಮಾರ್ಗದರ್ಶನದ ಪ್ರಕಾರವಾಗಿ ಆಂಟಿಬಯೋಟಿಕ್ಗಳನ್ನು ತಗೊಳ್ಳೋದು ಅತ್ಯಗತ್ಯ ವಿಚಾರ.
1: ಅಪ್ಪನಿಗೆ ಬಂದ ಜ್ವರ ನೀವು
0: ಬರಬೇಕು ಅಂತ ಇಲ್ಲ, ಇರಬೇಕು ಅಂತ ಇಲ್ಲ. ಆಮೇಲಿಂದ ರೈಟ್ ಆಂಟಿಬಯೋಟಿಕ್ ಅಂದರೆ ಯಾವುದು ಸರಿಯಾದಂಥ ಆಂಟಿಬಯೋಟಿಕ್ ಅನ್ನೋದನ್ನು ನಿರ್ಧರಿಸುವುದು ಡಾಕ್ಟರ್ಗಳದ್ದು, ಆದ್ರೆ ನೀವೇ ನಿಮ್ಮ ಒಂದು ಆಂಟಿಬಯೋಟಿಕ್ ಸ್ವಯಂ ವೈದ್ಯಕೀಯ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅದು. ಆದ್ದರಿಂದ ಸರಿಯಾದ ಆಂಟಿಬಯೋಟಿಕ್ಗಳನ್ನು ಚೂಸ್ ಮಾಡುವುದನ್ನು ಡಾಕ್ಟರ್ಗಳಿಗೆ ಬಿಟ್ಟು ಅವರು ಹೇಳಿದ ರೀತಿಯಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಒಟ್ಟಿನಲ್ಲಿ ಒಟ್ಟಾರೆಯಾಗಿ ಉತ್ತಮವಾದಂತಹ ಒಂದು ಔಷಧಗಳು ಇದೆ, ಲಭ್ಯವಿದೆ, ಅದನ್ನು ನಾವು ಯಾವ ರೀತಿಯಲ್ಲಿ ಉತ್ತಮವಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತೇವೆ ಅನ್ನೋದು ನಮ್ಮ ಕೈನಲ್ಲಿ ಇರ್ತಕ್ಕಂಥದ್ದು. ಯಾವುದ್ರಲ್ಲಿ ನಾವು ಸ್ವಲ್ಪ ಹಿಡಿದಿದ್ರೂ ಕೂಡ ಜೀವಕ್ಕೆ ಒಂದು ಪೆಟ್ಟಿರ್ತಕ್ಕಂಥದ್ದು ಅಂದರೆ ಜೀವ ಹೋಗ್ತಕ್ಕಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಆಂಟಿಬಯೋಟಿಕ್ನ ಹಗುರವಾಗಿ ತೆಗೆದುಕೊಳ್ಳದಲ್ಲೇ ಅದನ್ನು ಅದಕ್ಕೆ ಸರಿಯಾದಂತಹ ಒಂದು ಇದೆಲೆಯನ್ನು ಕೊಟ್ಟು ಎಷ್ಟು ಸಮಯ ತಗೊಳ್ಬೇಕೋ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕೋ ಸರಿಯಾಗಿ ತಗೊಂಡು ಅದರ ಪ್ರಕಾರದಲ್ಲಿ ಮುಂದುವರಿಯೋದು ಒಂದು ಸತ್ಯ ಒಳ್ಳೆಯ ನಿರ್ಧಾರವಾಗಿರ್ತದೆ.
1: ಚಿಕ್ಕ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಅಥವಾ ವಯೋವೃದ್ಧರಿಗೆ 80-90 ವರ್ಷದ ಅವರಿಗೂ ಕೂಡ ಇಂಥ ಒಂದು ಆಂಟಿಬಯೋಟಿಕ್ ಕೊಡುವಂತಹ ಸಂದರ್ಭ ಬಂದರೆ ಏನು ಮುನ್ನೆಚ್ಚರಿಕೆ ಕ್ರಮ?
0: ಹಾಗೆ ಯಾವುದೇ ರೀತಿಯಾಗಿ ವಯೋವೃದ್ಧರಿಗೆ ಅಂತ ಹೇಳಿದ್ರೆ ಅವರಲ್ಲಿ ಮುಖ್ಯವಾಗಿ ಅವರಲ್ಲಿ ಲಿವರು ಮತ್ತು ಕಿಡ್ನೀಸು ಅಷ್ಟು ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋದಿಲ್ಲ. ಆದ್ರಿಂದ ಅವರಲ್ಲಿ ಕೊಡುವಾಗ ನಾವು ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಮತ್ತೆ ಅವರ ತೂಕ ಕೂಡ ಅಷ್ಟು ಹೆಚ್ಚಿರೋದಿಲ್ಲ ಬೇರೆ ಮನುಷ್ಯರಿಗೆ ಹೋಲಿಸಿದ್ರೆ, ವಯಸ್ಸಾದವರಲ್ಲಿ ಅಷ್ಟು. ಆದ್ರಿಂದ ನಾವು ಪರ್ ಕೆಜಿ ಬಾಡಿ ವೆಯ್ಟಿನ ಪ್ರಕಾರದಲ್ಲೇ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ವಿಚಾರವನ್ನ ವಯೋವೃದ್ಧರಲ್ಲಿ ಯೂಸ್ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಪೀಡಿಯಾಟ್ರಿಕ್ ಅಂದ್ರೆ ಮಕ್ಕಳಲ್ಲೂ ಕೂಡ ಅದೇ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಅತಿ ಚಿಕ್ಕ ಮಕ್ಕಳು ಮತ್ತೆ ಅತಿ ವಯಸ್ಕರು ಇಬ್ಬರು ಕೂಡ ಒಂದೇ ಸಮ ಅಂತ ನಮ್ಮ ಲೆಕ್ಕಾಚಾರ ಅಂತ ಹೇಳಿದ್ರೆ, ಅವರಲ್ಲಿ ಕೂಡ ನಾವು ಪರ್ ಕೆಜಿ ಬಾಡಿ ವೈಟ್ ಅನ್ನೋದನ್ನೇ ತಗೊಳ್ತೇವೆ. ಒಂದು ಕೆಜಿಗೆ ಇಷ್ಟು ಮಿಲಿಗ್ರಾಮಿನ ಸಹ ಆಂಟಿಬಯೋಟಿಕ್ ಅನ್ನು ಕೊಡಬೇಕು ಅಂತೇಳಿ. ವಯಸ್ಸಾದವರಲ್ಲೂ ಕೂಡ ಅಷ್ಟೇ. ಬಟ್ ಮುಖ್ಯವಾಗಿ ಅವರಲ್ಲಿ ಇರ್ತಕ್ಕಂಥ ಕೋಮಾಬಿಡಿಟೀಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಆದಂತಹ ತೊಂದರೆಗಳನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಚಾರಗಳನ್ನು ಮಾಡಿ, ಮತ್ತೆ ಅವರಲ್ಲಿ ಯಾವುದಾದ್ರೂ ಒಂದು ರೀತಿಯಾದ ತೊಂದರೆಗಳು ಉಂಟಾದರೆ, ಅಂದ್ರೆ ಆಂಟಿಬಯೋಟಿಕ್ ಉಂಟಾದರೆ ಇಮಿಡಿಯೇಟ್ ಆಗಿ ಅಂದ್ರೆ ತಕ್ಷಣವೇ ಅವ್ರನ್ನ ಡಾಕ್ಟರ್ ಅನ್ನು ಸಂಪರ್ಕಿಸೋದು ಅತ್ಯಂತ ಉತ್ತಮ. ಯಾಕಂದ್ರೆ ಅದನ್ನು ಆ ಕ್ಷಣದಲ್ಲೇ ಡಾಕ್ಟರ್ಗಳು ನೋಡಿ ಅದನ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಶಮನವನ್ನು ಮಾಡಿಕೊಡ್ತಾರೆ. ಇಲ್ಲ ಪರವಾಗಿಲ್ಲ ನಾವು ತಗೊಳ್ತಾ ಇರ್ತೇನೆ ಅಂತ ಹಾಗೆ ಮುಂದುವರಿಸೋದಕ್ಕಿಂತ ತಕ್ಷಣ ಬಂದು ಕಂಡು ಏನಾದ್ರೂ ನನಗೆ ಇಂಥ ತೊಂದರೆ ಆಗ್ತಾ ಇದೆ, ಹೀಗೆ ತೊಂದರೆ ಆಗ್ತಾ ಇದೆ ಅಂತ ತಿಳಿಸಿದರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದು ಔಷಧಿಯಿಂದ ಉಂಟಾಗಿದ್ದೆ ಅಥವಾ ಬೇರೆಯಿಂದ ಉಂಟಾಗಿದ್ದೆ ಅನ್ನೋದನ್ನು ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಶಮನವನ್ನು ನೀಡಲಾಗ್ತದೆ.
1: ಈಗ ಎದೆ ಹಾಲು ಉಣಿಸುವಂತಹ ಅಮ್ಮಂದಿರಿಗೆ ಇಂಥ ಒಂದು ಆಂಟಿಬಯೋಟಿಕ್ ತಗೊಳ್ಳುವಂತಹ ಒಂದು ಸಂದರ್ಭ ಬಂದ್ರೆ ಏನು ಮುನ್ನೆಚ್ಚರಿಕೆ?
0: ಹೌದು, ಅಂತ ಹೇಳಿದ್ರೆ ಕೆಲವು ಆಂಟಿಬಯೋಟಿಕ್ಗಳು ಎದೆ ಹಾಲಿನಲ್ಲಿ ಸ್ರವಿಸುತ್ತೆ ಅಂದ್ರೆ ಬರ್ತದೆ. ಅಂತ ಸಂದರ್ಭದಲ್ಲಿ ಯಾವ ಆಂಟಿಬಯೋಟಿಕ್ಗಳು ಎದೆ ಹಾಲಿ ಬರುವುದಿಲ್ಲವೋ ಅಂತಹ ಆಂಟಿಬಯೋಟಿಕ್ಗಳನ್ನು ಮಾತ್ರ ನಾವು ಅದನ್ನ ಪ್ರಿಸ್ಕ್ರೈಬ್ ಅಂತ ಹೇಳಿದ್ರೆ ಅವರಿಗೆ ನಾವು ಕೊಡ್ತೇವೆ ಅದನ್ನ. ಇದು ನಮಗೆ ಗೊತ್ತಿರ್ತದೆ ಅಂತ ಹೇಳಿದ್ರೆ ಅವ್ರು ಮುಖ್ಯವಾಗಿ ಅವರು ನಮಗೆ ತಿಳಿಸಬೇಕು ಅಂತೇಳಿ, ನಾನು ಮಗುವಿಗೆ ಎದೆ ಹಾಲು ಕೊಡ್ತಾ ಇದ್ದೇನೆ ತಿಳಿಸಿದ್ರೆ ಆಯ್ತು ಅಷ್ಟೇ. ಆ ತಕ್ಷಣವೇ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಿಕಾಷನ್ಸ್ ಅಂದ್ರೆ ಬೇಕಾದ ಎಚ್ಚರಿಕೆಯನ್ನು ವಹಿಸಿ ಅದಕ್ಕೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡಿ ಇಂಥ ಆಂಟಿಬಯೋಟಿಕ್ ಮಾತ್ರ ತಗೊಳ್ಳಿಮ್ಮ, ಯಾಕೆಂದ್ರೆ ಮಗುವಿಗೆ ನೀವು ಹಾಲು ಕೊಡ್ತಾ ಇರೋದ್ರಿಂದ ಅಂತ ತಿಳಿಸಿ ಅದರಿಂದ ನಾವು ಅದನ್ನ ಎಚ್ಚರಿಕೆ ವಹಿಸ್ತೇವೆ ಅದನ್ನ.
1: ಬಹಳ ಸಂತೋಷ ಡಾಕ್ಟರ್ ರಾಘು ಶರ್ಮಾ ಅವರೇ. ಆಂಟಿಬಯೋಟಿಕ್ಸ್ ಅಂದ್ರೆ ಏನು, ಇದರ ಒಂದು ಸರಿಯಾದ ಬಳಕೆ ಯಾವ ರೀತಿ ಮಾಡಬೇಕು, ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಉಂಟಾಗದ ಹಾಗೆ ಈ ಆಂಟಿಬಯೋಟಿಕ್ ಅನ್ನ ಹೇಗೆ ನಾವು ಬಳಕೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಒದಗಿಸಿದಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಶ್ಯಾಮ್ ಪ್ರಸಾದ್ ಅವರೇ, ಧನ್ಯವಾದಗಳು.
2: ಇದುವರೆಗೆ ರೋಗ ನಿರೋಧಕ ಔಷಧಗಳೆಂದರೇನು ಮತ್ತು ಇವುಗಳ ಸಮರ್ಪಕ ಬಳಕೆ ಹೇಗೆ, ಈ ಕುರಿತು ಡಾಕ್ಟರ್ ರಾಘವ ಶರ್ಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಅಜಯ್ ಕುಮಾರ್ ಬಿ ಇವರಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ್ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು.
0: ಈಗ ನಾವು ಇವತ್ತು ನ್ಯೂಮೋನಿಯಾ ಬಗ್ಗೆ ಮಾಹಿತಿಯನ್ನ ತಮಗೆ ನೀಡಲಿಕ್ಕಿದ್ದೇವೆ ಶ್ರೋತೃಗಳೇ. ಡಾಕ್ಟರ್, ಮೊದಲಾಗಿ ನ್ಯೂಮೋನಿಯಾ ಅಂದ್ರೆ ಏನಿದು, ಯಾಕೆ ಇದು ಮುಖ್ಯ ಆಗುತ್ತೆ?
1: ಫಸ್ಟ್, ನಾವು ನ್ಯೂಮೋನಿಯಾ ಅಂದ್ರೆ ಒಂದು ಶ್ವಾಸಕೋಶ ಲಂಗ್ಸ್ ಅಂತ ಅಂತೀವಿ ನಾವು. ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತೀವಿ. ಬಟ್ ಲಂಗ್ಸಿನ ಕೆಲಸ ಏನಿರುತ್ತೆ, ಆಕ್ಸಿಜನ್ ಎಲ್ಲಾ ದೇಹಕ್ಕೆ ತಲುಪಿಸೋದು ಲಂಗ್ಸ್ ಇನ್ ಕೆಲಸ ಇರುತ್ತೆ. ಸೊ ಈ ನ್ಯೂಮೋನಿಯಾ ಆದಾಗ ಲಂಗ್ಸ್ ಸ್ಪಂಜ್ ತರ ಸಾಫ್ಟ್ ಆಗಿರುತ್ತೆ, ಅದು ಇನ್ಫೆಕ್ಷನ್ ಆದಾಗ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆದಾಗ ಅದು ಅದರ ಕೆಲಸ ಏನು, ಆಕ್ಸಿಜನ್ ತಯಾರು ಮಾಡೋ ಕೆಲಸವನ್ನ ಅದು ಸ್ಟಾಪ್ ಮಾಡುತ್ತೆ. ಸೊ ದೇಹಕ್ಕೆ ಬೇಕಾದ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಲಂಗ್ಸ್ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ.
0: ಇದರಲ್ಲಿ ಹಲವು ವಿಧಗಳಿದೆ ಅಂತ ಹೇಳ್ತಾರೆ, ಯಾವೆಲ್ಲ ವಿಧಗಳಿವೆ
1: ನೋಡಿ? ವಿಧಾನಕ್ಕಿಂತ ಹೆಚ್ಚಾಗಿ ಫಸ್ಟ್ ಇನ್ಫೆಕ್ಷನ್ ಆದ ಎಲ್ಲದರಿಂದ ಆಗಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ನ್ಯೂಮೋನಿಯಾ ಒನ್ ಟರ್ಮ್ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ, ಅಂದ್ರೆ ನಮ್ಮ ವೈರಲ್ ಇರ್ಬೋದು ಬೇರೆ ಕಡೆ ಎಲ್ಲ ಆಗಿರ್ಬೋದು. ಕಾಮನ್ಲಿ ನಾವು ನ್ಯೂಮೋನಿಯಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ನ್ಯೂಮೋನಿಯಾ ಅಂತ ಅಂತೀವಿ. ಮತ್ತೆ ಸ್ವಲ್ಪ ನಾವು ಈಗ ಕೇಳಬಹುದು H1N1 ಅಂತ ಕೇಳಬಹುದು, ಹಂದಿ ಜ್ವರ ಅಂತ ಅಂತೀವಿ, ಸ್ವೈನ್ ಫ್ಲೂ ಅಂತ ಅಂತೀವಿ. ಸೊ ಅದ್ರ ಒನ್ ಟೈಪ್ ಆಫ್ ನ್ಯೂಮೋನಿಯಾ, ಬಟ್ ಅದು ವೈರಸ್ ಇಂದ ಕಾಸಸ್. ವೈರಲ್ ನ್ಯೂಮೋನಿಯಾ ಇರ್ಬೋದು. ಇನ್ನು ಸ್ವಲ್ಪ ಶುಗರ್ ಪೇಷಂಟ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಅವರಿಗೆ ಬಾಧದಿಂದ ಒಂದು ನ್ಯೂಮೋನಿಯಾ ಆಗಿರ್ತದೆ, ಫಂಗಸ್ ಕೂಡ ನ್ಯೂಮೋನಿಯಾ ಆಗ್ಬಹುದು. ಈ ತರ ವಿಧ ವಿಧ ಬೇರೆ ಬೇರೆ ಇದರಿಂದ ನ್ಯೂಮೋನಿಯಾ ಆಗ್ಬಹುದು. ಸೊ ಅದಕ್ಕೆ ನಾವು ಫಸ್ಟ್ ಯಾವ ತರ ನ್ಯೂಮೋನಿಯಾ ಅಂತ ಮೊದಲು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಬ್ಯಾಕ್ಟೀರಿಯಲ್, ಯಾಕಂದ್ರೆ ವೈರಲ್ ನ್ಯೂಮೋನಿಯಾ, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ, ಫಂಗಲ್ ನ್ಯೂಮೋನಿಯಾ ಎಲ್ಲ ಬೇರೆ ಬೇರೆ, ಅದಕ್ಕೆಲ್ಲ ಒಂದೇ ಅದು ಸಾಕಾಗಿಲ್ಲ. ಅದಕ್ಕೆ ಬೇರೆ ಬೇರೆ ನಾವು ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ವೇರಿ ಆಗುತ್ತೆ, ಕ್ಯೂರ್ ಆಗದೆ ಇರಬಹುದು. ಫಸ್ಟ್ ನಾವು ಹೇಳ್ತೀನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಮೊದಲು ನ್ಯೂಮೋನಿಯಾ ಹುಡುಕ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ? ಫಸ್ಟ್ ನಮ್ಗಾಗಿದ್ದೇನೋ ಒಂದು ಎಕ್ಸ್ರೇ ಎಲ್ಲ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಈಗ ನ್ಯೂಮೋನಿಯಾ ಕಾರಣ ಗೊತ್ತಾಯ್ತು. ಈಗ ಫಸ್ಟ್ ಯಾರಿಗೆ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಇಮ್ಯುನೋ ಕಾಂಪ್ರಮೈಸ್ ಅಂತ ಅಂತೀವಿ. ಇಮ್ಯುನೋ ಕಾಂಪ್ರಮೈಸ್, ಈಗ ಸ್ವಲ್ಪ ಜನ ಡಯಾಬಿಟಿಸ್ ನೋಡ್ತೀವಿ, ಡಯಾಬಿಟಿಸ್ ಪೇಷಂಟ್ಸ್ ಇರ್ತೀವಿ, ಅಥವಾ ವಯಸ್ಸಾದ ಅಂದ್ರೆ 65 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರು, ಅಥವಾ ಸಣ್ಣ ಮಕ್ಳು ಇರ್ಬೋದು, ಈಗಿನ ಕಾಲದ HIV ಈ ತರ ಅಂತ ಇರ್ತೀವಿ. ಸೊ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅವರಲ್ಲಿ ಹೆಚ್ಚಾಗಿ ಬರಬಹುದು. ಇದರ ಅರ್ಥ ಬೇರೆಯವರಿಗೆ ಬರಂಗಿಲ್ಲ ಅಂತಲ್ಲ, ಎಲ್ಲರಿಗೂ ಬರಬಹುದು, ಬಟ್ ಈ ಗ್ರೂಪ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಬರ್ತಾ ಇರುತ್ತೆ. ಸೊ ಹೇಗ್ ಸ್ಪ್ರೆಡ್ ಆಗ್ಬಹುದು? ನೆಕ್ಸ್ಟ್, ಸೊ ಯೂಸ್ ಈ ನ್ಯೂಮೋನಿಯಾ ಇದ್ದವ್ರಿಗೆ ಹೆಂಗ್ ಪ್ರೆಸೆಂಟ್ ಮಾಡುತ್ತೆ? ಜ್ವರ ಬರ್ತಾ ಇರುತ್ತೆ, ಸೊ ಹೈ ಗ್ರೇಡ್ ಫೀವರ್ ಅಂತ ಅಂತೀವಿ. ಆಮೇಲೆ ಕೆಮ್ಮು, ಸೊ ಕೆಮ್ತಾ ಇರ್ತಾರೆ, ಜ್ವರ ಬರ್ತಾ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ ಅವರಿಗೆ, ಸೊ ಎದೆ ನೋವು ಬರಬಹುದು. 4 ಸಿಂಪ್ಟಮ್ಸ್ ಯೂಶ್ವಲಿ ನ್ಯೂಮೋನಿಯಾಕ್ಕೆ ಹೋಗ್ತಾ ಇರುತ್ತೆ. ಸೊ ಇಂಥವ್ರ ಕಫ ಕೆಮ್ ಬೇಕಾದ್ರೆ ಆ ಕಫ ಮುಖಾಂತರ ಗಾಳಿ ಹರಡುತ್ತೆ, ಅದರಿಂದ ಒಬ್ರಿಗೊಬ್ರಿಗೆ ಹರಡೋ ಚಾನ್ಸಸ್ ಇರುತ್ತೆ.
0: ಈಗ ನೀವು ಹೇಳಿದ್ರೆ ವೈರಸ್ ಮೂಲಕ ಬರ್ತಾ ಬ್ಯಾಕ್ಟೀರಿಯಾ ಮೂಲಕ ಬರ್ಬೋದು ಅಂತ. ಡೈಲಿ ಲೈಫ್ ಅಲ್ಲಿ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಈ ಲೈಫ್ ಸ್ಟೈಲ್ ಇರುವಂತಹವರಿಗೆ ನ್ಯೂಮೋನಿಯಾ ಬರುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದು?
1: ಒಬ್ರಿನ್ ಸ್ಪ್ರೆಡ್ ಆಗೋದು. ಸೊ ನೀವ್ ಯಾರು ಹೋಗಿರ್ತಾರೆ ಅಲ್ಲಿ ಯಾರು ಕೆಮ್ತಾ ಇರ್ತದೆ, ಅವ್ರಿಗೆ ಇನ್ಫೆಕ್ಷನ್ ಗಾಳಿ ಸ್ಪ್ರೆಡ್ ಆಗುತ್ತೆ. ಆ ಗಾಳಿ ನೀವು ತಗೊಂಡಾಗ ಯಾರಿಗೆ ಬೇಕಾ ಬರಬಹುದು. ಬಟ್ ಈ ನಮ್ಮಲ್ಲಿ ದೇಹದಕ್ಕೆ ಒಂದು ಇಮ್ಯುನಿಟಿ ಪವರ್ ಅಂತ ಇರುತ್ತೆ. ಸೊ ನಮ್ ಇಮ್ಯುನಿಟಿ ಪವರ್ ಸ್ವಲ್ಪ ಚೆನ್ನಾಗಿದ್ರೆ ಅದು ನಮ್ಗೆ ನ್ಯೂಮೋನಿಯಾ ಬರದೇ ಇರಬಹುದು. ಬಟ್ ಮುಂಚೆ ಹೇಳದಂಗೆ ಡಯಾಬಿಟಿಸ್ ಇದ್ದವರು ಅಥವಾ ಇಮ್ಯುನೋ ಕಾಂಪ್ರಮೈಸ್ ಇದ್ದವರು ಅವರಿಗೆ ಸ್ವಲ್ಪ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ.
0: ಇದರಿಂದ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಯಾವ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ
1: ನೋಡಿ? ನಾವು ನ್ಯೂಮೋನಿಯಾ ಫಸ್ಟ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಇನಿಷಿಯಲಿ ನ್ಯೂಮೋನಿಯಾ ಈ ತರ ಸಿಂಪ್ಟಮ್ಸ್ ಬಂದಾಗ ನಿಮ್ಗೆ ಜ್ವರ, ಕೆಮ್ಮು, ಉಬ್ಸ ಆ ತರ ಎಲ್ಲ ಇದ್ದಾಗ ಸ್ಟಾರ್ಟಿಂಗ್ ಗೆ ನಾವು ಒಂದು ಎಕ್ಸ್ರೇ ಮಾಡಿಸ್ತೀವಿ, ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ. ಅಂದ್ರೆ ಒಂದೇನಾದ್ರು ಗಟ್ಟಿ ಪ್ಯಾಚ್ ಅಂತ ಅಂತೀವಿ ನಾವು, ಎಕ್ಸ್ರೇ ಒಳಗೆ ಈ ತರ ಪ್ಯಾಚ್ ಆ ತರ ಏನಾದ್ರು ಬಂದ್ರೆ, ಸೊ ನಾವು ನ್ಯೂಮೋನಿಯಾ ಟ್ರೀಟ್ಮೆಂಟ್ ಯೂಶ್ವಲಿ ಆಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಇನಿಷಿಯಲಿ ನಾವು ಎಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ರೆಸ್ಪಾನ್ಸಸ್ ಚೆನ್ನಾಗಿ ಬರೋದು ಚಾನ್ಸಸ್ ಇರುತ್ತೆ. ಇಮ್ಯುನೋ ಕಾಂಪಿಟೆಂಟ್ ಅಂದ್ರೆ ಯಾರಿಗೆ ಶುಗರ್ ಇಲ್ವ ಅಥವಾ ಥೈರಾಯ್ಡ್ ಅಥವಾ ಈ ತರ ಏನು ಇಲ್ದ ಅವರಿಗೆ ರೆಸ್ಪಾನ್ಸ್ ಸ್ವಲ್ಪ ಬೇಗನೆ ಬರುತ್ತೆ. ಇನ್ನು ಯಾರಿಗೆ ಈ ಹೈ ರಿಸ್ಕ್ ಗ್ರೂಪ್ ಅಂತ ಏನ್ ಹೇಳಿದ್ರು ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಡ್ಯೂರೇಷನ್ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ, ಮತ್ತೆ ರೆಸ್ಪಾನ್ಸ್ ಸ್ವಲ್ಪ ಲೇಟ್ ಆಗಿ ಕಮ್ಮಿ ಆಗುತ್ತೆ. ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ಗುಣ ಆಗುತ್ತೆ. ಆಂಟಿಬಯೋಟಿಕ್ಸ್ ಇದಕ್ಕೆ ಬೇಕಾಗುತ್ತೆ. ಈಗ ಸಪೋಸ್ ನೀವು ಆಂಟಿಬಯೋಟಿಕ್ಸ್ ಹೇಳಿದಂಗೆ ತಗೊಂಡಿಲ್ಲಪ್ಪ, ಈ ಫಸ್ಟ್ ಒಂದ್ 5 ದಿನ ಆಂಟಿಬಯೋಟಿಕ್ ಬರ್ದಿರ್ತೀವಿ, ಒಂದ್ 2 ದಿನ ತಗೊಂಡ್ಬಿಟ್ಟು ಹಿಂಗೆ ಬಿಟ್ಬಿಡೋ ಆರಾಮಾಯ್ತು ಅಂತ ಬಿಟ್ಬಿಡ್ತಾರೆ. ಈ ತರ ಏನಾಗುತ್ತೆ, ಆ ಬ್ಯಾಸಿಲೇ ಮತ್ತೆ ಪುನಃ ಮಲ್ಟಿಪ್ಲೈ ಆಗ್ಬಿಟ್ಟು ಕಾಂಪ್ಲಿಕೇಶನ್ಸ್ ಹೋಗೋದು ಚಾನ್ಸಸ್ ಇರುತ್ತೆ. ಏನೇನ್ ಆಗ್ಬೋದು ಕಾಂಪ್ಲಿಕೇಶನ್? ಈಗ ಇನ್ಫೆಕ್ಷನ್ ಶ್ವಾಸಕೋಶಕ್ಕೆ ಒಂದ್ ಕಡೆಯಿಂದ ಬೇರೆ ಪಕ್ಕದಲ್ಲಿರೋ ಶ್ವಾಸಕೋಶಕ್ಕೆ ಹರಡ್ತಾ ಬರಬಹುದು. ಅವಾಗ ಏನಾಗುತ್ತೆ, ಆಕ್ಸಿಜನ್ ಉತ್ಪತ್ತಿ ಮಾಡೋದು ಕಡಿಮೆ ಆಗುತ್ತೆ. ಸೊ ಉಸಿರಾಟದ ತೊಂದರೆ ಅವರಿಗೆ ಇನ್ನು ಹೆಚ್ಚಿಗೆ ಆಗ್ಬಹುದು. ಬಹಳ ಹೆಚ್ಚಿಗೆ ಆದ್ರೆ ಅಂದ್ರೆ ಅವ್ರ ನಾರ್ಮಲ್ ಆಕ್ಸಿಜನ್ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಸಪ್ಲಿಮೆಂಟಲ್ ಆಕ್ಸಿಜನ್ ಕೊಡ್ಬೇಕಾಗತ್ತೆ, ಅಂದ್ರೆ ಎಕ್ಸ್ಟ್ರಾ ಆಕ್ಸಿಜನೇಷನ್ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಇನ್ನು ಬಹಳ ಇವನ್ ಆಕ್ಸಿಜನ್ ಕೊಟ್ಟು ಮೇಲೂ ಕೂಡ ಇನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ, ನಾವು ವೆಂಟಿಲೇಟರ್ ಮೇಲೆ ಹಾಕ್ಬೇಕಾಗತ್ತೆ. ಒಂದು ಎರಡನೇ ಏನಾಗ್ಬಹುದು, ಅದು ಬ್ಲಡ್ ಮುಖಾಂತರ ಸ್ಪ್ರೆಡ್ ಆಗಬಹುದು. ಅದಕ್ಕೆ ನಾವು ಸೆಪ್ಸಿಸ್ ಅಂತ ಅಂತೀವಿ. ಅಂದ್ರೆ ನಿಮ್ಮ ಇನ್ಫೆಕ್ಷನ್ ಯಾವಾಗ ಬ್ಲಡ್ ಅಲ್ಲಿ ಹರಡುತ್ತೋ ಅವಾಗ ಸೆಪ್ಸಿಸ್ ಚಾನ್ಸಸ್ ಇತ್ತು. ಅವಾಗ ಏನಾಗಬಹುದು, ಬಿಪಿ ಎಲ್ಲ ಕಡಿಮೆ ಆಗ್ಬಹುದು, ಬಿಪಿ ಮೇಂಟೈನ್ ಆಗದೆ ಇರಬಹುದು, ಅದು ಬ್ರೈನ್ ಗೆ ಸ್ಪ್ರೆಡ್ ಆದ್ರೆ ಕನ್ಫ್ಯೂಷನ್ ಈ ತರ ತೊಂದರೆಗಳು ಆಗ್ಬಹುದು. ಸೊ ಒಂದ್ಸರಿ ಕಾಂಪ್ಲಿಕೇಶನ್ ಕಡೆ ಹೋದ ನಮ್ಗೇನಾಗತ್ತೆ ಅಂದ್ರೆ ಮಾರ್ಟಲಿಟಿ ರಿಸ್ಕ್ ಅಂದ್ರೆ ಸಾವಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ ಇನ್ಫೆಕ್ಷನ್ ತಕ್ಷಣ ಬಂದಾಗ ತಗೊಂಡಾಗ ಸಾವಿನ ಪ್ರಮಾಣ ಲೆಸ್ ದನ್ 3% ಅಂದ್ರೆ 100 ಜನರಲ್ 3 ಜನ ಸಾಯೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಆದಾಗ ಇವನ್ ಮಾರ್ಟಲಿಟಿ ರಿಸ್ಕ್ ಅಂತ 15% ತನಕ ಹೋಗ್ಬಹುದು, ಆಲ್ಮೋಸ್ಟ್ 5 times ಹೆಚ್ಚಿಗೆ ಆಗ್ಬಹುದು. ಮತ್ತೆ ನಿಮ್ಗೆ ಈ ಹೈಯರ್ ಕಾಂಪ್ಲಿಕೇಶನ್ಸ್ ಎಲ್ಲ ಹೋದಾಗ ಮನೇಲಿ ಡಿಪೆಂಡ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಂದ್ರೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ. ಸೊ ಒಂದ್ಸರಿ ಹಾಸ್ಪಿಟಲೈಸೇಷನ್ ಆದ್ಮೇಲೆ ನಿಮ್ಗೆ ಗೊತ್ತಿರೋ ಖರ್ಚು ಆಗುತ್ತೆ, ಅದಕ್ಕೆ ಆಂಟಿಬಯೋಟಿಕ್ಸ್ ಹೈಯರ್ ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ. ಆಮೇಲೆ ಹಾಸ್ಪಿಟಲ್ ಸ್ಟೇ ಹೆಚ್ಚಾದಷ್ಟು ನಿಮ್ಗೆ ಬಿಲ್ ಕೂಡ ಹೆಚ್ಚಿಗೆ ಆಗುತ್ತೆ. ಒಂದು ಬಿಲ್ ಹೆಚ್ಚಿಗೆ ಆಗುತ್ತೆ, ಸೆಕೆಂಡ್ ನಿಮ್ದು ಸಾವಿನ ಪ್ರಮಾಣವನ್ನು ಹೆಚ್ಚಿಗೆ ಆಗ ಚಾನ್ಸಸ್ ಇರುತ್ತೆ.
0: ಹಾಸ್ಪಿಟಲೈಸೇಷನ್ ಅಂತ ಹೇಳಿದ್ರೆ ಅದು ಯಾವ ಹಂತದಲ್ಲಿ ಮಾಡಬೇಕಾಗುತ್ತೆ?
1: ಇನಿಷಿಯಲ್ ನಾವು ಇದ್ದಾಗ ಅಂದ್ರೆ ಅವ್ರ BP ಎಲ್ಲ ಚೆನ್ನಾಗಿದ್ದು, ಉಸಿರಾಟ ರೇಟ್ ಸ್ವಲ್ಪ ಕಮ್ಮಿ ಇದ್ದಾಗ, ಜಸ್ಟ್ ಸ್ವಲ್ಪ ಮಿನಿಮಲ್ ಇದ್ದಾಗ ನಾವು ಮನೇಲಿ ಟ್ರೀಟ್ಮೆಂಟ್ ಕೊಡಬಹುದು. ಬಟ್ ಒಂದ್ಸರಿ ಅವ್ರ ಆಕ್ಸಿಜನ್ ಮೇಂಟೈನ್ ಆಗ್ತಾ ಇಲ್ಲ, ನಾರ್ಮಲ್ ಎಷ್ಟು ಮಿನಿಮಮ್ ಅಷ್ಟು ಮೇಂಟೈನ್ ಆಗ್ತಾ ಇಲ್ಲ, ಅಥವಾ BP ಕಡಿಮೆ ಆಗ್ತಾ ಇದೆ, ಅಥವಾ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ, ಒಂದೇ ಕಡೆ ಇದ್ರ ದಿನದ ಎಕ್ಸ್ರೇ ಮಾಡಿದಾಗ ಪ್ರೋಗ್ರೆಷನ್ ಫಾಸ್ಟ್ ಆಗಿ ಆಗ್ತಾ ಇದೆ, ಅಂತವ್ರಿಗೆ ನಾವು ಅಟ್ ಲೀಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಕಾರಣ ಒಂದೇ, ಒಂದು ಅವ್ರು ಹೇಗಿದಾರೆ ಅಂತ ನಂಬಿಕಾಗುತ್ತೆ. ಕಾಂಪ್ಲಿಕೇಶನ್ ಆಗ್ತಾ ಇದೆ ತಕ್ಷಣ ನಾವು ಅದಕ್ಕೆ ಪ್ರಿಕಾಷನ್ಸ್ ತಗೋಬಹುದು, ಅಥವಾ ಆಂಟಿಬಯೋಟಿಕ್ಸ್ ಅನ್ನು ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಹಾಸ್ಪಿಟಲ್ ಆಗೋ ಪೇಷಂಟ್ಸ್ ಗೆ ನಾವು ಯೂಶುವಲ್ ಏನ್ ಮಾಡ್ತೀವಿ, ಬ್ಲಡ್ ಕಲ್ಚರ್, ಕಫ ಪರೀಕ್ಷೆ ಅದೆಲ್ಲ ಮಾಡಿರ್ತೀವಿ. ಯಾಕಂದ್ರೆ ನಾವು ಕಫ ಕಲ್ಚರ್ ಗ್ರೋ ಆಗತ್ತೆ ಅಂತ ವೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇರತ್ತೆ ಈ ಕಾಯಿಲೆ. ಸೊ ಮುಂಚೆ ನಾವು ಎಂಪರಿಕಲ್ ನಾರ್ಮಲಿ ನೋಡ್ತಾ ಇರೋ ಕಾಮನ್ ಆಂಟಿಬಯೋಟಿಕ್ಸ್ ನಾವು ಯೂಶುವಲ್ ಪ್ರಿಸ್ಕ್ರೈಬ್ ಮಾಡಿರ್ತೀವಿ, ಅದು ಗ್ರೋ ಆದ್ಮೇಲೆ ಏನಾದ್ರು ಆಂಟಿಬಯೋಟಿಕ್ಸ್ ಚೇಂಜ್ ಮಾಡೋದಿದ್ರೆ ಆ ಕಫ ಪರೀಕ್ಷೆ ಅಥವಾ ಬ್ಲಡ್ ಕಲ್ಚರ್ ಮುಖಾಂತರ ನೋಡ್ಕೊಂಡ್ಬಿಟ್ಟು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ.
0: ಅಂದ್ರೆ ಒಟ್ಟಾರೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅದು
1: ನೋಡಿ? ಯೂಶುವಲಿ ಈ ನಿಮೋನಿಯಾದ ಟ್ರೀಟ್ಮೆಂಟ್ ಶಾರ್ಟ್ ಡ್ಯೂರೇಷನ್ ಟ್ರೀಟ್ಮೆಂಟ್, ಬಹಳ ದಿನ ಪ್ರಸಂಗ ಏನು ಇರಂಗಿಲ್ಲ, ಶಾರ್ಟ್ ಡ್ಯೂರೇಷನ್ ಇರುತ್ತೆ. ಇನಿಷಿಯಲ್ ಫೇಸ್ ಆದ್ರೆ ಯೂಶುವಲಿ 5 days ಒಳಗಡೆ ಕಡಿಮೆ ಆಗಬಹುದು, ಇನ್ನು ಸ್ವಲ್ಪ ಸೀರ ಆದ್ರೆ ಅರೌಂಡ್ 2 weeks ತಂಗ ಟ್ರೀಟ್ಮೆಂಟ್ ಬೇಕಾಗಬಹುದು. ಬಟ್ ಈ ಹೈ ರಿಸ್ಕ್ ಕಾಂಪ್ಲಿಕೇಶನ್ಸ್ ಇರ್ತಾವಲ್ಲ, ಅಂದ್ರೆ ನಿಮ್ ಶುಗರ್ ಇದ್ದವರಿಗೆ, ಅವ್ರಿಗೆ ಏನಾಗುತ್ತೆ ರೆಸ್ಪಾನ್ಸ್ ಅಷ್ಟು ಫಾಸ್ಟ್ ಆಗಿ ಬರದೇ ಇರಬಹುದು. ಸೊ ಕಾಂಪ್ಲಿಕೇಶನ್ ಯೂಶುವಲಿ ಹೇಳದಂಗೆ ಸ್ವಲ್ಪ ಜನಕ್ಕೆ ಆಕ್ಸಿಜನ್ ವೆಂಟಿಲೇಟರ್ ಮೇಲೆ ಹಾಕಿದಾಗ, ಸೊ ವೆಂಟಿಲೇಟರ್ ಹಾಕಿದಾಗ ವೆಂಟಿಲೇಟರ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಬಹಳ ದಿನ ವೆಂಟಿಲೇಟರ್ ಹಾಕಿದ್ರು ಅದರಿಂದ ನಿಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ, ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ ಅಂತೀವಿ. ಒಂದ್ಸರಿ ಆತರ ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ ಎಲ್ಲ ಆದ್ರೆ ಟೇನು ಹೇಳಿಕ್ಕೆ ಆಗಂಗಿಲ್ಲ ಎಷ್ಟು ದಿನ ಆಗತ್ತೆ ಅಂತ ಹೇಳಕ್ ಆಗಂಗಿಲ್ಲ, ಅದಕ್ಕೆ ಆಂಟಿಬಯೋಟಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಏನಾಗ್ಬೋದು, ನೀರೆಲ್ಲ ತುಂಬಿಕೊಳ್ತಾ ಇರಬಹುದು, ಅದಕ್ಕೆ ನಾವು ಎಂಪೈಮಾ ಅಂತೀವಿ, ಅದು ಕಾಂಪ್ಲಿಕೇಟೆಡ್ ಪ್ಲೂರೋಫಿಷನ್ ಅಂತೀವಿ. ಅವಾಗ ಏನ ಮಾಡ, ಅದು ಟ್ಯೂಬ್ ನೀರೆಲ್ಲ ತೆಗಿಬೇಕಾಗತ್ತೆ, ಒಂದು ಸಣ್ಣ ಒಂದು ಟ್ಯೂಬ್ ಹಾಕ್ಬಿಟ್ಟು ನೀರೆಲ್ಲ ತೆಗಿಬೇಕಾಗತ್ತೆ. ಸೊ ಇದೆಲ್ಲ ಡಿಪೆಂಡ್, ಹಾಸ್ಪಿಟಲೈಸೇಷನ್ ಎಲ್ಲ ಡಿಪೆಂಡ್ ಆಗೋದು ಯಾವ ಸ್ಟೇಜ್ ಗೆ ಬಂದಿದಾರೆ, ಅವ್ರು ಎಷ್ಟು ಕಾಂಪ್ಲಿಕೇಶನ್ಸ್ ಏನ್ ಡೆವಲಪ್ ಆಗಿದೆ ಅದನ್ನು ಡಿಪೆಂಡ್ ಆಗುತ್ತೆ.
0: ಮತ್ತೆ ಇದು ಈ ನ್ಯೂಮೋನಿಯಾ ಬರದ ಹಾಗೆ ತಡೀಲಿಕ್ಕೆ ಯಾವೆಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೋಬಹುದು ನಾವು?
1: ನಿಮೋನಿಯಾ ಯಾರಿಗೆ ಬೇಕಾ ಬರ್ಬೋದು, ಸೊ ನಮ್ಗೆ ಬರಬಾರ್ದು ಅಂತ ಏನು ಹೇಳಕ್ ಆಗಿಲ್ಲ, ಯಾಕಂದ್ರೆ ನಮ್ಗೆ ಗಾಡಿಯಲ್ಲಿ ಉಸಿರಾಡ್ತಾ ಇರ್ತೀವಿ, ಯಾರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಹೈ ರಿಸ್ಕ್ ಗ್ರೂಪ್ ಅವ್ರಿಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಇಂಪಾರ್ಟೆಂಟ್ ಇರುತ್ತೆ. ಹೈ ರಿಸ್ಕ್ ಈಗ ಸಪೋಸ್ ಈಗ ಡಯಾಬಿಟಿಸ್ ಇರಲಿ, ಅಥವಾ ಹೈ ರಿಸ್ಕ್ ಇವನ್ HIV ಪೇಷಂಟ್, ಇಂಥವರೆಲ್ಲ ಕ್ರೌಡೆಡ್ ಪ್ಲೇಸಸ್ ಗೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಅಂತೀವಿ, ಯಾಕಂದ್ರೆ ಆ ಟೈಮ್ ಇನ್ಫೆಕ್ಷನ್ ರಿಸ್ಕ್ ಸಹ ಹೆಚ್ಚಿಗೆ ಇರುತ್ತೆ. ಆಮೇಲೆ ಯಾರಾದ್ರೂ ಬಹಳ ಕೆಮ್ತಾ ಇದ್ರೆ ಅದು ಸ್ಪ್ರೆಡ್ ಆಗಬಾರ್ದು, ಅಟ್ ಲೀಸ್ಟ್ ಅಲ್ಲಿ ಬಾಯಲ್ಲಿ ಖರ್ಚಿ ಇಟ್ಕೊಂಡು ಕೆಮ್ಲಿಕ್ಕೆ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಯಾರಿಗೆ ನಿಮೋನಿಯಾ ಆಗಿದೆಯೋ ಅವ್ರು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳೋದು ಉತ್ತಮ, ಯಾಕೆ ಒಂದ್ ಸೈಡ್ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಬ್ಯಾಕ್ಟೀರಿಯಾ ಲೋಡ್ ಕಮ್ಮಿ ಆದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಆಗ್ಬಿಡುತ್ತೆ. ಸೊ ಟಾರ್ಗೆಟ್ ಮಾಡೋಕೆ ಎಷ್ಟು ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಷ್ಟು ಬೇಗ ಟ್ರೀಟ್ ಮಾಡಿದ್ರೆ ಉತ್ತಮ.
0: ಮತ್ತೊಂದು ಸಾಮಾನ್ಯವಾಗಿ ಜನರಲ್ಲೇ ಗೊಂದಲ ಇರುತ್ತೆ, ನಮಗೆ ಕೆಮ್ತಾ ಇರ್ತಾರೆ ಅದು ನ್ಯೂಮೋನಿಯಾ ಅಥವಾ ಬೇರೆ ಏನೋ. ಸೊ ಯಾವಾಗ ಅದು ಹೇಳ್ತಾರೆ ವೆನ್ ಟು ಸಿ ಎ ಡಾಕ್ಟರ್ ಅಂತ, ಸೊ ಯಾವಾಗ ಡಾಕ್ಟರ್ ನ ಕಾಣ್ಬೇಕು ಅವರು?
1: ನೋಡಿ, ನಾರ್ಮಲ್ ರುಟೀನ್ ಕೆಮ್ಮು ಇದಕ್ಕೆ ಡಿಫ್ರೆನ್ಸ್ ಗೊತ್ತೇ ಆಗುತ್ತೆ, ಯಾಕಂದ್ರೆ ಫಸ್ಟ್ ಫೀವರ್ ಇರುತ್ತೆ, ಎಲ್ಲದಕ್ಕೂ ಫೀವರ್ ಜ್ವರ ಇರಲೇಬೇಕಂತೇನಿಲ್ಲ. ಸೊ ಫೀವರ್ ಇರುತ್ತೆ ಅಥವಾ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಂಡೇನೆ, ಇದು ಯಾವುದೇ ಇರಲಿ ಸಿಂಪ್ಟಮ್ ಸ್ಟಾರ್ಟ್ ಇನಿಷಿಯಲ್ ಇದ್ದಾಗ ಓವರ್ ದ ಕೌಂಟರ್ ಹೋಗಿ ಓ ಬರೀ ಜ್ವರ ಇದೆ ಅಂತ ಹೇಳಿ ನಾವು ನೋಡ್ತೀವಿ, ಇಲ್ಲಿ ಮೆಡಿಕಲ್ ಶಾಪ್ ಹೋಗ್ತಾರೆ ಜ್ವರ ಮಾತ್ರ ತಗೊಂಡ್ತಾರೆ, ಆತರ ಮಾಡ್ಬಿಡಿ. ಯಾಕಂದ್ರೆ ಆಲ್ರೆಡಿ ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಒಳ್ಳೆ. ಸೊ ಆದಷ್ಟು ಬೇಗ ಹತ್ತಿರ ಯಾರೋ ಡಾಕ್ಟರ್ ಅಲ್ಲಿ ಹೋಗಿ ಭೇಟಿಯಾಗಿ, ಸೊ ಅಟ್ ಲೀಸ್ಟ್ ನೀವು ಎಕ್ಸ್ರೇ ಆದ್ರೂ ಮಾಡಿದ್ರೆ ಆ ನಿಮೋನಿಯಾ ಇದೆಯಾ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಇನ್ ಕೇಸ್ ಆ ನಿಮೋನಿಯಾ ಇಲ್ಲ ಅಂತಂದ್ರೆ ಬಾಕಿ ಯಾವ ತರ ತೊಂದರೆ ಇದೆ ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡಬಹುದು.
0: ಡಾಕ್ಟರ್, ಹಾಗೆ ನೀವು ಇದರ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಆಂಟಿಬಯೋಟಿಕ್ ಬಗ್ಗೆ ಹೇಳಿದ್ರೆ, ಇದು ಆಂಟಿಬಯೋಟಿಕ್ ಅಷ್ಟೇ ಸಾಕು ಅಥವಾ ಬೇರೆ ಏನಾದ್ರೂ ಮೆಥಡ್ ಇರುತ್ತೆ ಇದಕ್ಕೆ?
1: ನಿಮೋನಿಯಾ ಯೂಶುವಲ್ ಆಂಟಿಬಯೋಟಿಕ್ಸ್ ಕೊಟ್ಟೆ ಕೊಡ್ತೀವಿ, ಡಿಪೆಂಡ್ಸ್ ಟೈಪ್ ಆಫ್ ಆಂಟಿಬಯೋಟಿಕ್ಸ್ ಎಲ್ಲ ಡಿಪೆಂಡ್, ಅಂದ್ರೆ ಕಲ್ಚರ್ ಏನ್ ಗ್ರೋ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಾವು ಪೇಷಂಟ್ ಒಂದ್ ಕಡೆ ಆಂಟಿಬಯೋಟಿಕ್ಸ್ ಕೊಟ್ಟು ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಬೇರೆ ತರ ಆಂಟಿಬಯೋಟಿಕ್ಗೆ ಹೋಗ್ಬೇಕಾಗತ್ತೆ. ನಾವು ಹಿಂಗ್ ನೋಡ್ತೀವಿ ಅಂದ್ರೆ ಒಂದ್ಸತಿ ಎಷ್ಟೇ ಆಂಟಿಬಯೋಟಿಕ್ಸ್ ಕೊಟ್ಟು ರೆಸ್ಪಾಂಡ್ ಆಗಂಗೆ ಸ್ವಲ್ಪ ಜನಕ್ಕೆ, ಅವಾಗ ಏನೋ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಿದೆ ಅಂತ ನೋಡ್ಬೇಕು. ಅವ್ರು ಬರೀ ನೀರಷ್ಟೇ ಇದ್ರೆ ಸಿಂಪಲ್ ಟ್ಯಾಪಿಂಗ್ ಅಂತ ಮಾಡ್ತೇವೆ, ನೀರ್ ತೆಗೆದ್ಬಿಟ್ರೆ ಸಾಕಾಗತ್ತೆ. ಬಟ್ ಅದು ನಾವು ಇನಿಷಿಯಲಿ ಆ ನೀರನ್ನ ಹಂಗೆ ನಾವು ತೆಗೆದೇ ಹೋಗ್ಬಿಟ್ರೆ ಅದು ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಗಟ್ಟಿ ಆದಷ್ಟು ಏನಾಗುತ್ತೆ, ಬರೀ ಸಿಂಪಲ್ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ. ಅವಾಗ ನಾವು ಅಟ್ಲೀಸ್ಟ್ ಟ್ಯೂಬ್ ಹಾಕ್ಬಿಟ್ಟು ಏನೇನು ಕಲೆಕ್ಷನ್ ಆಗಿದೆ ಎಲ್ಲ ತೆಗಿಬೇಕಾಗತ್ತೆ. ಸೊ ಇದು ಆದಷ್ಟು ಬೇಗ ಮಾಡ್ಬೇಕು, ಯಾಕಂದ್ರೆ ಯಾವಾಗ ತನಕ ಈ ನೀರೆಲ್ಲ ಇರತ್ತಲ್ವಾ ಆಂಟಿಬಾಡಿಸ್ ಅಷ್ಟು ರೆಸ್ಪಾಂಡ್ ಮಾಡ್ತಾ ಇರಂಗಿಲ್ಲ. ಸೊ ಒಂದ್ಸಲ ಆ ನೀರ್ ತೆಗೆದ್ಮೇಲೆ ಆಂಟಿಬಾಡಿ ರೆಸ್ಪಾನ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗತ್ತೆ. ಕೀವ್ ತರ ಏನಾದ್ರ ಬಂದ್ರೆ ಡೆಫಿನೆಟ್ಲಿ ತೆಗಿಲೇಬೇಕು, ಮತ್ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಒಂದ್ಸಲ ಕ್ಯೂ ನಾ ತೆಗ್ದಿಲ್ಲ ಅಂದ್ರೆ ಬರೀ ಆಂಟಿಬಯೋಟಿಕ್ ಅಷ್ಟೇ ಕೊಡ್ತಾ ಹೋಗಿ ಆ ಕ್ಯೂ ತೆಗ್ದಿಲ್ಲ ಅಂದ್ರೆ ಕ್ಯೂ ಗಟ್ಟಿ ಆಗ್ಬಿಡುತ್ತೆ. ಒಂದ್ಸಲ ಗಟ್ಟಿ ಆದ್ಮೇಲೆ ಆ ಜಾಗ ಲಂಗ್ಸ್ ಎಕ್ಸ್ಪಾಂಡ್ ಆಗಂಗೇ ಇಲ್ಲ, ಮತ್ತೆ ಸೋರ್ಸ್ ಆಫ್ ಇನ್ಫೆಕ್ಷನ್, ಮತ್ತೆ ಪುನಃ ಪುನಃ ಮತ್ತೆ ಪುನಃ ಮನೆಯ ತರ ಆಗ್ಬಹುದು, ಅಥವಾ ಆ ಗಟ್ಟಿಯಾಗಿ ತೆಗಿಬೇಕಂದ್ರೆ ಆಪರೇಷನ್ ತನಕ ಹೋಗ್ಬಹುದು. ಸೊ ಒಂದ್ಸಲ ಸಿಂಪಲ್ ಇರೋದ್ ಅಷ್ಟು ಕಾಂಪ್ಲಿಕೇಟೆಡ್ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ನೀರ ಕಾಣಿಸಿದ್ರೆ ತಕ್ಷಣ ತೆಗೆದ್ಬಿಟ್ಟು ಟ್ರೀಟ್ಮೆಂಟ್ಗೂ ಸಹಾಯ ಆಗತ್ತೆ, ಮತ್ತೆ ಕಾಂಪ್ಲಿಕೇಶನ್ಸ್ ಹೋಗೋದನ್ನು ತಡೆಗಟ್ಬಹುದು. ಸೊ ಇನಿಷಿಯಲಿ ನಾವು ಆಂಟಿಬಯೋಟಿಕ್ಸ್ ಕೊಟ್ಟ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಫಸ್ಟ್ ಅಥವಾ ನೀರ್ ಇದೆಯಾ ಹೇಗೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ತೆಗೆದ್ರೆ ಒಳ್ಳೇದು.
0: ಹಾಗೆ ಡಾಕ್ಟರ್, ಈ ಸಾಮಾನ್ಯವಾಗಿ ಪೇಷಂಟ್ ಗಳು ಅಥವಾ ಸರ್ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಸಲಹೆ ಇಲ್ಲದೇ ಆಂಟಿಬಯೋಟಿಕ್ ಗಳನ್ನ ಬಳಸ್ತಾರೆ, ಇದನ್ನ ಅತಿಯಾಗಿ ಬಳಸೋದ್ರಿಂದ ಏನಾದರೂ ದುಷ್ಪರಿಣಾಮಗಳು ಉಂಟಾಗುತ್ತೆ?
1: ನೋಡಿ, ಈಗಿನ ಸುಮ್ನೆ ಒಂದ್ ಸಣ್ಣ ನೆಗಡಿ ಆದ್ರೂ ಆಂಟಿಬಯೋಟಿಕ್ಸ್ ತಗೊಂಡ್ಬಿಡ್ರೆ ಅದಕ್ಕೆ ಯೂಸ್ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇರಂಗಿಲ್ಲ. ಸೊ ಏನೇ ಆದ್ರೂ ಓವರ್ ದ ಕೌಂಟರ್ ಹೋಗ್ತಾರೆ, ಜ್ವರ ಬಂತು ಈ ಆಂಟಿಬಯೋಟಿಕ್ಸ್, ಅಥವಾ ಮುಂಚೆ ಒಂದ್ ಡಾಕ್ಟರ್ ಬರೆದಿರೋ ಒಂದ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದೇ ಸೇಮ್ ಆಂಟಿಬಯೋಟಿಕ್ಸ್ ತಗೊಂಡ್ತಾ ಹೋಗ್ಬಿಡ್ತಾರೆ. ಇದ್ರ ಪ್ರಾಬ್ಲಮ್ಸ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ, ಯಾಕಂದ್ರೆ ನಾವು ಯೂಶ್ವಲಿ ಸೈಕಲ್ ಮಾಡ್ಬೇಕಂತ ಆಂಟಿಬಯೋಟಿಕ್ ಒಂದೇ ಆಂಟಿಬಯೋಟಿಕ್ ಯೂಶ್ವಲಿ ಪ್ರತಿ ಸಲ ಕೊಡ್ತಾ ಇರಬಾರ್ದು. ಒಂದ್ ಆಂಟಿಬಯೋಟಿಕ್ ಒಂದ್ಸಲ ಕೊಟ್ಟ ಮೇಲೆ ಅಟ್ಲೀಸ್ಟ್ 3 ತಿಂಗಳಾದ್ರೂ ಗ್ಯಾಪ್ ಬಿಡಬೇಕಾಗುತ್ತೆ. ನೀವೇನ್ ಪದೇ ಪದೇ ಅದೇ ಆಂಟಿಬಯೋಟಿಕ್ಸ್ ತಗೊಂಡ್ತಾ ಹೋದ್ರೆ ಅದನ್ನ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತವೆ. ಈಗ ಸಪೋಸ್ ನೋಡಿ, ಒಂದು 100 ಬ್ಯಾಕ್ಟೀರಿಯಾ ಇದಾವ ಅಂತ ಅನ್ಕೊಳ್ಳಿ. ಈಗ ಸೊ 100 ಬ್ಯಾಕ್ಟೀರಿಯಾ ಇದ್ದಾಗ 98 ಬ್ಯಾಕ್ಟೀರಿಯಾ ರೆಸ್ಪಾಂಡ್, 2 ಬ್ಯಾಕ್ಟೀರಿಯಾ ರೆಸ್ಪಾಂಡ್ ಆಗದೇ ಇರಬಹುದು. ಸೊ ನಾವು ಆಂಟಿಬಯೋಟಿಕ್ಸ್ ಇನಿಷಿಯಲಿ ಕೊಟ್ಟಾಗ ಏನಾಗಬಹುದು, 98 ಸಾಯಬಹುದು, 2 ಹಂಗೆ ಉಳಿತದೆ, ಅದು ರೆಸಿಸ್ಟೆಂಟ್ ಆರ್ಗಾನಿಸಮ್ಸ್ ಅಂತೀವಿ. ಸೊ ಅದು ಬೆಳೀತಾ ಬಂದಾಗ ಏನಾಗುತ್ತೆ, ಸೇಮ್ ಆಂಟಿಬಯೋಟಿಕ್ಸ್ ಕೊಡ್ತಾ ಅದ್ರ ರೆಸ್ಪಾಂಡ್ ಆಗಂಗ ಅದ್ರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಪುನಃ ನಾವು ಅದೇ ತರ ಆಂಟಿಬಯೋಟಿಕ್ಸ್ ಕೊಟ್ರೆ ರೆಸ್ಪಾಂಡ್ ಆಗದೆ ಇರಬಹುದು. ಸೊ ಅದಕ್ಕೆ ಆತರ ಇದ್ದಾಗ ನಾವು ಆಂಟಿಬಯೋಟಿಕ್ ಸೈಕಲ್ ಮಾಡ್ತಾ ಇರಬೇಕಾಗತ್ತೆ. ನೀವನ್ನೇ ಮೊದಲೇ ಒಂದ್ಸಲಿ ಕೊಟ್ಟಿದೀವಿ ಅಂತ ಅದೇ ಆಂಟಿಬಯೋಟಿಕ್ ಪ್ರತಿ ಇದಕ್ಕೂ ಸೇಮ್ ತಗೊಂಡ್ತಾ ಹೋಗ್ಬೇಡಿ. ಒನ್ಸ್ ರೆಸಿಸ್ಟೆಂಟ್ ಆಗಿ ಆರ್ಗಾನಿಸಮ್ ಮತ್ತೆ ಬೇರೆ ಸ್ಪ್ರೆಡ್ ಆದ್ರೆ ಅವರಿಗೂ ಅಷ್ಟು ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಸ್ಪ್ರೆಡ್ ಆಗಿರುತ್ತೆ. ಸೊ ಮುಂಚೆ ಇರೋದು ಹಾಗೆ. ಸೊ ಯಾವುದೇ ನಿಮೋನಿಯಾ ತೊಂದರೆ ಬಂದಾಗ ಕಲ್ಚರ್ ಮಾಡೋದು ಉತ್ತಮ. ಕಲ್ಚರ್ ಸೆನ್ಸಿಟಿವ್ ಅಂದ್ರೆ ಮೆಡಿಸಿನ್ಸ್ ರೆಸ್ಪಾಂಡ್ ಆಗ್ತಾವ ಇಲ್ಲ ಅಂತ ಮಾಡೋದು ಬಹಳ ಉತ್ತಮ. ಸೊ ಹಿಂಗೆ ಈಗ ಬೇಕಾಬಿಟ್ಟು ಆಂಟಿಬಯೋಟಿಕ್ಸ್ ಕೊಡ್ತಾ ಹೋಗ್ಬಿಟ್ರೆ ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಡೆವಲಪ್ ಆಗ್ತವೆ, ರೆಸಿಸ್ಟೆನ್ಸ್ ಆರ್ಗಾನಿಸಮ್ ಮತ್ತೆ ಅದೇ ಸ್ಪ್ರೆಡ್ ಆಗ್ತದೆ, ಮತ್ತೆ ಕಾಸ್ಟ್ ಕೂಡ ಸಿಕ್ಕಾಬಿಟ್ ಹೈ ಆಗುತ್ತೆ. ಯಾಕಂದ್ರೆ ಇನಿಷಿಯಲಿ ಒಂದ್ ನಿಮೋನಿಯಾ ಸಿಂಪಲ್ ಟ್ಯಾಬ್ಲೆಟ್ಸ್ ಇಂದ ಕಡಿಮೆ ಆಗೋದು, ಈಗ IV ಇಂಜೆಕ್ಷನ್ ಮುಖಾಂತರ ಹೋಗ್ತಾ ಇರುತ್ತೆ, ಕಾಂಪ್ಲಿಕೇಶನ್ ರೇಟ್ಸ್ ಎಲ್ಲ ಹೆಚ್ಚಾಗ್ತಾರೆ. ಆದಷ್ಟು ಸಣ್ಣ ಪುಟ್ಟ ಇದಕ್ಕೆಲ್ಲ ಆಂಟಿಬಯೋಟಿಕ್ಸ್ ತಗೊಳಿಕ್ ಹೋಗ್ಬೇಡಿ, ಜಸ್ಟ್ ನೆಗಡಿ ಸೀತಕ್ಕೆಲ್ಲ ಆಂಟಿಬಯೋಟಿಕ್ ಅವಶ್ಯಕತೆ ಇರಂಗಿಲ್ಲ. ಸೊ ಈ ತಗೊಂಡ್ರು ವೈದ್ಯರ ಬಡಿ ಹೋಗ್ಬೇಕು, ಅವ್ರ ಕನ್ಸೆಂಟ್ ತಗೊಂಡ್ಬಿಟ್ಟು ತಗೊಂಡ್ರೆ ಉತ್ತಮ.
0: ಡಾಕ್ಟರ್, ಹಾಗೆ ಬಹಳಷ್ಟು ಮಂದಿಗೆ ಧೂಮಪಾನ ಮಾಡುವಂತ ಅಭ್ಯಾಸ ಇರುತ್ತೆ, ಇದು ಎಷ್ಟು ರೀತಿ ದುಷ್ಪರಿಣಾಮ ಬೀಳುತ್ತೆ ನ್ಯೂಮೋನಿಯಾಗೆ?
1: ನೋಡಿ, ನಮ್ ಆರ್ಗಾನಿಸಮ್ ಹೆಂಗಿರುತ್ತೆ ಅಂದ್ರೆ ಲಂಗ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಅದು ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ, ನಾರ್ಮಲ್ ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ. ಯಾವುದೇ ಬ್ಯಾಕ್ಟೀರಿಯಾ ಬಂದಾಗ ಅದು ನಮ್ ಕಡೆ ಡಿಫೆನ್ಸ್ ಮೆಕಾನಿಸಮ್, ಮ್ಯಾಕ್ರೋಫೇಜಸ್ ಹೋಗಿ ಆ ಆರ್ಗಾನಿಸಮ್ಸ್ ಅನ್ನ ತಿಂದ್ಬಿಟ್ಟು ನಮ್ಗೆ ನ್ಯೂಮೋನಿಯಾ ಆಗದೆ ಇರೋಂಗೆ ನೋಡ್ಕೋಬಹುದು. ಬಟ್ ಈ ಸ್ಮೋಕರ್ಸ್ ಏನಾಯ್ತು, ಈ ಮ್ಯಾಕ್ರೋಫೇಜಸ್ ಅನ್ನ ಏನ್ ಡಿಫೆನ್ಸ್ ಮೆಕಾನಿಸಮ್ ಅದು ವೀಕ್ ಆಗಿರುತ್ತೆ. ಸೊ ಅದ್ರ ಕೆಲಸ ಅದು ಮಾಡದೇ ಇರಬಹುದು. ಸೊ ಒಂದು ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಮತ್ತೆ ಡಿಫೆನ್ಸ್ ಮೆಕಾನಿಸಮ್ ವೀಕ್ ಆಗಿರೋದ್ರಿಂದ ಮೋಕಸ್ ಒಳಗಡೆ ನಿಮ್ಗೆ ನ್ಯೂಮೋನಿಯಾ ಬರೋ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ.
0: ಹಾಗೆ ಈಗ ಒಂದ್ಸರಿ ಕ್ಯೂರ್ ಆದ ನಂತರ ನ್ಯೂಮೋನಿಯಾ ಮತ್ತೊಮ್ಮೆ ಮರುಕಳಿಸುವಂತ ಸಾಧ್ಯತೆ ಇರುತ್ತಾ?
1: ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಪುನಃ ಅದೇ ಸೇಮ್ ಸ್ಟ್ರೇನ್ ಇಂದ ಬರದೇ ಇರಬಹುದು, ಬಟ್ ಬೇರೆ ಸ್ಟ್ರೇನ್ ಇಂದ ಬರಬಹುದು. ಪುನಃ ಆಗ್ಬೋದು, ಮತ್ ಬೇರೆ ಪೇಷಂಟ್ ಇಂದ ಬೇರೆ ಆರ್ಗಾನಿಸಮ್ ಬಂದ್ರೆ ಆ ನ್ಯೂಮೋನಿಯಾ ಬರಬಹುದು, ಬಟ್ ಸೇಮ್ ಇದರಿಂದ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ.
0: ಹಾಗೆ ಕಡೆಯದಾಗಿ ಡಾಕ್ಟರ್, ಈ ಒಂದು ರೋಗಕ್ಕೆ ರೋಗ ನಿರೋಧಕ ಚುಚ್ಚುಮದ್ದು ಏನಾದರೂ ಲಭ್ಯ ಇದೆಯಾ?
1: ನಾರ್ಮಲ್ ಪೇಷಂಟ್ಸ್ ಗೆ ನಾವು ವ್ಯಾಕ್ಸಿನೇಷನ್ ಅಂತ ಏನಂತೀವೋ ಅದ್ ನಾರ್ಮಲ್ ಪೇಷಂಟ್ಸ್ ಎಲ್ಲರಿಗೆ ಕೊಡಂಗಿಲ್ಲ, ಬಟ್ ಹೈ ರಿಸ್ಕ್ ಪೇಷಂಟ್ಸ್ ಗೆ ಕೊಡ್ತೀವಿ. ಹೈ ರಿಸ್ಕ್ ಪೇಷಂಟ್ಸ್ ಅಂದ್ರೆ ಯಾರಿರ್ಬೋದು, ಈಗ ಸಪೋಸ್ COPD ಅಂದ್ರೆ ಧೂಮಪಾನಿಗಳಿದ್ರು, ಸ್ಮೋಕರ್ಸ್ ಇದ್ದಾಗ ಅವರಿಗೆ ಸ್ವಲ್ಪ ಉಸಿರಾಡ ತೊಂದರೆ ಆಗ್ತದೆ, COPD ಅಂತ ಅಂತೀವಿ, ಅವರಿಗೆ ಕೊಡುವ. ಅಥವಾ ನಿಮಗೆ ಡಯಾಬಿಟಿಸ್ ಇರ್ತಾರೆ, ಅಥವಾ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಈ ತರ ತೊಂದರೆ ಇದ್ದವರಿಗೆ ನಮಗೆ ಮೋಸ್ಟ್ ಕಾಮನ್ ಆಗಿ 2 ಟಾರ್ಗೆಟ್ ಮಾಡ್ತೀವಿ. ಒಂದು ವೈರಲ್ ನ್ಯೂಮೋನಿಯಾ ಟಾರ್ಗೆಟ್ ಮಾಡ್ತೀವಿ, ಮತ್ತೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾಗೆ. ಸೊ ಯಾರಾದ್ರೂ 65 ವರ್ಷಕ್ಕಿಂತ ಮೇಲಿದ್ದವರು ಅಥವಾ ಈ ಫ್ಯಾಕ್ಟರ್ಸ್ ಇದ್ದವರಿಗೆ ಒಂದು ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ, ಅದು 5 ವರ್ಷಕ್ಕೊಂದ್ಸರಿ ಕೊಡಬೇಕಾಗತ್ತೆ. ಸೊ ಕಾಮನ್ ಆರ್ಗಾನಿಸಮ್ ಟಾರ್ಗೆಟ್ ಮಾಡ್ತಾರೆ, ನಿಮೋಕಾಕಲ್ ನ್ಯೂಮೋನಿಯಾ ಮೋಸ್ಟ್ ಕಾಮನ್ ಆರ್ಗಾನಿಸಮ್ ಆಗಿದ್ರಿಂದ ಅದಕ್ಕೆ ಕಡಿಮೆ ಆಗ್ಲಿಕ್ಕೆ ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಬಟ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ಸ್ ಏನಾಗ್ತದೆ, ಪ್ರತಿ ವರ್ಷ ವೈರಸ್ ಚೇಂಜ್ ತರುತ್ತೆ. ಸೊ ಸೇಮ್ ಗ್ರೂಪ್ ಆಫ್ ಪೇಷಂಟ್ಸ್ ಅಂದ್ರೆ ಈಗ ಹೇಳಿದಂಗೆ ಈ ಕಾಂಪ್ಲಿಕೇಶನ್ಸ್ ಇದ್ದವರಿಗೆ ಪ್ರತಿ ವರ್ಷ ಈ ಚಳಿಗಾಲ ಶುರು ಆಗಿ ಮುಂಚೆ ಅವಾಗ ಇದು ಕೊಟ್ಟಾಗ ನಾವು ಆ ಕಾಂಪ್ಲಿಕೇಶನ್ಸ್ ಅನ್ನ ಅಥವಾ ಇನ್ಫೆಕ್ಷನ್ ಆಗೋದನ್ನ ಸ್ವಲ್ಪ ತಡಿಬಹುದು. ಅದಕ್ಕಾಗಿ ಈ ಹೈ ರಿಸ್ಕ್ ಗ್ರೂಪ್ ಇದ್ದವರಿಗೆ ನಾವು
2: ಆಮೇಲೆ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಇಎನ್ಟಿ ವಿಭಾಗದಲ್ಲಿ ತಜ್ಞ ವೈದ್ಯ ಆಗಿರುವ ಡಾಕ್ಟರ್ ಸ್ಮಿತಾ ಟಿ ಎಂ ಇದ್ದಾರೆ. ನಮಸ್ಕಾರ ಡಾಕ್ಟರ್.
3: ನಮಸ್ಕಾರ
2: ಡಾಕ್ಟರ್. ಇವತ್ತು ನಮ್ಮ ಕೇಳುಗರಿಗೆ ಈ ಚಳಿಗಾಲ ಮತ್ತು ಮಳೆಗಾಲಕ್ಕೆ ಸಂಬಂಧಿಸಿದಂತೆ ಇಎನ್ಟಿ ನಮ್ಮ ಕಿವಿ ಮೂಗು ಮತ್ತೆ ಗಂಟ್ಲು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಒಂದು ಸಾಮಾನ್ಯವಾದ ತೊಂದರೆಗಳು ಕಂಡು ಬರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಕಿವಿಗಳಿಗೆ ಯಾವ ರೀತಿಯ ತೊಂದರೆಗಳು ಈ ಒಂದು ಸಮಯದಲ್ಲಿ ಕಂಡು ಬರ್ತವೆ?
3: ಕಿವಿಗಳಿಗೆ ಅಂದ್ರೆ ಕಿವಿಯಿಂದ ಮೂಗಿಗೆ ಒಂದ್ ಕನೆಕ್ಷನ್ ಇರುತ್ತೆ ಆಕ್ಚುಲಿ. ಸೊ ಯೂಶಲಿ ಈ ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ ನೆಗಡಿ ಆಗೋಂಥದ್ದು ಮತ್ತೆ ಗಂಟ್ಲು ನೋವು ಬರೋಂಥದ್ದು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮೂಗಿಂದ ಕಿವಿಗೆ ಕನೆಕ್ಟ್ ಆಗಿರುತ್ತಲ್ಲ ಯುಸ್ಟೇಷನ್ ಟ್ಯೂಬ್ ಅಂತ ಅಂತೀವಲ್ಲ, ಸೊ ಅದರಿಂದ ಕಿವಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟೊಂದ್ಸಲ. ಅಂದ್ರೆ ಕಿವಿ ಒಳಗಡೆ ನೀರ್ ತುಂಬಿಕೊಂಡಾಗ ತುಂಬ್ಕೊಬಹುದು, ಅಥವಾ ಇನ್ನೊಂದು ಆಟೋಮೈಕೋಸಿಸ್ ಅಂತ ಹೇಳ್ತೀವಿ, ನಮಗೆ ತುಂಬಾ ಬಡ್ಸ್ ಯೂಸ್ ಮಾಡೋ ಅಭ್ಯಾಸ ಇರುತ್ತೆ, ಅಥವಾ ನಾವಿರೋ ಇದರಲ್ಲಿ ಇದು ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನದಿ ಎಲ್ಲ ಹರಿಯೋದ್ರಿಂದ ನಮ್ಗೇನಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಿವಿನಲ್ಲಿ. ಅವಾಗ ತುಂಬಾ ನೋವು ಬರೋದು, ಇಲ್ಲಾಂದ್ರೆ ಕಿವಿ ಏನೋ ಮುಚ್ಚಾಕೊಂಡಂಗ ಅಂತ ಅನ್ಸೋದು, ಇಲ್ಲ ಕಿವಿ ಏನೋ ಗುಯಿ ಅಂತ ಶಬ್ದ ಬರೋದು, ಈ ತರ ಎಲ್ಲ ಆಗತ್ತೆ ಆಕ್ಚುಲಿ. ಎಷ್ಟೊಂಥರ ಅಂದ್ರೆ ತೊಂದರೆಗಳು ಬರ ಸಾಧ್ಯ ಇರುತ್ತೆ, ಬಟ್ ಅದನ್ನ ನೋಡಿ ಎಕ್ಸಾಮಿನ್ ಮಾಡಿದಾಗ್ಲೇನೆ ಏನಾಗಿದೆ ಅಂತ ನಾವು ತೀರ್ಮಾನಕ್ಕೆ ಬರಕ್ ಸಾಧ್ಯತೆ ಆಗುತ್ತೆ. ಮತ್ತೆ ಕೆಲವರಿಗೆ ಮುಂಚೆ ಕಿವಿ ಯಾವಾಗ್ಲೂ ಸೋರಿರುತ್ತೆ, ತಮ್ಮತೆ ತೂತಾಗಿರುತ್ತೆ, ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನೆಗಡಿ ಆದ್ರೆ ಮತ್ತೆ ಸೋರಕ್ ಜಾಸ್ತಿ ಶುರುವಾಗುತ್ತೆ. ಏನಕ್ಕೆ ಅಂದ್ರೆ ನೆಗಡಿ ಆಗ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತಲ್ಲ, ಅವಾಗ ಮತ್ತೆ ಕಿವಿ ಆಟೋಮೆಟಿಕಲಿ ಅಫೆಕ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ಸೋರೋದು ಹಂಗೆಲ್ಲ ಆಗುತ್ತೆ. ಇದಕ್ಕೆಲ್ಲ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕೇಳೋದಕ್ಕೇನೆ ಅಂದ್ರೆ ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಜಾಸ್ತಿ ನರ ವೀಕ್ ಆದ್ರೆ ಆಪರೇಟ್ ಮಾಡೂ ನರ ಸರಿ ಮಾಡೋಂತ ಸಾಧ್ಯತೆ ಇರಲ್ಲ, ಅವಾಗ ತುಂಬಾ ಅಫೆಕ್ಟ್ ಆಗ ಚಾನ್ಸಸ್ ಇರುತ್ತೆ. ಮೊದಲನೇ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬಹುದು ನಾವು.
2: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಕಿವಿಗೆ ತೊಂದರೆ ಆದಾಗ ಜನರು ಕೆಲವು ಬರೀ ಏನ್ ಮಾಡ್ತಾರೆ ಅಂತಂದ್ರೆ ಟ್ರೆಡಿಷನಲ್ ಆಗಿ ಅದ್ರ ಒಳಗಡೆ ಬಿಸಿಯಾದ ಎಣ್ಣೆನ ಹಾಕೊಳ್ಳುವಂಥದ್ದು ಮತ್ತಿತರ ಯಾವ್ದಾದ್ರು ಗಿಡಮೂಲಿಕೆ ರಸಗಳನ್ನು ಹಾಕುವಂಥದ್ದು ಇದನ್ನ ಮಾಡ್ತಿರ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿಯಾಗ್ಬೋದು ಡಾಕ್ಟರ್?
3: ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಏನಕ್ಕೆಂದ್ರೆ ಬಿಸಿದೇನೋ ಹಾಕೊಂಡು ಅದೇನೋ ಮಾಡ್ಕೊಳೋದು ಅದೆಲ್ಲ ಸುಮ್ಮನೆ ಡೇಂಜರಸ್. ನಮ್ದ್ರಲ್ಲಿ ವ್ಯಾಕ್ಸ್ ಅಥವಾ ಏನು ಸಾಮಾನ್ಯ ಜನರಲ್ಲಿ ಗುಗ್ಗೆ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಇಟ್ ಇಸ್ ಎ ಪ್ರೊಟೆಕ್ಟಿವ್ ಫಾರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಅದೇನಂದ್ರೆ ಅದಾಗದೇನೆ ಆಚೆ ಬರುತ್ತೆ. ಯಾರಿಗೆ ಆಚೆ ಬರಲ್ಲ ಅಂದ್ರೆ ಎಕ್ಸ್ಟರ್ನಲ್ ಆರ್ಟರಿ ಕೆನಾಲ್ ಅಂತ ಅಂತೀವಿ, ಅಂದ್ರೆ ಕಿವಿ ಒಳಗಡೆ ಒಂದು ಪೈಪ್ ತರ ಇರುತ್ತಲ್ಲ, ಅದು ಅದ್ರದ್ದು ಆಂಗ್ಯುಲೇಷನ್ ಸರಿ ಇಲ್ಲ, ಸ್ವಲ್ಪ ಏನೋ ಕಲೆಕ್ಷನ್ ಸಾಧ್ಯತೆ ಇದೆ ಅಂದಾಗ ಅಷ್ಟೇ ಅದು ಆಚೆ ಬರೋದಿಲ್ಲ. ಬಟ್ ಅಂದ್ರೂ ಅವ್ರಾಗ ಅವರೇ ತಕ್ಕೊಳಕ್ ಹೋದಾಗ ಏನಾಗ್ಬೋದು ಅಂದ್ರೆ ತಮಟೆಗೆ ಡ್ಯಾಮೇಜ್ ಮಾಡ್ಕೋಬಹುದು, ಅವಾಗ ಕಿವಿ ಕೇಳ್ದಂಗ್ ಇರ್ಬೋದು, ಅಥವಾ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಇಂಪ್ಯಾಕ್ಟ್ ಆದ್ರೆ ಅದನ್ನು ಅವ್ರಿಗೆ ಅವಾಗ ತೆಗಿಯೋದು ಕಷ್ಟ ಆಗುತ್ತೆ. ಅವಾಗ ಅವ್ರ ಏನ್ ನೋಡ್ಕೊಂಡು ತೆಗಿತಾ ಇರಲ್ಲ ಅದನ್ನ, ಸುಮ್ನೆ ಏನೋ ಬ್ಲೈಂಡ್ ಆಗಿ ಇದ್ ಮಾಡಕ್ ಹೋಗ್ತಾರಲ್ಲ. ಸೊ ಅದೆಲ್ಲ ಇಟ್ಸ್ ಆಲ್ವೇಸ್ ಡೇಂಜರಸ್ ಆ ತರ ಎಲ್ಲ ಮಾಡೋದು. ಆಮೇಲೆ ಆದಷ್ಟು ತುಂಬಾ ಬಡ್ಸ್ ಯೂಸ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ ಬೆಟರ್. ಏನೋ ಮಾಡ್ಕೊಳಕ್ ಹೋಗಿ ಡ್ಯಾಮೇಜ್ ಮಾಡ್ಕೊಂಡ್ರೆ ಆಮೇಲೆ ಅದನ್ನ ಇದ್ ಮಾಡಿಸ್ಕೊಳಕೋಸ್ಕರ ಅದನ್ನ ಸರಿ ಮಾಡಿಸ್ಕೊಳಕೋಸ್ಕರ ಎಷ್ಟೊಂದ್ಸಲ ಅಂದ್ರೆ ಹಾಸ್ಪಿಟಲ್ಗೆ ಬಂದೆಲ್ಲ ಇದ್ ಮಾಡ್ಬೇಕಾಗತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ತೋರ್ಸೋದು ಬೆಟ್, ಅದಕ್ಕೋಸ್ಕರ ಅಂತಾನೆ ಬೇರೆ ಡ್ರಾಪ್ಸ್ ಗಳೆಲ್ಲ ಇರತ್ತೆ. ಅಂದ್ರೆ ಕಿವಿಯಿಂದ ಬರೋದು ಅದು ಬರ್ಲಿಲ್ಲ ಅಂತಂದ್ರೆ ಡ್ರಾಪ್ಸ್ ಗಳು ಅದೆಲ್ಲ ಅದನ್ನೆಲ್ಲ ಕೊಟ್ಟು ಮತ್ತೆ ಇಲ್ಲಿ ಬಂದಾಗ ನಾವು ಯೂಶಲಿ ಸಕ್ಷನ್ ಎವ್ಯಾಕ್ಯೇಷನ್ ಮಾಡ್ತೀವಿ, ಇಲ್ಲಾಂದ್ರೆ ಬರಂಗಿದ್ರೆ ಇದರಿಂದ ವ್ಯಾಕ್ಸ್ ಸುಕ್ಕಿಂದ ತೆಗೆಯೋದು ಅದೆಲ್ಲ ಮಾಡ್ತೀವಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಯೂಶಲಿ ಹುಟ್ಟಿದ್ದ ಮಕ್ಕಳಿಗೆ ಈ ಅಜ್ಜಿಗಳಿರ್ತಾರಲ್ಲ ಮನೆಯಲ್ಲಿ, ಅವರಿಗೂ ಅಷ್ಟೇ ಎಣ್ಣೆ ಹಾಕೋದು ಅದೆಲ್ಲ ಅಭ್ಯಾಸ ಇರುತ್ತೆ. ಬಟ್ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರು. ಆಮೇಲೆ ಈ ಮಳೆಗಾಲದಲ್ಲಿ ಇನ್ಸೆಕ್ಟ್ಸ್ ಜಾಸ್ತಿ ಆಗಿರುತ್ತೆ, ಅವೆಲ್ಲ ಕಿವಿ ಒಳಗೆ ಹೋಗೋ ಸಾಧ್ಯತೆ ಅದೆಲ್ಲ ತುಂಬಾ ಇರುತ್ತೆ.
2: ಸಣ್ಣ ಸಣ್ಣ ಕ್ರಿಮಿಗಳು
3: ಅದೆಲ್ಲ ಆದಷ್ಟು ತಕ್ಷಣ ಒಂದು ENT ಸರ್ಜನ್ ಅಥವಾ ಹೋಗ್ಬಿಟ್ಟು ತಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ತೆಗೆಸ್ಕೊಳೋದು ಬೆಟರು. ಅದ್ ಒಳಗಡೆನೆ ಉಳ್ಕೊಂಡ್ಬಿಟ್ರೆ ಆಮೇಲೆ ಅದರಿಂದನೂ ಪ್ರಾಬ್ಲಮ್ ಆಗಕ್ಕೆ ಶುರು ಆಗತ್ತೆ.
2: ಇದು ಬಿಟ್ಟು ಮತ್ತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದ ಸಮಯದಲ್ಲಿ ಕಿವಿಗೆ ಬೇರೆ ಯಾವ ರೀತಿಯ ಸಮಸ್ಯೆಗಳು ಬರಬಹುದು ಡಾಕ್ಟರ್?
3: ಅದೇ ನಾನು ಮುಂಚೆ ಹೇಳ್ದಂಗೆ ಕಿವಿ ಗುಯಿ ಅನ್ನಕ್ಕೆ ಶುರುವಾಗತ್ತಲ್ಲ, ಏನಕ್ಕೆ ಅಂದ್ರೆ ನೆಗಡಿ ಆಗ್ಬೋದು ಅಥವಾ ಕೆಳಗಡೆ ನೀರ್ ಕಲೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಕಿವಿನಲ್ಲಿ ಶಬ್ದ ಬರಕ್ ಶುರುವಾಗತ್ತೆ. ಅದನ್ನು ಅಷ್ಟೇ, ನಾವು ಎಕ್ಸಾಮಿನ್ ಮಾಡಿ ಇದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ ಅದನ್ನು ಕೊಡ್ಬೋದು. ಮತ್ತೆ ಇನ್ನೊಂದು ಮುಂಚೆ ಹೇಳಿದೆ ಫಂಗಲ್ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಓಟೋಕೋಸಿಸ್ ಅಂತ, ಅದು ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇನಿಲ್ಲ, ಅದಿರೋದನ್ನೆಲ್ಲ ಫುಲ್ ಆಚೆ ತೆಗೆದ್ಬಿಟ್ಟು ಆ ಡೆಬ್ರಿ ಇರುತ್ತಲ್ಲ ಸಕ್ಷನ್ ಎವ್ಯಾಕ್ಯೇಷನ್ ಮಾಡ್ಬಿಟ್ಟು ನಾವು ಟಾಪಿಕಲ್ ಮೆಡಿಕೇಶನ್ಸ್ ಕೊಟ್ಟರೆ ಅದನ್ನ ಆಕ್ಚುಲಿ ಕ್ಯೂರ್ ಮಾಡ್ಬೋದು ಅಂತ. ಅಂದ್ರೆ ಅಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿರೋಂಥದ್ದು ಏನು ಇರೋದಿಲ್ಲ. ಮತ್ತೆ ಕಿವಿ ಸೋರ್ತಾ ಇರುತ್ತಲ್ಲ, ಅವರಿಗೂ ಜಾಸ್ತಿ ಇದು ಆಟೋಮೈಕೋಸಿಸ್ ಆಗೋ ಸಾಧ್ಯತೆ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಕಿವಿ ಸೋರ್ತಾ ಇರೋರ್ಗು ಅಷ್ಟೇ, ಅದನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಟ್ರೀಟ್ ಮಾಡಿ ಆಮೇಲೆ ಯೂಶಲಿ ಟಿಂಪಾನಿಕ್ ಮೆಂಬ್ರೇನ್ ಅಲ್ಲಿ ಪರ್ಫೊರೇಷನ್ ಇದ್ರೆ, ಅಂದ್ರೆ ಕಿವಿ ತಮಟೆಲ್ ಪರ್ಫೊರೇಷನ್ ಇದ್ರೆ ಅವ್ರಿಗೆ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ. ಫಸ್ಟ್ ಅದು ಇನಿಷಿಯಲ್ ಇನ್ಫೆಕ್ಷನ್ ಟ್ರೀಟ್ ಮಾಡಿ ಆಮೇಲೆ ನಾವು ಅವರಿಗೆ ಹೇಳ್ತೀವಿ ಕೌನ್ಸಿಲಿಂಗ್ ಮಾಡಿ ಯಾವ ಟೈಮಲ್ಲಿ ಏನ್ ಮಾಡಿಸ್ಕೋಬೇಕು ಅವರು ಅಥವಾ ಏನಾದರೂ ಇದೆ ಅಂತಂದ್ರೆ.
2: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಸ್ಮಿತಾ ಟಿ ಎಂ ಅವರು ಮಾತಾಡ್ತಿದ್ದಾರೆ. ಇವರು ಇಎನ್ಟಿ ತಜ್ಞರಾಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಎನ್ಟಿ ಸಮಸ್ಯೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್ ಮತ್ತೊಂದು ಪ್ರಶ್ನೆ ಕೇಳಬೇಕು. ಈಗ ಕೆಲವರು ನಾವು ಒಂದು ಎಸಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಕಡೆ ಎಲ್ಲೋ ಹೈಟ್ ಇರುವಂಥ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅವಾಗ ಕಿವಿ ನಮಗೊಂಥರ ಏನೋ ಒಂಥರ ಬೇರೆ ಟೈಪ್ ಫೀಲ್ ಆಗುತ್ತೆ, ಇದು ಯಾಕಾಗುತ್ತೆ ಡಾಕ್ಟರ್?
3: ಅಂದ್ರೆ ಇದನ್ನ ನಾನು ಫಸ್ಟೇ ಹೇಳ್ದಂಗೆ ಕಿವಿಯಿಂದ ಮೂಗಿಗೆ ಕನೆಕ್ಷನ್ ಇರುತ್ತೆ ಅಂತ ಒಂದು ಹೇಳಿದೆ, ಯುಸ್ಟೇಷನ್ ಟ್ಯೂಬ್ ಅಂತ ಇರ್ತೀವಿ ಅಂತ. ಅದು ಸರಿಯಾಗಿ ಓಪನ್ ಆಗೋದು ಕ್ಲೋಸ್ ಆಗುತ್ತೆ ಅಂದ್ರೆ ಅದ್ರ ಫಂಕ್ಷನ್ ಸ್ವಲ್ಪ ಇದಾಗುತ್ತೆ, ಅವಾಗ ಕಿ ಬ್ಲಾಕ್ ಆದಂಗೆ ಆಗುತ್ತೆ. ಆಕ್ಚುಲಿ ಅದು ಏರೇಷನ್ ಆಗಬೇಕು ಕಿವಿಗೆ ಯಾವಾಗಲೂ, ಅದರಿಂದನೇ ಏರೇಷನ್ ಆಗೋದು. ಅದು ಸರಿ ಆಗದೇ ಇದ್ದಾಗ ಹಿಂಗಾಗತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಎತ್ತರಕ್ಕೆ ಹೋದಾಗ ಅಥವಾ ಏನಾದ್ರು ಮಾಡಿದಾಗ ಏನಾದ್ರೂ ಸ್ವಲ್ಪ ಅಗಿತಾ ಇರೋದನ್ನ, ಚೂಯಿಂಗ್ ಗಮ್ ಯೂಸ್ ಮಾಡೋದನ್ನ, ಅಥವಾ ನಾವು ಬೇರೆ ಮೆಡಿಕೇಶನ್ ಕೊಡೋದನ್ನ, ಇದು ಒಂದಕ್ಕೆ ಅಲ್ಲ. ಇವನ್ ನಾವು ಫ್ಲೈಟ್ ಟೇಕ್ ಆಫ್ ಆದಾಗ, ಟೇಕ್ ಆನ್ ಇದು ಮಾಡಿದಾಗ್ಲೂ ಈ ತರ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆಲ್ಲ ನಾವು ಮೆಜರ್ಸ್ ಹೇಳ್ಬೋದು ಕೆಲವೊಂದು ಸೈಜಸ್ ಇಂದ ಅಥವಾ ಇದು ಮಾಡೋದ್ರಿಂದ. ಅದು ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬಾಯಿ ತುಂಬಾ ಜೋರಾಗಿ ತೆಗೆದ್ರೆ ಅಂದ್ರೆ ಯಾನಿಂಗ್ ಮಾಡಿದ್ರೆ ಅಥವಾ ಅಗಿಬೇಕಾದ್ರೆ ಓಪನ್ ಆಗೋದು ಕ್ಲೋಸ್ ಆಗೋದಾಗುತ್ತೆ. ಇದು ಒಂದೇ ಅಲ್ಲ, ಇವನ್ ಸ್ವಿಮ್ಮಿಂಗ್ ಹೋಗಿ ಬಂದಾಗ, ಸ್ವಿಮ್ಮಿಂಗ್ ಪೂಲ್ ಇಂದ ಮೇಲೆ ಬಂದಿದ ತಕ್ಷಣ ಈ ತರ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಅದೇನಂದ್ರೆ ಯುಸ್ಟೇಷನ್ ಟ್ಯೂಬ್ ಫಂಕ್ಷನಿಂಗ್ ಇದರಿಂದ ಪ್ರಾಬ್ಲಮ್ ಇದರಿಂದ ಈ ತರ ಹಿಂಗ ಆಗತ್ತೆ ಅಷ್ಟೇ.
2: ಮತ್ತೆ ಕೆಲವರಿಗೆ ತುಂಬಾ ಒಂದು ಅಭ್ಯಾಸ ಇರುತ್ತೆ ಅಂತಂದ್ರೆ ಕಿವಿ ಟೈಟ್ ಆಗಿ ಅದಕ್ಕೆ ಮಫ್ಲರ್ ಕಟ್ಕೊಳ್ಳುವಂಥದ್ದು ಅಥವಾ ಕಿವಿ ಒಳಗಡೆ ತುಂಬಾ ಹತ್ತಿಯನ್ನು ತುರ್ಕೊಳ್ಳುವಂಥದ್ದು, ಹೀಗೆಲ್ಲ ಅಭ್ಯಾಸಗಳಿರುತ್ತೆ. ಇದು ಹೆಲ್ದಿ ಅಭ್ಯಾಸಗಳ ಹೇಗೆ ಡಾಕ್ಟ್ರೆ?
3: ಅಂದ್ ಕಿವಿನ ಕ್ಲೋಸ್ ಮಾಡ್ಕೊಳೋದು ಹೊರಗಡೆಯಿಂದ ಓಕೆ, ಕ್ಯಾಪ್ ಇಂದ ಆಗ್ಲಿ ಹೊರಗಡೆ ಹತ್ತಿ ಇಟ್ಕೊಂಡ್ರೆ ಅದು ಓಕೆ. ಏನಕ್ಕೆಂದ್ರೆ ಕೆಲವರಿಗೆ ತುಂಬಾ ಕೋಲ್ಡ್ ಏರ್ ಹೋದ್ರೆ ಅಥವಾ ತಣ್ಣನೆ ಗಾಳಿ ಹೋದ್ರೆ ತುಂಬಾ ಇರಿಟೇಟ್ ಆಗಂತ ಸಾಧ್ಯತೆ ಇದೆ. ಬಟ್ ಒಳಗಡೆ ಹತ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದೇನಾದ್ರು ತೆಗೆದ್ ಮರ್ತ್ರೆ ಅದರಿಂದ ಇನ್ಫೆಕ್ಷನ್ ಆಗೋದು ಆ ಚಾನ್ಸಸ್ ಎಲ್ಲ ಇರುತ್ತೆ. ಅದರಿಂದ ತುಂಬಾ ಒಳಗೆ ಇಟ್ಕೊಳೋದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಸ್ವಲ್ಪ ಆದಷ್ಟು ಆಚೆನೆ ಇಟ್ಕೊಳೋದು, ಮಂಕಿ ಕ್ಯಾಪ್ಸ್ ತರ ಅಥವಾ ಮಫ್ಲರ್ ಆಚೆಯಿಂದ ಟೈಟ್ ಆಗಂತ ಅಲ್ಲ, ಸುಮ್ನೆ ಕಟ್ಕೊಳೋದು ಅವ್ರನ್ನ ಅವಾಯ್ಡ್ ಮಾಡ್ಕೊಳೋದಕ್ಕೆ ಕೋಲ್ಡ್ ಇಂದ. ಏನಕ್ಕೆಂದ್ರೆ ಸಾಕಷ್ಟು ಅಲರ್ಜಿಕ್ ಪೇಷಂಟ್ಗೆ ಅಂದ್ರೆ ಕಿವಿಯಿಂದ ಇದೋದ್ರೆ ಒಂಥರ ಸ್ಟಿಮ್ಯುಲೇಟ್ ಆಗೋ ಬೇರೆ ತರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತೆ ತಮಟೆನಲ್ಲಿ ತೂತ ಇರೋರಿಗೆ ತಣ್ಣನೆ ಗಾಳಿ ಹೋದ್ರೆ ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಗೋದು, ಅದೆಲ್ಲ ಸಮಸ್ಯೆ ಇರೋದ್ರಿಂದ ಹಿಂಗೆ ಕಟ್ಕೊಳೋದ್ರಿಂದ ಏನ್ ಅಷ್ಟು ಸಮಸ್ಯೆ ಇಲ್ಲ. ಬಟ್ ಏನಂದ್ರೆ ಒಳಗಡೆ ಇಟ್ಕೊಂಡು ತುಂಬಾ ಇದು ಮಾಡಕ್ಕೆ ಹೋಗ್ಬಾರ್ದಷ್ಟೇ.
2: ಈಗ ಡಾಕ್ಟ್ರೆ, ಕಿವಿಯ ನಂತರ ನಮ್ಮ ದೇಹದ ಒಂದು ಮುಖ್ಯವಾದಂತಹ ಒಂದು ಅಂಗ ನೋಸ್ ಅಥವಾ ಈ ಮೂಗು, ಇದಕ್ಕೆ ಯಾವೆಲ್ಲ ಸಮಸ್ಯೆಗಳು ಈ ಒಂದರಲ್ಲಿ ಕಂಡು ಬರ್ತವೆ?
3: ಈ ಟೈಮಲ್ಲಿ ಯೂಶಲಿ ಮೂಗಿಗೆ ಅಲರ್ಜಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಏನಕ್ಕೆಂದ್ರೆ ಕೆಲವೊಂದು ಕೋಲ್ಡ್ ಇಂದ ಇರ್ಬೋದು ಅಥವಾ ಅವ್ರು ತಿನ್ನ ಅಲರ್ಜಿಕ್ ಫುಡ್ ಇಂದ ಇರ್ಬೋದು. ಇದರಿಂದ ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಪದೇ ನೆಗಡಿ ಆಗಂತ ಚಾನ್ಸಸ್, ಮತ್ತೆ ಮೂಗು ಕಟ್ಟ ಅಂತ ಚಾನ್ಸಸ್. ಇದೇನಾದ್ರೂ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಮುಂದಕ್ಕೆ ಅದು ಇನ್ಫೆಕ್ಷನ್, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಸೈನುಸೈಟಿಸ್ ಆಗಂತ ಚಾನ್ಸಸ್ ಇರುತ್ತೆ. ಮತ್ತೆ ಇದರಿಂದ ಕೆಮ್ಮ ಜಾಸ್ತಿ ಆಗುತ್ತೆ. ಏನೇ ಮಾತ್ರೆ ತಗೊಂಡ್ರು ಕೆಮ್ಮ ವಾಸಿ ಆಗ್ತಾ ಇರಲ್ಲ, ಏನಕ್ಕೆಂದ್ರೆ ಮೂಗಿಂದ ಹಿಂಗ ಆಗಿದೆ ಅಂತ ಅನಿಸ್ತಾ ಇರಲ್ಲ ಅವರಿಗೆ. ಅದನ್ನ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡಾಗ್ಲೇ ಇದು ಸರಿ ಹೋಗೋದು. ಮತ್ತೆ ಅಲರ್ಜಿನ ಪ್ರಾಪರ್ ಆಗಿ ಟ್ರೀಟ್ ಮಾಡಿಸಿಲ್ಲ ಅಂದ್ರೆ ಮೂಗಲ್ಲಿ ದುರ್ಮಾಂಸ ಬೆಳೆಯಕ್ಕೆ ಶುರುವಾಗುತ್ತೆ, ನೇಸಲ್ ಪಾಲಿಪೋಸಿಸ್ ಅಂತ. ಅವಾಗ ಅದಕ್ಕೆಲ್ಲ ಆಪರೇಷನ್ ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಆದಷ್ಟು ತೋರಿಸ್ಕೊಂಡು ಅವ್ಯಾಲ್ಯೇಟ್ ಮಾಡಿಸ್ಕೊಂಡು ಏನಿದೆ ಅಂತ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಆದಷ್ಟು ಅವಾಯ್ಡ್ ಮಾಡೋಂಥದ್ದೇನೆ ಜಾಸ್ತಿ ಇರೋದು ಇದ್ರೊಳಗಡೆ. ಆಯ್ತಾ, ನಮ್ಮ ಮನುಷ್ಯ ಒಂದ್ಸಲ ಅಲರ್ಜಿ ಬಂದ್ರೆ ನಾವು ಇರೋವರೆಗೂ ಇರುತ್ತೆ. ಬಟ್ ಅದೆಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೇದು. ಅದನ್ನ ಇದೆಲ್ಲ ಜಾಸ್ತಿ ಇರುತ್ತೆ ಈ ಕಾಲದಲ್ಲಿ. ಮತ್ತೆ ವೈರಲ್ ಎಪಿಸೋಡ್ಸ್ ಅಂದ್ರೆ ಇವಾಗ ಇಲ್ಲಿ ನಮ್ಮ ಶಿವಮೊಗ್ಗ ಏರಿಯಾದಲ್ಲಿ ಮಳೆ ಜಾಸ್ತಿ, ಮಳೆ ಬಂದು ಸ್ವಲ್ಪ ಮಳೆ ಬಂದು ನಿಲ್ಲೋದು ಆತರ ಎಲ್ಲ ಆದಾಗ ವೈರಲ್ ಎಪಿಸೋಡ್ಸ್ ಯೂಶಲಿ ಜಾಸ್ತಿ ಇರುತ್ತೆ. ಅವಾಗ ತುಂಬಾ ನೆಗಡಿ ಆಗೋದು ಅಥವಾ ಗಂಟ್ಲು ಬರೋದು ಆತರ ಎಲ್ಲ ಜಾಸ್ತಿ ಇರುತ್ತೆ. ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಮತ್ತೆ ಜ್ವರ ಬರೋದು ಬೇರೆ ತರ ಎಲ್ಲ ತೊಂದರೆಗಳು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ.
2: ಈಗ ಡಾಕ್ಟರ್, ತಾವು ಸೈನಸೈಟಿಸ್ ಅಂತ ಹೇಳಿದ್ರಿ, ಏನದು ಪ್ರಾಬ್ಲಮ್, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ.
3: ಸೈನಸೈಟಿಸ್ ಅಂತ ಅಂದ್ರೆ ಈಗ ನಾವು ಮೂಗಿನ ಅಕ್ಕಪಕ್ಕ ಮತ್ತೆ ಮೂಗಿನ ಒಳಗಡೆ ಆಕ್ಚುಲಿ ಸೈನಸ್ಗಳಿರ್ತವೆ, ಅದನ್ನ ಅದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ ಯೂಶಲಿ. ಅದ್ರಲ್ಲಿ ಮ್ಯೂಕಸ್ ಪ್ರೊಡಕ್ಷನ್ ಆಗಿದೆಲ್ಲ ಆಚೆ ಬರುತ್ತೆ, ಮೂಗಿಗೆ ಬರುತ್ತೆ, ಅದು ಮತ್ತೆ ಇದೋಗತ್ತೆ. ಅದ್ರಲ್ಲಿ ಏನಾದ್ರೂ ಆಚೆ ಬರೋದಲ್ಲಿ ಇರತ್ತಲ್ಲ ಪೈಪ್ ಲೈನ್ಸ್ ತರ, ಅದು ಅಂದ್ರೆ ವೆರಿ ಮೈನ್ಯೂಟ್, ಅದು ನಾನು ಅರ್ಥ ಆಗೋದಕ್ಕೆ ಹಂಗೆ ಹೇಳಿದೆ. ಅದನ್ನ ಸರಿಯಾಗಿ ಆಚೆ ಬಂದಿಲ್ದೆ ಇದ್ದಾಗ ಅದ್ರೊಳಗಡೆ ಕಲೆಕ್ಟ್ ಆಗುತ್ತೆ. ಅದು ಅದು ಕಲೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅದು ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ ಒಳ್ಳೆ ಇದು ಕೊಡತ್ತೆ, ಅದು ಒಳ್ಳೆ ಏರಿಯಾ ಕೊಟ್ಟಂಗಾಗತ್ತೆ ಅದು. ಸೊ ಅವಾಗ ತಲೆ ಭಾರಂಗಾಗೋದು, ಕಣ್ಣೇನೋ ನೋವು ಬಂದಂಗಾಗೋದು, ಮತ್ತೆ ಅದು ಮೂಗಿಂದ ಸೋರ್ದಾಗ ಅಥವಾ ಮೂಗಿಂದ ಶಿಮ್ಲಾ ಬರಂಗಾಗೋದು ಆತರ ಎಲ್ಲ ಆಗುತ್ತೆ. ಮೂಗಿಂದ ಸೋರ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ಕೆಂಪು ಬರಂಗಾಗೋದು, ಬಾಯಿಂದ ಮತ್ತೆ ಕಫ ಉಗ್ಗಿಯಂಗಾಗೋದು, ಇವೆಲ್ಲ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇದ್ರೆ ಜ್ವರ ಬರೋದು ಅದೆಲ್ಲ ಶುರುವಾಗುತ್ತೆ. ಮತ್ತೆ ಮೂಗು ಕಟ್ಟೋದು, ಮತ್ತೆ ಮುಖ ಎಲ್ಲ ಸ್ವಲ್ಪ ಕೆಂಪುಗಾದಂಗೆ ಆಗೋದು, ಮುಖ ಎಲ್ಲ ನೋವು ಬರ್ತಂಗೆ, ಮತ್ತೆ ತಲೆ ಬಾರ್ತಾರೆ ಎಲ್ಲ ಆಗುತ್ತೆ. ಇದೇನೋ ಒಂದ್ ಸೆಟ್ ಆಫ್ ಪೀಪಲ್, ಇಮ್ಯುನಿಟಿ ಚೆನ್ನಾಗಿರೋರ್ಗೆ. ಈಗ ಇಮ್ಯುನಿಟಿ ಅಂದ್ರೆ ಕಡಿಮೆ ಇರೋರ್ಗೆ ಅಂದ್ರೆ ಎಸ್ಪೆಷಲಿ ಇವಾಗಿನ ಇದರಲ್ಲಿ ಡಯಾಬಿಟಿಕ್ಸ್ ತುಂಬಾ ಜಾಸ್ತಿ ಜನಕ್ಕಿರುತ್ತೆ. ಸರಿಯಾಗಿ ಟ್ರೀಟ್ ಮಾಡಿಸ್ಕೊಂಡ್ಲಿಲ್ಲ ಅಂದ್ರೆ ಅಕ್ಕಪಕ್ಕ ಇರೋಂತ ನಮ್ ಕಣ್ಗಳು ಮತ್ತೆ ಮೇಲ್ಗಡೆ ಇರೋ ಬ್ರೈನ್ ಅಂದ್ರೆ ಎಲ್ಲದಕ್ಕೂ ಅಫೆಕ್ಟ್ ಆಗೋ ಕೂಡ ಚಾನ್ಸಸ್ಸು ಇರುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಎಂತ ಬ್ಯಾಕ್ಟೀರಿಯಾ ಇದ್ರು ಅವ್ರಿಗೆ ಅದ್ರ ಜೊತೆ ಹೋರಾಡೋ ಇದು ಕಡಿಮೆ ಇರೋದ್ರಿಂದ ಈ ತರ ಇರುತ್ತೆ. ಸೊ ಅವರು ಆದಷ್ಟು ಬೇಗ ಹೋಗಿ ಹಾಸ್ಪಿಟಲ್ಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಇದೆಲ್ಲ ಸ್ವಲ್ಪ ಪ್ರಿವೆಂಟ್ ಮಾಡಬಹುದು ಕಾಂಪ್ಲಿಕೇಶನ್ ಆಗೋದನ್ನ.
2: ಈಗ ಡಾಕ್ಟರ್ ಸ್ಮಿತಾ ಅವರೇ, ಕೆಲವು ಬಾರಿ ಏನು ನಕ್ಷಿ ಅಂತೀವಲ್ಲ ಅದು ಪದೇ ಪದೇ ತುಂಬಾ ತುಂಬಾ ಬರ್ತಾನೆ ಇರುತ್ತೆ, ಮತ್ತೆ ಕೆಲವು ಬಾರಿ ಪರ್ಟಿಕ್ಯುಲರ್ ಏರಿಯಾಗೆ ಹೋದಾಗ ಅಥವಾ ತುಂಬಾ ಶೀತ ಇರುವಂತಹ ಜಾಗಕ್ಕೆ ಹೋದಾಗ, ಇದು ಏನು ಡಾಕ್ಟರ್? ಇದು
3: ಅದೇ ನನ್ ಮುಂಚೆ ಹೇಳ್ದಂಗೆ ಇದು ಅರ್ಜಿ ಅಂತ ಅಂತೀವಲ್ಲ, ಅವರಿಗೆ ಇದು ಜಾಸ್ತಿ ಇರುತ್ತೆ. ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಫ್ ಸ್ನೀಸಿಂಗ್ ಅಂತ ಅಂತೀವಿ ಇದು, ಮತ್ತೆ ತುಂಬಾ ಮೂಗ್ ಕಟ್ಟೋದು ಅಥವಾ ನೀರ್ ತರ ಮೂಗ್ ಸೋರೋದು ಈ ತರ ಎಲ್ಲ ಇರುತ್ತೆ ಅವರಿಗೆ. ಸೊ ಯೂಶಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಜಾಸ್ತಿ ಇರುತ್ತೆ. ಇಲ್ಲ ನೀವೇ ಹೇಳ್ದಂಗೆ ಕೆಲವರಿಗೆ ಫೈನ್ ಡಸ್ಟ್ ಇಂದನು ಕೂಡ ಬರುತ್ತೆ, ಡಸ್ಟ್ ಮೈಟ್ ಅಂತ ಅಂತೀವಿ ಮನೆಯಲ್ಲೆಲ್ಲ ಕಾರ್ಪೆಟ್ ಏರಿಯಾದಲ್ಲಿ, ಅಥವಾ ನಾವು ಮಲಗೋ ಬೆಡ್ಶೀಟ್ ನ ಕ್ಲೀನಾಗಿ ಟೈಮ್ ಟೈಮ್ ಕ್ಲೀನ್ ಮಾಡಿಲ್ಲ ಅಂದ್ರೆ, ಮತ್ತೆ ಮನೆ ಹೆಣ್ಮಕ್ಳಿಗೆ ಕಸ ಗುಡಿಸ್ಬೇಕಾದ್ರೆ ಅದರಿಂದನೂ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವರಿಗೆ ಒಗ್ಗರಣೆ ಆಗ್ತಾ ಇರ್ತಾರಲ್ಲ ಆ ಇದ್ರಿಂದ ಬರ್ತಾ ಇರುತ್ತೆ. ನೀವು ಈ ನೀವೇ ಹೇಳ್ದಂಗೆ ಹೊರಗಡೆ ಹೋದ್ರೆ ಕೋಗುನು ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಈ ತರ. ಮತ್ತೆ ಬೆಳಿಗ್ಗೆ ತಿಬ್ಬನಿ ಬೀಳ್ತಾ ಇರುತ್ತಲ್ಲ ಅದರಿಂದನೂ ಬರುತ್ತೆ. ಇನ್ನೊಂದು ಪೋಲನ್ಸ್ ಅಂತ ಹೇಳ್ತೀವಲ್ಲ ಪಾರ್ಥೇನಿಯಂ, ಇದರಿಂದ ಎಲ್ಲ ಬರೋ ಅಂತದ್ದು ಅದೆಲ್ಲ. ಸೊ ಅವ್ರಿಗೆ ಏನಂದ್ರೆ ಆದಷ್ಟು ಅವಾಗ ಬೆಳಿಗ್ಗೆ ಸೂರ್ಯ ಬರೋವರೆಗೂ ಅವಾಯ್ಡ್ ಮಾಡಿ ಅವಾಗ ಹೋದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಬಹುದು, ಇಬ್ಬನಿದೆಲ್ಲ ಅವಾಯ್ಡ್ ಮಾಡಬಹುದು. ಆಮೇಲೆ ಮನೇಲಿ ಈ ತರ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಜಾಸ್ತಿ ಇದ್ರೆ ಮಾಸ್ಕ್ ಯೂಸ್ ಮಾಡಬಹುದು. ಆಮೇಲೆ ಎರಡ್ ಮೂರು ದಿನಕ್ಕೊಂದ್ಸಲ ಸ್ವಲ್ಪ ಬಿಸಿ ನೀರೆಲ್ಲ ಬೆಡ್ಶೀಟ್ ವಾಶ್ ಮಾಡೋದ್ರಿಂದ ಅದೆಲ್ಲ ಮಾಡೋದ್ರಿಂದ ಇದನ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ನಾವು ತುಂಬಾ ಜಾಸ್ತಿ ಇದ್ದಾಗ ಟ್ರೀಟ್ಮೆಂಟ್ ತಗೋಬಹುದು ಅದನ್ನ, ಬಟ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ, ಪ್ರಿವೆಂಟ್ ಮಾಡಿದ್ರೆ ಇದನ್ನ ಇದನ್ನೆಲ್ಲ ತಡೆಗಟ್ಟಬಹುದು.
2: ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಸ್ಮಿತಾ ಟಿ ಎಂ ಅವರು ಇದ್ದಾರೆ. ಇವರು ಇ ಎನ್ ಟಿ ಸ್ಪೆಷಲಿಸ್ಟ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಹರಕೆರೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇ ಎನ್ ಟಿ ಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ನಮ್ಮ ಮೂಗಿನ ನಂತರ ತಮ್ಮ ಒಂದು ಏರಿಯಾ ತಾವು ನೋಡುವಂಥದ್ದು ಈ ಥ್ರೋಟ್ ಅಥವಾ ಗಂಟ್ಲು ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಅಂದ್ರೆ ಈ ಚಳಿಗಾಲ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಈ ಥ್ರೋಟ್ ಅಥವಾ ನಮ್ಮ ಗಂಟ್ಲಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ತೊಂದರೆಗಳು ಕಂಡಿವೆ?
3: ಗಂಟ್ಲು ನೋವು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದ್ರೆ ಏನಾದ್ರು ನುಂಗ್ಬೇಕಾದ್ರೆ ಗಂಟ್ಲು ನೋವು ಬರೋದು, ಮತ್ತೆ ಕೆಲವರಿಗೆ ಶೀತದ ಗಂಟು ಇರುತ್ತೆ ಅಂದ್ರೆ ಕೆಲವೊಂದ್ಸಲ ಒಂದ್ ಮೂರ್ ನಾಲ್ಕು ಸಲ ಬರೋದು ವರ್ಷಕ್ಕೆ ಗಂಟ್ಲು ನೋವು, ಅದು ಈ ಟೈಮ್ ಜಾಸ್ತಿ ಇರುತ್ತೆ ಅಂದ್ರೆ ಇನ್ಫೆಕ್ಷನ್ ಆದ್ರೆ ದಪ್ಪ ಆ ಕಡೆ ಈ ಕಡೆ ಇರುತ್ತೆ, ಅದಕ್ಕೆ ಟಾನ್ಸಿಲ್ಸ್ ಅಂತ ಅಂತೀವಿ. ಮತ್ತೆ ಮೂಗಿಂದ ಇರೋದು ಅಡಿನಾಯ್ಡ್ಸ್ ಅಂತ ಕರಿತೀವಿ. ಈ ಟಾನ್ಸಿಲ್ಸ್ ತುಂಬಾ ಸಲ ಈ ತರ ಬರ್ತಾ ಇದ್ರೆ ನಾಲ್ಕೈದು ಸಲಕ್ಕಿಂತ ಜಾಸ್ತಿ ವರ್ಷದಲ್ಲಿ, ಆತರ ಒಂದ್ ಎರಡ್ ಮೂರು ವರ್ಷಕ್ಕಿಂತ ಜಾಸ್ತಿ ಬರ್ತಾ ಇದ್ರೆ ಅದನ್ನ ತಗಸ್ಬೇಕಾಗುತ್ತೆ. ಅಂದ್ರೆ ಇನ್ಫೆಕ್ಷನ್ ಇದ್ದಾಗಲ್ಲ, ಇನ್ಫೆಕ್ಷನ್ ಕಡಿಮೆ ಆದ್ಮೇಲೆ. ಸೊ ಈ ಟೈಮಲ್ಲೆಲ್ಲ ಆತರ ಬರೋದು ಜಾಸ್ತಿ ಇರುತ್ತೆ, ಟಾನ್ಸಿಲೈಟಿಸ್ ಅಂತ ಅಂತೀವಿ. ಮತ್ತೆ ಗಂಟ್ಲು ಕ್ಷಣ ಆಗೋದನ್ನ ಫೆರಿಂಜೈಟಿಸ್ ಅಂತ ಅಂತೀವಿ. ಸೊ ಮಳೆ ಬರೋದು ನಿಲ್ಲೋದು, ವೈರಲ್ ಎಪಿಸೋಡ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ.

0: ಆಗುತ್ತೆ, ಮತ್ತೆ ಅದರಿಂದನೇ ಸ್ವಲ್ಪ ಕೆಮ್ಮ ಬರಕ್ಕೆ ಶುರುವಾಗೋದು, ಆ ತರ ಎಲ್ಲ ಸಮಸ್ಯೆ ಇರುತ್ತೆ ಗಂಟಲಲ್ಲಿ.
1: ಈಗ ಕೆಲವು ಬಾರಿ ನಾವು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋದಾಗ ಅಥವಾ ನೀರು ನಮಗೆ ಚೇಂಜ್ ಆದಾಗ ಈ ಗಂಟ್ಲು ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಏನ್ ಡಾಕ್ಟರ್ ಇದು ಸಮಸ್ಯೆ?
0: ಅದನ್ನೇ ನಾನು ಹೇಳಲ್ಲ, ಈ ತರ ಕಂಜೆಷನ್ ಆಗೋದು ಮತ್ತೆ ಇನ್ಫೆಕ್ಷನ್ ಆಗೋದು ಆ ತರ, ಇದರಿಂದ ನಮಗೆ ಈ ತರ ಇನ್ಫೆಕ್ಷನ್ ಆದಾಗ ಗಂಟ್ಲು ನೋವು ಬರಕ್ಕೆ ಶುರುವಾಗುತ್ತೆ. ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಮಗೆ ಹಿಂಗೆ ನೋವು ಬರ್ತಾ ಇದೆ ಅಂತ ಇದಾಗತ್ತೆ. ಅವಾಗ ನಾವು ಎಕ್ಸಾಮಿನ್ ಮಾಡ್ಬಿಟ್ಟು ಅದು ಏನಾಗಿದೆ ಅಂತ ನೋಡಿ ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದ್ಸಲ ಮುಂಚೆ ಹೇಳ್ದಂಗೆ ಅಲರ್ಜಿ ಇದ್ದಾಗ ಮೂಗಿಂದ ಸೋರ್ತಾ ಇರ್ಬೇಕಾದ್ರೂ ಗಂಟ್ಲು ನೋವು ಬರುತ್ತೆ. ಏನಕ್ಕೆ ಅಂದ್ರೆ ನಮ್ದ್ರಲ್ಲಿ ಈಚ್ ಅಂಡ್ ಎವ್ರಿ ಆರ್ಗನ್ ಇಸ್ ಕನೆಕ್ಟೆಡ್, ಮೂಗು ಕಿವಿ ಗಂಟ್ಲು ಯಾವ್ದಾದ್ರು ಒಂದಾದಾಗ ಎಲ್ಲ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ್ಲೂ ಈ ತರ ಬರೋ ಸಾಧ್ಯತೆ ಇರುತ್ತೆ ಅವ್ರಿಗೆ. ಮತ್ತೆ ಕೆಲವರಿಗೆ ಐಸ್ ಕ್ರೀಮ್ ತಿಂದಿದ ತಕ್ಷಣ ಗಂಟ್ಲು ನೋವು ಬರೋದು, ಏನಕ್ಕೆ ಕೋಲ್ಡ್ ಇಂದ ಅದು ಇದಾಗತ್ತೆ. ಸೊ ಅದರಿಂದನು ಎಲ್ಲ ಕೂಡ ಗಂಟ್ಲು ನೋವು ಬರೋಕ್ ಶುರುವಾಗತ್ತೆ. ಮತ್ತೆ ಕೆಲವರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅದು ಈ ಕಾಲ ಆ ಕಾಲ ಅಂತೇನಿಲ್ಲ, ಅದನ್ನ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಆಗಿ, ಅಂದ್ರೆ ಅದು ಸ್ಪಿಂಕ್ಟರ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ, ಅವಾಗ ಸ್ಟಮಕ್ ಅಲ್ಲಿರೋದೆಲ್ಲ ರಿಫ್ಲೆಕ್ಸ್ ಆಗಿ ಗಂಟ್ಲು ನೋವು ಬರಕ್ ಶುರುವಾಗುತ್ತೆ. ಕೆಲವರಿಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಆ ತರ ಇದು ಸಮಸ್ಯೆ ಬರಕ್ ಶುರುವಾಗುತ್ತೆ.
1: ಈಗ ಡಾಕ್ಟ್ರೆ, ನಾನು ಸಾಮಾನ್ಯವಾಗಿ ತಮ್ಮನ್ನ ಕೇಳಬೇಕು, ಈಗ ಇಯರ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಥ್ರೋಟ್ ಆಗಿರ್ಬೋದು, ಎಷ್ಟು ದಿನ ಈ ಒಂದು ಸಮಸ್ಯೆ ಹಾಗೆ ಕಂಟಿನ್ಯೂ ಆದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಬಂದು ತೋರಿಸಬೇಕು, ಹಾಗೇನಾದ್ರೂ ಇದೆಯಾ? ಯಾಕಂದ್ರೆ ಕೆಲವು ಬಾರಿ ನೆಗಡಿ ಬರುತ್ತೆ ಹೋಗುತ್ತೆ, ನೆಗಡಿಗೆ ಹಿಂದಿನಿಂದ ಹೇಳ್ತಾನೆ ಬರ್ತಾರೆ ಮೆಡಿಸನ್ ತಗೊಂಡ್ರೆ ಒಂದು ವಾರ, ತಗೊಳ್ದೆ ಇದ್ರು ಒಂದು ವಾರ ಅಂತ. ಹಾಗೆ ಅಂದ್ರೆ ಹೀಗೆ ಏನಪ್ಪ ಸೀರಿಯಸ್ ಪ್ರಾಬ್ಲಮ್ ಯಾವ ಒಂದು ಇದರಲ್ಲಿ ಆಗುತ್ತೆ?
0: ತುಂಬಾ ತಲೆ ಭಾರ ಆಗೋಕ್ ಶುರುವಾಗೋದು, ಅಥವಾ ಕಣ್ಣಿಂದ ನೋವು ಬರಕ್ಕೆ ಶುರುವಾಗೋದು, ಅಥವಾ ತುಂಬಾ ಫೀವರ್ ಬರಕ್ ಶುರುವಾಗೋದು, ಆ ತರ ಎಲ್ಲ ನಿಮಗೆ ಗೊತ್ತೈತೆ ಯೂಶುವಲ್ ಬರೋದಕ್ಕಿಂತ ಯಾವ ತರ ಇದು ಡಿಫ್ರೆಂಟ್ ಆಗಿದೆ ಅಂತ. ಆ ತರ ಯೂಶುವಲಿ ಸೆಲ್ಫ್ ಮೆಡಿಕೇಶನ್ ಆದಷ್ಟು ಅವಾಯ್ಡ್ ಮಾಡಕ್ ಟ್ರೈ ಮಾಡಬೇಕು. ಈ ತರ ಎಲ್ಲ ಬರಕ್ಕಾದಾಗ ಬಂದಾಗ ನೀವು ತೋರ್ಸೋದು ಹೋಗಿ ಆದಷ್ಟು ತೋರ್ಸೋದು ಬೆಟರ್. ಏನಕ್ಕೆ ಅಂದ್ರೆ ಈಗ ಕೋಲ್ಡ್ ಹೇಳಿದ್ರಲ್ಲ, 7 ದಿನ ಟ್ರೀಟ್ಮೆಂಟ್ ತಗೊಂಡ್ರೆ 7 ದಿನಕ್ಕೆ ಹೋಗುತ್ತೆ, ತಗೊಂಡಿಲ್ಲ ಅಂದ್ರೆ ಹೋಗುತ್ತೆ ವೈರಲ್ ಎಪಿಸೋಡ್ ಇದ್ದಾಗ. ಅದೇನಾದ್ರೂ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಸೈನುಸೈಟಿಸ್ ಹೋಗೋ ಚಾನ್ಸ್ ಇರುತ್ತೆ. ಅವಾಗ ಟ್ರೀಟ್ಮೆಂಟ್ ತಗೊಂಡ್ಲೇಬೇಕಾಗುತ್ತೆ. ಅದೇ ಅವಾಗ ಯಾವಾಗ ಅದು ಗೊತ್ತಾಗುತ್ತೆ ಅಂದ್ರೆ ತಲೆಭಾರ ಆಗೋದು, ಕಣ್ಣಿಂದ ನೋವು ಬಂದಂಗಾಗೋದು, ಅಥವಾ ಜಾಸ್ತಿ ಈ ಶಿಮ್ಲಾ ಬರುತ್ತಲ್ಲ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಯೂಶಲಿ ನೆಗಡಿ ಇದ್ದಾಗ ನೀರ್ ತರ ಆಗ್ತಾ ಇಲ್ಲ ಅಂದ್ರೆ ವೈಟಿಶ್ ಇರುತ್ತೆ, ಅದೇನಾದ್ರೂ ಎಲ್ಲೋಯಿಶ್ ಅಥವಾ ಬೇರೆ ಕಲರ್ ಆದಾಗ ಹೋಗಿ ತೋರಿಸೋದು ಬೆಟರ್. ಇಟ್ಸ್ ಆಲ್ವೇಸ್ ಬೆಟರ್,
1: ಡಿಲೇ ಮಾಡೋ ಅವಶ್ಯಕತೆ
0: ಇರೋದಿಲ್ಲ. ಆಮೇಲೆ ಯಾರಿಗಾದ್ರೂ ಆಯ್ತು, ಈ ಬೇರೆ ಕೊಮಾಬಿಟಿ ಇರುತ್ತಲ್ಲ, ಈಗ ಶುಗರ್ ಅಂದ್ರೆ ಡಯಾಬಿಟಿಕ್ಸ್ ಆಗ್ಲಿ ಮತ್ತೆ ಹೈಪರ್ ಟೆನ್ಷನ್ ಆಗ್ಲಿ ಅಥವಾ ಬೇರೆ ಏನಕ್ಕಾದ್ರೂ ತುಂಬಾ ಮೆಡಿಕೇಶನ್ಸ್ ತಗೊಂತಿರ್ತಾರಲ್ಲ, ಆದಷ್ಟು ಏನಾದ್ರು ಆಗಿದ ತಕ್ಷಣ ಅವ್ರು ಹೋಗಿ ತೋರ್ಸೋದು ಬೆಟರ್. ಏನಕ್ಕೆಂದ್ರೆ ಏನಾಗಿರುತ್ತೆ ಅಂತ ಡಯಾಗ್ನೋಸ್ ಮಾಡೋದು ಕಷ್ಟ ಆಗತ್ತೆ, ಹಂಗೆ ಅವ್ರು ಡಾಕ್ಟರ್ ಹತ್ರ ತೋರಿಸ್ತಲೆ. ತುಂಬಾ ಹೆಲ್ತಿ ಆಗಿರೋರು ಓಕೆ, ಒನ್ ಆರ್ ಟೂ ಡೇಸ್ ದೇ ಕೆನ್ ವೈಟ್, ಏನೋ ಅಂದ್ರೆ ಸರಿಯೋಗಿಲ್ಲ ಅಂದ್ರೆ ಹೋಗಿ ತೋರಿಸ್ಬೋದು, ಅಥವಾ ಅವ್ರಿಗು ಈ ತರ ಏನಾದ್ರು ಸಿಂಪ್ಟಮ್ಸ್ ಏನಾದ್ರು ಬಂದ್ರೆ ಅವ್ರು ಹೋಗಿ ತೋರಿಸೋದು ಬೆಟರ್ ಯಾವಾಗ.
1: ಈಗ ಯೂಶುವಲ್ ಆಗಿ ತಾವ್ ಹೇಳಿದ್ರಿ ಪ್ರಿವೆನ್ಷನ್ ಇಸ್ ಬೆಟರ್ ಅಂತ, ಈ ಎಲ್ಲ ತೊಂದರೆಗಳು ಬಾರದ ಹಾಗೆ ಜನರಲ್ ಆಗಿ ಯಾವೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ನಾವು ತಗೊಳ್ತೀವಿ?
0: ಅದೇ ನಾನು ಮುಂಚೆ ಹೇಳ್ದಂಗೆ, ಕೆಲವರಿಗೆ ಕೋಲ್ಡಿಗೆ ಅಲರ್ಜಿ ಇರುತ್ತಲ್ಲ, ಆದಷ್ಟು ಅವರು ನಾವು ವಾರ್ಮ್ ಆಗಿ ಇಟ್ಕೊಂಡಿದ್ರೆ ಇದೆಲ್ಲ ಅವಾಯ್ಡ್ ಮಾಡಬಹುದು. ಅಂದ್ರೆ ಇವಾಗ ಮಂಕಿ ಕ್ಯಾಪ್ ಅಥವಾ ಮಫ್ಲರ್ ಕಟ್ಕೊಳೋದು, ಆದಷ್ಟು ಸ್ವೆಟರ್ಸ್ ಜಾಕೆಟ್ಸ್ ಯೂಸ್ ಮಾಡೋದು, ಅದರಿಂದ ಎಲ್ಲ ಮತ್ತೆ ನೀರು ಎಲ್ಲಾ ಕಡೆ ಕುಡಿದಲ್ಲ, ಆದಷ್ಟು ವಾರ್ಮ್ ವಾಟರ್ ಕುಡಿದ್ರೆ ನಮ್ಮ ಥ್ರೋಟ್ನೆಲ್ಲ ಇದಾಗಿ ಇಟ್ಕೋಬಹುದು ಆ ತರ. ಮತ್ತೆ ನಮ್ಗೆ ಯಾವ್ದಕ್ಕೆ ಅಲರ್ಜಿ ಅಂತ ಅನ್ಸತ್ತೋ, ಈಗ ತುಂಬಾ ಬೆಳಿಗ್ಗೆ ಎದುರೆ ಇರುತ್ತೆ ಅಂತ ಗೊತ್ತಿರುತ್ತೆ, ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ಬಂದ್ರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು.
1: ಈಗ ಡಾಕ್ಟ್ರೆ, ಒಬ್ರಿಗೆ ಅಲರ್ಜಿ ಇದೆಯೋ ಇಲ್ಲೋ ಅನ್ನೋದನ್ನ ನೀವು ಯಾವ ರೀತಿ ಪತ್ತೆ ಮಾಡ್ತೀರಾ? ಅದಕ್ಕೆ ಏನಾದ್ರು ಟೆಸ್ಟ್ ಇವೆಯಾ ಡಾಕ್ಟ್ರೆ? ಹೇಗೆ
0: ಟೆಸ್ಟ್ಗಳಿದೆ? ಆಕ್ಚುಲಿ ಯೂಶ್ವಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂದಾನೆ ನಾವು ನೋಡ್ಬಿಟ್ಟೇನೆ ಹೇಳ್ತೀವಿ, ಅಥವಾ ನಮ್ಗೇನಾದ್ರೂ ಬೇಕಂತ ಅಂದ್ರೆ ನಾವು ಟೆಸ್ಟ್ ಮಾಡಿಸ್ತೀವಿ. ಈಗ ಯೋಸ್ನೋಫಿಲ್ ಕೌಂಟ್ ಬರುತ್ತೆ CBC ನಲ್ಲಿ, ಅದು ಜಾಸ್ತಿ ಇರುತ್ತೆ ಯೂಶ್ವಲಿ ಅಲರ್ಜಿಗೆ, ಅದನ್ನೇ ಅಬ್ಸಲ್ಯೂಟ್ ಯೋಸ್ನೋಫಿಲ್ ಕೌಂಟ್ ಅಂತಾನು ನೋಡ್ತೀವಿ ಅದನ್ನ, ಅದನ್ನ ನೋಡೂ ಹೇಳ್ಬೋದು. ಮತ್ತೆ ಇನ್ನೊಂದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತಾನು ಇದೆ, ಅದನ್ನ ನೋಡು ಕೂಡ ನಾವು ಹೇಳ್ಬೋದು ಅದು ಅಲರ್ಜಿ ಇದೆ ಪೇಷಂಟ್ಗೆ ಅಂತ ಅನ್ಬಿಟ್ಟು. ಮತ್ತೆ ಎಷ್ಟೊಂದ್ಸಲ ಅವ್ರ ಸಿಂಪ್ಟಮ್ಸ್ ನೋಡಿನೇ ಎಕ್ಸಾಮಿನ್ ಮಾಡಿನೇ ಕ್ಲಿನಿಕಲಿನೇ ವಿ ಕ್ಯಾನ್ ಕಮ್ ಟು ಡಯಾಗ್ನೋಸಿಸ್ ದಟ್ ಪೇಷಂಟ್ ಈಸ್ ಹ್ಯಾವಿಂಗ್ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿ ಇದೆ ಹೇಳ್ಬೋದು ಅವಾಗ.
1: ಈಗ ಡಾಕ್ಟ್ರೆ, ಇನ್ನೊಂದು ನಮ್ಮ ಜನರಲ್ಲಿ ಇರುವಂತ ಒಂದು ನಂಬಿಕೆ ಏನಂತಂದ್ರೆ, ಓವರ್ ದಿ ಕೌಂಟರ್ ಹೋಗಿ ಮೆಡಿಸಿನ್ ಅನ್ನು ಪರ್ಚೇಸ್ ಮಾಡ್ತಾರೆ, ನೆಗಡಿ ಆದ ಕೂಡಲೇ ಹೋಗ್ತಾರೆ, ಒಂದು ತಲೆನೋವು ಇದೆಯಪ್ಪ, ಒಂದು ಸ್ವಲ್ಪ ನೀ ಇದೆ, ಒಂದು 4 ಟ್ಯಾಬ್ಲೆಟ್ ಕೊಡು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟ್ರೆ?
0: ನಾನು ಅದನ್ನೇ ಹೇಳಿದ್ದು, ಇವಾಗ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ ನಾವು ನೆಗಡಿ ಅಂತಂದ್ರೆ, ಅಲರ್ಸೆಟ್ DC ಅಂತ ಹಾಕ್ತಿವಿ, ಇದರಲ್ಲಿ ಸಿಟಿನ್ ಮತ್ತೆ ಫಿನೈಲೆಫ್ರಿನ್ ಇರುತ್ತೆ. ಇವಾಗ ಏನಾದ್ರೂ ಹೈಪರ್ಟೆನ್ಸಿವ್ ಇದ್ದವ್ರು ಇದನ್ನ ತಗೊಂಡ್ರೆ ಫಿನೈಲೆಫ್ರಿನ್ ಒಂದು ಕಾಂಪೊನೆಂಟ್ BP ಜಾಸ್ತಿ ಮಾಡುತ್ತೆ. ಅವ್ನ ಮೆಡಿಕಲ್ ಶಾಪ್ ಅವನು ಇದನ್ನೇ ಫುಲ್ ಕೇಳ್ಬಿಟ್ಟೇನ್ ಕೊಟ್ಟಿರೋದಿಲ್ಲ, ಅಥವಾ ನಿಮ್ ಡಾಕ್ಟರ್ ಏನಾದ್ರೂ ನಿಮ್ ಫ್ಯಾಮಿಲಿ ಡಾಕ್ಟರ್ ಏನಾದ್ರೂ ಅಡ್ವೈಸ್ ಮಾಡಿದ್ರೆ ನಿಮ್ಗೆ 1 or 2 days ವೇಟ್ ಮಾಡಿ ನೋಡಬಹುದು. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟೆಡ್ ಡಾಕ್ಟರ್. ಒಬ್ಬ ಮನುಷ್ಯನಿಗೆ ಎಷ್ಟು ಸಲ ಕಾಯಿಲೆ ಬರುತ್ತೆ ವರ್ಷದಲ್ಲಿ? ನಾವು ಅಂದ್ರೆ ದುಡಿಯೋದೆಲ್ಲ ನಮ್ಮ ಹೆಲ್ತ್ಗೆ ಚೆನ್ನಾಗಿರ್ಲೇಬೇಕು ಅಂತ, ಏನಾದ್ರೂ ನೆಗ್ಲೆಕ್ಟ್ ಆಗಿ ಏನಾದ್ರೂ ಆದಾಗ ಅನ್ಭವಿಸೋದಕ್ಕಿಂತ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಅಂಡ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಆಲ್ವೇಸ್.
1: ಮತ್ತೆ ಕೆಲವರಿಗೆ ಈ ಕಾಫ್ ಸಿರಪ್ ಪದೇ ಪದೇ ತಗೊಳ್ಳುವಂತ ಒಂದು ಅಭ್ಯಾಸ ಇರುತ್ತೆ, ಇದು ಸಹ ತಪ್ಪು ಅಂತ.

0: ನನ್ಗೆ ಅನಿಸ್ತಾ ಇದೆ. ಹೌದಲ್ಲ ಡಾಕ್ಟ್ರೆ?
1: ಹೌದು, ಅದನ್ನೇ ನಾನು ಹೇಳಿದ್ದೆ. ಇವಾಗ ಯೆಲ್ಲೋಯಿಶ್ ಆಗಿದ್ರೆ ಸ್ಪೂಟಮ್ ಅಂದ್ರೆ ನಾವು ಉಗಿಯೋದು ಅದೆಲ್ಲ ಎಫೆಕ್ಟ್ ಆಗಿದ್ರೆ ಹಂಗಾಗತ್ತೆ, ಅವ್ರಿಗೆ ಬೇರೆ ಆಂಟಿಬಯೋಟಿಕ್ಸ್ ಅದೆಲ್ಲ ಬೇಕಾಗಿರುತ್ತೆ. ನಿಮ್ ಡಾಕ್ಟರ್ಸ್ ಅಡ್ವೈಸ್ ಮಾಡ್ದಂಗೆ ನೀವು ಫಾಲೋ ಮಾಡೋದು ಬೆಟರ್. ಸೆಲ್ಫ್ ಮೆಡಿಕೇಶನ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಇಟ್ ಅಂತ.
0: ಈಗ ಡಾಕ್ಟ್ರೆ, ENT ಸಂಬಂಧಪಟ್ಟಂತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬಾ ಕಾಂಪ್ಲಿಕೇಶನ್ ಆಗುವಂತ ಸಮಸ್ಯೆಗಳು ಯಾವೆಲ್ಲ ಬರಬಹುದು?
1: ಅದನ್ನೇ ನಾನು ಹೇಳ್ದಂಗೆ, ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಇನ್ಫೆಕ್ಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇವಾಗ ಟಾನ್ಸಿಲೈಟಿಸ್ ಆಗುತ್ತೆ ಅಂತ ಹೇಳಿದೆ, ಅದು ಟ್ರೀಟ್ಮೆಂಟ್ ಜಾಸ್ತಿ ತಗೊಂಡಿಲ್ಲ ಅಂದ್ರೆ ಒಳಗಡೆ ಪಸ್ ಫಾರ್ಮೇಷನ್ ಆಗುತ್ತೆ, ಅದನ್ನ ಕ್ವಿನ್ಸಿ ಅಂತ ಅಂತೀವಿ. ಅದು ನೆಕ್ಕೆಗೆಲ್ಲ ಸ್ಪ್ರೆಡ್ ಆಗುತ್ತೆ ಮೇಲ್ಗಡೆ, ಅದನ್ನೆಲ್ಲ ಓಪನ್ ಬೇಕಾಗುತ್ತೆ. ಅವಾಗ ನಾವು ಪಸ್ನ ಡ್ರೈನ್ ಮಾಡಬೇಕಾಗುತ್ತೆ ಅಂದ್ರೆ ಸರಿಯಾಗಿ ತೋರಿಸ್ಬಿಟ್ಟು ತಗೊಂಡಿಲ್ಲ ಅಂದ್ರೆ ಮಾತ್ರ. ಈಗ ನೀವು ಮುಂಚೆ ಇಲ್ದಂಗೆ ಸೆಲ್ಫ್ ಮೆಡಿಕೇಶನ್ ತಗೊಂಡ್ರೆ ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಆ ಥರ ಎಲ್ಲ ಆಗಿ ಅದು ಡೇಂಜರಸ್ ಆಗತ್ತಲ್ಲ ನಮಗೂ, ಅವಾಗ ಕಾಂಪ್ಲಿಕೇಶನ್ಗೆ ಅವರೆಲ್ಲ ರಿಸ್ಕ್ ತಗೊಳೋದಕ್ಕೆಲ್ಲ ರೆಡಿ ಇರಬೇಕಾಗುತ್ತೆ. ಅದೇ ಫಸ್ಟೇ ತೋರಿಸಲ್ಲ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸರಿ ಹೋಗುತ್ತೆ. ಮತ್ತೆ ಇನ್ ಡಯಾಬಿಟಿಕ್ಸ್ ಇರೋರ್ಗೆಲ್ಲ ಈ ಸೈನೋಸೈಟಿಸ್ ಆದ್ರೆ ಅವ್ರ ಹತ್ರ ಇಮ್ಯುನಿಟಿ ಕಮ್ಮಿ ಇದ್ರೆ ಎಲ್ಲ ಅಂದ್ರೆ ಇವಾಗ ಪಕ್ಕನೆ ಕಣ್ಣಿರುತ್ತೆ, ಈ ಕಡೆ ಮೇಲೆ ಹೋದ್ರೆ ಬ್ರೈನ್ ಬರುತ್ತೆ, ಅದಕ್ಕೆ ವೆರಿ ಫ್ಯೂ ಮಿಲಿಮೀಟರ್ಸ್ ಇರುತ್ತೆ ಅದೆಲ್ಲ ಬೋನ್, ಅದೆಲ್ಲ ಬ್ರೀಚ್ ಆಗ್ಬಿಟ್ಟು ಅಕ್ಕಪಕ್ಕ ಹೋಗೋ ಸಾಧ್ಯತೆ ಎಲ್ಲ ಇರುತ್ತೆ. ಎಷ್ಟೊಂದ್ಸಲ ಕಣ್ಣು ಮಂಜಾಗೋ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಜನಕ್ಕೆ ಇವಾಗ ಸಿಜರ್ಸ್ ಅಂತೀವಿ ಅಂದ್ರೆ ಫಿಟ್ಸ್ ಅಂತ ಅಂತೀವಿ ಮಾಮೂಲಿ, ಇದರಲ್ಲಿ ಆ ತರ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಇದೆಲ್ಲ ಅಟ್ಮೋಸ್ಟ್ ಅಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ. ಅಂದ್ರೆ ನಾವು ಟ್ರೀಟ್ ಕೊಡಿಸ್ತಲ್ಲ ಬಿಟ್ರೆ ಎಷ್ಟು ದಿನಕ್ಕೆ ಹಿಂಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಒಬ್ಬೊಬ್ರು ಇಂಡಿವಿಜುವಲ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಯೂಶ್ವಲಿ ತುಂಬಾ ಆಗೋವರೆಗೂ ಬಿಟ್ಕೊಳೋದು ಒಳ್ಳೇದಲ್ಲ ಅದು. ಮತ್ತೆ ಇನ್ನೊಂದು ಹೇಳಿದೆ, ನಾನು ಅಲರ್ಜಿ ಟ್ರೀಟ್ಮೆಂಟ್ ಮಾಡಿಸ್ದಲ್ಲ ಆಗ್ಬಿಟ್ರೆ, ಅಂದ್ರೆ ಇದು ಒಂದು ಎರಡು ದಿನದಲ್ಲಿ ಆಗಂತದ್ದಲ್ಲ, ಓವರ್ ಎ ಟೈಮ್ ತುಂಬಾ ದಿನ ತಗೊಂಡಲೇ ಬಿಟ್ರೆ ಅದು ದುರ್ಮಾಂಸ ಬೆಳೆಯುತ್ತೆ ಅಂತ ಹೇಳಿದೆ ಮೊಗಲಿ, ಅಂದ್ರೆ ನೇಸಲ್ ಪಾಲಿಪೋಸಿಸ್ ಅಂತ ಆಗುತ್ತೆ ಅಂತ. ಮತ್ತೆ ಅದರಿಂದ ಸೈನಸೈಸ್ ಆಗುತ್ತೆ ಮತ್ತೆ ಮತ್ತೆ ಹಂಗೇನೆ ಇನ್ನೂ ತುಂಬಾ ಟ್ರೀಟ್ ಮಾಡಿಸ್ದಲ್ಲ ಬಿಟ್ರೆ ನಮ್ಗೆ ಅಸ್ಮ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಎಲ್ಲ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ತುಂಬಾ ದಿನ ಕೆಮ್ಮು ವಾಸಿನೇ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸಲ ಒಂದು ಅಕ್ಯೂಟ್ ಇನ್ಫೆಕ್ಷನ್ ಅಲ್ಲಿ ಒಂದ್ ಸ್ಟ್ರೀಕ್ ಆಫ್ ಬ್ಲಡ್ ಕೂಡ ನಾವು ಉಗಿಯೋದ್ರಲ್ಲಿ ಬರಕ್ ಶುರುವಾಗುತ್ತೆ. ಅವಾಗ ಅವ್ರು ಎದ್ರಕೊಂತಾರೆ ಏನಕ್ಕೆ ಬರ್ತಾ ಇದೆ ಇದಂತ. ಒಂದೊಂದ್ಸಲ ಸೈನುಸೈಟಿಸ್ ಇಂದನು ಈ ತರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಏನಕ್ಕಾಯ್ತು ನಾವು ಎವಾಲ್ಯೇಟ್ ಮಾಡಿ ನೋಡಬೇಕಾಗತ್ತೆ. ಇಲ್ಲ ಅಂದ್ರೆ ಸುಮ್ನೆ ಎದ್ರಕೋಣ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಲ್ಲ ನನ್ಗೇನೋ ಆಯ್ತು ಅನ್ನೋ ಟೆನ್ಷನ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಆದಷ್ಟು.
0: ಡಾಕ್ಟರ್, ಈ ENT ಸಂಬಂಧಪಟ್ಟಂತೆ ನಮ್ಮ ಆಹಾರದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ, ಪದೇ ಪದೇ ಈ ರೀತಿ ತೊಂದರೆಗಳು ಬರ್ತಾ ಇದ್ರೆ?
1: ಅದನ್ನೇ ನಾನು ಮುಂಚೆ ಹೇಳ್ದಂಗೆ, ಇಂಥವ್ರಿಗೆ ಇಂಥದಕ್ಕೆ ಅಲರ್ಜಿ ಅಂತ ಹೇಳಕ್ ಆಗಲ್ಲ. ಜನರಲೈಸ್ಡ್ ಮಾಡಿ ಇವಾಗ ನಾವು ಯಾವ್ದನ್ನ ತಗೊಂಡ ನಮಗೆ ಈ ತರ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಇವಾಗ ನೀವು ಮುಂಚೆನೆ ಹೇಳ್ದಂಗೆ ನೀರು ನಾವು ಬೇರೆ ಕಡೆ ಕುಡಿದ್ರೆ ಈ ತರ ಆಗುತ್ತೆ ಅಂತ ಗೊತ್ತಿದ್ರೆ, ಏನಕ್ಕೆ ಅಂದ್ರೆ ಎಲ್ಲಾ ಕಡೆನೂ ಫಿಲ್ಟರ್ ವಾಟರ್ ಸಿಗೋದಿಲ್ಲ. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಯಾವಾಗ್ಲೂ ನಮಗೆ ಫಿಲ್ಟರ್ ವಾಟರ್ ತರೋದು ಅಥವಾ ಮಿನರಲ್ ವಾಟರ್ ಅದು ಯೂಸ್ ಮಾಡೋದು ಬೆಟರ್. ಮತ್ತೆ ನಾನು ಮುಂಚೆ ಹೇಳ್ದಂಗೆ ಯಾವ ಫುಡ್ಗೆ ಅಲರ್ಜಿ ಇರುತ್ತೋ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಇದು ಬೆಟರ್ ಆಗುತ್ತೆ. ಮತ್ತೆ ಕೆಲವು ಮಕ್ಕಳಿಗೆ ಈ ಟಾನ್ಸಿಲ್ಸ್ ಇರೋರ್ಗೆಲ್ಲ ಐಸ್ ಕ್ರೀಮ್ ಕೊಟ್ಟರೆ ಎಲ್ಲ ಜಾಸ್ತಿ ಸಾಧ್ಯತೆ ಇದ್ದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಅಷ್ಟೆ. ಅವಾಗ ಆದಷ್ಟು ವಾರ್ಮ್ ಆಗಿರೋದು ಬಿಸಿಯಾಗಿರೋ ಫುಡ್ ತಿಂದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬಹುದು ನಾವು.
0: ಮತ್ತೆ ಕರಿದ ಪದಾರ್ಥಗಳು ಎಷ್ಟು ಮಟ್ಟಿಗೆ ತಿನ್ಬಹುದು
1: ಅಂದ್ರೆ ತಿನ್ಲೇಬಾರ್ದಂತ ನಾನು ಹೇಳೋದಿಲ್ಲ, ಬಟ್ ತಿಂದಾಗ ಈ ತರ ಗಂಟ್ಲು ನೋವು ಅದೆಲ್ಲ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪದೇ ಪದೇ ಹಿಂಗಾಗೋರು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಷ್ಟೇ.
0: ಸೊ ಪ್ರಿವೆನ್ಷನ್ ಇಸ್ ಬೆಟರ್ ENT ಸಂಬಂಧಪಟ್ಟಂತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸ್ಮಿತಾ ಅವರೇ ತಮ್ಮ ಕಿವಿ ಮಾತುಗಳೇನು?
1: ಏನಿಲ್ಲ, ಏನಾದ್ರು ಆದಾಗ ಇದು ನಮಗಿನ್ನೂ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ದಲೆ, ಸೆಲ್ಫ್ ಮೆಡಿಕೇಶನ್ ತಗೊಂಡಲೆ, ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸೋದು ಬೆಟರ್ ಅಂತ ನಾನು ಹೇಳ್ತೀನಿ.
0: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸ್ಮಿತಾ TM ಅವರೇ. ಇಲ್ಲಿವರೆಗೆ ತಮ್ಮ ಕೇಳುಗರಿಗೆ ಈ ENT ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಿಲಯದ ಪರವಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಜನಾಳ್ ಅವರು ಇದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಮೇಡಮ್ ಅವರೇ.
2: ನಮಸ್ತೆ ಎಲ್ರಿಗೂ.
0: ಇವತ್ತು ನಮ್ಮ ಕೇಳುಗರಿಗೆ ಯಾವ ವಿಷಯದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದೀರಿ?
2: ಈ ನಡುವೆ ಎಲ್ಲ ಕಡೆ ನೀವು ಕೇಳ್ತಾ ಇದ್ದೀರಾ BP ಹೆಚ್ಚಾಗಿದೆ, ಚಿಕ್ಕ ವಯಸ್ಕರಲ್ಲೋ ದೊಡ್ಡವರಲ್ಲೋ ಎಲ್ಲಾ ರೀತಿಯಲ್ಲಿ ಬಿ ಪಿ. ಇವಾಗ ಸೊ ಅದಕ್ಕೆ ನಾವೇನ್ ಮಾತಾಡೋದು ಇವತ್ತು ಅಂದ್ರೆ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡದ ಸಮಸ್ಯೆಗಳು, ಈ ವಿಷಯದಾಗಿ ಇವತ್ತು ಚರ್ಚೆ ಮಾಡೋಣ ನಾವು.
0: ತುಂಬಾ ಒಳ್ಳೆಯ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮೇಡಮ್. ಈಗ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡ ಕಾಣಿಸಿಕೊಳ್ಳೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಯಾವು?
2: ಕಾರಣಗಳಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು 10 ವರ್ಷಕ್ಕಿಂತ ಮುಂಚೆ ಹೇಗಿತ್ತು ಭಾರತದಲ್ಲಿ ಅಂದ್ರೆ ಪ್ರತಿ 100 ಪ್ರೆಗ್ನೆನ್ಸಿ ಒಂದು 5 ಜನರಿಗೆ ಅಥವಾ 6 ಜನರಿಗೆ ಬರ್ತಿತ್ತು. ಇವಾಗ ಹೇಗೆ ಆಗಿದೆ, ಶೇಕಡ 100 ರಲ್ಲಿ 16 ಜನರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಕಂಡು ಬರ್ತಾ ಇದೆ. ಮುಖ್ಯ ಕಾರಣಗಳೇನು ಇದರಲ್ಲಿ? ಫಸ್ಟ್ ಜೀವನ ಶೈಲಿ, ನಮ್ಮಲ್ಲಿ ಬದಲಾಗ್ತಿರುವ ಜೀವನ ಶೈಲಿ, ಅದು ನೋಡ್ತಾ ಇದ್ದೀರಾ, ಅತಿ ವೇಗದ ಜೀವನ ಶೈಲಿ, ಸಾಫ್ಟ್ವೇರ್ ಮತ್ತೆ ತುಂಬಾ ಟೆನ್ಷನ್ ಇರೋದು ಜೀವನ ಶೈಲಿಗಳು. ನೆಕ್ಸ್ಟ್ ಬರೋದು ಏಜ್. ಎಸ್, ಅತಿ ಕಡಿಮೆ ಇರೋ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದ್ರೂ ಕೂಡ ತೊಂದ್ರೆ ತುಂಬಾ ಹೆಚ್ಚಾಗಿ, ಅಂದ್ರೆ 18 ಕಡಿಮೆ ಅಥವಾ 35 ಜಾಸ್ತಿ ವಯಸ್ಕರಲ್ಲೂ ತುಂಬಾ ಕಾಮನ್ ಆಗಿ ಬರ್ತದೆ ಇದು. ಇನ್ನೊಂದು ವಂಶ ಪಾರಂಪರ್ಯವಾಗಿ ಬರೋದು, ಅಂದ್ರೆ ತಾಯಿಯಲ್ಲಿ ಅಥವಾ ತಮ್ಮ ಸಹೋದರಿಗರಲ್ಲಿ ಅಥವಾ ತಂದೆ ಕಡೆ ತಾಯಿ ಕಡೆ ಯಾರಾದ್ರೂ ಬಿಪಿ ಹೊಂದಿದ್ದಲ್ಲಿ ಇವರಿಗೆ ಗರ್ಭಾವಸ್ಥೆಯಲ್ಲಿ ಬಿಪಿ ಬರೋ ರಿಸ್ಕ್ ಜಾಸ್ತಿ ಇರುತ್ತದೆ. ಮುಂಚೆ ಗರ್ಭಾವಸ್ಥೆಯಲ್ಲಿ ಇದ್ದ ಬಿಪಿ ಬಂದಿದ್ರೆ ಈ ಪ್ರಸ್ತುತ ಗರ್ಭಾವಸ್ಥೆಯಲ್ಲಿ ಬರೋ ಚಾನ್ಸಸ್ 10% ಅಷ್ಟು ಅಧಿಕ ಇರ್ತದೆ. ಮತ್ತೆ ಮಕ್ಕಳ ಮಧ್ಯದಲ್ಲಿ ಅಂತರ, ಈಗ ಬೇಗ ಬೇಗ ಪ್ರೆಗ್ನೆಂಟ್ ಆದಾಗ 2 ವರ್ಷದಲ್ಲೇ ನೆಕ್ಸ್ಟ್ ಗರ್ಭಾವಸ್ಥೆ ಅಥವಾ ತುಂಬಾ ಲೇಟ್ ಆಗಿ ಪ್ರೆಗ್ನೆಂಟ್ ಆದ್ರೂ ಕೂಡ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಅದ್ ಬಿಟ್ಟು ಬೇರೆ ವೈದ್ಯಕೀಯ ಕಾರಣಗಳು, ಅಂದ್ರೆ ಮುಂಚಿತವಾಗ್ಲೇ ಇವ್ರಿಗೆ ಅಧಿಕ ಒತ್ತಡ ಇರುವುದು ಅಥವಾ ಮಧುಮೇಹ, ಮೈಗ್ರೇನು, ಬೇರೆ ಯಾವ್ದು ಮೆಡಿಕಲ್ ಪ್ರಾಬ್ಲಮ್ ಅದಕ್ಕೆ ಇವ್ರು ಟ್ರೀಟ್ಮೆಂಟ್ ತಗೊಂತಾ ಇರೋದು, ಅದರಿಂದ ಕೂಡ ರಕ್ತದೊತ್ತಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಅವಳಿ ಮಕ್ಕಳು ಅಥವಾ ಹೆಚ್ಚಿನ ಮಕ್ಕಳು ಇರುವ ಗರ್ಭಾವಸ್ಥೆಯಲ್ಲಿ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸುಮಾರು ಕಾರಣಗಳಲ್ಲಿ ಇದಿಷ್ಟು ಕಾರಣಗಳು ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ.
0: ಈಗ ಡಾಕ್ಟರ್ ರಶ್ಮಿ ಅವರೇ, ಮತ್ತೊಂದು ಪ್ರಶ್ನೆ ತಮ್ಮನ್ನ ಕೇಳಬೇಕು. ಈಗ ತಾವು ಇಷ್ಟೆಲ್ಲ ಕಾರಣಗಳನ್ನ ಹೇಳಿದ್ರೆ, ಅಂದ್ರೆ ಈಗ ಹೆಚ್ಚಾಗಿ ದುಡಿಯುವಂತ ಮಹಿಳೆಯರು ಈಗ ಹೊಲಗಳಲ್ಲಿ ದುಡಿತಾ ಇರ್ತಾರೆ, ಅವರಿಗೆ ಈ ತರದ ಕಾಂಪ್ಲಿಕೇಶನ್ಸ್ ಬರ್ತದ ಅಥವಾ ಸೆಡೆಂಟರಿ ಲೈಫ್ ಅವರಿಗೆ ಹೆಚ್ಚು ಬರ್ತದೆ? ಯಾಕಂತಂದ್ರೆ ಇವತ್ತಿನ ಮಹಿಳೆ ಆಫೀಸ್ ಮನೆ ಎರಡನ್ನ ನೋಡ್ಕೊಂಡು ಹೋಗ್ಬೇಕಾಗಿದೆ. ವೈದ್ಯರಾಗಿ ತಾವು ಏನ್ ಅಭಿಪ್ರಾಯ ಪಡ್ತೀರಿ?
2: ಸಾಮಾನ್ಯ ಕಾರಣಗಳಲ್ಲಿ ಇವೆಲ್ಲನೂ ಇರ್ತದೆ. ಈಗ ಅಧಿಕ ದುಡಿದ್ರೇನು ವಯಸ್ಸು, ತುಂಬಾ ಗರ್ಭಾವಸ್ಥೆ, ತುಂಬಾ ಟೈಮ್ಸ್ ಪ್ರೆಗ್ನೆಂಟ್ ಆಗಿರೋದು, 4th pregnancy 5th pregnancy ಇವೆಲ್ಲ ಇಬ್ಬರಿಗೂ ಕಾಮನ್ ಇರುತ್ತೆ. ಸೆಡೆಂಟ್ರಿ ಇದ್ರು ಕೂಡ ಅಥವಾ ತುಂಬಾ ಆಕ್ಟಿವ್ ಇದ್ರು ಕೂಡ. ಬಟ್ ಆಕ್ಟಿವ್ ಅಂದ್ರೆ ಸ್ವಲ್ಪ ತುಂಬಾ ಫಿಸಿಕಲ್ ತುಂಬಾ ಆಕ್ಟಿವ್ ಇದ್ರು ಚಾನ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ. ನಾರ್ಮಲ್ ಆಕ್ಟಿವಿಟಿ, ತಮ್ಮ ಏನ್ ಕೆಲಸಗಳು ನಡ್ಸ್ಕೊಂತ ಹೋದ್ರೆ ಕಡಿಮೆ ಇರುತ್ತೆ ಚಾನ್ಸ್. ತುಂಬಾ ತೀವ್ರ ವಿಶ್ರಾಂತಿ ಇದ್ರು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಕಾರಣಗಳು ಇಬ್ರಿಗೂ ಕಾಮನ್ ಇರುತ್ತೆ.
0: ಈಗ ಒಬ್ರಿಗೆ ಅಂದ್ರೆ ಗರ್ಭಿಣಿಗೆ ಅಧಿಕ ರಕ್ತದೊತ್ತಡ ಇದೆ ಅನ್ನೋದನ್ನ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು, ಮತ್ತೆ ಇದಕ್ಕೆ ಏನಾದ್ರು ಲಕ್ಷಣಗಳು ಸ್ವತಃ ರೋಗಿಗೂ ಗೊತ್ತಾಗ್ತವೆ ಅಥವಾ ವೈದ್ಯರು ಇದನ್ನ ಯಾವ ರೀತಿ ಅದನ್ನ?
2: ಈಗ ಆಕ್ಚುಲಿ 2 ತರ ನಾವು ರಕ್ತದೊತ್ತಡದ ಸಮಸ್ಯೆ ಇರುತ್ತೆ ಪ್ರೆಗ್ನೆನ್ಸಿಲಿ. ಒಂದು, ಮುಂಚಿತವಾಗಿ ಅವ್ರಿಗೆ ಜಾಸ್ತಿ ರಕ್ತದ ಒತ್ತಡ ಇಟ್ಕೊಂಡು ಅವ್ರು ಗರ್ಭಿಣಿ ಆಗುವುದು, ಅಂದ್ರೆ ಮುಂಚೆನೆ ಗೊತ್ತು ಅವ್ರಿಗೆ ಬಿಪಿ ಇದೆ ಅಂತ. ಸೊ ಕ್ರಮೇಣ ನಾವು ನೋಡ್ಕೊಂತ ಹೋಗ್ತೀವಿ. ಇನ್ನೊಂದು, ಹೊಸದಾಗಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ಕಂಡು ಬರುವಂತ ರಕ್ತದೊತ್ತಡದ ಸಮಸ್ಯೆ, ಅದು ತುಂಬಾ ಸೀರಿಯಸ್ ಮತ್ತೆ ತುಂಬಾನೇ ನಿಯಂತ್ರಣ ಬರದೇ ಇರುವಂತದ್ದು. ಈಗ ಲಕ್ಷಣಗಳು ಖಂಡಿತ ಪೇಷಂಟ್ಗೆ ಗೊತ್ತಾಗ್ತದೆ. ಯಾವ್ದ್ಯಾವ್ದು ಅಂದ್ರೆ, ಫಸ್ಟ್ ಕಾಲುತ್ತ ಬರೋದು. ಈಗ ಕ್ರಮೇಣ ಎಲ್ಲಾ ಪ್ರೆಗ್ನೆನ್ಸಿ ಎಲ್ಲ ಗರ್ಭಾವಸ್ಥೆಯಲ್ಲೂ ಕಾಲುತ ಬರುತ್ತೆ, ಬಟ್ ಕ್ರಮೇಣ ತುಂಬಾ ಜಾಸ್ತಿ ಆಗ್ತಿರುವ ಕಾಲುತ ಮತ್ತೆ ದೇಹದಲ್ಲಿ ಬೇರೆ ಭಾಗದಲ್ಲಿ ಊತ, ಈಗ ಮುಖದಲ್ಲಿ, ಕೈಯಲ್ಲಿ, ಬೆರಳು, ಇತರ ಕಾಲು ಊತ ಬರುವುದು. ಮತ್ತೆ ಬೇರೆ ಲಕ್ಷಣಗಳಂದ್ರೆ ತಲೆನೋವು, ಆಗಾಗ ತಲೆನೋವು ಬರುವುದು, ತಲೆನೋವು ಜೊತೆ ತಲೆ ಸುತ್ತು, ವಾಂತಿ, ಮತ್ತೆ ದೃಷ್ಟಿಯಲ್ಲಿ ತೊಂದರೆಗಳಾಗುವುದು, ಎದೆ ಉರಿಯೋದು ಅವಾಗವಾಗ, ಆಮೇಲೆ ಜೀರ್ಣತೆಯ ತೊಂದರೆಗಳು, ಇವೆಲ್ಲ ಪೇಷಂಟ್ ಗೊತ್ತಾಗುತ್ತೆ. ಬಟ್ ಅವ್ರಿಗೆ ಬಿಪಿ ತೊಂದರೆಯಿಂದ ಅಂತ ಗೊತ್ತಾಗೋದಿಲ್ಲ, ಬಟ್ ಈ ಲಕ್ಷಣಗಳು ಕಾಣಿಸ್ಬರುತ್ತದೆ. ಸೊ ಈ ಲಕ್ಷಣಗಳ ಕಂಡಲ್ಲಿ ಅವರು ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು, ಬರಬಹುದು ಅಥವಾ ಅವ್ರಿಗೆ ರಿಸ್ಕ್ ಇದೆ ಅಂತ. ಈಗ ಈ ತರ ತೊಂದರೆ ಇದ್ದಲ್ಲಿ ಅಥವಾ ನಾರ್ಮಲ್ ಇದ್ರು ಕೂಡ ನೀವು ಡಾಕ್ಟರ್ ಹತ್ರ ತಪಾಸಣೆಗೆ ಹೋಗ್ತೀರಾ. ಅವಾಗ ರೆಗ್ಯುಲರ್ ನಿಯಮಿತವಾಗಿ ತಪಾಸಣೆ ಮಾಡಿದಾಗ ಪ್ರತಿ ಬಾರಿ ನೀವು ಹೋದಾಗ ಚೆಕಪ್ ಅಲ್ಲಿ ಬಿಪಿ ನೋಡೇ ನೋಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಒಂಚೂರು ವ್ಯತ್ಯಾಸ ಕಂಡು ಬಂದಲ್ಲಿ ನಮ್ಗೆ ಗೊತ್ತಾಗುತ್ತೆ ನೀವು ರಿಸ್ಕ್ ಅಲ್ಲಿದ್ದೀರಾ ಅಂತ. ಸೊ ನಾವು ಸ್ವಲ್ಪ ಬೇಗ ಬೇಗ ತಪಾಸಣೆ ಕರೆಸ್ತೀವಿ. ಏನಾರ ನಮ್ಗೆ 3 ವಾರ ಇರುತ್ತೆ, ನಾವು 10 ದಿನಕ್ಕೆ 20 ದಿನಕ್ಕೆ ಬೇಗ ಕರೆಸ್ತೀವಿ ನಿಮ್ಗೆ ರಿಸ್ಕ್ ಇದೆ ಬಿಪಿದು ಅಂತ. ಸೊ ನಿಯಮಿತ ತಪಾಸಣೆ ಮಾಡಿದಲ್ಲಿ ಅತಿ ಬೇಗ ಗೊತ್ತಾಗುತ್ತೆ ನಮಗೆ.
0: ಈಗ ಡಾಕ್ಟರ್, ನಾನು ಮತ್ತೆ ಕೇಳಿದ್ದೀನಿ, ಕೆಲವು ಬಾರಿ ಈ ಪ್ರೆಗ್ನೆನ್ಸಿಯಲ್ಲಿ ಈ ಡಯಾಬಿಟಿಸ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ, ಅದಕ್ಕೂ ಮತ್ತೆ ಇದಕ್ಕೆ ಏನಾದ್ರು ಲಿಂಕ್ ಇದೆಯಾ, ಹೇಗೆ ಡಾಕ್ಟರ್?
2: ಬಿಪಿ ಅನ್ನೋದು ಸ್ವಲ್ಪ ದೇಹದಲ್ಲಿ ಆಂತರಿಕವಾಗಿ ಆಗುವ ಫಿಸಿಕಲ್ ಆಕ್ಟ್, ಇದರಲ್ಲಿ ಬೇರೆ ಮೆಕ್ಯಾನಿಸಮ್ ಇರ್ತದೆ. ಒಂದೇ ಪೇಷಂಟ್ಗೆ 2 ಬರೋ ಚಾನ್ಸ್ ಇರುತ್ತೆ. ಅದೇ ಪೇಷಂಟ್ಗೆ ಬಿಪಿ ಕೂಡ ಬರಬಹುದು, ಅದೇ ಪೇಷಂಟ್ಗೆ ಶುಗರ್ ಕೂಡ ತೊಂದರೆ ಬರಬಹುದು. ಸಾಮಾನ್ಯವಾಗಿ 2 ಕಾಲು ಸ್ವಲ್ಪ ಕಡಿಮೆ ಜೊತೆ ಕಾಣಿಸ್ಕೊಳ್ಳೋದು. ಬಟ್ ಮುಂಚೆ ಇದು ನಾ ಹೇಳಿದ್ನಲ್ಲ ತೊಂದರೆಗಳೆಲ್ಲ, ಇದು ಏನೋ ಕಾರಣಗಳಂತ. ಈಗ ವಯಸ್ಸಲ್ಲಿ ತುಂಬಾ ಹೆಚ್ಚಿನ ವಯಸ್ಸಾದ್ಮೇಲೆ ಪ್ರೆಗ್ನೆನ್ಸಿ ಆದ್ರೆ 2 ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಟ್ಟಿಗೆ. ಈಗ ಪ್ರೆಗ್ನೆನ್ಸಿಯಲ್ಲಿ ಅಥವಾ ತುಂಬಾ ಸಾತಿ ಪ್ರೆಗ್ನೆಂಟ್ ಆಗಿ 4th pregnancy 5th pregnancy ಆದಲ್ಲಿ ಕೂಡ ಇವೆರಡು ಜೊತೆಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಬಟ್ ಫಸ್ಟ್ ಪ್ರೆಗ್ನೆಂಟ್ ಆಗ್ಲಿ ಅಥವಾ ತುಂಬಾ ಕಡಿಮೆ ಏಜ್ ಅಲ್ಲಿ ಪ್ರೆಗ್ನೆನ್ಸಿ ಆದ್ರೆ 2 ರಲ್ಲಿ 1 ಬರೋ ಚಾನ್ಸಸ್ ಇರ್ತದೆ.
0: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಲ್ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವರು ನಮಗೆ ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವಂತಹ ಅಧಿಕ ರಕ್ತದೊತ್ತಡದ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ಈಗ ಒಬ್ಬ ಗರ್ಭಿಣಿಗೆ ಒಂದು ಸಮಸ್ಯೆ ಇದೆ ಅಂದ್ರೆ ಬಿಪಿ ಬಂದಿದೆ ಅಂತ ಅಂದಾಗ ಅದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸೆಗಳನ್ನ ನೀವು ನೀಡ್ತೀರಿ?
2: ಮೊದಲಿಗೆ ನಾವು ಕಂಡುಹಿಡಿದಾಗ ಇವ್ರಿಗೆ ಬಿ ಪಿ ಹೆಚ್ಚಾಗ್ತಿದೆ ಅಂದಾಗ ನಮಗೆ ಕೆಲವು ಪರಿಗಳಿರ್ತದೆ. ಈ ಬಿ ಪಿ ಕಂಟ್ರೋಲಲ್ಲಿ ಇದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಬಿ ಪಿ ಒಂದು ನೋಡೇ ನೋಡ್ತೀವಿ. ಅದರ ಜೊತೆ ರಕ್ತದಲ್ಲಿ ಕೆಲವು ಪರೀಕ್ಷೆಗಳಿರುತ್ತೆ. ಈ ಬಿ ಪಿ ಅನ್ನೋದು ದೇಹದ ಬೇರೆ ಭಾಗಗಳಿಗೆ ಏನ ತೊಂದರೆ ಕೊಡ್ತಿದ್ಯಾ ಅಂತ ನೋಡ್ಲಿಕ್ಕೆ ರಕ್ತ ಪರೀಕ್ಷೆ ಮತ್ತೆ ಮೂತ್ರ ಪರೀಕ್ಷೆ.

0: ಗಳಿದೆ ಅದನ್ನ ಶುರು ಮಾಡ್ತೀವಿ. ಅದು ಬಿ ಪಿ ನೋಡ್ಕೊಂತ ಅದ್ರ ಡೋಸ್ಗಳಲ್ಲಿ ಬದಲಾವಣೆ ಮಾಡ್ತಾ ಇರ್ತೀವಿ. ಸೊ ಒಂದ್ ಕಡೆಗೆ ಎಲ್ಲೋ ಒಂದ್ ಕಡೆ ಒಂದ್ಸತಿ ನಮ್ಗೆ ನಿಯಂತ್ರಣ ತಪ್ಪೋಗುತ್ತೆ, ಎಷ್ಟೇ ಔಷಧಿ ಹಾಕಿದ್ರು ಕೂಡ ನಮ್ಗೆ ಕಂಟ್ರೋಲ್ ಬರೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಆಸ್ಪತ್ರೆಗೆ ದಾಖಲಾತಿ ಮಾಡಿ ಹೆಚ್ಚಿನ ಡೋಸಿನ ಮೆಡಿಸಿನ್ಸ್ ಮತ್ತೆ ಇಂಜೆಕ್ಷನ್ಸ್ ಇರುತ್ತದೆ. ಸೊ ದಾಖಲಾತಿ ಮಾಡಿದಾಗ ಇಂಜೆಕ್ಷನ್ ಕೊಡುವ ಮುಖಾಂತರ ಕೂಡ ನಾವು ಕಂಟ್ರೋಲ್ ಮಾಡಬಹುದು ಬಿ ಪಿ ಅನ್ನೋಂಥದ್ದು. ಬಟ್ ಇನ್ನೊಂದ್ ಕಡೆ ಏನಾಗ್ತದೆ, ಇದು ಅದಕ್ಕೂ ಮೀರಿ ಬಿ ಪಿ ಹೆಚ್ಚಾಗ್ತದೆ, ಹೆಚ್ಚಾಗಿ ತಾಯಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಈಗ ತಾಯಿಗೆ ಮೂರ್ಛೆ ಆಗೋದು, ಫಿಟ್ಸ್ ಹೋಗೋದು, ಈ ತರ ಎಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಸೇಮ್ ಹಾಗೇನೆ, ನಾವು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಆ ಮೂರ್ಛೆ ಕೂಡ ಕಡಿಮೆ ಮಾಡುವಂತ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಸೊ ಯಾವಾಗ ನಮಗೆ ರಕ್ತದ ಪರೀಕ್ಷೆಗಳಲ್ಲಿ, ಮೂತ್ರ ಪರೀಕ್ಷೆಗಳಲ್ಲಿ ಅಥವಾ ಬಿ ಪಿ ಬೇರೆ ಟೆಸ್ಟ್ಗಳಲ್ಲಿ ನಿಯಂತ್ರಣ ತಪ್ತಾ ಇದೆ, ಸಿಗ್ತಾನೆ ಇಲ್ಲ, ನಾವು ಎಷ್ಟು ಮೆಡಿಸಿನ್ಸ್ ಕೂಡ ಕೊಟ್ಟರೂ ಬಿ ಪಿ ಕಂಟ್ರೋಲಲ್ಲಿ ಬರ್ತಿಲ್ಲ ಅಂದಾಗ, ತಾಯಿ ಜೀವನ ಉಳಿಸ್ಲಿಕ್ಕೆ ನಾವು ಒಂದರಲ್ಲಿ ನಾವು ಹೆರಿಗೆ ಅನ್ನೋದನ್ನ ಡಿಸೈಡ್ ಮಾಡಲೇಬೇಕಾಗುತ್ತೆ. ಅದು ಫೈನಲ್ ಟ್ರೀಟ್ಮೆಂಟ್, ಅದಕ್ಕೆ ಹೆರಿಗೆನೆ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್. ಒಂದ್ಸತಿ ಹೆರಿಗೆ ಆಯ್ತು ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ಅವ್ರ ಬಿ ಪಿ ತನ್ನಷ್ಟೇ ಕಡಿಮೆ ಆಗ್ತದೆ. ಸೊ ಪ್ರೆಗ್ನೆನ್ಸಿಲಿ ಬರುವಂತ ಈ ರಕ್ತದೊತ್ತಡದ ಮೇನ್ ಕಾರಣನೇ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್ ಅಂದ್ರೆ ಹೆರಿಗೆ.
1: ಡಾಕ್ಟರ್ ರಶ್ಮಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಈ ಗರ್ಭಿಣಿಯರಲ್ಲಿ ಕಂಡುಬರುತ್ತಿರುವಂತಹ ಈ ಬಿ ಪಿ ಸಮಸ್ಯೆ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ. ಈ ತಾಯಿಯಲ್ಲಿ ಒಂದು ಬಿ ಪಿ ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಮಗುವಿಗೂ ಒಂದು ತೊಂದರೆ ಆಗುವಂತಹ ಚಾನ್ಸಸ್ ತುಂಬಾ ಹೈ ಇದೆ ಅಂದ್ರೆ ಇದೇನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆ ಲೆಕ್ಕದಲ್ಲಿ ಬರುತ್ತಾ ಡಾಕ್ಟರ್ ಹೇಗೆ?
0: ಖಂಡಿತ, ನೀವು ಹೇಳ್ದಂಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಇದು ಬೇಕಂದ್ರೆ ಬಿ ಪಿ ಕಂಟ್ರೋಲಿಗೆ ಸಾಮಾನ್ಯರಲ್ಲಿ ನಾವು ಸುಮಾರು ವರ್ಷ ಅದೇ ನಿಯಂತ್ರಣ ತಪ್ಪುತ್ತೆ. ಈಗ ನೀವು 30 ವಯಸ್ಸಿನಲ್ಲಿ ಬಿ ಪಿ ಬಂತು ಅಂದ್ರೆ 35-40 ವಯಸ್ಸಿಗೆ ಬಿ ಪಿ ನಿಯಂತ್ರಣ ತಪ್ಪುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಹಾಗಲ್ಲ, ದಿನ ದಿನಕ್ಕೂ ಬಿ ಪಿ ನಿಯಂತ್ರಣ ತುಂಬಾ ಕಷ್ಟ. ಎಷ್ಟೇ ಮೆಡ್ಸ್ ಹಾಕಿದ್ರು ಕೂಡ ಅವ್ರ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಎಷ್ಟು ಸ್ಟ್ರೆಸ್ ತಗೊಂತ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿನ ದಿನ ಚೆನ್ನಾಗಿದೆ ಅಂದ್ರೆ ನಾಳೆ ದಿನ ಚೆನ್ನಾಗಿರುತ್ತೆ ಅಂತ ನಾವು ಹೇಳಿಕೂ ಆಗಲ್ಲ. ಸೊ ಅದು ತುಂಬಾನೇ ಅತೀವ ಸೂಕ್ಷ್ಮವಾದ ಒಂದು ಅಂಶ, ತುಂಬಾ ಕೇರ್ಫುಲ್ ಆಗಿ ನಾವು ಫಾಲೋ ಮಾಡ್ಬೇಕಾಗತ್ತೆ. ಯಾವುದೇ ಟೈಮಲ್ಲಿ ನಮಗೂ ಕೂಡ ಹೇಳಿಕ್ಕಾಗಲ್ಲ ಯಾವ ಟೈಮಲ್ಲಿ ಅದು ನಮ್ಮ ನಿಯಂತ್ರಣ ತಪ್ಪಿ ಮೂರ್ಛ ಆಗುತ್ತೆ ತಾಯಿಗೆ, ಯಾವ ಟೈಮಲ್ಲಿ ಫಿಟ್ಸ್ ಆಗುತ್ತೆ ತಾಯಿಗೆ ಅಂತಗೂ ಕೂಡ ಅದು ಒಂದು ನಮ್ಗೆ ತಿಳಿಲಿಕ್ಕಾಗಲ್ಲ. ಬಟ್ ಪೇಷಂಟ್ಗೆ ಯಾವ್ಯಾವ ಲಕ್ಷಣಗಳು ಬಂದ್ರೆ ಬೇಗ ಬರಬೇಕು, ಈ ತರ ಲಕ್ಷಣಗಳು ಬಂದ್ರೆ ನಿಮ್ಗೆ ಮೂರ್ಛೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾವು ಹೇಳಿರ್ತೀವಿ. ಸೊ ಆ ಟೈಮಿಗೆ ಅವ್ರು ಬಂದು ತೋರಿಸಿದಾಗ ನಾವು ಸ್ವಲ್ಪ ಮಟ್ಟಿಗೆ ಆಗೋ ಕಾಂಪ್ಲಿಕೇಶನ್ಸ್ ನ ತಡಿಬಹುದು.
1: ಈಗ ಡಾಕ್ಟರ್, ಸ್ಥೂಲಕಾಯಿ ಇದ್ದವರಲ್ಲಿ ಅಂದ್ರೆ ತುಂಬಾ ಫ್ಯಾಟ್ ಇರ್ತಾರೆ ವಿಮೆನ್, ಅವರಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ, ಯಾಕಂತಂದ್ರೆ ಅವರಿಗೆ ಒಂದೆರಡು ಕಾಂಪ್ಲಿಕೇಶನ್ಸ್ ಬಂದೇ ಬರ್ತವೆ.
0: ನೀವು ಹೇಳ್ದಂಗೆ ಕರೆಕ್ಟ್, ಸ್ಥೂಲಕಾಯಿ ಅನ್ನೋದು ಒಂದು ಮುಖ್ಯ ಕಾರಣ ಇದು ರಕ್ತದೊತ್ತಡ ಜಾಸ್ತಿ ಇರಕ್ಕೆ. ಈ ಸ್ಥೂಲಕಾಯಿದ್ದು ಬಿ ಪಿ ಇದ್ದವರಿಗೆ ಸ್ವಲ್ಪ ನಾವು ಹೇಳ್ದಂಗೆ ನಿಯಂತ್ರಣ ತಪ್ಪುವುದು ಜಾಸ್ತಿ, ನಾವು ಎಷ್ಟೇ ಮೆಡಿಸಿನ್ಸ್ ಹಾಕಿದ್ರು ಕೂಡ ಟೈಮ್ಗೆ ಸಿಗೋದಿಲ್ಲ ನಿಯಂತ್ರಣ. ಸೊ ಹೀಗಾಗಿ ನಾವು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಟ್ರೈ ಮಾಡ್ತೀವಿ, ಅವಾಗ ಅವಾಗ ಟೆಸ್ಟ್ಗಳು ಮಾಡ್ಕೊಂತ ಕ್ರಮೇಣ ಅನುಸರಿಸ್ಕೊಂಡು ಮೆಡಿಸಿನ್ಸ್ ಇದು ಮಾಡ್ತೀವಿ. ಬಟ್ ನಾನು ಹೇಳ್ದಂಗೆ ನಿಯಂತ್ರಣ ಕಂಟ್ರೋಲ್ ತಪ್ಪಿತು, ಬಿ ಪಿ ಕೈಯಲ್ಲೇ ಸಿಗ್ತಿಲ್ಲ ನಮಗೆ ಅಂದಾಗ ಮತ್ತೆ ನಾವು ಹೆರಿಗೆ ಮಾಡಿಸ್ಲೇಬೇಕಾಗ್ತದೆ. ಬಟ್ ಸ್ಥೂಲಕಾಯಿ ಇದ್ದವ್ರಿಗೆ 20% ಜಾಸ್ತಿ ರಿಸ್ಕ್ ಇರುತ್ತೆ ರಕ್ತದೊತ್ತಡ ಬರಲಿಕ್ಕೆ ಪ್ರೆಗ್ನೆನ್ಸಿಲಿ ಸಾಮಾನ್ಯರಿಗೆ ಕಂಪೇರ್ ಮಾಡಿದ್ರೆ. ಸೊ ಅವ್ರು ಆದಷ್ಟು ಮುಂಚಿತವಾಗ್ಲೇ ಬಂದು ತಪಾಸಣೆ ಮಾಡಿಸ್ಕೊಂಡು, ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗ ಮುಂಚೆನೆ ಬಂದು ತಪಾಸಣೆ ಮಾಡಿಸ್ಕೊಂಡಲ್ಲಿ ಎಷ್ಟು ರಿಸ್ಕ್ ಇದೆ ಅವ್ರಿಗೆ ಅಂತ ನಾವು ಹೇಳ್ಬೋದು. ಆದಷ್ಟು ಫಸ್ಟ್ 2-3 ತಿಂಗಳಲ್ಲಿ ನಾವು ಅವ್ರಿಗೆಲ್ಲ ಮಾಹಿತಿ ಕೊಡ್ತೀವಿ ನೀವು ಮುಂದೆ ಆಗೋ ತೊಂದರೆಗಳನ್ನ ಹೇಗೆ ತಡಿಬೋದು ಅಂತ. ಸೊ ಹಾಗಾಗಿ ಸ್ವಲ್ಪ ಸ್ಥೂಲಕಾಯಿ ಇದ್ದವರು ಬೇರೆ ಎಲ್ಲದಕ್ಕೂ ರಕ್ತದೊತ್ತಡ ಮಾತ್ರ ಅಲ್ಲ, ಮಧುಮೇಹ ಬರ್ಲಿಕ್ಕೂ ತೊಂದರೆ, ಅವಧಿ ಪೂರ್ವ ಪ್ರಸವ ಆಗ್ಲಿಕ್ಕೂ ತೊಂದರೆ, ಹೈ ರಿಸ್ಕ್ ಸ್ಥೂಲಕಾಯ ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಾನೆ ಹೇಳ್ತೀವಿ. ಸೊ ಎಲ್ಲದಕ್ಕೂ ಅವರು ಮುಂಚಿತವಾಗಿ ಬಂದು ಕೇಳ್ಕೊಂಡಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದ್ರಲ್ಲಿ ತುಂಬಾ ಅವರಿಗೆ ಯೂಸ್ ಆಗುತ್ತೆ.
1: ಡಾಕ್ಟರ್, ಒಂದು ಜನಸಾಮಾನ್ಯರ ಒಂದು ವರ್ಡ್ ಅನ್ನ ತಮ್ಗೆ ಹೇಳ್ತೀನಿ, ಈ ಹೈ ಬಿ ಪಿ ಹಾಗೆ ಲೋ ಬಿ ಪಿ ಅನ್ನೋಂತ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ತುಂಬಾ ಲೋ ಬಿ ಪಿ ಇದೆ ಅಂತೆ, ತುಂಬಾ ಹೈ ಬಿ ಪಿ ಇದೆ ಅಂತೆ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಇವೆರಡು ಏನ್ ಟರ್ಮ್ಸ್, ಇದನ್ನ ಸ್ವಲ್ಪ ವಿವರಿಸಿದ್ರೆ ತುಂಬಾ ಅನುಕೂಲ.
0: ಈಗ ಹೈ ಬಿ ಪಿ ಲೋ ಬಿ ಪಿ ಅಂದ್ರೆ ಒಂದ್ ಸಾಮಾನ್ಯ ಒಂದು ಮನುಷ್ಯನಿಗೆ ಒಂದು ಬಿ ಪಿ ಅನ್ನೋದು ಇಷ್ಟು ರೇಂಜ್ ಅಲ್ಲಿ ಇರಬೇಕು ಅಂತ ಇರ್ತದೆ. ಪ್ರೆಗ್ನೆನ್ಸಿ ಅನ್ಕೊಳ್ಳಿ, ಪ್ರೆಗ್ನೆನ್ಸಿಲಿ ಸಾಮಾನ್ಯವಾಗಿ ನಮ್ಗೆ 100/60 ಇಂದ 120/80 ವರ್ಗೂ ನಾರ್ಮಲ್, ಇಷ್ಟರ ಮಧ್ಯದಲ್ಲಿ ಬಿ ಪಿ ಬಂದಲ್ಲಿ ಸಾಮಾನ್ಯ ಬಿ ಪಿ ಅದು. ಇವಾಗ ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಲೋ ಬಿ ಪಿ. ಈ ಲೋ ಬಿ ಪಿ ಅನ್ನೋದು ತುಂಬಾ ತೊಂದರೆ ಕೊಂತದಲ್ಲ, ಅವಾಗವಾಗ ತಲೆ ಚಕ್ಕರ್ ಬರ್ತದೆ ಅಥವಾ ವೀಕ್ನೆಸ್ ಅದೆಲ್ಲ ಬರೋ ಚಾನ್ಸ್ ಇರುತ್ತೆ, ಬಟ್ ಅದು ಜಾಸ್ತಿ ತೊಂದರೆ ಕೊಡೋದಿಲ್ಲ. ಲೋ ಬಿ ಪಿ ಅನ್ನೋಂಥದ್ದು ನಿಮ್ ನೀರಿನಂಶ ಹೆಚ್ಚು ಮಾಡ್ಕೊಂಡಲ್ಲಿ, ಸ್ವಲ್ಪ ನಿಮ್ದು ಆಕ್ಟಿವಿಟಿ ಹೆಚ್ಚು ಮಾಡ್ಕೊಂಡಲ್ಲಿ ಕಿತ್ತ ನಿಮ್ಗೆ ಅದು ಪ್ರೆಗ್ನೆನ್ಸಿ ಹೋಗ್ತಾ ಹೋಗ್ತಾ ತಿಂಗಳ ತಿಂಗಳ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಹೈ ಬಿ ಪಿ ಅನ್ನೋದು ಹಾಗಲ್ಲ, ಹೈ ಬಿ ಪಿ 120/80 ದಾಟಿದ್ಮೇಲೆ ಯಾವಾಗ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಅದು ಜಾಸ್ತಿ ಹೋಗ್ತಾನೆ ಇರುತ್ತೆ, ನಾವು ಸಮನಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹೋಗ್ತಾ ಇದ್ದಾಗ ಒಬ್ಬೊಬ್ಬರಿಗೆ 200 ಎಲ್ಲ ಬರುತ್ತೆ, 200/100 ಎಲ್ಲ ಬರುತ್ತೆ. ಸೊ ಅದು ಅತೀವವಾದ ರಕ್ತ ಒತ್ತಡ. ಸೊ ಹೈ ಬಿ ಪಿ ಅನ್ನೋದು ಜೀವಕ್ಕೆ ಅಪಾಯ, ಲೋ ಬಿ ಪಿ ಅನ್ನೋದು ಸಾಮಾನ್ಯ ಇವನ್ ಪ್ರೆಗ್ನೆನ್ಸಿನೂ ಇಲ್ಲ ಅನ್ಕೊಳ್ಳಿ, ಲೋ ಬಿ ಪಿ ಅನ್ನೋದು ಅಷ್ಟು ಜೀವಕ್ಕೆ ಏನ್ ತೊಂದರೆ ಇಲ್ಲ. ಅದು 160

0: ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಲೋ ಬಿ ಪಿ, ಬಟ್ ಅದ್ರ ಜೊತೆ ಬೇರೆ ಏನಾದ್ರು ಬ್ಲೀಡಿಂಗ್ ಆಗ್ತಿದೆ ಅಥವಾ ತುಂಬಾ ತಲೆ ಸುತ್ತು ಬರ್ತಿದೆ, ಅವಾಗ ಅವಾಗ ಏನೋ ತೊಂದರೆ ಆಗ್ತಿದೆ ಅಂದಲ್ಲಿ ಒಂದ್ಸತಿ ತಪಾಸಣೆ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಏನ್ ಕಾರಣ ಲೋ ಬಿ ಪಿಗೆ ಅಂತ. ಎಲ್ಲ ಟೆಸ್ಟ್ಗೆಲ್ಲ ಮಾಡಿಸಿದಾಗ ಏನು ತೊಂದರೆ ಕಂಡು ಬಂದ ಅನ್ನೋದು, ಲೋ ಬಿ ಪಿ ಇದ್ರೂ ಕೂಡ ಸಾಮಾನ್ಯ ಜಾಸ್ತಿ ತೊಂದರೆ ಬರೋದಿಲ್ಲ.
1: ಕೇಳಿದರೆ ಸಹ್ಯಾದ್ರಿ ನಾಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವರ ವಿಶೇಷ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವ ಅಧಿಕ ರಕ್ತದೊತ್ತಡ ಈ ಕುರಿತು ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ ಮತ್ತೊಂದು ಪ್ರಶ್ನೆ ತಮಗೆ ಕೇಳಬೇಕು. ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಒಂದು ಇರುತ್ತೆ, ಟಿವಿಯಿಂದ ಪ್ರಭಾವಿತ ಆಗಿರ್ಬೋದು ಮತ್ತೆ ಅಕ್ಕಪಕ್ಕ ಸ್ನೇಹಿತರಿಂದ ಪ್ರಭಾವಿತ ಆಗ್ಬೋದು. ಬಿ ಪಿ ಒಂದ್ ಬಾರಿ ಕಂಟ್ರೋಲ್ ಬಂದ್ಮೇಲೆ ಮಾತ್ರೆಯನ್ನು ಬಿಟ್ಬಿಟ್ರೆ ನಡೆಯುತ್ತೆ, ಯೋಗ ಮಾಡಿ ಧ್ಯಾನ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ಮೇಂಟೈನ್ ಮಾಡಬಹುದು. ಇದು ಬರೀ ಮಹಿಳೆಯರಲ್ಲ, ಪುರುಷರಲ್ಲೂ ಈ ಒಂದು ಟೆಂಡೆನ್ಸಿ ಇರುತ್ತೆ. ಮೆಡಿಸಿನ್ಸ್ ಬೇಕೇ ಬೇಕಾ, ಏನು ಇದರ ಒಂದು ಒಳಗುಟ್ಟು?
0: ಈಗ ಕರೆಕ್ಟ್ ಬೇರೆ ತರ ಹೇಳಿದಂಗೆ ಸಾಮಾನ್ಯ ಮನುಷ್ಯ ಅಂದ್ರೆ ಗರ್ಭಿಣಿಯರಲ್ಲದೆ ಬೇರೆ ಮನುಷ್ಯರಲ್ಲಿ ಈ ತರ ಬಿ ಪಿ ಕಂಡು ಬಂದಲ್ಲಿ ಖಂಡಿತ ನೀವು ವಿಶ್ರಾಂತಿಯ ವಿಧಾನಗಳು ಅಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಫಾಲೋ ಮಾಡಿದಾಗ, ಈ ಯೋಗ ಧ್ಯಾನ ನಿಯಮಿತ ವ್ಯಾಯಾಮಗಳಲ್ಲಿ ಮಾಡಿದಾಗ ಬಿ ಪಿ ಕಂಟ್ರೋಲ್ ಮಾಡುವ ಚಾನ್ಸಸ್ ಇರುತ್ತೆ. ಆಮೇಲೆ ಪಥ್ಯೆ, ಇವಾಗ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ಈಗ ಮೆಂತೆ ಕಾಳು ಚಕ್ಕೆ ಇವೆಲ್ಲ ತಗೊಂಡಾಗ ಖಂಡಿತವಾಗಿ ಅದರಲ್ಲಿ ಬಂದಿದೆ ಸ್ಟಡೀಸ್ ಅಲ್ಲಿ ಬಿ ಪಿ ಕಂಟ್ರೋಲ್ ಬರುತ್ತೆ ಅಂತ ಇದೆ. ಸೊ ಅದು ನೋಡಿದಾಗ ಬಿ ಪಿ ಕಡಿಮೆನೆ ಆಗ್ತಿದೆ ಅಂದಲ್ಲಿ ನಾವು ಒಂದಂತೆ ಬಿ ಪಿ ಮಾತ್ರೆಗಳು ಕಡಿಮೆ ಮಾಡ್ತೀವಿ. ಬಿ ಪಿ ಮಾತ್ರೆ ಒಂದ್ಸತಿ ಶುರು ಮಾಡಿದ್ರೆ ಜೀವನ ಪರ್ಯಂತ ತಗೋಬೇಕಂತಿಲ್ಲ. ನೀವು ರಿಲ್ಯಾಕ್ಸೇಷನ್ ಮಾಡಿಕೊಂಡ್ರೆ ಬಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಬಿ ಪಿ ಮಾತ್ರೆ ಕೂಡ ಕಡಿಮೆ ಮಾಡೋ ನಮಗೆ ಚಾನ್ಸ್ ಸಿಗುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಅದು ಸ್ವಲ್ಪ ನಮಗೆ ಕಷ್ಟ. ಈ ಪ್ರೆಗ್ನೆನ್ಸಿಲಿ ಒಂದ್ಸತಿ ಬಿ ಪಿ ಬಂತು ಅಂದ್ರೆ ಅದನ್ನು ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಬಹುದು, ಹೊರ ಈ ಬಿ ಪಿ ಮಾತ್ರೇನೆ ನಿಲ್ಲಿಸುವಂತ ಹಂತ ಬರೋದೇ ಚಾನ್ಸೇ ಇಲ್ಲ. ಅದಕ್ಕೆ ಯಾವಾಗಲೂ ಹೆರಿಗೆನೆ ಲಾಸ್ಟ್ ಟ್ರೀಟ್ಮೆಂಟು, ಹೆರಿಗೆ ಆಗುವವರೆಗೂ ಅವ್ರು ತಗೊಳ್ಳೇಬೇಕಾಗುತ್ತೆ. ಬಟ್ ಸಾಮಾನ್ಯ ಮನುಷ್ಯರಲ್ಲಿ ಕಡಿಮೆ ಅಥವಾ ಪೂರ್ತಿ ನಿಲ್ಲಿಸಲೂಬಹುದು.
1: ಬಟ್ ಯಾವ್ದನ್ನು ಡಾಕ್ಟರ್ ಒಂದು ಸಜೆಷನ್ ಮೇಲೆ ಮಾಡಬೇಕು,
0: ಸಲಹೆ ಪಡೆದು ಮುಂದುವರೆದ್ರೆ ಬೆಟರ್.
1: ಈಗ ಡಾಕ್ಟರ್ ತಾವು ಇಷ್ಟೆಲ್ಲ ಹೇಳಿದ್ರಿ, ಈ ಒಂದು ಬಿ ಪಿ ಬರದ ಹಾಗೆ ಅಂದ್ರೆ ಗರ್ಭಿಣಿಯಲ್ಲಿ ಬಾರದ ಹಾಗೆ ಏನಾದ್ರೂ ತಡೆಗಟ್ಟೋದಕ್ಕೆ ಕ್ರಮ ಏನಾದ್ರೂ ಇದೆಯಾ? ಹೇಗೆ
0: ಮುನ್ನೆಚ್ಚರಿಕೆಗಳಿದೆ? ಇವಾಗ ಯಾಕೆ ನಾವು ಇಷ್ಟು ರಕ್ತದೊತ್ತಡದ ಮೇಲೆ ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ ಅಂದ್ರೆ ಅದ್ರಲ್ಲಿ ಆಗುವ ಪರಿಣಾಮಗಳು. ಈಗ ಅದನ್ನ ಹೇಳಿ, ತಾಯಿಗೆ ಆಗುವ ಪರಿಣಾಮಗಳು ಅಂದ್ರೆ ಮೂರ್ಛೆ, ಫಿಟ್ಸ್, ಮೆದುಳಲ್ಲಿ ರಕ್ತಸ್ರಾವ, ಮತ್ತೆ ಮೂತ್ರಪಿಂಡದ ವೈಫಲ್ಯತೆ, ಹಾರ್ಟು, ಲಂಗು ಎಲ್ಲದರ ವೈಫಲ್ಯತೆ ಕಾರಣ ಆಗ್ತದೆ. ಯಾವ ರಕ್ತದೊತ್ತಡ ಆಗೋದು, ಮತ್ತೆ ಅತಿಭಾವ ರಕ್ತಸ್ರಾವ, ಜೀವಕ್ಕೆ ಅಪಾಯ ಆಗುವಷ್ಟು ರಕ್ತಸ್ರಾವ ಆಗುತ್ತೆ ತುಂಬಾ ಜಾಸ್ತಿ ಬಿ ಪಿ ಬಂತು ಅಂದ್ರೆ. ಅದೇ ರೀತಿಯಲ್ಲಿ ಮಗುಗೂ ಕೂಡ ತೊಂದರೆ ಆಗುತ್ತೆ. ಹೇಗೆ? ಅದಕ್ಕೆ ಬೆಳವಣಿಗೆಯಲ್ಲಿ ನೂನ್ಯತೆ ಕಂಡುಬಿಡೋದು, ನೀರಿನ ಅಂಶ ಕಡಿಮೆ ಆಗೋದು, ಮತ್ತೆ ಬುದ್ಧಿಮಾಂದ್ಯತೆ ಬರುವ ಚಾನ್ಸಸ್, ಅವಧಿ ಪೂರ್ವ ಪ್ರಸವ ಆಗೋ ಚಾನ್ಸಸ್, ಮತ್ತೆ ತುಂಬಾ ಜಾಸ್ತಿ ಈ ಫಿಟ್ಸ್ ಎಲ್ಲ ಬಂದಿರುವಂತ ಬಿ ಪಿ ಪ್ರೆಗ್ನೆನ್ಸಿ ಇವರಿಗೆ ಗರ್ಭದೊಳಗೇ ಮಗು ಮರಣ ಹೊಂದುವ ರಿಸ್ಕ್ ಕೂಡ ಇರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ರಕ್ತದೊತ್ತಡದ ಬಗ್ಗೆ ನಾವು ನಿಮ್ಗೆ ತಿಳಿಸ್ತೀವಿ. ಜಾಸ್ತಿ ಬಿ ಪಿ ಇರಬಾರ್ದು, ನೀವು ಕಂಟ್ರೋಲ್ ಇಟ್ಕೋಬೇಕು ಅಂತ. ಏನೇನ್ ಮಾಡ್ಬೋದು ಅದಕ್ಕೆ ಅಂದ್ರೆ, ಫಸ್ಟ್ ಸ್ವಲ್ಪ ಲೈಫ್ ಸ್ಟೈಲ್, ನಿಮ್ದು ಜೀವನ ಶೈಲಿಯಲ್ಲಿ ನಿಮ್ಗೇನೋ ಸ್ಟ್ರೆಸ್ಫುಲ್ ಜಾಬ್ ಅಥವಾ ಸ್ಟ್ರೆಸ್ಫುಲ್ ಕೆಲಸ ಆಗ್ತಿದೆ ಅಂತ ಇದ್ದಾಗ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಲಿಕ್ಕಾದ್ರೆ, ಅಂತ ಜಾಬ್ ಆಗ್ಲಿ ಅಂತ ಆಕ್ಟಿವಿಟಿ ಆಗ್ಲಿ, ನಂತರ ಪ್ರೆಗ್ನೆನ್ಸಿ ಮಾಡ್ಕೊಂಡ್ರೆ ಒಳ್ಳೇದು. ಇವಾಗ ಪ್ರೆಗ್ನೆಂಟೇ ಆಗ್ಬಿಟ್ಟಲ್ಲಿ ಅಂತ ಜಾಬ್ಗಳಲ್ಲಿ ಸ್ವಲ್ಪ ನೀವು ವಿಶ್ರಾಂತಿ ಪಡೆಯೋದು, ಅವಾಗ ಅವಾಗ ಸ್ವಲ್ಪ ನೀವು ಬಿಟ್ವೀನ್ ವರ್ಕ್ 3 ಅವರ್ಸ್ಗೊಮ್ಮೆ ಸ್ವಲ್ಪ ವಿಶ್ರಾಂತಿ ಪಡೆಯೋದು, ಮತ್ತೆ ಬೇರೆ ವಿಶ್ರಾಂತಿಯ ವಿಧಾನಗಳು ಹೇಗೆ ನಾ ಆಗ್ಲೇ ಹೇಳ್ದಂಗೆ ಯೋಗ, ಧ್ಯಾನ, ಹಾಡುಗಳು ಕೇಳೋದು, ನಿಯಮಿತ ವಾಕಿಂಗ್, ಎಕ್ಸಸೈಸ್ ಮಾಡಿದಲ್ಲಿ ಕೂಡ ಮುನ್ನೆಚ್ಚರಿಕೆ ಮಾಡ್ಕೋಬಹುದು. ಆಮೇಲೆ ಮತ್ತೆ ಇನ್ನೊಂದು ನಿಯಮಿತ ತಪಾಸಣೆ ವೈದ್ಯರಲ್ಲಿ ಅವಾಗವಾಗ ಕರೆಕ್ಟ್ ಆಗಿ. ಈಗ ನೀವು 3ನೇ ತಿಂಗಳು ಹೋದ್ರಪ್ಪ ಬಿಡಿ ಎಲ್ಲ ಚೆನ್ನಾಗಿದೆ, 8ನೇ ತಿಂಗಳಿಗೆ ಹೋದ್ರೆ ಸಾಕು ಅಂತ ಅಲ್ಲ. ಯಾವುದೇ ತಿಂಗಳಲ್ಲಿ ಕೂಡ ಬಿ ಪಿ ಕಾಣಿಸ್ಕೊಳ್ಳೋದು, ತಕ್ಷಣವಾಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟ್ ವೈದ್ಯರು ಹೇಳ್ದಂಗೆ ಆ ದಿನಕ್ಕೆ ಆ ತಾರೀಕಿಗೆ ತಪಾಸಣೆ ಮಾಡಿಸೋದು, ಅವ್ರು ಹೇಳ್ದಂಗೆ ರಕ್ತ ಪರೀಕ್ಷೆ ಮಾಡಿಸೋದು, ಹೇಳ್ದಂಗೆ ಔಷಧಿಗಳು ತಗೊಳ್ಳೋದು, ಬಿ ಪಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಅವ್ರು ಹೇಳ್ದಂಗೆ ಮಾತ್ರೆ ತಗೊಂಡಲ್ಲಿ ಈ ಅಪಾಯಗಳನ್ನ ತಡಿಬಹುದು. ಸೊ ಇವೆಲ್ಲ ನೀವು ಸ್ವಲ್ಪ ಅನುಸರಿಸಿದ್ರೆ ಖಂಡಿತವಾಗ್ಲಿ ನಮ್ಮ ಕೈಯಲ್ಲಿರುತ್ತೆ ರಕ್ತದೊತ್ತಡಕ ತಡೆಗಟ್ಟಲಿಕ್ಕೆ ಚಾನ್ಸಸ್ ಇದೆ.
1: ಈಗ ಡಾಕ್ಟರ್, ಒಂದ್ ಬಾರಿ ಈ ಇಂಥ ಪೇಷಂಟ್ಗೆ ಮಗು ಹುಟ್ಟಿದಾಗ ಆ ಮಗು ಆರೋಗ್ಯವಾಗಿ ಇರುತ್ತಾ ಅಥವಾ ಅದಕ್ಕೂ ಮುಂದೆ ಬಿ ಪಿ ಬರುವಂತ ಚಾನ್ಸಸ್ ಅನುವಂಶವಾಗಿ ಇರುತ್ತಾ ಡಾಕ್ಟರ್, ಹೇಗೆ?
0: ಇವಾಗ ಅದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಅವಧಿ ಪೂರ್ವ ಪ್ರಸವ ಆದಲ್ಲಿ, ಮತ್ತೆ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ತೊಂದರೆ ಆದಾಗ, ಈಗ ನೀರಿನಂಶ ತೊಂದಿತ್ತು ಅಥವಾ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಅಂದ್ರೆ ಮಗುಗೆ ನಂತರ ಜೀವನದಲ್ಲಿ ಅವಾಗವಾಗ ಕಾಯಿಲೆ ಬೀಳೋದು ಅಥವಾ ಸರಿಗೆ ಬೆಳವಣಿಗೆ ಆಗದೆ ಇರೋದು ಇವೆಲ್ಲ ಖಂಡಿತ ಇದೆ. ನಂತರದ ಜೀವನದಲ್ಲಿ ಅಂದರೆ ದೊಡ್ಡದಲ್ಲಿ 10 ವರ್ಷ 12 ವರ್ಷ ಆದಮೇಲೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬಿ ಪಿನೇ ಬರೋದು. ಈಗ ಅದು ಹೆಣ್ಮಗುನೇ ಆಗಿದ್ರೆ ಈಗ ತಾಯಿಗೆ ಬಿ ಪಿ ಬಂದಿದೆ ಅಂದರೆ ಇಲ್ಲಿ ಅವರಿಗೆ ಬಿ ಪಿ ಬರೋ ಚಾನ್ಸ್ ಇರುತ್ತೆ ಅವ್ರ ಪ್ರೆಗ್ನೆನ್ಸಿಯಲ್ಲಿ. ಸೊ ಖಂಡಿತ ಇದೆ, ಬಟ್ ತುಂಬ 100% ಅಂತ ಹೇಳಿಕ್ಕಲ್ಲ, ಪರ್ಸೆಂಟ್ ತುಂಬ ಕಡಿಮೆ, 1% ಚಾನ್ಸ್ ಇರುತ್ತೆ. ಬಟ್ ಈ

0: ಬೇರೆ ತೊಂದರೆಗಳು ಅಂದ್ರೆ ಹೇಳ್ದಂಗೆ ಬೇಗ ಬೇಗ ಕಾಯಿಲೆ ಬೀಳೋದು, ಕರೆಕ್ಟಾಗಿ ಅವರು ಗ್ರೋತ್ ಆಗದಿರೋದು, ಇದು ತುಂಬಾ ಚಾನ್ಸ್ ಇರುತ್ತೆ ಅವ್ರಿಗೆ.
1: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರು ಮಾತಾಡ್ತಿದ್ದಾರೆ. ಡಾಕ್ಟ್ರೆ, ಮತ್ತೊಂದು ಪ್ರಶ್ನೆ, ಈಗ ಗರ್ಭಿಣಿಯರಿಗೆ ಕೊಡುವಂಥ ಆಹಾರದ ಬಗ್ಗೆ ಮತ್ತು ಬಾಣಂತಿಯರಿಗೆ ಕೊಡುವ ಆಹಾರದ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಒಂದು ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳಿವೆ. ತಾವು ತಜ್ಞ ವೈದ್ಯಾಗಿ ಈ ಬಿ ಪಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಸಹಾಯಕವಾಗುವಂಥ ಆಹಾರ ಯಾವ್ದು ಕೊಡಬೇಕು, ಮತ್ತು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗೋರು ಯಾವ ರೀತಿ ಒಂದು ಫುಡ್ಡನ್ನು ತೊಗೊಳ್ಬೇಕು, ಮನೆಯವರು ಯಾವ ರೀತಿ ಒಂದು ಗಮನ ಹರಿಸ್ಬೇಕು, ಈ ಬಗ್ಗೆ ಒಂದು ಚೂರು ಮಾಹಿತಿ ಅಂತ ಇಟ್ಕೊಡಿ.
0: ಅದು ಗರ್ಭಿಣಿಗೆ ಆಹಾರ ಅಂದರೆ ತುಂಬ ಇಂಪಾರ್ಟೆಂಟ್, ಅದು ಆಹಾರದ ಮೇಲೇ ಒಂದೊಂದ್ಸತಿ ಇವೆಲ್ಲ ಡಿಪೆಂಡ್ ಆಗ್ತದೆ, ಇವೆಲ್ಲ ತಡೆಗಟ್ಟುವ ಲಕ್ಷ್ಯ ಇದನ್ನ ನಮ್ಮ ಕೈಲಿರ್ತದೆ. ಈಗ ಆಹಾರದಲ್ಲಿ ನಾವು ಸಾಮಾನ್ಯವಾಗಿ 4 ಟೈಮ್ ಊಟ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಸಾಧಾರಣವಾಗಿ ಸುಮಾರು ಜನರಿಗೆ ಅನುಸರಿಸಲಿಕ್ಕಾಗಲ್ಲ, ಬಟ್ ಆದರೂ ಕೂಡ 3 ಟೈಮ್ ಊಟ ಮಾಡೋದ್ರಲ್ಲಿ ಹೆಚ್ಚಿನವಾದ ಪೌಷ್ಟಿಕಾಂಶ ಹೇಗೆ ತಗೋಬಹುದು, ಈ ಪ್ರೋಟೀನ್ ಅಂಶ ಅನ್ನೋದು ಸ್ವಲ್ಪ ಜಾಸ್ತಿ ತಗೋಬೇಕು. ಸಾಮಾನ್ಯರಿಗೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಸಮಾನವಾಗಿದ್ರೆ ಸಾಕು, ಅದರ ಜೊತೆ ತರಕಾರಿ ಹಣ್ಣುಗಳು ಇವೆಲ್ಲ ತಗೋಬೇಕಾಗ್ತದೆ, ಹಾಲು ಮತ್ತೆ ನೀರಿನಂಶ, ಇವೆಲ್ಲ ನೀರಿನಂಶ 2-2.5 ಲೀಟರ್ ಅಷ್ಟು ಬೇಕಾಗುತ್ತೆ. ಈಗ ರಕ್ತದೊತ್ತಡ ಇರುವ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ನೀರಿನಂಶ ನಾವು ಕಡಿಮೆ ಮಾಡ್ತೀವಿ, 1-2 ಲೀಟರ್ ಅಷ್ಟು ಮಾತ್ರ ಕೊಡ್ತೀವಿ. ಪ್ರೋಟೀನ್ ಅಂಶ ತುಂಬಾ ಅಧಿಕವಾಗಿ ತಗೋಬೇಕಾಗತ್ತೆ. ಸಾಮಾನ್ಯ ಗರ್ಭಿಣಿಯರಿಗಿಂತ ಇವ್ರಿಗೆ ತುಂಬಾ ಪ್ರೋಟೀನ್ಸ್ ಮೃದಲ್ಲಿ ಹೋಗ್ತಿರುತ್ತೆ ಬಿ ಪಿ ಇದ್ದವ್ರಿಗೆ. ಸೊ ಹೀಗಾಗಿ ತುಂಬಾ ಹೈ ಪ್ರೋಟೀನ್ ಡಯಟ್ ಅಂತಾನೆ ಹೇಳ್ತೀವಿ. ಈಗ ಅದರಲ್ಲಿ ಮೊಳಕೆ ಕಾಳುಗಳು ಮತ್ತೆ ಇದು ಮೊಟ್ಟೆದು ಬಿಳಿ ಭಾಗ, ಪನ್ನೀರು, ಸೋಯಾ ಕಾಳುಗಳು ಎಲ್ಲ ನಾವು ಹೇಳ್ತೀವಿ, ಅದ್ರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಅಂತದ್ದು. ಮತ್ತೆ ಡ್ರೈ ಫ್ರೂಟ್ಸ್, ಬಾದಾಮು, ಗೋಡಂಬಿ ಇಂಥವೆಲ್ಲ ತುಂಬಾ ಅಧಿಕವಾಗಿ ಅವ್ರು ಸೇವಿಸಬೇಕಾಗತ್ತೆ. ಅವ್ರಿಗೆ ಸಿಗ್ತಾ ಇಲ್ಲ, ಅವ್ರಿಗೆ ಅದು ಸಿಗ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ಪೌಡರ್ಗಳಿರುತ್ತೆ ಪ್ರೋಟೀನ್ ಇರೋವಂತ ಪ್ರೌ ಪೌಡರ್ಗಳು, ಅದು ಕೂಡ ನಾವು ದಿನದಲ್ಲಿ 2-3 ಟೈಮ್ ತಗೊಳಕ್ ಹೇಳ್ತೀವಿ. ಸೊ ಈ ಬಿ ಪಿ ಇದ್ದವ್ರಿಗೆ ಪ್ರೋಟೀನ್ ಅಂಶ ತುಂಬಾ ಇಂಪಾರ್ಟೆಂಟ್, ನಾರ್ಮಲ್ಗಿಂತ 1-2 ಪಟ್ಟಷ್ಟು ಜಾಸ್ತಿ ತಗೋಬೇಕಾಗತ್ತೆ ಊಟದಲ್ಲಿ.
1: ಸೊ ಅದ್ರ ಬಗ್ಗೆ ಅವ್ರು ಗಮನ ಹರಿಸಬೇಕು. ಮತ್ತೆ ಸಾಧಾರಣವಾಗಿ ಹಳ್ಳಿಗಳಲ್ಲಿ ಕೆಲವು ಹಣ್ಣನ್ನು ತಗೊಳ್ಬಾರ್ದು ಹಾಗೆಲ್ಲ ಇರುತ್ತೆ, ಪಪ್ಪಾಯಿ ತಗೊಳ್ಬಾರ್ದು, ಕೆಲವು ಹಣ್ಣು ತಗೊಂಡ್ರೆ ತುಂಬಾ ಶೀತ ಆಗುತ್ತೆ, ಉಷ್ಣ ಹೀಗೆಲ್ಲ ಹೇಳ್ತಾರೆ. ಸೊ ಯಾವ್ಯಾವ ರೀತಿ ಫ್ರೂಟ್ಸ್ ಅನ್ನ ಅವರು ತಗೊಳ್ಬಹುದು?
0: ಈಗ ಬೇರೆ ಇವಾಗ ನೀವು ಪಪ್ಪಾಯಿ ಹೇಳಿದಂಗೆ ಅದರಲ್ಲಿ ಒಂಚೂರು ಹಾರ್ಮೋನ್ ಅಂಶ ಇರುತ್ತೆ. ಸೊ ಈ ಹಾರ್ಮೋನ್ಸ್ ಎಲ್ಲರಲ್ಲೂ ತೊಂದರೆ ಮಾಡಲ್ಲ, ಈ ಯಾಕೆ ದೇಹದಲ್ಲಿ ಅತ್ಯಧಿಕ ಹಾರ್ಮೋನ್ ಇರುತ್ತೆ ಆ ತರದವರು ಈ ತರ ಹಣ್ಣುಗಳು ತಿಂದ್ರೆ ಅದರಿಂದ ಆಗೋ ತೊಂದರೆಗಳು ಇರುತ್ತೆ. ಈಗ ಬೈ ಚಾನ್ಸ್ ನೀವು ತಗೊಂಡ್ಬಿಟ್ರಿ, ಪ್ರೆಗ್ನೆಂಟ್ ಆದ್ರಿ, ಬಟ್ ಏನೋ ಯಾವಾಗಲೂ ಪಪ್ಪಾಯಿ ಸೇವಿಸ್ಬಿಟ್ರಿ ಅಂದ್ರೆ ಇರ್ಬೇಕಾಗಿಲ್ಲ. ಈಗ ಅದು ಒಬ್ಬೊಬ್ಬರ ದೇಹದ ಮೇಲೆ ಡಿಫ್ರೆನ್ಸ್, ಅದು ಎಲ್ಲರಿಗೂ ಆಗುತ್ತೆ ತೊಂದರೆ ಅಂತಲ್ಲ. ಈಗ ತುಂಬಾ ಸೇಫ್ ಆಗಿರೋ ಹಣ್ಣುಗಳಂದ್ರೆ ಆಪಲ್, ಬಾಳೆಹಣ್ಣು, ದಾಳಿಂಬ್ರೆ, ಮೂಸಂಬಿ, ಚಿಕ್ಕು ಇವೆಲ್ಲ ತಗೋಬಹುದು. ಇದರಲ್ಲಿ ಜಾಸ್ತಿ ನಾರಿನಂಶ ಇರ್ತದೆ, ನಾರಿನಂಶ ಮತ್ತೆ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋ ಅಂಶಗಳು ಇಂಥ ಹಣ್ಣುಗಳಲ್ಲಿ ಸೇರಿಸಿದಾಗ ಚೆನ್ನಾಗಿರ್ತದೆ. ಈಗ ಬೇರೆ ಇವ ಪಪ್ಪಾಯ, ಕಿವಿ ಫ್ರೂಟು, ಈ ಸ್ವಲ್ಪ ಬೇರೆ ಫ್ರೂಟ್ಸ್ ಎಲ್ಲ ಏನಾಗ್ತದೆ ಅದರಲ್ಲಿ ಬೇರೆ ಅಂಶ, ಹಾರ್ಮೋನ್ ಅಂಶ ಚೂರಿದ್ದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಈಗ ಏನು ಶೀತ ಬರೋದು ಅದು ಅದಕ್ಕೂ ಉಷ್ಣ ಇದೆಲ್ಲ ಕೂಡ ಆಗಲ್ಲ, ಮತ್ತೆ ಅದಕ್ಕೆ ಅವ್ರವ್ರ ದೇಹದ ಪ್ರಕಾರವಾಗಿ ಡಿಫ್ರೆನ್ಸ್ ಇರುತ್ತೆ. ಈಗ ಎಳ್ನೀರು ಕುಡಿಯೋದು ಬೇಡ ಅಂತಾರೆ, ಎಳ್ನೀರು ಒಳ್ಳೇದು ಬಟ್ ಒಬ್ಬೊಬ್ರಿಗೆ ಶೀತ ಆಗ್ತದೆ, ಅಂತವರು ಸ್ವಲ್ಪ ತಪ್ಪಿಸಿದ್ರೆ ಏನು ತೊಂದರೆ ಇಲ್ಲ. ಅವ್ರಿಗೆ ಯಾವ್ದಾವ್ದು ಹಣ್ಣಿಂದ ಶೀತ ಆಗ್ತದೆ, ಇವ್ರು ಬಾಳೆಹಣ್ಣು ತಿಂದಕ್ಕೆ ಒಬ್ಬೊಬ್ರು ಶೀತ ಆಗ್ಬಿಡ್ತದೆ, ಅದನ್ನ ಅವ್ರು ತಡಿಬಹುದು. ಬಟ್ ಬೇರೆ ಹಣ್ಣು ಸೇವನೆ ಮಾಡ್ಬೋದು, ಆಪಲ್ ಆಗ್ಲಿ, ಮೂಸಂಬಿ ಆಗ್ಲಿ, ದಾಳಿಂಬೆ ಆಗ್ಲಿ ತಗೋಬಹುದು ಅವರು.
1: ಈಗ ಡಾಕ್ಟರ್, ಕೊನೆಯದಾಗಿ ಬಿ ಪಿ ಇರುವಂತಹ ಮತ್ತು ಗರ್ಭಿಣಿ ಆಗಿರುವಂತಹ ಸ್ತ್ರೀಯರಿಗೆ ತಮ್ಮ ಸಂದೇಶ ಏನು?
0: ಈಗ ಸರ್ ಹೇಳ್ದಂಗೆ ಇದು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ತುಂಬಾ ಅಪಾಯಕರವಾದ ಗರ್ಭಾವಸ್ಥೆ, ರಕ್ತದೊತ್ತಡ ಇರುವಂತದ್ದು. ಈಗ ನೀವು ರಕ್ತದೊತ್ತಡ ಒಂದ್ಸತಿ ಬಂದಿದೆ ಅಂದಲ್ಲಿ ಹೆದರ್ಬೇಕಾಗಿಲ್ಲ, ಅದೇ ಹೆದರಿಕೆನೆ ನಿಮ್ಗೆ ರಕ್ತದೊತ್ತಡ ಜಾಸ್ತಿ ಮಾಡ್ತದೆ. ಏನ್ ಮಾಡ್ಬೇಕು? ಈಗ ನಮ್ಗೆ ಇಲ್ಲಿ ಟೆಸ್ಟ್ಗಳಿದೆ, ರಕ್ತ ಪರೀಕ್ಷೆಗಳಿದೆ, ಮಾತ್ರೆಗಳಿದೆ, ಔಷಧಿಗಳಿದೆ, ನಾವು ಹೇಗೆ ಅನುಸರಿಸಬೇಕು ಅಂತ ಹೇಳ್ತೀವಿ, ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಒಂದು ಮಟ್ಟಿಗೆ ನಾವು ಕರ್ಕೊಂಡು ಹೋಗ್ತೀವಿ ನಿಮ್ಗೆ 8ನೇ ತಿಂಗಳು 9ನೇ ತಿಂಗಳವರೆಗೂ ಈ ಕರೆಕ್ಟ್ ಆಗಿ ಅನುಕ್ರಮ ನಡೆದಾಗ. ಸೊ ಅಲ್ಲಿ 9ನೇ ತಿಂಗಳು ಕೂಡ ಮುಟ್ಟಿದಾಗ್ಲೂ ಕೂಡ ನೀವು ಸೇಫ್. ಈಗ ಮಗು 2.5 ಕೆಜಿ ಅಥವಾ 2 ಕೆಜಿ ದಾಟಿದೆ ಅಂದ್ರೆ ಕೂಡ ಯಾವುದೇ ಟೈಮಲ್ಲಿ ನಿಯಂತ್ರಣ ತಪ್ತಾ ಇದೆ ಅಂದಾಗ ನಾವು ಹೆರಿಗೆ ಮಾಡಿಸಲಿ, ತಾಯಿರೂ ಆರೋಗ್ಯವಾಗಿರುತ್ತೆ, ಮಗುನೂ ಆರೋಗ್ಯವಾಗಿರುತ್ತೆ. ಈಗ ಬಿ ಪಿ ಬಂದ್ಬಿಟ್ಟಿದೆ ಅಂತ ಗೊತ್ತಾದಲ್ಲಿ ಸುಮ್ಮನೆ ಅಟೆನ್ಷನ್ ತಗೊಳ್ಳೋದು, ಮನೆಯವರೆಲ್ಲ ಟೆನ್ಷನ್ ಮಾಡೋದು, ಅಯ್ಯೋ ಬಿ ಪಿ ಬಂದಿದೆ, ಇವ್ರಿಗೆ ಬಿ ಪಿ ಬಂದಿದೆ ಅಂದಲ್ಲಿ ಬಿ ಪಿ ಹೆಚ್ಚು ಮಾಡಿಕೊಂಡ್ರೆ, ಈಗ ಮಗು ತೂಕ 1 ಕೆಜಿ ಅಥವಾ 1.2 ಕೆಜಿ ಇದ್ದಲ್ಲಿ ಅವಾಗ ಹೆರಿಗೆ ಮಾಡಿದಲ್ಲಿ ಖಂಡಿತ ಇಬ್ಬರಿಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಟೆನ್ಷನ್ ಕಡಿಮೆ ಮಾಡಿಕೊಂಡು ಔಷಧಿಗಳಾಗ್ಲಿ, ಪರೀಕ್ಷೆಗಳಾಗ್ಲಿ, ವ್ಯಾಯಾಮಗಳಾಗ್ಲಿ ನಾ ಹೇಳ್ದಂಗೆ ಸ್ವಲ್ಪ ಅನುಸರಿಸಿದ್ರೆ ಖಂಡಿತವಾಗ್ಲೂ 9ನೇ ತಿಂಗಳವರೆಗೂ ಎಲ್ಲರೂ ಕೂಡ ಮುಟ್ಟಬಹುದು. ತೂಕ ಕೂಡ ಮಗುದು 2 ಕೆಜಿಗಿಂತ ಜಾಸ್ತಿ ನಾವು ಮುಟ್ಟಿಸಬಹುದು ಈ ತರ ಟೆನ್ಷನ್ ಮಾಡ್ಕೊಂಡಿದ್ದಾಗ. ಒಂದು ವೇಳೆ 2 ಕೆಜಿ ದಾಟ್ತು ಅಂದ್ರೆ ತಾಯಿ ಮಗು ಇಬ್ರು ಕೂಡ ಚೆನ್ನಾಗಿರ್ತಾರೆ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಮತ್ತು ಗರ್ಭಿಣಿ ಸ್ತ್ರೀಯರು ಈ ಕುರಿತಂತೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಬಹಳ ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಪೋಸ್ಟ್ ತಯಾರಿಕೆ ಈ ಕುರಿತು ಮೈಸೂರಿನ ಪರಿಸರ ತಜ್ಞದ ಬಿಎಸ್ ಚಿದಂಬರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗ್ತಾ ಇದೆ.
1: ಚಿದಂಬರ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಏನು ವಿದ್ಯಾಭ್ಯಾಸ ತಮ್ಮದು?
2: ಒಂದು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಮಾಸ್ಟರ್ಸ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ.
1: ಈಗ ಏನು ಕೆಲಸ ಮಾಡ್ತಾ ಇದ್ದೀರಿ ಚಿದಂಬರ ಅವರೆ?
2: ಆಕ್ಚುಲಿ ನನ್ನ ಮುಖ್ಯ ಕೆಲಸ ಏನಂದರೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂದರೆ ಘನತ್ಯಾಜ್ಯ ವಸ್ತುಗಳನ್ನ ಕಲೆಕ್ಷನ್ ಮಾಡ್ಕೊಳ್ಳೋದು, ನಗರಗಳಲ್ಲಿ ಮತ್ತು ಟೌನ್ಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಹೇಗೆ ಕಸನ ಕಲೆಕ್ಟ್ ಮಾಡ್ಕೊಳ್ಳೋದು ಅದನ್ನು ಪ್ರೈಮರಿ ಕಲೆಕ್ಷನ್ ಅಂತ ಹೇಳಿದ್ದಾರೆ. ಆಮೇಲೆ ಹೇಗೆ ನಾವು ಅಲ್ಲಿಂದ ಕಲೆಕ್ಟ್ ಕಸನ ಹೇಗೆ ನಾವು ಸಾಗಣೆ ಮಾಡೋದು ಮತ್ತು ಪ್ರೋಸೆಸ್ ಮಾಡೋದು, ಟ್ರೀಟ್ಮೆಂಟ್ ಮಾಡೋದು, ಮತ್ತು ಕೊನೆಗೆ ಹೊಂಡ ಭರ್ತಿ ಜಾಗದಲ್ಲಿ ಹೇಗೆ ನಾವು ಯಾವ ಕಸನ ಅಲ್ಲಿ ಕಳಿಸ್ಬೇಕು. ಸೊ ಇದಿಷ್ಟು ಯೋಜನೆಗಳನ್ನು ನಾನು ಮಹಾನಗರ ಪಾಲಿಕೆಗಳಿಗೆ ಮತ್ತು ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಇವರಿಗೆ ವಿನ್ಯಾಸಗೊಳಿಸ್ಕೊಡ್ತೀನಿ.
1: ಅಂದರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ?
2: ಹೌದು ಸರ್.
1: ಈಗ ಮೈಸೂರಿನಲ್ಲಿ ಆ ತರಹ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ?
2: ಇಲ್ಲಿ ಮೈಸೂರು ನಗರದ ರಿಂಗ್ ರೋಡ್ ಪಕ್ಕ ಹಳೆ ಕೆಸರಿ ಅಂತ ಇದೆ, ಅಲ್ಲಿ ಮೈಸೂರು ಮಹಾನಗರ ಪಾಲಿಕೆಯವರು ಸುಮಾರು 3 ಎಕರೆಯಷ್ಟು ಜಾಗ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾನು ಈ ಥರದೊಂದು ಶೂನ್ಯ ಘನ ತ್ಯಾಜ್ಯ ನಿರ್ವಹಣಾ ಘಟಕ ಅಂತ ಒಂದು ಘಟಕ ಒಂದು ನಿರ್ವಹಣೆ ಮಾಡ್ತಾ ಇದ್ದೀನಿ.
1: ಏನು ಸರ್ ಇದು ಶೂನ್ಯ ತ್ಯಾಜ್ಯ ನಿರ್ವಹಣಾ ಘಟಕ ಅಂದರೆ?
2: ಪ್ರತಿಯೊಂದು ಬರುವಂತಹ ಮನೆ ಮನೆಗಳಲ್ಲಿ ಜನರೇಟ್ ಆಗುವಂತಹ ಕಸ ಏನಾಗ್ತಾ ಇದೆ ಅಂದರೆ ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ದಾರೆ. ಮತ್ತು ಏನಾಗ್ತಾ ಇದೆ ಅಂದರೆ ಹೊಂಡ ಭರ್ತಿ ಅಂತ ಅಂದರೆ ಲ್ಯಾಂಡ್ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾ ಇದೆ. ಸೊ ಕೆಲವು ಮಾತ್ರ ಟ್ರೀಟ್ ಆಗ್ತಾ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ, ಕೆಲವೆಲ್ಲ ಹೊಂಡ ಭರ್ತಿಗೆ ಹೋಗ್ತಾ ಇದೆ. ಸೊ ಇದು ನಮ್ಮ ಈ ಯೋಜನೆಯಲ್ಲಿ ಏನಂದರೆ ಬರುವಂತಹ ಕಸ ಯಾವುದನ್ನು ಹೊಂಡ ಭರ್ತಿಗೆ ಹೋಗಬಾರ್ದು. ಸೊ ಏನೇ ಬರುವಂತಹ ಕಸನ ಅದನ್ನು ಪ್ರೋಸೆಸ್ ಮಾಡಬೇಕು, ಇಲ್ಲಾಂದರೆ ಅದನ್ನು ಮರುಬಳಕೆ ಮಾಡಬೇಕು. ಇವೆರಡೂ ಮಾಡಿಕೊಂಡು ನಾವು ಹೆಂಗೆ ನಿರ್ವಹಣೆ ಮಾಡ್ಬೋದು, ಮತ್ತು ಯಾವುದೇ ರೀತಿಯ ಕಸ ನಾವು ಹೊಂಡ ಭರ್ತಿಗೆ ಹೋಗಬಾರ್ದು.
1: ಯಾಕೆ ಹೊಂಡ ಭರ್ತಿ ಮಾಡಬಾರ್ದು ಅಂತ ಹೇಳ್ತೀರಿ? ಏನು ಸಮಸ್ಯೆ ಇದೆ ಅದರಲ್ಲಿ?
2: ಸರ್, ಹೊಂಡ ಭರ್ತಿ ಅಂದರೆ ಏನಾಗುತ್ತೆ ಅಂದರೆ ನಾವು ಇನರ್ಟ್ಸ್ ಅಂತ ಹೇಳ್ತೀವಿ. ಅಲ್ಟಿಮೇಟ್ ಆಗಿ ಯಾವುದು ಮರುಬಳಕೆ ಆಗದೇ ಇರುವಂಥ ವಸ್ತುಗಳನ್ನ ಇನರ್ಟ್ಸ್ ಅಂತ ಹೇಳ್ತೀವಿ, ಅದನ್ನು ಮಾತ್ರ ನಾವು ಹೊಂಡ ಭರ್ತಿಗೆ ನಾವು ಕಳಿಸ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಇನ್ನರ್ ಜೊತೆ ನಾವು ಆರ್ಗ್ಯಾನಿಕ್ ವೇಸ್ಟು, ಇನ್ಆರ್ಗ್ಯಾನಿಕ್ ವೇಸ್ಟು ಮತ್ತು ಮರುಬಳಕೆ ಆಗುವಂತಹ ವಸ್ತುಗಳೇನಿದೆ ಅದನ್ನ ನಾವು ಅಲ್ಲಿಗೆ ಹೊಂಡ ಭರ್ತಿ ಕಳಿಸ್ತಾ ಇದೀವಿ.
1: ಹೊಂಡ ಭರ್ತಿ ಅಂದ್ರೆ ಏನು ಅಂತ ಹೇಳ್ಬಿಡಿ ಸರ್.
2: ಸರ್, ಹೊಂಡ ಭರ್ತಿ ಅಂದ್ರೆ ಸೊ ಏನ್ ಮಾಡ್ತಾರೆ ಅಂದ್ರೆ ಕೊನೆಗೆ ಅಲ್ಟಿಮೇಟ್ ಡಿಸ್ಪೋಸಲ್ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯ ಮರುಬಳಕೆ ಆಗತಂತಹ ವಸ್ತುಗಳನ್ನ ತಗೊಂಡೋಗ್ಬಿಟ್ಟು ಒಂದು ಹಳ್ಳ ತೆಗಿತಾರೆ. ಹಳ್ಳದಲ್ಲಿ ಏನ್ ಮಾಡ್ತಾರೆ ಅಂದ್ರೆ HDPE ಲೈನರ್ ಅಂತ ಅದನ್ನು ಹಾಕ್ತಾರೆ, ಅದೊಂದು ಶೀಟ್ ಹಾಕ್ತಾರೆ, ಅದರ ಮೇಲೆ ಜಿಯೋಟೆಕ್ಸ್ಟೈಲ್ ಮೆಂಬರ್ ಅಂತ ಹಾಕ್ತಾರೆ. ಸೊ ಸೈಂಟಿಫಿಕ್ ಡಿಸ್ಪೋಸಲ್ ಅಂತ ಹೇಳ್ತಾರೆ. ಅದರಲ್ಲಿ ಏನು ಮಾಡ್ತೀವಿ, ಏನೇ ಕಸ ಹಾಕಿದ್ರು ಅದರ ಒಂದು ಮಳೆ ಬಿದ್ದಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ಹನಿ ನೀರು ಏನಾಗುತ್ತೆ, ಇಟ್ ಆಕ್ಸ್ ಲೈಕ್ ಎ ಸ್ಕ್ಯಾವೆಂಜರ್. ಏನಾಗುತ್ತೆ ಅಂದರೆ ಪ್ರತಿಯೊಂದು ಹನಿ ನೀರು ಆ ಕಸದ ಮೂಲಕ ಹರಿಕೊಂಡು ಹೋದಾಗ ಏನಾಗುತ್ತೆ, ಅದರ ಸುತ್ತಮುತ್ತ ಇರತ್ತ ಕಲುಷಿತ ವಸ್ತುಗಳನ್ನೆಲ್ಲ ಹೀರ್ಕೊಂಡು ಅಂತರ್ಜಲಕ್ಕೆ ಹೋಗುತ್ತೆ. ಹಾಗೆ ಅಂತ ಅಂತರ್ಜಲ ಏನಾಗುತ್ತೆ, ಕಲುಷಿತಗೊಳ್ಳುತ್ತೆ. ಸೊ ಅದನ್ನು ತಡೆಯೋದಕ್ಕೆ ನಾವು ಏನು ಮಾಡ್ತೀವಿ, ಲೈನರ್ಸ್ ಅಂತ ಹಾಕ್ತೀವಿ, HDPE ಲೈನರ್ಸ್ ಅಂತ ಹಾಕ್ತೀವಿ, ಮತ್ತು ಜಿಯೋ ಮೆಂಬ್ರೇನ್ಸ್ ಹಾಕ್ತೀವಿ. ಸೊ ಇದೇನು ಮಾಡುತ್ತೆ, ಹರಿಯುವಂತಹ ಲೀಚೆಟ್ ಅದನ್ನು ತಡೆಗಟ್ಟುತ್ತೆ. ಸೊ ಇದನ್ನು ಹೊಂಡ ಭರ್ತಿ ಯೋಜನೆ ಅಂತ, ಇದೊಂದು ಸೈಂಟಿಫಿಕ್ ಆಗಿ ಡಿಸ್ಪೋಸ್ ಮಾಡುವಂಥ ಒಂದು ಕ್ರಿಯೆ.
1: ಎಷ್ಟಡಿ ಆಳದಲ್ಲಿ ಫಿಲ್ ಮಾಡುತ್ತಾವು?
2: ಸರ್, ಇದರಲ್ಲಿ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆನ್ ದ ವಾಟರ್ ಲೆವೆಲ್. ಸೊ ನಮಗೆ ಗ್ರೌಂಡ್ ವಾಟರ್ ಯಾವ ಲೆವೆಲಲ್ಲಿ ಇರುತ್ತೆ, ನಾವು 15 ಅಡಿಗೂ ಹೋಗ್ಬೋದು ಅಥವಾ 20 ಅಡಿಗೂ ಹೋಗ್ಬೋದು. ಸೊ ಏನೇ ಅಂದರೆ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆ ಅದ್ರ ಮೇಲೆ ಮಿನಿಮಮ್ 3.5 ಮೀಟರ್ ಮೇಲ್ಗಡೆ ನಾವು ಅಲ್ಲಿ ಸ್ಟಾಪ್ ಮಾಡ್ತೀವಿ ಹೋಗಿ ಅದನ್ನು.
1: ಯಾಕೆ ಹೊಂಡ ಭರ್ತಿ ಅಂತ ಅಡ್ವೈಸ್ ಮಾಡಲ್ಲ, ಜಾಸ್ತಿ ಆಗಬಾರ್ದು ಅಂತ ಯಾಕೆ ಅನ್ಸುತ್ತೆ ನಮಗೆ?
2: ಸರ್, ಈಗಾಗಲೇ ಮೈಸೂರು ನಗರ ಪಾಲಿಕೆಯಲ್ಲಿ 35 ಎಕರೆಯಷ್ಟು ಆಗಲೇ ಇಯರ್ ಮಾರ್ಕ್ ಆಗಿದೆ ಹೊಂಡ ಭರ್ತಿ ಜಾಗ, ಈಗಾಗಲೇ ಆಲ್ಮೋಸ್ಟ್ 40% ಅಷ್ಟು ಆಗಲೇ ಉಪಯೋಗ ಆಗಿದೆ. ಸೊ ಏನಾಗ್ತಾ ಇದೆ ಅಂದರೆ ನಾವು ಪ್ರತಿಯೊಂದು ಏನೋ ಒಂದು ಮನೆ ಮನೆಗಳಿಂದ ತ್ಯಾಜ್ಯಗಳನ್ನ ಜನರೇಟ್ ಮಾಡ್ತೀವಿ. ಸೊ ನಾವು ಸೋರ್ಸ್ ಸೆಗ್ರಿಗೇಷನ್ ಅಂದರೆ ಮನೆಯಲ್ಲೇ ನಾವು ಬೇರ್ಪಡಿರೋದ್ರಿಂದ ಸೊ ನಮ್ಗೆ ಏನಾಗ್ತಾ ಇದೆ, ಟ್ರೀಟ್ಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಯಾವಾಗ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮಗೆ ಯಾವುದು ಮರುಬಳಕೆ ಆಗಬೇಕಂಥ ವಸ್ತುಗಳು, ಯಾವುದು ಮರುಬಳಕೆ ಆಗದೇ ವಸ್ತುಗಳು ಅಂತಲೂ ಅದನ್ನ ಮಾಡಿದ್ರೆ ಅದು ಹ್ಯೂಮನ್ ಐ ಅದಕ್ಕೆ ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ, ಯಾವುದು ಮರುಬಳಕೆ ಆಗುತ್ತೆ ಯಾವುದು ಮರುಬಳಕೆ ಆಗೋದಿಲ್ಲ ಅಂತ. ನಾವೇನು ಮಾಡ್ತೀವಿ ಇಲ್ಲಿ ಮಿಷಿನ್ಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಸೊ ಅದೇ ಮಾಡ್ತಂದರೆ ಅದರ ರಂಧ್ರಗಳಿಂದ ಬರುವಂಥ ಟ್ರಾಮೆಲ್ಸ್ ಅಂತ ಹೇಳ್ತೀವಿ. ಸೊ ಅದ್ರಿಗೆ ಕಸನ ಅದ್ರ ಒಡೆ ಹೋದಾಗ ಸೊ ಅದಕ್ಕೆ ಗೊತ್ತಾಗೋದಿಲ್ಲ. ಯಾವುದು ಮರುಬಳಕೆ ಆಗುವಂಥದ್ದು, ಯಾವುದು ಮರುಬಳಕೆ ಆಗದೇ ಇರುವಂಥದ್ದು. ಸೊ ಅವಾಗ ಏನಾಗುತ್ತೆ, ಸೊ ಯಾವುದು ನಾವು ಅಲ್ಟಿಮೇಟ್ ಆಗಿ ನಾವು ಏನು ಮರುಬಳಕೆ ಆಗೋದು ವಸ್ತು ಹೋಗಬೇಕು ಅದ್ರ ಜೊತೆಗೆ ಮರುಬಳಕೆ ಆಗುವಂಥ ವಸ್ತುಗಳು ಹೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಏನು ಡಿಸೈನ್ ಮಾಡಿರ್ತೀವಿ ಹೊಂಡ ಭರ್ತಿಗೆ, ಇಷ್ಟು ಇಷ್ಟು ಸುಮಾರು ಒಂದು 35 ಎಕರೆನಲ್ಲಿ ನಾವು ಆಲ್ಮೋಸ್ಟ್ ಮಿನಿಮಮ್ ಒಂದು 30 ವರ್ಷ ಅಷ್ಟು ನಾವು ಡಿಸ್ಪೋಸ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರ್ತೀವಿ, ಅದು 15 ವರ್ಷದೊಳಗೆ ಕಂಪ್ಲೀಟ್ ಆಗುತ್ತೆ.
1: ಮತ್ತೆ ಬೇರೆ ಜಾಗ ಹುಡುಕ್ಬೇಕಾಗುತ್ತೆ. ಓಕೆ, ಈಗ ತಮಗೆ ಒಂದು 3 ಎಕರೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ವಾ, ಅಲ್ಲಿ ಪ್ರತಿನಿತ್ಯ ಎಷ್ಟು ಟನ್ ತ್ಯಾಜ್ಯವನ್ನ ಸಂಸ್ಕರಣೆ ಮಾಡ್ತೀರಿ
2: ಸರ್? ಅಲ್ಲಿ ನಾವು ಪ್ರತಿದಿನ ಸುಮಾರು 6-12 ಟನ್ ಅಷ್ಟು ಮಾಡ್ತೀವಿ ಸರ್.
1: ಹೇಳಿ ಸರ್, ಅಲ್ಲಿ ಏನೇನ್ ಮಾಡ್ತೀರಾ ನೀವು, ಏನೇನ್ ವ್ಯವಸ್ಥೆ ಇಟ್ಕೊಂಡಿದ್ದೀರಾ, ಹೇಗೆ ಘನ ತ್ಯಾಜ್ಯ ನಿರ್ವಹಣೆ ಮಾಡ್ತಾ ಇದ್ದೀರಾ?
2: ಸರ್, ನಮ್ದೇನು ಅಂದರೆ ಅಲ್ಲಿ ನಮಗೆ ಏನು ಮೈಸೂರು ಮಹಾನಗರ ಪಾಲಿಕೆಯವರು ಏನು ಸಾಲಿಡ್ ವೇಸ್ಟ್ ಏನು ಕೊಡ್ತಾರೆ, ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡ್ಕೊಂಡು ನಮಗೆ ತಂದು ಕೊಡ್ತಾರೆ. ಸೊ ನಾವು ಪ್ರತಿಯೊಂದು ಏನೇ ಇದ್ರೂ ನಾವು ಅಲ್ಲೇ ಸಂಸ್ಕರಿಸ್ಕೋಬೇಕು, ಜೊತೆಗೆ 1 ಗ್ರಾಮಷ್ಟು ನಾವು ಪ್ಲಾಂಟಿಂದ ಆಚೆ ಹೋಗಬಾರ್ದು, ಆ ಥರ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಸೊ ಇದನ್ನು ಮಾಡೋದಕ್ಕೆ ನಾವು ಹಲವಾರು ರೀತಿ ನಾವು ಮಾಡ್ತಾ ಇದ್ದೀವಿ. ಸೊ ಮೊದಲಾಗಿದಾಗ ಏನು ಮಾಡ್ತೀವಿ ಅಂದರೆ ಹಸಿ ಕಸ ಮತ್ತು ಒಣ ಕಸ ಅದನ್ನು ನಾವು ಸಿಗ್ರಿಗೇಟ್ ಮಾಡ್ಕೋತೀವಿ. ಸೊ ಈ ಹಸಿ ಕಸದಲ್ಲಿ ಏನು ಮಾಡ್ತೀವಿ, ಈಗ ಮುಂಚೆ ಏನಂತಿದ್ರು ಎಲ್ಲ ಪ್ರತಿಯೊಂದು ಹಸಿ ಕಸ ಏನೇ ಬರುತ್ತೆ ಅದನ್ನು ಎತ್ಕೊಂಡು ಗೊಬ್ಬರ ಮಾಡಿಬಿಡ್ತಿದ್ರು. ಸೊ ಅದರಲ್ಲಿ ಏನು ಮಾಡ್ತೀವಿ, ಎಲ್ಲನೂ ಗೊಬ್ಬರನೂ ಮಾಡಲಿಕ್ಕಾಗೋದಿಲ್ಲ. ಸೊ ನಾವು ಅದಕ್ಕೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆನೇ ಅದನ್ನು ಕೆಲವು ವಸ್ತುಗಳ ಮರುಬಳಕೆ ಮಾಡ್ಕೋಬೋದು. ಯಾವ್ಯಾವ ವಸ್ತುಗಳ ಮರುಬಳಕೆ ಮಾಡ್ಕೋಬೋದು ಅಂದರೆ, ಮೊದಲನೇದು ನಾವೇನು ಮಾಡ್ತೀವಿ, 3 ವಿಧವಾಗಿ ನಾವು ವಿಂಗಡಣೆ ಮಾಡ್ಕೋತೀವಿ. ಹಸು ತಿನ್ನುವಂತಹ ತ್ಯಾಜ್ಯ, ಹಸು ದೇರುವಂತಹ ತ್ಯಾಜ್ಯ, ಮೀನುಗಳು ತಿನ್ನುವಂತಹ ತ್ಯಾಜ್ಯ. ಸೊ ಈ ಥರ ನಾವು ವಿಂಗಡಣೆ ಮಾಡ್ಕೋತೀವಿ. ಈ ಹಸುಗಳು ತಿನ್ನುವಂಥದ್ದು ಏನು ಅಂದರೆ, ಸ್ವಲ್ಪ ತರಕಾರಿಗಳು, ಆಮೇಲೆ ಹಣ್ಣು ಹಂಪಲುಗಳು ಅಂದರೆ ಕಲ್ಲಂಗಡಿಗಳು ಬರುತ್ತೆ, ಕುಂಬಳಕಾಯಿ ಬರುತ್ತೆ. ಸೊ ಈ ಥರದ್ದು ಬರುತ್ತೆ, ಮತ್ತು ಜೊತೆಗೆ ತರಕಾರಿಗಳು ಬರುತ್ತೆ. ಸೊ ಇದೇನು ಮಾಡ್ತೀವಿ, ಡೈರೆಕ್ಟ್ ನಮಗೆ ಕೆಲವು ಸಾರಿ ಮಾರ್ಕೆಟಿಂದ ಡೈರೆಕ್ಟಾಗಿ ಬರುತ್ತೆ, ಅವಾಗೇನು ಮಾಡ್ತೀವಿ ಅದನ್ನು ತೊಳಿತೀವಿ. ತೊಳ್ಬಿಟ್ಟು ಯಾಕಂದರೆ ಪೆಸ್ಟಿಸೈಡ್ಸ್ ಇರ್ಬೋದು, ಅದನ್ನು ವಾಶ್ ಮಾಡಿಬಿಟ್ಟು ಅದ್ರದ್ದು ಕ್ವಾಲಿಟಿ ನೋಡ್ತೀವಿ. ಅದು ಕ್ವಾಲಿಟಿ ನೋಡ್ಬಿಟ್ಟು ನಾವು ಅದನ್ನ ಏನು ಮಾಡ್ತೀವಿ, ಹಸುಗಳಿಗೆ ಫೀಡ್ ಮಾಡ್ತೀವಿ.
1: ನಿಮ್ಮಲ್ಲಿ ಹಸುಗಳಿದೆಯಾ?
2: ಹಸುಗಳಿದ್ದೀವಿ ಸರ್.
1: ಎಷ್ಟು ಹಸು ಸಾಕಿ?
2: ಸುಮಾರು 5 ಹಸುಗಳಿದೆ ಸರ್, ಎಲ್ಲ ನಾಟಿ ಹಸುಗಳೇ, ನಾಟಿ ಹಸುಗಳೇ ಸಾಕೊಂಡಿದ್ದೀವಿ.
1: ಓಕೆ, ಅದಕ್ಕೆ ನೀವು ಬೇರೆ ಆಹಾರ ಕೊಡಲ್ಲ ಹಾಗಾದ್ರೆ?
2: ಅದ್ರ ಜೊತೆಗೆ ನಾವು ಹುಲ್ಲು ಕೊಡ್ತೀವಿ ಸರ್. ಸೊ ಒಣ ಹುಲ್ಲು ಕೊಡ್ತೀವಿ ಮತ್ತೆ ಹಸಿ ಹುಲ್ಲು ಕೊಡ್ತೀವಿ. ಬರೀ ತರಕಾರಿನ ಕೊಟ್ಬಿಟ್ರೆ ಹಸುಗಳು ಉಚ್ಕೋತವೆ. ಸೊ ಅದಕ್ಕೆ ನಾವು ಅದು ಕೊಡೋದಿಲ್ಲ. ಜೊತೆಗೆ ನಾವು ಒಣ ಹುಲ್ಲು ಮತ್ತೆ ಹಸಿ ಹುಲ್ಲು ಮತ್ತೆ ತರಕಾರಿಗಳು ಮತ್ತೆ ಹಿಂಡಿ ಭೂಸ ಎಲ್ಲರೂ ಕೊಡ್ತೇವೆ, ಅದೇ ರೀತಿ ನಾವು ತಿನ್ನುತ್ತೇವೆ. ಸೊ ಈ ಹಸುಗಳು ತಿನ್ನಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಸಗಣಿ ಸಿಗುತ್ತೆ, ಗಂಜಾಳ ಸಿಗುತ್ತೆ, ಹಾಲು ಸಿಗುತ್ತೆ. ನಾವು ಈ ಹಾಲು ಏನ್ ಬರುತ್ತೆ ಅದನ್ನ ಸ್ವಲ್ಪ ನಾವು ಪಂಚಗವ್ಯ ಮಾಡ್ಲಿಕ್ಕೆ ನಾವು ಇಟ್ಕೋತೀವಿ. ಸೊ ಮಿಕ್ಕಿದನ್ನ ಅವನಿಗೆ ಹಾಕ್ತೀವಿ.
1: ಸರಿ,
2: ಆಮೇಲೆ ನಮಗೆ ಸಗಣಿ ಮತ್ತೆ ಗಂಜಾಳ ಸಿಗುತ್ತೆ. ಗಂಜಾಳದ ಒಂದು ದೊಡ್ಡ ಟ್ಯಾಂಕ್ ಮಾಡ್ಕೊಂಡಿದ್ವಿ, ಗಂಜಾಳ ಬರುವಂತ ಎಲ್ಲಾ ಗಂಜಾಳನು ಟ್ಯಾಂಕ್ ಒಳಗೆ ಹಾಕೋತೀವಿ. ಆಮೇಲೆ ಸಗಣಿ ಸಿಗುತ್ತೆ, ಸಗಣಿನ ನಾವು ಕಲ್ಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀವಿ. ಈ ಕಲ್ಚರ್ ಅಂದ್ರೆ ನಾವು ಹಸಿ ಕಸ, ನಾವು ಯಾವುದು ಹಸುನು ತಿನ್ನಲ್ಲ ಜೊತೆಗೆ ಮೀನುಗಳು ತಿನ್ನಲ್ಲ ಅಂತವನ್ನ ಎತ್ಕೊಂಡು ನಾವು ಪಕ್ಕದಳ್ಕೋತೀವಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅದನ್ನ ಸಪರೇಟ್ ಗುಡ್ಡೆ ಹಾಕೋತೀವಿ. ಗುಡ್ಡೆ ಹಾಕ್ಬಿಟ್ಟು ನಾವು ಈ ಸಗಣಿ ಇರುತ್ತಲ್ಲ, ಸಗಣಿಗೆ ಮತ್ತೆ ಗಂಜಾಳ ಎರಡು ಮಿಶ್ರಣ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಮೊಸರು, ಸ್ವಲ್ಪ ನೀರ, ಇದಿಷ್ಟು ಹಾಕೊಂಡು ಒಂದು ಕಲ್ಚರ್ ಮಾಡ್ಕೋತೀವಿ. ಈಗ ಈ ಕಲ್ಚರ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಅದನ್ನ ನಾವು ಸ್ಪ್ರೇ ಮಾಡ್ತೀವಿ. ಈ ಕಲ್ಚರ್ ಏನಾಗುತ್ತೆ, ಅದು ಬ್ಯಾಕ್ಟೀರಿಯಲ್ ಗ್ರೋತ್ ತುಂಬಾ ಎಕ್ಸ್ಪೋನೆನ್ಷಿಯಲಿ ಆಗುತ್ತೆ. ಸೊ ಅದರಿಂದ ತುಂಬಾ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಕೊಳಿಲಿಯೋದಕ್ಕೆ ಬೇಗ ಆಗುತ್ತೆ ಅಂದ್ಬಿಟ್ಟು ನಾವು ಕಂಪೋಸ್ಟ್ ಮಾಡ್ಲಿಕ್ಕೆ ಅದನ್ನ ನಾವು ಈ ಕಲ್ಚರ್ನ ಯೂಸ್ ಮಾಡ್ತೀವಿ.
1: ಈಗ ದನಗಳ ಸಾಕಾಣಿಕೆ ಒಂದಾಯ್ತು,
2: ಹೌದು.
1: ಆಮೇಲೆ ಮೀನು ತಿನ್ನುವಂತ ತ್ಯಾಜ್ಯ ಅಂದ್ರಿ, ಅದೇನ್ ತ್ಯಾಜ್ಯಗಳು
2: ಸರ್? ಮೀನುಗಳಿಗೆ ಅಂದ್ರೆ ಪಾಲಕ್ ತುಂಬಾ ಇಷ್ಟ, ಮತ್ತೆ ಕೋಸ್ ತುಂಬಾ ಇಷ್ಟ, ಬಾಳೆಹಣ್ಣು ತುಂಬಾ ಇಷ್ಟ. ಸೊ ನಾವು ತಿಲಾಪಿಯ ಮತ್ತೆ ಕಾಮನ್ ಕಾರ್ಪ್ ಇವೆರಡು ಮೀನುಗಳು ಸಾಕೊಂಡಿದ್ದೀವಿ.
1: ಓ, ಎಷ್ಟು ಪ್ರದೇಶ
2: ಸರ್? ಸುಮಾರು 50x50 ಅಷ್ಟು ದೊಡ್ಡ ಇದರಲ್ಲಿ ಗುಂಡಿ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ನಾವು ಮೀನ್ ಸಾಕಣೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಜೊತೆಗೆ ಇದನ್ನ ಸಾಕಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಗೆ ಆರ್ಥಿಕ ನೆರವು ಸಿಗುತ್ತೆ ಇದರಿಂದ. ಸೊ ಮೀನ್ಗಳು ಮಾರೋದ್ರಿಂದ ಅದರಿಂದ ನಮ್ಗೆ.
1: ಎಷ್ಟು ಮೀನ್ ಸಾಕಿದ್ರಿ
2: ಸರ್? ಈಗ ಸುಮಾರು 1.5 ಸಾವಿರ ಇದೆ ಸರ್.
1: 1.5 ಸಾವಿರ?
2: 1.5 ಸಾವಿರ.
1: ತಿಲಾಪಿಯಾ, ಆಮೇಲೆ
2: ಮತ್ತೆ ಕಾಮನ್ ಕಾರ್ಪ್.
1: ಕಾಮನ್ ಕಾರ್ಪ್. ಏನ್ ಈ ವೇಸ್ಟ್ ಬರುತ್ತೆ ಅದನ್ನ ಮೀನಿಗೆ ಹಾಕ್ತೀರಿ?
2: ಏನ್ ವೇಸ್ಟ್ ಬರುತ್ತೆ, ಸೊ ಅದನ್ನ ಎಲ್ಲಾನು ಹಾಕ್ಲಿಕ್ಕಾಗಲ್ಲ, ಜೊತೆಗೆ ಸ್ವಲ್ಪ ಹಿಂಡಿನೂ ಹಾಕ್ತಿವಿ. ಸೊ ಅದು ಗ್ರೋತ್ ನಾರ್ಮಲ್ ಗ್ರೋತ್ ಬರದೆ. ಸೊ ನಮ್ದು ಉದ್ದೇಶ ಏನಂದ್ರೆ, ಆದಷ್ಟು ಏನು ನಮ್ಗೆ ತ್ಯಾಜ್ಯಗಳು ಸಿಗುತ್ತೆ ಅದನ್ನ ಕಂಪೋಸ್ಟ್ ಮಾಡ್ಲಿಕ್ಕಿಂತ ಮುಂಚೆ ಎಷ್ಟು ಮರುಬಳಕೆ ಮಾಡ್ಕೋಬಹುದು? ಹಸಿ ಕಸ ಯೂಶಲಿ ಕಸದಲ್ಲಿ ಮರುಬಳಕೆ ಮಾಡ್ಕೋತಾರೆ, ನಾವು ಹಸಿಗಳದಲ್ಲೂ ಎಷ್ಟು ಮ್ಯಾಕ್ಸಿಮಮ್ ನಾವು ಮರುಬಳಕೆ ಮಾಡ್ಕೋಬಹುದು ಅದನ್ನ ನಾವು ನೋಡ್ತಾ ಇದೀವಿ ಸರ್.
1: ಅಂದ್ರೆ ಹಸು ತಿನ್ನುವಂತದ್ನ ಪ್ರತ್ಯೇಕ ಮಾಡಿ ಹಸುಗೆ ಹಾಕ್ತೀರಿ, ಮೀನ್ ತಿನ್ನುವಂತದ್ನ ಮೀನಿ ತಿನ್ನಿಸ್ತೀರಿ, ಎರಡೂ ತಿಂದಲ ಇರೋದನ್ನ ಗೊಬ್ಬರ ಮಾಡ್ತೀವಿ,
2: ಎರಡು ತಿಂದಿರೋದನ್ನ ಗೊಬ್ಬರ ಮಾಡ್ತೀವಿ.
1: ಓಹೋ, ಈ ಗೊಬ್ಬರ ಮಾಡೋದು ಅಂತಂದ್ರೆ ಈ ಹಸಿ ಕಸನೆ ಪ್ರತ್ಯೇಕವಾಗಿ ಒಣ ಕಸನೆ ಪ್ರತ್ಯೇಕವಾಗಿ ಗೊಬ್ಬರ ಮಾಡ್ತೀರಾ
2: ಅಥವಾ ಬರೀ ಹಸಿ ಕಸದಲ್ಲಿ? ಹಸಿ ಕಸ ಮಾತ್ರ ನಾವು ಗೊಬ್ಬರ ಮಾಡ್ಕೋತೀವಿ. ಈ ಹಸಿ ಕಸದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಗೊಬ್ಬರ ಮಾಡೋಕೆ ಎಲ್ಲಾ ಕಡೆನೂ ಏನಾಗುತ್ತೆ, ಕೆಲವರು ಒಂದ್ ತಿಂಗಳು ಮಾಡ್ತಾರೆ, ಕೆಲವರು 3 ತಿಂಗಳಲ್ಲಿ ಮಾಡ್ತಾರೆ, ಕೆಲವರು 4 ತಿಂಗಳಲ್ಲಿ ಮಾಡ್ತಾರೆ. ಈ ಗೊಬ್ಬರ ಮಾಡೋದು ಒಂದು ಕಲೆ ಸರ್. ಸೊ ಈ ಗೊಬ್ಬರದಲ್ಲಿ ಹೆಂಗೆ ಏನು ಅಂದ್ರೆ, ನೀವು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅಂತ ಇರುತ್ತೆ, ಕಾರ್ಬನ್ ಕಂಟೆಂಟ್ 25 ಇದ್ದರೆ ನೈಟ್ರೋಜನ್ ಕಂಟೆಂಟ್ 1 ಇರಬೇಕು. ಈ ಕಾರ್ಬನ್ ಟು ರೇಷಿಯೋ ನೈಟ್ರೋಜನ್ ರೇಷಿಯೋ 25:1 ಮೇಂಟೈನ್ ಮಾಡಿದಾಗ ನಮಗೆ ಏನೋ ನಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಗೊಬ್ಬರದ.
1: ಈ ಕಾರ್ಬನ್ ಯಾವುದು ನೈಟ್ರೋಜನ್ ಯಾವುದು ಒಂಚೂರು ಹೇಳ್ಬೋದ ಸರ್?
2: ಸರ್, ಈ ಕಾರ್ಬನ್ ಅನ್ನೋದು ಈ ಒಣ ಹುಲ್ಲು ಮತ್ತೆ ಡ್ರೈ ಲೀವ್ಸ್ ಎಲೆ ಆಮೇಲೆ ಸಾಡಸ್ಟ್, ಈ ಮೂರು ಕಾರ್ಬನ್ ರಿಚ್, ನಮಗೆ ಸುತ್ತಮುತ್ತ ದೊರೆಯುವ ಲಭ್ಯವಿರುವಂತಹ ವಸ್ತುಗಳು.
1: ಒಣ ವಸ್ತುಗಳಲ್ಲೆಲ್ಲ ಕಾರ್ಬನ್ ಹೇರಳವಾಗಿರುತ್ತೆ.
2: ಒಣ ಯಾವುದು ಗ್ರೀನ್ ಇರೋದಿಲ್ಲ ಅದರಲ್ಲಿ ಕಾರ್ಬನ್ ಹೇರಳವಾಗಿರುತ್ತೆ. ಸೊ ಯಾವುದು ಗ್ರೀನ್ ಆಗಿರುತ್ತೆ ಅಂದ್ರೆ ಮನೆ ಮನೆ ತ್ಯಾಜ್ಯ ಮತ್ತೆ ಚಿಕನ್ ವೇಸ್ಟ್ ಮಟನ್ ವೇಸ್ಟ್ ಆಮೇಲೆ ನೆಕ್ಸ್ಟ್ ಏನೇ ಹಸಿ ಯಾವ್ದು ಗ್ರೀನ್ ಕಲರ್ ಇರುತ್ತೆ, ಸೊ ಹಸಿಯಾಗಿರುತ್ತೆ, ಸೊ ಅದರಲ್ಲೇ ನೈಟ್ರೋಜನ್ ಕಂಟೆಂಟ್ ತುಂಬಾ ಇರುತ್ತೆ.
1: ಸರಿ,
2: ಸೊ ಅದನ್ನ ಒಂದು ಭಾಗ ಯೂಸ್ ಮಾಡಿ ನೈಟ್ರೋಜನ್ ಕಂಟೆಂಟ್ ಇರೋದನ್ನ, ಕಾರ್ಬನ್ ಕಂಟೆಂಟ್ ಇರೋದ್ರ 25 ಯೂಸ್ ಮಾಡ್ಬೇಕು. ಆವಾಗ್ಲೇ ನಿಮ್ಗೆ ಸಮೃದ್ಧಿಯಾಗಿ ನಿಮ್ಗೆ ಕಾಂಪೋಸ್ಟ್ ಬರುತ್ತೆ, ಮತ್ತೆ ನಿಮ್ಗೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದವ್ರು ಏನು ಪ್ಯಾರಾಮೀಟರ್ಸ್ ಹೇಳಿದ್ದಾರೆ, ಎನ್ ಪಿ ಕೆ ಕಂಟೆಂಟ್ ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ ಕಂಟೆಂಟ್ ಅಂತ ಹೇಳಿದ್ರೆ ಆ ಲೆವೆಲ್ಗೆ ನಿಮ್ಗೆ ಅಚೀವ್ ಆಗ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಎಲ್ಲ ತುಂಬಾ ಸ್ಲೋ ಆಗುತ್ತೆ. ಸೊ ಗೊಬ್ಬರ ಮಾಡೋದು ಅಷ್ಟೇ, 1 ತಿಂಗಳ ಗೊಬ್ಬರ ನಿಮ್ಗೆ 4 ತಿಂಗಳಾಗ್ಬೋದು ಅಥವಾ 5 ತಿಂಗಳಾಗ್ಬೋದು. ಸೊ ಮೇನ್ ಉದ್ದೇಶ ಏನು ಅಂದ್ರೆ ನಿಮ್ಗೆ ಕಾರ್ಬನ್ ಟು ನೈಟ್ರೋಜನ್, ಒಣ ಹುಲ್ಲು ಅಂದ್ರೆ ಹಸಿರು ಇಲ್ದಿರುವಂತಹ ಆರ್ಗ್ಯಾನಿಕ್ ವಸ್ತುಗಳು ಅಂದ್ರೆ ಹುಲ್ಲು ಅಥವಾ ಡ್ರೈ ಲೀವ್ಸ್, ಎಸ್ಪೆಷಲಿ ಡ್ರೈ ಲೀವ್ಸ್ ನಿಮ್ಗೆ ಎಲ್ಲಾ ಕಡೆಯಿಂದ ಸಿಗುತ್ತೆ, ಅಗ್ರಿಕಲ್ಚರ್ ವೇಸ್ಟ್ ಸಿಗುತ್ತೆ, ಅದು ನೀವು ಅಗ್ರಿಕಲ್ಚರ್ ವೇಸ್ಟ್ ನೀವೆಲ್ಲ ಕಟಾವ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅದನ್ನು ಹೇರಳವಾಗಿ ಶೇಖರಣೆ ಮಾಡ್ಕೋಬೇಕು.
1: ಚಿದಂಬರ ಅವರೇ, ನಿಮ್ಗೆ ಬರುವಂತಹ ಕಸ ಸಿಟಿ ವೇಸ್ಟ್ ಅಂತ ಹೇಳಿದ್ರಿ, ಇದರಲ್ಲಿ ಒಣ ತ್ಯಾಜ್ಯ ಹಸಿ ತ್ಯಾಜ್ಯ ಎರಡೂ ಇರುತ್ತಾ?
2: ಒಣ ತ್ಯಾಜ್ಯ ಇರುತ್ತೆ, ಹಸಿ ತ್ಯಾಜ್ಯ ಎರಡು ಇರುತ್ತೆ.
1: ನೀವು ಸಪರೇಟ್ ಮಾಡಕ್ ಏನ್ ಮಾಡ್ಕೋತೀರಿ ಅದನ್ನ? ಸರ್, ಏನಾದ್ರೂ ಯಂತ್ರಗಳು ಇಟ್ಕೊಂಡಿದ್ದೀರಾ?
2: ಏನ್ ಮಾಡ್ತೀವಿ, ಒಂದು ಬೆಲ್ಟ್ ಕನ್ವೇಯರ್ ಇಟ್ಕೊಂಡಿದೀವಿ, ಯೂಶಲಿ ಆಟೋ ಟಿಪ್ಪರ್ ಅಲ್ಲಿ ಬರುತ್ತೆ, ಆಟೋ ಟಿಪ್ಪರ್ ಬಂದಾಗ ಅದು ಬೆಲ್ಟ್ ಕನ್ವೇಯರ್ ಮೇಲೆ ಬೀಳುತ್ತೆ, ಬೆಲ್ಟ್ ಕನ್ವೇಯರ್ ಮೇಲೆ ಬಿದ್ದಾಗ ಏನಾಗುತ್ತೆ ಅದು ಮುಂದಕ್ಕೆ ಹೋಗುತ್ತೆ, ಸ್ವಚ್ಛತೆಗಳನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ. ಆ ಕಡೆ ಈ ಕಡೆ ನಮ್ದು ವರ್ಕರ್ಸ್ ಇರ್ತಾರೆ, ಸೊ ವರ್ಕರ್ಸ್ ಆಯ್ತಾರೆ ಹಸಿ ಕಸ ಯಾವುದು ಒಣ ಕಸ ಯಾವುದು ಅಂತ. ಸೊ ಅದನ್ನ ಪ್ರೈಮರಿ ಸೆಗ್ರೇಷನ್ ಮೊದಲನೇ ಹಂತದ ವಿಂಗಡಣೆ ಅಂತಾರೆ.
1: ಆಮೇಲೆ
2: ನೆಕ್ಸ್ಟ್ ಅಂತ ಏನಂದ್ರೆ ಸೆಕೆಂಡರಿ ಸೆಗ್ರಿಗೇಷನ್. ಸೆಕೆಂಡರಿ ಸೆಗ್ರಿಗೇಷನ್ ಅಂದ್ರೆ ಈಗ ಹಸಿ ಕಸ ಹೇಳದ್ನಲ್ಲ, ಸೊ ಮತ್ತೆ ಮರು ವಿಂಗಡಣೆ ಮಾಡೋದು ಹಸಿ ಕಸದಲ್ಲೂ, ಒಣ ಕಸದ ಮರು ವಿಂಗಡಣೆ ಮಾಡೋದು. ಈ ಒಣ ಕಸದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಟಲ್ ಸಿಗುತ್ತೆ, ಒಂದಿಷ್ಟು ಚಪ್ಪಲಿಗಳು ಸಿಗುತ್ತೆ, ಟೈರ್ ಸಿಗುತ್ತೆ, ಪ್ಲಾಸ್ಟಿಕ್ ಸಿಗುತ್ತೆ, ಪ್ಲಾಸ್ಟಿಕ್ ಕವರ್ಗಳು ಸಿಗುತ್ತೆ, ಪುಗ್ಗ ಐಟಮ್ಸ್ ಸಿಗುತ್ತೆ, ಮತ್ತೆ ಬಿಯರ್ ಬಾಟಲ್ ಸಿಗುತ್ತೆ, ಮತ್ತೆ ಶಾಂಪು ಬಾಟಲ್ ಸಿಗುತ್ತೆ. ಸೊ ಈ ತರದ ಸುಮಾರು 16 ಬಗ್ಗೆ ನಮ್ಗೆ ಸಿಗುತ್ತೆ. ಸೊ ನಾವು ಮೊದಲನೇ ಹಂತದ ವಿಂಗಡದಲ್ಲಿ ಒಣ ಕಸ ಮತ್ತೆ ಹಸಿ ಕಸ ತರ ಮಾತ್ರ ನಾವು ವಿಂಗಡಣೆ ಮಾಡ್ಕೋತೀವಿ. ಎರಡನೇ ವಿಂಗಡನೆಯಲ್ಲಿ ಒಣ ಕಸನ 16 ಭಾಗ ಮಾಡ್ಕೋತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತೀವಿ, ಜೊತೆಗೆ ನಮ್ಗೆ ಎಲ್ಲಾನು ಈಗ ನಾನೇನು ಪ್ಲಾಸ್ಟಿಕ್ ಗ್ಲಾಸು ಟೈರು ಎಲ್ಲದರಲ್ಲೂ ಮಾರ್ಕೆಟ್ ವ್ಯಾಲ್ಯೂ ಇದೆ. ಸೊ ಆ ರೀಸೈಕ್ಲರ್ಸ್ ಆ ಒಂದ್ ವಾರಕ್ಕೊಂದ್ಸರಿ ಬಂದ್ಬಿಟ್ಟು ಇವೆಲ್ಲ ವಸ್ತುಗಳನ್ನು ತಗೊಂಡು ಹೋಗ್ತಾನೆ. ಬಟ್ ನಮ್ಗೆ ಚಾಲೆಂಜಿಂಗ್ ಆಗಿರೋದು ಈ ಪ್ಲಾಸ್ಟಿಕ್ ಕವರು ಮತ್ತೆ ಕಾಯ್ಕಂಠ. ಈ ಕಾಯ್ಕಂಠ ಇವೆರಡನ್ನ ನಮ್ಗೆ ಬಯರ್ಸೇ ಇಲ್ಲ, ಇದನ್ನ ಸೇಲ್ ಮಾಡ್ಲೇಬೇಕಲ್ಲ, ಇಟ್ಕೊಳಂಗಿಲ್ಲ. ಸೊ ಏನಾಗುತ್ತೆ ಅಂದ್ರೆ ಹಂಗೆ ಲಪ್ ಆಗುತ್ತೆ ನಮ್ಮ ಪ್ಲಾಂಟ್ ಅಲ್ಲೇ. ಸೊ ನಾವೇನ್ ಮಾಡ್ತೀವಿ, ಕಂಠ ಇರುತ್ತಲ್ಲ, ಸೊ ಕಂಠನ ಏನ್ ಮಾಡ್ತೀವಿ ನಾವು ಬರ್ನ್ ಮಾಡ್ತೀವಿ. ಹೆಂಗ್ ಬರ್ನ್ ಮಾಡ್ತೀವಿ ಅಂದ್ರೆ ಇನ್ ಆಬ್ಸೆನ್ಸ್ ಆಫ್ ಏರ್ ಅಂದ್ರೆ ಗಾಳಿ ಇರದಿರೋ ರೀತಿಯಲ್ಲಿ, ಸೊ ಪೈರಾಲಿಸಿಸ್ ಅಂತ ಹೇಳ್ತೀವಿ. ಆ ಪೈರಾಲಿಸಿಸ್ ಮೂಲಕ ನಾವು ಅದನ್ನ ಬರ್ನ್ ಮಾಡ್ತೀವಿ.
1: ಸ್ವಲ್ಪ ವಿವರವಾಗಿ ಹೇಳ್ಬೋದ, ಗಾಳಿ ಇಲ್ದಲ ಯಾವ ತರ ಕರಟ ಬೇಯಿಸಬಹುದು ಅಂತ?
2: ಇದು ಆಕ್ಚುಲಿ ನಮ್ಗೆ ಸುತ್ತ ಸಿಗುವಂತಹ ಖಾಲಿ ಡ್ರಮ್ಗಳು ತಗೋಬಹುದು, ಯೂಶಲಿ ಆಯಿಲ್ ಡ್ರಮ್ಸ್ ಹತ್ರ ಸಿಗುತ್ತೆ. ಆಯಿಲ್ ಡ್ರಮ್ಸ್ ನ ತಗೊಂಡು ಏನ್ ಮಾಡ್ತೀವಿ ಅದನ್ನ ನಾವು ಕೆರಡೆ ಆ ಕಡೆ ಈ ಕಡೆ 1 ಸೆಂಟಿಮೀಟರ್ ಹೋಲ್ ಮಾಡ್ತೀವಿ. ಹೋಲ್ ಮಾಡ್ಬಿಟ್ಟು ಮೇಲ್ಗಡೆ ಲಿಡ್ ಇರುತ್ತೆ, ಲಿಡ್ ಓಪನ್ ಮಾಡ್ಬಿಟ್ಟು ಅದರೊಳಗಡೆ ಕಾಯ್ಕಂಠ ತುಂಬಿಡ್ತೀವಿ. ಈ ಕಾಯ್ಕಂಠಗಳೆಲ್ಲ ತುಂಬಿಟ್ಟು ಏನ್ ಮಾಡ್ತೀವಿ ಅದ್ರ ಮೇಲೆ ಮುಚ್ಚಿಬಿಡ್ತೀವಿ. ಸುತ್ತ ನಾವು ಅದಕ್ಕೆ ಬೆಂಕಿ ಹಾಕ್ತೀವಿ, ನಮ್ಗೆ ಯಾಕಂದ್ರೆ ನಮ್ಗೆ ಬಟ್ಟೆಗಳು ಸಿಗುತ್ತೆ. ಸೊ ನಮ್ಗೆ RDF ಮೆಟೀರಿಯಲ್ಸ್ ಅಂತ ಹೇಳ್ತಾರೆ, RDF ಮೆಟೀರಿಯಲ್ಸ್ ಅಂದ್ರೆ ರೆಫ್ಯೂಸ್ ಡಿರೈವ್ ಫ್ಯೂಲ್ಸ್ ಅಂತ ಹೇಳ್ತಾರೆ. ಸೊ ಈ ಕಾಟನ್ ಬಾಕ್ಸ್ಗಳು ಸಿಗುತ್ತೆ, ಬಟ್ಟೆಗಳು ಸಿಗುತ್ತೆ, ಅದನ್ನ ಸುತ್ತ ಹಾಕ್ಬಿಟ್ಟು ನಾವು ಬೆಂಕಿ ಹಚ್ತೀವಿ. ಬೆಂಕಿ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಅದು 3 ಅವರ್ಸ್ ಉರಿತಾ ಇರುತ್ತೆ. ಸೊ ನಾವ್ ಏನಾಗುತ್ತೆ ಅಂದ್ರೆ ಒಂದು ಆಲ್ಮೋಸ್ಟ್ 1% ಅಷ್ಟು ಮಾತ್ರ ನಮ್ಗೆ ಆಕ್ಸಿಜನ್ ಸಿಗ್ತಾ ಇರುತ್ತೆ ಒಳಗೆ ಕಾಯಿ ಗಂಟೆಗಳಿಗೆ. ಸೊ ಅದೇನ್ ಮಾಡ್ತಾರೆ, ಒಂದು 3 hours ಆದ್ಮೇಲೆ ಆದ್ರೂ ಕಪ್ಪಗಾಗ್ಬಿಡುತ್ತೆ,
1: ಅಂದ್ರೆ ಇದ್ಲಾಗುತ್ತೆ
2: ಇದ್ಲಾಗುತ್ತೆ. ಇದನ್ನ ನಾವ್ ಏನ್ ಮಾಡ್ತೀವಿ, ಆಕ್ಟಿವೇಟೆಡ್ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂದ್ರೆ ನಾವು ಕಾಯಿ ಗಂಟೆಗಳಲ್ಲಿ ರಂಧ್ರಗಳಾಗುತ್ತೆ, ಮೈಕ್ರೋಪೋರ್ಸ್ ಗಳಾಗುತ್ತೆ. ಈ ಮೈಕ್ರೋಪೋರ್ಸ್ ಗಳದ್ದು ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ 1 gram ನಾವು ಆಕ್ಟಿವೇಟೆಡ್ ಕಾರ್ಬನ್ ತಗೊಂಡ್ರೆ ಅದ್ರ 15,000 square feet ಅಷ್ಟು ಸರ್ಫೇಸ್ ಏರಿಯಾ ಇರುತ್ತೆ. ಅಂದ್ರೆ ನಿಮ್ದು 2 cricket ಸ್ಟೇಡಿಯಂ ಅಷ್ಟು ಅಗಲವಾದ ಮೈದಾನದಷ್ಟು ಸರ್ಫೇಸ್ ಏರಿಯಾ ಇರುತ್ತೆ. ಸೊ ಇದೇನಾಗುತ್ತೆ, ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಆಕ್ಟಿವೇಟೆಡ್ ಕಾರ್ಬನ್ ನ ನಾವೇನ್ ಮಾಡ್ತೀವಿ, ಬೈ ಚಾನ್ಸ್ ಏನಾರು ನಮ್ಗೆ ಕಂಪೋಸ್ಟ್ ಮಾಡ್ಬೇಕಾದ್ರೆ ನಮ್ಗೆ ನೈಟ್ರೋಜನ್ ವ್ಯಾಲ್ಯೂ ಏನಾರು ಜಾಸ್ತಿ ಆಗ್ಬಿಟ್ಟು ವಾಸನೆಗಳ ಅವೆಲ್ಲ ಬರಕ್ ಶುರು ಆಗುತ್ತಲ್ಲ, ಸೊ ಅವಾಗ ಏನ್ ಮಾಡ್ತೀವಿ ನಾವು ಇದನ್ನ ಈ ಬಯೋಚಾರ್ನ ಹಾಕೋದು. ಜೊತೆಗೆ ಈ ತೆಂಗಿನ ನಾರು ಇರುತ್ತಲ್ಲ, ಸೊ ತೆಂಗಿನ ನಾರಿಂದ ನಾವು ಮಾಡುವಂತಹ ಬಯೋಚಾರ್ ಇರುತ್ತಲ್ಲ, ಸೊ ಅದನ್ನ ಏನ್ ಮಾಡ್ತೀವಿ ಅದನ್ನ ಪ್ರಾಣಿಗಳಿಗೆ ತಿನ್ಸ್, ಏನಾರು ರೋಗಿಗಳು ಏನಾರ ಬಂದಾಗ ನಾವೇನ್ ಮಾಡ್ತೀವಿ ಪ್ರಾಣಿಗಳಿಗೆ ಅದನ್ನ ಆಹಾರ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ. ಅದೇನಾಗುತ್ತೆ ಅದು, ಸೊ ಅದ್ರ ಡೈಜೆಸ್ಟಿವ್ ಡಕ್ಟ್ ಒಳಗಡೆ ಹೋದಾಗ ಆಚೆ ಬರೋಷ್ಟ್ರಲ್ಲಿ ಏನ್ ಮಾಡ್ತಾ ಅದ್ರ ಒಳಗೆ ಇರುವಂತಹ ಏನು ಪ್ಯಾಥೋಜನ್ಸ್ ಇರುತ್ತೆ ಎಲ್ಲ ಹೊರಗೆ ತಂದಾಕತ್ತೆ. ಜೊತೆಗೆ ನಾವು ಸೇವನೆ ಮಾಡ್ಬೋದು ಅದನ್ನ, ಇದನ್ನ ಅದನ್ನ ಅದು ತೆಂಗಿನ ನಾರಿಂದ ಮಾಡ್ತೀವಲ್ಲ ಅದು, ಸೊ ಅದನ್ನ ನಾವು ಇಡಿಯೋದು. ನಾವು ಸೇರ್ಬಿಡ್ದು ನಮ್ಗೇನೋ ಪ್ರಾಬ್ಲಮ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇದ್ರೆ, ಸೊ ನಾವು ನಮ್ಮ ಪ್ಲಾಂಟ್ ಅಲ್ಲಿ ಎಲ್ಲಾರು ಸೇವಿಸ್ತೀವಿ ಅದನ್ನ.
1: ಅಂದ್ರೆ ತೆಂಗಿನ ನಾರ್ನ ಇದೇ ರೀತಿ
2: ಕಾರ್ಬನ್ ಮಾಡ್ತೀವಿ ಅಂದ್ರೆ ಬಯೋಚಾರ್ ಮಾಡ್ತೀವಿ, ಬಯೋಚಾರ್ ಮಾಡಿ ಅದನ್ನ ಸೇವಿಸಿದಾಗ ಏನಾಗುತ್ತೆ ಅಂದ್ರೆ, ಸೊ ನಮ್ಮ ಡೈಜೆಸ್ಟಿವ್ ಡಕ್ಟ್ ಅಲ್ಲಿ ಏನಾರು ರೋಗಗಳು ಅವೆಲ್ಲ ಇದ್ರೆ ಎಲ್ಲ ಆಚೆ.
1: ಯಾವ್ಯಾವ ಪ್ರಾಣಿಗಳು ತಿನ್ಸ್ತೀರಿ ನೀವು?
2: ನಮ್ಮಲ್ಲಿ ನಾಯಿಗಳಿದೆ, ನಾಯಿಗಳು ತಿನ್ಸ್ತೀವಿ ಮತ್ತೆ ಹಸುಗಳು ತಿನ್ನಿಸ್ತೀವಿ ಜೊತೆಗೆ ನಾವು ತಿಂತೀವಿ.
1: ಮೀನುಗಳು ಹಾಕ್ಬೋದಾ?
2: ಮೀನಿಗೆ
1: ಪ್ರಯೋಗ ಮಾಡಿಲ್ಲ,
2: ಪ್ರಯೋಗ ಮಾಡಿಲ್ಲ.
1: ಕೋಳಿಗಳನ್ನ ಏನಾದ್ರು ಕೊಂಡಿದ್ರಾ ನಿಮ್ಮಲ್ಲಿ?
2: ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವೇನ್ ಮಾಡ್ತೀವಿ ಈಗ ಮೇನ್ ಚಾಲೆಂಜಿಂಗ್ ಅಂದ್ರೆ ಕಂಪೋಸ್ಟಿಂಗ್ ಅಲ್ಲಿ ಒಂದು ಓಡರ್ ಪ್ರಾಬ್ಲಮ್ ಇದೆ ಅಂದ್ರೆ ವಾಸನೆ ಬರುತ್ತೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ನೊಣಗಳ ಪ್ರಾಬ್ಲಮ್ ಇದೆ. ಸೊ ನೀವು ಎಲ್ಲೇ ಹೋದ್ರು ನಿಮ್ಗೆ ಎಲ್ಲೇ ಯಾವುದೇ ಕಾಂಪೋಸ್ಟ್ ಘಟಕ ಹೋದ್ರು ನಿಮ್ಗೆ 2 main problems, ಒಂದು ಓಡರ್ ಪ್ರಾಬ್ಲಮ್, ವಾಸನೆ, ಇಂದು ನೊಣಗಳದು. ಈ ನೊಣಗಳು ಏನ್ ಮಾಡುತ್ತೆ ಅಂದ್ರೆ ಡಿಕೇಯಿಂಗ್ ಆಗುತ್ತೆ, ಕೊಳೆಯುತ್ತಾ ಇರುವಂತ ವಸ್ತುಗಳಂದ್ರೆ ತುಂಬಾ ಇಷ್ಟ. ಆ ವಾಸನೆಗೆ ಎಷ್ಟೇ ಕಿಲೋಮೀಟರ್ ದೂರದಲ್ಲಿ ಇದ್ರು ಇದು ಹಾರ್ಕೊಂಡ್ ಬಂದ್ಬಿಟ್ಟು ಆ ವಾಸನೆಗೆ ಅಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಮೊಟ್ಟೆ ಇಕ್ಕುತ್ತೆ. ಹಿಂಗ್ ಟಚ್ ಮಾಡಿ ಒಂದ್ಸರಿ ಹಿಂಗ್ ಟಚ್ ಮಾಡಿ ಹೋದಾಗ ಸುಮಾರು 500 ಮೊಟ್ಟೆಗಳು ಬರುತ್ತೆ ಒಂದು ನೊಣೆಯಿಂದ. ಆ ಮೊಟ್ಟೆಗಳು ಏನಾಗುತ್ತೆ ಅಂದ್ರೆ ನಮಗೆ ಸುತ್ತವಾದ ಒಂಥರ ಅದಕ್ಕೆ ಹೊಂದಿಕೊಳ್ಳುವಂತ ವಾತಾವರಣ ಇರೋದ್ರಿಂದ ಇಮಿಡಿಯೇಟ್ ಆಗಿ ಲಾರ್ವಾ ಆಗುತ್ತೆ, ಮ್ಯಾಗಾಟ್ಸ್. ಈಗ ನೀವು ಮನೇಲಿ ಏನಾದ್ರು ಕಿಚನ್ ಅಲ್ಲಿ ಏನಾದ್ರು ಇಟ್ಕೊಂಡಿರ್ತೀರಾ, ಅವಾಗ ಇದ್ದಂಗೆ ನಿಮ್ಗೆ ಅನ್ಸುತ್ತೆ ಏನಿದು ಇದಿಷ್ಟೊಂದು ಹುಳಗಳು ಬಂದ್ಬಿಡ್ತಲ್ಲ ಅಂತ. ಅದು ಏನು ಹುಳ ಅಲ್ಲ, ಅದು ನೊಣಗಳದು ಮರಿಗಳು, ಅದನ್ನ ಮ್ಯಾಗಾಟ್ಸ್ ಅಂತ ಹೇಳ್ತಾರೆ. ಸೊ ಈ ಕೋಳಿಗಳು ಏನ್ ಮಾಡ್ತಾರೆ, ಫಸ್ಟ್ ಪ್ಲಾಂಟ್ಗೆ ಬಂದಾಗ 2 ಕೋಳಿ 2 ನಾಟಿ ಕೋಳಿತ್ತದೆ. ಸೊ ಏನ್ ಮಾಡ್ತೀವಿ, ಇದ್ದದ್ದು ಏನ್ ಕೆಲಸ ಅಂದ್ರೆ ಹೋಗೋದು ಬರೀ ಎಲ್ಲೆಲ್ಲಿ ಇದು ಲಾರ್ವಾಗಳಿರುತ್ತೆ, ಮ್ಯಾಗಾಟ್ಸ್ ಇರುತ್ತೆ, ಅದನ್ನ ಹೋಗ್ಬಿಟ್ಟು ತಿನ್ನೋದು ಬರೋದು ಅಷ್ಟೇ. ಅದು ಬಯಾಲಜಿಕಲಿ ಹೆಂಗೆ ಆಕ್ಟಿವ್ ಆಗಿದೆ ಅಂದ್ರೆ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಲಾರ್ವಾ ಇರುತ್ತೆ ಅಂತ ಈ ನಾಟಿ ಕೋಳಿಗಳಿಗೂ ಗೊತ್ತಿತ್ತು. ಆ ಟೈಮಲ್ಲಿ ಹೋದ ತಕ್ಷಣ ಆ ಟೈಮ್ ಆ ಸ್ಪಾಟ್ ಅಲ್ಲಿ ಹೋಗಿ ಅದು ಮ್ಯಾಗಾಟ್ಸ್ ನ ತಿನ್ನೋದಷ್ಟೇ. ಈಗ ಆ 2 ನಾಟಿ ಕೋಳಿಯಿಂದ ಸುಮಾರು ಈಗ ಅನ್ನಷ್ಟೊಂದು ನಮ್ಗೆ 30-35 ನಾಟಿ ಕೋಳಿಗಳಿದೆ. ಅದು ಸಾಧು ಮರಿಗಳು ಮಾಡಿ ಅದನ್ನೇ ಇದುವರೆಗೆ ನಾನು ಮೊದಲನೇ ತಂದಾಗ್ಲಿಂದ ಇದ್ರಿಗೆ ಒಂದ್ ಹಿಡಿ ಭತ್ತ ಹಾಕಿಲ್ಲ, ಇವೆಲ್ಲ ಬರೀ ಈ ರಾಜಗಳು ಮತ್ತೆ ಈ ನೊಣಗಳು ತಿನ್ಕೊಂಡು ಬದುಕಿವೆ.
1: ಮೊಟ್ಟೆ ಏನ್ ಇಡಲ್ವಾ ಕೋಳಿಗಳು?
2: ಮೊಟ್ಟೆ ಇರ್ತವೆ. ಸೊ ಪ್ಲಾಂಟ್ ಅಲ್ಲಿ ಇರೋರು ಎಲ್ಲಾ ವರ್ಕರ್ಸ್ ಗಳಿದೀವಿ. ಸೊ ಇದು ತಿನ್ನುವಂತದಲ್ಲ, ಇದು ಪ್ರಕೃತಿನ ಸಂರಕ್ಷಣೆ ಮಾಡುವಂತಹ ಜೀವಿ. ಸೊ ನಾನು ನೀವು ಹೆಂಗಿದೆ, ಸೊ ಇವ್ರ ದೇರ್ ಆಲ್ ಮೆಂಬರ್ಸ್ ಆಫ್ ದ ಪ್ಲಾಂಟ್ ಅಂದ್ರೆ ಈ ಹಸುಗಳು, ನಮ್ಮ ಎರೆಹುಳುಗಳು ಮತ್ತೆ ಈ ನಾಟಿ ಕೋಳಿಗಳು, ನಾಯಿಗಳು, ಇದಿಷ್ಟು ಮೆಂಬರ್ಸ್ ಆಫ್ ದ ಪ್ಲಾಂಟ್. ಸೊ ನಾವ್ ಹೆಂಗೆ ಇಬ್ರು ನೋಡ್ಕೋತೀವಿ, ನಾವ್ ಎಷ್ಟು ಕೆಲಸ ಮಾಡ್ತೀವಿ ಅದಕ್ಕೇನ್ ಜಾಸ್ತಿ ಕೆಲಸ ಮಾಡ್ತಾ ಇವೆ. ಸೊ ಇದನ್ನ ಏನು ಮಾಡಬಾರ್ದು ಅಂತ. ಸೊ ಮೊಟ್ಟೆಗಳು ಏನೇ ಬಂದ್ರೂ ಅದನ್ನ ಮರಿ ಮಾಡ್ತೀವಿ.
1: ಪರವಾಗಿಲ್ಲ. ಈ ನಾಯಿಗಳಿರ್ಬೋದು?
2: ಸೊ ನಾಯಿಗಳೇ ಏನೇ ಇಲ್ಲ, ಅದು ಕಾಯೋದಕ್ಕೆ ಅಷ್ಟೇ, ಪ್ಲಾಂಟ್ ಕಾಯೋದಕ್ಕೆ.
1: ಓಕೆ, ಈಗ ಕಾರ್ಬನ್ ರೇಷಿಯೋ ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ? ಈಗ ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಎರಡನ್ನು ಕೂಡ ತಾವು ಮಿಶ್ರಣ ಮಾಡಿ ಕಾಂಪೋಸ್ಟ್ ಮಾಡ್ತೀರಿ?
2: ಇಲ್ಲ, ಒಣ ತ್ಯಾಜ್ಯ ಮತ್ತೆ ಹಸಿ ತ್ಯಾಜ್ಯ ಮಾಡೋದಿಲ್ಲ. ಒಣ ತ್ಯಾಜ್ಯ ಅಂದ್ರೆ ಮರುಬಳಕೆ, ಅದನ್ನ ಸೆಪರೇಟ್. ಇದು ಈಗ ಬರೀ ಇದು ಕೊಳೆಯಂತ ವಸ್ತುಗಳು ಮಾತ್ರ ನಾವು ಕಾಂಪೋಸ್ಟ್ ಮಾಡ್ತೀವಿ.
1: ಆಯ್ತು, ಈ ಕೊಳೆಯುವಂತಹ ವಸ್ತುವಿನಲ್ಲಿ ಕಾರ್ಬನ್ ಯಾವುದು?
2: ಕೊಳೆಯಂತ ವಸ್ತುಗಳು ಯಾವುದು ಗ್ರೀನ್ ಇರೋದಿಲ್ವಾ, ನಮ್ಗೆ ಪ್ರಕೃತಿ ಸುತ್ತಮುತ್ತ ದೊರೆಯುವಂತ ವಸ್ತುಗಳು ಯಾವ್ದು ಗ್ರೀನ್ ಇರೋದಿಲ್ವಾ ಕಾರ್ಬನ್ ಜಾಸ್ತಿ ಇರುತ್ತೆ. ಈಗೇನಂದ್ರೆ ಎಲೆ ಹಸಿಯಾಗಿದ್ದಾಗ ಅದು ನೈಟ್ರೋಜನ್ ಜಾಸ್ತಿ ಇರುತ್ತೆ, ಅದು ಒಣಗಿದಾಗ ಅದು ನೈಟ್ರೋಜನ್ ಇರೋದಿಲ್ಲ, ಕಾರ್ಬನ್ ಜಾಸ್ತಿ ಇರುತ್ತೆ. ಹುಲ್ಲು ಹುಲ್ಲು ಅಷ್ಟೇ, ಹಸಿಯಾಗಿದ್ದಾಗ ನೈಟ್ರೋಜನ್ ಜಾಸ್ತಿ ಇರುತ್ತೆ, ಒಣಗಿದಾಗ ಕಾರ್ಬನ್ ಜಾಸ್ತಿ ಇರುತ್ತೆ. ಸೊ ಹುಲ್ಲು ಮತ್ತೆ ಡ್ರೈ ಲೀವ್ಸ್ ಮತ್ತೆ ಸಾಡಸ್ಟ್ ಪೇಪರ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಯೂಸ್ ಮಾಡಬಹುದು. ಸೊ ಇದಿಷ್ಟು ಕಾರ್ಬನ್ ರಿಚ್.
1: ಈಗ 25:1 ಅಂತ ಹೇಳಿದ್ರಲ್ಲ, ಆ ರೇಷನ್ ಹೇಗೆ ಕಾಪಾಡ್ತೀರಿ ನೀವು?
2: ಸೊ 25:1 ಅಂದ್ರೆ, ಸೊ ನಮ್ಗೆ ಈ ಕಾರ್ಬನ್ ಇರ್ತಲ್ಲ ನಮ್ಗೆ ಜೊತೆಗೆ ಏನು ಕಸ ಬರುತ್ತೆ, ಸೊ ಅದ್ರಲ್ಲಿ ನಮ್ಗೆ ಹೇರಳವಾಗಿ ಒಣ ಎಲೆಗಳು ಬರುತ್ತೆ, ಮತ್ತೆ ಸುತ್ತಮುತ್ತ ಎಲ್ಲೇ ನಮ್ಗೆ ಈ ಪಾರ್ಕ್ಗಳಲ್ಲಿ ಏನೇನು ನಮ್ಗೆ ಒಣ ಹುಲ್ ಸಿಗುತ್ತೆ, ಸೊ ಅದನ್ನು ಸೋರ್ಸ್ ಮಾಡ್ಕೋತೀವಿ, ನಮ್ಮ ಪ್ಲಾಂಟ್ ಬೇಕು ಅಂತ ತರಿಸ್ಕೋತೀವಿ. ಸೊ ಅದರಿಂದ ಲಗ್ಗೆ ನಮ್ಗೆ ಏನಂದ್ರೆ ಈ ಕಾರ್ಬನ್ ಟು ನೈಟ್ರೋಜನ್ ರೇಷೋ ಮೇಂಟೈನ್ ಮಾಡ್ತೀವಿ. ಈ ರೇಷೋ ಮೇಂಟೈನ್ ಮಾಡದೆ ಹೋದ್ರೆ ನಮ್ಗೆ ಎಲ್ಲ ಸಿಕ್ಕಾಬಿಡೆ ಓಡೋ ಪ್ರಾಬ್ಲಮ್ ಬರುತ್ತೆ,
1: ವಾಸನೆ ಬರುತ್ತೆ
2: ಸಿಕ್ಕಾಬಿಡೆ ವಾಸನೆ. ಜೊತೆಗೆ ಈ ನಾವು ಏನು ಕಂಪೋಸ್ಟಿಂಗ್ ಮಾಡ್ತೀವಿ ಅದರಲ್ಲಿ ನಾವು ಏನ್ ಮಾಡ್ತೀವಿ, ಇದು ನಾನ್ ವೆಜಿಟೇರಿಯನ್ ವೇಸ್ಟ್ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡಬಾರ್ದು. ಸೊ ನಾನ್ ವೆಜಿಟೇರಿಯನ್ ವೇಸ್ಟ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಅಮೋನಿಯಾ ಬರುತ್ತೆ. ಸೊ ಅಮೋನಿಯಾ ಬಂದಾಗ ಅದರಂತೂ ಪಂಜೆಂಟ್ ಓಡರ್ ಅಂದ್ರೆ ತುಂಬಾ ಕೆಟ್ಟ ವಾಸನೆ ಇರುತ್ತೆ. ಸ್ವಲ್ಪ ಹತ್ರ ಹೋದ್ರು ಅಷ್ಟೇ ಅದಕ್ಕೆ ನಮ್ಗೆ ಕಣ್ಣು ಐ ಇರಿಟೇಷನ್ ಆಗುತ್ತೆ, ಕಣ್ಣು ಉರಿ ಬರುತ್ತೆ. ಸೊ ಈ ತರ ವಸ್ತುಗಳನ್ನ ನಾವು ಸಪರೇಟ್ ಆಗಿ ಟ್ರೀಟ್ ಮಾಡಬೇಕು. ಈ ತರ ವಸ್ತುಗಳನ್ನ ಏನ್ ಮಾಡ್ಬೇಕು ಅಂದ್ರೆ, ನಾವು ಏನ್ ಮಾಡ್ತೀವಿ, ಸುಮಾರು ಮಡಿಕೆಗಳು ತಗೊಂಡಿದೀವಿ. ಸೊ ನಾವ್ ಏನ್ ಮಾಡ್ತೀವಿ, ಈ ತರ ನಾನ್ ವೆಜಿಟೇರಿಯನ್ ವೇಸ್ಟ್ ಬಂದಾಗ ಏನ್ ಮಾಡ್ತೀವಿ, ಮಡಿಕೆಗಳಿಗೆ ಹಾಕ್ಬಿಟ್ಟು ಅದಕ್ಕೆ ಪ್ರೊಪೋರ್ಷನ್ ಆಗಿ 2:1 ಎರಡು ಕೆಜಿ ನಾನ್ ವೆಜ್ ವೇಸ್ಟ್ ಆದ್ರೆ ಆಲ್ಮೋಸ್ಟ್ 1 kg ಅಷ್ಟು ಬೆಲ್ಲ ಹಾಕ್ಬಿಡ್ತೀವಿ. ಬೆಲ್ಲ ಹಾಕ್ಬಿಟ್ಟು ಆಲ್ಮೋಸ್ಟ್ ಮುಚ್ಚಿಬಿಡ್ತೀವಿ. ಆಲ್ಮೋಸ್ಟ್ ಒಂದು 2 ತಿಂಗಳಷ್ಟು 2 ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು ಪೂರ್ತಿ ಏನಾದ್ರು ಲಿಕ್ವಿಡ್ ಆಗುತ್ತೆ. ಸೊ ಕೊಳ್ತಿ ಕೊಳ್ತಿ ಕೊಳ್ತಿ ಲಿಕ್ವಿಡ್ ಆಗುತ್ತೆ. ಸೊ ಇದರಲ್ಲಿ ನಮ್ಗೆ NPK ವ್ಯಾಲ್ಯೂ ಏನಿರುತ್ತೆ ಅದು ತುಂಬಾ ಹೇರಳವಾಗಿರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ನೀರ್ ಜೊತೆ ಮಾಡ್ಕೊಂಡು ಗಿಡಗಳಿಗೆ ಸಿಂಪಡಣೆ ಮಾಡಬಹುದು.
1: ಗಿಡಗಳನ್ನು ಹಾಕಿದಿರಾ ಅಲ್ಲಿ?
2: ಹಾ, ಗಿಡಗಳು ಈ ನಮ್ಗೆ ಈ ಕಂಪೋಸ್ಟ್ ಮಾಡ್ತೀವಲ್ಲ, ಸೊ ಕಂಪೋಸ್ಟ್ ಮಾಡಿದಾಗ ಏನ್ ಮಾಡ್ತೀವಿ, ಅದನ್ನ ಫುಲ್ 100% ಕಂಪೋಸ್ಟ್ ಮಾಡೋದಿಲ್ಲ, ಬರೀ 20% ಮಾತ್ರ ಡಿಕೆ ಮಾಡ್ತೀವಿ, ಡಿಗ್ರೇಡ್ ಮಾಡ್ತೀವಿ. ಅದಾದ ಏನ್ ಮಾಡ್ತೀವಿ ನಾವಂದ್ರೆ, ಎರೆಹುಳು ತೊಟ್ಟಿಗಳಿದೆ, ಆ ಎರೆಹುಳು ತೊಟ್ಟಿಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಎರೆಹುಳು ತೊಟ್ಟಿಗಳು ಏನ್ ಮಾಡ್ತೀವಿ ಅಂದ್ರೆ, ನಾವು ಒಂದು ಸ್ಪೀಷೀಸ್ ಲೈಕ್ ಎಡಿಸ್ ಯೂಜಿನಿ ಅಂತ ಒಂದು ಅರ್ಥ್ವರ್ಮ್ ಸ್ಪೀಷೀಸ್, ಅದನ್ನ ಏನ್ ಮಾಡಿದೀವಿ ಅಂದ್ರೆ, ಮುಂಚೆ ತಂದ್ವಿ ಸುಮಾರು ರೀತಿಯಾದ ಎರೆಹುಳುಗಳನ್ನೆಲ್ಲ ತಂದ್ವಿ, ಬಟ್ ಸರ್ವೈವ್ ಆಗಿದ್ದು ಇದೊಂದೇ.
1: ಯಾವ್ಯಾವ ತಳಿದ್ರಿ ಎರೆಹುಳದು?
2: ಅದ್ರಲ್ಲಿ ನಾವು ADCG ಜೊತೆ ಇನ್ನೊಂದು 2-3 ತಳಿ ತಂದಿದ್ವಿ. ಬಟ್ ಅವಾಗ ಏನಾಯ್ತು ಅಂದ್ರೆ, ನೈಟ್ರೋಜನ್ ರೇಷೋ ಸರಿ ಮೇಂಟೈನ್ ಮಾಡ್ತಿರ್ಲಿಲ್ಲ, ಸೊ ಜೊತೆಗೆ ನಾವು ಮಾಯ್ಚರೈಸರ್ ಸರಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಸೊ ಈ ತರದ್ರಿಂದ ನಮ್ಗೆ ಸರಿಗೆ ನಮ್ಗೆ ಕೊಳಿತಿರ್ಲಿಲ್ಲ. ಫಸ್ಟ್ ಇನಿಷಿಯಲಿ ತಂದಾಗ ಏನ್ ಮಾಡ್ತಾ ಇದ್ವಿ, ಆ ರೀತಿ ಇರೋದ್ರಿಂದ ಮತ್ತೆ ಜೊತೆಗೆ ಈ ಕಸ ಇದೆಯಲ್ಲ ಅದ್ರಲ್ಲಿ ಏನ್ ಬರುತ್ತೆ ಅಂತ ದೇವ್ರಿಗೂ ಗೊತ್ತಾಗಲ್ಲ, ಇಷ್ಟು ರೀತಿ ಬರುತ್ತೆ. ನಿಮ್ಗೆ ಯಾವಾಗ ಒಂದು ದಿವಸ ಬರುವಂತ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತಲ್ಲ, ಅದು ಒಂದು ದಿನ ಬರುವಂತ ಕಸ ಇನ್ನೊಂದು ದಿವಸ ಬರೋದಿಲ್ಲ. ಸೊ ಅದರಲ್ಲಿ ಹೋಮೋಜಿನಿಟಿ ಅಂದ್ರೆ ಸಮಾನತೆ ಇರೋದ್ರಿಲ್ಲ, ಸಮಾನತೆ ಇಲ್ದಿಲ್ಲ ಇರೋದ್ರಿಂದ ಸೊ ನಮ್ಗೆ ಏನಾಗುತ್ತೆ ಅಂದ್ರೆ, ನಾವು ಪ್ರಿಡಿಕ್ಟ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ಆ ಹೋಮೋಜಿನಿಟಿ ಯಾವಾಗಿರಲ್ಲ ಅವಾಗ ಅರ್ಥ್ವಾಮ್ಸ್ಗೆ ಶಾಕ್ ಆಗುತ್ತೆ. ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ಕಸದಿಂದ ಎರೆಹುಳ ಗೊಬ್ಬರ ತಯಾರಿಸೋದ ನಮ್ಗೆ ಆ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಲ್ಮೋಸ್ಟ್ 6 ತಿಂಗಳು ಬೇಕಾಯ್ತು.
1: ಯೂಟ್ರಲಸ್ ಯೋಜನೆಯನ್ನ ಒಗ್ಗಿದೆ,
2: ಈಗ ಒಗ್ಗಿದೆ ಅದು.
1: ಓಕೆ, ಅಂದ್ರೆ ಈ ತರಹ ಕಸ ತಿನ್ನುವಂತಹ ಎರೆಹುಳುಗಳೇ ಬೇರೆ ಅಂತ ನೀವು ಹೇಳ್ತೀರಿ ಅಂದ್ರೆ ಅದಕ್ಕೆ ಒಗ್ಗಂಡಿರ್ಬೇಕು.
2: ಎಲ್ಲಾನು ತಿಂತವೆ, ಬಟ್ ಇದೇನಾಗಿದೆ, ಈ ಕಸದಲ್ಲಿ ನಮ್ಗೆ ಈ ಗೊಬ್ಬರದಲ್ಲೇ ಹುಟ್ಟಿ ಬೆಳಿ ಅದ್ರ ನೆಕ್ಸ್ಟ್ ಸಂತತಿನೂ ಇದರಿಂದಲೇ ಬಂದಿರೋದ್ರಿಂದ, ಸೊ ಜನರೇಷನ್ಸ್ ಟು ಜನರೇಷನ್ಸ್ ಇದಲ್ಲೇ ಕಸದಲ್ಲೇ ಹುಟ್ಟಿ ಕಸದಲ್ಲೇ ಬೆಳೀತಾರೋ ಇದರಿಂದ, ಸೊ ಇದು ಒಗ್ಕೊಂಡಿದೆ. ಸೊ ಇದು ಯಾವ್ದೇ ಬೇರೆ ಕಸದಲ್ಲಿ ಹಾಕಿದ್ರು ಈ ಸ್ಪೀಶೀಸ್ ಬದುಕುತ್ತೆ.
1: ಯಾವ ರೀತಿ ಮಾಡ್ತೀರಿ ಕಾಂಪೋಸ್ಟ್ ಹೇಳಿ ಸರ್?
2: 1 ತಿಂಗಳಷ್ಟು ನಾವು ಏನ್ ಮಾಡ್ತೀವಿ, ಕೊಳಿಸ್ತೀವಿ, ಬರೀ ನಮ್ದು ಏನೋ ಕಲ್ಚರ್ ಹಾಕ್ಬಿಟ್ಟು ನಾವು ಕೊಳಿಸ್ತೀವಿ. ಆ ಕೊಳಿಸ್ದಾಗ ಏನಾಗುತ್ತೆ ಅಂದ್ರೆ, ಅದ್ರಲ್ಲಿ ಬರುತ್ತಲ್ವ ಆ ಕಂಪೋಸ್ಟ್ 50% ಅಥವಾ 60% ಅಷ್ಟು ಕೊಳಿಸ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ವರ್ಮಿ ಫೀಡ್ ಅಂತ ಕರಿತೀವಿ. ಅದನ್ನ ಏನ್ ಮಾಡ್ತೀವಿ, ತೊಟ್ಟಿಗೆ ಹಾಕ್ತೀವಿ. ತೊಟ್ಟಿಗೆ ಹಾಕ್ಬಿಟ್ಟು ತೊಟ್ಟಿನ ತುಂಬಿಟ್ಟು ನಾವೇನ್ ಮಾಡ್ತೀವಿ, ಅದ್ರ ಮೇಲೆ ಸಗಣಿ ತಾರಿಸ್ಬಿಡ್ತೀವಿ. ಸಗಣಿ ತಾರಿಸ್ಬಿಟ್ಟು ಏನ್ ಮಾಡ್ತೀವಿ, ಒಂದೆರಡು ದಿವಸ ಟೆಂಪರೇಚರ್ ಚೆಕ್ ಮಾಡ್ತೀವಿ. ಯೂಶಲಿ 45-50 ಆ ತರ ಇರುತ್ತೆ, ಆ ಟೆಂಪರೇಚರ್ ಇಳಿಬೇಕು ಸ್ವಲ್ಪ, ಅಷ್ಟು 35 ಡಿಗ್ರಿ ಅಷ್ಟು ಇಳಿಬೇಕು. ಇಳಿದಾಗ ಏನಾಗುತ್ತೆ ಅಂದ್ರೆ, 30-35 ಡಿಗ್ರಿ ಎರೆಹುಳುಗಳಿಗೆ
1: ಆರಾಮಾಗಿರುವಂತಹ
2: ವಾತಾವರಣ. ಸೊ ಯಾವಾಗ 30 ಡಿಗ್ರಿ ಅಷ್ಟು ಬರುತ್ತೆ, ಸೊ ಅವಾಗ ಏನ್ ಮಾಡ್ತೀವಿ, ಈ ಎರೆಹುಳುಗಳನ್ನ ಮೇಲೆ ಹಾಕ್ತೀವಿ, ಯಾವಾಗ್ಲೂ ಒಳಗಡೆ ಹಾಕೋದಿಲ್ಲ, ಮೇಲಡೆ ಹಾಕ್ತೀವಿ. ಮೇಲೆ ಹಾಕಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಎರೆಹುಳುಗಳು ಏನ್ ಮಾಡ್ತವೆ, ಟನಲ್ಸ್ ಮಾಡ್ಕೊಳುತ್ತೆ. ಟನಲ್ಸ್ ಮಾಡ್ಕೊಂಡು ಕೆಳಗಡೆ ಹೋಗುತ್ತೆ. ಸೊ ಏನ್ ಮಾಡುತ್ತೆ, ಕೆಳಗಡೆ ಹೋದಾಗ ಏನಾಗುತ್ತೆ, ಅದು ಏನ್ ಮಾಡುತ್ತೆ ಅಂದ್ರೆ, ಊಟ ತಿನ್ನಕ್ ಶುರು ಮಾಡುತ್ತೆ. ಈ ಏನ್ ಆರ್ಗಾನಿಕ್ ಮ್ಯಾಟರ್ ಇರುತ್ತೆ ಅದನ್ನ ತಿನ್ನಕ್ ಶುರು ಮಾಡುತ್ತೆ ತಿನ್ನ. ಸೊ ಈ ವಿಶೇಷತೆ ಏನು ಅಂದ್ರೆ, ಈ ಎರೆಹುಳದು ತಿಂದಾದ್ಮೇಲೆ ಅದ್ರ ಮನೆಯಲ್ಲಿ ಅದು ಗೊಬ್ಬರ ಹಾಕೋದಿಲ್ಲ, ಮೇಲ್ಡೆ ಬಂದ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಕೆರಡೋಗುತ್ತೆ. ಈ ಒಂದು ಎರೆಹುಳದ ಸ್ವಭಾವದಿಂದ ನಮ್ಗೆ ಗೊಬ್ಬರ ಎಲ್ಲ ಮೇಲ್ಗಡೆ ಸಿಗುತ್ತೆ. ನಾವು ಪ್ರತಿ ದಿವಸ ಏನ್ ಮಾಡ್ತೀವಿ, ಮೇಲ್ಗಡೆ ಅದನ್ನ ಸ್ಕ್ರೇಪ್ ಮಾಡ್ತೀವಿ, ಎರೆಹುಳ ಸ್ಕ್ರೇಪ್ ಮಾಡ್ಕೊಂಡು ಎರೆಹುಳ ಗೊಬ್ಬರ ತಗೋತೀವಿ.
1: ಏನ್ ಎರೆಹುಳ ಗೊಬ್ಬರದ ವಿಶೇಷ ಏನ್ ಸರ್? ಎಲ್ಲಾ ಗೊಬ್ಬರದಂಗೆ ಈ ಗೊಬ್ಬರ ಅಲ್ವೇ
2: ಸರ್? ಎರೆಹುಳ ಗೊಬ್ಬರದಲ್ಲಿ ಯೂಶಲಿ ಎನ್ ಪಿ ಕೆ ಏನಿರುತ್ತೆ ಬೇರೆ ಗೊಬ್ಬರದಲ್ಲಿ ಅದು ಇರುತ್ತೆ. ಇದೆಲ್ಲ ಏನಿರುತ್ತೆ, ಫಲ್ವಿಕ್ ಆಸಿಡ್ ಮತ್ತೆ ಹ್ಯೂಮಿಕ್ ಆಸಿಡ್ ಅಂತಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಮ್ದು ಸೆಲ್ ಪ್ಲಾಂಟ್ ಸೆಲ್ ಡಿವಿಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಜೊತೆಗೆ ನಿಮ್ಗೆ ಫ್ಲವರಿಂಗ್ ಅದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ 5 ಫ್ಲವರ್ ಬರೋ ಕಡೆ ನಮ್ಗೆ 15 ಫ್ಲವರ್ ಬರುತ್ತೆ. ಸೊ ಯಾವ ನಿಮ್ಗೆ ಸೆಲ್ ಡಿವಿಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಎನ್ ಪಿ ಕೆ ಬರೀ ಶಕ್ತಿ ಕೊಡುತ್ತೆ, ಇದು ಸೆಲ್ ಡಿವಿಷನ್ ಮಾಡುತ್ತೆ. ಸೊ ನಿಮ್ಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ ನಿಮ್ಗೆ.
1: ಎಷ್ಟು ದಿನದಲ್ಲಿ ಎರೆಗೊಬ್ಬರ ತಯಾರಾಗಬಹುದು
2: ಸರ್? ಇದು ಹೆಂಗೆ ಅಂದರೆ, ಎರೆಹುಳ ಗೊಬ್ಬರ ತಯಾರಾಗೋದು ನಮಗೆ ಇಟ್ಸ್ ಎ ಡೈಲಿ ರುಟೀನ್, ಪ್ರತಿದಿನ ಇದು ಬರ್ತಾನೇ ಇರುತ್ತೆ,
1: ಗೊಬ್ಬರ
2: ತಯಾರಾಗ್ತಾನೇ ಇರುತ್ತೆ. ಸೊ ಬಟ್ ನಾವೇನು ಮಾಡೋದು, ನಮಗೆ ಈ ವರ್ಮಿ ಫೀಡ್ ಅಂತ ಹೇಳ್ತೀವಿ, ಕಾಂಪೋಸ್ಟ್ ಮಾಡಿ 60% ಕಾಂಪೋಸ್ಟ್ ಮಾಡಿ ಅದೇನು ವರ್ಮಿ ಫೀಡ್ ಮಾಡ್ತೀವಿ, ಅದನ್ನು ನಮಗೆ ತಯಾರಿಸಲಿಕ್ಕೆ ಆಲ್ಮೋಸ್ಟ್ 1.5 ತಿಂಗಳು ಬೇಕಾಗುತ್ತೆ.
1: ಪ್ರತಿನಿತ್ಯ ಸಿಗ್ಬೋದು ನಿಮಗೆ ಎರೆಗೊಬ್ಬರ
2: ಸರ್? ಈಗ ನಮಗೆ ಪ್ರತಿನಿತ್ಯ ಆಲ್ಮೋಸ್ಟ್ 500-600 ಕೆಜಿ ಸಿಗ್ತಾ ಇದೆ. ಸೊ ಈಗ ನಾವು ಮತ್ತೆ ಅಡಿಷನಲ್ ಪೀಡ್ಸ್ ಹೋಗ್ತೀವಿ, ಯಾಕಂದ್ರೆ ನಮ್ಮ ಹತ್ರ ವರ್ಮಿ ಫೀಡ್ ಜಾಸ್ತಿ ಬಟ್ ತೊಟ್ಟಿಗಳು ಕಮ್ಮಿ ಇದೆ, ತೊಟ್ಟಿಗಳು ಇನ್ನು ಮತ್ತೆ ಇನ್ಕ್ರೀಸ್ ಮಾಡ್ಕೋತಾ ಇದೀವಿ. ಸೊ ಇನ್ಕ್ರೀಸ್ ಮಾಡಿದ ತಕ್ಷಣ ಆಲ್ಮೋಸ್ಟ್ 1-2 ಟನ್ನಷ್ಟು
1: ಮಾರಾಟ ಮಾಡ್ತೀರಾ ಸರ್ ತಾವು?
2: ಸರ್ ಗೊಬ್ಬರ ಮಾರಾಟದ್ದು ಹಿಂಗೆ ಅಂದ್ರೆ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಸರ್. ಮೊದಲೇ 1 ವರ್ಷ ಮಾತ್ರ ತುಂಬಾ ಶ್ರಮ ಪಟ್ವಿ. ಎಲ್ಲರೂ ಎರೆಹುಳ ಗೊಬ್ಬರ ಅಂದ್ರೆ ಕೆಲವರಿಗೆ ಇಷ್ಟ, ಬಟ್ ಅದು ಗಿಡಗಳ ಹಾಕಕ್ಕೆ ಹೇಗೆ, ಯಾಕಂದ್ರೆ ಯಾವಾಗಲೂ ಬರೀ ಕೆಮಿಕಲ್ಸ್ ಹಾಕ್ತಾ ಇದ್ರು. ಸೊ ಈ 1 ವರ್ಷ ಲೈಕ್ ನಾವೇ ಫ್ರೀಯಾಗಿ ಕೊಟ್ವಿ ಎಲ್ಲರಿಗೂ, ನೋಡಿ ಉಪಯೋಗಿಸಿ ನಮ್ದೆಲ್ಲ ಹೆಂಗ್ ಬರುತ್ತೆ ಅಂತ. ನೀವು ಪೂರ್ತಿ ಎಲ್ಲಾ ಜಮೀನ್ಗೂ ಹಾಕ್ಬೇಡಿ, ಎಲ್ಲಾ ಸಿಗಳಿಗೂ ಹಾಕ್ಬೇಡಿ, ಓನ್ಲಿ ಒಂದು 20% ಅಥವಾ 10% ಹಾಕೊಳ್ಳಿ ಅಂತ ಹೇಳಿದ್ರು. ಸೊ ಫಸ್ಟು ಕೊಟ್ವಿ. ಸೊ ಒಬ್ಬ ಬಂದ್ಬಿಟ್ಟು ಸರ್ ನಿಮ್ದು ಗೊಬ್ಬರ ತುಂಬಾ ಚೆನ್ನಾಗಿದೆ ಸರ್, ಯಾವ ಗಿಡಕ್ಕೆ ಹಾಕಿದ್ರು ಅಂತ ಕೇಳಿದ್ವಿ. ಸರ್ ಚೆಂಡು ಹೂವಾಗ ಹಾಕಿದ್ವಿ ಸರ್, ಯಾವಾಗ ಇಷ್ಟು ದಪ್ಪ ಬರ್ತಾ ಬರ್ತಾ ಇದೆ ಸರ್ ಅಂತ ಹೇಳಿದ. ಆಮೇಲೆ ನೆಕ್ಸ್ಟು ಇನ್ನೊಬ್ಬ ಬಂದ. ಸೊ ಇನ್ನೊಬ್ಬ ಬಂದು ಸರ್ ನಾವು ಕಲಂಗಡಿ ಬೆಳೆದ್ವಿ, ಇದರಿಂದ ನಾವು ತುಂಬಾ ಚೆನ್ನಾಗಿ ಇಷ್ಟು ದಪ್ಪ ಬರ್ತಾ ಇದೆ ಸರ್ ಅಂತ ಹೇಳಿ. ಸೊ ಅವಾಗ ನಮಗೆ ಫೀಡ್ಬ್ಯಾಕ್ ಬರಕ್ ಶುರು ಆಯಿತು. ಸೊ ಯಾರು ಬಂದು ಫಸ್ಟ್ ಫ್ರೀಯಾಗಿ ತೊಗೊಂಡೋಗಿದ್ರು, ಈಗೆಲ್ಲ ಅವರೇ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಈಗ
1: ರೇಟಿಂಗ್ ಮಾಡ್ತಾ ಇದ್ದೀರಿ ಸರ್?
2: ಸರ್ ಈಗ ನಾವು 6 ರೂಪಾಯಿ ಪರ್ ಕೆಜಿ ಮಾಡ್ತಾ ಇದೀವಿ.
1: 1 ಕೆಜಿಗೆ ಅಂದ್ರೆ 1 ಟನ್ಗೆ 6,000 ರೂಪಾಯಿ
2: ಆಗುತ್ತೆ ಸರ್.
1: ಅಂದ್ರೆ ಬರೀ ತಾವು ವರ್ಮಿ ಕಾಂಪೋಸ್ಟ್ ಅಷ್ಟೇ ಮಾಡ್ತಾ ಇದ್ದೀರಾ ಅಥವಾ ಇನ್ನೇನಾದ್ರೂ?
2: ಸರ್ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದೀವಿ, ಮತ್ತೆ ಪಂಚಗವ್ಯ ಮಾಡ್ತಾ ಇದೀವಿ. ಪಂಚಗವ್ಯ ಅಂದ್ರೆ ಮಾಮೂಲು 5 ವಿಧವಾದ ಹಸುಗಳಿಂದ ಬರುವಂತ ಉತ್ಪತ್ತಿ ಆಗುವಂತ ಪದಾರ್ಥಗಳು. ಸೊ ಹಾಲು, ಮೊಸರು, ಗಂಜಳ, ಸಗಣಿ, ಜೊತೆಗೆ ನೀರ ಮತ್ತೆ ಸಾವಯವ ಬೆಲ್ಲ, ಅನ್ಸಲ್ಫಲ್ ಜಾಗರಿ. ಸೊ ಇದಿಷ್ಟು ಯೂಸ್ ಮಾಡಿ ಮಿಶ್ರಣ
1: ಮಾಡ್ಕೊಂಡು.
2: ಪಂಚಗವ್ಯ ಅಂದ್ರೆ ಮೊದಲನೇದ ಏನ್ ಮಾಡ್ತೀವಿ ಸರ್, ಇದು ಸಗಣಿ ಮತ್ತೆ ತುಪ್ಪ ಇವೆರಡನ್ನ ಏನ್ ಮಾಡ್ತೀವಿ ಮಿಕ್ಸ್ ಮಾಡ್ಕೊಂಡು ಸಪರೇಟ್ ಆಗಿ ಇಟ್ಕೋತೀವಿ ಸರ್. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಮ್ಗೆ ಗಂಜಳ, ನೀರ, ಬೆಲ್ಲ, ಮೊಸರು, ಬಾಳೆಹಣ್ಣು ಇವೆರಡನ್ನ ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಕಂಟೆಲ್ ಇಟ್ಕೋತೀವಿ. 3 ದಿವಸ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇವೆರಡನ್ನ ಈ ಸಗಣಿ ಮತ್ತೆ ತುಪ್ಪ ಕಳಿಸಿದ್ದ ಜಾಡಿ ಮತ್ತೆ ಇದು ಎರಡನ್ನು ಒಂದ್ ಕಡೆ ಹಾಕಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು 18 ದಿವಸ ಹಂಗೆ ಇಡ್ತೀವಿ. ಪ್ರತಿ ದಿವಸ ಬಂದ್ಬಿಟ್ಟು 5 ನಿಮಿಷ ತಿರುಗಿಸ್ತೀವಿ. ತಿರುಗಿಸಿದಾಗ ಏನಾಗುತ್ತೆ ಅಂದ್ರೆ ಸೊ ಆಲ್ಮೋಸ್ಟ್ 18 ದಿವಸ ಆದ್ಮೇಲೆ ನಮ್ಗೆ ಪಂಚಗವ್ಯ ಸಿಗುತ್ತೆ.
1: ಅದಕ್ಕೆ ಈ ಬಯೋಚಾರ್ ಏನಾದ್ರೂ ಬೆರೆಸ್ತೀರಾ?
2: ನಾವೇನ್ ಮಾಡ್ತೀವಿ, ಇದನ್ನ ಬಯೋಚಾರ್ ಇರುತ್ತಲ್ಲ, ಆ ಬಯೋಚಾರ್ ಏನ್ ಮಾಡ್ತೀವಿ ಅದನ್ನ ಆದ್ಮೇಲೆ ತಂದು ನಾವು ಏನ್ ಮಾಡ್ತೀವಿ, ನಮ್ಗೆ ಆ ಬಯೋಚಾರ್ನ ಯಾವ್ದಲ್ಲಿ ಆಕ್ಟಿವೇಟ್ ಮಾಡ್ಬೇಕು, ಪಂಚಗವ್ಯದಲ್ಲಿ ಆಕ್ಟಿವೇಟ್ ಮಾಡ್ಬೇಕಾ ಅಥವಾ ಗಂಜಳದಲ್ಲಿ ಆಕ್ಟಿವೇಟ್ ಮಾಡ್ಬೇಕಾ, ಯಾವ್ದ್ರಲ್ಲಿ ಆಕ್ಟಿವೇಟ್ ಮಾಡ್ಬೇಕು ಅದಕ್ಕೆ ಅದ್ಬಿಡ್ತೀವಿ. ಅದ್ಬಿಟ್ಟು 6 ಅವರ್ಸ್ ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಪಂಚಗವ್ಯ ಹಾಕ್ಬೇಕು ಅಂದ್ರೆ ಅದಕ್ಕೆ 6 ಅವರ್ಸ್ ಹಾಕ್ಬಿಡ್ತೀವಿ. 6 ಅವರ್ಸ್ ಹಾಕ್ಬಿಟ್ಟು ಅವೆಲ್ಲ ಏನ್ ಮಾಡುತ್ತೆ, ಎಲ್ಲ ಅಬ್ಸರ್ವ್ ಆಗುತ್ತೆ. ಆ ಬ್ಯಾಕ್ಟೀರಿಯಾಸ್ ಜೊತೆ ನ್ಯೂಟ್ರಿಯೆಂಟ್ಸ್ ಏನೇನಿರುತ್ತೆ ಎಲ್ಲಾನು ಆ ಮೈಕ್ರೋಪೋರ್ಸ್ಗೆ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಲೈಕ್ ನೋ ಇಟ್ಸ್ ಎ ಬ್ಯಾಟ್ರಿ, ಬ್ಯಾಟ್ರಿ ಇದಂಗೆ. ಸೊ ಏನಾಗುತ್ತೆ ಅಂದ್ರೆ ನಾವು ಭೂಮಿಗೆ ಹಾಕ್ದಾಗ, ಗಿಡಗಳಿಗೆ ಏನಾದ್ರು ಸುತ್ತ ಹಾಕ್ದಾಗ ಅಂದ್ರೆ ಅದು ಯಾವಾಗ್ಲೂ ಈ ಶಕ್ತಿ ಎನ್ ಪಿ ಕೆ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಜೊತೆ ಇನ್ನದರ ಬೇರೆ ಬೇರೆ ವಸ್ತುಗಳಿರುತ್ತಲ್ಲ ಅದನ್ನ ಅದ್ರ ಜೊತೆಗೆ ಮಾಯಿಶ್ಚರ್ ಎಲ್ಲಾನು ಹೋಲ್ಡ್ ಮಾಡ್ಕೊಂಡಿರುತ್ತೆ. ಯಾವಾಗ ಬೇಕು ಪ್ಲಾಂಟ್ಗೆ ಯಾವಾಗ ಬೇಕು ಅವಾಗ ರಿಲೀಸ್ ಮಾಡ್ತಾ ಹೋಗ್ತಾ ಹೋಗುತ್ತೆ.
1: ಆತರ ಹಾಕಿ ಗಿಡಗಳನ್ನ ಬೆಳೆದಿದ್ದೀರಾ ನೀವು?
2: ನಮ್ಮ ಪ್ಲಾಂಟಲ್ಲೇ ಸುತ್ತಮುತ್ತ ಮಾಡ್ಕೊಂಡಿದ್ದೀವಿ ಸರ್. ಸೊ ನಾವು ಈಗಾಗಲೇ ಕೋಸ್ ಬೆಳೆದಿದ್ದೀವಿ, ಮೆಣಸಿನ್ಕಾಯಿ ಬೆಳೆದಿದ್ದೀವಿ, ಸಣ್ಣೀರುಳ್ಳಿ ಬೆಳೆದಿದ್ದೀವಿ. ಆ ಸಣ್ಣೀರುಳ್ಳಿ ಬೆಳೆದಾಗ ಅದ್ರದ್ದು ಹಾಕಿದ್ಮೇಲೆ ನೋಡ್ಬೇಕಲ್ಲ ಆಲ್ಮೋಸ್ಟ್ ದಪ್ಪ ಈರುಳ್ಳಿ ಅಷ್ಟು ಸೈಜ್ ಬಂದ್ಬಿಟ್ಟಿತ್ತು. ಕೆಲವರು ತಗೊಂಡೋಗಿದ್ರು ಸಣ್ಣೀರುಳ್ಳಿಗೆ ಹಾಕಿದಾಗ, ಸದೇನು ಇದು ಏನಪ್ಪ ನೀವೇನೋ ಕೆಮಿಕಲ್ಸ್ ಮಿಕ್ಸ್ ಮಾಡಿದ್ದೀರಾ, ನೀವು ಏನು ಇಷ್ಟಪ ಆಗೋಯ್ತು ಅಂತ ಕೇಳಿದ್ರು. ಇಲ್ಲ ಬನ್ನಿ ಪ್ಲಾಂಟ್ಗೆ ಬನ್ನಿ, ನಾವೇನು ಮಾಡ್ತಾ ಇದ್ದೀವಿ ಪ್ರಾತ್ಯಕ್ಷಿಕವಾಗಿ ನೋಡಿ ನೀವು ಅಂತ ತೋರಿಸಿ ಆಮೇಲೆ ಅವ್ರಿಗೂ ಮನವರಿಕೆ ಆಗಿ ಇಲ್ಲ ಇಲ್ಲ ಇದು ಫುಲ್ ಎಲ್ಲ ಜೈವಿಕ ಆಗಿದೆ, ಏನು ಕೆಮಿಕಲ್ಸ್ ಏನು ಮಿಕ್ಸ್ ಮಾಡ್ತಾ ಇಲ್ಲ. ಸೊ ಜೊತೆಗೆ ನಾವು ಇದು ಈ ಫಲ್ವಿಕ್ ಆಸಿಡ್ ಮತ್ತೆ ಹ್ಯೂಮಿಕ್ ಆಸಿಡ್ ಇರೋದ್ರಿಂದ ನಾವು ಯಾವ ಬಯೋಸ್ಟಿಮ್ಯುಲೆಂಟ್ಸ್ ಆಡ್ ಮಾಡ್ಬೇಕಾಗಿಲ್ಲ. ಎಲ್ಲ ಪ್ರಕೃತಿಯವಾಗಿ ಏನು ಶಕ್ತಿ ಬೇಕು ಒಂದು ಸಸಿಗೆ ಎಲ್ಲಾನೂ ಈ ವರ್ಮಿ ಕಂಪೋಸ್ಟು ಅಥವಾ ಪಂಚಗವ್ಯದಲ್ಲೇ ಎಲ್ಲ ಇರುತ್ತೆ.
1: ನಿಮ್ಮ ಪ್ಲಾಂಟ್ ಅಲ್ಲಿ ವಾಸನೆ ಇಲ್ಲ ಅಂತ ಹೇಳಿದ್ರಿ ಅಲ್ವಾ, ಯಾಕಿಲ್ಲ ವಾಸನೆ?
2: ಸರ್, ಇದು ಏರ್ತಾ ಇದೀವಿ ಅಂದ್ರೆ ನಾಟಿ ಹಸುಗಳು ಸಾಕೊಂಡಿದ್ವಿ. ಮುಂಚೆ ಏನ್ ಮಾಡ್ತಾ ಇದ್ವಿ, HF ಮತ್ತೆ ಜರ್ಸಿ ಆ ಹಸುಗಳು ಸಾಕೊಂಡಿದ್ವಿ. ಅದೇನಾಗುತ್ತಂದ್ರೆ ಆದ್ರಿಂದ ನಾವು ಮಾಡ್ತಾ ಇದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗೆ ಏನಂದ್ರೆ ಅಷ್ಟು ಶಕ್ತಿ ಇರಲಿಲ್ಲ. ಏನಾಗ್ತಾ ಇತ್ತು ಅಂದ್ರೆ ಬ್ಯಾಕ್ಟೀರಿಯಲ್ ಕಲ್ಚರ್ ಮಾಡಿ ಹಾಕಿದಾಗಲೂ ವಾಸನೆ ತುಂಬಾ ಇರೋದು, ಜೊತೆಗೆ ನಮ್ಗೆ ಡಿಗ್ರೇಡೇಷನ್ ತುಂಬಾ ಸ್ಲೋ ಆಗೋದು, ಆ ಥರ ಎಲ್ಲ ಆಗ್ತಾ ಇತ್ತು. ಇವಾಗ ನಾವು ವಿದೇಶಿ ತಳಿಯಿಂದ ನಾವು ದೇಶಿ ತಳಿ ಮಾಡ್ಕೊಂಡ್ವಿ. ಸೊ ಅವಾಗ ಏನಾಯ್ತು ಅಂದ್ರೆ ನಮ್ಗೆ ಆ ಬ್ಯಾಕ್ಟೀರಿಯಾಸು ಆ ನ್ಯೂಟ್ರಿಯೆಂಟ್ ಕಂಟೆಂಟು ಅವೆಲ್ಲ ನಮ್ಗೆ ಜಾಸ್ತಿ ಬರಕ್ ಶುರು ಆಯ್ತು. ನಾವು ಅವಾಗ ಇದಕ್ಕೆ ಹಾಕಿದ್ವಿ, ನಾವು ಕಂಪೋಸ್ಟಿಂಗ್ಗೆ ನಾವು ಹಾಕಿದ್ವಿ, ಆಗ ಆಕ್ಟಿವಿಟಿ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಫಾಸ್ಟ್ ಆಗಾಯ್ತು. ಸೊ ಯಾವಾಗ ನಿಮ್ಗೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಯಾವಾಗ ನೀವು ಮೇಂಟೈನ್ ಮಾಡ್ತೀರಾ ಆವಾಗ ನಿಮ್ಗೆ ವಾಸನೆ ಬರೋದಿಲ್ಲ. ಸೊ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಲೈಕ್ ಬೇರೆ ಕಡೆ ಎಲ್ಲಾ ಕಡೆ ಏನಾಗ್ತದೆ ಅಂದ್ರೆ ಏರೋಬಿಕ್ ಆಕ್ಟಿವಿಟಿ ಮಾಡ್ತಾರೆ. ಸೊ ಏನ್ ಅಂದ್ರೆ ಪ್ರತಿ 7 ದಿವಸ ಏನ್ ಮಾಡ್ತೀವಿ, ನೀವೇನು ಕಸ ಹಾಕ್ತೀವಿ, ನೀವೇನು ಗೊಬ್ಬರ ಮಾಡಕ್ ಶುರು ಮಾಡ್ತೀವಿ, ಪ್ರತಿ 7ನೇ ದಿವಸ ಒಂದ್ಸರಿ ಟರ್ನ್ ಮಾಡ್ತಾರೆ. ಸೊ ಟರ್ನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಸಲ್ಫೈಡು, ಅಮೋನಿಯಾ, ಮತ್ತೆ ನೈಟ್ರಸ್ ಆಕ್ಸೈಡು, ಮತ್ತೆ ಕಾರ್ಬನ್ ಡೈಆಕ್ಸೈಡು. ಸೊ ಇದೆಲ್ಲ ಏನ್ ಮಾಡುತ್ತೆ, ಎಲ್ಲ ಕಸದಿಂದ ಆಚೆ ಬರುತ್ತೆ. ಹೈಡ್ರೋಜನ್ ಸಲ್ಫೈಡ್ ಇದೆಯಲ್ಲ, ಅದು ತುಂಬಾ ವಾಸನೆ ಕೊಡುತ್ತದೆ. ಸೊ ಅವಾಗ ಏನಾಗುತ್ತೆ, ಸುತ್ತಮುತ್ತ ಎಲ್ಲರೂ ಅಬ್ಜೆಕ್ಷನ್ ಮಾಡಕ್ ಶುರು ಮಾಡುತ್ತೆ, ಏನ್ ಇಷ್ಟೊಂದು ವಾಸನೆ ಬರ್ತಾ ಇದೆ ಅಂತ. ಸರ್, ನಾವೇನ್ ಮಾಡ್ತೀವಿ, ಸೊ ನಾವು ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಮೇಂಟೈನ್ ಮಾಡ್ತೀವಿ, ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀವಿ, ಜೊತೆಗೆ ನಾವು ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಫಾಸ್ಟ್ ಆಗಿರುತ್ತೆ ನಮ್ದು. ಸೊ ಆದ್ರಿಂದ ಏನಾಗುತ್ತೆ, ನಂದು ಅಷ್ಟು ವಾಸನೆ ಬರುತ್ತಿಲ್ಲ. ಸೊ ಲೈಕ್ ನಾವು ಸುತ್ತಮುತ್ತ ಎಲ್ಲೇ ನೋಡಿದ್ರು ಲೈಕ್ ನಮ್ದು ಒಂದೇ ಪ್ಲಾಂಟು ವಾಸನೆ ಬರುವಂತ ಇದು, ಜೊತೆಗೆ ಏನಾರು ಒಂಚೂರು ಏನಾರು ಟ್ರಿಗರ್ ಆದ್ರೂ ವಾಸನೆ ಟ್ರಿಗರ್ ಆದ್ರೂ ನಾವು ಬಯೋಚಾರ್ ಆಗ್ತೀವಿ. ಸೊ ಅವಾಗ ಏನಾಯ್ತು, ಏನೇ ಗ್ಯಾಸ್ ಬಂದ್ರು ಅದು ಅಬ್ಸಾರ್ಬ್ ಆಗುತ್ತೆ ಬಯೋಚಾರ್ ಒಳಗೆ.
1: ಈಗ ನೀವು ಹಸಿ ಕಸ ಕಾಂಪೋಸ್ಟ್ ಮಾಡ್ತಿರಲ್ಲ, ಅದಕ್ಕೆ ಬಯೋಚಾರ್ ಹಾಕ್ತಿರೋ ಅಥವಾ ಈ ಒಣ ಕಸ ಅಂದ್ರೆ 45 ದಿವಸ ಮೊದಲು ನಾವು ಎರೆಹುಳುಗೆ ಫೀಡ್ ಅಂತ ತಯಾರು ಮಾಡ್ತೀವಿ,
2: ಫೀಡ್ ಮಾಡ್ತೀವಲ್ಲ ಅದಕ್ಕೆ ನಾವು ಬಯೋಚಾರ್
1: ಅಲ್ಲಿಗೆ ಬಯೋಚಾರ್
2: ಯಾಕಂದ್ರೆ ಅಲ್ಲೇ ಆಕ್ಟಿವಿಟಿ ಇನಿಷಿಯಲಿ ಎಲ್ಲ ಏನೇ ರಿಯಾಕ್ಷನ್ ಆದ್ರೂ ಅಲ್ಲೇ ಆಗೋದು. ಫಸ್ಟ್ ಇನಿಷಿಯಲಿ ಒಂದೇ ವಾರಕ್ಕೆ ಎಲ್ಲ ಆಸಿಡ್ಸ್ ಬರಕ್ಕೆ ಶುರು ಆಗುತ್ತೆ ಮೊದಲ ವಾರದಲ್ಲೇ. ಸೊ ಅದಾದ್ಮೇಲೆ ನೀರಂಶ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಅದಾದ್ಮೇಲೆ ಟೆಂಪರೇಚರ್ ಹೈ ಆಗ್ತಾ ಹೋಗುತ್ತೆ, ಅಪ್ ಟು 70 ಡಿಗ್ರೀಸ್ ತನಕ ಹೋಗುತ್ತೆ. ಆಮೇಲೆ ಟೆಂಪರೇಚರ್ ಕೂಲ್ ಆಗ್ತಾ ಹೋಗುತ್ತೆ. ಸೊ ಇದು ಈ ತರ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಅವಾಗ ನಾವು ಯಾವಾಗ ನಮ್ಗೆ ಗ್ಯಾಸಸ್ ಎಲ್ಲ ಜಾಸ್ತಿ ಬರಕ್ಕೆ ಶುರು ಆಗುತ್ತೆ, ಸೊ ಅವಾಗ ಏನ್ ಮಾಡ್ತೀವಿ, ನಾವು ಇದು ಆಕ್ಟಿವೇಟೆಡ್ ಕಾರ್ಬನ್ ಆಗ್ತೀವಿ. ಸೊ ಎಲ್ಲ ಗ್ಯಾಸ್ನೆಲ್ಲ ಹೋಲ್ಡ್ ಮಾಡುತ್ತೆ ಮತ್ತೆ ಏನೇ ವಾಸನೆ ಇದ್ರೂ ಆಚೆ ಬಿಡೋದಿಲ್ಲ.
1: ಕಸದಿಂದ ರಸ ಮಾಡ್ತಾ ಇದ್ದೀರಿ ತಾವು, ಈ ನಿಮ್ಮ ಪ್ಲಾಂಟ್ಗೆ ಬಂದು ರೈತರು ಏನ್ ಕಲ್ತ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ತಮ್ಗೆ?
2: ಸರ್, ನಮ್ಮಲ್ಲಿಗೆ ಬಂದ್ರೆ ಅವರು ಒಂದು ಹೆಂಗೆ ಗೊಬ್ಬರ ತಯಾರಿಸೋದು ಅದನ್ನ ಕಲ್ತ್ಕೊಬಹುದು, ಮತ್ತೆ ಜೊತೆ ಗೊಬ್ಬರನ ಯಾವ ರೀತಿ ತಯಾರಿಸಬಾರ್ದು, ಯಾವ್ಯಾವ ರೀತಿ ತಯಾರಿಸಿದ್ರೆ ನಿಮ್ಗೆ ಗೊಬ್ಬರ ಅದು ಕ್ವಾಲಿಟಿ ಬರೋದಿಲ್ಲ ಅದನ್ನು ಕಲ್ತ್ಕೋಬಹುದು, ಮತ್ತೆ ಬಯೋಚಾರ್ ಹೆಂಗ್ ಮಾಡೋದು ಕಲ್ತ್ಕೋಬಹುದು, ಪಂಚಗವ್ಯ ಹೆಂಗ್ ಮಾಡೋದು ಕಲ್ತ್ಕೋಬಹುದು, ಮತ್ತೆ ಎರೆಹುಳನ ಹೆಂಗೆ ಸಂರಕ್ಷಣೆ ಮಾಡ್ಕೋಬಹುದು, ಮತ್ತೆ ಹೆಂಗೆ ಅದ್ರದ್ದು ಎರೆಹುಳನ ಮತ್ತೆ ಹೆಂಗೆ ವೃದ್ಧಿಪಡಿಸೋದು, ಸಂತತಿ ಹೆಂಗೆ ವೃದ್ಧಿಪಡಿಸೋದು, ಸೊ ಮರಿಗಳನ್ನ ಹೆಂಗೆ ಉತ್ಪತ್ತಿ ಮಾಡೋದು, ಸೊ ಈ ತರದೆಲ್ಲ ಕಲ್ತ್ಕೊಬಹುದು. ಮತ್ತೆ ಜೊತೆಗೆ ವರ್ಮಿ ಎರೆಹುಳ ಗೊಬ್ಬರನ ಹೆಂಗ್ ಅಪ್ಲೈ ಮಾಡ್ಕೋಬೇಕು, ಯಾವ್ಯಾವ ಪ್ರಮಾಣದಲ್ಲಿ ಅಪ್ಲೈ ಮಾಡ್ಬೋದು ಸಾಯಿಲ್ಗೆ, ಸೊ ಅದ್ರಿಗೆ ಯಾವ್ಯಾವ ಗಿಡಕ್ಕೆ ಯಾವ್ಯಾವ ಪ್ರಮಾಣದ ಅಪ್ಲೈ ಮಾಡ್ಬೋದು ಅದನ್ನು ಕಲ್ತ್ಕೋಬಹುದು.
1: ಬಹಳ ಸಂತೋಷ ಚಿದಂಬರ ಅವರೇ, ಈವರೆಗೂ ಕೂಡ ಕಸದಿಂದ ರಸ ಕಾಂಪೋಸ್ಟ್ ಮಾಡುವ ತಾಂತ್ರಿಕತೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ನಮ್ಮ ಕೇಳುಗರು ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ?
2: ಹಾ, ಹೌದು, ಖಂಡಿತವಾಗಿ 9483508068.
1: ಇನ್ನೊಂದು ಸರಿ ಹೇಳಿ,
2: 9483508068.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್,
2: 9483508068.
1: ಒಳ್ಳೆಯದು ಚಿದಂಬರ ಅವರೇ, ಇದುವರೆಗೂ ಕೂಡ ಕಾಂಪೋಸ್ಟ್ ತಯಾರಿಕಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ಕಾಂಪೋಸ್ಟ್ ತಯಾರಿಕೆ ಈ ಕುರಿತು ಮೈಸೂರಿನ ಪರಿಸರ ತಜ್ಞರಾದ BS ಚಿದಂಬರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕೇಶವಮೂರ್ತಿ.

0: ನಾಡುಂ ನಾಡು ಎಲ್ಲ ಬರುವ ಬಸವನೇ
1: ತಂದನ್ನ ತಾನ ತಂದನು ತಂದೆ ನಾನ ತಂದನ್ನ ತಾನ ಬೀರಪ್ಪ.
2: ಈಗ ಬೀರಪ್ಪನ ಹಾಡು ಕೇಳಿದ್ರಿ, ಇನ್ನು ಮುಂದೆ ಕುಂತಿ ಹಾಡು.
0: ಸರಸ್ವತಿ

ಒಳಗಾರಮ್ಮ ಅವು ತಿಟ್ಟೊಳೆ ಬಂದು ನೆ

ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಜಯಗೋಪಾಲ್ ರಚಿತ ಒಂದು ಗೀತೆ, ಪ್ರಣಮಾಮಿ ಘಣನಾಯಕಂ, ಹಾಡಿದ್ದಾರೆ ಎಸ್ ಪಿ ಭರಸ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಆರ್ಎನ್ ಜಯಗೋಪಾಲ್ ರಚಿತ ಗೀತೆಯನ್ನು ಕೇಳಿದ್ರಿ. ಇನ್ನು ಕೇಳಿ ಎಸ್ ಜಾನಕಿ ಹಾಡಿದ ಒಂದು ಗೀತೆ, ನಂದಿನಿ ಸುತೆಗೆ ದುರ್ಗೆಗೆ ಚೆಲುವೆಗೆ. ರಚನೆ ಜಯಶ್ರೀ ಅರವಿಂದ್.

ಜಯಶ್ರೀ ಅರವಿಂದ್ ರಚಿತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಶಶಿಧರ ಕೋಟೆ ಹಡಿದ ಬಸವಣ್ಣನವರ ಒಂದು ವಚನ. ಕುಲಮದ ಒಳಿಯ ದನಕ ಶರಣಾಗಬೇಕೇ,

ಬಸವಣ್ಣನವರ ವಚನವನ್ನ ಶಶಿಧರ ಕೋಟೆಯವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ನರಸಿಂಹ ನಾಯ್ಕ ಹಾಡಿದ ಹೆಚ್ಚ ಲೀಲಾವತಿ ರಚಿತ ಒಂದು ಗೀತೆ.

ಎಚ್ ಆರ್ ಲೀಲಾವತಿ ರಚಿತ ಗೀತೆಯನ್ನ ನರಸಿಂಹ ನಾಯ್ಕ ಅವರ ಸ್ವರ ಕೇಳಿದ್ರಿ. ಇನ್ನು ಸಿ ಅಶ್ವಥ್ ಹಾಡಿದ ಒಂದು ಗೀತೆ, ಹವಳ ಕೆಂಪಿನ ಸಂಜೆ, ರಚನೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ.

0: ಎಚ್ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನ ಸಿ ಅಶ್ವಥ್ ಅವರ ಸ್ವರದಲ್ಲಿ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.

ಆತ್ಮೀಯ ಕೇಳುಗರೆ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇಂದು ನೀವು ಪರಿಚಯಿಸಿಕೊಳ್ಳುವ ಹೆಮ್ಮೆಯ ರತ್ನ 1980 ಭಾರತರತ್ನ ಪ್ರಶಸ್ತಿಗೆ ಭಾಜನರಾದಂತಹ ಮದರ್ ತೆರೇಸಾ ಅವರ